ಆಕಾಶವಾಣಿ ಮಡಿಕೇರಿ ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ಕಂಪನಾಂಕ ಎಫ್ಎಂ 103.1 ಮೆಗಾಹರ್ಟ್ಸ್. ಇಂದು 1948ನೇ ರಾಷ್ಟ್ರೀಯ ಶಕವರ್ಷ, ಶ್ರಾವಣ ಮಾಸದ 15ನೇ ದಿನ, ಅಂದರೆ 2026ನೇ ಇಸವಿ ಆಗಸ್ಟ್ ತಿಂಗಳ 6ನೇ ತಾರೀಕು ಗುರುವಾರ. ಈಗ ಸಮಯ 5:56:55. ನಮ್ಮ ಎಲ್ಲ ಪ್ರೀತಿಯ ಶ್ರೋತೃಗಳಿಗೂ ಪುದಿಯ ನೆರವನ ಸ್ವಾತಿ ರಿಷಿತ್ ಹಾರೈಸುವ ಶುಭೋದಯ. ಶುಭ ನುಡಿ. ಎಲ್ಲ ಪ್ರಜೆಗಳು ರಾಷ್ಟ್ರದೇವತೆಯ ಅಂಶಗಳು. ಯಾವ ರಾಜ್ಯಕ್ಕೂ ಯಾವ ಪ್ರಜೆಗೂ ಹಿಂಸೆಯಾಗದಂತೆ, ಪಕ್ಷಪಾತವಿಲ್ಲದಂತೆ ವರ್ತಿಸತಕ್ಕವನು ನಿಜವಾದ ಅರ್ಥದಲ್ಲಿ ಭಾರತೀಯ ರಾಷ್ಟ್ರಭಕ್ತ. ಹೀಗೆಂದವರು ಎನ್ ರಂಗನಾಥ ಶರ್ಮಾ. ಶುಭ ನುಡಿ ಕೇಳಿದಿರಿ.

ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಪ್ರಿಯ ಶ್ರೋತೃಗಳೇ, ಈಗ ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರ. ಈ

ಬೆಳಗ್ಗೆ 6:10 ಉದಯರಾಗ ಭಕ್ತಿ ಸಂಗೀತದ ಕಾರ್ಯಕ್ರಮ, 6:30 ಚಿಂತನ ಪ್ರಸ್ತುತಿ ಡಾಕ್ಟರ್ ಶುಭಶ್ರೀ ಪ್ರಸಾದ್, 6:35 ರೈತರಿಗೆ ಸಲಹೆ, 6:45 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ ಸಹಯೋಗ ನ್ಯಾಯ ಸಂಸ್ಥೆ, 7:15 ಹಾಗೂ 9:05 ಭಾವಗೀತೆಗಳನ್ನು ಕೇಳುವಿರಿ. 7:47 ಸುದ್ದಿ ಸಮಾಚಾರ, ಪ್ರಾಯೋಜಕರು ಅದ್ವೈತ್ ಹ್ಯುಂಡೈ. 8:35 ಚಿತ್ರಗೀತೆಗಳು. 8:50 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್. 9:30 ಚಿತ್ರಚಿತ್ತಾರ ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ. ಈ ಬೆಳಗ್ಗೆ 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ವಿದುಷಿ ಎಂಎಲ್ ವಸಂತಕುಮಾರಿ ಅವರ ಹಾಡುಗಾರಿಕೆ. 10:30 ಗಾನ ಭಜನ. 11:00 ಗಾನ ಡಂಗುರ. ಇಂದು ಮಧ್ಯಾಹ್ನ 12:05 ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ವಿಜಯಪುರದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಲ್ಲಿ ಜಿಲ್ಲಾ ನಿರೂಪಣಾಧಿಕಾರಿಗಳಾಗಿ ಕಾರ್ಯನಿರ್ವಹಿಸುತ್ತಿರುವ ಶ್ರೀಮತಿ ನಿರ್ಮಲಾ ಸುರಪುರ ಅವರೊಂದಿಗೆ ಸಂದರ್ಶನ ಕೇಳಲಿದ್ದೀರಿ. 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ಮಕ್ಕಳ ಆರೋಗ್ಯ ಎಚ್ಚರಿಕೆ ಆರೈಕೆ ಕುರಿತು ಡಾಕ್ಟರ್ ಆದರ್ಶ್ ಅವಂತಿ ಅವರೊಂದಿಗೆ ಸಂದರ್ಶನ. 11:00 ಪ್ರಗತಿ ಪಥ, ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಕುರಿತು ಸಂಭಾಷಣೆ, ಭಾಗವಹಿಸುವವರು ಪಿಎಂ ಜಗದೀಶ್ ಹಾಗೂ ಪಂಕಜ್ ಡಿ ಕುರ್ತಕರ್. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ. 11:30 ಪ್ರಚಲಿತ. ಇನ್ನು ಇಂದು ಸಂಜೆಯ ಪ್ರಸಾರದಲ್ಲಿ 4:00 ಕೊಡಗಿನ ಜನಪದ ಸಂಗೀತ ಕಾರ್ಯಕ್ರಮ, 5:00 ಕೊಡವಾಸಿರಿ ನಾಕಂಡ ಕಕ್ಕಡ ಅಂದು ಇಂದು ಕೇಳುಗರ ಪತ್ರಾಧಾರಿತ ಕಾರ್ಯಕ್ರಮ. ಪ್ರಸ್ತುತಪಡಿಸುವವರು ಬಾಳೆಯಡ ದಿವ್ಯಾ ಮಂದಪ್ಪ ಮತ್ತು ಸಂತೋಷ್ ಕೆಎನ್. 5:30 ಚಿತ್ರ ಕಾವೇರಿ. ಇಂದು ಸಂಜೆ 6:50 ರೈತ ಧ್ವನಿ ಕಿಸಾನ್ ವಾಣಿ, ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿಸಿರುವ ಕಾರ್ಯಕ್ರಮದಲ್ಲಿ ಕಾಫಿ ಬೆಳೆಯಲ್ಲಿ ಮಧ್ಯ ಮಾನ್ಸೂನ್ ಪೋಷಕಾಂಶ ನಿರ್ವಹಣೆ ಕುರಿತು ಡಾಕ್ಟರ್ ಎಸ್ ಎ ನಧಾಫ್ ಅವರೊಂದಿಗೆ ಸಂದರ್ಶನ. 7:20 ಸುದ್ದಿಜಂಪೆ, ಪ್ರಾಯೋಜಕರು ಉದ್ಯಮಿ ಹಾಗೂ ಸಮಾಜ ಸೇವಕ ಯಡಿಕೇರಿ ಪ್ರಸನ್ನ. 7:29 ಸುದ್ದಿ ಸಮಾಚಾರ, ಪ್ರಾಯೋಜಕರು ಸ್ಯಾಂಡ್ ಸಿಟಿ ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್. ಇಂದು ರಾತ್ರಿ 8:00 ಸಿರಿಗಂಧ ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ. 9:30 ಕನ್ನಡ ಭಾರತಿ, ಕನ್ನಡ ಸಾಹಿತ್ಯ ಹಾಗೂ ಸಂವಿಧಾನ ಕುರಿತು ಮಾತನಾಡುತ್ತಾರೆ ಡಾಕ್ಟರ್ ಪದ್ಮ ಟಿ ಚಿನ್ಮಯಿ. ಬಳಿಕ ಚಿಂತಾಮಣಿ ಕೊಡ್ಲೆಕೆರೆ ಅವರಿಂದ ಸ್ವರಚಿತ ಕವನಗಳ ವಾಚನ. 10:00 ಸಂಸತ್ತಿನ ಉಭಯ ಸದನಗಳ ಕಾರ್ಯಕಲಾಪದ ಪ್ರಶ್ನೋತ್ತರ ಅವಧಿಯ ಧ್ವನಿ ಮುದ್ರಣ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ. ಶ್ರೋತೃಗಳೇ, ಇದುವರೆಗೆ ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರ ಕೇಳಿದಿರಿ.

ಭಾರತೀಯರಾದ ನಮ್ಮಲ್ಲಿ ಈ ರಾಷ್ಟ್ರ ದೇವರಿಗೆ ಸಮಾನ ಎಂಬ ಭಾವನೆ ಮೊದಲು ಬೆಳೆಯಬೇಕು. ರಾಷ್ಟ್ರ ದೇವೋಭವ ಎಂಬುದು ಜೀವನ ಧ್ಯೇಯವಾಗಿ ಬೆಳೆದರೆ ಉಳಿದೆಲ್ಲ ಸಮಸ್ಯೆಗಳು ತಮಗೆ ತಾವೇ ಅದೃಶ್ಯವಾಗುತ್ತವೆ. ರಾಷ್ಟ್ರ ಸೇವೆ ನಮ್ಮ ಜೀವನದ ಪರಮ ಮತ್ತು ನೈಜ ಸಾರ್ಥಕತೆ.

ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಶ್ರೋತೃಗಳೇ, ಈಗ ಸಮಯ 6:05 ಆಗಲಿವೆ. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತೆ.

ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಶ್ರೋತೃಗಳೇ, ಈಗ ಸಮಯ 6:10:26. ಭಕ್ತಿ ಸಂಗೀತದ ಕಾರ್ಯಕ್ರಮ ಉದಯರಾಗ. ಮೊದಲಿಗೆ ಕೇಳೋಣ ಬಸವಣ್ಣನವರ ವಚನ. ಉಳ್ಳವರು ಶಿವಾಲಯವ ಮಾಡುವರು. ಹಾಡಿದ್ದಾರೆ ನಾಗರಾಜ ರಾವ್ ಹವಾಲ್ದಾರ್.

ಇನ್ನು ಮುಂದೆ ಕೇಳೋಣ ಮೊನ್ನಂಡ ಶೋಭಾ ಸುಭಯ್ಯ ಅವರ ರಚನೆ ಅಲ್ಲಿ ತೋಡನ ನಿನ್ನ ಇಲ್ಲಿ ಕಂಡಿತ್ತು ಚೋತ. ಗಾಯಕರು ಅಜಯ್ ವಾರಿಯರ್.

ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಶ್ರೋತೃಗಳೇ, ಈಗ ಸಮಯ 6:30 ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ.

0: ಸಮಯ ಸರಿಯಾಗಿ 6:30. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಆಕಾಶವಾಣಿ ಚಿಂತನ, ಡಾಕ್ಟರ್ ಶುಭಶ್ರೀ ಪ್ರಸಾದ್ ಅವರಿಂದ.
1: ಆಕಾಶವಾಣಿ ಡಾಕ್ಟರ್ ಶುಭಶ್ರೀ ಪ್ರಸಾದ್ ಅವರಿಂದ ಚಿಂತನ.
2: ವಿದ್ಯೆ ಮತ್ತು ಜ್ಞಾನ ಎರಡು ಪದಗಳು ಒಂದು ಪಯಣ. ಮನುಷ್ಯ ತಿಳಿಯುವ ಮೊದಲು ಕೇಳ್ತಾನೆ, ಕೇಳುವ ಮೊದಲು ನೋಡ್ತಾನೆ, ನೋಡುವ ಮೊದಲು ಬದುಕ್ತಾನೆ. ಈ ಮೂರು ಹಂತಗಳಲ್ಲಿ

0: ಮೊದಲನೆಯದು ವಿದ್ಯೆ, ಕೊನೆಯದು ಜ್ಞಾನ. ವಿದ್ಯೆ ಹೊರಗಿನಿಂದ ಬರುತ್ತೆ, ಜ್ಞಾನ ಒಳಗಿನಿಂದ ಅರಳುತ್ತೆ. ಪುಸ್ತಕ ಓದಿದರೆ ವಿದ್ಯೆ ಸಿಗುತ್ತೆ, ಬದುಕನ್ನು ಓದಿದರೆ ಜ್ಞಾನ ಸಿಗುತ್ತೆ. ಡಿವಿಜಿಯವರು ಮಂಕುತಿಮ್ಮನ ಕಗ್ಗದಲ್ಲಿ ಹೇಳುವ ಮಾತು ಕೇವಲ ಸಾಹಿತ್ಯ ಅಲ್ಲ, ಅದು ಜೀವನದ ಸತ್ಯ. ಪುಸ್ತಕದಿ ದೊರೆತರಿವು ಮಸ್ತಕದಿ ತಳೆದ ಮಣಿ, ಮಸ್ತಕದಿ ದೊರೆತರಿವು ತರು ತಳೆದ ಪುಷ್ಪ. ವಸ್ತು ಸಾಕ್ಷಾತ್ಕಾರ ವಂತರೀಕ್ಷಣೆಯಿಂದ ಶಾಸ್ತ್ರಿತನದಿಂದಿಲ್ಲವೋ ಮಂಕುತಿಮ್ಮ. ಪುಸ್ತಕವು ವಸ್ತುವಿನ ಪರಿಚಯ ಮಾಡಿಕೊಡುತ್ತೆ, ಆದರೆ ವಸ್ತುವಿನ ಸಾಕ್ಷಾತ್ಕಾರವನ್ನ ಕೊಡೋದು ಅನುಭವ. ಶಾಸ್ತ್ರವು ದಿಕ್ಕನ್ನ ತೋರುತ್ತೆ, ಅನುಭವವು ಗಮ್ಯವನ್ನ ತೋರುತ್ತೆ. ಆದ್ರಿಂದನೇ ವಿದ್ಯೆ ಅಂದ್ರೆ ಮಾಹಿತಿ, ಜ್ಞಾನ ಅಂದ್ರೆ ಪರಿವರ್ತನೆ. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಜ್ಞಾನವನ್ನ ಅಗ್ನಿಗೆ ಹೋಲಿಸ್ತಾನೆ. ಯಥೈದಾಂಸಿ ಸಮಿಡದೋಗ್ ನಿರ್ಭಸ್ಮ ಸಾತ್ಕುರುತೆ ಅರ್ಜುನ, ಜ್ಞಾನಾಗ್ನಿ ಸರ್ವ ಕಾರ್ಮಾಣಿ ಭಸ್ಮ ಸಾತ್ಕುರುತೆ ತಥಾ. ಬೆಂಕಿ ಕಟ್ಟಿಗೆಯನ್ನ ಸುಡೋದಿಲ್ಲ, ಅದರೊಳಗೆ ಇರುವಂತಹ ಅನಗತ್ಯವನ್ನ ಭಸ್ಮ ಮಾಡಿ ಶಕ್ತಿಯಾಗಿ ಪರಿವರ್ತಿಸುತ್ತೆ. ಹಾಗೇನೆ ಜ್ಞಾನ ಕೂಡ ನಮ್ಮ ಅಜ್ಞಾನ, ಅಹಂಕಾರ, ಮೂಢನಂಬಿಕೆ ಮತ್ತು ಅಂಧಾನುಕರಣವನ್ನ ಕರಗಿಸುತ್ತೆ. ಅದರಿಂದ ಜ್ಞಾನ ಅನ್ನೋದು ಕೇವಲ ತಿಳುವಳಿಕೆ ಅಲ್ಲ, ಅದು ಒಳಗಿನ ಶುದ್ಧೀಕರಣ. ಈ ಸತ್ಯವನ್ನ ನಾವು ಜೀವನದಲ್ಲಿ ಕಾಣ್ತೀವಿ. ಕೃಷಿ ವಿಶ್ವವಿದ್ಯಾನಿಲಯದಲ್ಲಿ ಕಲಿತ ಕೃಷಿ ಶಾಸ್ತ್ರ ವಿದ್ಯೆ, ಆದರೆ ಮಣ್ಣಿನ ವಾಸನೆಯನ್ನ ಗ್ರಹಿಸಿ ಮಳೆಯ ಹೆಜ್ಜೆಯನ್ನು ಊಹಿಸುವ ರೈತನ ಅನುಭವ ಜ್ಞಾನ. ಅಡುಗೆಯ ಪುಸ್ತಕದಲ್ಲಿ ಎಲ್ಲಾ ಬರೆದಿರುತ್ತೆ, ಆದರೆ ಉಪ್ಪು ಯಾವಾಗ ಹಾಕಬೇಕು, ಉರಿ ಯಾವಾಗ ಕಡಿಮೆ ಮಾಡಬೇಕು, ಯಾವ ಪದಾರ್ಥಕ್ಕೆ ಎಷ್ಟು ತಾಳ್ಮೆ ಕೊಡಬೇಕು ಅನ್ನೋದು ಪುಸ್ತಕದಲ್ಲಿ ಇರಲ್ಲ, ಅದು ಅನುಭವದಲ್ಲಿರುತ್ತೆ, ಅದೇ ಜ್ಞಾನ. ಚಾಲನಾ ನಿಯಮಗಳನ್ನು ಓದುವುದು ವಿದ್ಯೆ. ಎದುರಿಗೆ ಮಗು ಒಂದು ಓಡ್ ಬಂದಾಗ ಕ್ಷಣಾರ್ಧದಲ್ಲಿ ಸರಿಯಾದ ನಿರ್ಧಾರ ತೆಗೆದುಕೊಳ್ಳೋದು ಜ್ಞಾನ. ಇಂದು ಜಗತ್ತು ವಿದ್ಯೆಯನ್ನ ಅಳೆಯುತ್ತೆ. ಅಂಕಗಳಿಂದ, ಪದವಿಗಳಿಂದ, ಪ್ರಮಾಣ ಪತ್ರಗಳಿಂದ ಮನುಷ್ಯನ ಮೌಲ್ಯವನ್ನು ನಿರ್ಧರಿಸುತ್ತೆ, ಆದರೆ ಜೀವನವು ಜ್ಞಾನವನ್ನ ಮಾತ್ರ ಒಪ್ಪಿಕೊಳ್ಳುತ್ತೆ. ಬದುಕು ಪ್ರಮಾಣ ಪತ್ರವನ್ನ ನೋಡಲ್ಲ, ಪ್ರಜ್ಞೆಯನ್ನ ನೋಡುತ್ತೆ. ಉಪನಿಷತ್ ಹೇಳುತ್ತೆ, ವಿದ್ಯೆ ನಮ್ಮನ್ನ ಹೊರ ಜಗತ್ತಿನ ಕಡೆಗೆ ಕರೆದೊಯ್ಯುತ್ತೆ, ಜ್ಞಾನ ನಮ್ಮನ್ನ ನಮ್ಮೊಳಗಿನ ಜಗತ್ತಿನ ಕಡೆಗೆ ಕರೆದೊಯ್ಯುತ್ತೆ. ಒಂದು ಜೀವನವನ್ನ ಸಂಪಾದಿಸೋದಕ್ಕೆ ಕಲಿಯುತ್ತೆ, ಮತ್ತೊಂದು ಜೀವನವನ್ನ ಸಾರ್ಥಕ ಮಾಡಿಕೊಳ್ಳೋದಕ್ಕೆ ಕಲಿಸುತ್ತೆ. ಇಂದು ಜಗತ್ತು ಪದವಿಗಳನ್ನ ಕೇಳುತ್ತೆ, ಆದರೆ ಜೀವನ ಜ್ಞಾನವನ್ನ ಬಿಡುತ್ತೆ. ವಿದ್ಯೆ ನಮ್ಮನ್ನ ಯಶಸ್ಸಿನ ಕಡೆಗೆ ಕರೆದೊಯ್ಯಬಹುದು, ಆದರೆ ಜ್ಞಾನ ಮಾತ್ರ ಸಾರ್ಥಕತೆಯ ಕಡೆಗೆ ಕರೆದೊಯ್ಯುತ್ತೆ. ಬಸವಣ್ಣನವರು ಕಾಯಕವೇ ಕೈಲಾಸ ಅಂತ ಹೇಳಿದಾಗ, ದುಡಿಯುವುದರ ಮೂಲಕ ಅನುಭವವನ್ನ ಸಂಪಾದಿಸು, ಅನುಭವದ ಮೂಲಕ ಜ್ಞಾನವನ್ನ ಸಂಪಾದಿಸು ಅಂತ ಸೂಚಿಸಿದ್ದಾರೆ. ಹೀಗಾಗಿ ವಿದ್ಯೆ ಮತ್ತು ಜ್ಞಾನ ಶತ್ರುಗಳಲ್ಲ, ಅವು ಒಂದೇ ನದಿಯ ಎರಡು ದಡಗಳು. ಒಂದು ಇಲ್ಲದೆ ಇನ್ನೊಂದು ಪೂರ್ಣ ಆಗೋದಿಲ್ಲ. ಆದರೆ ನದಿಯ ಸೌಂದರ್ಯ ದಡದಲ್ಲಲ್ಲ, ಹರಿವಿನಲ್ಲಿದೆ. ಹಾಗೆಯೇ ಜೀವನದ ಸೌಂದರ್ಯ ವಿದ್ಯೆಯಲ್ಲಲ್ಲ, ವಿದ್ಯೆ ಜ್ಞಾನವಾಗಿ ಹರಿಯುವ ಕ್ಷಣದಲ್ಲಿದೆ. ವಿದ್ಯೆ ಕಣ್ಣನ್ನ ತೆರೆಸುತ್ತೆ, ಜ್ಞಾನ ದೃಷ್ಟಿಯನ್ನ ಕೊಡುತ್ತೆ. ವಿದ್ಯೆ ಉತ್ತರಗಳನ್ನ ನೀಡುತ್ತೆ, ಜ್ಞಾನ ಪ್ರಶ್ನೆಗಳನ್ನ ಹುಟ್ಟಿಸತ್ತೆ. ವಿದ್ಯೆ ಬದುಕನ್ನ ಕಲಿಸುತ್ತೆ, ಜ್ಞಾನ ಯಾಕೆ ಬದುಕಬೇಕು ಅನ್ನೋದನ್ನ ಅರಿವು ಮಾಡುತ್ತೆ. ಅದರಿಂದ ನಮ್ಮ ಜೀವನದ ಗುರಿ ವಿದ್ಯಾವಂತರಾಗುವುದಷ್ಟೇ ಅಲ್ಲ, ಜ್ಞಾನವಂತರಾಗುವುದಕ್ಕೆ ಕೂಡ ಆಗಿರಬೇಕು. ಯಾಕೆಂದ್ರೆ ವಿದ್ಯೆ ಮನುಷ್ಯನನ್ನ ಯಶಸ್ವಿ ಮಾಡುತ್ತೆ, ಆದರೆ ಜ್ಞಾನ ಮನುಷ್ಯನನ್ನ ಸಾರ್ಥಕನನ್ನಾಗಿ ಮಾಡುತ್ತೆ.
1: ಇದುವರೆಗೆ ಡಾಕ್ಟರ್ ಶುಭಶ್ರೀ ಪ್ರಸಾದ್ ಅವರಿಂದ ಚಿಂತನ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.

0: ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಶ್ರೋತೃಗಳೇ, ಈಗ ಸಮಯ 6:35:25. ಈಗ ಕೇಳೋಣ ರೈತರಿಗೆ ಸಲಹೆ.
1: ಆಗಸ್ಟ್ ತಿಂಗಳಿನಲ್ಲಿ ಕರಿಮೆಣಸು ಬೆಳೆಯಲ್ಲಿ ನಾವು ಕೆಲವು ಕ್ರಮಗಳನ್ನು ಕೈಗೊಳ್ಳಬೇಕಾಗತ್ತೆ. ಮುಖ್ಯವಾಗಿ ಗಿಡ ನೆಟ್ಟಂಥ ಗುಂಡಿನಲ್ಲಿ ನೀರು ನಿಲ್ಲದಂತೆ ಎಚ್ಚರಿಕೆಯನ್ನು ವಹಿಸೋದು ಬಹಳ ಮುಖ್ಯ. ಕರಿಮೆಣಸು ತೋಟದಲ್ಲಿ

ಈ ಫೈಟಾಪ್ತರಾ ಶಿಲೀಂಧ್ರದ ಸೋಂಕು ಕಂಡುಬಂದರೆ ಅಂತಹ ಬಳ್ಳಿಗಳನ್ನು ಕಿತ್ತಾಕಬೇಕಾಗತ್ತೆ, ತಕ್ಷಣ ಕ್ರಮವನ್ನು ಕೂಡ ನಾವು ಕೈಗೊಳ್ಳಬೇಕಾಗತ್ತೆ. ಇದನ್ನು ಈ ಫೈಟಾಪ್ತರ ಸೋಂಕನ್ನು ಶೀಘ್ರ ಸೊರಗು ರೋಗ ಅಂತ ಕೂಡ ಕರೀತಾರೆ. ಈ ಶೀಘ್ರ ಸೊರಗು ರೋಗದ ಲಕ್ಷಣಗಳು ಅಂದರೆ ಬಳ್ಳಿಗಳ ಎಲ್ಲ ಭಾಗದಲ್ಲಿ ರೋಗದ ಲಕ್ಷಣಗಳನ್ನು ನಾವು ಕಾಣಬಹುದು. ಎಲೆಗಳು ಹಳದಿ ಬಣ್ಣಕ್ಕೆ ತಿರುಗ್ತವೆ ಮತ್ತು ಬಳ್ಳಿಯ ಭಾಗಗಳು ಒಣಗಿ ಬೀಳ್ತವೆ. ಒಂದು ಅಥವಾ ಎರಡು ಕಪ್ಪು ಚುಕ್ಕೆಗಳು ಎಲೆಗಳ ಮೇಲೆ ಕಾಣಿಸ್ಕೊಳ್ತವೆ. ಈ ಚುಕ್ಕೆಗಳು ದೊಡ್ಡದಾಗಿ ಎಲೆಗಳು ಕಪ್ಪಾಗಿ ಬೀಳ್ತವೆ. ಮುಖ್ಯ ಕಾಂಡಕ್ಕೆ ಅಥವಾ ತುದಿಗೇನಾದರೂ ಈ ಶಿಲೀಂಧ್ರದ ಸೋಂಕು ತಗುಲಿದ್ರೆ ಇಡೀ ಬಳ್ಳಿನೇ ಸೊರಗು ಹೋಗ್ಬಿಡುತ್ತೆ, ಅಂದರೆ ಒಣಗೋಗ್ಬಿಡುತ್ತೆ. ಆದ್ದರಿಂದ ನಾವು ಕರಿಮೆಣಸು ಬೆಳೆಯಲ್ಲಿ ಈ ಫೈಟಾಪ್ತರ ಸೋಂಕು ಕಂಡುಬಂದಾಗ ಅಥವಾ ಈ ಶೀಘ್ರ ಸೊರಗು ರೋಗ ಕಂಡುಬಂದಾಗ ಕೆಲವು ಕ್ರಮಗಳನ್ನು ಕೈಗೊಳ್ಳಬೇಕಾಗತ್ತೆ. ಈ ಫೈಟಾಪ್ತರ ಸೋಂಕು ತಗುಲ್ದಂಥ ಮತ್ತು ಅಕ್ಕಪಕ್ಕದ ಒಂದು ಬಳ್ಳಿಗಳಿಗೆ ಶಿಲೀಂಧ್ರನಾಶಕದ ದ್ರಾವಣವನ್ನು ನಾವು ಸಿಂಪಡಣೆಯನ್ನು ಮಾಡಬೇಕಾಗತ್ತೆ. ಪ್ರತಿ ಲೀಟರ್ ನೀರಿಗೆ 1.2 ಗ್ರಾಂನಷ್ಟು ಮೆಟಲಾಕ್ಸಿಲ್ ಮ್ಯಾಂಕೋಜಬ್ ಶಿಲೀಂಧ್ರನಾಶಕವನ್ನು ಬೆರೆಸ್ಕೊಂಡು ಆ ದ್ರಾವಣವನ್ನು ಬಳ್ಳಿ ಮತ್ತು ಎಲೆಗಳು ಚೆನ್ನಾಗಿ ನೆನೆಯೋ ರೀತಿಯಲ್ಲಿ ಸಿಂಪಡಣೆ ಮಾಡಬೇಕಾಗತ್ತೆ. ಮಣ್ಣನ್ನು ಕೂಡ ನೆನೆಸಬೇಕಾಗತ್ತೆ. ರೋಗಕ್ಕೆ ತುತ್ತಾಗಿ ಕೆಳಗಡೆ ಬಿದ್ದಂಥ ಎಲೆಗಳನ್ನು ಮತ್ತು ಕೊತ್ತುಗಳನ್ನು ತೆಗೆದು ನಾವು ಸ್ವಚ್ಛ ಮಾಡಬೇಕಾಗತ್ತೆ. 10 ದಿನಗಳ ನಂತರ ಪುನಃ ಇದೇ ದ್ರಾವಣದ ಸಿಂಪಡಣೆಯನ್ನು ನಾವು ಕೈಗೊಳ್ಳಬೇಕಾಗತ್ತೆ. ಇನ್ನೊಂದು ವಿಚಾರ ಅಂದರೆ, ನಾವು ಮತ್ತಷ್ಟು ಸೋಂಕನ್ನು ಹರಡೋದನ್ನು ತಪ್ಪಿಸೋದಕ್ಕೆ 1%ರ ಬೋರ್ಡೋ ದ್ರಾವಣವನ್ನು 2ನೇ ಬಾರಿಗೆ ಸಿಂಪಡಣೆಯನ್ನು ಕೂಡ ಈ ಆಗಸ್ಟ್ ತಿಂಗಳಲ್ಲಿ ನಾವು ಕೈಗೊಳ್ಳಬಹುದು. ಇದೇ ಆಗಸ್ಟ್ ತಿಂಗಳಿನಲ್ಲಿ ನಾವು ಪೋಷಕಾಂಶಗಳನ್ನು ಕೂಡ ಕೊಡಬಹುದು. ಪ್ರತಿಯೊಂದು ಬಳ್ಳಿಗೆ 150 ಗ್ರಾಂನಷ್ಟು ಯೂರಿಯಾ ಮತ್ತು 225 ಗ್ರಾಂನಷ್ಟು ಮ್ಯೂರೇಟ್ ಆಫ್ ಪೊಟಾಷ್ ರಾಸಾಯನಿಕ ಗೊಬ್ಬರವನ್ನು ಕೊಟ್ಟು ತೆಳುವಾಗಿ ಮಣ್ಣನ್ನು ಮುಚ್ಚಬೇಕಾಗತ್ತೆ. 1 ಕಿಲೋಗ್ರಾಂನಷ್ಟು ಈ ಕಾಳು ಮೆಣಸು ಸ್ಪೆಷಲ್ ಪೋಷಕಾಂಶದ ಮಿಶ್ರಣವನ್ನು 200 ಲೀಟ್ರ್ ನೀರಿನಲ್ಲಿ ಬೆರೆಸ್ಕೊಂಡು ಆ ದ್ರಾವಣವನ್ನು ಎಲೆಗಳು ಮತ್ತು ಕಾಂಡ ಚೆನ್ನಾಗಿ ನೆನೆಯೋ ರೀತಿಯಲ್ಲಿ ನಾವು ಸಿಂಪಡಣೆಯನ್ನು ಮಾಡಬೇಕಾಗತ್ತೆ. ಏಲಕ್ಕಿ ಬೆಳೆಯಲ್ಲಿ ನಾವು ಈ ಆಗಸ್ಟ್ ತಿಂಗಳಿನಲ್ಲಿ ಕೆಲವು ಕ್ರಮಗಳನ್ನು ಕೈಗೊಳ್ಳಬೇಕಾಗತ್ತೆ. ಮುಖ್ಯವಾಗಿ ಈ ಕಟ್ಟೆ ಪೀಡಿತ ಗಿಡಗಳನ್ನು ಕಿತ್ತಾಕೋದು ಬಹಳ ಮುಖ್ಯ. ಆ ಕಟ್ಟೆ ಪೀಡಿತ ಗಿಡಗಳ ಸುತ್ತ ಇರುವಂಥ ಏಲಕ್ಕಿ ಗಿಡಗಳಿಗೆ 1%ರ ಬೋರ್ಡೋ ದ್ರಾವಣವನ್ನು ಸಿಂಪಡಣೆ ಮಾಡಬೇಕಾಗತ್ತೆ. ಮತ್ತು ಬುಡಕ್ಕೆ 0.5 ಕಿಲೋಗ್ರಾಂನಷ್ಟು ಈ ತಾಮ್ರದ ಆಕ್ಸಿಕ್ಲೋರೈಡನ್ನು 200 ಲೀಟ್ರ್ ನೀರಿನಲ್ಲಿ ಬೆರೆಸ್ಕೊಂಡು ತಯಾರಿಸಿದಂಥ ದ್ರಾವಣವನ್ನು ಪ್ರತಿ ಒಂದು ಗಿಡಕ್ಕೆ 3-4 ಲೀಟ್ರ್ನಷ್ಟು ನಾವು ಬುಡಕ್ಕೆ ಸುರಿಬೇಕಾಗತ್ತೆ. ಕೆಲವು ಸಂದರ್ಭದಲ್ಲಿ ಎಲೆ ಚುಕ್ಕೆ ರೋಗ ಏನಾದರೂ ಕಂಡುಬಂದರೆ ನಾವು ಕಾರ್ಬನ್ ಡೈಸಿ ಮತ್ತು ಮ್ಯಾಂಕೋಜಬ್ ಈ ಒಂದು ಸಂಯೋಜನೆಯ ಶಿಲೀಂಧ್ರನಾಶಕವನ್ನು ಪ್ರತಿ ಲೀಟರ್ ನೀರಿಗೆ 1 ಗ್ರಾಂ ಪ್ರಮಾಣದಲ್ಲಿ ಬೆರೆಸ್ಕೊಂಡು ಎಲೆಗಳಿಗೆ ಸಿಂಪಡಣೆ ಮಾಡಬೇಕಾಗತ್ತೆ. ಇದೇ ಸಂದರ್ಭದಲ್ಲಿ ನಾವು ಬಲಿತ ಕಾಯಿಗಳ ಕೊಯ್ಲನ್ನು ಕೂಡ ಪ್ರಾರಂಭ ಮಾಡಬಹುದು. ಮಳೆಗಾಲದಲ್ಲಿ ಈ ಏಲಕ್ಕಿ ಬೆಳೆಯಲ್ಲಿ ಬೀಜಕೋಶ ಕೊಳೆಯುವಂಥ ರೋಗ ಕೂಡ ಕಂಡುಬರುತ್ತೆ. ಹೆಚ್ಚು ಮಳೆಯಾದಂಥ ಸಂದರ್ಭದಲ್ಲಿ ಎಲ್ಲ ವಯಸ್ಸಿನ ಬೀಜಕೋಶಗಳನ್ನು ಮತ್ತು ಗಿಡದ ಎಲ್ಲ ಭಾಗಗಳಲ್ಲಿ ಈ ಕೊಳೆಯುವಿಕೆ ಕಂಡುಬರುತ್ತೆ. ಮುಖ್ಯವಾಗಿ ಈ ಬೀಜಕೋಶ ಕೊಳೆಯುವಂಥ ರೋಗ ಮಣ್ಣು, ನೀರು ಮತ್ತು ಗಾಳಿಯಿಂದ ಹರಡುತ್ತೆ. ಇದೇ ಸಂದರ್ಭದಲ್ಲಿ ಈ ಬೇರು ಕಾಂಡ ಕೊಳೆ ರೋಗ ಕೂಡ ಹೆಚ್ಚಾಗಿ ಈ ಮಳೆ ಹೆಚ್ಚಾದಂಥ ಸಂದರ್ಭದಲ್ಲಿ ಕಂಡುಬರುತ್ತೆ. ಈ ರೋಗದ ಲಕ್ಷಣಗಳು ಅಂದರೆ ಎಲೆಗಳು ಹಳದಿಯಾಗ್ತವೆ ಮತ್ತು ಆ ಕವಲುಗಳು ಕೊಳೆತವೆ. ಕೊಳೆತಂಥ ಬೇರು ಕಾಂಡಗಳು ಮೃದುವಾಗೋದರ ಜೊತೆಗೆ ಕಡು ಕಂದು ಬಣ್ಣಕ್ಕೆ ತಿರುಗ್ತವೆ ಮತ್ತು ಇಡೀ ಗಿಡನೇ ಸಾಯುತ್ತೆ. ಈ ಬೀಜಕೋಶ ಕೊಳೆಯುವಂಥ ರೋಗ ಮತ್ತು ಬೇರು ಕಾಂಡ ಕೊಳೆ ರೋಗದ ನಿರ್ವಹಣೆಗೆ ನಾವು ಕೆಲವು ಕ್ರಮಗಳನ್ನು ಅನುಸರಿಸಬೇಕು. ಒಣಗದಂಥ ಎಲೆಗಳನ್ನು ಕತ್ತರಿಸಬೇಕಾಗತ್ತೆ. ಗಿಡದ ಬುಡವನ್ನು ಸ್ವಚ್ಛಗೊಳಿಸಬೇಕು. ತಗ್ಗು ಪ್ರದೇಶದಲ್ಲಿ ನೀರು ಬಸಿಯುವಂಥ ವ್ಯವಸ್ಥೆಯನ್ನು ಮಾಡ್ಕೋಬೇಕಾಗತ್ತೆ. 1%ರ ಬೋರ್ಡೋ ಮಿಶ್ರದ ಸಿಂಪಡಣೆಯನ್ನು ನಾವು ಗಿಡಗಳ ಎಲೆಗಳಿಗೆ ಅದು ಚೆನ್ನಾಗಿ ನೆನೆಯೋ ರೀತಿಯಲ್ಲಿ ನಾವು ಸಿಂಪಡಣೆಯನ್ನು ಮಾಡಬೇಕಾಗತ್ತೆ. ಗಿಡದ ಬುಡಕ್ಕೆ ನಾವು ಪ್ರತಿ ಲೀಟರ್ ನೀರಿಗೆ 2 ಗ್ರಾಂನಷ್ಟು ತಾಮ್ರದ ಆಕ್ಸಿಕ್ಲೋರೈಡನ್ನು ಬೆರೆಸ್ಕೊಂಡು ತಯಾರಿಸಿದಂಥ ದ್ರಾವಣವನ್ನು ಸುರಿಬೇಕಾಗತ್ತೆ. ಶುಂಠಿ ಬೆಳೆಯಲ್ಲಿ ಎಲೆ ಚುಕ್ಕೆ ರೋಗ ಕಾಣಿಸ್ಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ಮುಖ್ಯವಾಗಿ ಈ ಎಲೆ ಚುಕ್ಕೆ ರೋಗದ ಲಕ್ಷಣಗಳು ಅಂದರೆ ಸಣ್ಣನೆಯ ವೃತ್ತಾಕಾರದ ಅಥವಾ ಗೋಲಾಕಾರದ ತಿಳಿ ಹಳದಿ ಬಣ್ಣದ ಚುಕ್ಕೆಗಳು ಕಾಣಿಸ್ಕೊಳ್ತವೆ. ಆನಂತರ ಚುಕ್ಕೆಗಳು ಜಾಸ್ತಿಯಾಗಿ ಒಂದಕ್ಕೊಂದು ಸೇರಿಕೊಂಡು ಎಲೆಗಳು ಒಣಗೋದಕ್ಕೆ ಪ್ರಾರಂಭಿಸ್ತವೆ. ಈ ಎಲೆ ಚುಕ್ಕೆ ರೋಗವನ್ನು ನಾವು 1%ರ ಬೋರ್ಡೋ ದ್ರಾವಣದ ಸಿಂಪಡಣೆ ಮೂಲಕ ನಿಯಂತ್ರಣ ಮಾಡಬಹುದು. ಇದಕ್ಕೆ ಬದಲಾಗಿ ನಾವು 2%ರ ಮ್ಯಾಂಕೋಜಬ್ ಶಿಲೀಂಧ್ರನಾಶಕದ ಸಿಂಪಡಣೆಯನ್ನು ಕೂಡ ಮಾಡಬಹುದು. ಹಾಗೆಯೇ 2%ರ ಕಾರ್ಬನ್ ಡೈಸಿಮ್ ದ್ರಾವಣದ ಸಿಂಪಡಣೆಯನ್ನು ಕೂಡ ಕೈಗೊಳ್ಳಬಹುದು. 0.2%ರ ಮ್ಯಾಂಕೋಜಬ್ ಮತ್ತು 0.2%ರ ಕಾರ್ಬನ್ ಡೈಸಿಮ್ ಅಂದರೆ ಪ್ರತಿ ಲೀಟರ್ ನೀರಿಗೆ 2 ಗ್ರಾಂನಷ್ಟು ಮ್ಯಾಂಕೋಜಬ್ ಅಥವಾ ಕಾರ್ಬನ್ ಡೈಸಿಮ್ ಶಿಲೀಂಧ್ರನಾಶಕವನ್ನು ಬೆರೆಸ್ಕೊಂಡು ಶುಂಠಿ ಬೆಳೆಗೆ ಸಿಂಪಡಣೆಯನ್ನು ಮಾಡಬೇಕಾಗತ್ತೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ರೈತ ಬಂಧುವರು ತಮ್ಮ ಸಮೀಪದ ಕೃಷಿ ವಿಜ್ಞಾನ ಕೇಂದ್ರಗಳನ್ನು ಸಂಪರ್ಕಿಸಬಹುದು ಅಥವಾ ತೋಟಗಾರಿಕಾ ಇಲಾಖೆಯ ಅಧಿಕಾರಿಗಳನ್ನು ಸಂಪರ್ಕಿಸಬಹುದು.

ಇದುವರೆಗೆ ರೈತರಿಗೆ ಸಲಹೆ ಕೇಳಿದಿರಿ. ಗಮನಿಸಿ, ಇಂದು ಸಂಜೆ 6:50 ರೈತ ಧ್ವನಿ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಕಾಫಿ ಬೆಳೆಯಲ್ಲಿ ಮಧ್ಯ ಮಾನ್ಸೂನ್ ಪೋಷಕಾಂಶ ನಿರ್ವಹಣೆ ಕುರಿತು ಡಾ ಎಸ್ ಎ ನದಾಫ್ ಅವರೊಂದಿಗೆ ಸಂದರ್ಶನ ಕೇಳಲಿದ್ದೀರಿ.

0: ಜೀವನಕ್ಕೆ ಮುಖ್ಯ ಆಧಾರವಾದ ಗಾಳಿಯೂ ಕೂಡ ಮಾಲಿನ್ಯವೆಂಬ ಹಿಡಿತಕ್ಕೆ ಸಿಕ್ಕಿ ನಲುಗುತ್ತಿದೆ. ಇದರಿಂದ ಮನುಷ್ಯರು ಮಾತ್ರವಲ್ಲದೆ ಪ್ರಾಣಿ ಪಕ್ಷಿಗಳೂ ಕೂಡ ಸಂಕಷ್ಟಕ್ಕೆ ಸಿಲುಕಿವೆ. ಹೆಚ್ಚುತ್ತಿರುವಂತಹ ಜನಸಂಖ್ಯೆಯ ಕಾರಣ ಕಾಡುಗಳನ್ನು ನಾಶಗೊಳಿಸಲಾಗಿದೆ. ಇದರಿಂದ ಪ್ರಕೃತಿಯ ಸಮತೋಲನವೇ ಏರುಪೇರಾಗುತ್ತಿದೆ. ವೃಕ್ಷಗಳು ಜೀವಿಗಳಿಗೆ ಅತ್ಯವಶ್ಯಕವಾದ ಪ್ರಾಣವಾಯುವನ್ನು ಪ್ರಸಾರ ಮಾಡುತ್ತವೆ. ಮಳೆ ಮತ್ತು ಶುದ್ಧ ಗಾಳಿಯನ್ನು ಪಡೆಯಲು ವೃಕ್ಷಗಳು ಅವಶ್ಯಕವಾಗಿವೆ. ಆದುದರಿಂದ ಮರಗಳನ್ನ ಬೆಳೆಸೋಣ, ಕಾಡನ್ನು ಉಳಿಸೋಣ. ಪ್ರಕೃತಿಯನ್ನು ಕಾಪಾಡುವುದು ನಮ್ಮೆಲ್ಲರ ಹೊಣೆ.
1: ಬೆಳಿಗ್ಗೆ 4 ಗಂಟೆಗೆ ಪೇಪರ್ ಹಾಕೋ ಕೆಲಸ ಶುರು ಆಗುತ್ತೆ. ಮಳೆ ಇರಲಿ ಚಳಿ ಇರಲಿ, ರಸ್ತೆಯಲ್ಲಿ ಓಡಾಡೋದೇ ನಮ್ಮ ಜೀವನ ಆಗೋಯ್ತು.
2: ಬೇಸರ ಮಾಡ್ಕೋಬೇಡ, ಈಗ ನಮ್ಮ ತವರ ಸುರಕ್ಷತೆಗೆ ಕರ್ನಾಟಕ ಸರ್ಕಾರದ ವಿಶೇಷ ಯೋಜನೆ ಇದೆ. ದಿನಪತ್ರಿಕೆ ಮತ್ತು ಹಾಲು ವಿತರಣಾ ಕಾರ್ಮಿಕರ ಅಪಘಾತ ಪರಿಹಾರ ಮತ್ತು ವೈದ್ಯಕೀಯ ಸೌಲಭ್ಯ ಯೋಜನೆ.
3: 16 ರಿಂದ 70 ವರ್ಷದ ಅರ್ಹ ಕಾರ್ಮಿಕರು ಇಂದೇ KSU.WSSP.Karnataka.GOV.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
4: ಭಾರತ ವಿವಿಧ ಭಾಷೆ, ಜಾತಿ, ಮತ ಮತ್ತು ಸಂಸ್ಕೃತಿಯ ನೆಲೆವೀಡು. ಈ ವಿವಿಧತೆಯಲ್ಲಿ ಏಕತೆಯನ್ನು ಸಾಧಿಸುವುದು ನಮ್ಮ ಧ್ಯೇಯವಾಗಬೇಕು.
5: ಋಗ್ವೇದ ಹೀಗೆಂದಿದೆ, ಒಟ್ಟಿಗೆ ಸೇರಿ ಪರಸ್ಪರ ಮಾತನಾಡಿ, ನಿಮ್ಮ ಮನಸ್ಸು ಒಂದಾಗಿರಲಿ, ನಿಮ್ಮ ಗುರಿ ಸಮಾನವಾಗಿರಲಿ, ನಿಮ್ಮ ಬಳಗ ಸಮಾನವಾಗಿರಲಿ, ನಿಮ್ಮ ಆಲೋಚನೆಗಳು ಕೂಡಿರಲಿ, ಹೃದಯ ಬೆಸೆದಿರಲಿ, ಎಲ್ಲರೂ ಒಂದಾಗಿ ಬಾಳುವಂತೆ ನಿಮ್ಮ ಮನಸ್ಸು ಒಂದಾಗಿರಲಿ.
4: ಶಿಕ್ಷಣದ ಪ್ರಾಥಮಿಕ ಹಂತದಿಂದಲೇ ಮಕ್ಕಳು ದೇಶಪ್ರೇಮ ಮತ್ತು ಸಹಬಾಳ್ವೆಯ ಮಹತ್ವವನ್ನು ಅರಿತರೆ ರಾಷ್ಟ್ರೀಯ ಸಮಗ್ರತೆ ಕನಸಿನ ಮಾತು ಆಗಲಾರದು.

ಶ್ರೋತೃಗಳೇ ಗಮನಿಸಿ, ಇಂದು ಮಧ್ಯಾಹ್ನ 1 ಗಂಟೆಗೆ ಪ್ರಗತಿ ಪಥ. ಪ್ರಧಾನಮಂತ್ರಿ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಕುರಿತು ಸಂಭಾಷಣೆ, ಭಾಗವಹಿಸುತ್ತಾರೆ ಪಿಎಂ ಜಗದೀಶ್ ಹಾಗೂ ಪಂಕಜ್ ಡಿ ಕುರ್ತಕರ್. ರಾಜ್ಯವ್ಯಾಪಿ ಪ್ರಸಾರವಾಗುವ ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ. ಆಕಾಶವಾಣಿ ಮಡಿಕೇರಿ, ಸಮಯ 6:45 ನಿಮಿಷಗಳಾಗಲಿವೆ. ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

ಆಕಾಶವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ ಸಹಯೋಗ

0: थे।
1: ನ್ಯಾಯವಾಣಿ ಕಾರ್ಯಕ್ರಮದ ಕೇಳುಗರಿಗೆ ನಮಸ್ಕಾರ. ನಮ್ಮ ಜೊತೆಗಿದ್ದಾರೆ ವಕೀಲರಾದ ಮುನಿರಾಜ್ ಅವರು. ಸರ್ ನಮಸ್ಕಾರ.
2: ನಮಸ್ತೆ ಸರ್.
1: ಈಗ ಒಂದು ಪರೀಕ್ಷೆ ಇರುತ್ತದೆ, ಅದು ಇದಕ್ಕಿದ್ದಂಗೆ ಪೇಪರ್ ಲೀಕ್ ಆಗ್ಬಿಡುತ್ತೆ, ಅದು ಸುದ್ದಿ ಸಾಕಷ್ಟು ನಾವು ನೋಡ್ತಾನೆ ಇದ್ದೀವಿ. ಕಾನೂನು ಪ್ರಕಾರ ಏನೇನಾಗುತ್ತೆ ಮತ್ತು ಇದಕ್ಕೆ ಪರಿಹಾರ ಏನು ಇತ್ಯಾದಿ ಎಲ್ಲ ನಮ್ಗೆ ಗೊತ್ತಾಗಬೇಕು ಸರ್.
2: ಸರ್, ಈಗ ಇತ್ತೀಚೆಗೆ ಈ ರೀತಿ ಪೇಪರ್ ಲೀಕ್, ಯಾವ ಎಕ್ಸಾಮಿನೇಷನ್ಗಳನ್ನ ಪೇಪರ್ ಲೀಕು ಯಥೇಚ್ಛವಾಗಿ ಒಂದು ಅದನ್ನೇ ಬಂಡವಾಳ ಮಾಡಿಕೊಂಡು ಮಾಡ್ತಾ ಇದ್ದಾರೆ. ಇದರಿಂದ ಪ್ರತಿಯೊಬ್ಬ ಆನೆಸ್ಟ್ ವಿದ್ಯಾರ್ಥಿಗಳು ಯಾರಿದ್ದಾರೆ ಅವ್ರಿಗೆ ತುಂಬಾ ತೊಂದರೆ ಆಗ್ತಾ ಇದೆ. ಇತ್ತೀಚೆಗೆ ನಾವು ನೋಡಿದಂತ ಸಂದರ್ಭದಲ್ಲಿ ಮೊದಲೆಲ್ಲ ವಾಟ್ಸಪ್ ಅಲ್ಲಿ ಶುರು ಮಾಡ್ತಾ ಇದ್ರು, ವಾಟ್ಸಪ್ ಅಲ್ಲಿ ಶುರು ಮಾಡಿದ್ರೆ ಅದು ಬೇಗ ಅಧಿಕಾರಿಗಳಿಗೆ ಸಿಕ್ಕೋಗ್ತಾ ಇತ್ತು. ಈಗ ಟೆಲಿಗ್ರಾಮ್ ಅಂತ ಹೇಳಿ ಬಂದಿದೆ. ಟೆಲಿಗ್ರಾಮ್ ಅಲ್ಲಿ ಯಾವುದೇ ಮಾಹಿತಿ, ಗೋಪ್ಯ ಮಾಹಿತಿ ಬೇರೆಯವರು ಸಿಗಲ್ಲ. ಅಂತ ಟೆಲಿಗ್ರಾಮ್ ಅಲ್ಲಿ ಈಗ ಇತ್ತೀಚೆಗೆ ಪೇಪರ್ ಲೀಕ್ ಗಳನ್ನ ಮಾಡ್ತಾ ಇದ್ದಾರೆ. ಇಂತಹ ಪೇಪರ್ ಲೀಕ್ ಗಳನ್ನ ಮತ್ತೆ ಇದನ್ನೆಲ್ಲ ತಡೆಯಬೇಕು ಅಂತೇಳಿ 2024 ಒಂದು ಸರ್ಕಾರಗಳೆಲ್ಲ ಸೇರಿ ಪಬ್ಲಿಕ್ ಎಕ್ಸಾಮಿನೇಷನ್ ಪ್ರಿವೆನ್ಷನ್ ಮತ್ತು ಅನ್ಫೇರ್ ಮೀನ್ಸ್ ಅಂತ ಹೇಳಿ ಒಂದು ಆಕ್ಟ್ ಅನ್ನ 2024 ತರ್ತಾರೆ ಸರ್. ಈ ಒಂದು ಆಕ್ಟಿನ ಉದ್ದೇಶ ಏನಂತಂದ್ರೆ, ಯಾರು ಪೇಪರ್ ಲೀಕ್ ಅನ್ನ ಮಾಡಲು ಅದರಲ್ಲಿ ಅಪರಾಧದಲ್ಲಿ ಭಾಗಿಯಾಗಿರ್ತಾರೆ ಅಂತವ್ರಿಗೆ ಶಿಕ್ಷೆ ಮತ್ತು ದಂಡವನ್ನ ವಿಧಿಸ್ಲಿಕ್ಕೆ ಅಂತೇಳಿ ಈ ಒಂದು ಆಕ್ಟ್ ಅನ್ನು ತಂದಿದ್ದಾರೆ. ಅದರಲ್ಲಿ ಪೇಪರ್ ಲೀಕ್ 3-10 ಜೈಲು ಶಿಕ್ಷೆ ಜೊತೆಗೆ 1 crore ದಂಡವನ್ನ ವಿಧಿಸ್ತಕ್ಕಂತ ಆಕ್ಟ್ ಅಲ್ಲಿದೆ. ಮತ್ತೆ ಅದ್ರ ಜೊತೆಯಲ್ಲಿ ಇನ್ಫಾರ್ಮೇಶನ್, ಆ ಒಂದು ಒಂದು ಒಬ್ಬರು ಪಡ್ಕೊಂಡು ಮತ್ತೊಬ್ಬರಿಗೆ ಅದನ್ನ ಹಂಗೆ ಶೇರ್ ಮಾಡ್ಕೊಂತ ಹೋಗ್ತಕ್ಕಂತ ಸಂದರ್ಭದಲ್ಲಿ 3-5 ಜೈಲ್ ಶಿಕ್ಷೆ ಇದೆ. ಬೇರೆಯವರ ಪರವಾಗಿನೂ ಸಹ ಪರೀಕ್ಷೆ ಬರೆಸೋ ಸಹ 3-5 ಜೈಲ್ ಶಿಕ್ಷೆ ಇದೆ. ಮತ್ತೆ ಅದ್ರ ಮುಖಾಂತರ ಒಂದು ಗ್ಯಾಂಗ್ ಇರ್ತೈತೆ ಸರ್, ಇದರಲ್ಲಿ ಒಂದು ಆರ್ಗನೈಸ್ಡ್ ಗ್ಯಾಂಗ್, ಕೆಲವು ಸಲ ಅಧಿಕಾರಿಗಳು ಭಾಗಿಯಾಗಿರ್ತಾರೆ. ಅಂತಹ ಎಲ್ಲವನ್ನ ತಡೆಯೋದಕ್ಕೆ ಅವರಿಗೆ ಗರಿಷ್ಠ 10 ಜೈಲ್ ಶಿಕ್ಷೆಯನ್ನ ಈ ಒಂದು ಆಕ್ಟ್ ಅಲ್ಲಿ ಒಳಗೊಂಡಿದೆ. ಮತ್ತೆ ಮುಂದುವರೆದು ಅದಕ್ಕೆ ಏನ್ ಪರಿಹಾರ ಅಂತಂದ್ರೆ, ಈ ಒಂದು ಯಾರು ಪೇಪರ್ ಲೀಕ್ ಮಾಡಿರ್ತಾರೆ ಅಂತಹ ಸಂದರ್ಭದಲ್ಲಿ ಸಿಬಿಐ ಅಥವಾ ರಾಜ್ಯ ಪೊಲೀಸರಿಗೆ ಒಂದು ದೂರನ್ನ ನೀಡಿದ್ರೆ ಅವರು ಅದನ್ನ ತನಿಖೆಯನ್ನ ನಡೆಸ್ತಕ್ಕಂಥದ್ದು. ಮತ್ತೆ ಆ ಪರೀಕ್ಷೆ ಏನಾದರೂ ರದ್ದುಪಡಿಸಿದ್ರೆ ಮರುಪರೀಕ್ಷೆಯನ್ನ ಸಹ ಮಾಡ್ತಾರೆ. ಅದರ ಜೊತೆಯಲ್ಲಿ ನಾವು ಯಾರಿಗೆ ಅನ್ಯಾಯ ಆಗಿದೆ ಅಥವಾ ಯಾರು ಪೇಪರ್ ಲೀಕ್ ಮಾಡಿದೆ ಅಂತ ಗೊತ್ತಾದ ತಕ್ಷಣ ನಾವು ಹೈಕೋರ್ಟ್ನಲ್ಲಿ ರಿಟ್ ಪಿಟಿಷನ್ ಸಹ ನಾವು ಸಲ್ಲಿಸಿ ಮರುಪರೀಕ್ಷೆಯನ್ನ ಮಾಡೋದಕ್ಕೆ ಅವಕಾಶನೂ ಸಹ ಇದೆ. ಮತ್ತೆ ಆ ಪೇಪರ್ ಲೀಕ್ ಮಾಹಿತಿ ಇದ್ದರೆ ತಕ್ಷಣ ಪೊಲೀಸರಿಗೆ ತಿಳಿಸಬೇಕಾಗುತ್ತೆ. ಯಾಕಂದ್ರೆ ಯಾರಿಗೆ, ಯಾವುದೇ ವಿದ್ಯಾರ್ಥಿಗೆ ಅನ್ಯಾಯ ಆಗಬಾರ್ದು. ಕೆಲವು ವಿದ್ಯಾರ್ಥಿಗಳು ಪೇಪರ್ ಲೀಕ್ ಆಗೋ ವಿಚಾರ ಗೊತ್ತಿದ್ರು ಸಹ ಸುಮ್ಮನೆ ಇರ್ತಾರೆ, ಇಂಥ ಸಂದರ್ಭದಲ್ಲಿ ಇನ್ನೊಬ್ಬ ವಿದ್ಯಾರ್ಥಿಗೆ ತೊಂದರೆ ಆಗುತ್ತೆ. ಅದನ್ನ ಪರಿಗಣಿಸಿ ತಕ್ಷಣ ಪೊಲೀಸರಿಗೆ ಆ ವಿಚಾರವನ್ನ ತಿಳಿಸಬೇಕಾಗುತ್ತೆ.
1: ಒಟ್ಟಾರೆ ಈಗ ಪರೀಕ್ಷೆ ಅಂತ ಅನ್ನೋದು ಬಹಳ ಸರಿಯಾಗಿ ನಡಿಬೇಕು, ಪಾರದರ್ಶಕವಾಗಿರ್ಬೇಕು, ಆ ಬಗ್ಗೆ ಯಾವುದೇ ಮಾಹಿತಿಯನ್ನು ಗೌಪ್ಯವಾಗಿಡೋದು. ಹಿಂದೆ ಕಾಲೇಜ್ಗಳಲ್ಲೆಲ್ಲ ಪರೀಕ್ಷೆಗಳು ಆವಾಗಲೂ ಕೂಡ ಪದವಿ ಮಟ್ಟದಲ್ಲಿ ಕೂಡ ಅನೇಕ ರೀತಿಯಾದಂತಹ ಪೇಪರ್ ಲೀಕ್ ಅವೆಲ್ಲವನ್ನು ಕೇಳ್ತಿದ್ವಿ ನಾವು. ಈಗ ಉದ್ಯೋಗಕ್ಕಾಗಿ ಇಷ್ಟೆಲ್ಲ ಅನೇಕ ಮೋಸಗಳು ನಡೀತವೆ, ಇದನ್ನು ತಡೆಹಿಡಿಯಲಿಕ್ಕೆ ಕಾನೂನು ಬಂದಿರೋದು ಬಹಳ ಒಳ್ಳೆಯದು. ಇದರ ಪ್ರಕಾರ ಸಾಕಷ್ಟು ಶಿಕ್ಷೆಗಳಿವೆ, ಇದನ್ನು ತಿಳ್ಕೊಂಡು ಯಾವುದೇ ಅಕ್ರಮದಲ್ಲಿ ಯಾರು ಕೂಡ ಭಾಗಿಯಾಗಬಾರ್ದು ಅಂತೇಳಿ ಈ ಸಂದರ್ಭದಲ್ಲಿ ಹೇಳೋಣ ಸರ್. ವಕೀಲರಾದ ಮುನಿರಾಜ್ ಅವರೇ, ನಮ್ಮೆಲ್ಲ ಕೇಳುಗರ ಪರವಾಗಿ ಈ ಮಾಹಿತಿ ನೀಡಿದ್ದಕ್ಕೆ ನಿಮಗೆ ಧನ್ಯವಾದಗಳು. ನಮಸ್ಕಾರ.
2: ನಮಸ್ಕಾರ ಸರ್.
0: ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯ ಸಂಸ್ಥೆ. ಕಾನೂನು ಮಾಹಿತಿಗಾಗಿ kannada.nyaya.org ವೆಬ್ಸೈಟ್ ಅನ್ನು ಅಥವಾ 9650108107 ವಾಟ್ಸಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

0: ಆಕಾಶವಾಣಿ ಮಡಿಕೇರಿ.
1: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು. ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರ್ಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
2: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250ಕ್ಕೂ ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ದೆ ಮಾರ್ಬಲ್ಸ್, ಗ್ರಾನೈಟ್ಸ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
1: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ. ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ 3-ಡೋರ್ ವಾರ್ಡ್ರೋಬ್ 8,900 ರೂಪಾಯಿಗೆ, 2-ಡೋರ್ ವಾರ್ಡ್ರೋಬ್ 6,900 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
3: ಸರ್ವರನ್ನು ಬೆರಗುಗೊಳಿಸುವ ಡಿಸೈನ್ಸ್ ನಲ್ಲಿ ಡೈಮಂಡ್ ಆಭರಣಗಳಿಗಾಗಿ ಲಿಯೋರಾ ಡೈಮಂಡ್ಸ್.

0: விஷால் நகர், கோணிக்கொப்பலு, பெரியாப்பட்டணம்.
1: The number you've dialed is currently busy. Kindly
2: try after the tone. ಎಷ್ಟು ಕಾಲ್ ಮಾಡ್ತಾ ಇದ್ದೀನಿ, ಇಷ್ಟೊಂದು ಬಿಸಿ. ಹಲೋ.
3: ಹಲೋ ಪಪ್ಪ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಸೈಟ್ ತಗೊಂಡ್ಲಂತೆ.
2: ಹಾ, ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH 275 ಗೆ ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಅವರ ಸೈಟ್ ಅಂತೆ.
3: ಹೌದು ಪಪ್ಪ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆಯಂತೆ. ಕೇವಲ 6 ಲಾಕ್ ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ EMI ಮೂಲಕ ಕೊಟ್ಟರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.
2: ಸೈಟ್ ವಿಸಿಟ್ ಗಾಗಿ ಕಾಲ್ ಮಾಡಿ 9900091282.
0: ಫರ್ನಿಚರ್ ಗಳ ಮೇಲೆ ಅಚ್ಚರಿ ಮೂಡಿಸುವ ಅತಿ ಕಡಿಮೆ ಬೆಲೆಯೊಂದಿಗೆ ಓಣಂ ಮೆಗಾ ಡಿಸ್ಕೌಂಟ್ ಸೇಲ್ ಆರಂಭಗೊಂಡಿದೆ ಸುನಿತಾ ಫರ್ನಿಚರ್ ನಲ್ಲಿ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, ಸುಲಭ ಕಂತಿನ EMI, ಅತ್ಯುತ್ತಮ ಕ್ವಾಲಿಟಿಯಲ್ಲಿ ಫರ್ನಿಚರ್ ಗಳನ್ನು ಖರೀದಿಸಲು ಬನ್ನಿ ಸುನಿತಾ ಫರ್ನಿಚರ್, ಉಳಿಯಲ್ ಇರಿಟಿ, ತಾವಕ್ಕರ, ಕಣ್ಣೂರ್.
4: ಬೆಳಿಗ್ಗೆ 4 ಗಂಟೆಗೆ ಪೇಪರ್ ಹಾಕೋ ಕೆಲಸ ಶುರು ಆಗುತ್ತೆ. ಮಳೆ ಇರಲಿ ಚಳಿ ಇರಲಿ, ರಸ್ತೆಯಲ್ಲಿ ಓಡಾಡೋದೇ ನಮ್ಮ ಜೀವನ ಆಗೋಯ್ತು.
5: ಬೇಸರ ಮಾಡ್ಕೋಬೇಡ, ಈಗ ನಮ್ಮ ತವರ ಸುರಕ್ಷತೆಗೆ ಕರ್ನಾಟಕ ಸರ್ಕಾರದ ವಿಶೇಷ ಯೋಜನೆ ಇದೆ. ದಿನಪತ್ರಿಕೆ ಮತ್ತು ಹಾಲು ವಿತರಣಾ ಕಾರ್ಮಿಕರ ಅಪಘಾತ ಪರಿಹಾರ ಮತ್ತು ವೈದ್ಯಕೀಯ ಸೌಲಭ್ಯ ಯೋಜನೆ.
6: 16 ರಿಂದ 70 ವರ್ಷದ ಅರ್ಹ ಕಾರ್ಮಿಕರು ಇಂದೇ KSU WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
7: ದೃಢವಾದ ದೇಹ, ದೃಢವಾದ ಮನಸ್ಸು, ಇದು ಆರೋಗ್ಯದ ಮೊದಲ ಲಕ್ಷಣ.
8: ಸದೃಢ ದೇಹ ನಿಮ್ಮದಾಗಬೇಕೇ? ಯೋಗ ನಿರತರಾಗಿ ಪರಿಣತ ಯೋಗ ಗುರುವಿನಿಂದ ಹಂತ ಹಂತವಾಗಿ ಅಭ್ಯಾಸ ಮಾಡಿ ಯೋಗವನ್ನ ಮೇಗೂಡಿಸಿಕೊಳ್ಳಿ.
7: ನಿಯಮಿತ ಯೋಗಾಭ್ಯಾಸ ದೇಹ ಮತ್ತು ಮನಸ್ಸಿನ ಮೇಲೆ ಅದ್ಭುತ ಪರಿಣಾಮವನ್ನು ಬೀರಬಲ್ಲದು. ಒತ್ತಡ ನಿರ್ವಹಣೆ, ಕಾರ್ಯಕುಶಲತೆ, ರೋಗಮುಕ್ತಿ, ಏಕಾಗ್ರತೆ, ಆತ್ಮವಿಶ್ವಾಸ, ಸಕಾರಾತ್ಮಕ ಚಿಂತನೆ, ಇವುಗಳಿಗಾಗಿ ನಿತ್ಯ ಯೋಗ ನಿರತರಾಗಿರಿ.
8: ಆಲಸ್ಯವನ್ನು ಹೊರದೂಡಿ ಮನಸ್ಸಿನ ಕ್ಷೋಭೆಯಿಂದ ಹೊರಬಂದು ಸದಾ ಉಲ್ಲಸಿತರಾಗಿರಬೇಕೇ? ದೇಹ ಮನಸ್ಸಿನ ಸಮತೋಲನ ಕಾಯ್ದುಕೊಳ್ಳಬೇಕೇ? ಯೋಗ ನಿರತರಾಗಿರಿ.
7: ಜಾತಿ, ಮತ, ಪಂಥ, ಲಿಂಗ ಹಾಗೂ ವಯಸ್ಸಿನ ಭೇದ ನಿರ್ಬಂಧಗಳಿಲ್ಲದ ಭರತ ಖಂಡದ ಹೆಮ್ಮೆಯ ವಿದ್ಯೆ ಯೋಗ. ಆರೋಗ್ಯದ ಕೀಲಿಕೈ ಯೋಗ.
8: ನಿರೀಕ್ಷಿಸಿ
9: ಸಾಕ್ಷಾತ್ಕಾರ.
8: ಬಾಳ ಬಂಧನದ ಪಯಣದಲ್ಲಿ ಬೆಸೆದ ಬಾಂಧವ್ಯದ ಒಡಲಿನಲ್ಲಿ ಹೃನ್ಮನದಲ್ಲಿ ಉಳಿದು ಹಸಿರಾಗಿ ಉಸಿರಾಗಿಸುವ ಕ್ಷಣಗಳ ಬಿಲುಕು.
9: ಪ್ರೀತಿನೇ ಆದ್ಯಾಗು ತಂದ ಆಸ್ತಿ ನಮ್ಮ ಬಾಳ್ವೆಗೆ.
8: ಕಾಗದವೆಂಬ ದೋಣಿಯಲ್ಲಿ ಅಕ್ಷರವೆಂಬ ನಾವಿಕನೊಂದಿಗೆ ಸಾಗುವ ಭಾವನೆಗಳಿಗೆ ಅಪರೂಪದ ವೇದಿಕೆ ಚಿನ್ನದುಂಗುರ.
9: ಈ ಬಂಧನ ಜನುಮ ಜನುಮದ ಅನುಬಂಧನ.
8: ಶ್ರೋತೃಗಳಿಗಾಗಿ ಪತ್ರಾಧಾರಿತ ಕಾರ್ಯಕ್ರಮ ಚಿನ್ನದುಂಗುರ. ನಿರೀಕ್ಷಿಸಿ.

0: ಗುಣಿಕೊಪ್ಪಲು
1: ನಿಧನ ಸುದ್ದಿ. ಮೂರ್ನಾಡು ಕಾಂತೂರು ಗ್ರಾಮದ ಬೈಲೋಳಿ ಕುಟುಂಬದ ಪಟ್ಟೆದಾರ ತಿಮ್ಮಯ್ಯ ಅವರು ನಿನ್ನೆ ನಿಧನರಾಗಿದ್ದಾರೆ. 93 ವರ್ಷ ಪ್ರಾಯದ ಬೈಲೋಳಿ ತಿಮ್ಮಯ್ಯ ಅವರ ಅಂತ್ಯಕ್ರಿಯೆ ಇಂದು ಮಧ್ಯಾಹ್ನ 2 ಗಂಟೆಯ ಒಳಗೆ ಮೃತರ ಸ್ವಗೃಹದಲ್ಲಿ ನಡೆಯಲಿದೆ. ಭಾಗಮಂಡಲ ಸಣ್ಣ ಪುಲಿಕೋಟು ಗ್ರಾಮದ ಕುಯ್ಯಮುಡಿ ಬಿ ದಾಮೋದರ ಅವರ ಪತ್ನಿ ವಸಂತಿ ಅವರು ನಿನ್ನೆ ಸಂಜೆ ನಿಧನರಾಗಿದ್ದಾರೆ. 68 ವರ್ಷ ಪ್ರಾಯದ ಕುಯ್ಯಮುಡಿ ವಸಂತಿ ಅವರ ತವರು ಮನೆ ಕುಂದಚೇರಿ ಪೊನ್ನೇಟಿ. ಅಂತ್ಯಕ್ರಿಯೆ ಮೃತರ ಸ್ವಗೃಹದಲ್ಲಿ 2 ಗಂಟೆಯ ನಂತರ ನಡೆಯಲಿದೆ. ಮಡಿಕೇರಿ ತಾಲೂಕು ಇಬ್ಬನೀಳವಾಡಿ ಗ್ರಾಮತ್ರ ನಂದಿ ನೆರವಂಡ ಪೌತಿ ಬೋಪಯ್ಯಂಡ ಮೋವೊ ನಂದಿ ನೆರವಂಡ ತಿಮ್ಮಯ್ಯ ಪಾಪ ಅಯ್ಯಂಗ ನಿನಾಂದು ಬೈಟ ಮರಣಪಟ್ಟಿತು. 91 ಬೈತರ ನಂದಿ ನೆರವಂಡ ತಿಮ್ಮಯ್ಯ ಪಾಪ ಅಯ್ಯಂಗಡ ಅಕಿರಿ ಕಾರ್ಯ ಇಂದು ಮಜಣ 12 ಗಂಟೆಗೆ ಒಕ್ಕ ತೂಟಂಗ್ಲತ್ಲು ನಡಪಾ.

0: ಆಕಾಶವಾಣಿ. ಇನ್ನು ಮುಂದೆ ಪ್ರಕಟಣೆಗಳು, ನಂತರ ಸರಿಯಾಗಿ 7:05 ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದಿಂದ.
1: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com. ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.
2: ಕೇಳುವರೆ, ಇದೇ ಶುಕ್ರವಾರ ಆಗಸ್ಟ್ 7 ಸಾಯಂಕಾಲ 6:30 ಹಲೋ ಕೃಷಿರಂಗ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ ಕಾಫಿ ಕೃಷಿಯಲ್ಲಿ ಪುನರುತ್ಪಾದಕ ಬೇಸಾಯ ಕ್ರಮಗಳು. ಭಾಗವಹಿಸುವ ಸಂಪನ್ಮೂಲ ವ್ಯಕ್ತಿಗಳು ಬಾಳೆಹೊನ್ನೂರಿನಲ್ಲಿರುವ ಕಾಫಿ ಸಂಶೋಧನಾ ಕೇಂದ್ರದ ವಿಭಾಗ ಮುಖ್ಯಸ್ಥರಾದ ಡಾಕ್ಟರ್ ರುದ್ರಗೌಡ ಅವರು. ಕರೆ ಮಾಡಲು ಫೋನ್ ಸಂಖ್ಯೆಗಳು 2237074 7, 2237048 8, 2237049 9, STD ಕೋಡ್ 0 8 0. ಕೇಳಿ, ಇದೇ ಶುಕ್ರವಾರ ಆಗಸ್ಟ್ 7 ಸಾಯಂಕಾಲ 6:30 ಹಲೋ ಕೃಷಿರಂಗ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ ಕಾಫಿ ಕೃಷಿಯಲ್ಲಿ ಪುನರುತ್ಪಾದಕ ಬೇಸಾಯ ಕ್ರಮಗಳು.
3: ಮರೆಗೆ ನಿಂತು ಕಾಯುತ್ತಿರುವ ಕೊರುಳು ಯಾವುದು?
4: ಬದುಕು ಒಂದು ಕಲೆಯಾದರೆ ಅದರ ಕಲಾಕಾರಳು ಮಹಿಳೆ. ಮಹಿಳೆ ಜೀವನದ ನಿರೂಪಕಿ, ಪುರುಷನ ಬದುಕು ರೂಪಿಸುವ ಮಹಾಶಿಲ್ಪಿ. ಮಗುವಿಗೆ ತಾಯಿಯಾಗಿ, ಗುರುವಾಗಿ, ಕುಟುಂಬದ ಕಣ್ಣಾಗಿ, ಸಹನೆಗೆ ಮತ್ತೊಂದು ಹೆಸರಾದವಳೆ ಮಹಿಳೆ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ರವಿ ಕುಲಕರ್ಣಿ. ಮುಖ್ಯಾಂಶಗಳು. ರಾಜ್ಯದ ಬರಪೀಡಿತ ಪ್ರದೇಶಗಳಿಗೆ ನೂತನ ಸಚಿವರ ಭೇಟಿ, ಬೆಳೆಹಾನಿ ಕುರಿತಂತೆ ಪರಿಶೀಲನೆ. ರಾಜ್ಯದ ಎಲ್ಲ ಕೈಗಾರಿಕಾ ಘಟಕಗಳಲ್ಲಿ ಸುರಕ್ಷತಾ ಮಾನದಂಡಗಳ ಮರುಪರಿಶೀಲನೆ, ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿಕೆ. ಗ್ರಾಮೀಣ ಪ್ರದೇಶಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆಯಾಗದಂತೆ ಕ್ರಮ ಕೈಗೊಳ್ಳಿ, ಅಧಿಕಾರಿಗಳಿಗೆ ಧಾರವಾಡ ಜಿಲ್ಲಾ

ಉಸ್ತುವಾರಿ ಸಚಿವರ ಸೂಚನೆ. ರಾಜ್ಯಾದ್ಯಂತ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ನಾಡಿದ್ದು 8ನೇ ತಾರೀಖಿನವರೆಗೆ ಮುಂದುವರಿಕೆ. ಗಣಕೀಕರಣ ಕಾರ್ಯ ಪ್ರಗತಿಯಲ್ಲಿ. ಈಗ ವಾರ್ತೆಗಳ ವಿವರ. ರಾಜ್ಯದ ಬರಪೀಡಿತ ಪ್ರದೇಶಗಳಿಗೆ ನೂತನ ಸಚಿವರು ನಿನ್ನೆ ಭೇಟಿ ನೀಡಿ ಬೆಳೆ ಹಾನಿ ಕುರಿತಂತೆ ಪರಿಶೀಲನೆ ನಡೆಸಿದರು. ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕಿನ ಬರಪೀಡಿತ ಪ್ರದೇಶಗಳಿಗೆ ಸಚಿವ ಟಿ ರಘುಮೂರ್ತಿ ನಿನ್ನೆ ಭೇಟಿ ನೀಡಿ ಬೆಳೆ ಹಾನಿ ಪರಿಶೀಲಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಜಿಲ್ಲೆಯ ಹಿರಿಯೂರು ತಾಲೂಕಿನಲ್ಲಿ ತೀವ್ರ ಮಳೆ ಅಭಾವ ಎದುರಾಗಿದ್ದು ಸಂಕಷ್ಟದಲ್ಲಿರುವ ರೈತರ ನೆರವಿಗೆ ಸರ್ಕಾರ ಸಂಪೂರ್ಣ ಬದ್ಧವಾಗಿದೆ ಎಂದರು. ಸಚಿವ ಕೆಎಚ್ ಮುನಿಯಪ್ಪ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕಿನ ಬೀರಸಂದ್ರ ಗ್ರಾಮದಲ್ಲಿ ರೈತರ ಜಮೀನುಗಳಿಗೆ ಭೇಟಿ ನೀಡಿ ರಾಗಿ ಜೋಳ ಬೆಳೆ ಸೇರಿದಂತೆ ವಿವಿಧ ಬೆಳೆಗಳನ್ನು ವೀಕ್ಷಿಸಿ ರೈತರು ಅಧಿಕಾರಿಗಳಿಂದ ಮಾಹಿತಿ ಪಡೆದರು. ಸಚಿವ ಶಿವರಾಜ ತಂಗಡಗಿ ಕೊಪ್ಪಳ ಗ್ರಾಮೀಣ ಭಾಗದಲ್ಲಿ ಪ್ರವಾಸ ಕೈಗೊಂಡು ಬರ ಪರಿಸ್ಥಿತಿ ಅವಲೋಕಿಸಿ ಗಂಗಾವತಿ ತಾಲೂಕಿನ ಬಂಡ್ರಾಳ ಗ್ರಾಮದಲ್ಲಿ ಬೆಳೆ ಹಾನಿ ಹಾಗೂ ಬರ ವೀಕ್ಷಣೆ ನಡೆಸಿದರು. ಬಾಗಲಕೋಟೆ ಜಿಲ್ಲೆಯಲ್ಲಿ ಮಳೆ ಕೊರತೆಯಿಂದ ಉಂಟಾಗಿರುವ ಬರ ಪರಿಸ್ಥಿತಿ ಹಾಗೂ ಬೆಳೆ ಹಾನಿಯನ್ನು ನೂತನ ಸಚಿವ ವಿಜಯಾನಂದ ಕಾಶಪ್ಪನವರ್ ಪರಿಶೀಲಿಸಿದರು. ಇಳಕಲ್, ಗುಳೇದಗುಡ್ಡ ಹಾಗೂ ಬಾಗಲಕೋಟೆ ತಾಲೂಕಿನ ವಿವಿಧ ಗ್ರಾಮದ ರೈತರ ಜಮೀನುಗಳಿಗೆ ಭೇಟಿ ನೀಡಿದ ಸಚಿವರು ಮಳೆ ಕೊರತೆಯಿಂದ ಹಾನಿಗೊಳಗಾದ ತೊಗರಿ, ಹೆಸರು, ಸೂರ್ಯಕಾಂತಿ, ಸಜ್ಜೆ, ಈರುಳ್ಳಿ ಹಾಗೂ ಮೆಣಸಿನಕಾಯಿ ಬೆಳೆಗಳನ್ನು ವೀಕ್ಷಿಸಿ ರೈತರ ಸಮಸ್ಯೆಗಳನ್ನು ಆಲಿಸಿದರು. ರಾಜ್ಯದಲ್ಲಿ ತಲೆದೋರಿರುವ ಬರಗಾಲದಿಂದ ಹಾನಿಯಾಗಿರುವ ಬೆಳೆಗಳ ಬಗ್ಗೆ ಶೀಘ್ರವೇ ಸರ್ಕಾರಕ್ಕೆ ವರದಿ ಸಲ್ಲಿಸಿ ಎನ್ಡಿಆರ್ಎಫ್ ನಿಯಮಾನುಸಾರ ಪರಿಹಾರ ನೀಡಲು ಸರ್ಕಾರವನ್ನು ಒತ್ತಾಯಿಸಲಾಗುವುದು ಎಂದು ನೂತನ ಸಚಿವ ಕೆಎಂ ಶಿವಲಿಂಗೇಗೌಡ ಹೇಳಿದ್ದಾರೆ. ಹಾಸನ ಜಿಲ್ಲೆಯ ವಿವಿಧ ತಾಲೂಕುಗಳಲ್ಲಿ ಬರ ಪರಿಸ್ಥಿತಿಯಿಂದ ಹಾನಿಯಾಗಿರುವ ಬೆಳೆಗಳ ಪರಿಶೀಲನೆ ನಡೆಸಿ ಬಳಿಕ ಅವರು ಸುದ್ದಿಗಾರರೊಂದಿಗೆ ಮಾತನಾಡಿದರು. ರಾಜ್ಯದಲ್ಲಿ ಕುಡಿಯುವ ನೀರು, ಜಾನುವಾರುಗಳಿಗೆ ಮೇವಿನ ಕೊರತೆಯಾಗದಂತೆ ರೈತರಿಗೆ ಅಗತ್ಯವಿರುವ ಎಲ್ಲ ರೀತಿಯ ಸಹಕಾರ ನೀಡುವಂತೆ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಲಾಗಿದೆ ಎಂದು ಕಂದಾಯ ಸಚಿವರೂ ಆಗಿರುವ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಹೇಳಿದ್ದಾರೆ. ಈ ಕುರಿತು ಸಾಮಾಜಿಕ ಮಾಧ್ಯಮದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಅವರು, ರಾಜ್ಯದ ಕರಾವಳಿ ಮತ್ತು ಮಲೆನಾಡು ಭಾಗದಲ್ಲಿ ಕೆಲ ದಿನಗಳಿಂದ ಮಳೆಯಾಗುತ್ತಿದ್ದರೂ ಉತ್ತರ ಕರ್ನಾಟಕದ 111 ತಾಲೂಕುಗಳಲ್ಲಿ ಒಣ ಹವೆ ಮುಂದುವರಿದಿದೆ. ಸಮಯಕ್ಕೆ ಮಳೆ ಬರದೆ ಬರದ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದಿದ್ದಾರೆ. ಘೋಷಣೆಯಾಗಿರುವ ನಿಯಮಗಳನ್ನು ಸಡಿಲಿಸುವಂತೆ ಹಾಗೂ ಬರ ಪರಿಹಾರವನ್ನು ಮುಂಚಿತವಾಗಿ ನೀಡುವಂತೆಯೂ ಪ್ರಧಾನಮಂತ್ರಿ, ಕೇಂದ್ರ ಗೃಹ ಸಚಿವರು ಹಾಗೂ ಕೃಷಿ ಸಚಿವರಿಗೆ ಪತ್ರ ಬರೆಯಲಾಗಿದೆ. ಮತ್ತೊಮ್ಮೆ ಪತ್ರ ಬರೆದು ಅತಿವೃಷ್ಟಿ ಪರಿಸ್ಥಿತಿಯ ಸಂಪೂರ್ಣ ವರದಿಯನ್ನು ಕೇಂದ್ರ ಸರ್ಕಾರಕ್ಕೆ ಸಲ್ಲಿಸಲಾಗುವುದು ಎಂದು ಸಚಿವರು ಸಂದೇಶದಲ್ಲಿ ತಿಳಿಸಿದ್ದಾರೆ. ರಾಜ್ಯದ ಎಲ್ಲಾ ಕೈಗಾರಿಕಾ ಘಟಕಗಳಲ್ಲಿ ಕಾರ್ಮಿಕರ ಸುರಕ್ಷತಾ ಕ್ರಮಗಳು ಮತ್ತು ಸುರಕ್ಷತಾ ಮಾನದಂಡಗಳನ್ನು ಮರುಪರಿಶೀಲಿಸಲಾಗುವುದು ಎಂದು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಯಾದಗಿರಿ ಜಿಲ್ಲೆಯ ಕಡೆಚೂರು ಬಾಡಿಯಾಳ ಕೈಗಾರಿಕಾ ಪ್ರದೇಶದಲ್ಲಿ ಅನಿಲ ಸೋರಿಕೆ ಹಿನ್ನೆಲೆಯಲ್ಲಿ ಈ ಕುರಿತು ಪ್ರಕಟಣೆ ನೀಡಿರುವ ಅವರು, ಅನಿಲ ಸೋರಿಕೆಗೆ ಕಾರಣವಾದ ಅಂಶಗಳ ಕುರಿತು ಸಮಗ್ರ ತನಿಖೆ ನಡೆಸಿ ಶೀಘ್ರ ವರದಿ ಸಲ್ಲಿಸುವಂತೆ ಸಂಬಂಧಿಸಿದ ಅಧಿಕಾರಿಗಳಿಗೆ ನಿರ್ದೇಶನ ನೀಡಲಾಗಿದೆ ಎಂದರು. ಮೃತ ಕಾರ್ಮಿಕರ ಕುಟುಂಬಗಳಿಗೆ ಕಾನೂನುಬದ್ಧವಾಗಿ ದೊರೆಯಬೇಕಾದ ಪರಿಹಾರವನ್ನು ತ್ವರಿತವಾಗಿ ವಿತರಿಸುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಲಾಗಿದೆ. ಇಎಸ್ಐಸಿ ಹಾಗೂ ಕಾರ್ಖಾನೆಗಳ ಕಾಯ್ದೆಯಡಿ ದೊರೆಯುವ ಇತರೆ ಸೌಲಭ್ಯಗಳನ್ನು ವಿಳಂಬವಿಲ್ಲದೆ ಒದಗಿಸಲು ಕ್ರಮ ಕೈಗೊಳ್ಳಲಾಗುವುದು ಎಂದು ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಯಾದಗಿರಿ ಜಿಲ್ಲೆಯ ಕಡೆಚೂರು ಬಾಡಿಯಾಳ ಕೈಗಾರಿಕಾ ಪ್ರದೇಶದಲ್ಲಿರುವ ಸಿಐಎಲ್ ಲ್ಯಾಬೊರೇಟರೀಸ್ ಘಟಕದಲ್ಲಿ ಸಂಭವಿಸಿದ ಅನಿಲ ಸೋರಿಕೆ ದುರಂತದ ಸ್ಥಳಕ್ಕೆ ವೈದ್ಯಕೀಯ ಶಿಕ್ಷಣ ಸಚಿವ ಡಾ ಶರಣಪ್ರಕಾಶ್ ಪಾಟೀಲ್ ನಿನ್ನೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಈ ಸಂದರ್ಭದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಘಟನೆ ಕುರಿತು ಜಿಲ್ಲಾಧಿಕಾರಿ ಹಾಗೂ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧಿಕಾರಿಗಳು ಸಮಗ್ರ ತನಿಖೆ ನಡೆಸಿ ಶೀಘ್ರ ವರದಿ ಸಲ್ಲಿಸುವಂತೆ ಸೂಚನೆ ನೀಡಲಾಗಿದೆ ಎಂದರು. ಕೈಗಾರಿಕೆಗಳು ಮಾಲಿನ್ಯ ನಿಯಂತ್ರಣ ಮಂಡಳಿಯ ನಿಯಮಗಳು ಹಾಗೂ ಕೈಗಾರಿಕಾ ಸುರಕ್ಷತಾ ಮಾನದಂಡಗಳನ್ನು ಸಮರ್ಪಕವಾಗಿ ಪಾಲಿಸುತ್ತಿವೆಯೇ ಎಂಬ ಬಗ್ಗೆ ಸಮಗ್ರ ಪರಿಶೀಲನೆ ನಡೆಸಲಾಗುವುದು. ಸುರಕ್ಷತಾ ನಿಯಮಗಳ ಉಲ್ಲಂಘನೆ ಅಥವಾ ನಿರ್ಲಕ್ಷ್ಯ ಕಂಡುಬಂದರೆ ಸಂಬಂಧಪಟ್ಟ ಸಂಸ್ಥೆಗಳ ವಿರುದ್ಧ ಕಾನೂನುಬದ್ಧ ಕ್ರಮ ಕೈಗೊಳ್ಳಲಾಗುವುದು ಎಂದು ಸಚಿವರು ಎಚ್ಚರಿಕೆ ನೀಡಿದರು. ಮುಂಗಾರು ಹಂಗಾಮಿನಲ್ಲಿ ವಾಡಿಕೆಗಿಂತ ಕಡಿಮೆ ಮಳೆಯಾಗಿದ್ದು ಗ್ರಾಮೀಣ ಪ್ರದೇಶಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆಯಾಗದಂತೆ ಅಧಿಕಾರಿಗಳು ಕ್ರಮ ಕೈಗೊಳ್ಳಬೇಕು ಎಂದು ಧಾರವಾಡ ಜಿಲ್ಲಾ ಉಸ್ತುವಾರಿ ಸಚಿವ ಸಂತೋಷ್ ಲಾಡ್

0: ಸೂಚನೆ ನೀಡಿದ್ದಾರೆ. ಜಿಲ್ಲೆಯ ಕಲಘಟಗಿ ತಾಲೂಕು ಪಂಚಾಯತ್ ಸಭಾಂಗಣದಲ್ಲಿ ಬರ ಪರಿಸ್ಥಿತಿ ಹಾಗೂ ಅಭಿವೃದ್ಧಿ ಕಾರ್ಯಗಳ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ರೈತರಿಗೆ ಬಿತ್ತನೆ ಬೀಜ ಹಾಗೂ ರಸಗೊಬ್ಬರ ವಿತರಣೆಯಲ್ಲಿ ಯಾವುದೇ ರೀತಿಯಲ್ಲಿ ಕೊರತೆಯಾಗದಂತೆ ಅಧಿಕಾರಿಗಳು ಕ್ರಮ ವಹಿಸಬೇಕು, ನಿಗದಿತ ದರಕ್ಕಿಂತ ಜಾಸ್ತಿ ದರಕ್ಕೆ ರಸಗೊಬ್ಬರ ವಿತರಣೆಯಾಗದಂತೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು ಎಂದು ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಭೂಕುಸಿತ ಮತ್ತು ಮಳೆಹಾನಿ ಸೇರಿದಂತೆ ಪ್ರಾಕೃತಿಕ ವಿಕೋಪಗಳ ಸಂತ್ರಸ್ತರಿಗೆ ಪರಿಹಾರ ಮೊತ್ತವನ್ನು ತ್ವರಿತವಾಗಿ ಮಂಜೂರು ಮಾಡಬೇಕು ಎಂದು ಆರೋಗ್ಯ ಸಚಿವ ಯುಟಿ ಖಾದರ್ ಸೂಚಿಸಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನಲ್ಲಿ ವಿವಿಧ ಮಳೆಹಾನಿ ಪ್ರದೇಶಗಳಿಗೆ ಭೇಟಿ ನೀಡಿದ ಬಳಿಕ ತಾಲೂಕು ಪಂಚಾಯತ್ ಸಭಾಂಗಣದಲ್ಲಿ ಸಭೆ ನಡೆಸಿ ಮಾತನಾಡಿದ ಅವರು, ಮಳೆಯಿಂದ ಮನೆ ಕುಸಿತ ಹಾಗೂ ಜೀವಹಾನಿ ನಡೆದ ಘಟನೆಗಳಿಗೆ ಸರ್ಕಾರದ ನಿಯಮಾನುಸಾರ ಪರಿಹಾರ ಮಂಜೂರು ಮಾಡಬೇಕು, ಮನೆಯೊಳಗೆ ನೀರು ನುಗ್ಗಿದ ಪ್ರಕರಣಗಳ ಸಂತ್ರಸ್ತರಿಗೂ ತುರ್ತು ಪರಿಹಾರ ಮಂಜೂರು ಮಾಡಬೇಕು, ಈ ವಿಷಯದಲ್ಲಿ ವಿಳಂಬ ಸಲ್ಲದು ಎಂದು ಅವರು ಹೇಳಿದರು. ಮಳೆಯಿಂದ ಹಾನಿಗೊಳಗಾದ ಶಾಲೆ ಮತ್ತು ಅಂಗನವಾಡಿಗಳ ದುರಸ್ತಿಗೆ ಲಭ್ಯ ಅನುದಾನದಲ್ಲಿ ಕ್ರಮ ಕೈಗೊಳ್ಳಬೇಕು, ಅರಣ್ಯ ಇಲಾಖೆ, ಮೆಸ್ಕಾಂ ಹಾಗೂ ಸ್ಥಳೀಯ ಪಂಚಾಯಿತಿಗಳು ಪರಸ್ಪರ ಸಮನ್ವಯದಿಂದ ಕಾರ್ಯನಿರ್ವಹಿಸಿ ಸಂಭಾವ್ಯ ದುರ್ಘಟನೆಗಳನ್ನು ತಪ್ಪಿಸಬೇಕು ಎಂದು ಯುಟಿ ಖಾದರ್ ಸೂಚಿಸಿದರು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ರಾಜ್ಯಾದ್ಯಂತ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ನಾಡಿದ್ದು 8 ತಾರೀಖಿನವರೆಗೆ ಮುಂದುವರಿಯಲಿದ್ದು, ಗಣತಿ ನಮೂನೆ ಗಣಕೀಕರಣ ಕಾರ್ಯ ಪ್ರಗತಿಯಲ್ಲಿದೆ. ಗದಗ ಜಿಲ್ಲೆಯಲ್ಲಿ ಎಸ್ಐಆರ್ ಪ್ರಕ್ರಿಯೆ ಪ್ರಗತಿಯಲ್ಲಿದ್ದು, ಇದೇ 4:30 9,02,947 ಎನ್ಯುಮಿರೇಷನ್ ಫಾರ್ಮ್ಗಳನ್ನು ವಿತರಿಸಲಾಗಿದ್ದು, ಆ ಪೈಕಿ 7,81,598 ಎನ್ಯುಮಿರೇಷನ್ ಫಾರ್ಮ್ಗಳು ಗಣಕೀಕರಣಗೊಂಡಿವೆ ಎಂದು ಗದಗ ಜಿಲ್ಲಾಧಿಕಾರಿ ಸಿಎನ್ ಶ್ರೀಧರ್ ತಿಳಿಸಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ಪ್ರಗತಿಯಲ್ಲಿದ್ದು, ಶೇಕಡ 86.98% ಗಣಕೀಕರಣಗೊಳಿಸಲಾಗಿದೆ. ಮತದಾರರ ಪಟ್ಟಿಯಲ್ಲಿ ಹೆಸರಿಲ್ಲ ಎಂದು ಮತದಾರರು ಆತಂಕ ಪಡುವ ಅಗತ್ಯವಿಲ್ಲ. ಕರಡು ಮತದಾರರ ಪಟ್ಟಿಯಲ್ಲಿ ಹೆಸರು ಇಲ್ಲದಿದ್ದಲ್ಲಿ ಸೂಕ್ತ ದಾಖಲೆಗಳನ್ನು ನೀಡಿ ಮತದಾರರ ಪಟ್ಟಿಗೆ ಹೆಸರು ಸೇರಿಸಬಹುದು ಎಂದು ಜಿಲ್ಲಾಧಿಕಾರಿ ಡಾ ಕೆಎನ್ ಅನುರಾಧ ತಿಳಿಸಿದ್ದಾರೆ. ಚುನಾವಣಾ ಪ್ರಕ್ರಿಯೆಯಲ್ಲಿ ಪಾರದರ್ಶಕತೆ ಕಾಯ್ದುಕೊಳ್ಳುವುದು ಕೇವಲ ಆಡಳಿತ ಯಂತ್ರದ ಜವಾಬ್ದಾರಿಯಲ್ಲ, ಇದರಲ್ಲಿ ರಾಜಕೀಯ ಪಕ್ಷಗಳ ಸಹಕಾರವೂ ಅತ್ಯಗತ್ಯ. ಮತದಾರರ ಪಟ್ಟಿ ಪರಿಷ್ಕರಣೆ ವೇಳೆ ಯಾವುದೇ ಕಾರಣಕ್ಕೂ ಒಬ್ಬನೇ ಒಬ್ಬ ಅರ್ಹ ಮತದಾರ ಪಟ್ಟಿಯಿಂದ ಕೈಬಿಟ್ಟು ಹೋಗಬಾರದು. ಈ ನಿಟ್ಟಿನಲ್ಲಿ ಎಲ್ಲರೂ ಎಚ್ಚರ ವಹಿಸಬೇಕು ಎಂದು ಕೋಲಾರ ಜಿಲ್ಲಾಧಿಕಾರಿ ಎಂಆರ್ ರವಿಕುಮಾರ್ ಮನವಿ ಮಾಡಿದ್ದಾರೆ. ಮತದಾರರ ಪಟ್ಟಿ ವಿಶೇಷ ಪರಿಷ್ಕರಣೆ ಪ್ರಗತಿ ಕುರಿತು ಧಾರವಾಡ ಜಿಲ್ಲಾಧಿಕಾರಿ ಕಚೇರಿ ಸಭಾಭವನದಲ್ಲಿ ವಿವಿಧ ರಾಜಕೀಯ ಪಕ್ಷಗಳ ಪ್ರತಿನಿಧಿಗಳೊಂದಿಗೆ ಜಿಲ್ಲಾಧಿಕಾರಿ ಸ್ನೇಹಲ್ ಆರ್ ಸಭೆ ನಡೆಸಿದರು. ಉಪಲೋಕಾಯುಕ್ತ ನ್ಯಾಯಮೂರ್ತಿ ಕೆಎನ್ ಫಣೀಂದ್ರ ಅವರು ಗದಗ್ನಲ್ಲಿರುವ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಹಾಗೂ ಸಮಾಜ ಕಲ್ಯಾಣ ಇಲಾಖೆಯ ಮೆಟ್ರಿಕ್ ನಂತರದ ಬಾಲಕಿಯರ ವಿದ್ಯಾರ್ಥಿ ನಿಲಯಗಳಿಗೆ ನಿನ್ನೆ ದಿಢೀರ್ ಭೇಟಿ ನೀಡಿ ಅಲ್ಲಿನ ಸೌಲಭ್ಯಗಳು, ಸ್ವಚ್ಛತೆ, ಆಹಾರದ ಗುಣಮಟ್ಟ ಹಾಗೂ ವಿದ್ಯಾರ್ಥಿನಿಯರ ಕಲ್ಯಾಣಕ್ಕೆ ಸಂಬಂಧಿಸಿದ ವ್ಯವಸ್ಥೆಗಳನ್ನು ಪರಿಶೀಲಿಸಿ ಸಮಸ್ಯೆಗಳ ಕುರಿತು ವಿದ್ಯಾರ್ಥಿಗಳಿಂದ ಮಾಹಿತಿ ಪಡೆದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದ ಬರಪೀಡಿತ ಪ್ರದೇಶಗಳಿಗೆ ನೂತನ ಸಚಿವರ ಭೇಟಿ, ಬೆಳೆ ಹಾನಿ ಕುರಿತಂತೆ ಪರಿಶೀಲನೆ. ರಾಜ್ಯದ ಎಲ್ಲಾ ಕೈಗಾರಿಕಾ ಘಟಕಗಳಲ್ಲಿ ಸುರಕ್ಷತಾ ಮಾನದಂಡಗಳ ಮರುಪರಿಶೀಲನೆ, ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿಕೆ. ಗ್ರಾಮೀಣ ಪ್ರದೇಶಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆಯಾಗದಂತೆ ಕ್ರಮ ಕೈಗೊಳ್ಳಿ, ಅಧಿಕಾರಿಗಳಿಗೆ ಧಾರವಾಡ ಜಿಲ್ಲಾ ಉಸ್ತುವಾರಿ ಸಚಿವರ ಸೂಚನೆ. ರಾಜ್ಯಾದ್ಯಂತ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ನಾಡಿದ್ದು 8 ತಾರೀಖಿನವರೆಗೆ ಮುಂದುವರಿಕೆ, ಗಣಕೀಕರಣ ಕಾರ್ಯ ಪ್ರಗತಿಯಲ್ಲಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ 7:35.

0: ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಶ್ರೋತೃಗಳೇ, ಸಮಯ 7:16:09. ಗಮನಿಸಿ, ಇಂದು ಮಧ್ಯಾಹ್ನ 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ಮಕ್ಕಳ ಆರೋಗ್ಯ ಎಚ್ಚರಿಕೆ ಆರೈಕೆ ಕುರಿತು ಡಾಕ್ಟರ್ ಆದರ್ಶ್ ಅವಂತಿ ಅವರೊಂದಿಗೆ ಸಂದರ್ಶನ ಕೇಳಲಿದ್ದೀರಿ.
1: ಭಾರತಿ ರೇಡಿಯೋ ಹೌಸ್ನಲ್ಲಿ ಫೆಸ್ಟಿವಲ್ ಆಫರ್, ಟಿವಿ, ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಕುಕ್ಕರ್, ಮಿಕ್ಸಿಗಳ ಎಕ್ಸ್ಚೇಂಜ್ ಆಫರ್, 0% ಇಂಟ್ರೆಸ್ಟ್, 0% ಡೌನ್ ಪೇಮೆಂಟ್, ಪ್ರತಿ ಖರೀದಿಗೂ ಖಚಿತ ಬಹುಮಾನ. ಭಾರತಿ

0: 16:09. ಗಮನಿಸಿ, ಇಂದು ಮಧ್ಯಾಹ್ನ 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ಮಕ್ಕಳ ಆರೋಗ್ಯ ಎಚ್ಚರಿಕೆ ಆರೈಕೆ ಕುರಿತು ಡಾಕ್ಟರ್ ಆದರ್ಶ್ ಅವಂತಿ ಅವರೊಂದಿಗೆ ಸಂದರ್ಶನ ಕೇಳಲಿದ್ದೀರಿ.
1: ಭಾರತೀ ರೇಡಿಯೋ ಹೌಸ್ನಲ್ಲಿ ಫೆಸ್ಟಿವಲ್ ಆಫರ್, ಟಿವಿ, ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಕುಕ್ಕರ್, ಮಿಕ್ಸಿಗಳ ಎಕ್ಸ್ಚೇಂಜ್ ಆಫರ್, 0% ಇಂಟ್ರೆಸ್ಟ್, 0 ಡೌನ್ ಪೇಮೆಂಟ್, ಪ್ರತಿ ಖರೀದಿಗೂ ಖಚಿತ ಬಹುಮಾನ.
2: ಭಾರತೀ ರೇಡಿಯೋ ಹೌಸ್, ನಿಯರ್ ಚೌಕ್, ಗಣಪತಿ ಸ್ಟ್ರೀಟ್, ಮಡಿಕೇರಿ ಮತ್ತು ಗೋಣಿಕೊಪ್ಪಲು.
3: ಅಂದದ ರೂಪಿಗೆ ಚಂದದ ವಿನ್ಯಾಸ. ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ
4: ಶಾರದಾ ಜುವೆಲ್ಲರ್ಸ್, ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು.
5: ವ್ಯಾಂಡಮ್ ನಿಂದ ಖರೀದಿ ಅಂದ್ರೆ ಮನೆಯೊಳಗೆ ಮಹಾಲಕ್ಷ್ಮಿ ಬಂದಂತೆ.
6: ವ್ಯಾಂಡಮ್ ಎಂಟರ್ಪ್ರೈಸಸ್ ನಲ್ಲಿ ಎಲೆಕ್ಟ್ರಾನಿಕ್ಸ್ ಹಾಗೂ ಫರ್ನಿಚರ್ ಖರೀದಿಯ ಮೇಲೆ ವಿಶೇಷ ಆಫರ್ಗಳು, ಸಾಲ ಸೌಲಭ್ಯ ಕೂಡ ಇದೆ.
5: ವ್ಯಾಂಡಮ್ ಎಂಟರ್ಪ್ರೈಸಸ್, ಬ್ರಾಂಪಿನ್ಸ್ ವ್ಯಾಲಿ, ಮಡಿಕೇರಿ.
7: ಫೋನ್ 2255571.
8: ರೀ, ನಾನು ಇನ್ ಯಾವ ಫಂಕ್ಷನ್ ಗೂ ಬರಲ್ಲ ರೀ. ಈ ಹಳೆ ಚಿನ್ನಾಭರಣ ಹಾಕಿ ಹಾಕಿ ಸಾಕಾಯ್ತು.
9: ಬೇಜಾರ್ ಮಾಡ್ಕೋಬಿಡ ಕಣೆ, ಇವಾಗ ವಿಲ್ಕೋದಲ್ಲಿ ಎಕ್ಸ್ಚೇಂಜ್ ಆಫರ್ ಇದೆ. ಈ ಹಳೆ ಚಿನ್ನಾಭರಣ ಎಕ್ಸ್ಚೇಂಜ್ ಮಾಡುವಾಗ ಯಾವುದೇ ಕಡಿತ ಇಲ್ಲದೆ 100% ವ್ಯಾಲ್ಯೂ ಕೊಡ್ತಾರೆ. ಪ್ರತಿ ಖರೀದಿಗೂ ಗಿಫ್ಟ್ ಕೂಡ ಇದೆ.
8: ಹಾಗಾದ್ರೆ ಇವತ್ತೇ ಹೋಗೋಣ.
3: ವಿಲ್ಕೋ ಗೋಲ್ಡ್, ಬೈಚನಹಳ್ಳಿ, ಕುಶಾಲನಗರ. ಕೂರ್ಗ್ ಹೈಲೈಟ್ ಫರ್ನಿಚರ್ ನ 7ನೇ ವಾರ್ಷಿಕೋತ್ಸವದ ಬಂಪರ್ ಕೊಡುಗೆ. 3+1+1 ವುಡನ್ ಸೋಫಾ ಸೆಟ್ ಕೇವಲ 13,900 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ. ಇಮ್ಯಾನುವಲ್ ಸಿಲ್ಕ್ಸ್ ನಲ್ಲಿ ವೆಡ್ಡಿಂಗ್ ಕಾರ್ನಿವಲ್, ಮದುವೆ ಬಟ್ಟೆಗಳ ಖರೀದಿಗೆ ಉಚಿತ ಕೂಪನ್, ಆಯ್ಕೆಯಾದ ದಂಪತಿಗಳಿಗೆ ಮಲೇಷ್ಯಕ್ಕೆ ಹೋಗುವ ಅವಕಾಶ, ಆಕರ್ಷಕ ಡಿಸ್ಕೌಂಟ್ಗಳು, ಬಹುಮಾನಗಳು ಕೂಡ ಲಭ್ಯ. ಇಮ್ಯಾನುವಲ್ ಸಿಲ್ಕ್ಸ್, ಇರಿಟ್ಟಿ.
10: ನಿಮ್ಮ ಬೆಡ್ರೂಮ್ ಅನ್ನು ಅಲಂಕರಿಸಲು ವಿವಿಧ ವಿನ್ಯಾಸಗಳ ಬೆಡ್ರೂಮ್ ಸೆಟ್ಸ್, ಮನಮೋಹಕ ಕೆತ್ತನೆಯ ಮರದ ಪೀಠೋಪಕರಣಗಳು, ಸೋಫಾ ಸೆಟ್ಗಳಿಗಾಗಿ ಹೈಟೆಕ್ ಫರ್ನಿಚರ್, ಮೂರ್ನಾಡು ಮತ್ತು ಗೋಣಿಕೊಪ್ಪಲು.
3: ಸುಮಧುರ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಲು 100% BIS 916 ಹಾಲ್ಮಾರ್ಕ್ ಪರಿಶುದ್ಧತೆಯ ಚಿನ್ನಾಭರಣಗಳಿಗಾಗಿ
11: ಸ್ಕೈ ಗೋಲ್ಡನ್ ಡೈಮಂಡ್ಸ್, ಮಡಿಕೇರಿ ಮತ್ತು ವಿರಾಜಪೇಟೆ.
8: ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಎಕ್ಸ್ಚೇಂಜ್ ಮಾಡಿ ಇವತ್ತಿನ ಮಾರುಕಟ್ಟೆ ಬೆಲೆಯಲ್ಲಿ. ಯಾವುದೇ ಖರೀದಿಗೆ 0% ವೇಸ್ಟೇಜ್. ಇದು ಸ್ವಿಸ್ ಗೋಲ್ಡ್ನ ಪ್ರಾಮಿಸ್. ಸ್ವಿಸ್ ಗೋಲ್ಡ್ ಅಂಡ್ ಡೈಮಂಡ್ಸ್, ವಿರಾಜಪೇಟೆ.
10: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು. ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರ್ಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
11: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
10: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
3: ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ. ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
11: ನಾನ್ ಡ್ರೈವ್ ಮಾಡೋದು ನನ್ನ ಫೇವರಿಟ್ ಹ್ಯುಂಡೈ ಕಾರ್ ಅನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
10: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ, ಮಡಿಕೇರಿ, ಗೋಣಿಕೊಪ್ಪಲ್ ಹಾಗೂ ಕುಶಾಲನಗರ. ಗೋಣಿಕೊಪ್ಪಲಿನಲ್ಲಿ ಶುಭಾರಂಭಗೊಂಡಿರುವ P2 ಎಲೆಕ್ಟ್ರಾನಿಕ್ಸ್ ನಲ್ಲಿ ಫ್ರಂಟ್ ಲೋಡ್ ವಾಷಿಂಗ್ ಮಷೀನ್ ಖರೀದಿಸುವಾಗ 3,000 ರೂಪಾಯಿ ವರ್ತ್ ನ ಇಂಡಕ್ಷನ್ ಸ್ಟೌವ್ ಉಚಿತವಾಗಿ ಪಡೆಯಿರಿ. P2 ಎಲೆಕ್ಟ್ರಾನಿಕ್ಸ್, ಹರಿಶ್ಚಂದ್ರಪುರ, ಗೋಣಿಕೊಪ್ಪ.
5: ಸಂತೋಷದ ಸಂಭ್ರಮಗಳಿಗೆ ಪರಿಶುದ್ಧವಾದ ಚಿನ್ನಾಭರಣಗಳಿಗಾಗಿ ಭೇಟಿ ನೀಡಿ ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲ್, ಕುಶಾಲನಗರ ಮತ್ತು ಪಿರಿಯಾಪಟ್ಟಣ.
3: ಸಂಬಂಧಗಳ ಮೌಲ್ಯ ವೃದ್ಧಿಯಾಗುವುದು ಮದುವೆಯ ಮೂಲಕ. ವಿವಾಹ ಸಮಾರಂಭಗಳಿಗೆ ಮೆರುಗು ನೀಡುತ್ತಿದೆ ಸೆಂಚುರಿಯ ವಸ್ತ್ರ ವೈವಿಧ್ಯತೆಗಳು. ಸೆಂಚುರಿ ಫ್ಯಾಷನ್ ಸಿಟಿ, ಪಯಂಚೇರಿ ಮೋಕ್, ಇರಿಟ್ಟಿ.
10: ರೀ, ಒಂದೊಳ್ಳೆ ವೆಜ್ ಊಟ, ಊಟ ಆದ್ಮೇಲೆ ಒಳ್ಳೆ ಸ್ವೀಟ್ಸ್ ಬೇಕು. ಎಲ್ಲಿ ಕೊಡಿಸ್ತೀರಾ ಹೇಳಿ?
11: ಅಷ್ಟೇನಾ, ಅದಕ್ಕೇನು, ಮಡಿಕೇರಿ ಹಿಲ್ ರೋಡ್ ನಲ್ಲಿ ಮಧುರ ಸ್ವೀಟ್ಸ್ ಅಂಡ್ ಟಿಫಿನ್ಸ್ ಗೆ ಹೋದ್ರಾಯ್ತು. ಅಲ್ಲಿ ಹೋಟೆಲ್ ಮತ್ತೆ ಬೇಕರಿ ಒಂದೇ ಜಾಗದಲ್ಲಿದೆ. ಸ್ವೀಟ್ಸ್, ಸೌತ್ ಇಂಡಿಯನ್ ಟಿಫಿನ್ಸ್, ಬೇಕರಿ ಐಟಮ್ಸ್, ಚಾಟ್ಸ್ ಎಲ್ಲ ಸಿಗುತ್ತೆ.
10: ಹಾಗಾದ್ರೆ ನಾವು ಊಟ ಮಾಡಿ ಮಕ್ಕಳಿಗೂ ಸ್ವೀಟ್ಸ್ ತಗೊಂಡ್ ಬರೋಣ. ನೆಕ್ಸ್ಟ್ ಟೈಮ್ ಮಕ್ಕಳನ್ನ ಕರ್ಕೊಂಡು ಬ್ರೇಕ್ಫಾಸ್ಟ್ ಅಲ್ಲಿಂದನೇ ಮಾಡೋಣ.
11: ಒಂದೇ ಸ್ಥಳದಲ್ಲಿ ಅನಂತ ರುಚಿಯನ್ನು ಸವಿಯಲು ಬನ್ನಿ ಮಧುರ ಸ್ವೀಟ್ಸ್ ಅಂಡ್ ಟಿಫಿನ್ಸ್, ಹಿಲ್ ರೋಡ್, ಮಡಿಕೇರಿ.
3: ಕೂರ್ಗ್ ಹೈಲೈಟ್ ಫರ್ನಿಚರ್ ನ 7ನೇ ವಾರ್ಷಿಕೋತ್ಸವದ ಬಂಪರ್ ಕೊಡುಗೆ. 3+1+1 ವುಡನ್ ಸೋಫಾ ಸೆಟ್ ಕೇವಲ 13,900 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
10: ನಾನಿದುವರೆಗೆ ಈ ಟೇಸ್ಟ್ ನಲ್ಲಿ ನಾಟಿ ಸ್ಟೈಲ್ ಫುಡ್ ತಿಂದೇ ಇಲ್ಲ. ವಾವ್, ಸೂಪರ್ ಸೂಪರ್ ಟೇಸ್ಟ್ ರೀ.
11: ಹೌದು, ಈ ರಾಗಿ ಮುದ್ದೆ, ಈ ನಾಟಿ ಕೋಳಿ ಸಾರಂತೂ ಸೂಪರ್.
12: ಹೋಟೆಲ್ ಗ್ರೀನ್ಸ್ ನಾಟಿ ಸ್ಟೈಲ್ ನ ನಾಟಿ ಕೋಳಿ, ನಾಟಿ ಮಟನ್ ಎಲ್ಲಾ ಐಟಮ್ಸ್, ಮಟನ್ ಸೂಪ್, ಬೋಟಿ, ಮಟನ್ ಚಾಪ್ಸ್, ಮಟನ್ ಅಂಡ್ ಚಿಕನ್ ಬಿರಿಯಾನಿ ಟೇಸ್ಟ್ ಅಂತೂ ಹೇಳೋಕೆ ಆಗಲ್ಲ. ಬಾಯಲ್ಲಿ ನೀರ್ ಬರುತ್ತೆ.
10: ಹೋಟೆಲ್ ಗ್ರೀನ್ಸ್ ನಾಟಿ ಸ್ಟೈಲ್, ಹೊಸ ತಾಲೂಕು ಕಚೇರಿ ಸಮೀಪ, ಕಾನ್ವೆಂಟ್ ಜಂಕ್ಷನ್, ಮಡಿಕೇರಿ. ARM ಕಿಯಾ ಮೋಟರ್ಸ್ ಇದೀಗ ಕೊಡಗಿನ ಕುಶಾಲನಗರ ಹಾಗೂ ಗೋಣಿಕೊಪ್ಪಲುವಿನಲ್ಲಿ ಹೊಸ ಕಿಯಾ ವಾಹನ ಖರೀದಿ ಮತ್ತು ಸರ್ವಿಸ್ ಲಭ್ಯವಿದೆ. ಪಿಕಪ್ ಹಾಗೂ ಡ್ರಾಪ್ ಸರ್ವಿಸ್ ಕೂಡ ಇದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ತರ್ತಮಾಡ ಪುನೀತ್. ಕಾಲ್ 9606048

0: 7734 Abhilash Great Freedom Sale 2026 LED TV, Refrigerator, Washing Machine gala karidiya mele Special Discount hagu Mega Exchange Offer Inverter Special Rate Nalli Since 1975 Abhilash Store Virajpete
1: Bhima Furniture Nalli Monsoon Mega Sale Furniture galanu kharidisi up to 50% discount nimmadagisi 0% down payment hagu 0% interest nalli sulabha kantina EMI mulaka furniture galanu kharidisuva suvarna avakasha Bhima Furniture Balagodu Junction Bittangala Virajapete
2: KNC ಇಂದ ಮಾನ್ಯತೆ ಪಡೆದ ನಿರ್ಮಲಾ ರಮಣ ನರ್ಸಿಂಗ್ ಸ್ಕೂಲ್ ಮಗುಲ ವಿರಾಜಪೇಟೆ ಇಲ್ಲಿ ಸೆಕೆಂಡ್ ಪಿಯುಸಿ ಪಾಸ್ ಆದ ಅಭ್ಯರ್ಥಿಗಳಿಂದ ಜಿಎನ್ಎಂ ನರ್ಸಿಂಗ್ ತರಬೇತಿಗೆ ಅರ್ಜಿ ಆಹ್ವಾನಿಸಲಾಗಿದೆ ಉತ್ತಮ ತರಬೇತಿ ಮತ್ತು ಉದ್ಯೋಗಾವಕಾಶವನ್ನು ಕಲ್ಪಿಸಿಕೊಡಲಾಗುತ್ತದೆ ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆಗಳು 08274256883 ಮೊಬೈಲ್ ನಂಬರ್ 9880995502 ಅಥವಾ 9591595370
3: ವೃದ್ಧಾಪ್ಯವನ್ನು ಗೌರವದಿಂದ ಬದುಕಲು ಮೈಸೂರಿನಲ್ಲಿದೆ ತಾಮರ ರಿಟೈರ್ಮೆಂಟ್ ಹೋಮ್ 100 ಹಾಸಿಗೆ ಸಾಮರ್ಥ್ಯದ ಈ ಸಂಸ್ಥೆಯಲ್ಲಿ ವೈದ್ಯಕೀಯ ಸೇವೆ ವೈಯಕ್ತಿಕ ಗಮನ ಎಲ್ಲಾ ಮೂಲಭೂತ ವ್ಯವಸ್ಥೆಗಳೊಂದಿಗೆ ವಯೋಸಹಜ ಆರೋಗ್ಯ ಸಮಸ್ಯೆ ಸೇರಿದಂತೆ ಯಾವುದೇ ಆರೋಗ್ಯ ಸಮಸ್ಯೆ ಇರುವವರನ್ನು ನೋಡಿಕೊಳ್ಳಲಾಗುವುದು ಮೈಸೂರಿಗೆ ಟ್ರೀಟ್ಮೆಂಟ್ಗಾಗಿ ಬರುವವರಿಗೆ ಉಳಿದುಕೊಳ್ಳುವ ವ್ಯವಸ್ಥೆ ಇದೆ ಸಂಪರ್ಕಿಸಿ ತಾಮರ ರಿಟೈರ್ಮೆಂಟ್ ಹೋಮ್ ಹೆಬ್ಬಾಳ್ KIADB ಲೇಔಟ್ ಇಂಡಸ್ಟ್ರಿಯಲ್ ಏರಿಯಾ ಮೈಸೂರು ಕಾಲ್ 6364-51-8657
2: ಮೈಸೂರಿನ ತನಿಷ್ಕ್ನಲ್ಲಿ ಫೆಸ್ಟಿವಲ್ ಆಫ್ ಡೈಮಂಡ್ಸ್ ಆ ಪ್ರಯುಕ್ತ ನೀವು ಖರೀದಿಸುವ ಡೈಮಂಡ್ ಆಭರಣಗಳ ವ್ಯಾಲ್ಯೂ ಮೇಲೆ ಫ್ಲಾಟ್ 20% ಆಫ್ ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಎಕ್ಸ್ಚೇಂಜ್ ಮಾಡಿ 0% ಕಡಿತದೊಂದಿಗೆ ಈ ಆಫರ್ಗಾಗಿ ಬನ್ನಿ ಮೈಸೂರಿನ ಸಬ್ ಅರ್ಬನ್ ಬಸ್ ಸ್ಟ್ಯಾಂಡ್ ಬಿಎನ್ ರೋಡ್ ಹಾಗೂ ಕಾಳಿದಾಸ ರೋಡ್ನಲ್ಲಿರುವ ತನಿಷ್ಕ್ ಶೋರೂಮ್ಗೆ ಕಂಡೀಷನ್ಸ್ ಅಪ್ಲೈ ಸಂಭ್ರಮಗಳನ್ನು ಆಚರಿಸಿ ತನಿಷ್ಕ್ನ ಟ್ರೆಂಡಿ ಆರ್ನಮೆಂಟ್ಸ್ನೊಂದಿಗೆ
4: ಮನೆಯಂತೂ ಸೂಪರ್ ಆಗಿ ಕಟ್ಸಿದ್ಯಾ ಆದ್ರೆ ಇಲ್ಲಿರೋ ಫರ್ನಿಚರ್ ಟಿವಿ ರೆಫ್ರಿಜರೇಟರ್ ವಾಷಿಂಗ್ ಮಿಷಿನ್ ಮಾತ್ರ ಹಳೇದು ಎಕ್ಸ್ಚೇಂಜ್ ಮಾಡಿ ಹೊಸ ತಗೊಳ್ಬೋದಲ್ವಾ
5: ಅದಕ್ಕೆ ಈ ಹಳೇದು ಯಾರು ತಗೋತಾರೆ
4: ವಿರಾಜಪೇಟೆಯ ಪೂತಾಸ್ ಅಂಡ್ ಆಪರ್ಸ್ ನಲ್ಲಿ ಇವಾಗ ಎಲ್ಲ ಫರ್ನಿಚರ್ ಹಾಗೂ ಹೋಮ್ ಅಪ್ಲೈನ್ಸಸ್ ನ ಎಕ್ಸ್ಚೇಂಜ್ ಆಫರ್ ಇದೆ ಅಲ್ಲೇ ಎಕ್ಸ್ಚೇಂಜ್ ಮಾಡಿ ಹೊಸದನ್ನ ತಗೊಳ್ಳಿ
2: ಪೂತಾಸ್ ಅಂಡ್ ಆಪರ್ಸ್ ಫರ್ನಿಚರ್ ಅಂಡ್ ಹೋಮ್ ಅಪ್ಲೈನ್ಸಸ್ ವಿರಾಜಪೇಟೆ ಫರ್ನಿಚರ್ ಗಳ ಮೇಲೆ ಅಚ್ಚರಿ ಮೂಡಿಸುವ ಅತಿ ಕಡಿಮೆ ಬೆಲೆಯೊಂದಿಗೆ ಓಣಂ ಮೆಗಾ ಡಿಸ್ಕೌಂಟ್ ಸೇಲ್ ಆರಂಭಗೊಂಡಿದೆ ಸುನಿತಾ ಫರ್ನಿಚರ್ ನಲ್ಲಿ ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ ಸುಲಭ ಕಂತಿನ ಇಎಂಐ ಅತ್ಯುತ್ತಮ ಕ್ವಾಲಿಟಿಯಲ್ಲಿ ಫರ್ನಿಚರ್ ಗಳನ್ನು ಖರೀದಿಸಲು ಬನ್ನಿ ಸುನಿತಾ ಫರ್ನಿಚರ್ ಉಳಿಯಲ್ ಇರಿಟಿ ತಾವಕ್ಕರ ಕಣ್ಣೂರು
6: ಆಂಥೋರ ಕೂಕ್ ವೆಡ್ಡಿಂಗ್ ಪ್ಲಾನರ್ಸ್ ಮಂಗಲತರ ಊಟೋಪಚಾರ ಆಳುಕಾಳು ಶಾಸ್ತ್ರ ಪದ್ಧತಿ ಫರ್ನಿಚರ್ ಇನ್ನತ್ತ ಎಲ್ಲ ಏರ್ಪಾಡು ಮಾಡುವಂತಹ ಪ್ಯಾಕೇಜ್ ವೆಡ್ಡಿಂಗ್ ವ್ಯವಸ್ಥೆಯ ಏಕೈಕ ಸಂಸ್ಥೆ ಆಂಥೋರ ಕೂಕ್ ವೆಡ್ಡಿಂಗ್ ಪ್ಲಾನರ್ಸ್ ಬೈಪಾಸ್ ರೋಡ್ ಗೋಣಿಕೊಪ್ಪ ಕಾಂಟ್ಯಾಕ್ಟ್ ನೆಲ್ಲಿರ ಮಧು ತಿಮ್ಮಯ್ಯ 9591803656 ಕಾಳಿಮಾಡ ಶರತ್ 8762050292
7: ಕೂರ್ಗ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಪೊನ್ನಂಪೇಟೆ ಕೊಡಗುನಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಡೇಟಾ ಸೈನ್ಸ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಮಿಷನ್ ಲರ್ನಿಂಗ್ ಸಿವಿಲ್ ಇಂಜಿನಿಯರಿಂಗ್ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮತ್ತು ಕಂಪ್ಯೂಟರ್ ಸೈನ್ಸ್ ವಿತ್ ಸೈಬರ್ ಸೆಕ್ಯೂರಿಟಿಗಾಗಿ ಅಡ್ಮಿಷನ್ಸ್ ಪ್ರಾರಂಭವಾಗಿದೆ ಮೆರಿಟೋರಿಯಸ್ ಸ್ಟೂಡೆಂಟ್ಸ್ ಮತ್ತು ಆರ್ಥಿಕವಾಗಿ ದುರ್ಬಲ ವರ್ಗಗಳಿಗೆ ಸ್ಕಾಲರ್ಶಿಪ್ ಕೂಡ ಲಭ್ಯ ಉತ್ತಮ ಸ್ಪೋರ್ಟ್ಸ್ ಸೌಲಭ್ಯ ಕೂಡ ಲಭ್ಯ ಕರೆ ಮಾಡಿ 9611-55457
8: The number you've dialed is currently busy.
9: ಎಷ್ಟೊತ್ತಿನಿಂದ ಕಾಲ್ ಮಾಡ್ತಾ ಇದ್ದೀನಿ ಇಷ್ಟೊಂದು ಬಿಸಿ ಹಲೋ
10: ಹಲೋ ಪಪ್ಪ ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ ಅಕ್ಕ ಸೈಟ್ ತಗೊಂಡ್ಲಂತೆ
9: ಹಾ ನನಗೂ ಕಾಲ್ ಮಾಡಿದ್ಲು ಮೈಸೂರಿನ NH275 ಗೆ ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಅವರ ಸೈಟ್ ಅಂತೆ
10: ಹೌದು ಪಪ್ಪ ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆಯಂತೆ ಕೇವಲ 6 ಲಾಕ್ ಡೌನ್ ಪೇಮೆಂಟ್ ಕೊಟ್ಟಿದ್ದು ಉಳಿದ ಪೇಮೆಂಟ್ EMI ಮೂಲಕ ಕೊಟ್ಟರೆ ಸಾಕಂತೆ ನಾನು ಒಂದ್ ಸೈಟ್ ತಗೊಳ್ತೀನಿ
9: ಸೈಟ್ ವಿಸಿಟ್ ಗಾಗಿ ಕಾಲ್ ಮಾಡಿ 9900901282 ಕೊಡಗಿನ ಪ್ರತಿಷ್ಠಿತ ಕಾಲೇಜುಗಳಲ್ಲಿ ಒಂದಾದ ಗೋಣಿಕೊಪ್ಪದ ಕಾವೇರಿ ಕಾಲೇಜಿನಲ್ಲಿ 2026-27 ಸಾಲಿನ ಎಂಕಾಂ ಸ್ನಾತಕೋತ್ತರ ಪದವಿ ವಿಭಾಗಗಳಿಗೆ ಪ್ರವೇಶ ಪ್ರಕ್ರಿಯೆ ಆರಂಭಿಸಲಾಗಿದೆ ಪ್ರತಿ ವರ್ಷವೂ %100 ಫಲಿತಾಂಶವಿದ್ದು ವಿದ್ಯಾರ್ಥಿಗಳು ವಿಶ್ವವಿದ್ಯಾಲಯದ ರ್ಯಾಂಕ್ ಗಳಿಸುತ್ತಿದ್ದಾರೆ ಉತ್ತಮ ಗುಣಮಟ್ಟದ ಬೋಧನೆ ಉತ್ತಮ ಗ್ರಂಥಾಲಯ ಅನುಭವಿ ಉಪನ್ಯಾಸಕರು SC ST ಮತ್ತು ವಿಶೇಷ ಚೇತನ ವಿದ್ಯಾರ್ಥಿಗಳಿಗೆ ಶುಲ್ಕ ರಿಯಾಯಿತಿ ಇದೆ SSP ವಿದ್ಯಾರ್ಥಿ ವೇತನ ಕಾಫಿ ಬೋರ್ಡ್ ವಿದ್ಯಾರ್ಥಿ ವೇತನ ಹಾಗೂ ಇತರೆ ವಿದ್ಯಾರ್ಥಿ ವೇತನಗಳನ್ನು ವಿದ್ಯಾರ್ಥಿಗಳಿಗೆ ನೀಡಲಾಗುತ್ತಿದೆ ಇಷ್ಟೇ ಅಲ್ಲದೆ ಪ್ರತಿ ವರ್ಷ ಉದ್ಯೋಗ ಮಾಹಿತಿ ಘಟಕದ ಮೂಲಕ ಕ್ಯಾಂಪಸ್ ಸೆಲೆಕ್ಷನ್ ಏರ್ಪಡಿಸಲಾಗುತ್ತಿದ್ದು ಈಗಾಗಲೇ ಹಲವು ವಿದ್ಯಾರ್ಥಿಗಳು ಪ್ರತಿಷ್ಠಿತ ಕಂಪನಿಗಳ ಉನ್ನತ ಹುದ್ದೆಯನ್ನು ಅಲಂಕರಿಸಿದ್ದಾರೆ ಕ್ರೀಡೆಗೆ ಪ್ರೋತ್ಸಾಹ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಸುಸಜ್ಜಿತವಾದ ವಸತಿ ನಿಲಯಗಳ ವ್ಯವಸ್ಥೆ ಇರುತ್ತದೆ ಕಾಲೇಜಿನ ಶುಲ್ಕವನ್ನು ಕಂತುಗಳಲ್ಲಿ ಪಾವತಿಸಬಹುದು ಆಸಕ್ತಿ ಇರುವ ವಿದ್ಯಾರ್ಥಿಗಳು ಇದೇ August 18 ಒಳಗಾಗಿ ಕಾಲೇಜಿನ ಮುಖ್ಯ ಕಚೇರಿಯಲ್ಲಿ ತಮ್ಮ ಹೆಸರನ್ನು ನೋಂದಾಯಿಸಬಹುದಾಗಿದೆ ಎಂದು ಕಾಲೇಜಿನ ಪ್ರಾಂಶುಪಾಲರಾದ ಡಾ. MB ಕಾವೇರಿಯಪ್ಪನವರು ತಿಳಿಸಿರುತ್ತಾರೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಕಾವೇರಿ ಕಾಲೇಜು ಗೋಣಿಗೊಪ್ಪಲು ಕಚೇರಿ ದೂರವಾಣಿ ಸಂಖ್ಯೆ 08274247262 ಮೊಬೈಲ್ ಸಂಖ್ಯೆ 9448005660 ಅಥವಾ 9449334756
11: ರೀ, ನಾನಿನ್ ಯಾವ ಫಂಕ್ಷನ್ಗೂ ಬರಲ್ಲ ರೀ.

0: ಈ ಹಳೆ ಚಿನ್ನಾಭರಣ ಹಾಕಿ ಹಾಕಿ ಸಾಕಾಯ್ತು.
1: ಬೇಜಾರು ಮಾಡ್ಕೋಬಿಡ ಕಣೆ, ಇವಾಗ ವಿಲ್ಕೋದಲ್ಲಿ ಎಕ್ಸ್ಚೇಂಜ್ ಆಫರ್ ಇದೆ. ಈ ಹಳೆ ಚಿನ್ನಾಭರಣ ಎಕ್ಸ್ಚೇಂಜ್ ಮಾಡುವಾಗ ಯಾವುದೇ ಕಡಿತ ಇಲ್ಲದೆ 100% ವ್ಯಾಲ್ಯೂ ಕೊಡ್ತಾರೆ. ಪ್ರತಿ ಖರೀದಿಗೂ ಗಿಫ್ಟ್ ಕೂಡ ಇದೆ.
0: ಹಾಗಾದ್ರೆ ಇವತ್ತೇ ಹೋಗೋಣ
2: ವಿಲ್ಕೋ ಗೋಲ್ಡ್, ಬೈಚನಹಳ್ಳಿ, ಕುಶಾಲನಗರ.
3: ಜಲಪಾತಗಳು, ಪ್ರೇಕ್ಷಣೀಯ ಸ್ಥಳಗಳಲ್ಲಿ, ಅಪಾಯಕಾರಿಯಾದ ಜಾಗಗಳಲ್ಲಿ ನಿಂತು ಫೋಟೋ ವಿಡಿಯೋ ತೆಗೆಯುವ ದುಸ್ಸಾಹಸಗಳನ್ನು ಯಾವುದೇ ಕಾರಣಕ್ಕೂ ಮಾಡದಿರಿ. ಪ್ರವಾಹ ಅಥವಾ ವೇಗವಾಗಿ ಚಲಿಸುವ ನದಿಗಳನ್ನು, ಹೊಳೆಗಳನ್ನು ಎಂದಿಗೂ ದಾಟಬೇಡಿ. ನದಿ ಜಲಪಾತಗಳು ಮಳೆಗಾಲದಲ್ಲಿ ರಮ್ಯ ಮನೋಹರ, ಆದರೆ ಅಷ್ಟೇ ಅಪಾಯಕಾರಿ. ಪ್ರವಾಸ ಟ್ರೆಕಿಂಗ್ ಸಂದರ್ಭದಲ್ಲಿ ಸುರಕ್ಷತೆ ನಿಮ್ಮ ಆದ್ಯತೆಯಾಗಿರಲಿ. ಮಳೆಗಾಲದ ಸುಂದರ ಕೊಡಗು ಸುರಕ್ಷತೆಯೊಂದಿಗೆ. ಪ್ರಕಟಣೆ ಜಿಲ್ಲಾಡಳಿತ ಹಾಗೂ ಪ್ರವಾಸೋದ್ಯಮ ಇಲಾಖೆ, ಕೊಡಗು ಜಿಲ್ಲೆ.
4: ಕೊಡಗು

0: ಅಂತ ಎರಡು ಬೆಸ್ಟ್ ಪ್ಯಾಕೇಜ್ ಗಳನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇದರಲ್ಲಿ ನಿಮಗೆ ಅನ್ಲಿಮಿಟೆಡ್ ಊಟ, ಅನ್ಲಿಮಿಟೆಡ್ ಡಾಟ ಅಂತ ಪ್ರತಿಯೊಂದು ಇರುತ್ತೆ. ಹೆಚ್ಚಿನ ಮಾಹಿತಿಗಾಗಿ ಈ ದೂರವಾಣಿ ಸಂಖ್ಯೆಗೆ ಸಂಪರ್ಕಿಸಿ 9591424242.
1: ಮುಳಿಯ ಸಿಲ್ವರ್ ಮ್ಯಾರಥಾನ್ 2026 90 ದಿನಗಳ ಮೆಗಾ ಸಿಲ್ವರ್ ಉತ್ಸವ ಜೂನ್ 15 ಸೆಪ್ಟೆಂಬರ್ 14 5,000 ರೂಪಾಯಿ ಮೇಲ್ಪಟ್ಟ ಖರೀದಿಗೆ ಅತ್ಯಾಕರ್ಷಕ ಬಹುಮಾನಗಳು, ಹಳೆಯ ಬೆಳ್ಳಿಯ ಆಭರಣಗಳನ್ನು ಎಕ್ಸ್ಚೇಂಜ್ ಮಾಡುವ ಅವಕಾಶ, ಎಲ್ಲಾ ಸಂದರ್ಭದಲ್ಲೂ ಸೈ ಎನಿಸುವ ಕಲೆಕ್ಷನ್ಸ್. ಮುಳಿಯ ಗೋಲ್ಡ್ ಅಂಡ್ ಡೈಮಂಡ್ಸ್, ಮುಳಿಯ ಸಿಲ್ವೇರಿಯಾ, ಮಡಿಕೇರಿ, ಗೋಣಿಗೊಪ್ಪಲು, ಸೋಮವಾರಪೇಟೆ, ಪುತ್ತೂರು, ಬೆಳ್ತಂಗಡಿ, ನೆಲ್ಯಾಡಿ, ಬೆಂಗಳೂರು.
2: ಮುಳಿಯಾದಲ್ಲಿ ಹಿಂದೆಂದು ಕಂಡು ಕೇಳರಿಯದ ಮಾನ್ಸೂನ್ ಸೇಲ್ ಇದೇ ಜುಲೈ 13 ಆಗಸ್ಟ್ 14 ಚಿನ್ನಾಭರಣಗಳ ವಿಎ ಮೇಲೆ 100% ಆಫ್, ಆಯ್ದ ಚಿನ್ನದ ಆಭರಣಗಳ ಮೇಲೆ ಮೇಕಿಂಗ್ ಚಾರ್ಜ್ ನಲ್ಲಿ 50% ನಿಂದ 100% ಆಫ್, ಚಿನ್ನ ಬೆಳ್ಳಿ ವಜ್ರಾಭರಣಗಳ ಅತಿ ಅಮೋಘ ಕಲೆಕ್ಷನ್ಸ್, ಅತ್ಯಧಿಕ ಸೇವಿಂಗ್ಸ್. ಬನ್ನಿ ಈ ಮುಂಗಾರು ಮಳೆಯ ಸಂಭ್ರಮವನ್ನು ಇಮ್ಮಡಿಗೊಳಿಸಿ ಮುಳಿಯಾದೊಂದಿಗೆ. ಮುಳಿಯ ಗೋಲ್ಡ್ ಅಂಡ್ ಡೈಮಂಡ್ಸ್, ಮಡಿಕೇರಿ, ಗೋಣಿಕೊಪ್ಪಲ್, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
3: ಇವತ್ತು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಸತೀಶ್ ರಾವ್, ಸೀನಿಯರ್ ಕನ್ಸಲ್ಟೆಂಟ್ ಗ್ಯಾಸ್ಟ್ರೋ ಎಂಟ್ರೋಲಜಿಸ್ಟ್, ಮಣಿಪಾಲ್ ಹಾಸ್ಪಿಟಲ್ ಮೈಸೂರಿಂದ. ಡಾಕ್ಟರ್, ಎಂಡೋಸ್ಕೋಪಿ ಅಂದ್ರೆ ಏನು ಅಂಡ್ ಯಾರಿಗೆ ಬೇಕಾಗುತ್ತೆ?
4: ಎಂಡೋಸ್ಕೋಪಿ ಅಂತ ಹೇಳೋದು ಜೀರ್ಣಾಂಗದಲ್ಲಿ ಏನಾದ್ರು ತೊಂದರೆ ಇದೆ ಅಂತೇಳಿ ಪತ್ತೆ ಹಚ್ಚಲಿಕ್ಕೆ ಮಾಡುವಂತ ಒಂದು ಸಣ್ಣ ಟೆಸ್ಟ್ ಆಗಿರ್ತದೆ. ಇದರಲ್ಲಿ ಒಂದು ಸಣ್ಣ ಟ್ಯೂಬ್ ಇರ್ತದೆ, ಆ ಟ್ಯೂಬ್ ನಲ್ಲಿ ಒಂದು ಕ್ಯಾಮರಾ ತರ ಇರ್ತದೆ, ಅದನ್ನ ನಮ್ಮ ಉದರದರ್ಶಕ ಅಂತೇಳಿ ನಾವು ಹೇಳ್ತೀವಿ. ಅದನ್ನ ಬಾಯಿಯ ಮುಖಾಂತರ ನಾವು ಹಾಕ್ತೀವಿ. ಬಾಯಿಯ ಮುಖಾಂತರ ಹಾಕಿ ನಮ್ಮ ಅನ್ನನಾಳ, ಜಠರ ಮತ್ತು ಸಣ್ಣ ಕರುಳಿನ ಪಾರ್ಟ್ ಗಳನ್ನು ನಾವು ಇದರಲ್ಲಿ ಪರೀಕ್ಷೆಗೆ ಮಾಡ್ತೀವಿ. ಇದರಲ್ಲಿ ನಾವು ಉದಾಹರಣೆಗೆ ಏನಾದರೂ ಹೊಟ್ಟೆಲಿ ಹುಣ್ಣಾಗಿದ್ರೆ ಅಥವಾ ಕರಳಲ್ಲಿ ಅಥವಾ ಹೊಟ್ಟೆಯಲ್ಲಿ ಬ್ಲಾಕ್ ಆಗಿದ್ರೆ ಅಥವಾ ಕ್ಯಾನ್ಸರ್ ಇದ್ರೆ ಅಥವಾ ರಕ್ತಸ್ರಾವ ಆಗ್ತಾ ಇದ್ರೆ ಅದನ್ನ ನಾವು ಪತ್ತೆ ಹಚ್ಚಬಹುದಾಗಿದೆ. ಇದು ಯಾರಿಗೆ ಬೇಕಾಗಿದೆ ಅಂತ ಹೇಳಿದ್ರೆ, ಮುಖ್ಯವಾಗಿ ಪದೇ ಪದೇ ಹೊಟ್ಟೆ ನೋವು ಬರುವಂತವರು, ಎದೆ ಉರಿ ಬರುವಂತದ್ದು, ಹೊಟ್ಟೆ ಉರಿ ಬರುವಂತದ್ದು, ಅಥವಾ ವೆಯಿಟ್ ಲಾಸ್ ಆಗಿರುವಂತದ್ದು, ಅಥವಾ ವಾಂತಿಯಲ್ಲಿ ರಕ್ತ ಬರುವಂತದ್ದು, ತುಂಬಾ ವಿಪರೀತ ವಾಂತಿ ಆಗುವಂತದ್ದು, ಇವರಿಗೆ ಮೇಲ್ಗಡೆ ಹೊಟ್ಟೆ ಎಂಡೋಸ್ಕೋಪಿ ಪರೀಕ್ಷೆಯ ಅಗತ್ಯ ಇರ್ತದೆ.
5: ದಿಸ್ ಇನ್ಫಾರ್ಮೇಶನ್ ಇಸ್ ಬ್ರಾಟ್ ಟು ಯು ಬೈ ಮಣಿಪಾಲ್ ಹಾಸ್ಪಿಟಲ್ಸ್ ಮೈಸೂರು. ಲೈಫ್ ಆನ್ ಫಾರ್ ಎನಿ ಹೆಲ್ತ್ ಎಮರ್ಜೆನ್ಸಿ ಕಾಲ್ 0821-350-3500. ಸೇವ್ ದ ನಂಬರ್, ಸೇವ್ ಲೈಫ್.
6: ಫರ್ನಿಚರ್ ಗಳ ಮೇಲೆ ಅಚ್ಚರಿ ಮೂಡಿಸುವ ಅತಿ ಕಡಿಮೆ ಬೆಲೆಯೊಂದಿಗೆ ಓಣಂ ಮೆಗಾ ಡಿಸ್ಕೌಂಟ್ ಸೇಲ್ ಆರಂಭಗೊಂಡಿದೆ ಸುನಿತಾ ಫರ್ನಿಚರ್ ನಲ್ಲಿ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, ಸುಲಭ ಕಂತಿನ ಇಎಂಐ, ಅತ್ಯುತ್ತಮ ಕ್ವಾಲಿಟಿಯಲ್ಲಿ ಫರ್ನಿಚರ್ ಗಳನ್ನು ಖರೀದಿಸಲು ಬನ್ನಿ ಸುನಿತಾ ಫರ್ನಿಚರ್, ಉಳಿಯಲ್ ಇರಿಟಿ, ತಾವಕ್ಕರ, ಕಣ್ಣೂರು.
7: ನಿರೀಕ್ಷಿಸಿ
8: ಸಾಕ್ಷಾತ್ಕಾರ.
9: ಬಾಳ ಬಂಧನದ ಪಯಣದಲ್ಲಿ ಬೆಸೆದ ಬಾಂಧವ್ಯದ ಒಡಲಿನಲ್ಲಿ ಹೃನ್ಮನದಲ್ಲಿ ಉಳಿದು ಹಸಿರಾಗಿ ಉಸಿರಾಗಿಸುವ ಕ್ಷಣಗಳ ಬಿಲುಕು.
10: ಪ್ರೀತಿನೇ ಆದ್ಯಾದು ತಂದ ಆಸ್ತಿ ನಮ್ಮ ಬಾಳ್ವೆಗೆ.
9: ಕಾಗದವೆಂಬ ದೋಣಿಯಲ್ಲಿ ಅಕ್ಷರವೆಂಬ ನಾವಿಕನೊಂದಿಗೆ ಸಾಗುವ ಭಾವನೆಗಳಿಗೆ ಅಪರೂಪದ ವೇದಿಕೆ ಚಿನ್ನದುಂಗುರ.
11: ಈ ಬಂಧನ ಜನ್ಮ ಜನ್ಮದ ಅನುಬಂಧನ.
9: ಶ್ರೋತೃಗಳಿಗಾಗಿ ಪತ್ರಾಧಾರಿತ ಕಾರ್ಯಕ್ರಮ ಚಿನ್ನದುಂಗುರ. ನಿರೀಕ್ಷಿಸಿ ಕ ಅಕ್ಷರದಿಂದ ಅಂತ್ಯ ಆಗಿದೆ.

0: ಪ್ರೀತಿಯ ಶ್ರೋತೃಗಳೇ, ಇದೇ ಭಾನುವಾರ ಅಂದರೆ ಆಗಸ್ಟ್ 9ರಂದು ಬೆಳಗ್ಗೆ 11 ಗಂಟೆಯಿಂದ 12 ಗಂಟೆಯವರೆಗೆ
1: ಸ್ವರ ಸಾಂಗತ್ಯ ಅಂತ್ಯಾಕ್ಷರಿ ನೇರ ಫೋನಿನ ಕಾರ್ಯಕ್ರಮ.
2: ನಿನ್ನ ನೀನು ಮರೆತರೇನು ಸುಖವಿದೆ.
0: ಕರೆ ಮಾಡಬೇಕಾದಂತಹ ದೂರವಾಣಿ ಸಂಖ್ಯೆಗಳು 228558, ಮತ್ತೊಂದು ದೂರವಾಣಿ ಸಂಖ್ಯೆ 228129, ಕೋಡ್ ಸಂಖ್ಯೆ

7878272 ಕಾರ್ಯಕ್ರಮ ಅಂತ್ಯಾಕ್ಷರಿ ಸ್ವರ ಸಾಂಗತ್ಯ ಹಾಡುಗಾರಿಕೆ ಎಲ್ಲರಿಗೂ ಅಗತ್ಯ. ಟ್ಯೂನ್ ಮಾಡಿ FM 103.1 ಮೆಗಾಹರ್ಟ್ಸ್ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರ.

ಇದೀಗ ಬಂದ ನಿಧನ ಸುದ್ದಿ. ಬೇಗೂರು ಕಳತ್ತೋಡು ಕಾರಳಾನ ಕೋಡಂಗಡ ಬೋಪಯ್ಯ ಗಿಣಿ ಅಯ್ಯಂಗ ಕೈಂಚ ಬೈಟು ಮರಣಪಟ್ಟಿತ್ತು. ಅಳವತ್ತಂಜಿ ಬೈತರ ಕೋಡಂಗಡ ಬೋಪಯ್ಯ ಗಿಣಿ ಅಯ್ಯಂಗಡ ಅಕ್ಕಿರಿ ಕಾರ್ಯ ಇಂದು ಮಜ್ಜಣ ತ್ರಮೀದ 3 ಗಂಟೆಕ್ ಒಕ್ಕ ತುಟುಂಗ್ಲತ್ಲ ನಡ್ಪಾ.

0: ಶ್ರೋತೃಗಳೇ ಗಮನಿಸಿ, ಇಂದು ಸಂಜೆ 5 ಗಂಟೆಗೆ ಕೊಡವ ಸಿರಿ ಕಾರ್ಯಕ್ರಮದಲ್ಲಿ ನಾಕಂಡ ಕಕ್ಕಡ ಅಂದ ಇಂದ ಕೇಳುಗರ ಪತ್ರಾಧಾರಿತ ಕಾರ್ಯಕ್ರಮ ಪ್ರಸ್ತುತಪಡಿಸುತ್ತಾರೆ ಬಾಳೆಯಡ ದಿವ್ಯಾ ಮಂದಪ್ಪ ಮತ್ತು ಸಂತೋಷ್ ಕೆಎನ್.
1: ನಿತ್ಯ ವಾಕಿಂಗ್ ಮಾಡಿ, ಇದು ರೋಗದಿಂದ ನಮ್ಮನ್ನು ದೂರವಿಡುತ್ತದೆ, ಸದೃಢ ಆರೋಗ್ಯ ನೀಡುತ್ತದೆ.
2: ಮೂಳೆಗಳ ಕೋಶ ಬೆಳವಣಿಗೆ ಹೊಂದಲು, ಶಕ್ತಿಯುತವಾಗಲು ನಿತ್ಯದ ನಡಿಗೆ ಅತ್ಯುಪಯುಕ್ತ.
1: ಕೀಲುಗಳ ಸವಕಳಿ ಕಡಿಮೆಯಾಗಬೇಕೇ? ಮೂಳೆಗಳು ಶಕ್ತಿಯುತವಾಗಬೇಕೇ? ಪ್ರತಿನಿತ್ಯ ನಡೆಯಿರಿ, ಆರೋಗ್ಯ ವೃದ್ಧಿಸಿಕೊಳ್ಳಿ.
0: ಶ್ರೋತೃಗಳೇ ಗಮನಿಸಿ, ಇಂದು ಸಂಜೆ 6:50 ರೈತ ಧ್ವನಿ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಕಾಫಿ ಬೆಳೆಯಲ್ಲಿ ಮಧ್ಯ ಮಾನ್ಸೂನ್ ಪೋಷಕಾಂಶ ನಿರ್ವಹಣೆ ಕುರಿತು ಡಾಕ್ಟರ್ ಎಸ್ ಎ ನಧಾಫ್ ಅವರೊಂದಿಗೆ ಸಂದರ್ಶನ ಕೇಳಲಿದ್ದೀರಿ. ಆಕಾಶವಾಣಿ ಮಡಿಕೇರಿ, ಸಮಯ 7:34. ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.
3: ಆಕಾಶವಾಣಿ, ಇನ್ನು ಮುಂದೆ ಪ್ರಕಟಣೆ, ನಂತರ ಕನ್ನಡದಲ್ಲಿ ವಾರ್ತೆಗಳು.
4: ಕೇಳುವರೇ, ಇದೇ ಶುಕ್ರವಾರ ಆಗಸ್ಟ್ 7 ಸಾಯಂಕಾಲ 6:30 ಹಲೋ ಕೃಷಿ ರಂಗ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ ಕಾಫಿ ಕೃಷಿಯಲ್ಲಿ ಪುನರುತ್ಪಾದಕ ಬೇಸಾಯ ಕ್ರಮಗಳು, ಭಾಗವಹಿಸುವ ಸಂಪನ್ಮೂಲ ವ್ಯಕ್ತಿಗಳು, ಬಾಳೆಹೊನ್ನೂರಿನಲ್ಲಿರುವ ಕಾಫಿ ಸಂಶೋಧನಾ ಕೇಂದ್ರದ ವಿಭಾಗ ಮುಖ್ಯಸ್ಥರಾದ ಡಾಕ್ಟರ್ ರುದ್ರಗೌಡ ಅವರು. ಕರೆ ಮಾಡಲು ಫೋನ್ ಸಂಖ್ಯೆಗಳು 2230074 77, 2230478, 2230499 STD ಕೋಡ್ 080. ಕೇಳಿ, ಇದೇ ಶುಕ್ರವಾರ ಆಗಸ್ಟ್ 7 ಸಾಯಂಕಾಲ 6:30 ಹಲೋ ಕೃಷಿ ರಂಗ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ ಕಾಫಿ ಕೃಷಿಯಲ್ಲಿ ಪುನರುತ್ಪಾದಕ ಬೇಸಾಯ ಕ್ರಮಗಳು.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಬಿಎ ಅಜರುದ್ದೀನ್. ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ನೆಟ್ಫ್ಲಿಕ್ಸ್ ಸಹ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಭೇಟಿ, ಭಾರತದ ಮಾಧ್ಯಮ ಮತ್ತು ಮನರಂಜನಾ ಕ್ಷೇತ್ರದ ಸಾಮರ್ಥ್ಯದ ಕುರಿತು ಚರ್ಚೆ. ವಿಕಸಿತ ಭಾರತ 2047 ಆರೈಕೆದಾರರ ಸಬಲೀಕರಣಕ್ಕೆ ಕಾರ್ಯತಂತ್ರಗಳ ಕುರಿತು ನೀತಿ ಆಯೋಗ ವರದಿ ಬಿಡುಗಡೆ. ಸುರಕ್ಷಿತ ಮತ್ತು ವಿಶ್ವಾಸಾರ್ಹ ಅಂತರ್ಜಾಲಕ್ಕಾಗಿ ಕೇಂದ್ರ ಸರ್ಕಾರದಿಂದ ಕ್ರಮ. ಕರಾವಳಿ ಕರ್ನಾಟಕ ಸೇರಿ ವಿವಿಧ ರಾಜ್ಯಗಳಲ್ಲಿ ಇಂದು ಭಾರೀ ಮಳೆ, ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆ. ಜೂನಿಯರ್ ಪುರುಷರ ರಾಷ್ಟ್ರೀಯ ಹಾಕಿ ಚಾಂಪಿಯನ್ಶಿಪ್ ಸೆಮಿಫೈನಲ್ನಲ್ಲಿ ಒಡಿಶಾ, ಪಂಜಾಬ್ ಹಾಗೂ ಜಾರ್ಖಂಡ್ ಮಧ್ಯಪ್ರದೇಶ ತಂಡಗಳು ಮುಖಾಮುಖಿ.

0: ವಾರ್ತೆಗಳ ವಿವರ. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಭಾರತವು ಶ್ರೀಮಂತ ಕಥನ ಪರಂಪರೆ ಮತ್ತು ಅಸಾಧಾರಣ ಸೃಜನಶೀಲ ಪ್ರತಿಭೆಯನ್ನು ಹೊಂದಿದ್ದು ಇದನ್ನು ಬಳಸಿಕೊಂಡು ವಿಷಯವಸ್ತು ಸೃಷ್ಟಿಯ ಜಾಗತಿಕ ಕೇಂದ್ರವಾಗಿ ಭಾರತದ ಸ್ಥಾನವನ್ನು ಮತ್ತಷ್ಟು ಬಲಪಡಿಸಬಹುದು ಎಂದು ಹೇಳಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ನವದೆಹಲಿಯಲ್ಲಿ ನೆಟ್ಫ್ಲಿಕ್ಸ್ನ ಸಹ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಟೆಡ್ ಸರಂಡೋಸ್ ಅವರನ್ನು ಭೇಟಿಯಾಗಿರುವುದಾಗಿ ತಿಳಿಸಿದ್ದಾರೆ. ಸಭೆಯಲ್ಲಿ ಭಾರತದ ಮಾಧ್ಯಮ ಮತ್ತು ಮನರಂಜನಾ ಕ್ಷೇತ್ರದ ಅಪಾರ ಸಾಮರ್ಥ್ಯದ ಕುರಿತು ಚರ್ಚಿಸಲಾಗಿದೆ ಎಂದು ಪ್ರಧಾನಿ ಹೇಳಿದ್ದಾರೆ. ಇದೇ ವೇಳೆ ಭಾರತದ ಮಾಧ್ಯಮ ಮತ್ತು ಮನರಂಜನಾ ಉದ್ಯಮವನ್ನು ಜಾಗತಿಕ ವೇದಿಕೆಗೆ ಕೊಂಡೊಯ್ಯುವ ಸಾಮಾನ್ಯ ದೃಷ್ಟಿಕೋನದ ಕುರಿತು ಇಬ್ಬರು ಚರ್ಚಿಸಿದ್ದಾರೆ ಎಂದು ನೆಟ್ಫ್ಲಿಕ್ಸ್ ಇಂಡಿಯಾ ತಿಳಿಸಿದೆ. ಭಾರತದ ಮುಂದಿನ ಪೀಳಿಗೆಯ ಸೃಜನಶೀಲ ಪ್ರತಿಭೆಯನ್ನು ಕೌಶಲ್ಯಾಭಿವೃದ್ಧಿ ಮತ್ತು ಶಿಕ್ಷಣ ಸಹಭಾಗಿತ್ವದ ಮೂಲಕ ಪೋಷಿಸುವ ಉದ್ದೇಶದಿಂದ ನೆಟ್ಫ್ಲಿಕ್ಸ್ ಇಂಡಿಯಾ ಕಥನ ಉಪಕ್ರಮವನ್ನು ಆರಂಭಿಸಲಾಗುವುದು ಎಂದು ನೆಟ್ಫ್ಲಿಕ್ಸ್ ಪ್ರಕಟಿಸಿದೆ. ಭಾರತೀಯ ಸೃಜನಶೀಲ ತಂತ್ರಜ್ಞಾನ ಸಂಸ್ಥೆ ಮತ್ತು ರಾಷ್ಟೀಯ ಚಲನಚಿತ್ರ ಅಭಿವೃದ್ಧಿ ನಿಗಮದೊಂದಿಗೆ ಕೌಶಲ್ಯಾಭಿವೃದ್ಧಿ ಹಾಗೂ ಶಿಕ್ಷಣ ಸಹಭಾಗಿತ್ವದ ಮೂಲಕ ಈ ಉಪಕ್ರಮವನ್ನು ಜಾರಿಗೊಳಿಸಲಾಗುವುದು ಎಂದು ನೆಟ್ಫ್ಲಿಕ್ಸ್ ತಿಳಿಸಿದೆ. ನೀತಿ ಆಯೋಗವು ವಿಕಸಿತ ಭಾರತ 2047ರಲ್ಲಿ ಆರೈಕೆಯ ಮರುಕಲ್ಪನೆ, ಆರೈಕೆದಾರರ ಸಬಲೀಕರಣಕ್ಕೆ ಕಾರ್ಯತಂತ್ರಗಳು ಎಂಬ ಶೀರ್ಷಿಕೆಯ ವರದಿಯನ್ನು ಬಿಡುಗಡೆ ಮಾಡಿದೆ. ಸಮಗ್ರ ಆರೈಕೆ ವ್ಯವಸ್ಥೆಯನ್ನು ಅಂತರ್ಗತ ಬೆಳವಣಿಗೆ ಮತ್ತು ಸಾಮಾಜಿಕ ಅಭಿವೃದ್ಧಿಯ ಪ್ರಮುಖ ಆಧಾರ ಸ್ತಂಭವನ್ನಾಗಿ ರೂಪಿಸುವುದು ವರದಿಯ ಉದ್ದೇಶವಾಗಿದೆ. ಜೊತೆಗೆ ಕೌಶಲ್ಯ ಹೊಂದಿದ ಆರೈಕೆ ವೃತ್ತಿಪರರ ಜಾಗತಿಕ ಕೇಂದ್ರವಾಗಿ ಭಾರತದ ಸಾಮರ್ಥ್ಯವನ್ನು ಬಲಪಡಿಸುವ ಕುರಿತು ವರದಿ ಒತ್ತು ನೀಡಿದೆ. ಈ ಸಂದರ್ಭದಲ್ಲಿ ಮಾತನಾಡಿದ ನೀತಿ ಆಯೋಗದ ಉಪಾಧ್ಯಕ್ಷ ಡಾ ಅಶೋಕ್ ಕುಮಾರ್ ಲಹಿರಿ, ವರದಿ ಬಿಡುಗಡೆಯೊಂದಿಗೆ ಭಾರತದ ದೀರ್ಘಕಾಲೀನ ಆರ್ಥಿಕ ಬೆಳವಣಿಗೆ ಮತ್ತು ಸಾಮಾಜಿಕ ಸೌಹಾರ್ದತೆಯ ಕೇಂದ್ರ ಬಿಂದುವಾಗಿರುವ ಕಾರ್ಯತಂತ್ರದ ಅಗತ್ಯವನ್ನು ನೀತಿ ಆಯೋಗ ಪರಿಗಣಿಸಿದೆ ಎಂದು ಹೇಳಿದರು. ಇಲ್ಲಿ ವೈದ್ಯಕೀಯ ಚಿಕಿತ್ಸೆಯ ಬದಲಾಗಿ ಆರೈಕೆಗೆ ಹೆಚ್ಚಿನ ಒತ್ತು ನೀಡಲಾಗಿದ್ದು ಆರೈಕೆಯ ವ್ಯಾಪ್ತಿ ಚಿಕಿತ್ಸೆಯನ್ನು ಮೀರಿದೆ ಎಂದು ಅವರು ತಿಳಿಸಿದರು. ವಿಶ್ವ ಆರೋಗ್ಯ ಸಂಸ್ಥೆ, ಯುನಿಸೆಫ್, ವಿಶ್ವಬ್ಯಾಂಕ್, ಯುಎನ್ ವಿಮೆನ್, ಅಂತಾರಾಷ್ಟೀಯ ಕಾರ್ಮಿಕ ಸಂಸ್ಥೆ ಸೇರಿದಂತೆ ವಿವಿಧ ಅಂತಾರಾಷ್ಟೀಯ ಸಂಸ್ಥೆಗಳು ಹಾಗೂ ಆರೈಕೆ ಕ್ಷೇತ್ರದ ಸಂಘಟನೆಗಳ ಪ್ರತಿನಿಧಿಗಳು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಅಕ್ರಮ ವಿಷಯಗಳಿಂದ ಮುಕ್ತವಾಗಿರುವ ಹಾಗೂ ಸುರಕ್ಷಿತ ಮತ್ತು ವಿಶ್ವಾಸಾರ್ಹ ಡಿಜಿಟಲ್ ಪರಿಸರವನ್ನು ಖಚಿತಪಡಿಸುವುದು ಕೇಂದ್ರ ಸರ್ಕಾರದ ಉದ್ದೇಶವಾಗಿದೆ ಎಂದು ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆ ರಾಜ್ಯ ಸಚಿವ ಡಾ ಎಲ್ ಮುರುಗನ್ ತಿಳಿಸಿದ್ದಾರೆ. ಲೋಕಸಭೆಯಲ್ಲಿ ಲಿಖಿತ ಉತ್ತರ ನೀಡಿದ ಅವರು, ಮಹಿಳೆಯರು ಮತ್ತು ಮಕ್ಕಳನ್ನು ಒಳಗೊಂಡಂತೆ ಎಲ್ಲ ಬಳಕೆದಾರರಿಗೆ ಮುಕ್ತ, ಸುರಕ್ಷಿತ, ವಿಶ್ವಾಸಾರ್ಹ ಮತ್ತು ಹೊಣೆಗಾರಿಕೆಯ ಅಂತರ್ಜಾಲ ವ್ಯವಸ್ಥೆ ಕಲ್ಪಿಸುವುದು ಸರ್ಕಾರದ ನೀತಿಗಳ ಉದ್ದೇಶವಾಗಿದೆ ಎಂದರು. ಸಿಂಥೆಟಿಕ್ ಆಗಿ ಸೃಷ್ಟಿಸಲಾದ ಮಾಹಿತಿ, ಡೀಪ್ ಫೇಕ್ಗಳು ಮತ್ತು ಕೃತಕ ಬುದ್ಧಿಮತ್ತೆ ಆಧಾರಿತ ವಿಷಯಗಳಿಂದ ಉಂಟಾಗುವ ಹಾನಿಯನ್ನು ತಡೆಯಲು ಫೆಬ್ರವರಿ 10ರಂದು ಮಾಹಿತಿ ತಂತ್ರಜ್ಞಾನ ನಿಯಮಗಳಿಗೆ ತಿದ್ದುಪಡಿ ತಂದು ನಿಯಂತ್ರಣ ವ್ಯವಸ್ಥೆಯನ್ನು ಮತ್ತಷ್ಟು ಬಲಪಡಿಸಲಾಗಿದೆ. ತಿದ್ದುಪಡಿಗಳ ಅನ್ವಯ ಮಧ್ಯವರ್ತಿ ಸಂಸ್ಥೆಗಳು ಹಾಗೂ ಸಾಮಾಜಿಕ ಮಾಧ್ಯಮ ವೇದಿಕೆಗಳು ಅಕ್ರಮ, ಕೃತಕ ಬುದ್ಧಿಮತ್ತೆ ಆಧಾರಿತ ವಿಷಯಗಳ ಸೃಷ್ಟಿ ಮತ್ತು ಪ್ರಸರಣ ತಡೆಯಲು ಸೂಕ್ತ ತಾಂತ್ರಿಕ ಕ್ರಮಗಳನ್ನು ಕೈಗೊಳ್ಳಬೇಕಿದೆ. ಸಂಬಂಧಿತ ಕಾನೂನುಗಳ ಅಡಿಯಲ್ಲಿ ವರದಿ ಮಾಡಬೇಕಾದ ಅಪರಾಧಗಳ ಕುರಿತು ಸೂಕ್ತ ಪ್ರಾಧಿಕಾರಗಳಿಗೆ ಮಾಹಿತಿ ನೀಡುವುದು ವೇದಿಕೆಗಳ ಕರ್ತವ್ಯವಾಗಿದೆ. ಇದರಲ್ಲಿ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ 2023 ಹಾಗೂ ಮಕ್ಕಳನ್ನು ಲೈಂಗಿಕ ಅಪರಾಧಗಳಿಂದ ರಕ್ಷಿಸುವ ಕಾಯ್ದೆ 2012 ಸೇರಿವೆ ಎಂದು ಹೇಳಿದ್ದಾರೆ. ಎಲ್ಲ ರೀತಿಯ ಸೈಬರ್ ಅಪರಾಧಗಳಿಗೆ ಸಂಬಂಧಿಸಿದ ಘಟನೆಗಳನ್ನು ಸಾರ್ವಜನಿಕರು ವರದಿ ಮಾಡಲು ರಾಷ್ಟೀಯ ಸೈಬರ್ ಅಪರಾಧ ವರದಿ ಪೋರ್ಟಲ್ ಆರಂಭಿಸಲಾಗಿದೆ. ಮಹಿಳೆಯರು ಮತ್ತು ಮಕ್ಕಳ ವಿರುದ್ಧದ ಕೆಲವು ಸೈಬರ್ ಅಪರಾಧಗಳನ್ನು ಅನಾಮಧೇಯವಾಗಿ ವರದಿ ಮಾಡುವ ವ್ಯವಸ್ಥೆಯು ಪೋರ್ಟಲ್ನಲ್ಲಿದೆ. ಮಹಿಳೆ ಮಕ್ಕಳಿಗೆ ಸಂಬಂಧಿಸಿದ ಅಪರಾಧ ವರದಿ ವಿಭಾಗದಲ್ಲಿ ಅನಾಮಧೇಯವಾಗಿ ವರದಿ ಆಯ್ಕೆ ಮಾಡಬಹುದಾಗಿದೆ. ಇದಲ್ಲದೆ ಅನುಮಾನಾಸ್ಪದ ವೆಬ್ಸೈಟ್ URLಗಳು, ವಾಟ್ಸಪ್ ಸಂಖ್ಯೆಗಳು, ಟೆಲಿಗ್ರಾಮ್ ಹ್ಯಾಂಡಲ್ಗಳು, ದೂರವಾಣಿ ಸಂಖ್ಯೆಗಳು, ಇಮೇಲ್ ಐಡಿಗಳು, ಎಸ್ಎಂಎಸ್ ಸಂಖ್ಯೆಗಳು, ಡೀಪ್ ಫೇಕ್ಗಳು ಹಾಗೂ ಸಾಮಾಜಿಕ ಮಾಧ್ಯಮ URLಗಳನ್ನು ವರದಿ ಮಾಡಲು ವರದಿ ಮಾಡಿ ಮತ್ತು ಶಂಕಿತ ವಿವರ ಪರಿಶೀಲಿಸಿ ಎಂಬ ವಿಭಾಗವನ್ನು ರಾಷ್ಟೀಯ ಸೈಬರ್ ಅಪರಾಧ ವರದಿ ಪೋರ್ಟಲ್ನಲ್ಲಿ ಪರಿಚಯಿಸಲಾಗಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್.

0: ಅನುಸರಿಸಿ. ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಇಂದು ಕರಾವಳಿ ಕರ್ನಾಟಕ, ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು, ಬಿಹಾರ, ಛತ್ತೀಸ್ಗಢ, ಪೂರ್ವ ರಾಜಸ್ಥಾನ, ಹಿಮಾಚಲ ಪ್ರದೇಶ, ಜಾರ್ಖಂಡ್, ಹರಿಯಾಣ, ಚಂಡೀಗಢ ಮತ್ತು ದೆಹಲಿಯಲ್ಲಿ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಉತ್ತರಾಖಂಡ, ಜಾರ್ಖಂಡ್, ಪಶ್ಚಿಮ ಬಂಗಾಳದ ಗಂಗಾ ನದಿ ತೀರ, ಒಡಿಶಾ, ಮಧ್ಯ ಮಹಾರಾಷ್ಟ್ರ, ಕೊಂಕಣ ಮತ್ತು ಗೋವಾದಲ್ಲಿ ಇಂದು ಭಾರೀ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಭಾರತೀಯ ಹವಾಮಾನ ಇಲಾಖೆ ಆರೆಂಜ್ ಅಲರ್ಟ್ ನೀಡಿದೆ. ಈ ನಡುವೆ ಮಧ್ಯಪ್ರದೇಶ, ಈಶಾನ್ಯ ಭಾರತದ ಕೆಲವು ಭಾಗಗಳು, ಕರ್ನಾಟಕದ ದಕ್ಷಿಣ ಒಳನಾಡು, ಪಶ್ಚಿಮ ಬಂಗಾಳ, ತಮಿಳುನಾಡು, ಪುದುಚೇರಿ ಮತ್ತು ಉತ್ತರ ಪ್ರದೇಶದಲ್ಲೂ ಇದೇ ರೀತಿಯ ಹವಾಮಾನ ಪರಿಸ್ಥಿತಿ ಇರಲಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆಯಲ್ಲಿ ತಿಳಿಸಿದೆ. ಕೇರಳದ ಎಲ್ಲ ಜಿಲ್ಲೆಗಳಲ್ಲಿ ಇಂದು ಮತ್ತು ನಾಳೆ ಭಾರೀ ಮಳೆ ಮುಂದುವರೆಯಲಿದೆ ಎಂದು ಹವಾಮಾನ ಇಲಾಖೆ ತಿಳಿಸಿದೆ. ಇಂದು ಕಾಸರಗೋಡು, ಕಣ್ಣೂರು, ಇಡುಕ್ಕಿ, ಎರ್ನಾಕುಲಂ, ಕೋಟಯಂ, ಆಲಪ್ಪುಳ ಮತ್ತು ಪತ್ತನಂತಿಟ್ಟ ಜಿಲ್ಲೆಗಳಿಗೆ ಪ್ರತ್ಯೇಕವಾಗಿ ಅತಿ ಭಾರಿ ಮಳೆಯಾಗುವ ಸಾಧ್ಯತೆಯ ಹಿನ್ನೆಲೆಯಲ್ಲಿ ಆರೆಂಜ್ ಅಲರ್ಟ್ ಘೋಷಿಸಲಾಗಿದೆ. ಉಳಿದ 7 ಜಿಲ್ಲೆಗಳಿಗೆ ಪ್ರತ್ಯೇಕವಾಗಿ ಭಾರಿ ಮಳೆಯ ಮುನ್ಸೂಚನೆಯೊಂದಿಗೆ ಯೆಲ್ಲೋ ಅಲರ್ಟ್ ಜಾರಿಯಲ್ಲಿದೆ. ಇಂದು ಬೆಳಿಗ್ಗೆ 4 ಗಂಟೆಯಿಂದ ಕಾಕನಾಡ್, ಕುಮಾರಗೋಮ್ ಮತ್ತು ಆಲಪ್ಪುಳ ಸೇರಿದಂತೆ ಹಲವು ಪ್ರದೇಶಗಳಲ್ಲಿ 15 ಮಿಲಿಮೀಟರ್ಗಳವರೆಗೆ ಮಳೆಯಾಗಿದೆ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಗೆ ಅಧಿಕೃತ ಕಾರ್ಯಕ್ರಮಗಳ ಸಂದರ್ಭದಲ್ಲಿ ನೀಡಲಾಗಿದ್ದ ಆಯ್ದ 300 ಉಡುಗೊರೆಗಳನ್ನು ರಾಷ್ಟ್ರಪತಿ ಭವನ ಇ ಉಪಹಾರ್ ಆನ್ಲೈನ್ ಪೋರ್ಟಲ್ ಮೂಲಕ ಹರಾಜು ಮಾಡುತ್ತಿದೆ. ಹರಾಜಿನಲ್ಲಿ ಭಾಗವಹಿಸಲು ಆಸಕ್ತರು ಮುಂದಿನ ತಿಂಗಳ 5ರವರೆಗೆ ಬಿಡ್ ಸಲ್ಲಿಸಬಹುದು. ಆಸಕ್ತರು upahar.rashtrapatibhavan.gov.in ಪೋರ್ಟಲ್ನಲ್ಲಿ ಬಿಡ್ಗಳನ್ನು ಹಾಕಬಹುದು. ಹರಾಜಿನಿಂದ ದೊರೆಯುವ ಸಂಪೂರ್ಣ ಮೊತ್ತವನ್ನು ಸಾಮಾಜಿಕ ಕಾರ್ಯಗಳಿಗೆ ಬಳಸಲಾಗುವುದು ಎಂದು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಸಾಮಾಜಿಕ ಜಾಲತಾಣದಲ್ಲಿ ತಿಳಿಸಿದ್ದಾರೆ. ಪ್ರಪಂಚವು ಇಂದು ಜಪಾನ್ನ ಹಿರೋಶಿಮಾ ಮೇಲೆ ನಡೆದ ಅಣುಬಾಂಬ್ ದಾಳಿಯ ಸಂತ್ರಸ್ತರನ್ನು ನೆನಪಿಸಿಕೊಳ್ಳುತ್ತಿದೆ. ಈ ದಾಳಿಯು ಕ್ಷಣ ಮಾತ್ರದಲ್ಲಿ ಸಾವಿರಾರು ಜನರನ್ನು ಬಲಿ ಪಡೆದುಕೊಂಡಿತ್ತು ಮತ್ತು 1945ರ ಅಂತ್ಯದ ವೇಳೆಗೆ 140,000 ಜನರ ಸಾವಿಗೆ ಕಾರಣವಾಯಿತು. ಈ ದುರಂತದ ನೆನಪಿಗಾಗಿ ಶಾಂತಿ ಸ್ಮಾರಕ ಉದ್ಯಾನವನದಲ್ಲಿ ಆಯೋಜಿಸಲಾದ ಸಮಾರಂಭದಲ್ಲಿ ಇಂದು ಬೆಳಿಗ್ಗೆ 1 ನಿಮಿಷದ ಮೌನ ಆಚರಿಸಲಾಯಿತು. ತಮಿಳುನಾಡಿನ ಕೊಯಮತ್ತೂರಿನಲ್ಲಿ ನಿನ್ನೆ ನಡೆದ 16ನೇ ಇಂಡಿಯಾ ಜೂನಿಯರ್ ಪುರುಷರ ರಾಷ್ಟೀಯ ಹಾಕಿ ಚಾಂಪಿಯನ್ಶಿಪ್ ಎ ವಿಭಾಗದ ಕ್ವಾರ್ಟರ್ ಫೈನಲ್ ಪಂದ್ಯಗಳಲ್ಲಿ ಗೆಲುವು ಸಾಧಿಸಿದ ಒಡಿಶಾ, ಪಂಜಾಬ್, ಜಾರ್ಖಂಡ್ ಮತ್ತು ಮಧ್ಯಪ್ರದೇಶ ತಂಡಗಳು ಸೆಮಿಫೈನಲ್ ಪ್ರವೇಶಿಸಿವೆ. ಪಂಜಾಬ್ ತಂಡ 5-2 ಗೋಲುಗಳಿಂದ ಕರ್ನಾಟಕವನ್ನು, ಒಡಿಶಾ 5-1 ಗೋಲುಗಳಿಂದ ಹರಿಯಾಣವನ್ನು ಮಣಿಸಿತು. ಜಾರ್ಖಂಡ್ ಮತ್ತು ಉತ್ತರ ಪ್ರದೇಶ ನಡುವಿನ ಪಂದ್ಯ 3-3 ಗೋಲುಗಳಿಂದ ಸಮಬಲಗೊಂಡ ಬಳಿಕ ಶೂಟೌಟ್ನಲ್ಲಿ ಜಾರ್ಖಂಡ್ ಗೆಲುವು ಸಾಧಿಸಿತು. ಮತ್ತೊಂದು ಪಂದ್ಯದಲ್ಲಿ ಮಧ್ಯಪ್ರದೇಶ 7-3 ಗೋಲುಗಳಿಂದ ದಾದ್ರಾ ಮತ್ತು ನಗರ್ ಹವೇಲಿ ಹಾಗೂ ದಮನ್ ಮತ್ತು ದಿಯು ತಂಡವನ್ನು ಮಣಿಸಿತು. ಇಂದು ನಡೆಯಲಿರುವ ಸೆಮಿಫೈನಲ್ನಲ್ಲಿ ಒಡಿಶಾ ಪಂಜಾಬ್ ತಂಡವನ್ನು ಎದುರಿಸಲಿದೆ. ಮತ್ತೊಂದು ಪಂದ್ಯದಲ್ಲಿ ಜಾರ್ಖಂಡ್ ಮಧ್ಯಪ್ರದೇಶ ತಂಡವನ್ನು ಎದುರಿಸಲಿದೆ. ಎರಡೂ ಪಂದ್ಯಗಳು ಕೊಯಮತ್ತೂರಿನಲ್ಲಿ ನಡೆಯಲಿವೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ನೆಟ್ಫ್ಲಿಕ್ಸ್ ಸಹ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಭೇಟಿ. ಭಾರತದ ಮಾಧ್ಯಮ ಮತ್ತು ಮನರಂಜನಾ ಕ್ಷೇತ್ರದ ಸಾಮರ್ಥ್ಯದ ಕುರಿತು ಚರ್ಚೆ. ವಿಕಸಿತ ಭಾರತ 2047 ಆರೈಕೆದಾರರ ಸಬಲೀಕರಣಕ್ಕೆ ಕಾರ್ಯತಂತ್ರಗಳ ಕುರಿತು ನೀತಿ ಆಯೋಗ ವರದಿ ಬಿಡುಗಡೆ. ಸುರಕ್ಷಿತ ಮತ್ತು ವಿಶ್ವಾಸಾರ್ಹ ಅಂತರ್ಜಾಲಕ್ಕಾಗಿ ಕೇಂದ್ರ ಸರ್ಕಾರದಿಂದ ಕ್ರಮ. ಕರಾವಳಿ ಕರ್ನಾಟಕ ಸೇರಿ ವಿವಿಧ ರಾಜ್ಯಗಳಲ್ಲಿ ಇಂದು ಭಾರೀ ಮಳೆ, ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆ. ಜೂನಿಯರ್ ಪುರುಷರ ರಾಷ್ಟೀಯ ಹಾಕಿ ಚಾಂಪಿಯನ್ಶಿಪ್ ಸೆಮಿಫೈನಲ್ನಲ್ಲಿ ಒಡಿಶಾ, ಪಂಜಾಬ್ ಹಾಗೂ ಜಾರ್ಖಂಡ್, ಮಧ್ಯಪ್ರದೇಶ ತಂಡಗಳು ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಮಧ್ಯಾಹ್ನ 12ಕ್ಕೆ.
1: ಆಕಾಶವಾಣಿ ಮಡಿಕೇರಿ ನಿಧನ ಸುದ್ದಿ. ಮಡಿಕೇರಿ ದೇಚೂರು ನಿವಾಸಿ ವಿಜಯ್ ದೇವೇಂದ್ರ ಅವರು ನಿನ್ನೆ ರಾತ್ರಿ ನಿಧನರಾಗಿದ್ದಾರೆ. 79 ವರ್ಷ ಪ್ರಾಯದ ವಿಜಯ್ ದೇವೇಂದ್ರ ಅವರ ಅಂತ್ಯಕ್ರಿಯೆ ಇಂದು ಮಧ್ಯಾಹ್ನ ಮಡಿಕೇರಿ ಹಿಂದೂ ರುದ್ರಭೂಮಿಯಲ್ಲಿ ನಡೆಯಲಿದೆ. ಮೂರ್ನಾಡು ಕಾಂತೂರು ಗ್ರಾಮದ ಬೈಲೋಳಿ ಕುಟುಂಬದ ಪಟ್ಟೆದಾರರಾದ ತಿಮ್ಮಯ್ಯ ಅವರು ನಿನ್ನೆ ನಿಧನರಾಗಿದ್ದಾರೆ. 93 ವರ್ಷ ಪ್ರಾಯದ ಬೈಲೋಳಿ ತಿಮ್ಮಯ್ಯ ಅವರ ಅಂತ್ಯಕ್ರಿಯೆ ಇಂದು ಮಧ್ಯಾಹ್ನ 2 ಗಂಟೆಯೊಳಗೆ ಮೃತರ ಸ್ವಗೃಹದಲ್ಲಿ ನಡೆಯಲಿದೆ. ಭಾಗಮಂಡಲ ಸಣ್ಣಪುಲಿಕೋಟು ಗ್ರಾಮದ ಕುಯ್ಯಮುಡಿ ಬಿ ದಾಮೋದರ ಅವರ ಪತ್ನಿ ವಸಂತಿ ಅವರು ನಿನ್ನೆ ಸಂಜೆ ನಿಧನರಾಗಿದ್ದಾರೆ. 68 ವರ್ಷ ಪ್ರಾಯದ ಕುಯ್ಯಮುಡಿ ವಸಂತಿ ಅವರ ತವರು ಮನೆ ಕುಂದಚೇರಿ ಪೊನ್ನೇಟಿ. ಅಂತ್ಯಕ್ರಿಯೆ ಮೃತರ ಸ್ವಗೃಹದಲ್ಲಿ

0: ಎರಡು ಗಂಟೆಯ ನಂತರ ನಡೆಯಲಿದೆ. ಮಡಿಕೇರಿ ತಾಲೂಕು ಇಬ್ಬನಿ ವಿಳವಾಡಿ ಗ್ರಾಮತ್ರ ನಂದಿನೆರವಂಡ ಪೌತಿ ಬೋಪಯ್ಯಂಡ ಮೋವೋ ನಂದಿನೆರವಂಡ ತಿಮ್ಮಯ್ಯ ಪಾಪ ಅಯ್ಯಂಗ ನಿನ್ನಾಂದು ಬೈಟು ಮರಣಪಟ್ಟಿತು. 9 ಬೈತರ ನಂದಿನೆರವಂಡ ತಿಮ್ಮಯ್ಯ ಪಾಪ ಅಯ್ಯಂಗಡ ಅಕಿರಿ ಕಾರ್ಯ ಇಂದು ಮಜ್ಜನ 12 ಗಂಟೆಗೆ ಒಕ್ಕತೂಟಂಗ್ಲತ್ತು ನಡಪ. ಬೇಗೂರು ಕಳತ್ತೋಡು ಕಾರಳನ ಕೋಡಂಗಡ ಬೋಪಯ್ಯ ಗಿಣಿ ಅಯ್ಯಂಗ ಕೈಂಜ ಬೈಟು ಮರಣಪಟ್ಟಿತು. 65 ಬೈತರ ಕೋಡಂಗಡ ಬೋಪಯ್ಯ ಗಿಣಿ ಅಯ್ಯಂಗಡ ಅಕಿರಿ ಕಾರ್ಯ ಇಂದು ಮಜ್ಜನ ತ್ರಮೀದ 3 ಗಂಟೆಗೆ ಒಕ್ಕತೂಟಂಗ್ಲತ್ತು ನಡಪ.
1: ISO 9001:2015 ಪ್ರಮಾಣಿತ ಬಿಟ್ಟಂಗರದ ಗ್ರೀನ್ಸ್ ಫರ್ನಿಚರ್ ನಲ್ಲಿ ಮೆಗಾ ಓಣಂ ಆಫರ್.
2: ಕಾರ್ನರ್ ಸೋಫಾ 15,900 ರುಪೀಸ್,
1: ಡೈನಿಂಗ್ ಟೇಬಲ್ 6 ಚೇರ್ ಸೆಟ್ 16,900 ರುಪೀಸ್,
2: 3 ಡೋರ್ ವಾರ್ಡ್ರೋಬ್ 9,500 ರುಪೀಸ್,
1: ಕ್ವೀನ್ ಸೈಜ್ ಕಾಟ್ 14,900 ರುಪೀಸ್.
2: ನಾರ್ತ್ ಕೇರಳಾಸ್ ಬಿಗ್ಗೆಸ್ಟ್ ಫರ್ನಿಚರ್ ಮ್ಯಾನುಫ್ಯಾಕ್ಚರರ್ ಗ್ರೀನ್ಸ್ ಫರ್ನಿಚರ್ ಪಾಲುಗೋಡು ಜಂಕ್ಷನ್ ಬಿಟ್ಟಂಗಾಲ.
3: ಈಗ ನೀವು ನಿಮ್ಮ ಮೆಚ್ಚಿನ ಮಾರುತಿ ನೆಕ್ಸಾ ವಾಹನಗಳ ಬುಕಿಂಗ್ ಮತ್ತು ಸರ್ವಿಸ್ಗಾಗಿ ಬೇರೆಲ್ಲೂ ಹೋಗಬೇಕಾಗಿಲ್ಲ. ನಿಮ್ಮ ಮನೆ ಬಾಗಿಲಲ್ಲೇ ಈಗ ಎಲ್ಲವೂ ಲಭ್ಯವಿದೆ.
1: ಹೌದು, ಇದೀಗ ಮಾಂಡವಿ ಮೋಟಾರ್ಸ್ ನೆಕ್ಸಾ ಅವರ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಕೊಡಗಿನ ಗೋಣಿಕೊಪ್ಪ ಸೋಮರಪೇಟೆ ಹಾಗೂ ಕುಶಾಲನಗರದಲ್ಲಿ.
3: ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಆಗಿ ಸಂಪರ್ಕಿಸಿ ಪವನ್ 9606017186.
1: ಭಾರತ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಮಾನ್ಸೂನ್ ಮೆಗಾ ಡಿಸ್ಕೌಂಟ್ ಸೇಲ್.
4: ಎಲ್ಇಡಿ ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್, ಕ್ಲೋತ್ ಡ್ರೈಯರ್, ವಾಟರ್ ಹೀಟರ್, ರೂಮ್ ಹೀಟರ್, ಯಾವುದೇ ಎಲೆಕ್ಟ್ರಾನಿಕ್ ವಸ್ತುಗಳ ಖರೀದಿಗೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ.
1: ಅಪ್ ಟು 40% ಕ್ಯಾಶ್ ಬ್ಯಾಕ್ ಆಫರ್.
4: ಭಾರತ್ ಎಲೆಕ್ಟ್ರಾನಿಕ್ಸ್, ಹಿಲ್ ರೋಡ್, ಮಡಿಕೇರಿ.
5: ರೀ, ಒಂದ್ ವಾರದಿಂದ ಕರೆಂಟ್ ಇಲ್ಲ. ವಾಷಿಂಗ್ ಮಿಷಿನ್, UPS ಯಾವ್ದು ವರ್ಕ್ ಆಗ್ತಾ ಇಲ್ಲ. ಜನರೇಟರ್ ತಗೊಂಡ್ ಬಿಡೋಣವಾ?
1: ಇವತ್ತೇ ಮಡಿಕೇರಿಯ ಭಾರತ್ ಹೋಂಡಾದಲ್ಲಿ ಪ್ರಸಿದ್ಧ ಹೋಂಡಾ ಕಂಪನಿಯ ಜನರೇಟರ್ ತಗೊಳ್ಳೋಣ. 0% ಇಂಟ್ರೆಸ್ಟ್ ನಲ್ಲಿ ಸುಲಭ ಕಂತಿನ EMI ಮೂಲಕ ಸಾಲ ಸೌಲಭ್ಯನೂ ಇದೆ. ಭಾರತ್ ಹೋಂಡಾ, ಹಿಲ್ ರೋಡ್, ಮಡಿಕೇರಿ. ಇದೀಗ ಅತಿ ಕಡಿಮೆ ಬೆಲೆಯಲ್ಲಿ ಉತ್ತಮ ಗುಣಮಟ್ಟದ ಪ್ರಸಿದ್ಧ ಬ್ರಾಂಡೆಡ್ ಕಂಪನಿಗಳ ಟೈಲ್ಸ್, ಗ್ರಾನೈಟ್, ಸ್ಯಾನಿಟರಿ, ಬಾತ್ರೂಮ್ ಫಿಟ್ಟಿಂಗ್ಸ್ ನಮ್ಮ ಬೈಲಕುಪ್ಪೆಯಲ್ಲಿರುವ CJ ಬಿಲ್ಡ್ವೇರ್ ನಲ್ಲಿ.
6: 300 ಅಧಿಕ ಡಿಸೈನ್ಸ್ ನ ಟೈಲ್ಸ್ ನ ಅತಿ ದೊಡ್ಡ ಶೋರೂಮ್ CJ ಬಿಲ್ಡ್ವೇರ್. CJ ಬಿಲ್ಡ್ವೇರ್ ಬೈಲಕುಪ್ಪೆ, ಕುಶಾಲ್ ನಗರ, ಆಲ್ಸೋ ಅಟ್ ಇರಿಟಿ, ಕಣ್ಣೂರ್, ಚಿರುಪುಯ, ಬೆಳ್ಳರಿಕುಂ, ನೀಲೇಶ್ವರಂ. CJ ಬಿಲ್ಡ್ವೇರ್, ಟ್ರಸ್ಟ್ ದ ಲೆಗಸಿ.
7: ಭೀಮಾ ಫರ್ನಿಚರ್ ನಲ್ಲಿ ಮಾನ್ಸೂನ್ ಮೇಘಾ ಸೇಲ್. 3-ಡೋರ್ ವಾರ್ಡ್ರೋಬ್, ಫ್ಯಾಮಿಲಿ ಕಾಟ್, ಡ್ರೆಸ್ಸಿಂಗ್ ಟೇಬಲ್, ಕಾಟ್ ಬಾಕ್ಸ್ ಇವೆಲ್ಲವೂ ಸೇರಿದ ಬೆಡ್ರೂಮ್ ಸೆಟ್ ಕೇವಲ 25,990 ರೂಪಾಯಿಗೆ. ಭೀಮಾ ಫರ್ನಿಚರ್, ಬಾಳುಗೋಡು ಜಂಕ್ಷನ್, ಬಿಟ್ಟಂಗಾಲ, ವಿರಾಜಪೇಟೆ.
1: ಸಿನ್ಸ್ 1983 ಭೀಮಾ ಫರ್ನಿಚರ್ ಹೋಲ್ಸೇಲ್ ಅಂಡ್ ರಿಟೇಲ್ ಹಬ್.
8: ಪ್ರತಿ ಸಂಭ್ರಮದಲ್ಲೂ ಮಿನುಗುವ ನಕ್ಷತ್ರವಾಗಿ ಲಿಯೋರಾದ ಡೈಮಂಡ್ ಆಭರಣಗಳಿಂದ ಲಿಯೋರಾ ಡೈಮಂಡ್ಸ್, ಕುಶಾಲನಗರ, ಗೋಣಿಕೊಪ್ಪಲ್ ಮತ್ತು ಪಿರಿಯಾಪಟ್ಟಣ.
9: ರೀ, ಮದುವೆ ಫಂಕ್ಷನ್ ಸುಮಾರಿದೆ, ನಿಮ್ಗೆ 5 ಜೊತೆ ಪ್ಯಾಂಟ್ ಶರ್ಟ್ ಒಟ್ಟಿಗೆ ಸ್ಟಿಚ್ ಮಾಡಿಸ್ಬಿಡೋಣ.
10: ಅಯ್ಯೋ, ಸ್ಟಿಚಿಂಗ್ ಚಾರ್ಜಸ್ ಸುಮಾರಾಗುತ್ತಲ್ವೇ?
9: ಇಲ್ಲ, ವಿರಾಜಪೇಟೆಯ ರೇಮಂಡ್ ಶಾಪ್ ನಲ್ಲಿ ನೀವು ಎಷ್ಟೇ ಜೊತೆ ಫ್ಯಾಬ್ರಿಕ್ ತಗೊಂಡು ಪ್ಯಾಂಟ್ ಶರ್ಟ್ ಸ್ಟಿಚ್ ಮಾಡಿಸುವಾಗ ಒಂದು ಪೇರ್ಗೆ ಸ್ಟಿಚಿಂಗ್ ಚಾರ್ಜ್ ಕೊಟ್ರೆ ಸಾಕು, ಉಳಿದಿದ್ದೆಲ್ಲವೂ ಫ್ರೀ. ಲಿಮಿಟೆಡ್ ಪೀರಿಯಡ್ ಆಫರ್ ಇದು.
1: ದ ರೇಮಂಡ್ ಶಾಪ್, ನಿಯರ್ ಕೆನರಾ ಬ್ಯಾಂಕ್, ವಿರಾಜಪೇಟೆ. ಎಷ್ಟೊತ್ತಿನಿಂದ ಕಾಲ್ ಮಾಡ್ತಾ ಇದ್ದೀನಿ, ಇಷ್ಟೊಂದು ಬಿಸಿ. ಹಲೋ
11: ಹಲೋ ಪಪ್ಪ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಸೈಟ್ ತಗೊಂಡ್ಲಂತೆ.
1: ಹಾ, ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH 275 ಗೆ ಹೊಂದಿಕೊಂಡಿರೋ VC Galaxy ಅವರ ಸೈಟ್ ಅಂತೆ.
11: ಹೌದು ಪಪ್ಪ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದ್ಯಂತೆ. ಕೇವಲ 6 ಲಾಕ್ ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ EMI ಮೂಲಕ ಕೊಟ್ರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.
1: ಸೈಟ್ ವಿಸಿಟ್ ಗಾಗಿ ಕಾಲ್ ಮಾಡಿ 9900090182.
12: ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು
8: ಅದ್ವೈತ್ ಹ್ಯುಂಡೈ, ಸ್ಟೇಟ್ ಆಫ್ ಆರ್ಟ್ ಫೆಸಿಲಿಟಿ ಇರುವ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಮಡಿಕೇರಿ, ಗೋಣಿಕೊಪ್ಪ ಹಾಗೂ ಕುಶಾಲನಗರದಲ್ಲಿ. ಬೆಸ್ಟ್ ಆಫರ್ ಹಾಗೂ ಎಕ್ಸಲೆಂಟ್ ಸರ್ವಿಸ್ ಗಾಗಿ ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈಗೆ ಭೇಟಿ ಕೊಡಿ. ಟೆಸ್ಟ್ ಡ್ರೈವ್ ಹಾಗೂ ಸರ್ವಿಸ್ ಬುಕಿಂಗ್ ಗಾಗಿ ಕಾಲ್ ಮಾಡಿ 9606076450.
0: ಸುದ್ದಿ ಸಮಾಚಾರ ಓದಿಯುಂಡುಳ್ಳು ಮಲ್ಲೆಂಗಡ ಜಾಗೃತಿ ಅಯ್ಯಪ್ಪ. ಮುಖ್ಯಮಂತ್ರಿ DK ಶಿವಕುಮಾರ್ ಅಯ್ಯಂಡ ಆದೇಶಿತ್ರ ಪೋಲೆ ಬರಪಿಂಗ ಅತಿವೃಷ್ಟಿ ವೀಕ್ಷಣೆಗೆ ನಿನ್ನಾಂದ ಕೊಡಗಕ್ಕೆ ಬಂದ ಸಚಿವಗಳಾದ PM ನರೇಂದ್ರ ಸ್ವಾಮಿಯವು, ಮಡಿಕೇರಿ ಕ್ಷೇತ್ರದ ಶಾಸಕ ಡಾ ಮಂತ್ರಗೌಡ ಪಿಂಗ, ಜಿಲ್ಲಾಧಿಕಾರಿ SJ ಸೋಮಶೇಖರ್ ಕೂಡ ನನಗೆ ಬೊರೆಬೊರೆ ಅಧಿಕಾರಿಯಡ ಕೂಡ ಹಾರಂಗಿಕ್ಕೆ ಪೋಯಿತು ಪರಿಶೀಲನೆ ಮಾಡಚ್ಚೆ. ಜಲಾಶಯತ್ರ ನೀರರ ಮಟ್ಟ ಮಳೆರ ಪ್ರಮಾಣ ತ್ರಮೀದ ನೀರಾವರಿ ಇಲಾಖೆಯ ಇಂಜಿನಿಯರ್ ನುಂಡು ಮಾಹಿತಿ ಪಡೆದಂಡು ಸುದ್ದಿಗಾರರುಗಳ ಕೂಡ ತಕ್ಕಂದ ಅವು. ಕೊಡಗು ಜಿಲ್ಲೆಯಲ್ಲಿ ಕೈಂಜ ಕುರಿಕುಂಜ ಈ ಕಾಲ ಕಮ್ಮಿ ಮಳೆ ಆಯಿತು. ಇಕ್ಕಾಕಣಿಕ್ಕೆ ಪೊಜ್ಜ ಮಳೆಯ ಪ್ರಮಾಣ, ಹಾರಂಗಿ ಜಲಾಶಯತ್ರ ನೀರರ ಮಟ್ಟ ಪಿನ ಬೊಳೆ ಪರಿಸ್ಥಿತಿರ ಮೀದ ಸರ್ಕಾರಕ್ಕೆ ವರದಿ ಕೊಡಪಾಂದು ಅಣ್ಣಚೆ. ಅಲ್ಲಿಂಜ ಮಡಿಕೇರಿಯ ಜಿಲ್ಲಾ ಪಂಚಾಯಿತಿ ಸಭಾಬಾಡಿಯಲ್ಲಿ ಕೊಡಗು ಜಿಲ್ಲೆಯಲ್ಲಿ ಅತಿವೃಷ್ಟಿ ಪಿನ ಬರ ಪರಿಸ್ಥಿತಿರ ಮೀದ ನಡೆದ ಪರಿಶೀಲನಾ ಸಭೆಯಲ್ಲಿ ಮಾಹಿತಿ ಪಡೆದಂತೆ ತಕ್ಕಂದ ಅವು. ಜಿಲ್ಲೆಯಲ್ಲಿ ಮಳೆ ಇಲ್ಲ ತನಗೊಂಡು ಕೃಷಿಗೆ ತೊಂದರೆ ಆಯಿತಿಂಜತ್ ಆಚೆಂಗಿಯು ಆಗಸ್ಟ್ ತಿಂಗತ್ತು ನಲ್ಲ ಮಳೆ ಅಪ್ಪ ಸಾಧ್ಯ.

0: ಎಂಜಿತ್ ನಾಟಿ ಪಣಿ ಪಿನ ಪೊರೆ ಬೊರೆ ಕೃಷಿ ಚಟುವಟಿಕೆನ ಶುರು ಮಾಡಿತ್ತು. ಜಿಲ್ಲೆಲು ಮಳೆ ನೊಂಡು ಸ್ಥಳೀಯ ಸಂಸ್ಥೆ, ಲೋಕೋಪಯೋಗಿ ಇಲಾಖೆ, ಪಂಚಾಯತ್ ರಾಜ್ ಇಲಾಖೆರ ವ್ಯಾಪ್ತಿಗೆ ಕೂಡಿನ ರೋಡ್ ಕುಂಡು ಬುದಿತ್ತು. ಇದನ್ನು ಮುಚ್ಚುವಕ್ಕೆ ಅನುದಾನಕ್ಕೆ ಸರ್ಕಾರಕ್ಕೆ ಮನವಿ ಮಾಡುವ, ರೋಡ್ ಸರಿ ಮಾಡುವಕ್ಕೆ ಟೆಂಡರ್ ಕಾಕುವ ಅಧಿಕಾರಿಯ ಕರ್ತವ್ಯ ನೀಸೊಂಡು ಅನ್ನನೆ ಅಧಿಕಾರಿಯ ಸಾರ್ವಜನಿಕಂಗಡ ಸಮಸ್ಯೆಗೆ ಎತ್ತುವನಕ್ಕೆ ಆಂಡುಂದು ಅಣ್ಣಚೆ. ಕೊಡವಾಮೆರ ಪೆರ್ಮೆಕ್ಕೆ ಪೊಮ್ಮಕ್ಕಡ ಜವಾಬ್ದಾರಿ ಬಲ್ಲೆದು. ಉಡುಪು ತೊಡುಪರ ಕೂಟಕ್ಕೆ ಮನೆಯಲ್ಲಿ ಕೊಡವ ತಕ್ಕಕ್ಕೆ ಸಂಸ್ಕೃತಿನ ಸಂಸ್ಕಾರತರ ಮೂಲಕ ಪೊಲ್ತುವ ಕೆಲಸ ಪೊಮ್ಮಕ್ಕಡ ದಾಂಡುಂದು. ಮನೆಯಲ್ಲಿ ನಲ್ಲ ವಿಚಾರ ನಲ್ಲ ವಾತಾವರಣದನ್ನ ಬೆಚ್ಚುವುದು ಪೊಮ್ಮಕ್ಕಡ ಕೈಲುಳ್ಳೋ. ಅನ್ನತ ಮನೆಯಲ್ಲಿ ಕೊಡುವಾಮೆ ತನ್ನಾಲೆ ಪೊಲುವ ಅಂದು ಕರ್ನಾಟಕ ಕೊಡುವ ಸಾಹಿತ್ಯ ಅಕಾಡೆಮಿರ ಅಧ್ಯಕ್ಷ ಅಜಿನಿಕಂಡ ಸಿ ಮಹೇಶ್ ನಾಚಿಯ ಅಣ್ಣಚಿ. ಅಖಿಲ ಕೊಡುವ ಸಮಾಜ ಪೊಮ್ಮಕ್ಕಡ ಪರಿಷತ್ರ ಆದನೆಯಲ್ಲಿ ನಡೆದ ಕಕ್ಕಡ ನಮ್ಮೆಪಿನ ಅಕಾಡೆಮಿರ 16ನೇ ಕೊಡವ ಪುಸ್ತಕ ಪತ್ತಾಯ ತೊರುಪ ಕಾರ್ಯಕ್ರಮದ ಇವು ತಕ್ಕ ಬರಂದತ್ತು. ಕಾರ್ಯಕ್ರಮದ ಪರಿಷತ್ರ ನಿರ್ದೇಶಕಿ ಮೂವೇರ ರೇಖಾ ಪ್ರಕಾಶ್ ಕಕ್ಕಡ ತಿಂಗತ್ರ ವಿಷಯತ್ರ ಮೀದ ವಿಚಾರ ಮಂಡನೆ ಮಾಡುಚಿ. ಮತದಾರಂಗಡ ಪಟ್ಟಿರ ವಿಶೇಷ ಸಮಗ್ರ ಪರಿಷ್ಕರಣೆರ ಆದ್ಯ ಮೊಟ್ಟನ ಇದೇ ಅಟ್ಟಂಗ ತೂಪ. ಮತದಾರಂಗ ಇದಂಡ ಒಳಲು ಎನ್ಯುಮರೇಷನ್ ಫಾರ್ಮ್ನ ದುಮ್ಚಟಿತು ಬಿಇಒಕ್ ಕೊಡುತ್ತ ತೆಂಗಿ ಮಾತ್ರ ಮತದಾರಂಗಡ ಕರಡು ಪಟ್ಟಿಲು ಪೆದತನ ಕೂಟುವ. ಕೊಡಗು ಜಿಲ್ಲೆಯಲ್ಲಿ ಕೈಂಜ ಚೌವಾಚೆ ಒಯ್ಪದ 4 ಗಂಟೆ ಕದನೆ 4,04,500 ದಂಡು ಮತದಾರಂಗಡ ಎನ್ಯುಮರೇಷನ್ ಫಾರ್ಮ್ನ ಡಿಜಿಟಲೀಕರಣ ಆಯಿತು. ಶೇಕಡ 6.6% ಪೂರ್ತಿಯಾಯಿತು. ಎನ್ಯುಮರೇಷನ್ ಫಾರ್ಮ್ ಕೊಡ್ತಾ ಇಂಡಾತು 25,390 ಮತದಾರಂಗಕ್ಕೆ ತಂಗಡ ವೈಯಕ್ತಿಕ ಪಿನ ಅಪ್ಪ ಅವ್ವ ಇಲ್ಲೇ ಅವ್ಯತ ತಂಡ ದಂಡಾರ್ಥ ದಂಡಂಡ ಮತದಾರಂಗಡ ಪಟ್ಟಿರ ಮಾಹಿತಿ ಕಿಟ್ಟಿತಿಪ್ಪಲೆ. ಈ ಕಾರಣದ ಈ 25,390 ಮತದಾರಂಗಡ ಮಾಹಿತಿ ಮ್ಯಾಪಿಂಗ್ ಆಯಿತಲ್ಲ ಎಂದು ಚುನಾವಣೆ ಆಯೋಗ ಬಿಡುಗಡೆ ಮಾಡಿತುಳೋ ಮಾಹಿತಿಲು ಅಣ್ಣಿತು. ಭಾರತ್ ಜೋಡೋ ಯುವ ಸಂಘ ಸ್ಥಾಪನೆಗೆ ಬೋಂಡಿಯ ಕ್ರಮ ಅಡ್ತವನಕ್ಕೆ ಸಂಬಂಧಪಟ್ಟ ಇಲಾಖಾ ಅಧಿಕಾರಿಗೆ ಜಿಲ್ಲಾಧಿಕಾರಿ ಎಸ್ಜೆ ಸೋಮಶೇಖರವು ನಿರ್ದೇಶನ ಮಾಡಿಚಿ. ಮಡಿಕೇರಿಯ ಜಿಲ್ಲಾಧಿಕಾರಿ ಕಚೇರಿ ಸಭಾಬಾಡಿಯಲ್ಲಿ ಭಾರತ್ ಜೋಡೋ ಯುವ ಸಂಘ ಸ್ಥಾಪನೆಗೆ ಸಂಬಂಧ ನಡೆದ ಮುಂಬಲ ಸಭೆಯಲ್ಲಿ ಕೊರವು ಕಾರ್ಯಕ್ಕೆ ವಹಿಸಿದ ಅವು ಈ ಸಂಘಕ್ಕೆ ಕಾಲಕ್ಕೆ 10 ಲಕ್ಷ ರೂಪಾಯಿ ಸರ್ಕಾರದಿಂದ ಅನುದಾನ ಬಿಡುಗಡೆ ಆಪ. ಪ್ರತಿ ಸಂಘಕ್ಕೆ ಒಬ್ಬ ತರಬೇತುದಾರಂಡ ಗೌರವಧನ ಕಾಲಕ್ಕೆ 24,000 ರೂಪಾಯಿತನ ಕೊಡಪ. ಸರ್ಕಾರದ ಮಾರ್ಗಸೂಚಿನ ಪಾಲನೆ ಮಾಡೊಂಡು ಬಾಲ್ಯಕಾರರಲ್ಲಿ ಕ್ರೀಡೆ ಸಂಸ್ಕೃತಿ ವೈಜ್ಞಾನಿಕ ಮನೋಭಾವ ಪಿನ್ನ ಒಗ್ಗಟ್ಟು ಒತ್ತೋರ್ಮೆನ ಕೂಟ ಉದ್ದೇಶತ್ ಸರ್ಕಾರ ಇದಂಗು ಮೊಳಿಯಿಟ್ಟನುಂಡು. ಈ ನಿಟ್ಟಲು ಪಂಚಾಯತ್ ರಾಜ್ ಪಿನ್ನ ನಗರಾಭಿವೃದ್ಧಿ ಪೌರಾಡಳಿತ ಇಲಾಖೆ ಅಧಿಕಾರಿಯ ಕೂಡನೇ ಕ್ರಮ ಅಡ್ತವಣಕ್ಕೆ ಆಂಡುಂದು ಎಣ್ಣಚೆ. ಕರ್ನಾಟಕ ಲೋಕಾಯುಕ್ತ ಮಡಿಕೇರಿಯ ಲೋಕಾಯುಕ್ತ ಅಧಿಕಾರಿಯ ಇದೇ 12 ಗಂಟೆಯಿಂದ ಮಜನ 1 ಗಂಟೆ ಕತನೆ ವರಾಜಪೇಟೆ ತಾಲೂಕು ಕಚೇರಿ ಸಭಾಬಾಡಿಯಲ್ಲಿ ಕರ್ನಾಟಕ ಲೋಕಾಯುಕ್ತ ಕಾಯ್ದೆರಡಿ ಪುಕಾರ ಅರ್ಜಿನ ಕೊಡುಪ. ಅನ್ನನೆ ನೋಟರಿಂಜ ಅಫಿಡವಿಟ್ ಮಾಡಿದ ದುಂಬುಚಿಟ ಅರ್ಜಿನ ಅಡ್ತವ. ಸರ್ಕಾರಿ ಕಚೇರಿಯಲ್ಲಿ ಕೆಲಸದನ್ನ ಮಿನ್ಯಕ ತೆರಕು ಕೂಡನಕ್ಕೆ ಬೋರೆ ಬೋರೆ ತೊಂದರೆ ಕೊಡ್ತಂಡುಳು ಅಧಿಕಾರಿಯ ಸಿಬ್ಬಂದಿಯಡ ಮೀದ ಸಾರ್ವಜನಿಕಂಗ ಪುಕಾರನ ಅಳ್ತು ರೂಪತ್ತು ಕೊಡ್ತಿದ್ದು ಈ ಸಭೆಯಲ್ಲಿ ಕೂಡಿಯಾಡೋಲು. ರಾಷ್ಟೀಯ ಆರೋಗ್ಯ ಅಭಿಯಾನ ಕಾರ್ಯಕ್ರಮದಡಿಲು ಮಕ್ಕಳ ವಿಭಾಗದಿಂದ ಇಂದು ಪೊಲಕ 10 ಗಂಟೆಗೆ ಕೊಡಗು ವೈದ್ಯಕೀಯ ವಿಜ್ಞಾನ ಸಂಸ್ಥೆರ ಬೋಧಕ ಆಸ್ಪತ್ರೆರ ಮಕ್ಕಳ ಪೊರರೋಗಿ ವಿಭಾಗದ ಮಿನ್ಯತ್ ವಿಶ್ವ ಸ್ತನ್ಯಪಾನ ಸಪ್ತಾಹ ಕಾರ್ಯಕ್ರಮ ನಡಪಾಂದು ಕೊಡಗು ವೈದ್ಯಕೀಯ ವಿಜ್ಞಾನ ಸಂಸ್ಥೆರ ಮಕ್ಕಳ ವಿಭಾಗದ ಪ್ರಾಧ್ಯಾಪಕಂಗ ಅರಿಚಿಟ್ಟಿತ. ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿ ಆದನೆಯಲ್ಲಿ ನಾಳೆ ಪೊಲಕ 10 ಗಂಟೆಯಿಂದ ಮಜನ 1.5 ಗಂಟೆ ಕತನೆ ಕಚೇರಿಯಲ್ಲಿ ಬೋರೆ ಬೋರೆ ಸಂಸ್ಥೆಯಲ್ಲಿ ಖಾಲಿಯುಳ್ಳ ಚಾಕರಿಗೆ ನೇರ ಸಂದರ್ಶನ ನಡಪ. ಅರ್ಹ ಅಭ್ಯರ್ಥಿಯ ಇದನ್ನು ಪ್ರಯೋಜನ ಪಡೆದವನಿಗೆ ಜಿಲ್ಲಾ ಉದ್ಯೋಗಾಧಿಕಾರಿ ಕಟ್ಟಂಡಿತ. ಇಲ್ಲಿಗೆ ಪೊಲಕತ್ರ ಸುದ್ದಿ ಸಮಾಚಾರ ತಿಂದಿತ್ತು.
1: ಸುದ್ದಿ ಸಮಾಚಾರ ಕೇಳಿದಿರಿ. ಪ್ರಾಯೋಜಕರು
2: ಅದ್ವೈತ್ ಹ್ಯುಂಡೈ, ಭಾರತದ ಅತಿ ದೊಡ್ಡ ಡೀಲರ್ ನೆಟ್ವರ್ಕ್ ಹೊಂದಿರುವ ಏಕೈಕ ಹ್ಯುಂಡೈ ಕಾರ್ ಡೀಲರ್. ಮುಳಿಯ ಸಿಲ್ವರ್ ಮ್ಯಾರಥಾನ್ 2026, 9 ದಿನಗಳ ಮೆಗಾ ಸಿಲ್ವರ್ ಉತ್ಸವ ಜೂನ್ 15 ಸೆಪ್ಟೆಂಬರ್ 14 5,000 ರೂಪಾಯಿ ಮೇಲ್ಪಟ್ಟ ಖರೀದಿಗೆ ಅತ್ಯಾಕರ್ಷಕ ಬಹುಮಾನಗಳು, ಹಳೆಯ ಬೆಳ್ಳಿಯ ಆಭರಣಗಳನ್ನು ಎಕ್ಸ್ಚೇಂಜ್ ಮಾಡುವ ಅವಕಾಶ, ಎಲ್ಲಾ ಸಂದರ್ಭದಲ್ಲೂ ಸೈ ಎನಿಸುವ ಕಲೆಕ್ಷನ್ಸ್. ಮುಳಿಯ ಗೋಲ್ಡ್ ಅಂಡ್ ಡೈಮಂಡ್ಸ್, ಮುಳಿಯ ಸಿಲ್ವೇರಿಯಾ, ಮಡಿಕೇರಿ, ಗೋಣಿಗುಪ್ಪಲು, ಸೋಮವಾರಪೇಟೆ, ಪುತ್ತೂರು, ಬೆಳ್ತಂಗಡಿ, ನೆಲ್ಯಾಡಿ, ಬೆಂಗಳೂರು.
3: ಮುಳಿಯಾದಲ್ಲಿ ಹಿಂದೆಂದು ಕಂಡು ಕೇಳರಿಯದ ಮಾನ್ಸೂನ್ ಸೇಲ್ ಇದೇ ಜುಲೈ 13 August 14 ಚಿನ್ನಾಭರಣಗಳ ವಿಎ ಮೇಲೆ 100% ಆಫ್, ಆಯ್ದ ಚಿನ್ನದ ಆಭರಣಗಳ ಮೇಲೆ ಮೇಕಿಂಗ್ ಚಾರ್ಜ್ ನಲ್ಲಿ 50% ನಿಂದ 100% ಆಫ್, ಚಿನ್ನ ಬೆಳ್ಳಿ ವಜ್ರಾಭರಣಗಳ ಅತಿ ಅಮೋಘ ಕಲೆಕ್ಷನ್ಸ್, ಅತ್ಯಧಿಕ ಸೇವಿಂಗ್ಸ್. ಬನ್ನಿ ಈ ಮುಂಗಾರು ಮಳೆಯ ಸಂಭ್ರಮವನ್ನು ಇಮ್ಮಡಿಗೊಳಿಸಿ ಮುಳಿಯಾದೊಂದಿಗೆ. ಮುಳಿಯ ಗೋಲ್ಡ್ ಅಂಡ್ ಡೈಮಂಡ್ಸ್, ಮಡಿಕೇರಿ, ಗೋಣಿಕೊಪ್ಪಲ್, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
4: ಇಮ್ಯಾನುವಲ್ ಸಿಲ್ಕ್ಸ್ ನಲ್ಲಿ ವೆಡ್ಡಿಂಗ್ ಕಾರ್ನಿವಲ್, ಮದುವೆ ಬಟ್ಟೆಗಳ ಖರೀದಿಗೆ ಉಚಿತ ಕೂಪನ್, ಆಯ್ಕೆಯಾದ ದಂಪತಿಗಳಿಗೆ ಮಲೇಷ್ಯಕ್ಕೆ ಹೋಗುವ ಅವಕಾಶ, ಆಕರ್ಷಕ ಡಿಸ್ಕೌಂಟ್ಗಳು, ಬಹುಮಾನಗಳು ಕೂಡ ಲಭ್ಯ. ಇಮ್ಯಾನುವಲ್ ಸಿಲ್ಕ್ಸ್ ಇರಿಟ್ಟಿ. ಮದುವೆ ಹಾಗೂ ಇನ್ನಿತರ ಸಮಾರಂಭಗಳ ಬಟ್ಟೆಗಳಿಗಾಗಿ ಬನ್ನಿ ಸೆಂಚುರಿ ಫ್ಯಾಷನ್ ಸಿಟಿ ಇರಿಟ್ಟಿ, ತಲಶ್ಶೇರಿ, ಕಣ್ಣೂರ್, ಪಯ್ಯನೂರ್, ಶ್ರೀಕಂಠಪುರಂ, ಸುಲ್ತಾನ್ ಬತ್ತೇರಿ, ಮಾನಂದವಾಡಿ, ತಳಿಪರಂಬ. ಹೊಸ

0: ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ. ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
1: ನಾನ್ ಡ್ರೈವ್ ಮಾಡೋದು ನನ್ನ ಫೇವರೇಟ್ ಹ್ಯುಂಡೈ ಕಾರನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
0: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ, ಮಡಿಕೇರಿ, ಗೋಣಿಕೊಪ್ಪಲ್ ಹಾಗೂ ಕುಶಾಲನಗರ. ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
1: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250ಕ್ಕೂ ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
0: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ. ಗೋಣಿಕೊಪ್ಪಲಿನಲ್ಲಿ ಶುಭಾರಂಭಗೊಂಡಿರುವ P2 ಎಲೆಕ್ಟ್ರಾನಿಕ್ಸ್ ನಲ್ಲಿ ರೆಫ್ರಿಜರೇಟರ್ ಹಾಗೂ ಎಲ್ಇಡಿ ಟಿವಿ ಖರೀದಿಸುವಾಗ ಸ್ಟೆಬಿಲೈಸರ್ ಫ್ರೀ, ಟಾಪ್ ಲೋಡ್ ವಾಷಿಂಗ್ ಮಿಷಿನ್ ನೊಂದಿಗೆ ಕಾರ್ನರ್ ಸ್ಟ್ಯಾಂಡ್ ಫ್ರೀ. P2 ಎಲೆಕ್ಟ್ರಾನಿಕ್ಸ್, ಗೋಣಿಕೊಪ್ಪ.
2: ಸರ್ವರ್ ಅನ್ನು ಬೆರಗುಗೊಳಿಸುವ ಡಿಸೈನ್ಸ್ ನಲ್ಲಿ ಡೈಮಂಡ್ ಆಭರಣಗಳಿಗಾಗಿ ಲಿಯೋರಾ ಡೈಮಂಡ್ಸ್, ಕುಶಾಲ್ ನಗರ್, ಗೋಣಿಕೊಪ್ಪಲು, ಪಿರಿಯಾಪಟ್ಟಣ.
0: ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ ಕಾರ್ನರ್ ಸೋಫಾ ಸೆಟ್ ಕೇವಲ 16,990 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ಗೋಣಿಕೊಪ್ಪಲ್ ರೋಡ್, ವಿರಾಜಪೇಟೆ.
3: ಎಷ್ಟೊತ್ತಿನಿಂದ
1: ಕಾಲ್ ಮಾಡ್ತಾ ಇದ್ದೀನಿ, ಇಷ್ಟೊಂದು ಬಿಸಿ. ಹಲೋ.
4: ಹಲೋ ಪಪ್ಪ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಸೈಟ್ ತಗೊಂಡ್ಲಂತೆ.
1: ಹಾ, ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH 275 ಹೊಂದಿಕೊಂಡಿರೋ VC Galaxy ಅವರ ಸೈಟ್ ಅಂತೆ.
4: ಹೌದು ಪಪ್ಪ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆಯಂತೆ. ಕೇವಲ 6 ಲಾಕ್ ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ EMI ಮೂಲಕ ಕೊಟ್ಟರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.
1: ಸೈಟ್ ವಿಸಿಟ್ ಗಾಗಿ ಕಾಲ್ ಮಾಡಿ 9900920182.
5: ಅಭಿಲಾಷ್ ಗ್ರೇಟ್ ಫ್ರೀಡಮ್ ಸೇಲ್ 2026. ಎಲ್ಇಡಿ ಟಿವಿ, ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್ ಗಳ ಖರೀದಿಯ ಮೇಲೆ ಸ್ಪೆಷಲ್ ಡಿಸ್ಕೌಂಟ್ ಹಾಗೂ ಮೆಗಾ ಎಕ್ಸ್ಚೇಂಜ್ ಆಫರ್. ಇನ್ವರ್ಟರ್ ಸ್ಪೆಷಲ್ ರೇಟ್ ನಲ್ಲಿ ಸಿನ್ಸ್ 1975. ಅಭಿಲಾಷ್ ಸ್ಟೋರ್, ವಿರಾಜಪೇಟೆ.
6: ವಾಹನ ಚಾಲಕರು ದಯವಿಟ್ಟು ಗಮನಿಸಿ, ವಾಹನ ಚಲಾಯಿಸುವ ಭರದಲ್ಲಿ ರಸ್ತೆ ದಾಟುತ್ತಿರುವ ಪುಟ್ಟ ಮಕ್ಕಳನ್ನು ನಿರ್ಲಕ್ಷಿಸದಿರಿ. ನಿಮಗೆ ಟ್ರಾಫಿಕ್ ನಿಯಮಗಳ ಅರಿವಿದೆ, ಎಳೆಯ ಮಕ್ಕಳಲ್ಲಿ ಆ ತಿಳುವಳಿಕೆ ಇನ್ನೂ ಬೆಳೆದಿಲ್ಲ. ನಿಧಾನಗತಿಯ ವಾಹನ ಚಾಲನೆ ಸುರಕ್ಷಿತ ಹಾಗೂ ನಾಗರಿಕತೆಯ ಲಕ್ಷಣ.

ಶ್ರೋತೃಗಳೇ ಗಮನಿಸಿ, ಈ ಬೆಳಗ್ಗೆ 9:30ಕ್ಕೆ ಚಿತ್ರಚಿತ್ತಾರ ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ ಕೇಳಲಿದ್ದೀರಿ. 10:00ಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ವಿದುಷಿ ಎಂಎಲ್ ವಸಂತಕುಮಾರಿಯವರ ಹಾಡುಗಾರಿಕೆ. 5:00ಗೆ ಕೊಡವಾಸಿರಿ ನಾಕಂಡ ಕಕ್ಕಡ ಅಂದ ಇಂದ ಕೇಳುಗರ ಪತ್ರಾಧಾರಿತ ಕಾರ್ಯಕ್ರಮ ಪ್ರಸ್ತುತಪಡಿಸುತ್ತಾರೆ ಬಾಳೆಯಡ ದಿವ್ಯಾ ಮಂದಪ್ಪ ಮತ್ತು ಸಂತೋಷ್ ಕೆಎನ್. 8:00 ಇನ್ನು ಮುಂದೆ ಕ್ರಮವಾಗಿ ಹಿಂದಿ ಹಾಗೂ ಇಂಗ್ಲಿಷ್ನಲ್ಲಿ ವಾರ್ತಾ ಸಂಚಿಕೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

0: ಆಕಾಶವಾಣಿ ಮಡಿಕೇರಿ. ಇದು ಕನ್ನಡದ ನಲ್ಮೆಯ ಬಾನುಲಿ, ಹೆಮ್ಮೆಯ ಬಾನುಲಿ,
1: ನಾಡು ನಾಡಿ ಬಯಸುವಂತ ನಾಡಿನುಲಿಯ ಬಾನುಲಿ ಆಕಾಶವಾಣಿ ಮಡಿಕೇರಿ.
0: ಸುದ್ದಿಯ ಪ್ರಮುಖ ಮಾಧ್ಯಮ ರೇಡಿಯೋ.
1: ಮನೋರಂಜನೆಗೆ ಮನ ಮನಗಳ ಬೆಸುಗೆಗೆ ರೇಡಿಯೋ.
0: ನಾಡು ನುಡಿ ಸಾಹಿತ್ಯ ಸಂಸ್ಕೃತಿ ಶಿಕ್ಷಣದ ಜೊತೆಗೆ ಬಾಳಿನ ಎಲ್ಲ ಕ್ಷೇತ್ರಗಳನ್ನು ಶ್ರೀಮಂತಗೊಳಿಸುತ್ತಿರುವ ಮಾಧ್ಯಮ ರೇಡಿಯೋ.
1: ಇದು ನಭೋವಾಣಿ, ಬಾನ ಕಡಲಲ್ಲಿ ತೇಲಿಬಿಟ್ಟ ನುಡಿದೋಣಿ.
0: ಕೇಳುವ ಕೇಳಿಸುವ ಸೂತ್ರ ಸರಿಯಿರಲಿ, ಹೃದಯ ತೆರೆದಿರಲಿ, ನವಬಂಧದ ಈ ತಂತ್ರ ಮಾನವತೆಯ ಮಂತ್ರ ಎಂದರು ಕವಿ ಬೇಂದ್ರೆ.
1: ಮೋದದಿಂದಲಾಡಿ ಬರಲಿ ಕನ್ನಡದೀ ಬಾನುಲಿ, ಶುದ್ಧ ಮನಕ್ಕೆ ಸುಸಮಯದಲ್ಲಿ ಬರುತ್ತಲಿರುವ ಬಾನುಲಿ ಎಂದರು ಕವಿ ಪುತೀನ.
0: ವ್ಯಕ್ತಿತ್ವ ವಿಕಾಸ, ರಾಷ್ಟ್ರ ನಿರ್ಮಾಣ ಮತ್ತು ಸಾಂಸ್ಕೃತಿಕ ಜಾಗೃತಿಗಾಗಿ ನಿರಂತರ ಕ್ರಿಯಾಶೀಲವಾಗಿದೆ ಆಕಾಶವಾಣಿ.
1: ಶೂರಧೀರರ,
0: ದೇಶಪ್ರೇಮಿಗಳ
1: ಸುಸಂಸ್ಕೃತ ನಡೆರುಡಿಯ,
0: ಕೊಡಗಿನ ಕಲೆಗಳ
1: ನಾಡ ಬಾನುಲಿ ಇದು
0: ಆಕಾಶವಾಣಿ ಮಡಿಕೇರಿ.

0: ಇವತ್ತು ನಿನ್ ಬಿ ಪಿ ಶುಗರ್ ಟೆಸ್ಟ್ ಮಾಡ್ಸೋಕ್ ಹೋಗ್ಬೇಕಲ್ಲ, ಬೇಗ ರೆಡಿ ಆಗೋ. ಫ್ಯಾಕ್ಟ್ರಿಗೆ ಹೋಗ್ತಾ ದಾರಿಲಿರೋ ಆಸ್ಪತ್ರೆಗೆ ಹೋಗೋಣ.
1: ಬೇಡ ಮಗ, ನಾನೇ ಹೋಗ್ತೀನಿ. ಈಗ ನಮ್ಮನೆ ಹತ್ರ ನಮ್ಮ ಕ್ಲಿನಿಕ್ ಆರಂಭ ಮಾಡಿದ್ದಾರೆ. ಅಲ್ಲಿ ಬಿಪಿ ಶುಗರ್ ಉಚಿತವಾಗಿ ಟೆಸ್ಟ್ ಮಾಡ್ತಾರೆ, ಜೊತೆಗೆ ಔಷಧಿನೂ ಉಚಿತವಾಗಿ ಕೊಡ್ತಾರೆ.
2: ಹೌದಪ್ಪ, ನಡ್ಕೊಂಡೆ ಹೋಗಬಹುದಾ? ಫ್ರೀಯಾಗಿ ಔಷಧಿ ಕೊಡ್ತಾರಾ?
1: ಹ್ಮ್, ನಮ್ಮಂತವ್ರಿಗೆ ಎಷ್ಟು ಅನುಕೂಲ ಆಯ್ತು ನೋಡು. ಮನೆ ಹತ್ರ ನಮ್ಮ ಕ್ಲಿನಿಕ್ ಇರೋದ್ರಿಂದ ನಿನಗೂ ಟೆನ್ಷನ್ ಇಲ್ಲ, ಪ್ರತಿ ತಿಂಗಳು ಅಲ್ಲೇ ಮಾತ್ರೆ ತಗೋತೀನಿ.
3: ನಗರ ಪ್ರದೇಶದ ಬಡವರ, ವಲಸಿಗರ, ಕೂಲಿ ಕಾರ್ಮಿಕರ, ದುರ್ಬಲ ವರ್ಗದವರ ಆಶಾ ಕಿರಣ ನಮ್ಮ ಕ್ಲಿನಿಕ್. ನಿಮ್ಮ ಮನೆ ಹತ್ತಿರವಿರುವ ನಮ್ಮ ಕ್ಲಿನಿಕ್ನಲ್ಲಿ ಪ್ರಾಥಮಿಕ ಹಂತದ ಆರೋಗ್ಯ ಸೇವೆಗಳನ್ನು ಉಚಿತವಾಗಿ ಪಡೆಯಿರಿ. ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 9:00 ಸಂಜೆ 4:30 ನಿಮ್ಮ ಸೇವೆಗೆ ಸಿದ್ಧ ನಮ್ಮ ಕ್ಲಿನಿಕ್. ಕಟ್ಟಣೆ ರಾಷ್ಟ್ರೀಯ ನಗರ ಆರೋಗ್ಯ ಅಭಿಯಾನ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
4: ಕ ಅಕ್ಷರದಿಂದ ಅಂತ್ಯ ಆಗಿದೆ.

0: ಪ್ರಿಯ ಶ್ರೋತೃಗಳೇ, ಇದೇ ಭಾನುವಾರ ಅಂದರೆ ಆಗಸ್ಟ್ 9ರಂದು ಬೆಳಗ್ಗೆ 11 ಗಂಟೆಯಿಂದ 12 ಗಂಟೆಯವರೆಗೆ
1: ಸ್ವರ ಸಾಂಗತ್ಯ ಅಂತ್ಯಾಕ್ಷರಿ ನೇರ ಫೋನಿನ ಕಾರ್ಯಕ್ರಮ.
2: ನಿನ್ನ ನೀನು ಮರೆತರೇನು ಸುಖವಿದೆ.
0: ಕರೆ ಮಾಡಬೇಕಾದಂತಹ ದೂರವಾಣಿ ಸಂಖ್ಯೆಗಳು 2285558, ಮತ್ತೊಂದು ದೂರವಾಣಿ ಸಂಖ್ಯೆ 2281299, ಕೋಡ್ ಸಂಖ್ಯೆ 08272. ಕಾರ್ಯಕ್ರಮ ಅಂತ್ಯಾಕ್ಷರಿ, ಸ್ವರ ಸಾಂಗತ್ಯ ಹಾಡುಗಾರಿಕೆ ಎಲ್ಲರಿಗೂ ಅಗತ್ಯ. ಟ್ಯೂನ್ ಮಾಡಿ FM 103.1 MHz ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರ.

0: ಶ್ರೋತೃಗಳೇ, ಭಾಗವಹಿಸ್ತಿರಲ್ಲ ಅಂತ್ಯಾಕ್ಷರಿ ಕಾರ್ಯಕ್ರಮದಲ್ಲಿ? ನಿರೀಕ್ಷಿಸಿ,
1: ಸಾಕ್ಷಾತ್ಕಾರ
0: ಬಾಳ ಬಂಧನದ ಪಯಣದಲ್ಲಿ, ಬೆಸೆದ ಬಾಂಧವ್ಯದ ಒಡಲಿನಲ್ಲಿ, ಹೃನ್ಮನದಲ್ಲಿ ಉಳಿದು ಹಸಿರಾಗಿ ಉಸಿರಾಗಿಸುವ ಕ್ಷಣಗಳ ಬಿಲುಕು.
2: ಪ್ರೀತಿನೇ ಆದ್ಯಾಗು ತಂದ ಆಸ್ತಿ ನಮ್ಮ ಬಾಳ್ವೆಗೆ.
0: ಕಾಗದವೆಂಬ ದೋಣಿಯಲ್ಲಿ ಅಕ್ಷರವೆಂಬ ನಾವಿಕನೊಂದಿಗೆ ಸಾಗುವ ಭಾವನೆಗಳಿಗೆ ಅಪರೂಪದ ವೇದಿಕೆ ಚಿನ್ನದುಂಗುರ.
3: ಈ ಬಂಧನ ಜನುಮ ಜನುಮದ ಅನುಬಂಧನ.
0: ಶ್ರೋತೃಗಳಿಗಾಗಿ ಪತ್ರಾಧಾರಿತ ಕಾರ್ಯಕ್ರಮ ಚಿನ್ನದುಂಗುರ. ನಿರೀಕ್ಷಿಸಿ.

ಶ್ರೋತೃಗಳೇ, ಈಗ ಕೆಲವು ಚಿತ್ರಗೀತೆಗಳನ್ನು ಕೇಳೋಣ. ಮೊದಲಿಗೆ ಪರ್ವ ಚಿತ್ರದ ಗೀತೆ ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಹಾಗೂ ಚಿತ್ರ ಸಂಗೀತ ಮತ್ತು ಸಾಹಿತ್ಯ ನೀಡಿದ್ದಾರೆ ಹಂಸಲೇಖ.

ಇನ್ನು ಮುಂದೆ ಕೇಳೋಣ ನಮ್ಮೂರ ಮಂದಾರ ಹೂವೆ ಚಿತ್ರದ ಗೀತೆ. ಹಾಡಿದ್ದಾರೆ ಎಸ್ಪಿಬಿ ಹಾಗೂ ಚಿತ್ರ, ಸಂಗೀತ ನೀಡಿದ್ದಾರೆ ಇಳಯರಾಜ, ಸಾಹಿತ್ಯ ಕೆ ಕಲ್ಯಾಣ್.

ಶ್ರೋತೃಗಳೇ, ಇದುವರೆಗೆ ಚಿತ್ರಗೀತೆಗಳನ್ನು ಕೇಳಿದಿರಿ. ಗಮನಿಸಿ, ಇಂದು ಮಧ್ಯಾಹ್ನ ಪ್ರಗತಿ ಪಥ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಕುರಿತು ಸಂಭಾಷಣೆ. ಭಾಗವಹಿಸುತ್ತಾರೆ ಪಿಎಂ ಜಗದೀಶ್ ಹಾಗೂ ಪಂಕಜ್ ಟಿ ಕುರ್ತಕರ್. ಸಮಯ 8:50 ಆಗಲಿವೆ. ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

ಕಗ್ಗದ ಸಿರಿ. ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

ಇರಲಿರಣ ವಿಜಯ ಪರಿಭವಗಣನೆ ಆಯವದರಿಂಭಟನ ಸತ್ವ ಶಿಕ್ಷಣಕ್ಕೆ ನಾಯಕನಿಗಿರಲಿರಣ ವಿಜಯ ಪರಿಭವಗಣನೆ ಆಯವದರಿಂಭಟನ ಸತ್ವ ಶಿಕ್ಷಣಕ್ಕೆ ಸ್ವೀಯ ಸತ್ವ ವಿಕಾಸ ನಿಜ ಶಕ್ತಿ ಅಭ್ಯಾಸ ಶ್ರೇಯಸ್ಸಿಗೆ ಸೋಪಾನ ಮಂಕುತಿಮ್ಮ ಸ್ವೀಯ ಸತ್ವ ವಿಕಾಸ ನಿಜ ಶಕ್ತಿ ಅಭ್ಯಾಸ ಶ್ರೇಯಸ್ಸಿಗೆ ಸೋಪಾನ ಮಂಕುತಿಮ್ಮ ನಾಯಕನಿಗಿರ

ಸೈನಿಕನ ಒಂದು ಮನೋಧರ್ಮ ಈ ಪದ್ಯದಲ್ಲಿ ಮುಂದುವರೆದಿದೆ. ಇದು ಮಿಲಿಟರಿ ಕಾಲ್ ಅಂತ ಕರೀತಾರೆ, ಪರಿಭಾಷೆ ಮಿಲಿಟರಿದೇನೆ. ಅವ್ರಿಗೇನು ಗೊತ್ತಿರುತ್ತೆ, ಆರ್ಡರ್ ಕಾಲ್, ಅರ್ಜೆಂಟ್ ಕಾಲ್, ನುಗ್ಗು ನುಗ್ಗು ನಡೆ ಮುಂದೆ ನಡೆ ಮುಂದೆ ನುಗ್ಗಿ ನಡೆ ಮುಂದೆ, ಜಗ್ಗದೆಯೇ ಕುಗ್ಗದೆಯೇ ಹಿಗ್ಗಿ ನಡೆ ಮುಂದೆ. ಎಲ್ಲರೂ ಹೇಳೋದಿದ್ದೇನೆ, ನವೋದಯ ಕಾಲದಲ್ಲಿ ಬಹಳ ಪ್ರಸಿದ್ಧವಾದ ಮಾತುಗಳಿವು. ಅದರಿಂದ ಪದಂಡಿ ತ್ರೋಸುಕು ಪದಂಡಿ ಮುಂದುಕು ಪೋದಾಂ ಪೋದಾಂ ಪೈ ಪೈಕಿ, ತೆಲುಗಿನಲ್ಲಿ ಕೂಡ ಈ ಪದ್ಯ ಇದೆ. ಅಂದರೆ ಆ ಕಾಲದವರೆಲ್ಲ ಸೈನಿಕರಂತೆ ನುಗ್ತಾ ಇದ್ರು. ಹಾಗಾದರೆ ಏನಪ್ಪ, ಗೆಲ್ತೀವೋ ಸೋಲ್ತೀವೋ, ನಿಂಗೆ ಯಾಕದು? ನಾಯಕನಿಗಿರಲಿ ರಣವಿಜಯ ಪರಿಭವ ಗಣನೆ, ಯುದ್ಧದಲ್ಲಿ ಗೆಲುವಾಗುತ್ತೋ ಸೋಲಾಗುತ್ತೋ ಅದು ನಿಮ್ಗೆ ಯಾಕೆ? ಅವನು ಯುದ್ಧ ಮಾಡೋ ನಾಯಕರಿದಾರಲ್ಲ, ಮಾಡಿಸೋ ನಾಯಕರಿದಾರಲ್ಲ, ಅವ್ರಿಗಿರುತ್ತೆ. ಆಯುವದ ರಿಂ ಭಟನ ಸತ್ವ ಶಿಕ್ಷಣಕ್ಕೆ, ಇದು ನಿಜವಾಗಿ ಭಟನ ಸೈನಿಕನ ಸತ್ವ ಶಿಕ್ಷಣ ಇದೆಯಲ್ಲ, ಅಂದರೆ ಅವನ ಸತ್ವ ಏನಿದೆ ಅವುಗಳನ್ನು ಕುದುರಿಸುವ ಮುಂದುವರಿಸುವ ಬೆಳೆಸುವ ಒಂದು ವಿಚಾರ ಇಲ್ಲಿದೆ. ಸ್ವೀಯ ಸತ್ವ ವಿಕಾಸ, ಸ್ವೀಯ ಅಂದರೆ ತನ್ನ ಅಂತ ಅರ್ಥ, ಇದು ಸಂಸ್ಕೃತ ಶಬ್ದ ಇದು. ಸ್ವೀಯ ತತ್ವ ವಿಕಾಸ, ಸತ್ವ ನನ್ನ ಸತ್ವ ಏನಿದೆ ಅದನ್ನು ಬೆಳೆಸಬೇಕು. ಹಾಗೆ ನಿಜ ಶಕ್ತಿ ಅಭ್ಯಾಸ, ಸೈನಿಕನಿಗೆ ಲೆಫ್ಟ್ ರೈಟ್ ಅಂದರೆ ಎಂಥ ಸಮಯದಲ್ಲೂ ಅವನಿಗೆ ಯುದ್ಧದ ವಿಚಾರಣೆ ಇರುತ್ತೆ, ಸೈನ್ಯದ ವಿಚಾರಣೆ ಇರುತ್ತೆ. ಇದು ಶ್ರೇಯಸ್ಸಿಗೆ ಸೋಪಾನ. ಸ್ವೀಯ ಸತ್ವ ವಿಕಾಸ ಅಂದರೆ ತನ್ನ ಸತ್ವವನ್ನು ಎಷ್ಟು ಬೆಳೆಸ್ಬೋದೋ ಅಷ್ಟರ ಮಟ್ಟಿಗೆ ಬೆಳೆಸ್ಬಿಟ್ರು. ಹನುಮ ಇದಾನಲ್ಲ, ಅವನು ಹನುಮ ಅಂದರೆ ಕೋತಿ ಅಂತ ಅರ್ಥ. ಆದರೆ ಎಷ್ಟು ವಿಕಾಸ ಆಗ್ಬಿಟ್ಟ ಸಮುದ್ರವನ್ನು ಹಾರುವಾಗ ಅಂದರೆ ಸ್ವೀಯ ಸತ್ವ ವಿಕಾಸ, ನಿಜಶಕ್ತಿ ಅಭ್ಯಾಸ, ಇದು ಶ್ರೇಯಸ್ಸಿನ ಸೋಪಾನವಾಗುತ್ತೆ. ಸೈನಿಕರಿಗೆ ಧೈರ್ಯ ಕೊಡುವಂಥ ಮಾತುಗಳಿವು.

0: ಕಾಯಕವ ಚರಿಸುತ್ತ ಮಾನಸವ ಸೈತಿಡುತ ಆಯಸಂಬಡಿಸದವುಲಂತರಾತ್ಮನನು ಕಾಯಕವ ಚರಿಸುತ್ತ ಮಾನಸವ ಸೈತಿಡುತ ಆಯಸಂಬಡಿಸದವುಲಂತರಾತ್ಮನನು ಮಾಯೆಯೊಡನಾಡುತ್ತ ಬೊಮ್ಮನನು ಭಜಿಸುತ್ತ ಆಯುವನು ಸಾಗಿಸಲು ಮಂಕುತಿಮ್ಮ ಮಾಯೆಯೊಡನಾಡುತ್ತ ಬೊಮ್ಮನನು ಭಜಿಸುತ್ತ ಆಯುವನು ಸಾಗಿಸಲು ಮಂಕುತಿಮ್ಮ
1: ಕಾಯಕವಚರಿಸುತ್ತ ಮಾನಸವ ಸೈತಿಡುತ್ತ

0: மங்குதிம்ம மங்குதிம்ம.
1: ಬದುಕಿನಲ್ಲಿ ನಾವು ಹೇಗೆ ಸಾಗಬೇಕಪ್ಪ? ಇದಕ್ಕೆ ಒಬ್ಬೊಬ್ಬರದ ಅಭಿಪ್ರಾಯ ಒಂದೊಂದಿರುತ್ತೆ. ಡಿ ವಿ ಜಿ ಅವರು ಮಹಾಭಕ್ತರು, ದೈವ ಭಕ್ತರು, ಕಾರ್ಯೋತ್ಸಾಹಿಗಳು, ಮತ್ತೆ ಕೆಲಸದಲ್ಲಿ ತೊಡಗು ಅಂತ ಹೇಳುವಂಥವರು. ಅವರು ಬದುಕೋ ಬಗ್ಗೆ ಏನು ವಿವರಿಸಿದ್ದಾರೆ ಇಲ್ಲಿ? ಜೀವನ ಸಿದ್ಧಾಂತ ಅಂತ ಕರಿಬಹುದು ಈ ಪದ್ಯವನ್ನು. ಕಾಯಕವ ಚರಿಸುತ್ತ ನೋಡಯ್ಯ, ನಿನ್ನ ಕಾಯಕ ಏನು ಸಂಸ್ಕೃತದಲ್ಲಿ ಇಲ್ಲದೆ ಈ ಶಬ್ದ ಕನ್ನಡದಲ್ಲಿ ಏನರ್ಥ ಅಂದರೆ, ಕಾಯಕ ಅಂದರೆ ದೇಹದಿಂದ ಮಾಡುವ ಶಬ್ದ ಅಂತ ಸಂಸ್ಕೃತದಲ್ಲಿ ಇದೆ. ಆದರೆ ವಚನಕಾರರು ಇದನ್ನು ಪ್ರಸಿದ್ಧಿಗೆ ತಂದರು. ಕಾಯಕ ನಾವು ಮಾಡಬೇಕಾದ ಕೆಲಸ ಇದೆಯಲ್ಲ, ಅದನ್ನು ಮಾಡೋ. ಮಾನಸವ ಸಹಿತಿಡು, ಮನಸ್ಸನ್ನು ಹದ್ದುಬಸ್ತು ನೀಡು. ಸಹಿತು ಅಂದರೆ ಸಮಾಧಾನ ಪಡಿಸು. ಆಯಸ ಬಡಿಸದ ವಲ್ ಅಂತರಾತ್ಮನನು. ಇದು ಡಿ ವಿ ಜಿ ಅವರಿಗೆ ಮಾತ್ರ ಹೇಳಕ್ಕೆ ಸಾಧ್ಯ. ಇದು ನಿನ್ನ ಅಂತರಂಗಕ್ಕೆ ನೋವಾಗದಂತೆ, ನಿನ್ನ ಮನಸ್ಸಿನಲ್ಲಿ ತುಮುಲಗಳು ತುಂಬದಂತೆ, ನೀನು ವಿರೋಧವಾದ ಕೆಲಸ ಮಾಡ್ತಾ ಇದ್ದೀನಿ ಅಂತ ಅನ್ನಿಸದಂತೆ ಮಾಡು. ಇದು ಒಂದಾಯಿತು. ಡಿ ವಿ ಜಿಯವರು ಮಾಯೆಯೊಡನಾಡುತ್ತಾ ಬೊಮ್ಮನನ್ನು ಭಜಿಸುತ್ತಾ ಆಯುವನ್ನು ಸಾಗಿಸಲೋ. ಬಾಳಿಗೊಂದು ನಂಬಿಕೆ ಅಂತ ಒಂದು ಪುಸ್ತಕ ಇದೆ ಅವರದ್ದು. ಅದರಲ್ಲಿ ಹೇಳೋದು ಇದನ್ನೇ, ಮಾಯೆಯ ಒಡನ. ಈ ಲೋಕ ಅನ್ನೋದು ಒಂದು ಮಾಯೆ, ಇವತ್ತಿದೆ ನಾಳೆ ಇರೋಲ್ಲ, ಏನು ಗೊತ್ತಾಗಲ್ಲ ನಮಗೆ, ನಮ್ಮ ಪಾಲಿಗೆ ಇರೋದೇ ಇಲ್ಲ. ಆದರೆ ಮಾಯೆ ಏನು ನೋಡು, ಮಾಯೆಯನ್ನು ನೋಡು, ಅದರ ಜೊತೆ ಆಡು. ಬೊಮ್ಮನನ್ನು ಭಜಿಸುತ್ತಾ, ದೇವರು ಬೊಮ್ಮನೇ ಬ್ರಹ್ಮ, ದೇವರು ದೈವವನ್ನು ಭಜಿಸುತ್ತಾ ಆಯುವನ್ನು ಸಾಗಿಸಲು. ಅಂದರೆ ಆತ್ಮಕ್ಕೆ ಅಪಚಾರವಾಗದಂತೆ ಪ್ರತಿನಿತ್ಯ ಏಕೈಕ ಮನಸ್ಸಿನಿಂದ ದೈವವನ್ನು ಧ್ಯಾನಿಸುತ್ತಾ ಯಾವ ಕೆಲಸವನ್ನೂ ಬಿಡದೆ ಯಾವುದಕ್ಕೂ ಸಂಚಕಾರವನ್ನು ತರದೆ ನಿನ್ನ ಆಯಸ್ಸನ್ನು ಸಾಗಿಸಬೇಕು. ಇದು ಮನುಷ್ಯ ಒಂದು ದಿವಸದಲ್ಲಿ ಮುಗಿಸುವಂಥದ್ದಲ್ಲ, ಬದುಕಿನ ಉದ್ದಕ್ಕೂ ಕೊನೆ ಉಸಿರಾಡೋ ತನಕ ಅಂತ ಹೇಳ್ತೀವಲ್ಲಪ್ಪ, ಕೊನೆ ಉಸಿರಾಡೋ ತನಕ ನಾವು ಈ ಕೆಲಸ ಮಾಡ್ತಾನೆ ಇರಬೇಕು. ನಮಗೆ ಬೇರೆ ಮುಕ್ತಿನೇ ಇಲ್ಲ. ಅದರಿಂದ ಆಯುವನ್ನು ಸಾಗಿಸಬೇಕಾದ ಕ್ರಮ ಯಾವುದು? ಒಬ್ಬೊಬ್ಬ ಕವಿ ಒಂದೊಂದು ಹೇಳ್ತಾನೆ. ಡಿ ವಿ ಜಿ ಅವರು ಹೇಳೋ ಕ್ರಮ ಇದು.
2: ಕಗ್ಗದ ಸಿರಿ, ಡಿ ವಿ ಜಿ ಅವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ಗಾಯನ ಎಂ ಆರ್ ಮಂಜುಳಾ, ವ್ಯಾಖ್ಯಾನ ಪ್ರೊಫೆಸರ್ ಅರಾಮಿತ್ರ, ಸಂಯೋಜನೆ ಎಂಜಿ ಶ್ರೀಹರ್ಷನ್, ಎವಿ ವಿನೋದ್ ಕುಮಾರ್ ಹಾಗೂ ಟಿವಿ ವಿದ್ಯಾಶಂಕರ್. ನಿರ್ಮಾಣ ಎಂ ಶಿವರಾಮ್. ಕಗ್ಗದ ಸಿರಿ.

0: ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 9:37.
1: ಇವತ್ತು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಸತೀಶ್ ರಾವ್, ಸೀನಿಯರ್ ಕನ್ಸಲ್ಟೆಂಟ್ ಗ್ಯಾಸ್ಟ್ರೋ ಎಂಟ್ರೋಲಜಿಸ್ಟ್ ಮಣಿಪಾಲ್ ಹಾಸ್ಪಿಟಲ್ ಮೈಸೂರಿಂದ. ಡಾಕ್ಟರ್, ಐಬಿಎಸ್ ಅಂದ್ರೆ ಏನು?
2: ಐಬಿಎಸ್ ಅಂತ ಹೇಳೋದನ್ನ ನಾವು ಇರಿಟೇಬಲ್ ಬವಲ್ ಸಿಂಡ್ರೋಮ್ ಅಂತ ಹೇಳ್ತೀವಿ. ಇದು ಒಂದು ಬಹಳವಾದ ಮುಖ್ಯವಾದ ಒಂದು ಸಮಸ್ಯೆ ಆಗಿದೆ. ಭಾರತ ದೇಶದಲ್ಲಿ ಅರೌಂಡ್ 30% ಆಫ್ ಪೀಪಲ್ ಗೆ ಈ ಇರಿಟೇಬಲ್ ಬವಲ್ ಸಿಂಡ್ರೋಮ್ ಅಂತ ಒಂದು ಸಮಸ್ಯೆ ಇದೆ. ಇದರಲ್ಲಿ ಮುಖ್ಯವಾಗಿ ಏನಾಗುತ್ತೆ ಅಂದ್ರೆ, ಒಬ್ಬ ರೋಗಿಗೆ ಪದೇ ಪದೇ ಮಲವಿಸರ್ಜನೆ ಮಾಡ್ಬೇಕಂತ ಅನಿಸ್ತಾ ಇರೋದು, ಅಥವಾ ಕೆಲವೊಮ್ಮೆ ಮೋಷನ್ ಸರಿಯಾಗಿ ಪಾಸ್ ಆಗದೆ ಇರುವಂತದ್ದು, ಪಟ್ಟು ಉಬ್ಬರ್ಸ್ಕೊಂಡಾಗ ಆಗಿರೋದು, ಯಾವಾಗಲೂ ಗ್ಯಾಸ್ ತುಂಬಿದೆ ಅಂತ ಹೇಳುವಂತದ್ದು, ಅಥವಾ ಸಣ್ಣದಾಗಿ ಕೆಳಗಡೆ ಹೊಟ್ಟೆಯಲ್ಲಿ ನೋವು ಬರ್ತಾ ಇರುವಂತದ್ದು, ಏನೋ ಒಂಥರ ಕಿರಿಕಿರಿ ಹೊಟ್ಟೆಗೆ ಸಂಬಂಧಪಟ್ಟಾಗ ಕಿರಿಕಿರಿ ಆಗುವಂತದ್ದು, ಇದನ್ನ ನಾವು ಇರಿಟೇಬಲ್ ಬವಲ್ ಸಿಂಡ್ರೋಮ್ ಅಂತ ಹೇಳ್ತೀವಿ. ಇದಕ್ಕೆ ನಿರ್ದಿಷ್ಟವಾದ ಕಾರಣಗಳಿರುವುದಿಲ್ಲ. ಕೆಲವೊಮ್ಮೆ ಪೋಸ್ಟ್ ಇನ್ಫೆಕ್ಷನ್ ಅಂತ ಹೇಳ್ತೀವಿ, ಹಿಂದ್ಗಡೆ ಇನ್ಫೆಕ್ಷನ್ ಆಗಿರಬಹುದು, ಅಥವಾ ಕೆಲವೊಮ್ಮೆ ತುಂಬಾ ಬೇರೆ ಬೇರೆ ಔಷಧಿಗಳನ್ನು ತೆಗೆದುಕೊಳ್ಳೋದ್ರಿಂದ, ಅಥವಾ ಆಹಾರದಲ್ಲಿ ತುಂಬಾ ವಿಪರೀತವಾಗಿ ಔಟ್ ಸೈಡ್ ಫುಡ್ಗಳನ್ನು ತೆಗೆದುಕೊಳ್ಳೋದು, ಪ್ರೊಸೆಸ್ಡ್ ಫುಡ್ ತಗೊಳ್ಳುವರಲ್ಲಿ ಈ ರೀತಿಯ ಇರಿಟೇಬಲ್ ಬವಲ್ ಸಿಂಡ್ರೋಮ್ ಕಾಣಿಸ್ಕೊಳ್ತಾ ಇದೆ.
3: ದಿಸ್ ಇನ್ಫಾರ್ಮೇಶನ್ ಇಸ್ ಬ್ರಾಟ್ ಟು ಯು ಬೈ ಮಣಿಪಾಲ್ ಹಾಸ್ಪಿಟಲ್ಸ್ ಮೈಸೂರು. ಲೈಫ್ ಆನ್ ಫಾರ್ ಎನಿ ಹೆಲ್ತ್ ಎಮರ್ಜೆನ್ಸಿ ಕಾಲ್ 0821-350-3500. ಸೇವ್ ದ ನಂಬರ್, ಸೇವ್ ಲೈಫ್.
4: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
5: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
4: ರೀನಾ ಟೈಲ್ ಗ್ಯಾಲರಿ.

0: ಉಳಿಕಲ್ ರೋಡ್ ಇರಿಟಿ. ಫರ್ನಿಚರ್ಗಳ ಮೇಲೆ ಅಚ್ಚರಿ ಮೂಡಿಸುವ ಅತಿ ಕಡಿಮೆ ಬೆಲೆಯೊಂದಿಗೆ ಓಣಂ ಮೆಗಾ ಡಿಸ್ಕೌಂಟ್ ಸೇಲ್ ಆರಂಭಗೊಂಡಿದೆ ಸುನಿತಾ ಫರ್ನಿಚರ್ನಲ್ಲಿ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, ಸುಲಭ ಕಂತಿನ ಇಎಂಐ, ಅತ್ಯುತ್ತಮ ಕ್ವಾಲಿಟಿಯಲ್ಲಿ ಫರ್ನಿಚರ್ಗಳನ್ನು ಖರೀದಿಸಲು ಬನ್ನಿ ಸುನಿತಾ ಫರ್ನಿಚರ್ ಉಳಿಯಲ್ ಇರಿಟಿ, ತಾವಕ್ಕರ ಕಣ್ಣೂರು.
1: ಬೆಳಿಗ್ಗೆ 4 ಗಂಟೆಗೆ ಪೇಪರ್ ಹಾಕೋ ಕೆಲಸ ಶುರು ಆಗುತ್ತೆ. ಮಳೆ ಇರಲಿ ಚಳಿ ಇರಲಿ, ರಸ್ತೆಯಲ್ಲಿ ಓಡಾಡೋದೇ ನಮ್ಮ ಜೀವನ ಆಗೋಯ್ತು.
2: ಬೇಸರ ಮಾಡ್ಕೋಬೇಡ, ಈಗ ನಮ್ಮ ತವರ ಸುರಕ್ಷತೆಗೆ ಕರ್ನಾಟಕ ಸರ್ಕಾರದ ವಿಶೇಷ ಯೋಜನೆ ಇದೆ. ದಿನಪತ್ರಿಕೆ ಮತ್ತು ಹಾಲು ವಿತರಣಾ ಕಾರ್ಮಿಕರ ಅಪಘಾತ ಪರಿಹಾರ ಮತ್ತು ವೈದ್ಯಕೀಯ ಸೌಲಭ್ಯ ಯೋಜನೆ.
3: 16-70 ವರ್ಷದ ಅರ್ಹ ಕಾರ್ಮಿಕರು ಇಂದೇ KSUWSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.

ನಗುವಿನ ಶಕ್ತಿ ನಮ್ಗಿನ್ನೂ ತಿಳಿದಿಲ್ಲ. ನಿಮ್ಮ ಆಪ್ತರನ್ನು ಕಂಡಾಗ ಒಂದು ಮುಗುಳ್ನಗೆ ಬೀರಿ. ಅದು ನೀವು ಅವರ ಮೇಲೆ ಇರಿಸಿರುವ ವಿಶ್ವಾಸದ ಪ್ರತೀಕ. ನಿಷ್ಕಲ್ಮಶ ನಗು ನೀವು ನಿಮ್ಮ ಸ್ನೇಹಿತರಿಗೆ ಕೊಡಬಹುದಾದ ಅತ್ಯುನ್ನತ ಕಾಣಿಕೆ. ಹೀಗೆಂದವರು ಮದರ್ ಥೆರೇಸಾ.

ಶ್ರೋತೃಗಳೇ, ಈಗ ಸಮಯ 9:08 ಈಗ ಕೆಲವು ಭಾವಗೀತೆಗಳನ್ನು ಕೇಳೋಣ. ಮೊದಲಿಗೆ ಕುವೆಂಪು ಅವರ ರಚನೆ, ಹಾಡಿದ್ದಾರೆ ಶಿವಮೊಗ್ಗ ಸುಬ್ಬಣ್ಣ.

0: ಶ್ರೋತೃಗಳೇ, ಇದುವರೆಗೆ ಭಾವಗೀತೆಗಳನ್ನು ಕೇಳಿದಿರಿ.
1: ಬೆಳಿಗ್ಗೆ 4 ಗಂಟೆಗೆ ಪೇಪರ್ ಹಾಕೋ ಕೆಲಸ ಶುರು ಆಗುತ್ತೆ. ಮಳೆ ಇರಲಿ ಚಳಿ ಇರಲಿ, ರಸ್ತೆಯಲ್ಲಿ ಓಡಾಡೋದೇ ನಮ್ಮ ಜೀವನ ಆಗೋಯ್ತು.
2: ಬೇಸರ ಮಾಡ್ಕೋಬೇಡ, ಈಗ ನಮ್ಮ ತವರ ಸುರಕ್ಷತೆಗೆ ಕರ್ನಾಟಕ ಸರ್ಕಾರದ ವಿಶೇಷ ಯೋಜನೆ ಇದೆ. ದಿನಪತ್ರಿಕೆ ಮತ್ತು ಹಾಲು ವಿತರಣಾ ಕಾರ್ಮಿಕರ ಅಪಘಾತ ಪರಿಹಾರ ಮತ್ತು ವೈದ್ಯಕೀಯ ಸೌಲಭ್ಯ ಯೋಜನೆ.
3: 16 ರಿಂದ 70 ವರ್ಷದ ಅರ್ಹ ಕಾರ್ಮಿಕರು ಇಂದೇ KSUWSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
4: ಪೊಲೀಸ್
5: ಮಿಸ್ ಸೀಮಾ?
4: ಹೌದು.
5: ಈಗಲೇ ಪೊಲೀಸ್ ಸ್ಟೇಷನ್ಗೆ ಬನ್ನಿ. ಒಂದ್ ನಿಮಿಷ, ಇಲ್ಲಾಂದ್ರೆ ಮನೆಗ್ ಬರ್ತೀವಿ.
4: ಯಾಕೆ ಆದ್ರೆ ನಾನು
5: ಒಬ್ರೆ ಬೇರೆ ಕೋಣೆಗೆ ಹೋಗಿ. ನಿಮ್ ಮಗ ನಮ್ಮ ಕಸ್ಟಡಿಯಲ್ಲಿ ಇದ್ದಾನೆ ಮತ್ತು ನೀವು ಡಿಜಿಟಲ್ ಅರೆಸ್ಟ್ ಆಗಿದ್ದೀರಿ.
4: ಡಿಜಿಟಲ್ ಅರೆಸ್ಟ್?
5: 1 ಲಕ್ಷ ಕೊಡಿ, ಬಚಾವ್ ಆಗ್ತೀರಾ.
4: ಅಷ್ಟೊಂದ್ ಹಣ?
5: ಸರಿ, ಒಂದು ಲಿಂಕ್ ಕಳಿಸ್ತೀನಿ, ಈಗ ಪ್ರೊಸೆಸಿಂಗ್ಗೆ 30,000 ಕಳಿಸಿ, ಇಲ್ಲಾಂದ್ರೆ ಮಗ ಜೈಲಿಗೆ ಹೋಗ್ತಾನೆ.
4: ಜೈಲಿಗೆ ನೀನ್ ಹೋಗ್ತೀಯ, ನಿನ್ ಮುಖ ರೆಕಾರ್ಡ್ ಮಾಡಿದ್ದೀನಿ. ಡಿಜಿಟಲ್ ಅರೆಸ್ಟ್ ಅಂತ ಇರೋದೇ ಇಲ್ಲ, ಇದೆಲ್ಲ ಫ್ರಾಡ್. ಅದಕ್ಕೆ ಗಾಬರಿ ಆಗ್ಬೇಡಿ. ಪೊಲೀಸ್, ಬ್ಯಾಂಕ್, RBI ಇತ್ಯಾದಿ ಹೆಸರಿನಲ್ಲಿ ಬರುವ ಸೈಬರ್ ಅಪರಾಧಿಗಳಿಂದ ಫೋನ್ ಅಥವಾ ವಿಡಿಯೋ ಕರೆಗಳ ಬಗ್ಗೆ ಎಚ್ಚರದಿಂದಿರಿ. ಅವರಿಗೆ ಹಣ ಕಳಿಸಬೇಡಿ ಮತ್ತು ತಕ್ಷಣ ಪೊಲೀಸರಿಗೆ ರಿಪೋರ್ಟ್ ಮಾಡಿ.
6: ಹಲೋ ಮಮ್ಮ.
4: ಹಾಯ್.
6: RBI ಹೇಳುತ್ತೆ,
7: ಜಾಣರಾಗಿರಿ, ಜಾಗರೂಕರಾಗಿರಿ.

ನಮ್ಮ ಮಾತೆ ನಮ್ಮ ಮಾತೆ, ಆಡುವ ಮಾತು ಒಳ್ಳೆಯ ಮಾತೇ ಆಗಿರಲಿ. ಮಾತಿನ ಮಹತ್ವದಿಂದಲೇ ಮಿತ್ರರು ಹಾಗೂ ಶತ್ರುಗಳು ಒದಗಿ ಬರುವುದು. ನಾಲಗೆಯ ತುದಿಯಲ್ಲಿ ಲಕ್ಷ್ಮೀ ನೆಲೆಸಿದ್ದಾಳೆ ಎನ್ನುತ್ತದೆ ಶಾಂಗ್ರದರ ಪದ್ಧತಿ. ಮಾತಿನಿಂದ ನಗೆ, ಮಾತಿನಿಂದ ಹಗೆ ಎಂದಿದ್ದಾನೆ ಕವಿ ಸರ್ವಜ್ಞ.

ಪ್ರೀತಿಯ ಶ್ರೋತೃಗಳಿಗೆಲ್ಲ ಇಂದಿನ ಚಿತ್ರಚಿತ್ತಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮೊಂದಿಗೆ ಪುದಿಯ ನೆರವನ ಸ್ವಾತಿ ರಿಷಿತ್. ಇಂದಿನ ಈ ಕಾರ್ಯಕ್ರಮದ ವಿಶೇಷ ವಿಷಯ ಸೂಕ್ಷ್ಮ ಮನಸ್ಸು. ಮನಸ್ಸು ಅಂದಾಗ ಹೃದಯ ಮನಸ್ಸುಗಳ ಸವಿನೆನಪಿನ ಭಾವನೆಗಳ ಹಂದರದಲ್ಲಿ ಸ್ವಚ್ಛಂದವಾಗಿ ಹಾರಾಡುವ ಸೊಗಸಿನ ಮನಸ್ಸು. ಸ್ವಲ್ಪ ಖುಷಿ ಆನಂದ, ಸ್ವಲ್ಪ ದುಃಖ ಯಾತನೆ ವೇದನೆ ಇವೆಲ್ಲದರ ಹೂರಣ. ಕಂಗಳ ಬೆಳಕಿನಲ್ಲಿ ಎದುರಿನ ಮಂದಿಗೆ ಕಾಣುವುದು ಖಚಿತ. ಮನಸ್ಸು ಸುಂದರ, ಮನರಂಜನೆಯ ಬಯಸಿ ಸಂಗೀತದ ರಾಗಗಳ ಆಲಿಸಿ ನಲಿಯುವುದು ಸಹಜ. ವ್ಯಕ್ತ ಭಾವನೆಯ ಹೊಂದಿ ಪರಸ್ಪರ ಮಾತನಾಡುವಾಗ ಹಿತ ಮಿತ ಎಂಬುದನ್ನು ಅರಿವಿಗೆ ತಂದು ಆ ಮೂಲಕ ಪ್ರೀತಿ ವಿಶ್ವಾಸವನ್ನು ಗಳಿಸಿ ಗೆಲ್ಲುವುದರಲ್ಲಿ ಜ್ಞಾನ ಪ್ರೀತಿಯ ಆಸರೆಯಲ್ಲಿ ಕೆಸರಿನ ಕಮಲದಂತೆ ಹೃದಯದಲ್ಲಿ ಮೂಡಿ ಇಡೀ ವಾತಾವರಣವನ್ನು ಸೌಂದರ್ಯದ ನಿಧಿಯನ್ನು ಆಗಿಸುತ್ತದೆ.

ಸೂಕ್ಷ್ಮ ಮನಸ್ಸು ಎಂಬುದು ಮನುಷ್ಯನ ವ್ಯಕ್ತಿತ್ವವನ್ನು ಎತ್ತರಕ್ಕೆ ಕೊಂಡೊಯ್ಯುವ ಅತ್ಯಮೂಲ್ಯ ಗುಣವಾಗಿದೆ. ಇದು ಕೇವಲ ಭಾವನಾತ್ಮಕ ಸ್ವಭಾವ ಅಲ್ಲ, ಬದಲಾಗಿ ಇತರರ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳುವ, ಅವರ ನೋವು ನಲಿವುಗಳಿಗೆ ಸ್ಪಂದಿಸುವ, ಪ್ರತಿ ಸಂಬಂಧಕ್ಕೂ ಮೌಲ್ಯವನ್ನು ನೀಡುವ, ಹಾಗೆ ಪ್ರತಿಯೊಂದು ಜೀವಿಯ ಬಗ್ಗೆ ಕರುಣೆ ಹೊಂದಿರುವ ವಿಶಾಲವಾದಂತಹ ಮನೋಭಾವ ಆಗಿದೆ. ಸೂಕ್ಷ್ಮ ಮನಸ್ಸುಳ್ಳ ವ್ಯಕ್ತಿ ತನ್ನ ಮಾತು, ನಡೆ ಮತ್ತು ನಿರ್ಧಾರಗಳಿಂದ ಯಾರಿಗೂ ನೋವಾಗದಂತೆ ಎಚ್ಚರಿಕೆ ವಹಿಸ್ತಾನೆ. ಸಣ್ಣ ವಿಷಯಗಳಲ್ಲಿಯೂ ಸಂತೋಷವನ್ನು ಕಂಡುಕೊಳ್ಳುವ, ಇತರರ ಸಾಧನೆಯನ್ನು ಮೆಚ್ಚಿಕೊಳ್ಳುವ, ಸಂಕಷ್ಟದಲ್ಲಿರುವವರಿಗೆ ಧೈರ್ಯವನ್ನು ತುಂಬುವ, ತಪ್ಪು ಮಾಡಿದವರನ್ನು ದ್ವೇಷಿಸುವ ಬದಲು ತಿದ್ದುವ ಮನೋಭಾವವನ್ನು ಬೆಳೆಸಿಕೊಳ್ತಾನೆ. ಇಂತಹ ವ್ಯಕ್ತಿಗೆ

ಹಣ, ಅಧಿಕಾರ ಅಥವಾ ಸ್ಥಾನಮಾನಕ್ಕಿಂತ ಮಾನವೀಯ ಸಂಬಂಧಗಳನ್ನು ಮತ್ತು ಪ್ರೀತಿಯ ಮೌಲ್ಯ ಹೆಚ್ಚಾಗಿರುತ್ತೆ. ಪ್ರಕೃತಿಯ ಸೌಂದರ್ಯ, ಪ್ರಾಣಿಗಳ ಮೇಲಿನ ಕರುಣೆ, ಹಿರಿಯರ ಮೇಲಿನ ಗೌರವ, ಮಕ್ಕಳ ಮೇಲಿನ ಪ್ರೀತಿ ಹಾಗೂ ಸಮಾಜದ ಮೇಲಿನ ಜವಾಬ್ದಾರಿಯ ಭಾವನೆಗಳು ಈ ಸೂಕ್ಷ್ಮ ಮನಸ್ಸಿನ ಪ್ರತಿಬಿಂಬಗಳಾಗಿದೆ. ಕೇಳೋಣ ಅಮೃತ ವರ್ಷಿಣಿ ಚಿತ್ರದ ಗೀತೆ. ಹಾಡಿದ್ದಾರೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ, ಸಂಗೀತ ನೀಡಿದ್ದಾರೆ ದೇವ, ಸಾಹಿತ್ಯ ಕೆ ಕಲ್ಯಾಣ್.

ನೇರ ಪ್ರಸಾರದಲ್ಲಿ ಇದು ಕಾರ್ಯಕ್ರಮ ಚಿತ್ರಚಿತ್ತಾರ. ಇಂದಿನ ವೇಗದ ಜೀವನದಲ್ಲಿ ಅನೇಕರು ಯಶಸ್ಸಿನ ಹಿಂದೆ ಓಡುತ್ತಾ ಮಾನವೀಯ ಮೌಲ್ಯಗಳನ್ನು ಮರಿತಾ ಇದ್ದಾರೆ. ಆದರೆ ಸೂಕ್ಷ್ಮ ಮನಸ್ಸುಳ್ಳ ವ್ಯಕ್ತಿ ತನ್ನ ಯಶಸ್ಸಿನ ಜೊತೆಗೆ ಇತರರ ಒಳಿತನ್ನು ಬಯಸ್ತಾನೆ. ಕೋಪ, ಅಸೂಯೆ, ದ್ವೇಷ ಮತ್ತು ಸ್ವಾರ್ಥಕ್ಕೆ ಬದಲಾಗಿ ಪ್ರೀತಿ, ಸಹಾನುಭೂತಿ, ಕ್ಷಮೆ ಮತ್ತು ಸಹಕಾರವನ್ನು ತನ್ನ ಜೀವನದ ಮೌಲ್ಯಗಳನ್ನಾಗಿ ಮಾಡ್ಕೋತಾನೆ. ಕುಟುಂಬದಲ್ಲಿ ಪ್ರೀತಿ, ಸಮಾಜದಲ್ಲಿ ಸೌಹಾರ್ದತೆ ಮತ್ತು ದೇಶದಲ್ಲಿ ಶಾಂತಿ ನೆಲೆಸಬೇಕಾದ್ರೆ ಪ್ರತಿಯೊಬ್ಬರಲ್ಲೂ ಸೂಕ್ಷ್ಮ ಮನಸ್ಸು ಬೆಳೀಬೇಕು. ನಮ್ಮ ಮಾತು ಒಂದು ಹೃದಯವನ್ನು ನೋಯಿಸಬಹುದು. ಅದೇ ಒಂದು ಮಾತು ಒಂದು ಜೀವನಕ್ಕೆ ಹೊಸ ಭರವಸೆಯನ್ನು ನೀಡಬಹುದು ಎಂಬ ಅರಿವು ನಮಗಿರಬೇಕು. ಆದ್ದರಿಂದ ಪ್ರತಿಯೊಬ್ಬರೂ ತಮ್ಮ ಮನಸ್ಸನ್ನು ಸೂಕ್ಷ್ಮಗೊಳಿಸಿ ಇತರರ ಭಾವನೆಗಳನ್ನು ಗೌರವಿಸಿ ಕರುಣೆ ಮತ್ತು ಮಾನವೀಯತೆಯಿಂದ ಬದುಕಿದಾಗ ಮಾತ್ರ ನಿಜವಾದ ಸಂತೋಷ ಮತ್ತು ಅರ್ಥಪೂರ್ಣ ಜೀವನವನ್ನು ಕಾಣಲಿಕ್ಕೆ ಸಾಧ್ಯ. ಸೂಕ್ಷ್ಮ ಮನಸ್ಸುಳ್ಳ ವ್ಯಕ್ತಿಗಳು ಹೆಚ್ಚಾದಷ್ಟು ಸಮಾಜ ಹೆಚ್ಚು ಸುಂದರ, ಶಾಂತಿಯುತ ಮತ್ತು ಪ್ರೀತಿಯಿಂದ ಕೂಡಿದ ಸ್ಥಳ ಆಗುತ್ತೆ. ಕೇಳೋಣ ಚಂದ್ರಮುಖಿ ಪ್ರಾಣಸಖಿ ಚಿತ್ರದ ಗೀತೆ. ಹಾಡಿದ್ದಾರೆ ಭದ್ರಪ್ರಸಾದ್ ಹಾಗೂ ಚಿತ್ರಾ.

ಸೂಕ್ಷ್ಮ ಮನಸ್ಸು ಎಂಬುದು ಮನುಷ್ಯನಲ್ಲಿರುವಂತಹ ಅತ್ಯಂತ ಅಮೂಲ್ಯವಾದ ಸಂಪತ್ತು. ಇದು ಕಣ್ಣಿಗೆ ಕಾಣೋದಿಲ್ಲ, ಆದರೆ ನಮ್ಮ ಮಾತು, ನಡೆ, ನುಡಿ, ಆಲೋಚನೆ ಮತ್ತು ವರ್ತನೆಯಲ್ಲಿ ಸ್ಪಷ್ಟವಾಗಿ ಕಾಣುತ್ತೆ. ಸೂಕ್ಷ್ಮವಾದಂತಹ ಮನಸ್ಸಿರುವಂತಹ ವ್ಯಕ್ತಿ ತನ್ನ ಸಂತೋಷದ ಜೊತೆಗೆ ಇತರರ ಸಂತೋಷವನ್ನು ಬಯಸ್ತಾನೆ. ಯಾರಾದರೂ ದುಃಖದಲ್ಲಿದ್ದಾಗ ಅವರ ನೋವನ್ನು ತನ್ನದೇ ನೋವಿನಂತೆ ಅನುಭವಿಸ್ತಾನೆ. ಸಹಾಯ ಮಾಡುವ ಅವಕಾಶ ಸಿಕ್ಕಾಗ ಹಿಂದೆ ಸರಿಯೋದಿಲ್ಲ. ಪ್ರತಿಯೊಬ್ಬರ ಭಾವನೆಗಳಿಗೆ ಗೌರವ ನೀಡುವುದು, ಯಾರನ್ನು ಅನುಮಾನಿಸದೇ ಇರುವುದು, ಕಠಿಣ ಮಾತುಗಳಿಂದ ಮನಸ್ಸಿಗೆ ಗಾಯ ಮಾಡದಿರುವುದು ಸೂಕ್ಷ್ಮ ಮನಸ್ಸಿನ ಲಕ್ಷಣ ಆಗಿರುತ್ತೆ. ಇನ್ನು ಸೂಕ್ಷ್ಮ ಮನಸ್ಸು ಕೇವಲ ಮನುಷ್ಯರಿಗಷ್ಟೇ ಅಲ್ಲ, ಪ್ರಕೃತಿ ಮತ್ತು ಎಲ್ಲ ಜೀವಿಗಳ ಮೇಲೂ ಪ್ರೀತಿ ಹೊಂದಿರುತ್ತೆ. ಹಕ್ಕಿಗಳಿಗೆ ನೀರು ಇಡುವುದು, ಹಸಿದವರಿಗೆ ಅನ್ನ ನೀಡುವುದು, ಗಾಯಗೊಂಡ ಪ್ರಾಣಿಗಳಿಗೆ ಸಹಾಯ ಮಾಡೋದು, ಮರಗಳನ್ನು ಬೆಳೆಸೋದು ಮತ್ತು ಪರಿಸರವನ್ನು ಕಾಪಾಡೋದು ಕೂಡ ಸೂಕ್ಷ್ಮ ಮನಸ್ಸಿನ ಅಭಿವ್ಯಕ್ತಿಗಳೇ. ಸಣ್ಣ ಸಹಾಯವು ಯಾರೊಬ್ಬರ ಜೀವನದಲ್ಲಿ ದೊಡ್ಡ ಬದಲಾವಣೆ ತರಬಹುದು ಎಂಬ ಅರಿವು ಇಂತಹ ವ್ಯಕ್ತಿಗಳಿಗೆ ಇರುತ್ತೆ. ಕುಟುಂಬದಲ್ಲಿ ಸೂಕ್ಷ್ಮ ಮನಸ್ಸು ಇದ್ದರೆ ಪ್ರೀತಿ, ವಿಶ್ವಾಸ ಮತ್ತು ಪರಸ್ಪರ ಗೌರವ ಹೆಚ್ಚಾಗುತ್ತೆ. ಶಾಲೆಯಲ್ಲಿ ಇದ್ದರೆ ಸ್ನೇಹ, ಸಹಕಾರ ಮತ್ತು ಉತ್ತಮ ಸಂಸ್ಕಾರ ಬೆಳೆಯುತ್ತೆ. ಕೆಲಸದ ಸ್ಥಳದಲ್ಲಿದ್ದರೆ ಉತ್ತಮ ತಂಡದ ಮನೋಭಾವ ಮತ್ತು ಪರಸ್ಪರ ಬೆಂಬಲ ಉಂಟಾಗುತ್ತೆ. ಸಮಾಜದಲ್ಲಿ ಸೂಕ್ಷ್ಮ ಮನಸ್ಸಿರುವಂತಹ ಜನರು ಹೆಚ್ಚಾದಂತೆ ಹಿಂಸೆ, ದ್ವೇಷ, ಅಸಹಿಷ್ಣುತೆ ಮತ್ತು ಸ್ವಾರ್ಥ ಕಡಿಮೆಯಾಗುತ್ತೆ. ಕೇಳೋಣ ದರ್ಶನ್ ಚಿತ್ರದ ಗೀತೆ. ಹಾಡಿದ್ದಾರೆ ಉನ್ನಿಕೃಷ್ಣನ್ ಹಾಗೂ ನಂದಿತಾ. ಸಂಗೀತ ಸಾಧು ಕೋಕಿಲ, ಸಾಹಿತ್ಯ ಕೆ ಕಲ್ಯಾಣ್.

ಸೂಕ್ಷ್ಮ ಮನಸ್ಸು ಒಂದು ಕನ್ನಡಿ ಇದ್ದ ಹಾಗೆ. ನಾವು ಜಗತ್ತನ್ನು ಹೇಗೆ ನೋಡುತ್ತೇವೆಯೋ ಅದೇ ರೀತಿಯಲ್ಲಿ ಜಗತ್ತು ನಮಗೆ ಕಾಣುತ್ತೆ. ಹೃದಯದಲ್ಲಿ ಪ್ರೀತಿ ಇದ್ದರೆ ಎಲ್ಲೆಡೆ ಪ್ರೀತಿ ಕಾಣುತ್ತೆ. ಕರುಣೆ ಇದ್ದರೆ ಪ್ರತಿಯೊಂದು ಜೀವಿಯ ನೋವು ನಮ್ಮನ್ನು ತಟ್ಟುತ್ತದೆ. ಮಾನವೀಯತೆ ಇದ್ದರೆ ಪ್ರತಿಯೊಬ್ಬ ಮನುಷ್ಯನಲ್ಲೂ ಒಳ್ಳೆಯತನವನ್ನು ಕಾಣಲಿಕ್ಕೆ ಸಾಧ್ಯ ಆಗುತ್ತೆ. ಸೂಕ್ಷ್ಮ ಮನಸ್ಸು ಅಂದರೆ ಕೇವಲ ಭಾವುಕರಾಗೋದಲ್ಲ, ಸರಿಯಾದ ಸಮಯದಲ್ಲಿ ಸರಿಯಾದ ಭಾವನೆಯೊಂದಿಗೆ ಸ್ಪಂದಿಸುವ ಜೀವನ ಕಲೆ. ಕೆಲವೊಮ್ಮೆ ದೊಡ್ಡ ಸಹಾಯ ಮಾಡುವುದಕ್ಕಿಂತ ಒಂದು ಸಾಂತ್ವನದ ಮಾತು, ಒಂದು ನಗು, ಒಂದು ಆತ್ಮೀಯ ಸ್ಪರ್ಶ ಅಥವಾ ನಾನು ನಿನ್ನ ಜೊತೆಯಲ್ಲಿದ್ದೇನೆ ಎಂಬ ನಾಲ್ಕು ಪದಗಳು ಒಡೆದ ಮನಸ್ಸಿಗೆ ಹೊಸ ಬದುಕನ್ನು ನೀಡುತ್ತೆ. ಆದ್ದರಿಂದ ನಮ್ಮ ಮಾತುಗಳು ಔಷಧಿಯಾಗಬೇಕು, ಗಾಯವಾಗಬಾರ್ದು. ನಮ್ಮ ನಗು ಮತ್ತೊಬ್ಬರ ಕತ್ತಲೆಯ ಜೀವನದಲ್ಲಿ ಬೆಳಕಾಗಬೇಕು. ಸೂಕ್ಷ್ಮ ಮನಸ್ಸುಳ್ಳ ವ್ಯಕ್ತಿ ಪ್ರಕೃತಿಯಿಂದಲೂ ಪಾಠ ಕಲಿತಾನೆ. ಹೂವು ತನ್ನ ಪರಿಮಳವನ್ನು ಯಾರನ್ನು ನೋಡಿ ನೀಡೋದಿಲ್ಲ, ಮರ ತನ್ನ ನೆರಳನ್ನು ಯಾರನ್ನು ಕೇಳಿ ಕೊಡೋದಿಲ್ಲ, ನದಿ ತನ್ನ ನೀರನ್ನು ಯಾರಿಗಾಗಿ ತಡೆ ಹಿಡಿಯೋದಿಲ್ಲ, ಸೂರ್ಯ ತನ್ನ

ಬೆಳಕನ್ನು ಯಾರಿಗೆ ಬೇಕು ಎಂದು ಆಯ್ಕೆ ಮಾಡೋದಿಲ್ಲ. ಅದೇ ರೀತಿ ನಮ್ಮ ಪ್ರೀತಿ, ಸಹಾಯ ಮತ್ತು ಮಾನವೀಯತೆಯು ಯಾವುದೇ ಪ್ರತಿಫಲದ ನಿರೀಕ್ಷೆ ಇಲ್ಲದೆ ಹರಿಬೇಕು. ಇಂದಿನ ಜಗತ್ತಿನಲ್ಲಿ ಜನರು ಯಶಸ್ಸನ್ನು ಹುಡುಕ್ತಾ ಇದ್ದಾರೆ, ಆದರೆ ಸಂತೋಷವನ್ನು ಕಳ್ಕೊತಾ ಇದ್ದಾರೆ. ತಂತ್ರಜ್ಞಾನ ಬೆಳೀತಾ ಇದೆ, ಆದರೆ ಸಂಬಂಧಗಳು ದೂರವಾಗ್ತಿವೆ. ಮನೆಗಳು ದೊಡ್ಡದಾಗ್ತಾ ಇದೆ, ಆದರೆ ಹೃದಯಗಳು ಚಿಕ್ಕದಾಗಬಾರದು. ಈ ಪರಿಸ್ಥಿತಿಯಲ್ಲಿ ಸಮಾಜಕ್ಕೆ ಅತ್ಯಂತ ಅಗತ್ಯವಾಗಿರೋದು ಬುದ್ಧಿವಂತಿಕೆ ಅಷ್ಟೇ ಅಲ್ಲ, ಸೂಕ್ಷ್ಮವಾದ ಮನಸ್ಸು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ನಮಸ್ಕಾರ.

0: ಬೆಳಿಗ್ಗೆ 4 ಗಂಟೆಗೆ ಪೇಪರ್ ಹಾಕೋ ಕೆಲಸ ಶುರು ಆಗುತ್ತೆ. ಮಳೆ ಇರಲಿ ಚಳಿ ಇರಲಿ, ರಸ್ತೆಯಲ್ಲಿ ಓಡಾಡೋದೇ ನಮ್ಮ ಜೀವನ ಆಗೋಯ್ತು.
1: ಬೇಸರ ಮಾಡ್ಕೋಬೇಡ, ಈಗ ನಮ್ಮ ತವರ ಸುರಕ್ಷತೆಗೆ ಕರ್ನಾಟಕ ಸರ್ಕಾರದ ವಿಶೇಷ ಯೋಜನೆ ಇದೆ. ದಿನಪತ್ರಿಕೆ ಮತ್ತು ಹಾಲು ವಿತರಣಾ ಕಾರ್ಮಿಕರ ಅಪಘಾತ ಪರಿಹಾರ ಮತ್ತು ವೈದ್ಯಕೀಯ ಸೌಲಭ್ಯ ಯೋಜನೆ.
2: 16 ರಿಂದ 70 ವರ್ಷದ ಅರ್ಹ ಕಾರ್ಮಿಕರು ಇಂದೇ KSU.WSSP.Karnataka.GOV.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.

ಎಫ್ಎಂ 103.1 ಮೆಗಾಹೆರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಶ್ರೋತೃಗಳೇ, ಈಗಿನ ಈ ಪ್ರಸಾರದಲ್ಲಿ ನಿಮ್ಮೊಂದಿಗೆ ನಾನು ಶ್ರುತಿ ಸಂಜೀವ್. ಈಗ ಸಮಯ 10:01. ಈಗ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಇದರಲ್ಲಿ ಇಂದು ವಿದುಷಿ ಎಂಎಲ್ ವಸಂತಕುಮಾರಿ ಅವರ ಹಾಡುಗಾರಿಕೆ. ಮೊದಲಿಗೆ ತ್ಯಾಗರಾಜರ ಕೃತಿ, ರಾಗ ಖರಹರಪ್ರಿಯ, ಆದಿತಾಳ.

Da-di-da-da-pa-ma-ga-de-ga-ma-pa-di-da.

ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ವಿದುಷಿ ಎಂಎಲ್ ವಸಂತಕುಮಾರಿ ಅವರ ಹಾಡುಗಾರಿಕೆ ಆಲಿಸುತ್ತಿರುವಿರಿ. ಈಗ ಕೇಳೋಣ ಪುರಂದರದಾಸರ ಕೃತಿ ಅಪರಾಧಿ ನಾನಲ್ಲ. ಮಿಶ್ರ ಪಿಲುರಾಗ, ಮಿಶ್ರ ಚಾಪುತಾಳ.

ಇದುವರೆಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ವಿದುಷಿ ಎಂಎಲ್ ವಸಂತಕುಮಾರಿ ಅವರ ಹಾಡುಗಾರಿಕೆ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.

0: ಇದೊಂದು ನಿಧನ ಸುದ್ದಿ. ನಾಪೋಕ್ಲು ಕರಳಾನ ಕಂಗಂಡ ರಾಜು ಮೊಣ್ಣಪ್ಪ ಐಂಗ ಇಂದು ಮರಣಪಟ್ಟಿದ್ದು ಎಂಬತ್ತಂಜಿ ಪಯತ್ರ ಕಂಗಂಡ ರಾಜು ಮೊಣ್ಣಪ್ಪ ಆಂಡ ಆಕಿರಿ ಕಾರ್ಯ ಇಂದು ಐಪತ್ತು ಅಂಜು ಗಂಟೆಗೆ ಒಕ್ಕ ತೂಟಂಗಳತ್ತು ನಡಪ. ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 10:31:30. ಶ್ರೋತೃಗಳೇ, ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಮಡಿಕೇರಿ, ಗಾನ ಬಜಾನ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳಿ. ನವ ನವೀನ ಚಿತ್ರಗೀತೆಗಳ ಕಾರ್ಯಕ್ರಮ ಗಾನ ಬಜಾನ.
0: ಕೇಳುಗರೆ, ಗಾನ ಬಜಾನ ಕಾರ್ಯಕ್ರಮದಲ್ಲಿ ಇಂದು ನಾವು ಮೊದಲಿಗೆ ಕೇಳೋಣ ಭುಜ್ ಚಿತ್ರದ ಗೀತೆ. ಹಾಡಿದ್ದಾರೆ ಅರಿಜಿತ್ ಸಿಂಗ್, ಸಾಹಿತ್ಯ ರಚನೆ ಮನೋಜ್ ಮುಂತಾಶಿರ್, ಸಂಗೀತ ನೀಡಿದ್ದಾರೆ ಆರ್ಕೋ.

ಈಗ ಕೇಳೋಣ ಶ್ರೇಯಾ ಘೋಷಾಲ್ ಅವರು ಹಾಡಿರುವ ಆಶಿಕ್ ಟು ಚಿತ್ರದ ಗೀತೆ. ಸಾಹಿತ್ಯ ರಚನೆ ಸಂದೀಪ್ ನಾಥ್, ಸಂಗೀತ ನೀಡಿದ್ದಾರೆ ಅಂಕಿತ್ ತಿವಾರಿ.

ಅಮಿತಾಭ್ ಭಟ್ಟಾಚಾರ್ಯ ಅವರ ಸಾಹಿತ್ಯಕ್ಕೆ ಪ್ರೀತಮ್ ಅವರು ಸಂಗೀತ ನೀಡಿರುವ ದಿಲ್ವಾಲೆ ಚಿತ್ರದ ಗೀತೆ ಕೇಳಿಬರೋಣ. ಹಾಡಿದ್ದಾರೆ ಅಂತಾರ ಮಿತ್ರ ಮತ್ತು ಅರ್ಜಿತ್ ಸಿಂಗ್.

0: ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಗಾನ ಭಜನ ಕಾರ್ಯಕ್ರಮದಲ್ಲಿ ಹಿಂದಿ ಚಿತ್ರಗೀತೆಗಳನ್ನ ಕೇಳುತ್ತಿರುವಿರಿ. ಈಗ ಕೇಳೋಣ ಆಜಾ ನಚಲೆ ಚಿತ್ರದ ಗೀತೆ, ಹಾಡಿದ್ದಾರೆ ಸುನಿಧಿ ಚೌಹಾಣ್. ಈ ಗೀತೆಯ ರಚನೆ ಪಿಯೂಷ್ ಮಿಶ್ರಾ, ಸಂಗೀತ ಸಂಯೋಜಿಸಿದ್ದಾರೆ ಸಲೀಂ ಸುಲೈಮಾ.
1: ಜನಕ ಜನಕ ಜನಕ ಜನಕ ಜನಕ ಜನಕ ಜನಕ ಜನಕ ಜನಕ ಜನಕ ಜನಕ ಜನಕ ಜನಕ ಜನಕ ಜನಕ ಜನಕ ಜನಕ ಜನಕ ಜನಕ ಜನಕ ಜನಕ ಜನಕ ಜನಕ ಜನಕ ಜನಕ ಜನಕ ಜನಕ ಜನಕ ಜನಕ ಜನಕ ಜನಕ ಜನಕ ಜನಕ ಜನಕ ಜನಕ ಜನಕ ಜನಕ ಜನಕ ಜನಕ ಜನಕ ಜನಕ ಜನಕ ಜನಕ ಜನಕ ಜನಕ ಜನಕ ಜನಕ ಜನಕ ಜನಕ ಜನಕ ಜನಕ ಜನಕ ಜನಕ ಜನಕ

ಜಬ್ ತಕ್ ಹೇ ಜಾನ್ ಚಿತ್ರದ ಗೀತೆಯನ್ನ ಕೇಳೋಣ. ಶ್ರೇಯಾ ಘೋಷಾಲ್ ಮತ್ತು ಮೋಹಿತ್ ಚೌಹಾನ್ ಅವರ ಸ್ವರಗಳಲ್ಲಿ ಸಾಹಿತ್ಯ ರಚನೆ ಗುಲ್ಜರ್, ಸಂಗೀತ ನೀಡಿದ್ದಾರೆ ಎ ಆರ್ ರೆಹಮಾನ್.

ಕಾರ್ಯಕ್ರಮದ ಕೊನೆಯಲ್ಲಿ ಇರ್ಷಾದ್ ಕಾಮಿಲ್ ಅವರ ಸಾಹಿತ್ಯಕ್ಕೆ ವಿಶಾಲ್ ಶೇಖರ್ ಅವರು ರಾಗ ಸಂಯೋಜಿಸಿರುವ ಹ್ಯಾಪಿ ನ್ಯೂ ಇಯರ್ ಚಿತ್ರದ ಗೀತೆ ಕೇಳಿಬರೋಣ. ಈ ಗೀತೆಯನ್ನು ಹಾಡಿದ್ದಾರೆ ಅರಿಜಿತ್ ಸಿಂಗ್ ಮತ್ತು ಶ್ರೇಯಾ ಘೋಷಾಲ್.

ಇದುವರೆಗೆ ಗಾನ ಬಜಾನ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.

ಕೇಳುಗರೇ ಗಮನಿಸಿ, ಇಂದು ಮಧ್ಯಾಹ್ನ 12:05 ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ವಿಜಯಪುರದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಲ್ಲಿ ಜಿಲ್ಲಾ ನಿರೂಪಣಾಧಿಕಾರಿಗಳಾಗಿ ಕಾರ್ಯನಿರ್ವಹಿಸುತ್ತಿರುವ ಶ್ರೀಮತಿ ನಿರ್ಮಲಾ ಸುರಪುರ ಅವರೊಂದಿಗಿನ ಸಂದರ್ಶನ ಪ್ರಸಾರವಾಗಲಿದೆ. 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ಮಕ್ಕಳ ಆರೋಗ್ಯ ಎಚ್ಚರಿಕೆ ಆರೈಕೆ ಈ ಕುರಿತು ಡಾ ಆದರ್ಶ್ ಅವಂತಿ ಅವರೊಂದಿಗೆ ಸಂದರ್ಶನವಿದೆ. ಮಧ್ಯಾಹ್ನ 1:00 ಪ್ರಗತಿಪಥ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಕುರಿತು ಸಂಭಾಷಣೆ ಕೇಳಲಿದ್ದೀರಿ. ಸಂಜೆ 4:00 ಕೊಡಗಿನ ಜನಪದ ಹಾಡುಗಳು, 4:30 ನೆನಪು ನಿನಾದ ಕಾರ್ಯಕ್ರಮದಲ್ಲಿ ಕನ್ನಡದ ಹಳೆಯ ಚಿತ್ರಗೀತೆಗಳನ್ನು ಆಲಿಸುವಿರಿ. 5:00 ಕೊಡವಸಿರಿ ಕಾರ್ಯಕ್ರಮದಲ್ಲಿ ನಾಕಂಡ ಕಕ್ಕಡ ಅಂದ್ ಇಂದ್ ಕೇಳುಗರ ಪತ್ರಾಧಾರಿತ ಕಾರ್ಯಕ್ರಮ. ಸಂಜೆ 5:30 ರಸಪ್ರಶ್ನೆಗಳನ್ನು ಆಧರಿಸಿದ ಕನ್ನಡ ಚಿತ್ರಗೀತೆಗಳ ನೇರ ಫೋನಿನ್ ಕಾರ್ಯಕ್ರಮ ಚಿತ್ರಕಾವೇರಿ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ನಮ್ಮ ದೂರವಾಣಿ ಸಂಖ್ಯೆ 0827222288. ಇಂದು ಸಂಜೆ 6:50 ರೈತ ಧ್ವನಿ ಕಿಸಾನ್ ವಾಣಿ, ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿಸುವ ಕಾರ್ಯಕ್ರಮ. ಇದರಲ್ಲಿ ಕಾಫಿ ಬೆಳೆಯಲ್ಲಿ ಮಧ್ಯ ಮಾನ್ಸೂನ್ ಪೋಷಕಾಂಶ ನಿರ್ವಹಣೆ ಕುರಿತು ಡಾ ಎಸ್ಎ ನದಾಫ್ ಅವರೊಂದಿಗಿನ ಸಂದರ್ಶನ ಪ್ರಸಾರವಾಗಲಿದೆ. ರಾತ್ರಿ 9:30 ಕನ್ನಡ ಭಾರತಿ ಕಾರ್ಯಕ್ರಮದಲ್ಲಿ ಕನ್ನಡ ಸಾಹಿತ್ಯ ಹಾಗೂ ಸಂವಿಧಾನ ಕುರಿತು ಮಾತನಾಡುತ್ತಾರೆ ಡಾ ಪದ್ಮ ಟಿ ಚಿನ್ಮಯಿ. ಬಳಿಕ ಚಿಂತಾಮಣಿ ಕೊಡ್ಲೇಕರ್ ಅವರಿಂದ ಸ್ವರಚಿತ ಕವನಗಳ ವಾಚನ. ರಾತ್ರಿ 10:00 ಸಂಸತ್ತಿನ ಉಭಯ ಸದನಗಳ ಕಾರ್ಯಕಲಾಪದ ಪ್ರಶ್ನೋತ್ತರ ಅವಧಿಯ ಧ್ವನಿಮುದ್ರಣ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ. ಎಫ್ಎಂ 103.1 ಮೆಗಾಹೆಡ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ

0: 11:03.
1: ಕ ಅಕ್ಷರದಿಂದ ಅಂತ್ಯ ಆಗಿದೆ.
2: ಕಣ್ಗಳು ವಂದನೆ ಹೇಳಿವೆ, ಹೃದಯವು ತುಂಬಿ ಹಾಡಿದೆ, ಹಾಡದೆ ಉಳಿದಿಹ ಮಾತು ನೂರಿದೆ.
1: ಪ್ರೀತಿಯ ಶ್ರೋತೃಗಳೇ, ಇದೇ ಭಾನುವಾರ, ಅಂದರೆ ಆಗಸ್ಟ್ 9 ಬೆಳಗ್ಗೆ 11:00 to 12:00
3: ಸ್ವರ ಸಾಂಗತ್ಯ ಅಂತ್ಯಾಕ್ಷರಿ ನೇರ ಫೋನಿನ ಕಾರ್ಯಕ್ರಮ.
4: ನಿನ್ನ ನೀನು ಮರೆತರೇನು ಸುಖವಿದೆ.
1: ಕರೆ ಮಾಡಬೇಕಾದಂತಹ ದೂರವಾಣಿ ಸಂಖ್ಯೆಗಳು 2285558, ಮತ್ತೊಂದು ದೂರವಾಣಿ ಸಂಖ್ಯೆ 2281129, ಕೋಡ್ ಸಂಖ್ಯೆ 08272. ಕಾರ್ಯಕ್ರಮ ಅಂತ್ಯಾಕ್ಷರಿ, ಸ್ವರ ಸಾಂಗತ್ಯ ಹಾಡುಗಾರಿಕೆ ಎಲ್ಲರಿಗೂ ಅಗತ್ಯ. ಟ್ಯೂನ್ ಮಾಡಿ FM 103.1 MHz ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರ.

ಶ್ರೋತೃಗಳೇ ಭಾಗವಹಿಸ್ತಿರಲ್ಲ ಅಂತ್ಯಾಕ್ಷರಿ ಕಾರ್ಯಕ್ರಮದಲ್ಲಿ. ಕೇಳುಗರೆ, ಈಗ ಕಾರ್ಯಕ್ರಮ ಗಾನ ಡಂಗುರ, ಕನ್ನಡದ ಚಿತ್ರಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಮೊದಲಿಗೆ ಕೇಳೋಣ ಸ್ವಾತಿ ಮುತ್ತು ಚಿತ್ರದ ಗೀತೆ. ಹಾಡಿದ್ದಾರೆ ರಾಜೇಶ್ ಮತ್ತು ಚಿತ್ರ. ಸಾಹಿತ್ಯ ರಚನೆ ವಿ ನಾಗೇಂದ್ರ ಪ್ರಸಾದ್. ರಾಗ ಸಂಯೋಜಿಸಿದ್ದಾರೆ ರಾಜೇಶ್ ರಾಮನಾಥ್.

ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯವಿರುವ ಕವಚ ಚಿತ್ರದ ಗೀತೆಯನ್ನ ಕೇಳೋಣ. ಈ ಗೀತೆಯನ್ನ ಹಾಡಿದ್ದಾರೆ ಶ್ರೇಯಾ ಮತ್ತು SP ಬಾಲಸುಬ್ರಹ್ಮಣ್ಯಂ.

ಈಗ ಕುನಾಲ್ ಗಾಂಜಾವಾಲ ಅವರು ಹಾಡಿರುವ ಆಕಾಶ್ ಚಿತ್ರದ ಗೀತೆಯನ್ನ ಕೇಳಿಬರೋಣ. ಈ ಗೀತೆಯ ರಚನೆ ಕೆ ಕಲ್ಯಾಣ್, ರಾಗ ಸಂಯೋಜನೆ ಆರ್ ಪಿ ಪಟ್ನಾಯಕ್.

ಎಸ್ ನಾರಾಯಣವರ ಸಾಹಿತ್ಯಕ್ಕೆ ಎಸ್ ಎ ರಾಜ್ಕುಮಾರ್ ಅವರು ಸಂಗೀತ ನೀಡಿರುವ ಚಂದ್ರಚಕೋರಿ ಚಿತ್ರದ ಗೀತೆ ಹಾಡಿದ್ದಾರೆ ಹರಿಹರನ್ ಮತ್ತು ಸಂಗಡಿಗರು.

ಪ್ರೀತಿಯ ಶ್ರೋತೃಗಳೇ, ನಿಮ್ಮ ಮೆಚ್ಚಿನ ಮಡಿಕೇರಿ ಆಕಾಶವಾಣಿ ಕೇಂದ್ರದಿಂದ ವಿನೂತನ ಕಾರ್ಯಕ್ರಮಗಳು ಚಿಣ್ಣರ ಲೋಕ. ಕಾರ್ಯಕ್ರಮದಲ್ಲಿ ಪ್ರತಿ ಭಾನುವಾರ 10 ಗಂಟೆಗೆ ಕಲಾಂ ಕನಸು, ಮಕ್ಕಳ ಮನಸ್ಸಿಗದು ಚಂದದ ತಿರಿಸು. 10 ಗಂಟೆಯಿಂದ 10:15 ದೀಪಾಮೃತ, ಸಹೃದಯತೆಗೊಂದು ಸುಭಾಷಿತ. ಬೆಳಿಗ್ಗೆ 6:10 ಯುವ ವಾಣಿ ಕಾರ್ಯಕ್ರಮದಲ್ಲಿ ದೀಪಧಾರಿ, ಯಶಸ್ಸಿನ ಹಾದಿಗೊಂದು ದಿಟ್ಟ ಹೆಜ್ಜೆ. ಪ್ರತಿ ಭಾನುವಾರ ಸಂಜೆ 5:00 5:15 ಮಹಿಳಾ ಲೋಕ ಕಾರ್ಯಕ್ರಮದಲ್ಲಿ ಪತ್ರಾಧಾರಿತ ಕಾರ್ಯಕ್ರಮ ಬೆಳ್ಳಿ ಬಟ್ಟಲು, ತವರ ನೆನಪುಗಳ ಮೆಲುಕು. ಮಾತು ಮಲ್ಲಿಗೆ, ಒಂದಿಷ್ಟು ಮಾಹಿತಿ ಮನಸ್ಸಿಗೆ. ಪ್ರತಿ ಮಂಗಳವಾರ ಬೆಳಗ್ಗೆ 11:00 to 12:00 ಸಂದೇಶಗಳನ್ನಾಧರಿಸಿದ ನೇರ ಪ್ರಸಾರದ ಕಾರ್ಯಕ್ರಮ. ಮಾತಂದ್ರೆ ಮಾತು, ನೆನೆಯೋಣ ಅಮ್ಮನ ಕೈ ತುತ್ತು, ಮೆರೆಸೋಣ ಆಕಾಶವಾಣಿಯ ಗಮ್ಮತ್ತು. ಪ್ರತಿ ಗುರುವಾರ ಬೆಳಗ್ಗೆ 11:00 to 12:00 ನೇರ ಪ್ರಸಾರದ ಕಾರ್ಯಕ್ರಮದಲ್ಲಿ ಗೀತಮಾಧುರ್ಯ, ಮಿಶ್ರ ಹಾಡುಗಳ ಗಾನಲೋಕ. ಪ್ರತಿ ಶನಿವಾರ ಬೆಳಗ್ಗೆ 11:00 to 12:00 ನೇರ ಪ್ರಸಾರದ ಕಾರ್ಯಕ್ರಮದಲ್ಲಿ ನೈದಿಲೆ ಗಾದೆ ಘಮ, ಪತ್ರಾಧಾರಿತ ವಿಶೇಷ ಕಾರ್ಯಕ್ರಮ ಶನಿವಾರ ಬೆಳಗ್ಗೆ 9:05 ಮಹಿಳಾ ಲೋಕದಲ್ಲಿ ಭಾರವೇನಲ್ಲ ಈ ಬದುಕು, ಸಂದರ್ಶನವನ್ನಾಧರಿಸಿದ ವಿಶೇಷ ಕಾರ್ಯಕ್ರಮ. ಇವೆಲ್ಲ ಕಾರ್ಯಕ್ರಮಗಳು ನಿಮಗಾಗಿ. ಟ್ಯೂನ್ ಮಾಡಿ FM 103.1 MHz ಗಳಲ್ಲಿ ಆಕಾಶವಾಣಿ ಮಡಿಕೇರಿ.

0: ಜೀವನಕ್ಕೆ ಮುಖ್ಯ ಆಧಾರವಾದ ಗಾಳಿಯೂ ಕೂಡ ಮಾಲಿನ್ಯವೆಂಬ ಹಿಡಿತಕ್ಕೆ ಸಿಕ್ಕಿ ನಲುಗುತ್ತಿದೆ. ಇದರಿಂದ ಮನುಷ್ಯರು ಮಾತ್ರವಲ್ಲದೆ ಪ್ರಾಣಿ ಪಕ್ಷಿಗಳೂ ಕೂಡ ಸಂಕಷ್ಟಕ್ಕೆ ಸಿಲುಕಿವೆ. ಹೆಚ್ಚುತ್ತಿರುವಂತಹ ಜನಸಂಖ್ಯೆಯ ಕಾರಣ ಕಾಡುಗಳನ್ನು ನಾಶಗೊಳಿಸಲಾಗಿದೆ. ಇದರಿಂದ ಪ್ರಕೃತಿಯ ಸಮತೋಲನವೇ ಏರುಪೇರಾಗುತ್ತಿದೆ. ವೃಕ್ಷಗಳು ಜೀವಿಗಳಿಗೆ ಅತ್ಯವಶ್ಯಕವಾದ ಪ್ರಾಣವಾಯುವನ್ನು ಪ್ರಸಾರ ಮಾಡುತ್ತವೆ. ಮಳೆ ಮತ್ತು ಶುದ್ಧ ಗಾಳಿಯನ್ನು ಪಡೆಯಲು ವೃಕ್ಷಗಳು ಅವಶ್ಯಕವಾಗಿವೆ. ಆದುದರಿಂದ ಮರಗಳನ್ನ ಬೆಳೆಸೋಣ, ಕಾಡನ್ನು ಉಳಿಸೋಣ. ಪ್ರಕೃತಿಯನ್ನು ಕಾಪಾಡುವುದು ನಮ್ಮೆಲ್ಲರ ಹೊಣೆ.
1: ಎಫ್ಎಂ 103.1 ಮೆಗಾಹೆರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 11:33:20. ಶ್ರೋತೃಗಳೇ, ಇದು ನೀವು ಕೇಳ್ತಾ ಇದ್ದೀರಾ ಕಾರ್ಯಕ್ರಮ ಗಾನ ಡಂಗೂರ. ಕಾರ್ಯಕ್ರಮದಲ್ಲಿ ಇನ್ನು ಕೇಳೋಣ ಸಂಜು ಬಿಟ್ಸ್ ಗೀತಾ ಚಿತ್ರದ ಗೀತೆ, ಹಾಡಿದ್ದಾರೆ ಶ್ರೇಯಾ ಘೋಷಾಲ್. ಕವಿರಾಜ್ ಅವರ ಸಾಹಿತ್ಯಕ್ಕೆ ಜೆಸ್ಸಿ ಗಿಫ್ಟ್ ಅವರು ಸಂಗೀತ ನೀಡಿದ್ದಾರೆ.

ಮಳೆಯಲ್ಲಿ ಜೊತೆಯಲ್ಲಿ ಚಿತ್ರಕ್ಕೆಂದು ಹಾಡಿದ್ದಾರೆ ವಾಣಿ ಹರಿಕೃಷ್ಣ. ಗೀತರಚನೆ ಜಯಂತ್ ಕಾಯ್ಕಿನಿಯವರದ್ದು, ರಾಗ ಸಂಯೋಜಿಸಿದ್ದಾರೆ ವಿ ಹರಿಕೃಷ್ಣ.

0: ಜಗವೇನೀನು.
1: ಈಗ ಕೇಳೋಣ ಲವ್ ಮಾಕ್ಟೇಲ್ ಚಿತ್ರದ ಗೀತೆ. ಹಾಡಿದ್ದಾರೆ ಶ್ರುತಿ ವಿ ಎಸ್ ಮತ್ತು ನಕುಲ್ ಅಭ್ಯಂಕರ್. ಸಾಹಿತ್ಯ ರಚನೆ ರಾಘವೇಂದ್ರ ಕಾಮತ್, ಸಂಗೀತ ರಘು ದೀಕ್ಷಿತ್.

ಕಾರ್ಯಕ್ರಮದ ಕೊನೆಯಲ್ಲಿ ಕೇಳೋಣ ಕೌಸಲ್ಯ ಸುಪ್ರಜಾ ರಾಮ ಚಿತ್ರದ ಗೀತೆ. ಹಾಡಿದ್ದಾರೆ ಸೋನು ನಿಗಮ್ ಮತ್ತು ಪೃಥ್ವಿ ಭಟ್. ಈ ಗೀತೆ ರಚನೆ ಜಯಂತ್ ಕಾಯ್ಕಿನಿಯವರದ್ದು, ರಾಗ ಸಂಯೋಜಿಸಿದ್ದಾರೆ ಅರ್ಜುನ್ ಜನ್ಯಾ.

ಇದುವರೆಗೆ ಗಾನಡಂಗುರ ಕಾರ್ಯಕ್ರಮದಲ್ಲಿ ಕನ್ನಡ ಚಿತ್ರಗೀತೆಗಳನ್ನು ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು. ಎಫ್ಎಂ 103.1 ಮೆಗಾಹೆರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 12 ಗಂಟೆಯಾಗಲಿದೆ. ಇನ್ನು ಪ್ರದೇಶ ಸಮಾಚಾರ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮೈ ಭಾರತ್ ವಿಕಸಿತ ಭಾರತ ಸಂಕಲ್ಪ ಅಭಿಯಾನಕ್ಕಾಗಿ ನಶೆ ಮುಕ್ತ ಯುವಜನತೆ ಆಂದೋಲನ ಯುವಜನತೆಯನ್ನು ಮಾದಕ ವಸ್ತು ಸಾಗಣೆ ಮತ್ತು ಬಳಕೆ ವಿರುದ್ಧ ಸಂಘಟಿಸಿ ವಿಕಸಿತ ಭಾರತ 2047ರ ಗುರಿ ಸಾಧನೆಗೆ ಅಣಿಗೊಳಿಸಲು ಕೇಂದ್ರ ಯುವ ವ್ಯವಹಾರಗಳ ಸಚಿವಾಲಯ 100 ವಾರಗಳ ಮಾದಕ ವಸ್ತು ಮುಕ್ತ ಭಾರತ ಅಭಿಯಾನ ಯೋಜಿಸಿದೆ. ವೀರಶೈವ ಧರ್ಮದ ಪಂಚಪೀಠಗಳಲ್ಲಿ ಒಂದಾದ ಚಿಕ್ಕಮಗಳೂರು ಜಿಲ್ಲೆ ಬಾಳೆಹೊನ್ನೂರಿನ ರಂಭಾಪುರಿ ಪೀಠದ ಜಗದ್ಗುರು ಡಾ ವೀರಸೋಮೇಶ್ವರ ಶಿವಾಚಾರ್ಯ ಭಗವತ್ಪಾದರು ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಅಭಿಪ್ರಾಯ ಹಂಚಿಕೊಂಡಿದ್ದಾರೆ.
1: ನಶೆಯನ್ನು ತ್ಯಜಿಸಿ ನೈತಿಕತೆಯನ್ನು ಅಳವಡಿಸಿಕೊಂಡಾಗ ನಿಜವಾದ ಆತ್ಮ ವಿಜಯ ಸಾಧ್ಯವಾಗುತ್ತದೆ. ಯುವಶಕ್ತಿ ವ್ಯಸನಗಳಿಗೆ ಬಲಿಯಾಗದೆ ಸದ್ಗುಣಗಳಿಗೆ ಬದ್ಧವಾದಾಗ ರಾಷ್ಟ್ರವು ವಿಕಸಿತ ಭಾರತವಾಗಲು ಸಾಧ್ಯವಾಗುತ್ತದೆ. ದೇಹವು ದೇವಾಲಯ, ಅದನ್ನು ನಶೆಯ ವಿಷಯದಿಂದ ಕಲ್ಮಶಗೊಳಿಸದೆ ಸದಾಚಾರ ಸಂಪನ್ನತೆಯ ಅನುಪಾಲನೆಯಿಂದ ಪವಿತ್ರಗೊಳಿಸಬೇಕು. ನಶೆಯುಕ್ತ ವ್ಯಸನದ ಚಟುವಟಿಕೆಗಳು ಕೇವಲ ವ್ಯಕ್ತಿಯನ್ನು ಮಾತ್ರವಲ್ಲ ಕುಟುಂಬ ಸಮಾಜ ಮತ್ತು ರಾಷ್ಟ್ರದ ಭವಿಷ್ಯವನ್ನು ದುರ್ಬಲಗೊಳಿಸುತ್ತದೆ. ನಶೆಯು ವ್ಯಕ್ತಿಯ ವಿವೇಕ ಆರೋಗ್ಯ ಮತ್ತು ವ್ಯಕ್ತಿತ್ವವನ್ನು ಹಾಳು ಮಾಡುತ್ತದೆ. ನಶೆ ಮುಕ್ತ ಜೀವನವು ಆತ್ಮವಿಶ್ವಾಸವನ್ನು ಬೆಳೆಸುತ್ತದೆ. ನಶೆ ಮುಕ್ತ ಯುವಕರೇ ಭಾರತದ ಶ್ರೇಷ್ಠ ಮಾನವ ಸಂಪನ್ಮೂಲ, ಅವರೇ ವಿಕಸಿತ ಭಾರತದ ನಿರ್ಮಾತೃಗಳು.
0: ರಾಯಚೂರು ಜಿಲ್ಲೆ ಉಡುಮಗಲ್ ಖಾನಾಪುರ ಗ್ರಾಮದಲ್ಲಿ ಪೂರ್ಣಿಮಾ ಆಯುರ್ವೇದ ಮಹಾವಿದ್ಯಾಲಯ ಆಸ್ಪತ್ರೆ ಹಾಗೂ ಸಂಶೋಧನಾ ಕೇಂದ್ರ ಸ್ವಸ್ಥ ಇಂದ್ರಿಯ ಸ್ವಸ್ಥ ಇಂಡಿಯಾ ಧ್ಯೇಯದೊಂದಿಗೆ ಆಯೋಜಿಸಿದ 3ನೇ ಆವೃತ್ತಿಯ ಆಯುರ್ಗ್ರಾಮ ಅಭಿಯಾನಕ್ಕೆ ಶ್ರೀ ವೀರ ಸಂಗಮೇಶ್ವರ ಶಿವಾಚಾರ್ಯ ಸ್ವಾಮೀಜಿ ಚಾಲನೆ ನೀಡಿದರು. ಸ್ವಾತಂತ್ರ್ಯ ದಿನಾಚರಣೆ ಸಮೀಪಿಸುತ್ತಿರುವ ಹಿನ್ನೆಲೆ ಖಾದಿ ಧ್ವಜಗಳಿಗೆ ಬೇಡಿಕೆ ಹೆಚ್ಚಿದ್ದು ಧಾರವಾಡ ಜಿಲ್ಲೆ ಹುಬ್ಬಳ್ಳಿ ತಾಲೂಕು ಬೆಂಗೇರಿಯ ಖಾದಿ ಗ್ರಾಮೋದ್ಯೋಗ ಕೇಂದ್ರದ ಸಿಬ್ಬಂದಿ ಲಕ್ಷಾಂತರ ರಾಷ್ಟ್ರಧ್ವಜಗಳ ತಯಾರಿಯಲ್ಲಿ ತೊಡಗಿದ್ದಾರೆ. ಈ ತಿಂಗಳ 11ರಿಂದ ಆರಂಭವಾಗಲಿರುವ ಹರ್ ಘರ್ ತಿರಂಗ ಅಭಿಯಾನದಲ್ಲಿ ಖಾದಿ ಧ್ವಜಗಳನ್ನು ಮಾತ್ರ ಬಳಸುವಂತೆ ಕೋರಿದ್ದಾರೆ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಾರಥ್ಯದ ಪ್ರಾಧಿಕಾರ ಹಾಗೂ ಅಕಾಡೆಮಿಗಳು ಸ್ವಾತಂತ್ರ್ಯೋತ್ಸವದ ಪ್ರಯುಕ್ತ ಈ ತಿಂಗಳ ಅಂತ್ಯದವರೆಗೆ ಪುಸ್ತಕಗಳ ಖರೀದಿ ಮೇಲೆ 50% ರಿಯಾಯಿತಿ ಪ್ರಕಟಿಸಿವೆ. ಕನ್ನಡ ಸಾಹಿತ್ಯ ಕ್ಷೇತ್ರದಲ್ಲಿ 769 ಶೀರ್ಷಿಕೆಗಳ ಪುಸ್ತಕಗಳು ಆನ್ಲೈನ್ ವೇದಿಕೆಯಲ್ಲೂ ರಿಯಾಯಿತಿ ದರದಲ್ಲಿ ಮಾರಾಟಕ್ಕೆ ಲಭ್ಯವಿವೆ ಎಂದು ಪ್ರಾಧಿಕಾರದ ಆಡಳಿತಾಧಿಕಾರಿ ಕೆಬಿ ಕಿರಣ್ ಸಿಂಗ್ ತಿಳಿಸಿದ್ದಾರೆ. ವಿಕಸಿತ ಭಾರತ ಗ್ರಾಮೀಣ ಉದ್ಯೋಗ ಖಾತ್ರಿ ಹಾಗೂ ಜೀವನೋಪಾಯ ಮಿಷನ್ ವಿಬಿ ಜಿರಾಮ್ಜಿ ಯೋಜನೆ ಅಡಿ ಎಲ್ಲ ಅರ್ಹ ಗ್ರಾಮೀಣರಿಗೆ ಗರಿಷ್ಠ ಉದ್ಯೋಗ ನೀಡುವ ಮೂಲಕ ನಿತ್ಯ 5 ಲಕ್ಷದಂತೆ ಪ್ರತಿ ತಿಂಗಳು ಕನಿಷ್ಠ 1.5 ಕೋಟಿ ಮಾನವ ದಿನಗಳ ಕೂಲಿ ಹಾಗೂ ಶಾಶ್ವತ ಗುಣಮಟ್ಟದ ಗ್ರಾಮೀಣ ಆಸ್ತಿ ಸೃಜನೆಗೆ ಕ್ರಮ ಕೈಗೊಳ್ಳುವಂತೆ ಗ್ರಾಮೀಣಾಭಿವೃದ್ಧಿ ಖಾತೆ ಸಚಿವ ಈಶ್ವರ್ ಖಂಡ್ರೆ ಇಲಾಖೆಯ ಕಾರ್ಯದರ್ಶಿಗೆ ಸೂಚಿಸಿದ್ದಾರೆ. ಅಕ್ಟೋಬರ್ 1ಕ್ಕೆ ಅಥವಾ ಅದಕ್ಕೂ ಮೊದಲು 18 ವರ್ಷ ಪೂರೈಸುವ ಹೊಸ ಮತದಾರರು ಅರ್ಜಿ ಸಲ್ಲಿಸಬಹುದು. ಅವರ ಅರ್ಹತೆಯನ್ನು ಪರಿಶೀಲಿಸಿ ದೃಢಪಡಿಸಿಕೊಂಡ ನಂತರ ಅಂತಿಮ ಮತದಾರರ ಪಟ್ಟಿಗೆ ಸೇರಿಸಲು ಕ್ರಮ ಕೈಗೊಳ್ಳುವುದಾಗಿ ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ವಿ ಅನುಪಕುಮಾರ್ ತಿಳಿಸಿದ್ದಾರೆ. ಸ್ಕೋಲಿಯೋಸಿಸ್ ಸಮಸ್ಯೆ ಇರುವ ಮಕ್ಕಳು ಮತ್ತು ಹದಿಹರೆಯದವರಲ್ಲಿ ಬೆನ್ನುಮೂಳೆ ಅಸಹಜ ಎಸ್ ಅಥವಾ ಸಿ ಆಕಾರದ ವಕ್ರತೆಯನ್ನು ಹೊಂದಿದ್ದರೆ

ಸೂಕ್ತ ಚಿಕಿತ್ಸೆಯಿಂದ ಗುಣಪಡಿಸಬಹುದು ಎಂದು ವಿಜಯನಗರ ಜಿಲ್ಲೆ ಆರೋಗ್ಯಾಧಿಕಾರಿ ಡಾಕ್ಟರ್ ಟಿ ಲಿಂಗರಾಜು ತಿಳಿಸಿದ್ದಾರೆ. 60 ಹಾಸಿಗೆಗಳ ತಾಯಿ ಮತ್ತು ಮಕ್ಕಳ ಸರ್ಕಾರಿ ಆಸ್ಪತ್ರೆಯಲ್ಲಿ ಉಚಿತ ತಪಾಸಣಾ ಶಿಬಿರದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು. ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ಸಾರ್ವಜನಿಕ ಆಸ್ಪತ್ರೆಗೆ ಸಚಿವ ಟಿ ರಘುಮೂರ್ತಿ ಭೇಟಿ ನೀಡಿ ಬಿಸಿಯೂಟ ಸೇವಿಸಿ ಅಸ್ವಸ್ಥಗೊಂಡಿರುವ 42 ಹೆಚ್ಚು ವಿದ್ಯಾರ್ಥಿಗಳ ಆರೋಗ್ಯ ವಿಚಾರಿಸಿದರು. ವೈದ್ಯರಿಂದ ಮಾಹಿತಿ ಪಡೆದ ಸಚಿವರು ಎಲ್ಲ ಮಕ್ಕಳು ಚೇತರಿಸಿಕೊಳ್ಳುತ್ತಿದ್ದಾರೆ ಎಂದರು. ಹಾಸನ ಜಿಲ್ಲೆ ಚನ್ನರಾಯಪಟ್ಟಣದ 24 ವರ್ಷದ ಎಚ್ಎಸ್ ಮೋಹಿತ್ ಬೆಲ್ಜಿಯಂ ಹಾಗೂ ನೆದರ್ಲೆಂಡ್ಸ್ ಆತಿಥ್ಯದಲ್ಲಿ ನಡೆಯಲಿರುವ ವಿಶ್ವಕಪ್ ಹಾಕಿ ಟೂರ್ನಿಯಲ್ಲಿ ಭಾರತ ತಂಡದ ಗೋಲ್ ಕೀಪರ್ ಆಗಿ ಕಣಕ್ಕಿಳಿಯಲಿದ್ದಾರೆ. ವಿಶ್ವಕಪ್ನಲ್ಲಿ 50 ವರ್ಷಗಳ ಪ್ರಶಸ್ತಿ ಬರವನ್ನು ನೀಗಿಸುವತ್ತ ಹರ್ಮನ್ ಪ್ರೀತ್ ಸಿಂಗ್ ನೇತೃತ್ವದ ಭಾರತೀಯ ಹಾಕಿ ತಂಡ ತನ್ನ ಗಮನವನ್ನು ಕೇಂದ್ರೀಕರಿಸಿದೆ. ರಾಜ್ಯದ ಮಲೆನಾಡಿನಲ್ಲಿ ಮಳೆಯ ಅಬ್ಬರ ಮುಂದುವರೆದಿದೆ. ಇಂದಿನಿಂದ ಮುಂದಿನ 3 ದಿನ ರಾಜ್ಯದ ವಿವಿಧೆಡೆ ಮಳೆ ಮುಂದುವರಿಯುವ ಸಾಧ್ಯತೆ ಇದೆ. ಕರಾವಳಿಯ 3 ಜಿಲ್ಲೆಗಳು ಹಾಗೂ ಉತ್ತರ ಒಳನಾಡಿನ ಬಹುತೇಕ ಜಿಲ್ಲೆಗಳಿಗೆ ಹವಾಮಾನ ಇಲಾಖೆ ಇಂದು ಮತ್ತು ನಾಳೆ ಯೆಲ್ಲೋ ಅಲರ್ಟ್ ಘೋಷಿಸಿದೆ. ಬೆಂಗಳೂರು ನಗರ ಜಿಲ್ಲೆ ಟೇಬಲ್ ಟೆನಿಸ್ ಸಂಸ್ಥೆ ಸಹಯೋಗದಲ್ಲಿ ಕ್ಲಬ್ ಕೋರ್ಟ್ಸ್ನಲ್ಲಿ ನಡೆಯುತ್ತಿರುವ ಟೂರ್ನಿಯ ಬಾಲಕರ ಸಿಂಗಲ್ಸ್ನಲ್ಲಿ ಕೃಷ್ಣ 11-3, 11-7 ಹಾಗೂ 11-6 ನೇರ ಸೆಟ್ಗಳಲ್ಲಿ ಬಿಎನ್ ಚಿರಾಯು ವಿರುದ್ಧ ಜಯಗಳಿಸಿದರು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ 1:10 ಗಂಟೆಗೆ.

0: ಆಕಾಶವಾಣಿ ಇನ್ನು ಮುಂದೆ ಕೇಳಿ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ವಿಜಯಪುರದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಲ್ಲಿ ಜಿಲ್ಲಾ ನಿರೂಪಣಾಧಿಕಾರಿಗಳಾಗಿ ಕಾರ್ಯನಿರ್ವಹಿಸುತ್ತಿರುವ ಶ್ರೀಮತಿ ನಿರ್ಮಲಾ ಸುರಪುರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಕಿರಣ್ ಕುಮಾರ್ ಶೇಖ್ದಾರ್.
1: ವನಿತಾ ವಿಹಾರ ಕಾರ್ಯಕ್ರಮ ಕೇಳುತ್ತಿರುವಂತಹ ಎಲ್ಲ ಕೇಳುಗರಿಗೆ ನಮಸ್ಕಾರ. ಇಂದು ಆಕಾಶವಾಣಿ ವಿಜಯಪುರ ಕೇಂದ್ರದ ಸ್ಟುಡಿಯೋದಲ್ಲಿ ನಮ್ಮ ಜೊತೆ ಇದ್ದಾರೆ ಶ್ರೀಮತಿ ನಿರ್ಮಲಾ ಎಚ್ ಸುರಪುರ್ ಅಂತ, ಜಿಲ್ಲಾ ನಿರೂಪಣಾಧಿಕಾರಿಗಳು, ಉಪನಿರ್ದೇಶಕರ ಕಚೇರಿ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ವಿಜಯಪುರ. ಇವರ ಒಂದು ಶಿಕ್ಷಣ MSc ಫುಡ್ ಅಂಡ್ ನ್ಯೂಟ್ರಿಷನ್, ಅದರ ಜೊತೆಗೆ PG ಡಿಪ್ಲೊಮಾ ಇನ್ ಚೈಲ್ಡ್ ರೈಟ್ಸ್ ಲಾ. ಈ ಪದವಿಗಳನ್ನು ಪಡೆದುಕೊಂಡು ನಮ್ಮ ವಿಜಯಪುರ ನಗರದಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಲ್ಲಿ ಜಿಲ್ಲಾ ನಿರೂಪಣಾಧಿಕಾರಿಗಳಾಗಿ ಕಾರ್ಯವನ್ನ ನಿರ್ವಹಿಸುತ್ತಾ ಇದ್ದಾರೆ. ಶ್ರೀಮತಿ ನಿರ್ಮಲಾ ಎಚ್ ಸುರಪುರ್ ಅವರೇ, ನಮಸ್ಕಾರ ಮತ್ತು ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಮೇಡಮ್,
2: ನಮಸ್ತೆ ಸರ್.
1: ತಾವು ಒಂದು ಮಾಹಿತಿ ಕೊಟ್ಟ ಪ್ರಕಾರ ಮೂರು ಜಿಲ್ಲೆಯಲ್ಲಿ ತಾವು ಕಾರ್ಯವನ್ನ ನಿರ್ವಹಿಸ್ತಾ ಇದ್ದೀರಿ. ಈಗ ವಿಜಯಪುರ ನಗರದಲ್ಲಿ ಅಂದ್ರೆ ವಿಜಯಪುರ ಜಿಲ್ಲೆಯಲ್ಲಿ ತಾವು ಕೆಲಸವನ್ನ ಮಾಡ್ತಾ ಇದ್ದೀರಿ. ಇಲ್ಲಿ ಮೊಟ್ಟ ಮೊದಲ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಲ್ಲಿ ಯಾವಾಗ ತಾವು ನೌಕರಿಯನ್ನ ಪಡೆದುಕೊಂಡ್ರಿ, ಪಡೆದುಕೊಂಡಾಗ ಹುದ್ದೆ ಏನಂತ ಪಡೆದುಕೊಂಡ್ರಿ ಅಂತ ಒಂದ್ ಸ್ವಲ್ಪ ಮಾಹಿತಿ ಕೊಡ್ಬೇಕು ಮೇಡಮ್.
2: ಸರ್, ನಾನು 2002 KPSC ಮೂಲಕ ಸಹಾಯಕ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಯಾಗಿ ಇಲಾಖೆಗೆ ನಾನು ಕಾಲಿಟ್ಟೆ ಸರ್. ಅವಾಗಿಂದ ಇಲ್ಲಿವರೆಗೂ ನಾನು ಹಲವಾರು ಸ್ಥಳಗಳಲ್ಲಿ ಹಲವಾರು ಹುದ್ದೆಗಳಲ್ಲಿ ಕೆಲಸ ಮಾಡ್ತಾ ಬಂದಿದ್ದೀನಿ. ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಯಾಗಿ, ಜಿಲ್ಲಾ ಮಕ್ಕಳ ರಕ್ಷಣಾಧಿಕಾರಿಯಾಗಿ, ಸೂಪರಿಡೆಂಟ್ ಆಗಿ, ಜಿಲ್ಲಾ ವಿಕಲಚೇತನ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆಯ ಅಧಿಕಾರಿಯಾಗಿ ಮತ್ತು ಬ್ಲೈಂಡ್ ಸ್ಕೂಲ್ನ ಆಡಳಿತಾಧಿಕಾರಿಯಾಗಿ ನಾನು ಕೆಲಸ ಮಾಡ್ತಾ ಬಂದಿದ್ದೀನಿ ಸರ್. ಇದಕ್ಕಿಂತ ಮುಂಚೆ 7 ನಾನು ಇಳಕಲ್ ವಿಜಯ ಮಹಾಂತೇಶ ಮಹಿಳಾ ಮಹಾವಿದ್ಯಾಲಯದಲ್ಲಿ ಗೃಹ ವಿಜ್ಞಾನ ಉಪನ್ಯಾಸಕಿಯಾಗಿ ಕೂಡ ನಾನು ಕೆಲಸ ಮಾಡಿದ್ದೀನಿ ಸರ್.
1: ಈಗ ತಾವಾಗ್ಲೇ ನನಗೆ ಮಾಹಿತಿ ಕೊಡುವಂತ ಸಂದರ್ಭದಲ್ಲಿ ಸರ್ಕಾರಿ ನೌಕರಿಯ ಜೊತೆಗೆ ಸಮಾಜ ಸೇವೆಯಲ್ಲೂ ಕೂಡ ತಮ್ಮನ್ನ ತಾವು ತೊಡಗಿಸಿಕೊಂಡಿದ್ದೀರಿ ಅಂತ ಹೇಳಿದ್ರಿ. ಸಮಾಜ ಸೇವೆ ಅಂದ್ರೆ ಯಾವುದಂತ ತಿಳಿಸಬಹುದಲ್ಲ ಮೇಡಮ್?
2: ಸರ್, ಈಗ ನಾನು ಕೇವಲ ಸರ್ಕಾರಿ ಸೇವೆ ಜೊತೆಗೆ ಬೇರೆ ಕೆಲಸ ಮಾಡಲಿಕ್ಕೆ ನನಗೆ ಅವಕಾಶ ಕೊಟ್ಟಂತ ನಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ನಾನು ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ಅದು ಸಮಾಜ ಸೇವೆ ಅಂದ್ರೆ ಯಾವ ರೀತಿ ಅಂತಂದ್ರೆ, ಈಗ ನಾವು

0: ಕೆಲವೊಂದು ಕಚೇರಿ ಅವಧಿ ನಂತರ ಕೂಡ ನಾನು ಎಲ್ಲರೂ ಹೊರಗಡೆ ಹೋದಾಗ ಎಲ್ಲರಲ್ಲಿ ಮಕ್ಕಳಿಗೆ ಮತ್ತು ಮಹಿಳೆಯರಿಗೆ ಏನಾದರೂ ದೌರ್ಜನ್ಯ ಆಗ್ತಿತ್ತು ಅಥವಾ ಏನಾದರೂ ಸಮಸ್ಯೆ ಆಗ್ತಿತ್ತು ಅಂತ ಅಂತಹ ಸಂದರ್ಭಗಳಲ್ಲಿ ನಾನು ಕೆಲಸವನ್ನ ಮಾಡಿದ್ದೀನಿ. ಅವು ಉದಾಹರಣೆಗಾಗಿ ಹೇಳಬೇಕು ಅಂತಂದ್ರೆ, ನಾನು ಸಾಯಂಕಾಲ ರಾತ್ರಿ 7:30 ಸುಮಾರಿಗೆ ನಮ್ಮ ವಿಜಯಪುರ ನಗರದಲ್ಲಿರುವಂತಹ ಗಾಂಧಿ ಚೌಕ್ನಲ್ಲಿ ಹೋಗುವಾಗ ಬಲೂನ್ ಮಾರುವಂತಹ ರಾಜಸ್ಥಾನದ 2 ಮಕ್ಕಳನ್ನ ರಕ್ಷಣೆ ಮಾಡಿ ನಾನು ಮಕ್ಕಳ ಕಲ್ಯಾಣ ಸಮಿತಿಗೆ ಒಪ್ಪಿಸಿದ್ದೀನಿ. ಅದೇ ರೀತಿ ಶಿವಗಿರಿಯಲ್ಲಿ ಶಿವರಾತ್ರಿಯಂದು ಸಾಯಂಕಾಲ ಹೋದಾಗ ಅಲ್ಲಿ 10 ವರ್ಷದ ಮಹಾರಾಷ್ಟ್ರದ ಬಾಲಕಿ ಅವಳು ಖಾವಿ ವೇಷ ಧರಿಸಿ ಭಿಕ್ಷೆ ಬೇಡ್ತಾ ಇದ್ಲು ಅಂತ ಆ ಹುಡುಗಿಯನ್ನ ರಕ್ಷಣೆ ಮಾಡಿ ನಾನು ಅವರ ಒಂದು ಸ್ವರಾಜ್ಯಕ್ಕೆ ಮಹಾರಾಷ್ಟ್ರಕ್ಕೆ ಕೂಡ ನಾನು ಮಕ್ಕಳ ಕಲ್ಯಾಣ ಸಮಿತಿಯ ಮುಖಾಂತರ ಅಲ್ಲಿ ನಾವು ಮಗುವನ್ನ ರಕ್ಷಣೆ ಮಾಡಿ ಕಳಿಸಿದೀವಿ. ಅದಷ್ಟೇ ಅಲ್ಲದೆ ಅರೆಬೆತ್ತಲೆಯಾಗಿ ಒಂದು 35-40 ವರ್ಷದ ಮಹಿಳೆ ಅರೆಬೆತ್ತಲೆಯಾಗಿ ತಿರುಗಾಡ್ತಾ ಇದ್ಲು ನಮ್ಮ ಕಚೇರಿ ಎದುರುಗಡೆನೆ. ಬೆಳಗ್ಗೆ 8 ಗಂಟೆ ಸುಮಾರಿಗೆ ಆ ಮಹಿಳೆಯನ್ನ ರಕ್ಷಣೆ ಮಾಡಿ ನಾವು ನಿರ್ಗತಿಕ ಕುಟೀರಕ್ಕೆ ಆ ಮಹಿಳೆಯನ್ನ ಅಡ್ಮಿಟ್ ಮಾಡಿದ್ವಿ. ಆಕ್ಚುಲಿ ಈ ಮಹಿಳೆಯನ್ನ ನಾವು ರಕ್ಷಣೆ ಮಾಡಬೇಕು ಅಂತ ಪೊಲೀಸ್ ಇಲಾಖೆ ಹಲವಾರು ಸಂಸ್ಥೆಗಳು ಪ್ರಯತ್ನ ಪಟ್ಟಿದ್ರೂ ಆಗಿದ್ದಿಲ್ಲ. ಕೊನೆಗೆ ನಾನು ಕಚೇರಿಗೆ ಬರುವ ಸಮಯದಲ್ಲಿ ಮಹಿಳೆಯನ್ನ ರಕ್ಷಣೆ ಮಾಡಿದ್ದು ಉಂಟು. ಅಷ್ಟೇ ಅಲ್ಲ, ಮುದ್ದೇಬಿಹಾಳ್ ತಾಲೂಕಿನ ಒಂದು ಹುಲ್ಲೂರು ಅಂಗನವಾಡಿ ಕೇಂದ್ರವನ್ನು ನಾನು ದತ್ತಕ್ ತಗೊಂಡು ನನ್ನ ಸ್ವಖರ್ಚಿನಿಂದ 25,000 ರೂಪಾಯಿ ಖರ್ಚು ಮಾಡಿ ಅಲ್ಲಿ ಒಂದು ಚೈಲ್ಡ್ ಫ್ರೆಂಡ್ಲಿ ಪೇಂಟಿಂಗ್ ಅನ್ನು ಮಾಡಿ ಮಗುವಿನ ಶಿಕ್ಷಣಕ್ಕೆ ಒಂದು ಸಹಕಾರಿಯಾಗುವಂತಹ ಸೌಲಭ್ಯವನ್ನ ಕಲ್ಪಿಸಿಕೊಟ್ಟಿದ್ದೀನಿ. ಅದರ ಜೊತೆಗೆ ಏಕಪೋಷಕ ಮಕ್ಕಳಿಗೆ ಸಾಕಷ್ಟು ಮಕ್ಕಳಿಗೆ ನಾನು ಫೀಸ್ಗಳನ್ನ ಕೊಟ್ಟಿದ್ದೀನಿ. ಒಬ್ಬ ಬಾಲಕಿ, ಏಕಪೋಷಕ ಬಾಲಕಿ, ಅವಳು ನಮ್ಮ ಬಾಲಮಂದಿರದಲ್ಲಿ ಓದ್ತಾ ಇದ್ಲು. ಆ ಸಮಯದಲ್ಲಿ ಅವಳಿಗೆ ಬಿ ಮುಗಿಸಿದ ನಂತರ ಅವಳಿಗೆ ಕೆಲವೊಂದು ಕೋರ್ಸ್ಗಳನ್ನ ಮಾಡುವ ಅವಶ್ಯಕತೆ ಇತ್ತು. ಆ ಕೋರ್ಸ್ಗಳನ್ನ ಮಾಡಲಿಕ್ಕೆ ಧನ ಸಹಾಯ ಮಾಡಿ ಆಮೇಲೆ NGO ಮುಖಾಂತರನು ಕೂಡ ನಾನು ಅವಳನ್ನ ಧನ ಸಹಾಯವನ್ನ ತೆಗೆದುಕೊಂಡು ಅವಳು ಜಾವಾ ಕೋರ್ಸ್ ಮಾಡಿದ ನಂತರ ಈಗ ಸದ್ಯ ಬೆಂಗಳೂರಿನ ಒಂದು ಪ್ರತಿಷ್ಠಿತ ಸಂಸ್ಥೆಯಲ್ಲಿ ಅವಳು ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾ ಇದ್ದಾಳೆ ಸರ್.
1: ಆಗಲೇ ಇನ್ನೊಂದಿಷ್ಟು ಮಾಹಿತಿ ಕೊಡುವಂತಹ ಸಂದರ್ಭದಲ್ಲಿ ಬಾಲ್ಯ ವಿವಾಹ ಪ್ರಕರಣದಲ್ಲಿ 7 ಜನರಿಗೆ ಶಿಕ್ಷೆಯನ್ನ ಕೊಡಿಸಿದ್ದೀನಿ ಅಂತ ಹೇಳಿದ್ರಿ ತಾವು, ಅದು ಪ್ರಕರಣ ಏನು ಅಂತ ಸ್ವಲ್ಪ ತಿಳಿಸಿಕೊಡ್ತೀರಾ ಜನರಿಗೆ?
0: ಸರ್, ಇದು ವಿಜಯಪುರ ನಗರದಲ್ಲಿ ಆದಂತಹ ಒಂದು ಘಟನೆ. ಇಲ್ಲಿ ಇಂತ ಈ ಘಟನೆಯಲ್ಲಿ ಏನು 18 ವರ್ಷದ ಒಳಗಿನ ಹುಡುಗಿ ಒಂದು ಮದುವೆ ಆಗಿದೆ ಅಂತ ನಮಗೆ ಮಾಹಿತಿ ಬಂದಾಗ ಅಲ್ಲಿ ನಮ್ಮ ಜೊತೆಗೆ ನಮ್ಮ ಇಲಾಖೆಯ ಕೆಲವೊಂದು ಸಿಬ್ಬಂದಿಗಳು ಹೋಗಿ ಆ ಮಗುವನ್ನ ರಕ್ಷಣೆ ಮಾಡಿ ಮಕ್ಕಳ ಕಲ್ಯಾಣ ಸಮಿತಿಗೆ ಒಪ್ಪಿಸಿ ಅಲ್ಲಿ ನಾವು FIR ಅನ್ನ ಚೈಲ್ಡ್ ಮ್ಯಾರೇಜ್ ಪ್ರೊಹಿಬಿಷನ್ ಆಕ್ಟ್ 2006 ಪ್ರಕಾರ ನಾವು FIR ಅನ್ನ ದಾಖಲು ಮಾಡಿದ್ವಿ. ಆ ದಾಖಲು ಮಾಡಿದ ನಂತರ ಮೊನ್ನೆ 2019ರಲ್ಲಿ ಅಲ್ಲಿ ಆ ಒಂದು ವ್ಯಕ್ತಿಗೆ ಯಾರು ಆರೋಪಿಯಾಗಿದ್ರು ಅವರಿಗೆ 1 ವರ್ಷ ಕಠಿಣ ಜೈಲು ಶಿಕ್ಷೆ ಆಯಿತು, ಆಮೇಲೆ 10,000 ರೂಪಾಯಿ ದಂಡ ಕೂಡ ಆಯಿತು ಸರ್. ಇಲ್ಲಿ ಹೇಳಬೇಕಂದ್ರೆ ಜಿಲ್ಲೆಯಲ್ಲಿಯೇ ಪ್ರಥಮವಾಗಿ ಕೇಸ್ ಮಾಡಿದ್ದು ನಾನು 28/4/2012ರಲ್ಲಿ ಪ್ರಥಮವಾಗಿ ಕೇಸ್ ಮಾಡಿದೆ. ಆಮೇಲೆ ಇದು ಪ್ರಥಮವಾಗಿ ನಮ್ಮ ಜಿಲ್ಲೆಯಲ್ಲಿನೇ ಕನ್ವಿಕ್ಷನ್ ಆಗಿದ್ದು ಕೂಡ ಇದು ಪ್ರಥಮ ಒಂದು ಪ್ರಕರಣ ಸರ್.
1: ಅಂದ್ರೆ ತಾವು ಹೇಳೋ ಪ್ರಕಾರ ವಿಜಯಪುರ ಜಿಲ್ಲೆಯಲ್ಲಿ ಪ್ರಥಮ ಪ್ರಕರಣನೂ ಹೌದು, ಅದಕ್ಕೆ ನ್ಯಾಯ ದೊರಕಿದ್ದು ಕೂಡ ಹೌದು ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಇಲ್ಲಿ ಮುಂದಿನ ಪ್ರಶ್ನೆಗೆ ಹೋಗೋದಾದ್ರೆ, ತಾವು ಆಗ್ಲೇ ಇನ್ನೊಂದು ಮಾಹಿತಿಯನ್ನ ಕೊಟ್ಟಿದ್ರೆ ನನಗೆ, ಏನಪ್ಪಾ ಅಂತಂದ್ರೆ ಪೋಕ್ಸೋ ಕಾನೂನಿನ ಅಡಿಯಲ್ಲಿ 4 ಜನ ಬಾಲಕಿಯರನ್ನ ರಕ್ಷಣೆ ಮಾಡಿ ಶಿಕ್ಷೆ ಕೊಡಿಸಿದ್ದೀನಿ ಅಂತ ಮಾಹಿತಿ ಕೊಟ್ಟಿದ್ರಿ, ಅದೇನು ಪ್ರಕರಣ ಅಂತ ವಿವರವಾಗಿ ಹೇಳ್ತೀರಾ?
0: ಸರ್, ವಿಜಯಪುರ ನಗರದಲ್ಲಿನೇ ಇಲ್ಲಿ ನಮಗೆ ಒಂದು ಕಾಲ್ ಬರುತ್ತೆ ಸರ್. ಒಂದು ಮಗು 14 ವರ್ಷದ ಮಗು ಗರ್ಭಿಣಿ ಆಗಿದಾಳ ಅಂತ ಹೇಳಿ, ಆ ಟೈಮ್ನಲ್ಲಿ ಆ ಮಗು ಸ್ಕೂಲಲ್ಲಿ ಇತ್ತು. ನಾವು ನಮ್ಮ ಟೀಮ್ನೊಂದಿಗೆ ಅಲ್ಲಿ ಹೋದಾಗ ಆ ಮಗು ಇತ್ತು, ಆದರೆ ಗರ್ಭಿಣಿ ಆಗಿದ್ದು ಹೌದು. ನಾವು ಮಗುವನ್ನ ಕೌನ್ಸಿಲಿಂಗ್ ಮಾಡಿದಾಗ ಆ ಮಗು ಒಪ್ಪಲಿಲ್ಲ. ಕೊನೆಗೆ ನಾವು ಅವ್ರ ವಿಚಾರ ಮಾಡಿ ಅವ್ರ ಮನೆಯವ್ರನ್ನ ಕರೆಸಿದಾಗ ಅವ್ರ ಅತ್ತೆ ಸೋದರತ್ತೆ ಬಂದ್ಲು, ಸೋದರ ಮಾವ ಬಂದ. ಬಟ್ ಅಲ್ಲಿ ಆ ಮಗುವಿಗೆ ಈ 4 ಮಕ್ಕಳಿದ್ದು ಸರ್, ಒಂದು 14 ವರ್ಷ, 12 ವರ್ಷ, 12 ವರ್ಷ ಮತ್ತು 4 ವರ್ಷದ ಮಕ್ಕಳು, 4 ಜನ ಹೆಣ್ಮಕ್ಳು. ಈ ಮಕ್ಕಳಿಗೆ ತಾಯಿ ಮನೆ ಬಿಟ್ಟು ಹೋಗ್ಬಿಟ್ಟಿದ್ಲು, ತಂದೆ ತೀರ್ಕೊಂಡಿದ್ದ, ಹೀಗಾಗಿ ಸೋದರತ್ತೆ ಮನೆಯಲ್ಲಿ ಇದ್ರು. ಈ ಆ ಮಗುವನ್ನ ನಾವು ಕೇಳಿದಾಗ ಆ ಮಗು ಏನು ಉತ್ತರ ಕೊಡ್ಲಿಲ್ಲ, ಯಾರು ಇದಕ್ಕೆ ಕಾರಣ ಅಂತ ಹೇಳಿ. ಆ ಟೈಮ್ನಲ್ಲಿ ನಾವು ಮಗುವನ್ನ ರಕ್ಷಣೆ ಮಾಡ್ಕೊಂಡು ಬಂದು ಕೌನ್ಸಿಲಿಂಗ್ ಮಾಡಿದಾಗ ಗೊತ್ತಾಯ್ತು, ಆ ಮಗುವಿನ ಸೋದರ ಮಾವ ಆ ಒಂದು ಕೃತ್ಯಕ್ಕೆ ಕಾರಣ ಆಗಿದ್ದಾನ ಅಂತ ಹೇಳಿ. ಆ ಸಮಯದಲ್ಲಿ ನಾನು ಮಹಿಳಾ ಪೊಲೀಸ್ ಸ್ಟೇಷನ್ನಲ್ಲಿ ಪೋಕ್ಸೋ ಪ್ರಕರಣದಡಿ ಪ್ರೊಟೆಕ್ಷನ್ ಆಫ್ ಚಿಲ್ಡ್ರನ್ ಫ್ರಮ್ ಸೆಕ್ಸುವಲ್ ಅಫೆನ್ಸ್ ಆಕ್ಟ್ 2012 ಈ ಒಂದು ಪ್ರಕರಣದಡಿ ನಾನು ಕೇಸನ್ನು ದಾಖಲು ಮಾಡಿದೆ. ಅದು ಕೂಡ ಇಲ್ಲಿ ನ್ಯಾಯಾಲಯದಿಂದ ಒಂದು ಆರ್ಡರ್ ಬಂತು ಸರ್. ಆ ಆರೋಪಿಗೆ ಜೀವಾವಧಿ ಶಿಕ್ಷೆ ಆಯಿತು ಹಾಗೂ 2 ಲಕ್ಷ ರೂಪಾಯಿ ದಂಡ ಆಯಿತು. ಇದರೊಟ್ಟಿಗೆ DLSA ಇಲ್ಲಿ ಆ ಮಗುವಿಗೆ 10 ಲಕ್ಷ ರೂಪಾಯಿ ಅವಾರ್ಡ್ ಆಯಿತು ಸರ್. ಅದರಲ್ಲಿ 5 ಲಕ್ಷ ರೂಪಾಯಿ ಹುಟ್ಟಿದ ಮಗುವಿನ ಹೆಸರಿನಲ್ಲಿ ಡೆಪಾಸಿಟ್ ಆಗಿಟ್ರು, ಉಳಿದ 5 ಲಕ್ಷದಲ್ಲಿ 2.5 ಲಕ್ಷ ಏನು ವಿಕ್ಟಿಮ್ ಇದ್ಲಲ್ಲ ಆ ವಿಕ್ಟಿಮಿನ ಹೆಸರಿನಲ್ಲಿ ಹಾಗೂ 2.5 FD ಇಟ್ಟರು, 2.5 ಲಕ್ಷ ಆಕೆ ಜೀವನ ಸಾಗಿಸ್ಲಿಕ್ಕೆ ಬ್ಯಾಂಕ್ನಲ್ಲಿ ಮೊತ್ತವನ್ನ ಇಟ್ರು ಸರ್.
1: ಈಗ ತಾವು ಹೇಳಿದ್ರೆ ಬ್ಯಾಂಕ್ ನಲ್ಲಿ ದುಡ್ಡನ್ನ ಇಟ್ರು ಅಂತ ಹೇಳಿ, ಈಗ ಬ್ಯಾಂಕ್ ನಲ್ಲಿ ದುಡ್ಡನ್ನ ಇಡುವಂತ ಸಂದರ್ಭದಲ್ಲಿ ಶೋಷಣೆಗೆ ಒಳಗಾದಂತ ಹೆಣ್ಣು ಮಗಳು ಇನ್ನೂ 18 ವರ್ಷ ವಯಸ್ಸಾಗಿಲ್ಲ ಅಂತಂದ್ರೆ ಅದನ್ನ ಜಾಯಿಂಟ್ ಅಕೌಂಟ್ ತೆಗಿಬೇಕಾಗತ್ತೆ. ಅದ

0: ಅಕೌಂಟ್ ಅನ್ನು ಯಾವ ಇನ್ನೊಬ್ರು ಯಾರನ್ನ ಜೊತೆ ಮಾಡಿ ಹೆಸರನ್ನ ಇಟ್ರಿ
1: ಸರ್? ಈಗ ಅದನ್ನ ಹೇಳಬೇಕಾದ್ರೆ ನೀವು ಯೂಶ್ವಲಿ ನಾವು ಏನಂತಂದ್ರೆ ಸೋದರತ್ತಿನ ಕಡೆನೂ ಬಿಡ್ಲಿಲ್ಲ ನಮ್ಮ ಮಕ್ಕಳ ಕಲ್ಯಾಣ ಸಮಿತಿಯವರು. ದೂರ ಸಂಬಂಧಿ ಒಬ್ರು ಅಜ್ಜಿ ಇದ್ರು ಸರ್, ಆ ಅಜ್ಜಿ ಕಡೆ ಬಿಟ್ರು, ಆ ಅಜ್ಜಿ ಹೆಸರಲ್ಲಿ ಮತ್ತು ಆ ಮಗುವಿನ ಹೆಸರಲ್ಲಿ. ಆಮೇಲೆ ಆ ಮಗುಗ್ ಡೆಲಿವರಿನೂ ಆಯ್ತು, ಗಂಡು ಮಗುಗೂ ಜನನ ಕೊಟ್ಲು. ಹೀಗಾಗಿ ಅಜ್ಜಿ ಮತ್ತು ಆ ಮಗುವಿನ ಹೆಸರಲ್ಲಿ ಮೇಜರ್ ಇರದೇ ಇರೋದ್ರಿಂದ ಇಟ್ರು. ಆಮೇಲೆ ಮೇಜರ್ ಆದ್ಮೇಲೆ ಅಲ್ಲಿ ಟ್ರಾನ್ಸ್ಫರ್ ಆಯ್ತು ಸರ್.
0: ಶ್ರೀಮತಿ ನಿರ್ಮಲಾ ಎಚ್ ಸುರ್ಪುರ್ ಅವರೇ, ತಾವು ಇಷ್ಟೊಂದು ಈ ಸರ್ಕಾರಿ ಸೇವೆಯನ್ನ ಮಾಡುವಂತಹ ಸಂದರ್ಭದಲ್ಲಿ ಬಾಲ್ಯ ವಿವಾಹ ತಡೆ ಹಿಡಿದಂತಹ ಪ್ರಕರಣಗಳನ್ನ ಮಾಡಿದರೆ, ಆಮೇಲೆ ಪೋಕ್ಸೋ ಕಾನೂನಿನಡಿಯಲ್ಲಿ ತಪ್ಪು ಮಾಡಿದಂತ ವ್ಯಕ್ತಿಗಳಿಗೆ ಶಿಕ್ಷೆಯನ್ನ ಕೊಡಿಸಿದ್ದೀರಿ, ಮತ್ತೆ ಬಾಲಕಿಯರನ್ನ ರಕ್ಷಣೆ ಮಾಡಿದ್ದೀರಿ. ಈಗ ತಮಗೆ ಸಮಾಜದಲ್ಲಿಂದ ಅಥವಾ ಸಮಾಜದಲ್ಲಿ ಈಗ ತಾವೇನು ಶಿಕ್ಷೆಯನ್ನು ಕೊಡಿಸಿದ್ದೀರಿ, ಆ ವ್ಯಕ್ತಿಗಳಿಂದ ಏನಾದರೂ ಬೆದರಿಕೆ ಭಯ ಏನಾದರೂ ತಮಗೆ ಮಾಡಿರ್ಬೋದು ಅಂತ ನನಗನ್ಸುತ್ತೆ. ಅದರ ತಾವೇ ಬಿಡಿಸಿ ಹೇಳ್ಬೇಕು ಅದನ್ನ.
1: ಆಕ್ಚುಲಿ ಭಯ ಅನ್ನೋಕ್ಕಿಂತ ಏನಿತ್ತು, ಭಯ ಇತ್ತು ಅವ್ರಿಗೆ, ಆರೋಪಿಗಳಿಗೆ ಶಿಕ್ಷೆ ಆಗಿದೆ ಅಂದ ತಕ್ಷಣ ಭಯ ಇತ್ತು. ಬಟ್ ಇದು ಬಾಲ್ಯ ವಿವಾಹ ನಿಷೇಧ ಕಾಯ್ದೆಯೊಳಗೆ ಏನು ಆರೋಪಿಗೆ 1 ವರ್ಷ ಕಠಿಣ ಜೈಲು ಶಿಕ್ಷೆ ಆಯ್ತು. ಈಗ ಈ ಹಿಂದಿದ್ದಂತಹ ಟಿ ಭೂಬಾಲನ್ ಸರ್ ಜಿಲ್ಲಾಧಿಕಾರಿಗಳಾಗಿದ್ರು. ಆಕ್ಚುಲಿ ಆ ಶಿಕ್ಷೆ ಒಂದು ಇದನ್ನ ಎಲ್ಲಾ ಕಡೆ ಪಬ್ಲಿಸಿಟಿ ಮಾಡಬೇಕು ಅಂತೇಳಿ ಎಲ್ಲಾ ಪೇಪರ್ಗಳಲ್ಲಿ ಎಲ್ಲರಲ್ಲಿ ಪಬ್ಲಿಷ್ ಮಾಡಿದ್ರು. ಆ ಟೈಮಲ್ಲಿ ಭಯ ಆಯ್ತು ನನಗೆ ಎಲ್ಲಿ ಏನಾಗುತ್ತೆ ಅಂತೇಳಿ. ಬಟ್ ಅದಕ್ಕೆ ನಮ್ಮ ಜಿಲ್ಲಾಧಿಕಾರಿಗಳು ನಮ್ಮ ಮನೋಸ್ಥೈರ್ಯವನ್ನ ನೀಡಿದ್ರು. ಹಿಂಗಾಗಿ ನಾವು ಒಂದು ನಮ್ಮ ಮೇಲಾಧಿಕಾರಿಗಳ ಮನೋಸ್ಥೈರ್ಯದೊಂದಿಗೆ ಒಂದು ಅವರು ಕೊಡುವಂತಹ ನಮ್ಗೆ ಇದಕ್ಕೆ ಸಪೋರ್ಟ್ಗೆ ನಾವು ಇದಕ್ಕೆ ಸ್ವಲ್ಪ ಭಯನೂ ಕಡಿಮೆ ಆಯ್ತು. ಬಟ್ ಈಗ ಪೋಕ್ಸೋ ಪ್ರಕರಣದಲ್ಲಿ ಏನು ಜೀವಾವಧಿ ಶಿಕ್ಷೆ ಆಗಿದೆ ಅಲ್ಲ, ಅವರಂತೂ ಈಗ ಜೈಲಲ್ಲಿ ಇರೋದು. ಬಟ್ ಭಯ ಇದೆ, ಭಯ ಇಲ್ಲ ಅಂತಲ್ಲ, ಯಾಕಂದ್ರೆ ನಾನು ಮನುಷ್ಯರು, ಭಯ ಇದೆ ಯಾವಾಗ ಏನಾಗುತ್ತೆ ಅಂತ. ನನಗೂ ಫ್ಯಾಮಿಲಿ ಉಂಟು. ಬಟ್ ಆದ್ರೂ ಆದಾಗ್ಯೂ ಏನು ಅಂತಂದ್ರೆ ಒಂದು ಬಂಡ ಧೈರ್ಯ, ಆ ಧೈರ್ಯದ ಮೇಲೆ ಕೆಲಸ ಮಾಡ್ತಾ ಇದ್ದೀನಿ ಸರ್.
0: ಅಲ್ಲ, ವೃತ್ತಿಗೆ ದ್ರೋಹ ಬಗೆಯಬಾರದು ಅನ್ನೋ ಒಂದು ವಿಚಾರವನ್ನ ಇಟ್ಟುಕೊಂಡು ಇಷ್ಟೊಂದು ಕೆಲಸವನ್ನ ಮಾಡಿದ್ದೀರಿ. ತಮಗೆ ಹೃತ್ಪೂರ್ವಕ ಅಭಿನಂದನೆಗಳು. ಇಷ್ಟೆಲ್ಲ ವಿವರವಾದ ಒಂದು ಮಾಹಿತಿಯನ್ನ ಕೊಟ್ರಿ ಶ್ರೀಮತಿ ನಿರ್ಮಲಾ ಸುರ್ಪುರ್ ಅವರೇ, ತಮ್ಮ ಕುಟುಂಬದ ಪರಿಚಯವನ್ನ ಮಾಡ್ಕೋಬಹುದಲ್ಲ
1: ಸರ್? ಆಕ್ಚುಲಿ ನಮ್ಮ ತಂದೆಯವರಿಗೆ ನಾನು ಇಂಜಿನಿಯರ್ ಆಗ್ಬೇಕು ಅನ್ನೋ, ಸಿವಿಲ್ ಇಂಜಿನಿಯರ್ ಆಗ್ಬೇಕು ಅನ್ನೋದು ಬಹಳ ಆಸೆ ಇತ್ತು. ಬಟ್ ನನಗೆ ಆ ಸಮಯದಲ್ಲಿ ನನಗೆ ಆ ಇಂಜಿನಿಯರಿಂಗ್ ಪೋಸ್ಟ್ ಸಿಗ್ಲಿಲ್ಲ. ಸಿಗದೆ ಇದ್ದ ಕಾರಣ ನಾನು ರೂರಲ್ ಹೋಮ್ ಸೈನ್ಸ್ ಕಾಲೇಜ್, ಅಗ್ರಿಕಲ್ಚರ್ ಯೂನಿವರ್ಸಿಟಿ ಧಾರವಾಡದಲ್ಲಿ ರೂರಲ್ ಹೋಮ್ ಸೈನ್ಸ್ ಸೇರ್ಕೊಂಡೆ. ಅಲ್ಲಿಂದ ನಂದು ಇದು ಚಲೋ ಆಯ್ತು. ಅಂದ್ರೆ ನಮ್ಮ ತಂದೆಯವರು ಹೇಳಿದ್ರು, ನಂಗೆ ಬಹಳ ಸಪೋರ್ಟ್ ಮಾಡ್ತಿದ್ರು ನಾನು ಸಣ್ಣವಳಿದ್ದಾಗಿಂದನು. ಆಕ್ಚುಲಿ ನಾ ಚಿಕ್ಕವಳಿದ್ದಾಗಿಂದನು ಕೂಡ ಸ್ವಲ್ಪ ನಮ್ಮ ತಂದೆಯವರು ಹೇಳಿಕೊಟ್ಟದ್ದು ಏನಂದ್ರೆ ನೈತಿಕ ಮೌಲ್ಯಗಳನ್ನ ಮತ್ತು ಯಾವ ರೀತಿ ನಾವು ಸಂಸ್ಕಾರ ಿರಬೇಕು ಅಂತ ಹೇಳಿ. ನಾ ಚಿಕ್ಕಂದಿನಲ್ಲೇ ಮಕ್ಕಳಿಗೆ ಪಾಠ ಹೇಳ್ತಿದ್ದೆ, ಟ್ಯೂಷನ್ ಹೇಳ್ತಿದ್ದೆ, ಆಮೇಲೆ ಹೂ ಕಟ್ತಿದ್ದೆ, ನಮ್ಮದೇ ಹೊಲದಲ್ಲಿ ಹತ್ತಿ ಬಿಡಿಸ್ತಿದ್ದೆ, ಇವನ್ನೆಲ್ಲ ಮಾಡ್ತಿದ್ದೆ. ಬಟ್ ನಮ್ಗೇನ್ ಕಡಿಮೆ ಇರ್ಲಿಲ್ಲ, ನಮ್ಮಲ್ಲಿ ಕೃಷಿಕ ಇದು ಭೂಮಿ ಇತ್ತು. ಆದ್ರೂ ನಮ್ಮ ಮನೆಯವರು ಏನ್ ಹೇಳಿದಂತಹ ಒಂದಿದು ಅವ್ರು ನಾನು ಯಾವತ್ತೂ ಮರೆಯಲ್ಲ. ಅದ್ರ ಜೊತೆಗೆ ನಮ್ಮ ತಾಯಿ, ಹಂಗೆ ಮದುವೆ ಆದ್ಮೇಲೆ ನನ್ನ ಗಂಡ, ಯಾಕಂದ್ರೆ ನಾವು ಏನು ಕಚೇರಿ ಅವಧಿಯಲ್ಲಿ ಕೆಲಸ ಮಾಡ್ಬೇಕು ಅಂತಂದ್ರೆ ಅಷ್ಟಕ್ಕೆ ಕೆಲವೊಂದು ಪುರುಷರು ಏನು ಹೋಗ್ತಿ, ಏನು ಇಷ್ಟೆಲ್ಲ ಮಾಡ್ತೀಯ ಅಂತ ಹಿಂಗ್ ಸ್ವಲ್ಪ ಏನು ಮಾಡ್ತಾರ. ಬಟ್ ನನ್ನ ಗಂಡ ನಂಗ ಬಹಳ ಅಂದ್ರೆ ಬಹಳ ಸಪೋರ್ಟ್ ಮಾಡಿದಾರೆ. ಕೆಲವೊಂದು ನಾ ಸುಪ್ರಿಡೆಂಟ್ ಆದಾಗ, ಬಾಲಮಂದಿರದ ಸುಪ್ರಿಡೆಂಟ್ ಆದಾಗ ರಾತ್ರಿ 12 ಗಂಟೆಗೆ 1 ಗಂಟೆಗೆ ಕೂಡ ನಾನು ಹೋಗ್ತಾ ಇದ್ದೆ ಕೆಲಸಕ್ಕೆ. ಹೀಗಾಗಿ ನನಗೆ ಬಹಳ ಸಪೋರ್ಟ್ ಮಾಡಿದಾರೆ, ನನ್ನ ಮಕ್ಕಳು ಕೂಡ ನಂಗೆ ಸಪೋರ್ಟ್ ಮಾಡಿದಾರೆ, ನನ್ನ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ನನಗೆ ಬಹಳ ಸಪೋರ್ಟ್ ಅನ್ನ ಮಾಡಿದಾರೆ ಸರ್.
0: ಈಗ ಸಪೋರ್ಟ್ ಮಾಡಿದರೆ ಅವ್ರ ಹೆಸರು ಮತ್ತೆ ಎಷ್ಟು ಜನ ಮಕ್ಕಳು ತಮಗೆ ಗೊತ್ತಾಗ್ಲಿಲ್ಲ
1: ಸರ್? ನಮ್ಮ ಮನೆಯವರು ದೇವೇಂದ್ರ ಧನ್ಪಾಲ್ ಅಂತ ಹೇಳಿ, ಅವರು ಚೀಫ್ ಆಫೀಸರ್ ಆಗಿದ್ದಾರೆ, ಬಾಗಲಕೋಟೆ ಜಿಲ್ಲೆ ಬೀಳಗಿ ತಾಲೂಕಿನಲ್ಲಿದ್ದಾರೆ. ನನಗೆ ಇಬ್ರು ಮಕ್ಕಳು ಸರ್, ಮಗ ಅಭಿನಂದನ್ ಧನ್ಪಾಲ್ ಅಂತ, ಅವನು ಆರ್ಕಿಟೆಕ್ಟ್, ಈಗ ಅವನು ಕೆಲಸ ಮಾಡ್ತಾ ಇದ್ದಾನೆ. ಮಗಳು ಭಾವನಾ ಧನ್ಪಾಲ್ ಅಂತ ಹೇಳಿ, ಈಗ ಅವಕ್ಕೆ ಏರೋನಾಟಿಕಲ್ ಇಂಜಿನಿಯರಿಂಗ್ ಅಲ್ಲಿ ಡಿಗ್ರಿಯನ್ನು ಮುಗಿಸಿದಾಳ. ಅವಳಿಗೆ ಆಸೆ ಏನು ಅಂತಂದ್ರೆ ಈಗ ಪೈಲಟ್ ಆಗ್ಬೇಕು ಅಂತ, ಅದಕ್ಕೆ ಟ್ರೈನಿಂಗ್ ತಗೊಳ್ಳಿಕ್ಕೆ ಈಗ ಬೆಂಗಳೂರಿಗೆ ಹೋಗಲು ಸಿದ್ಧಳಾಗಿದ್ದಾರೆ ಸರ್.
0: ಶ್ರೀಮತಿ ನಿರ್ಮಲಾ ಸುರ್ಪುರ್ ಅವರೇ, ಇಷ್ಟೊಂದು ಸರ್ಕಾರಿ ಸೇವೆಯನ್ನ ಮಾಡ್ತಾ ತಮ್ಮನ್ನು ತಾವು ತೊಡಗಿಸಿಕೊಂಡು ಅದರ ಜೊತೆಗೆ ಸಮಾಜದ ಸೇವೆಯನ್ನು ಕೂಡ ತಾವು ಮಾಡ್ತಾ ಬಂದಿದ್ದೀರಿ. ಅದರಲ್ಲಿ ನನ್ನನ್ನು ಕಾಡುವಂತ ಪ್ರಶ್ನೆ ಅಂತಂದ್ರೆ, ಸಮಾಜ ಮತ್ತೆ ಯಾವುದೇ ಒಂದು ಸಂಘ ಸಂಸ್ಥೆಗಳು ತಮ್ಮನ್ನ ಹುಡುಕಿಕೊಂಡು ಪ್ರಶಸ್ತಿಗಳು ನೀಡಿರ್ಬೇಕಲ್ಲ.
1: ರಾಷ್ಟ್ರೀಯ ಬಾಲ ಸ್ವಾಸ್ಥ್ಯ ಕಾರ್ಯಕ್ರಮದಲ್ಲಿ 19 ವರ್ಷದೊಳಗಿನ ಮಕ್ಕಳ ಸ್ಕ್ರೀನಿಂಗ್ ಮತ್ತು ಟ್ರೈನಿಂಗ್ ಅಂಡರ್ RBSK ಪ್ರೋಗ್ರಾಮ್ದಲ್ಲಿ ತಾಲೂಕಿನಲ್ಲಿ ಎಕ್ಸಲೆಂಟ್ ಕೆಲಸ ಮಾಡಿದ್ದಕ್ಕಾಗಿ ಸರ್ಟಿಫಿಕೇಟ್ ಆಫ್ ಅಪ್ರಿಸಿಯೇಷನ್ ಕೂಡ ಕೊಟ್ಟಿದ್ದಾರೆ ಸರ್.
0: ಮತ್ತೆ ಇನ್ನೊಂದು ಹೇಳಿದ್ರಲ್ಲ, ಅಂದ್ರೆ ಇಲ್ಲಿ ತಾವು ಕೊಟ್ಟ ಮಾಹಿತಿ ಪ್ರಕಾರ ಲೋಕಸಭಾ ಸಾರ್ವತ್ರಿಕ ಚುನಾವಣಾ 2024ರಲ್ಲೂ ಕೂಡ ತಮಗೆ ಒಂದು ಪ್ರಶಸ್ತಿ ಬಂದಿದೆ ಅಂತ ಕೇಳಲ್ಪಟ್ಟೆ ನಾನು
1: ಸರ್. ಅದು ಅಭಿನಂದನಾ ಪತ್ರ ಸರ್. 24-25 ಸಾಲಿನೊಳಗ ಲೋಕಸಭಾ ಸಾರ್ವತ್ರಿಕ ಚುನಾವಣೆ ಬಸವನ್ ಬಾಗೇವಾಡಿ ಮತಕ್ಷೇತ್ರದೊಳಗೆ

0: ನಾನು ಸೆಕ್ಟರ್ ಆಫೀಸರ್ ಆಗಿ ಕೆಲಸ ಮಾಡಿದೆ ಸರ್. ಆ ಸಮಯದಲ್ಲಿ ಎಲ್ಲಾ ಕೆಲಸಗಳನ್ನ ನಿಯಮಬದ್ಧವಾಗಿ ಅಚ್ಚುಕಟ್ಟಾಗಿ ಮತ್ತು ನಿಷ್ಪಕ್ಷಪಾತವಾಗಿ ಕೆಲಸ ಮಾಡಿವಿ ಅಂತ ಹೇಳಿ ಅಭಿನಂದನಾ ಪತ್ರ ಕೂಡ ಕೊಟ್ಟಿದ್ದಾರೆ ಸರ್. ಈ ಕೆಲವೊಂದು ನನ್ನ ಸರ್ಕಾರಿ ಸೇವೆಯೊಂದಿಗೆ ಸಾಮಾಜಿಕ ಸೇವೆಯನ್ನ ಮಾಡಿದ್ದನ್ನ ಆಗಿನ ಜಿಲ್ಲಾಧಿಕಾರಿಗಳಾದ YS ಪಾಟೀಲ್ ಸರ್ ಅವರು ಅದನ್ನು ಗುರುತಿಸಿ ಜಿಲ್ಲಾ ಮಟ್ಟದ ಸರ್ವೋತ್ತಮ ಸೇವಾ ಪ್ರಶಸ್ತಿ ಅಂತ ಕೊಟ್ಟರು ಸರ್. ಸರ್ಕಾರಿ ನೌಕರಿ ಕೊಡುವಂತಹ ಒಂದು ಪ್ರಶಸ್ತಿ. ಅದೇ ರೀತಿ ಜಿ ನ್ಯೂಸ್ನವರು ಕೂಡ ನನಗೆ 2025 ಜಿ ಅಚೀವರ್ಸ್ ಅವಾರ್ಡ್ ಅಂತ ಒಂದು ಈ ಸೇವೆಯನ್ನ ಗುರುತಿಸಿ ಅವರು ತಾವೇ ಕರೆದು ಕೊಟ್ಟರು ಸರ್. ಅದರ ಜೊತೆಗೆ ಇನ್ನೊಂದು ಹಾವೇರಿ ಜಿಲ್ಲೆಯಲ್ಲಿ ಕರುನಾಡ ಕಲ್ಪವೃಕ್ಷ ಫೌಂಡೇಶನ್ ವತಿಯಿಂದ ಕೊಡುವ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಕೂಡ ಕೊಟ್ಟಿದ್ದಾರೆ ಸರ್.
1: ಈಗ ತಾವು ಸುಮಾರು

0: ಒಂದು ಪ್ರಶಸ್ತಿ. ಅದೇ ರೀತಿ ಜಿ ನ್ಯೂಸ್ ನವರು ಕೂಡ ನಂಗೆ 2025ರಲ್ಲಿ ಜಿ ಅಚೀವರ್ಸ್ ಅವಾರ್ಡ್ ಅಂತ ಒಂದು ಈ ಸೇವೆಯನ್ನು ಗುರುತಿಸಿ ಅವರು ತಾವೇ ಕರೆದು ಕೊಟ್ಟರು ಸರ್. ಅದರ ಜೊತೆಗೆ ಇನ್ನೊಂದು ಹಾವೇರಿ ಜಿಲ್ಲೆಯಲ್ಲಿ ಕರುನಾಡ ಕಲ್ಪವೃಕ್ಷ ಫೌಂಡೇಶನ್ ವತಿಯಿಂದ ಕೊಡುವ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಕೂಡ ಕೊಟ್ಟಿದ್ದಾರೆ ಸರ್.
1: ಈಗ ತಾವು ಸುಮಾರು 25 ವರ್ಷ ನಾನು ಈ ಕರ್ನಾಟಕ ರಾಜ್ಯದಲ್ಲಿ 3 ಜಿಲ್ಲೆಯಲ್ಲಿನೂ ಕೂಡ ಸರ್ಕಾರಿ ಸೇವೆಯನ್ನ ಮಾಡ್ತಾ ಬಂದಿದ್ದೀನಿ ಅಂತ ಹೇಳಿದ್ರೆ ನನ್ನನ್ನ ಕುತೂಹಲವಾಗಿ ನಾನು ಕೇಳ್ತಾ ಇದ್ದೇನೆ. ಯಾಕಂದ್ರೆ ಇಷ್ಟೆಲ್ಲ ಏನು ತಾವು ಸೇವೆಯನ್ನ ಮಾಡಿದಿರಿ, ಇಷ್ಟೊಂದೆಲ್ಲ ಪೋಕ್ಸೋ ಕಾಯ್ದೆಯಡಿ ಶಿಕ್ಷೆಯನ್ನ ಕೊಡಿಸಿದ್ದೀರಿ, ಮತ್ತೆ ಸಾಕಷ್ಟು ಬಾಲ್ಯ ವಿವಾಹ ಪ್ರಕರಣವನ್ನ ತಡೆ ಹಿಡಿದಿದ್ದೀರಿ. ಹೀಗಾಗಿ ಈ ಸರ್ಕಾರಿ ನೌಕರಿ ಮಾಡ್ತಾ ಸಂಸಾರವೆಂಬ ಬಂಡಿಯನ್ನ ಎಳೆದುಕೊಂಡು ಹೋಗುತ್ತಿರುವಂತ ಮಹಿಳೆಯರಿಗೆ ಕಿವಿಮಾತನ್ನ ಏನನ್ನ ಹೇಳ್ತೀರಿ ಮೇಡಮ್?
0: ಈಗ ಮಹಿಳೆಯರಿಗೆ ಕಿವಿ ಮಾತು ಹೇಳಬೇಕು ಅಂತಂದ್ರೆ, ಆಕ್ಚುಲಿ ಮಹಿಳೆಯರು ಅಂದ ತಕ್ಷಣ ನಾವು ಅಡುಗೆ ಮನೆಗೆ ಸೀಮಿತರಾಗಿದ್ದೀವಿ ಅನ್ನೋ ಒಂದು ಮನೋಭಾವನೆಯನ್ನ ನಾವು ನಮ್ಮಲ್ಲಿರುವ ಮನೋಭಾವನ ನಾವೇ ಹೊಡೆದಾಕ್ಬೇಕು ಅದನ್ನ. ಆದ್ಮೇಲೆ ಕೆಲವೊಂದು ಸಲ ನಾವು ಯಾವುದೇ ಒಂದು ಕೆಲಸವನ್ನ ಮಾಡುವಾಗ ಸಾಕಷ್ಟು ಅಡೆತಡೆಗಳು ಬರ್ತಾವು. ಬರ್ಲಿ, ಅಡೆತಡೆಗಳು ಬರ್ಲಿ, ನಾವು ನಡೆಯುವ ದಾರಿ ಸೀದಾ ಇತ್ತು, ಒಳ್ಳೆಯ ಒಂದು ರೀತಿಯಲ್ಲಿ ಇತ್ತಂದ್ರೆ ಯಾವುದಕ್ಕೂ ಹೆದರುವ ಅವಶ್ಯಕತೆ ಇಲ್ಲ. ಅದು ಮೇನ್ ಅಂತಂದ್ರೆ ನಾವು ಕೆಲವೊಂದು ಸಲ ಇವುಗಳನ್ನ ನಾನು ಸರ್ಕಾರಿ ಸೇವೆಯೊಂದಿಗೆ, ಕುಟುಂಬದ ಕೆಲಸದೊಂದಿಗೆ ಮತ್ತು ಸಮಾಜ ಸೇವೆ ಮಾಡಲಿಕ್ಕೆ ನಾನು ಕೆಲವೊಂದು ಯೋಜನೆಗಳನ್ನು ಕೂಡ ನಾನು ಹಾಕೊಂಡಿರ್ತೀನಿ. ಯಾವುದೇ ಆಗ್ಲಿ, ಇಲ್ಲಿ ಟೈಮ್ ಮ್ಯಾನೇಜ್ಮೆಂಟ್ ಬಹಳ ಇಂಪಾರ್ಟೆಂಟ್. ನಂಗೆ ನಾಳೆ ಮಾಡುವ ಕೆಲಸದ ಬಗ್ಗೆ ನಾನು ಈಗಲೇ ಇವತ್ತೇ ನಾವುಗಳನ್ನ ಯೋಜನೆಗಳನ್ನು ಹಾಕೊಂಡು ನಾನು ಮಾಡಲಿಕ್ಕೆ ಆಗಿದ್ರಿಂದ ಮಾತ್ರ ಇವನ್ನ ಸಾಧನೆ ಮಾಡಲಿಕ್ಕೆ ಅಂತ ಮಾಡಬಹುದು ಅಂತ ಹೇಳ್ತೀನಿ. ಅದ್ರ ಜೊತೆಗೆ ಇನ್ನೊಂದು ವಿಷಯ ಹೇಳಬೇಕು ಅಂತಂದ್ರೆ, ಈಗ ಹೆಣ್ಮಕ್ಳಿಗೆ ಯಾವುದಕ್ಕೂ ಹೆದರಬಾರದು. ಒಂದು ತಮ್ಗೆಲ್ಲ ಗೊತ್ತಿದ್ದಂಗೆ ಒಂದು ರಣಹದ್ದು ಏನು, ಅದರ ಆಯುಷ್ಯ 80 ವರ್ಷ, 40 ವರ್ಷ ಅದು ಬಹಳ ಚೆನ್ನಾಗಿ ತಾನು ಆಹಾರವನ್ನ ಹಿಡಿಯುತ್ತ ಜೋ ಮೇಲೆ ಇರುತ್ತೆ, ಅದು ತೀಕ್ಷ್ಣವಾದಂತ ದೃಷ್ಟಿಯನ್ನು ಹೊಂದಿರುತ್ತೆ. ಅದು 40 ವರ್ಷ ಆದ ಬಳಿಕ ಅದು ಅದರ ಒಂದು ಕಾರ್ಯವೈಖರತೆ ಕಡಿಮೆ ಆಗ್ಬಿಡುತ್ತೆ. ಅವಾಗ ಅದು ಹೆದರಂಗಿಲ್ಲ. ಆ ಒಂದು ಮೂಕ ಪಕ್ಷಿ 6 ತಿಂಗಳ ಕಾಲ ಅಜ್ಞಾತವನ್ನು ಅನುಭವಿಸಿ ಮತ್ತೆ ಹೊಸದಾಗಿ ತನ್ನ ಕೊಕ್ಕನ್ನ, ತನ್ನ ರೆಕ್ಕೆಯನ್ನ, ಆಮೇಲೆ ತನ್ನ ಚೂಪಾದ ಉಗುರುಗಳನ್ನ ಬೆಳೆಸ್ಕೊಳುತ್ತೆ. ಅದೇ ರೀತಿ ನಾವು ಹೆಣ್ಮಕ್ಳು, ನಮಗಲ್ಲಿ ಯಾವುದೇ ತೊಂದರೆ ಆದರೆ ಯಾವುದಕ್ಕೂ ಹೆದರದೆ ನಾವು ಮುನ್ನುಗ್ಗಬೇಕು ಅನ್ನೋದು ನನ್ನ ಒಂದು ಮಾತು ಸರ್.
1: ಶ್ರೀಮತಿ ನಿರ್ಮಲಾ ಎಚ್ ಸುರ್ಪುರ್ ಅವರೇ ನಮ್ಮ ವಿಜಯಪುರ ಆಕಾಶವಾಣಿಗೆ ಬಂದು ಇಲ್ಲಿಯವರೆಗೆ ಒಂದು ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ವಿವರವಾದ ಮಾಹಿತಿಯನ್ನು ನೀಡಿದ್ದಕ್ಕಾಗಿ ನಮ್ಮ ವಿಜಯಪುರ ಆಕಾಶವಾಣಿ ಪರವಾಗಿ ತಮಗೆ ಹೃತ್ಪೂರ್ವಕ ಧನ್ಯವಾದಗಳು. ನಮಸ್ಕಾರ.
0: ನಮಸ್ತೆ ಸರ್.
2: ಇದುವರೆಗೆ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ವಿಜಯಪುರದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಲ್ಲಿ ಜಿಲ್ಲಾ ನಿರೂಪಣಾಧಿಕಾರಿಗಳಾಗಿ ಕಾರ್ಯನಿರ್ವಹಿಸುತ್ತಿರುವ ಶ್ರೀಮತಿ ನಿರ್ಮಲಾ ಸುರ್ಪುರ್ ಅವರೊಂದಿಗೆ ಸಂದರ್ಶನವನ್ನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಕಿರಣ್ ಕುಮಾರ್ ಶೇಖ್ದಾರ್. ಕಾರ್ಯಕ್ರಮ ನಿರ್ವಹಣೆ ಬಿ ಸಿದ್ದಣ್ಣ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ವಿಜಯಪುರ ಕೇಂದ್ರ

ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಇದೀಗ ಕೆಲವು ಭಾವಗೀತೆಗಳು. ಮೊದಲಿಗೆ ಕೇಳಿ ನಾಗರಾಜ್ ಅವರು ರಚಿಸಿರುವ ದಿವ್ಯಾ ರಾಘವನ್ ಅವರು ಹಾಡಿರುವ ಭಾವಗೀತೆ.

0: ಆಕಾಶವಾಣಿ ಸಮಯ 12:30:05. ಇದೀಗ ಕೆಲವು ಪ್ರಕಟಣೆಗಳು.
1: ಅರೆ, ಈ ಕಸ್ಟಮರ್ ಕೇರ್ ಇಲ್ಲಿದೆ. ಮೇಡಮ್
2: ಹೇಳಿ.
1: ಈ ಕೆವೈಸಿ ಅಪ್ಡೇಟ್ಗಾಗಿ ನನಗೆ ಪದೇ ಪದೇ ಮೆಸೇಜ್ ಯಾಕೆ ಬರ್ತಿದೆ?
2: ಏಕೆಂದ್ರೆ ಬ್ಯಾಂಕಿಂಗ್ ಸೇವೆಗಳಿಗಾಗಿ.
0: ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 12:35.
3: ಸಂತೋಷದ ಸಂಭ್ರಮಗಳಿಗೆ ಪರಿಶುದ್ಧವಾದ ಚಿನ್ನಾಭರಣಗಳಿಗಾಗಿ ಭೇಟಿ ನೀಡಿ ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲ್, ಕುಶಾಲನಗರ ಮತ್ತು ಪಿರಿಯಾಪಟ್ಟಣ. ನಿರೀಕ್ಷಿಸಿ.
4: ಬಾಳ ಬಂಧನದ ಪಯಣದಲ್ಲಿ ಬೆಸೆದ ಬಾಂಧವ್ಯದ ಒಡಲಿನಲ್ಲಿ ಹೃನ್ಮನದಲ್ಲಿ ಉಳಿದು ಹಸಿರಾಗಿ ಉಸಿರಾಗಿಸುವ ಕ್ಷಣಗಳ ಬಿಳುಪು.
5: ಪ್ರೀತಿನೇ ಆದ್ಯಾದು ತಂದ ಆಸ್ತಿ ನಮ್ಮ ಬಾಳ್ವೆಗೆ.
4: ಕಾಗದವೆಂಬ ದೋಣಿಯಲ್ಲಿ ಅಕ್ಷರವೆಂಬ ನಾವಿಕನೊಂದಿಗೆ ಸಾಗುವ ಭಾವನೆಗಳಿಗೆ ಅಪರೂಪದ ವೇದಿಕೆ ಚಿನ್ನದುಂಗುರ.
6: ಈ ಬಂಧನ ಜನುಮ ಜನುಮದ ಅನುಬಂಧನ.
4: ಶ್ರೋತೃಗಳಿಗಾಗಿ ಪತ್ರಾಧಾರಿತ ಕಾರ್ಯಕ್ರಮ ಚಿನ್ನದುಂಗುರ. ನಿರೀಕ್ಷಿಸಿ.

ಕೇಳುಗರೆ, ಈಗ ಒಂದೆರಡು ಪ್ರಕಟಣೆಗಳು. ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿ ಮಡಿಕೇರಿ ಕೊಡಗು ಜಿಲ್ಲೆ ಇವರ ವತಿಯಿಂದ ಇದೇ ತಿಂಗಳ 7ನೇ ತಾರೀಕು ಅಂದರೆ ನಾಳೆ ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿ ಮಡಿಕೇರಿ ಇಲ್ಲಿ ಬೆಳಗ್ಗೆ 10:30 ಅಪರಾಹ್ನ 1:30 ನೇರ ಸಂದರ್ಶನವನ್ನು ಆಯೋಜಿಸಲಾಗಿರುತ್ತೆ. ಈ ನೇರ ಸಂದರ್ಶನದಲ್ಲಿ ಡಬರ್ಮನ್ ಸೆಕ್ಯೂರಿಟಿ ಸೊಲ್ಯೂಷನ್ ಪ್ರೈವೇಟ್ ಲಿಮಿಟೆಡ್ ಮಂಗಳೂರು ಈ ಸಂಸ್ಥೆಯು ಇವರು ತಮ್ಮ ಸಂಸ್ಥೆಗಳಲ್ಲಿ ಖಾಲಿ ಇರುವ ಹುದ್ದೆಗಳಿಗೆ ನೇಮಕಾತಿ ಮಾಡಿಕೊಳ್ಳಲಿದ್ದಾರೆ. ಈ ನೇರ ಸಂದರ್ಶನದಲ್ಲಿ ಫೀಲ್ಡ್ ಆಫೀಸರ್, ಫೀಲ್ಡ್ ಇನ್ವೆಸ್ಟಿಗೇಟರ್ ಹಾಗೂ ಆಡಳಿತ ಸಿಬ್ಬಂದಿ ಹುದ್ದೆಗಳಿಗೆ ಅರ್ಹ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಲಾಗುವುದು. ಈ ಹುದ್ದೆಗೆ ಅರ್ಹತೆಗಳು ಪಿಯುಸಿ ಅಥವಾ ಪದವಿ, ವಿದ್ಯಾರ್ಹತೆ ಹೊಂದಿರುವ ಅಭ್ಯರ್ಥಿಗಳು ಮತ್ತು ಕಂಪ್ಯೂಟರ್ ಜ್ಞಾನ ಹೊಂದಿರುವಂತಹ ಅಭ್ಯರ್ಥಿಗಳು ಭಾಗವಹಿಸಿ ಉದ್ಯೋಗದ ನೆರವನ್ನು ಪಡೆಯಬಹುದಾಗಿದೆ. ವಯೋಮಿತಿ 18 ರಿಂದ 35 ವರ್ಷ. ಅಭ್ಯರ್ಥಿಗಳು ವಿದ್ಯಾರ್ಹತೆಯ ಮೂಲ ದಾಖಲಾತಿಗಳು, ಅನುಭವ ಪ್ರಮಾಣ ಪತ್ರ ಹಾಗೂ ಸ್ವವಿವರಗಳ ಪ್ರತಿಯೊಂದಿಗೆ ನೇರ ಸಂದರ್ಶನಕ್ಕೆ ಹಾಜರಾಗುವಂತೆ ಜಿಲ್ಲಾ ಉದ್ಯೋಗಾಧಿಕಾರಿ ಸಿಬಿ ಮಂಜುನಾಥ್ರವರು ಈ ಮೂಲಕ ತಿಳಿಸಿರುತ್ತಾರೆ. ಹೆಚ್ಚಿನ ಮಾಹಿತಿಗೆ ಜಾಬ್ ಕೋಆರ್ಡಿನೇಟರ್ ದೂರವಾಣಿ ಸಂಖ್ಯೆ ಹೀಗಿದೆ: 8296020826. ಇವರನ್ನು ಸಂಪರ್ಕಿಸಬಹುದು. ನೇರ ಸಂದರ್ಶನ ನಡೆಯುವ ಸ್ಥಳ ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿ ಮಡಿಕೇರಿ. ಸಮಯ ಬೆಳಗ್ಗೆ 10:30 ಅಪರಾಹ್ನ 1:30. ಕರ್ನಾಟಕ ಲೋಕಾಯುಕ್ತೆ ಕೊಡಗು ಜಿಲ್ಲೆ ಮಡಿಕೇರಿಯ ಲೋಕಾಯುಕ್ತಾಧಿಕಾರಿಗಳು ದಿನಾಂಕ 12ರಂದು ಅಂದರೆ ಇದೇ ಬುಧವಾರ ಬೆಳಗ್ಗೆ 11 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆಯವರೆಗೆ ವಿರಾಜಪೇಟೆ ತಾಲೂಕು ಕಚೇರಿ ಸಭಾಂಗಣದಲ್ಲಿ ಕರ್ನಾಟಕ ಲೋಕಾಯುಕ್ತ ಕಾಯ್ದೆಯಡಿ ದೂರು ಅರ್ಜಿಗಳನ್ನು ವಿತರಿಸಲಿರುವರು. ಭರ್ತಿ ಮಾಡಿದ ಮತ್ತು ನೋಟರಿಯಿಂದ ಅಫಿಡವಿಟ್ ಮಾಡಿಸಿದ ಅರ್ಜಿಗಳನ್ನು ಸ್ವೀಕರಿಸಲಾಗುವುದು. ಸರ್ಕಾರಿ ಕಚೇರಿಗಳಲ್ಲಿ ಅಧಿಕೃತ ಕೆಲಸಗಳಲ್ಲಿ ವಿಳಂಬ ಹಾಗೂ ಇನ್ನಿತರ ತೊಂದರೆ ನೀಡುತ್ತಿರುವ ಸರ್ಕಾರಿ ಅಧಿಕಾರಿ ಅಥವಾ ನೌಕರರ ವಿರುದ್ದ ಸಾರ್ವಜನಿಕರು ದೂರುಗಳನ್ನು ನಿಗದಿತ ಪ್ರಪತ್ರದಲ್ಲಿ ನೀಡಬಹುದಾಗಿದೆ. ಸಾರ್ವಜನಿಕರು ಈ ಅವಕಾಶವನ್ನು ಸದುಪಯೋಗ ಪಡಿಸಿಕೊಳ್ಳಲು

ಕೋರಲಾಗಿದೆ. ಹೆಚ್ಚಿನ ಮಾಹಿತಿಗೆ 0827229297 ಈ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 12:35 ಆಗಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

0: ಆರೋಗ್ಯ ಸಂಚಿಕೆ. ಇಂದಿನ ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ಮಕ್ಕಳ ಆರೋಗ್ಯ ಎಚ್ಚರಿಕೆ ಮತ್ತು ಆರೈಕೆ ಈ ಕುರಿತು ಕಲಬುರಗಿಯ ಮಕ್ಕಳ ತೀವ್ರ ನಿಗಾ ಘಟಕದ ತಜ್ಞರಾದ ಡಾಕ್ಟರ್ ಆದರ್ಶ್ ಅವಂತಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಸಂಗಮೇಶ್.
1: ಆತ್ಮೀಯ ಕೇಳುಗರಿಗೆಲ್ಲ ಇಂದಿನ ಆರೋಗ್ಯ ಸಂಚಿಕೆ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಮಕ್ಕಳ ಆರೋಗ್ಯ ಎಚ್ಚರಿಕೆ ಆರೈಕೆ ಈ ವಿಷಯವಾಗಿ ಮಾತಾಡೋಣ. ಸಾಮಾನ್ಯವಾಗಿ ಮನೆಯಲ್ಲಿಯೇ ಆಗುವಂತಹ ಸಣ್ಣ ಪುಟ್ಟ ಅಪಘಾತಗಳಿಂದ ಅವಘಡಗಳಿಂದ ಹೆಚ್ಚಿನ ತೊಂದರೆ ಉಂಟು ಮಾಡುವಂತಹ ಸಾಧ್ಯತೆ ಇರುತ್ತೆ. ಪೋಷಕರು ಮನೆಯಲ್ಲಿ ತುಂಬಾ ಕಾಳಜಿಯಿಂದ ಸೂಕ್ಷ್ಮವಾಗಿ ಈ ಎಲ್ಲ ವಿಷಯಗಳನ್ನ ನೋಡ್ಕೋಬೇಕಾಗತ್ತೆ. ಈ ವಿಚಾರವಾಗಿ ಮಾತಾಡಲಿಕ್ಕೆ ನಮ್ಮ ಸ್ಟುಡಿಯೋದಲ್ಲಿ ಕಲಬುರಗಿಯ ಮಕ್ಕಳ ತೀವ್ರ ನಿಗಾ ಘಟಕದ ತಜ್ಞರಾದ ಡಾಕ್ಟರ್ ಆದರ್ಶ್ ಅವಂತಿ ಅವರಿದ್ದಾರೆ. ಡಾಕ್ಟರೇ, ನಿಮ್ಗೆ ನಮ್ಮೆಲ್ಲ ಕೇಳುಗರ ಪರವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೂ ನಮಸ್ಕಾರ.
2: ನಮಸ್ಕಾರ
1: ಸರ್. ಆರಂಭದಲ್ಲಿ ತಿಳಿಸಿ, ಚಿಕ್ಕ ಚಿಕ್ಕ ಮಕ್ಕಳನ್ನ ಮನೆಯಲ್ಲಿ ನೋಡ್ಕೊಳ್ಳೋದು ತುಂಬಾ ಸವಾಲಿನ ಕೆಲಸ. ಎಲ್ಲ ಸ್ಮೂತ್ ಆಗಿ ನಡೆದ್ರೆ ಎಲ್ಲ ಚೆನ್ನಾಗೇ ಇರುತ್ತೆ, ಆದ್ರೆ ಕೆಲವೊಂದು ಸಣ್ಣ ಪುಟ್ಟ ಅವಘಡಗಳಾದ್ರೆ ತೊಂದರೆ ಆಗೋ ಸಾಧ್ಯತೆನೂ ಇರುತ್ತೆ. ಈಗ ಕೆಲವೊಂದ್ಸರ್ತಿ ಏನಾಗುತ್ತೆ, ನಾವು ಇವಾಗೆಲ್ಲ ನೋಡ್ತಾ ಇದ್ದೀವಿ, ಸಿಟೀಸ್ ಅಲ್ಲಿ ಮೊದಲನೇ ಮಾಡಿ ಎರಡನೇ ಮಾಡಿ ಈ ತರ ಕಟ್ಟಡಗಳು ಸರ್ವೆ ಸಾಮಾನ್ಯವಾಗಿರುತ್ತೆ. ಚಿಕ್ಕ ಚಿಕ್ಕ ಮಕ್ಕಳಿಗೆ ಆ ತರ ಆಟ ಆಡೋ ಮೂಡ್ ನಲ್ಲಿ ಇರ್ತಾರೆ, ಮೆಟ್ಲುಗಳನ್ನ ಹತ್ತಾರೆ, ಮೇಲ್ಗಡೆ ಹೋಗ್ತಾರೆ. ಎಲ್ಲಾದ್ರೂ ಒಂದು ಅವಕಾಶ ಸಿಕ್ಕರೆ ಅವ್ರ ಕೆಳಗಡೆ ನೋಡ್ಲಿಕ್ಕೆ ಟ್ರೈ ಮಾಡ್ತಾರೆ ಮೇಲೆ ಮಹಡಿಯಿಂದ. ಹೀಗಾಗಿ ಈ ತರ ಮಹಡಿಯಿಂದ ಸಡನ್ ಆಗಿ ಏನಾದ್ರೂ ಕಾಲ್ ಜಾರಿ ಕೆಳಗಡೆ ಬಿದ್ರೆ ಅದು ತುಂಬಾ ಡೇಂಜರಸ್ ಆಗಿರುತ್ತೆ ಸಿಚುವೇಶನ್. ಆ ಸಿಚುವೇಶನ್ ಅಲ್ಲಿ ಪೋಷಕರು ಏನ್ ಮಾಡ್ಬೇಕು?
2: ಸೊ ಏನಾದ್ರೂ ಬ್ಲೀಡಿಂಗ್ ಆತರ ಇದ್ರೆ, ಸೊ ಬ್ಲೀಡಿಂಗ್ ಕಂಟ್ರೋಲ್ ಮಾಡ್ಬೇಕು. ಒಂದು ಒಳ್ಳೆ ಕ್ಲೀನ್ ಕ್ಲಾತ್ ಇಂದ ಪ್ರೆಷರ್ ಅಪ್ಲೈ ಮಾಡಿ ಬ್ಲೀಡಿಂಗ್ ಕಂಟ್ರೋಲ್ ಮಾಡ್ಬೇಕು. ಇಮಿಡಿಯೇಟ್ ಹಾಸ್ಪಿಟಲ್ ರೀಚ್ ಆಗ್ಬೇಕು. ಇನ್ ಕೇಸ್ ಮಗು ಕಾನ್ಶಿಯಸ್ ಇದ್ರೆ, ಎಚ್ಚರ ಇದ್ರೆ, ಮಾತಾಡ್ತಿದ್ರೆ, ಒಳಗಡೆ ಏನಾದ್ರೂ ಇಂಟರ್ನಲ್ ಬ್ಲೀಡಿಂಗ್ ಇದೆ ಚೆಕ್ ಮಾಡ್ಬೇಕು. ಇಲ್ಲಾಂತಂದ್ರೆ ಎಲ್ಲಾದ್ರೂ ಊತ ಬಂದಿದೆ, ಕೈಗಳಿಗೆ ಎಲ್ಲಾದ್ರೂ ಫ್ರಾಕ್ಚರ್ ತರ ಏನಾದ್ರೂ ಆಗಿದೆ, ಅದು ಚೆಕ್ ಮಾಡ್ಬೇಕು. ಆಮೇಲೆ ಇಂಟರ್ನಲ್ ಬ್ಲೀಡಿಂಗ್ ಒಳಗಡೆ, ಬ್ರೈನ್ ಒಳಗಡೆ ಏನಾದ್ರೂ ಬ್ಲೀಡಿಂಗ್ ಇದ್ರೆ ಯಾವ ತರ ಐಡೆಂಟಿಫೈ ಮಾಡ್ಬೇಕು ಪೇರೆಂಟ್ಸ್ ಅಂತಂದ್ರೆ, ಯೂಶಲಿ ಒಂದೊಂದ್ ಸರ್ತಿ ಮಗುಗೆ ಕಂಟಿನ್ಯೂಸ್ ಆಗಿ ವಾಮಿಟಿಂಗ್ ಆಗುತ್ತೆ, ವಾಂತಿ ಬರೋದು, ಇಲ್ಲ ಅಂತಂದ್ರೆ ಪ್ರಜ್ಞೆ ತಪ್ಪೋದು, ಇಲ್ಲ ಅಂತಂದ್ರೆ ತೀರಾ ಜಾಸ್ತಿ ಏನಾದ್ರೂ ಬ್ಲೀಡಿಂಗ್ ಇದ್ರೆ ಅದರಲ್ಲಿ ಫಿಟ್ಸ್ ಬರೋ ಚಾನ್ಸಸ್ ಇರುತ್ತೆ. ಸೊ ಈ ತರ ಏನಾದ್ರೂ ಇದ್ರೆ ಇಮಿಡಿಯೇಟ್ ಹಾಸ್ಪಿಟಲ್ ಕರ್ಕೊಂಡೋಗಿ ಅಲ್ಲಿ ಟ್ರೀಟ್ಮೆಂಟ್ ತಗೊಳ್ಬೇಕು.
1: ಅಂದ್ರೆ ಎಕ್ಸ್ಟರ್ನಲಿ ಕಾಣಲಾರದೇನೆ ಇಂಟರ್ನಲಿ ಕೂಡ ಡ್ಯಾಮೇಜ್ ಆಗಿರಬಹುದು. ಆ ಸಂದರ್ಭದಲ್ಲಿ ಕೆಲವು ಲಕ್ಷಣಗಳಿಂದ ಅದನ್ನ ಗುರುತಿಸಬೇಕಾಗತ್ತೆ. ಈಗ ಇನ್ನೊಂದ್ಸರ್ತಿ ಏನಾಗುತ್ತೆ, ಈ ಮನೆಯಲ್ಲೆಲ್ಲ ಕ್ಲೀನ್ ಮಾಡಬೇಕಾದ್ರೆ ನೀರೆಲ್ಲ ಚೆಲ್ಲಿರುತ್ತೆ, ಮಕ್ಕಳು ಓಡಾಡಬೇಕಾದ್ರೆ ಕಾಲು ಜಾರ್ಕೊಂಡು ಬೇಡ್ಕೊಂಡು ಅವ್ರ ತಲೆಗೆ ಚೂಪಾದ ಏನಾದ್ರು ಮಟೀರಿಯಲ್ ತಗಲ್ಬಹುದು. ಅವಾಗ ಎಕ್ಸ್ಟರ್ನಲಿ ನಮ್ಗೇನು ಅನ್ಸಲ್ಲ, ಸ್ವಲ್ಪ ಹೊತ್ತು ಮಗು ಹತ್ತು ನಾರ್ಮಲ್ ಆಗಿಬಿಡುತ್ತೆ. ಆ ಸಂದರ್ಭದಲ್ಲೂ ಇದೇ ರೀತಿ ಮಾಡ್ಬೇಕಂದ್ರೆ ಏನ್ ಲಕ್ಷಣಗಳಿರುತ್ತೆ ಅಂತ ಅಬ್ಸರ್ವ್ ಮಾಡ್ಬೇಕು?
2: ಒಂದೊಂದ್ಸರ್ತಿ 2 feet ಹೈಟ್ ಇಂದ ಬಿದ್ರೂ ಈ ತರ ಲಕ್ಷಣ ಕಾಣಬಹುದು ಚಿಕ್ಕ ಮಕ್ಕಳು. ಅಂದ್ರೆ 2 ವರ್ಷ 3 ವರ್ಷಕ್ಕಿಂತ ಕೆಳಗಡೆ ಮಕ್ಕಳಿಗೆ 2 feet ಇಂದ ಬಿದ್ರೇನು ಒಳಗಡೆ ಇಂಟರ್ನಲ್ ಬ್ಲೀಡಿಂಗ್ ಆಗೋ ಚಾನ್ಸಸ್ ಇರುತ್ತೆ, ಇಲ್ಲ ಅಂತಂದ್ರೆ ಎಲ್ಲಾದ್ರೂ ಫ್ರಾಕ್ಚರ್ಸ್ ಆಗೋ ಚಾನ್ಸಸ್ ಇರುತ್ತೆ. ಇವೆಲ್ಲ ಲಕ್ಷಣಗಳು ಇದ್ರೆ ಇಮಿಡಿಯೇಟ್ ಹಾಸ್ಪಿಟಲ್ ಕರ್ಕೊಂಡು ಬರು.
1: ಈಗ ಕೆಲವೊಂದ್ಸರ್ತಿ ಏನಾಗುತ್ತೆ, ಮಕ್ಕಳು ಚಿಕ್ಕ ಮಕ್ಕಳು ಸ್ನಾನ ಮಾಡ್ಬೇಕಾದ್ರೆ ಅವರಿಗೆ ಬಾತ್ ಟಬಲ್ ಸ್ನಾನ ಮಾಡಿಸ್ತಿರ್ತೀವಿ. ಕೆಲವೊಂದ್ಸರ್ತಿ ಅವ್ರ ಹಿರಿಯರೆಲ್ಲ ಬೇರೆ ಕೆಲಸದಲ್ಲಿ ಬ್ಯುಸಿ ಆಗಿರ್ತಾರೆ, ಅವರಾಗಿ ಹೋಗಿ ನೀರ್ ತುಂಬಿಕೊಂಡು ಕೆಲವೊಂದ್ಸರ್ತಿ ಅಲ್ಲಿ ಮುಳುಗೋ ಸಾಧ್ಯತೆನೂ ಇರುತ್ತೆ ಅವ್ರ ಚಿಕ್ಕ ಮಕ್ಕಳು. ಅವಾಗ ಪೋಷಕರು ಯಾವ ರೀತಿ ಕಾಳಜಿಯನ್ನು ವಹಿಸಬೇಕು ನೋಡಿದ ನಂತರ?
2: ಇಮಿಡಿಯೇಟ್ಲಿ ಯಾವಾಗ್ಲೂ ಏನಂತಂದ್ರೆ, ಮಕ್ಕಳಿಗೆ ಒಬ್ಬರೇ ಬಾತ್ರೂಮ್ ಅಲ್ಲಿ ಬಿಡೋದು ಉತ್ತಮ ಅಲ್ಲ. ಯಾವಾಗ್ಲೂ ಯಾರಾದ್ರೂ ಒಬ್ರು ಅವ್ರ ಜೊತೆ ಇದ್ದರೆ ಬಾತ್ರೂಮ್ ಅಲ್ಲಿ ಬಿಡಬೇಕು.

0: ಆಮೇಲೆ ಇಮಿಡಿಯೇಟ್ ಏನಾದ್ರು ಮಕ್ಕಳು ಒಳಗಡೆ ಬಿದ್ದಿದ್ರೆ, ಮಕ್ಕಳು ಕಾನ್ಶಿಯಸ್ ಇರಲಿಲ್ಲ ಅಂತಂದ್ರೆ ಸಿ ಪಿ ಆರ್ ಇಲ್ಲಂತಂದ್ರೆ ಮೌತ್ ಟು ಮೌತ್ ಬ್ರೀದಿಂಗ್ ಕೊಡೋದು, ಅದು ಬೇಸಿಕ್ ಟ್ರೈನಿಂಗ್ ಗೊತ್ತಿದ್ರೆ ಉತ್ತಮ. ಇಲ್ಲ ಅಂತಂದ್ರೆ ಮಗು ಅನ್ಕಾನ್ಶಿಯಸ್ ಇದ್ರೆ ಇಮಿಡಿಯೇಟ್ಲಿ ಹಾಸ್ಪಿಟಲ್ಗೆ ಕರ್ಕೊಂಡು ಬರ್ಬೇಕು. ಯೂಶಲಿ ಒಳಗಡೆ ಲಂಗ್ಸ್ ಅಲ್ಲಿ ನೀರ್ ಹೋಗೋ ಚಾನ್ಸಸ್ ಇರುತ್ತೆ, ಸೊ ಅದು ತೆಗೆಯೋದು ಮನೇಲಿ ಆಗಲ್ಲ, ಸೊ ಇಮಿಡಿಯೇಟ್ಲಿ ಹಾಸ್ಪಿಟಲ್ ಕರ್ಕೊಂಡು ಬರ್ಬೇಕು.
1: ಕೆಲವೊಂದ್ಸರ್ತಿ ಮನೆ ಸಂಪುಗಳಲ್ಲೂ ಕೂಡ ಕೆಲವೊಂದ್ಸರ್ತಿ ಓಪನ್ ಇಟ್ಟಿರ್ತಾರೆ ಏನೋ ಕಾರಣಕ್ಕಾಗಿ, ಅಲ್ಲೂ ಕೂಡ ಮಕ್ಕಳು ಬೀಳೋ ಸಾಧ್ಯತೆ ಇರುತ್ತೆ. ಅವಾಗ್ಲೂ ಇದೇ ಸಿಚುವೇಶನ್ ಅಲ್ವಾ?
0: ಇದೇ ಸಿಚುವೇಶನ್.
1: ಅಂದ್ರೆ ಅವರು ಮುಳುಗಿರೋದ್ರಿಂದ ತುಂಬಾ ಸಮಸ್ಯೆ ಆಗುತ್ತಲ್ಲ, ಅವರಿಗೆ ತುಂಬಾ ಭಯ ಆಗುತ್ತೆ, ಅದರಿಂದ ಅವ್ರ ಮೆಂಟಲ್ ಸ್ಟೇಟಸ್ ಅಲ್ಲೂ ತುಂಬಾ ಪರಿಣಾಮ ಆಗುತ್ತೆ.
0: ಹೌದು.
1: ಹೀಗಾಗಿ ಅವರಿಗೆ ಇಮಿಡಿಯೇಟ್ ಅಂದ್ರೆ ತುಂಬಾ ಆದಷ್ಟು ಬೇಗ ನೋಡಿ ಸಿಪಿಆರ್ ಅಂತ ಹೇಳಿದ್ರಲ್ಲ,
0: ಸಿಪಿಆರ್
1: ಅದನ್ನ ಮಾಡಬೇಕು, ಇಲ್ಲಾಂದ್ರೆ ಇಮಿಡಿಯೇಟ್ ಆಗಿ ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬೇಕು.
0: ಸಿಪಿಆರ್ ಬಗ್ಗೆ ಏನಾದರೂ ಗೊತ್ತಿದ್ರೆ ಮನೆಯಲ್ಲಿ ಆಂಬ್ಯುಲೆನ್ಸ್ ಬರೋದಕ್ಕಿಂತ ಮುಂಚೆ ಸಿಪಿಆರ್ ಕೊಡಬಹುದು, ಇಲ್ಲಾಂತಂದ್ರೆ ಇಮಿಡಿಯೇಟ್ ಹಾಸ್ಪಿಟಲ್ ಕರ್ಕೊಂಡು.
1: ಈ ಮಕ್ಕಳಿಗೆ ನೀವು ಇನ್ನೊಂದು ಈ ಗುಡ್ ಟಚ್ ಬ್ಯಾಡ್ ಟಚ್ ಬಗ್ಗೆ ತುಂಬಾ ಶಾಲೆಯಲ್ಲೆಲ್ಲ ಟೀಚ್ ಮಾಡ್ತಾ ಇರ್ತಾರೆ, ಅದ್ರ ಪ್ರಾಮುಖ್ಯತೆ ಏನು?
0: ಯೂಶಲಿ ಸೆಕ್ಷುಯಲ್ ಹರಾಸ್ಮೆಂಟ್ ಅಂತ ಹೇಳ್ತೀವಿ ಮಕ್ಕಳಲ್ಲಿ. ಸೊ ಅದರಿಂದ ಮಕ್ಕಳಿಗೆ ಏನ್ ಕಲಿಸಬಹುದು ಅಂತಂತಂದ್ರೆ, ಯಾವ್ಯಾವ ಬಾಡಿ ಪಾರ್ಟ್ಸ್ ಮುಟ್ಟಿದ್ರೆ ಅದು ಗುಡ್ ಟಚ್, ಯಾವ್ಯಾವ ಬಾಡಿ ಪಾರ್ಟ್ಸ್ ಸ್ಟ್ರೇಂಜರ್ಸ್ ಮುಟ್ಟಿದ್ರೆ ಅದು ಬ್ಯಾಡ್ ಟಚ್ ಅಂತ ಹೇಳ್ಕೊಡ್ಬೇಕು. ಯೂಶಲಿ ಚೆಸ್ಟ್ ಮತ್ತೆ ಹೊಟ್ಟೆ ಕೆಳಗಡೆ ಇರೋ ಭಾಗ ಮತ್ತೆ ಬೆನ್ ಕೆಳಗಡೆ ಇರೋ ಭಾಗ ಅದೆಲ್ಲ ಬ್ಯಾಡ್ ಟಚ್ ಅಂತ ಹೇಳ್ತೀವಿ. ಅಲ್ಲಿ ಸ್ಟ್ರೇಂಜರ್ಸ್ ಯಾರಾದ್ರೂ ಅಲ್ಲಿ ಮುಟ್ಟಿದ್ರೆ ಇಮಿಡಿಯೇಟ್ಲಿ ಪೋಷಕರಿಗೆ ಅಥವಾ ಸ್ಕೂಲ್ ಅಲ್ಲಿ ಇದ್ರೆ ಟೀಚರ್ಸ್ಗೆ, ಇಲ್ಲ ಟೀಚರ್ಸ್ ಆತರ ಮಾಡ್ತಿದ್ರೆ ಮನೆಗೆ ಬಂದು ಪೇರೆಂಟ್ಸ್ಗೆ ಹೇಳೋದು ಇದು. ಸೊ ಅವ್ರಿಗೆ ಯಾವ್ಯಾವ ಬಾಡಿ ಪಾರ್ಟ್ಸ್ ಮುಟ್ಟಿದ್ರೆ ಗುಡ್ ಟಚ್ ಅಂತ ಹೇಳ್ಬೇಕು, ಯಾವ್ಯಾವ ಬಾಡಿ ಪಾರ್ಟ್ಸ್ ಮುಟ್ಟಿದ್ರೆ ಬ್ಯಾಡ್ ಟಚ್ ಅಂತ ಹೇಳ್ಕೊಟ್ರೆ ಈ ತರ ಆಗೋದು ಪ್ರಿವೆಂಟ್ ಮಾಡಬಹುದು ಅಂತ ಅರ್ಥ.
1: ಈಗ ಸಾಮಾನ್ಯವಾಗಿ ಇನ್ನೊಂದು ತುಂಬಾ ವಿಚಾರಿಸುವಂತಹ ಸಂಗತಿ ಅಂದ್ರೆ, ಇದು ಪಟಾಕಿಗಳು ಹಾರಿಸಬೇಕಾದ್ರೆ ಅವಘಡಗಳಾಗುತ್ತೆ ಚಿಕ್ಕ ಚಿಕ್ಕ ಮಕ್ಕಳು, ಅವರು ಪೇರೆಂಟ್ಸ್ ಮೇಲ್ವಿಚಾರಣೆಯಲ್ಲಿ ಇದ್ರು ಕೂಡ ಅವರೇ ಸ್ವಲ್ಪ ಇನಿಷಿಯೇಟಿವ್ ತಗೊಂಡು ಪಟಾಕಿ ಹಾರಿಸ್ತಿರ್ತಾರೆ, ಅವಾಗ ಇಮಿಡಿಯೇಟ್ಲಿ ಬರ್ನ್ಸ್ ಆಗೋ ಸಾಧ್ಯತೆ ಇರುತ್ತೆ. ಆ ಸಂದರ್ಭದಲ್ಲಿ ಪೇರೆಂಟ್ಸ್ ಯಾವ ರೀತಿ ಮುಂದಿನ ಹೆಜ್ಜೆ ಇಡಬೇಕು ಅಂತ?
0: ಯೂಶಲಿ ಪಟಾಕಿ ಹಾರಿಸೋದ್ರಲ್ಲಿ ನಾವು ಚಿಕ್ಕವರಿದ್ದಾಗ ಎಷ್ಟೋ ಸಲ ಒಂದೇ ಕೈಯಲ್ಲಿ ಪಟಾಕಿ ಹಾರಿಸೋದು ಆತರ ಮಾಡ್ತಿದ್ವಿ. ಯಾವಾಗ್ಲೂ ಪೇರೆಂಟ್ಸ್ ಅಂಡರ್ ಸೂಪರ್ವಿಷನ್ ಇದ್ದೇ ಪಟಾಕಿ ಹಾರಿಸೋದು ಉತ್ತಮ. ಆಮೇಲೆ ಏನಾದ್ರೂ ಪಟಾಕಿ ಹಾರಿಸ್ಬೇಕಾದ್ರೆ ಬರ್ನ್ಸ್ ಆಯ್ತು, ಇಲ್ಲ ಪಟಾಕಿ ಒಂದೊಂದ್ ಸರ್ತಿ ಕಣ್ ಒಳಗಡೆ ಹೋಗಿರುತ್ತೆ, ಅದ್ರ ಪಾರ್ಟಿಕಲ್ಸ್ ಎಲ್ಲ ಕಣ್ ಒಳಗಡೆ ಹೋದ್ರೆ ಇಮಿಡಿಯೇಟ್ಲಿ ಟ್ಯಾಪ್ ವಾಟರ್ ಅಲ್ಲಿ ನೀರು ಕಣ್ಣಲ್ಲಿ ಬಿಟ್ಟು ಕ್ಲೀನ್ ಮಾಡ್ಬೇಕು. ಆಮೇಲೆ ಮನೇಲಿರೋ ಏನು ಡ್ರಾಪ್ಸ್ ಆಯ್ತು, ಡಾಕ್ಟರ್ಸ್ ಪ್ರಿಸ್ಕ್ರಿಪ್ಷನ್ ಅಡ್ವೈಸ್ ಇರ್ಲಾರ್ದೆ ಏನು ಹಾಕ್ಬಾರ್ದು. ಆಮೇಲೆ ಎಲ್ಲಾದ್ರೂ ಬರ್ನ್ಸ್ ಆದ್ರೆ ಟ್ಯಾಪ್ ವಾಟರ್ ಅಲ್ಲಿ ಕ್ಲೀನ್ ಮಾಡಿ, ಇಲ್ಲ ಸೋಪ್ ವಾಟರ್ ಇಂದ ಕ್ಲೀನ್ ಮಾಡಿ ಇಮಿಡಿಯೇಟ್ ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬೇಕು. ಯೂಶಲಿ ಕೋಲ್ಗೇಟ್ ಟೂತ್ ಪೇಸ್ಟ್ ಆತರ ಎಲ್ಲ ಹಚ್ತಾರೆ ಪೇರೆಂಟ್ಸ್, ಸೊ ಅದು ಹಚ್ಚೋದ್ರಿಂದ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ.
1: ಇದು ಇದ್ರ ಮುಂದುವರೆದ ಭಾಗ ಅಂದ್ರೆ ಈ ಬೆಂಕಿಯ ಒಳಗಡೆಗಳಾಗತ್ತಲ್ಲ ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ, ಅವಾಗ್ಲೂ ಯಾವ ರೀತಿ ಮುನ್ನೆಚ್ಚರಿಕೆ ವಹಿಸಬೇಕು?
0: ಫೈರ್ ಬೆಂಕಿ ಎಲ್ಲಾದ್ರೂ ಹತ್ತಿದಾಗ ಯೂಶಲಿ ಪ್ರಾಣಕ್ಕೆ ಅಪಾಯ ಆಗೋದು ಬೆಂಕಿಕ್ಕಿಂತ ಅದರದ್ದು ಸ್ಮೋಕ್ ಇಂದ ಜಾಸ್ತಿ ಅಪಾಯ. ಸೊ ಯೂಶಲಿ ಸ್ಮೋಕ್ ಅನ್ನು ಹೊರಗಡೆ ಹೋಗಂಗೆ ಮಾಡ್ಬೇಕು, ಎಲ್ಲ ಡೋರ್ಸ್ ವಿಂಡೋಸ್ ಓಪನ್ ಮಾಡಿ ಅದು ಹೊಗೆಯನ್ನ ಹೊರಗಡೆ ಬಿಡಕ್ಕೆ ಟ್ರೈ ಮಾಡ್ಬೇಕು. ಆಮೇಲೆ ಅದು ಇನ್ಹೇಲೇಷನ್ ವಾಸನೆ ತಗೋದ್ರಿಂದ ಇನ್ನು ಜಾಸ್ತಿ ಅಪಾಯ, ಅದರಲ್ಲಿ ಕಾರ್ಬನ್ ಮೊನಾಕ್ಸೈಡ್ ಅಂತ ಹೇಳ್ತೀವಿ ಅದು ಪಾಯ್ಸನಿಂಗ್ ಆಗೋ ಚಾನ್ಸಸ್ ಇರುತ್ತೆ. ಅಂಡ್ ಒಂದೊಂದ್ ಸರ್ತಿ ಬರ್ನ್ ಇಂಜುರಿ ಇನ್ಹೇಲೇಷನ್ ಅಂತ ಹೇಳ್ತೀವಿ, ವಾಸ್ ತಗೋದ್ರಿಂದ ಒಳಗಡೆ ಎಲ್ಲ ಫುಡ್ ಪೈಪ್ ಮತ್ತೆ ವಿಂಡ್ ಪೈಪ್ಸ್ ಬರ್ನ್ಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದನ್ನ ಪ್ರಿವೆಂಟ್ ಮಾಡ್ಬೇಕು. ಆಮೇಲೆ ಸ್ಕೂಲ್ ಅಲ್ಲಿ ಬರ್ನ್ಸ್ ಏನಾದ್ರೂ ಫೈರ್ ಬೆಂಕಿ ಹತ್ತಿದಾಗ, ಇಲ್ಲ ಎಲ್ಲಾದ್ರೂ ಮನೆಯಲ್ಲಿ ಆದಾಗ ಇಮಿಡಿಯೇಟ್ಲಿ ಪೇರೆಂಟ್ಸ್ ಅವ್ರಿಗೆ ಯಾವ ತರ ಪ್ಯಾನಿಕ್ ಆಗ್ಲಾರ್ದಂಗೆ ಹೊರಗಡೆ ಹೋಗ್ಬೇಕು ಅನ್ನೋದು ಹೇಳ್ಕೊಡ್ಬೇಕು. ಯೂಶಲಿ ಡ್ರಿಲ್ಸ್ ಅಂತ ಹೇಳ್ತೀವಿ ಎಲ್ಲಾ ಸ್ಕೂಲ್ ಅಲ್ಲಿ ಫೈರ್ ಸೇಫ್ಟಿ ಡ್ರಿಲ್ಸ್ ಮತ್ತೆ ಎಮರ್ಜೆನ್ಸಿ ಡ್ರಿಲ್ಸ್ ಕಲ್ಸ್ಕೊಡೋದು ಉತ್ತಮ.
1: ಇನ್ನೊಂದು, ಆಹಾರ ಸೇವನೆ ಮಾಡಬೇಕಾದ್ರೆ ತುಂಬಾ ಜಾಗರೂಕತೆಯಾಗಿರ್ಬೇಕಾಗತ್ತೆ. ಚಿಕ್ಕ ಚಿಕ್ಕ ಮಕ್ಕಳು ಆಹಾರ ಸೇವನೆ ಮಾಡಬೇಕಾದ್ರೆ ಕೆಲವೊಂದ್ಸರ್ತಿ ನಗ್ತಿರ್ತಾರೆ, ಅವರವರ ಲೋಕದಲ್ಲೇ ಇರ್ತಾರೆ, ಅವಾಗ ಯಾವ ರೀತಿಯ ಒಂದು ಅಪಘಾತಗಳು ಸಂಭವಿಸಬಹುದು?
0: ಇವಾಗ ನಾವು ರೀಸೆಂಟ್ ಆಗಿ ಏನ್ ನೋಡ್ತಿದ್ವಿ ಅಂದ್ರೆ ಮಕ್ಕಳಿಗೆ ಊಟ ಮಾಡ್ಬೇಕಾದ್ರೆ ಫೋನ್ ಕೊಡ್ತಾರೆ ಪೇರೆಂಟ್ಸ್. ಸೊ ಅವ್ರದ್ ಲಕ್ಷ್ಯ ಫೋನ್ ಅಲ್ಲಿ ಇರುತ್ತೆ, ಆಮೇಲೆ ಊಟದಲ್ಲಿ ಅಷ್ಟು ಧ್ಯಾನ ಇರಲ್ಲ. ಸೊ 2 ವರ್ಷ 3 ವರ್ಷಕ್ಕಿಂತ ಕೆಳಗಡೆ ಇರೋ ಮಕ್ಕಳು ಚಿಕ್ಕ ಚಿಕ್ಕ ಬೀಜ ಆಯ್ತು, ಕಡಲೆ ಬೀಜ ಮತ್ತೆ ಪೊಮೋಗ್ರಾನೇಟ್ ತಿನ್ಬೇಕಾದ್ರೆ ಅದೆಲ್ಲ ಲಂಗ್ಸ್ ಅಲ್ಲಿ ಹೋಗೋ ಚಾನ್ಸಸ್ ಇರುತ್ತೆ, ವಿಂಡ್ ಪೈಪ್ ಅಲ್ಲಿ ಹೋಗೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೆ ಸೂಪರ್ವಿಷನ್ ಇಂದ ತಿನ್ಸ್ಬೇಕು. ಅಂಡ್ ಬೆಟರ್ 1 ಇಯರ್ಕಿಂತ ಕೆಳಗಡೆ ಇರೋ ಮಕ್ಕಳಿಗೆ ಇವೆಲ್ಲ ಕಡಲೆ ಬೀಜ ಕೊಡಬಾರ್ದು.
1: ಈ ಲಂಗ್ಸ್ ಅಲ್ಲಿ ಹೋದ್ರೆ ಏನೇನಾಗೋ ಸಾಧ್ಯತೆ ಇರುತ್ತೆ ಅದು ಪೇರೆಂಟ್ಸ್ ಹೆಂಗ್ ಗೊತ್ತಾಗುತ್ತೆ? ಕೆಲವೊಂದ್ಸರ್ತಿ ಪೇರೆಂಟ್ಸ್ ಎದುರೇ ಇರಲ್ಲ,
0: ಹೌದು,
1: ಅವಾಗ ಯಾವ ರೀತಿ ಅವ್ರಿಗೆ ಅಂದ್ರೆ ಪೇರೆಂಟ್ಸ್ ಗೆ ಲಕ್ಷಣಗಳು ಯಾವ ರೀತಿ ಗೊತ್ತಾಗುತ್ತೆ ಅಂತ?
0: ಯೂಶಲಿ ಫಸ್ಟ್ ಸಿಂಪ್ಟಮ್ ಬರೋದೇ ಕೆಮ್ಮದು. ಸೊ ನಮ್ಮ ಬಾಡಿ ಪ್ರೊಟೆಕ್ಟಿವ್ ಮೆಕಾನಿಸಮ್ ಏನಂತಂದ್ರೆ ಯಾವ್ದಾದ್ರು ಇರಿಟೇಷನ್ ಇದೆ

0: ಸೊ ಮನುಷ್ಯ ಕೆಮ್ಮಿ ಕೆಮ್ಮಿ ಅದು ಹೊರಗೆ ಹಾಕಕ್ ಟ್ರೈ ಮಾಡ್ತಾನೆ. ಸೊ ಫಸ್ಟ್ ಸಿಂಪ್ಟಮ್ ಬರೋದು ಕೆಮ್ಮು. ಸೊ ಸಡನ್ ಆಗಿ ಮಗು ಇವಾಗ ಜ್ವರ ಇಲ್ಲ, ಆಮೇಲೆ ಶೀತ ಇಲ್ಲ, ಡೈರೆಕ್ಟ್ ಕಂಟಿನ್ಯೂಸ್ ಆಗಿ ಕೆಮ್ತಾನೆ. ಒಂದ್ 10 ಮಿನಿಟ್ಸ್ ಕಂಟಿನ್ಯೂ ಕೆಮ್ಮದು, ಆಮೇಲೆ ಇಲ್ಲಾಂದ್ರೆ ಬ್ಲೂ ಸೈನೋಸಿಸ್ ಅಂತ ಹೇಳ್ತೀವಿ, ಕೈಕಾಲೆಲ್ಲ ಬ್ಲೂ ಆಗೋದು, ಸಡನ್ ಆಗಿ ಕೊಲಾಪ್ಸ್ ಆಗ್ತಾನೆ, ಪ್ರಜ್ಞೆ ತಪ್ಪದು, ಆತರ ಏನಾದ್ರು ಇದ್ರೆ ಚೋಕಿಂಗ್ ಅಂತ ಹೇಳ್ತೀವಿ, ಅದು ಫುಡ್ ಪಾರ್ಟಿಕಲ್ ಲಂಗ್ಸ್ ಅಲ್ಲಿ ಹೋಗೋ ಚಾನ್ಸಸ್ ಇರುತ್ತೆ. ಸೊ ಅದರಿಂದ ಇವು ಲಕ್ಷಣಗಳು ಪೇರೆಂಟ್ಸ್ ಗಮನಿಸಬೇಕು.
1: ಈ ತರ ಕೇಸ್ಗಳು ಬಂದಾಗ ತಾವು ಏನೆಲ್ಲ ಪರೀಕ್ಷೆಗಳನ್ನು ಮಾಡ್ತೀರಾ ಸಾಮಾನ್ಯವಾಗಿ?
0: ಪೇರೆಂಟ್ಸ್ ಯೂಶಲಿ ನಮ್ಗೆ ಏನಾದ್ರು ಅವ್ರು ತಿಂದಿದ್ ಗೊತ್ತಿದ್ರೆ ನಾವು ಇಮಿಡಿಯೇಟ್ಲಿ ಎಕ್ಸ್ರೇ ಮಾಡಿ ಅದ್ರಲ್ಲಿ ಕನ್ಫರ್ಮೇಶನ್ ಇದ್ರೆ ನಾವು ತೆಗಿತೀವಿ, ಬ್ರಾಂಕೋಸ್ಕೋಪಿ ಅಂತ ಹೇಳ್ತೀವಿ. ಒಂದ್ ಪೈಪ್ ಇರುತ್ತೆ, ಪೈಪ್ ತ್ರೂ ಅದಕ್ಕೆ ಕ್ಯಾಮ್ರಾನು ಅಟ್ಯಾಚ್ ಇರುತ್ತೆ. ಸೊ ಅದು ಎಲ್ಲಿದೆ ನೋಡಿ ರಿಮೂವ್ ಮಾಡ್ತೀವಿ. ಇಲ್ಲ ಅಂತಂದ್ರೆ ಒಂದೊಂದ್ಸರ್ತಿ ಪೇರೆಂಟ್ಸ್ಗೂ ಗೊತ್ತಿರಲ್ಲ, ಸಡನ್ ಆಗಿ ನಮ್ಮ ಮಗು ಕೆಮ್ತಿದ್ದಾನೆ ಆತರ ಏನಾದ್ರು ಹಿಸ್ಟ್ರಿ ಕೊಟ್ರೆ ಫಸ್ಟ್ ಎಕ್ಸ್ರೇ ಮಾಡ್ತೀವಿ. ಎಕ್ಸ್ರೇ ಅಲ್ಲಿ ಕನ್ಫರ್ಮ್ ಆದ್ರೆ ಸಿಟಿ ಸ್ಕ್ಯಾನ್ ಅಂತ ಹೇಳ್ತೀವಿ. ಯೂಶಲಿ ಎಕ್ಸ್ರೇ ಅಲ್ಲೂ ಗೊತ್ತಾಗಿಲ್ಲ ಅಂತಂದ್ರೆ ಸಿಟಿ ಸ್ಕ್ಯಾನ್ ಅಲ್ಲಿ ಗೊತ್ತಾಗುತ್ತೆ. ಸೊ ಅದರಿಂದ ಕನ್ಫರ್ಮೇಶನ್ ತಗೊಂಡು ಅದು ರಿಮೂವ್ ಮಾಡ್ತೀವಿ, ಬ್ರಾಂಕೋಸ್ಕೋಪಿ ಅಂತ ಹೇಳ್ತೀವಿ.
1: ಮನೆಯಲ್ಲಿ ಸಾಮಾನ್ಯವಾಗಿ ನೋಡ್ತೀವಿ ನಾವು, ಈ ತರಕಾರಿ ಹಚ್ಚಬೇಕಾದ್ರೆ ಮಕ್ಕಳೆಲ್ಲ ಬಂದು ನಾನು ಹಚ್ಚುತ್ತೇನೆ ಅಂತ ಕೇಳ್ತಾರೆ. ಆ ಸಂದರ್ಭದಲ್ಲೂ ಕೂಡ ಅವರು ಕೆಲವೊಂದು ಹೆಚ್ಚು ಕಮ್ಮಿ ಕೆಲಸಗಳನ್ನು ಮಾಡ್ಕೊಂಡು ಕೈ ಕಟ್ ಮಾಡ್ಕೊಳ್ಳೋದು ಅಂದ್ರೆ ಬೆರಳಿಗೆ ಹಚ್ಚೋದು ಅದೆಲ್ಲ ಆಗುತ್ತೆ. ಆ ಸಂದರ್ಭದಲ್ಲಿ ಯಾವ ರೀತಿ ಪೋಷಕರು ಅದನ್ನ ನಿಗಾವಹಿಸಬೇಕು?
0: ಇವಾಗ ಮನೆ ಕೆಲಸದಲ್ಲಿ ಮಕ್ಕಳು ಹೆಲ್ಪ್ ಮಾಡಕ್ ಬಂದ್ರೆ ಅವ್ರಿಗೆ ನೈಫ್ ಆಗ್ಲಿ ಯಾವುದೇ ಶಾರ್ಪ್ ಆಬ್ಜೆಕ್ಟ್ ಕೊಡಬಾರ್ದು. ಅವ್ರಿಗೆ ಆದಂತ ನೈಫ್ಸ್ ಇರುತ್ತೆ, ಮಕ್ಕಳಿಗೆ ಯೂಸ್ ಮಾಡೋಂತ ನೈಫ್ಸ್, ಅದು ಅವ್ರಿಗೆ ಕಟ್ಸ್ ಆಗೋದಾಗಲಿ ಬ್ಲೀಡಿಂಗ್ ಆಗೋದೇ ಏನೂ ಆಗೋದಿಲ್ಲ, ಅದು ಯೂಸ್ ಮಾಡೋದು ಉತ್ತಮ. ಇನ್ ಕೇಸ್ ಆತರ ಆದ್ರೆ ಏನಾದ್ರೂ ತುಂಬಾ ಡೀಪ್ ಕಟ್ ಇದ್ರೆ ಯೂಶಲಿ ಅದಾಗದೆ ಹೀಲ್ ಆಗಲ್ಲ, ಸೊ ಅದಕ್ಕೆ ಸ್ಟಿಚಸ್ ಹಾಕ್ಬೇಕಾಗುತ್ತೆ. ಡೀಪ್ ಕಟ್ಗೆ ಸ್ಟಿಚಸ್ ಬೇಕಾಗ್ಬೋದು. ಆಮೇಲೆ ಇಮಿಡಿಯೇಟ್ ಆಗಿ ಫಸ್ಟ್ ಏಡ್ ಅಂತ ಹೇಳ್ತೀವಿ. ಫಸ್ಟ್ ಏಡ್ ಎಲ್ಲಾ ಮನೆಯಲ್ಲಿ ಮತ್ತೆ ಸ್ಕೂಲ್ ಅಲ್ಲಿ ಪ್ರಾಥಮಿಕ ಚಿಕಿತ್ಸೆ ವಸ್ತುಗಳು ಇಡ್ಬೇಕು. ಒಂದು ಸ್ಪಿರಿಟ್, ಇನ್ನೊಂದು ಬೆಟಾಡಿನ್ ಅಂತ ಹೇಳ್ತೀವಿ, ಅಯೋಡಿನ್ ಸೊಲ್ಯೂಷನ್. ಏನಾದ್ರೂ ಇನ್ಫೆಕ್ಟ್ ಆಗಿದ್ರೆ ಅದರಿಂದ ಕ್ಲೀನ್ ಆಗುತ್ತೆ, ಅದು ಆಂಟಿಸೆಪ್ಟಿಕ್. ಅದಾದ್ಮೇಲೆ ಒಂದು ಆಂಟಿಸೆಪ್ಟಿಕ್ ಕ್ರೀಮ್ ಬರುತ್ತೆ, ಅದು ಅಪ್ಲೈ ಮಾಡಿ ಫಸ್ಟ್ ಏಡ್ ಬ್ಯಾಂಡೇಜ್ ರೋಲ್ ಮಾಡಿ ಅಷ್ಟೇ ಇಡ್ಬೋದು, ಡೀಪ್ ಇರ್ಲಿಲ್ಲ ಅಂತಂದ್ರೆ. ಆಮೇಲೆ ಯೂಶಲಿ ರಸ್ಟ್ ಆಗಿರೋ ನೈಫ್ ಇಲ್ಲ ಅಂತಂದ್ರೆ ಯಾವ್ದಾದ್ರು ನೇಲ್ಸ್ ಇರ್ಬೋದು ರಸ್ಟ್ ಆಗಿರೋದು, ಅದು ಇದ್ರೆ ಟೆಟನಸ್ ಇಂಜೆಕ್ಷನ್
1: ತಗೋಬೇಕಾಗುತ್ತೆ.
0: ಇಲ್ಲ ಇಲ್ಲ, ಯೂಶಲಿ ಐರನ್ ವಸ್ತುವಿಂದ ಸ್ಪ್ರೆಡ್ ಆಗೋ ಚಾನ್ಸಸ್ ಇರುತ್ತೆ, ಡಸ್ಟ್ ಆಮೇಲೆ ಐರನ್. ಸ್ಟೇನ್ಲೆಸ್ ಸ್ಟೀಲ್ ಇಂದ ಟೆಟನಸ್ ಸ್ಪ್ರೆಡ್ ಆಗಲ್ಲ.
1: ಈಗ ಇನ್ನೊಂದು ದೊಡ್ಡ ಸಮಸ್ಯೆ ಅಂದ್ರೆ ಈ ಹುಡುಗರು ಕಾಯಿನ್ಸ್ ಜೊತೆ ಆಟ ಆಡ್ತಾರೆ, ಮತ್ತೆ ಈ ಸಣ್ಣ ಸಣ್ಣ ಬ್ಯಾಟರಿ ಸೆಲ್ಗಳ ಜೊತೆ ಆಟ ಆಡ್ತಾರೆ. 24/7 ನಿಗಾ ಇಡೋದಂತೂ ಕಷ್ಟನೇ ಆಗುತ್ತೆ ಕೆಲವೊಂದ್ಸರ್ತಿ. ಅವರು ಅದನ್ನ ನುಂಗ್ಬಿಟ್ರೆ ಕೆಲವೊಂದ್ಸರ್ತಿ ಅಪ್ಪ ಅಮ್ಮ ಬೈತಾರೆ ಅಂತ ಹೇಳಲ್ಲ, ಸುಮ್ನೆ ಇರ್ತಾರೆ, ಆಮೇಲೆ ಏನೋ ಸ್ವಲ್ಪ ಕಾಂಪ್ಲಿಕೇಶನ್ ಆದ್ಮೇಲೆ ಹೇಳ್ತಾರೆ. ಆ ಸಂದರ್ಭದಲ್ಲಿ ಆತರ ಹುಡುಗರು ಏನಾದ್ರೂ ನುಂಗಿದಾಗ ಅಥವಾ ಗಂಟಲಲ್ಲಿ ಸಿಲ್ಕೊಂಡಾಗ ಏನ್ ಮಾಡ್ಬೇಕು ಪೇರೆಂಟ್ಸ್?
0: ಆತರ ಏನಾದ್ರೂ ಹಿಸ್ಟ್ರಿ ಕೊಟ್ರೆ ಉತ್ತಮ. ಹುಡುಗರು ಆತರ ಏನು ಹೇಳಿಲ್ಲ ನಾನೇನು ನುಂಗಿದ್ದು ಅಂತಂದ್ರೆ, ಯೂಶಲಿ ಕಾಯಿನ್ಸ್ ಆಗ್ಲಿ ಬೇರೆ ಯಾವ್ದಾದ್ರು ವಸ್ತು ಆಗ್ಲಿ ಹೊಟ್ಟೆಯಲ್ಲಿ ಹೋದ್ರೆ ಅದಾಗದೆ ಮೋಷನ್ ಅಲ್ಲಿ ಬಂದ್ಬಿಡುತ್ತೆ 2 ಡೇಸ್ ಅಲ್ಲಿ. ಬಟ್ ಬಟನ್ ಬ್ಯಾಟ್ರೀಸ್ ಆಗ್ಲಿ ಇಲ್ಲ ಬೇರೆ ಯಾವ್ದಾದ್ರು ಶೆಲ್ ಬ್ಯಾಟ್ರೀಸ್ ಹೊಟ್ಟೆಯಲ್ಲಿ ಹೋದ್ರೆ ಪರ್ಫೊರೇಷನ್ ಅವ್ರ ಅಲ್ಸರ್ ಅಂತ ಹೇಳ್ತೀವಿ, ಅಂದ್ರೆ ಅದರದ್ದು ಕೆಮಿಕಲ್ಸ್ ಎಲ್ಲ ರಿಲೀಸ್ ಆಗಿ ಹೊಟ್ಟೆಗೆ ಅದರದ್ ಲೇಯರ್ ಕಿತ್ ಹೋಗಿ ಅದು ಅಲ್ಸರ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದು ಬಹಳ ಸೂಕ್ಷ್ಮ ಇರಬೇಕು, ಇಮಿಡಿಯೇಟ್ಲಿ ಹಾಸ್ಪಿಟಲ್ ಹೋಗಿ ಅದನ್ನು ಯಾವತರ ಈ ಬ್ರಾಂಕೋಸ್ಕೋಪಿ ವಿಂಡ್ ಪೈಪ್ ಅಲ್ಲಿ ನಾವು ಪೈಪ್ ಹಾಕಿ ತೆಗಿತೀವಿ ಆ ತರಾನೇ ಎಂಡೋಸ್ಕೋಪಿಯಿಂದ ಅದು ತೆಗಿಬೇಕಾಗುತ್ತೆ. ಪರ್ಫೊರೇಷನ್ ಮುಂದೆ ಹೀಲ್ ಆಗಂಗೆ ಟ್ರೀಟ್ಮೆಂಟ್ ಇರುತ್ತೆ.
1: ಮತ್ತೆ ಕೆಲವೊಂದ್ಸರ್ತಿ ಏನಾಗುತ್ತೆ, ಈ ಮನೆ ಕ್ಲೀನ್ ಮಾಡ್ಲಿಕ್ಕೆ ನಾವು ಕೆಲವೊಂದು ರಾಸಾಯನಿಕಗಳನ್ನೆಲ್ಲ ಬಳಸ್ತೀವಿ, ಹಿರಿಯರ ಔಷಧಿಗಳಿರುತ್ತೆ ತಗೊಂಡು ಅಲ್ಲೇ ಎಲ್ಲೋ ಟೇಬಲ್ ಮೇಲೆ ಇಟ್ಟಿರ್ತಾರೆ, ಅದನ್ನು ಮಕ್ಕಳು ಸೇವನೆ ಮಾಡೋ ಸಾಧ್ಯತೆ ಇರುತ್ತೆ. ಅವ್ರಿಗೆ ಎಲ್ಲದರಲ್ಲೂ ಕುತೂಹಲ ಇರುತ್ತೆ ಈ ಕೆಮಿಕಲ್ ಯಾವ ರೀತಿ ಟೇಸ್ಟ್ ಇರುತ್ತೆ ಅಂತ, ಅದನ್ನು ಅವರು ಟೇಸ್ಟ್ ಮಾಡೋ ಸಾಧ್ಯತೆ ಇರುತ್ತೆ. ಈ ಸಂದರ್ಭದಲ್ಲಿ ಅವ್ರಿಗೆ ಎಷ್ಟು ಡೇಂಜರಸ್ ಇರುತ್ತೆ ಅಂತ ಹೇಳ್ತೀರಾ?
0: ಇವಾಗ ನಾರ್ಮಲಿ ಕಿರಾಣ ಸ್ಟೋರ್ ಅಲ್ಲಿ ಹೋಗ್ತೀವಿ, ಅದರಲ್ಲಿ ಟಾಯ್ಲೆಟ್ ಕ್ಲೀನ್ ಮಾಡೋ ಆಸಿಡ್ ನಾರ್ಮಲಿ ಬಿಸ್ಲರಿ ವಾಟರ್ ಅಲ್ಲಿ ಇಟ್ಟಿರ್ತಾರೆ. ಸೊ ಆತರ ವಸ್ತು ತಗೊಂಬರೋದು ತುಂಬಾ ಅಪಾಯಕಾರಿ, ಸೊ ಅದು ಮನೇಲಿ ಇಡಬಾರ್ದು. ಆಮೇಲೆ ಕ್ಲೀನಿಂಗ್ ಐಟಮ್ಸ್ ಯಾವುದೇ ವಸ್ತು ಆಗ್ಲಿ ಕೆಮಿಕಲ್ ಐಟಮ್ಸ್ ಯೂಶಲಿ ಮಕ್ಕಳ ರೀಚ್ ಇಂದ ಹೊರಗಡೆ ಇರಬೇಕು, ಸ್ವಲ್ಪ ದೂರದಲ್ಲಿ ಅವರಿಗೆ ಸಿಗಲಾರ್ದಂಗೆ ಮೇಲ್ಗಡೆ ಇಡಬೇಕು. ಅಂಡ್ ಹಿರಿಯರು ತಗೋ ಟ್ಯಾಬ್ಲೆಟ್ಸ್ ಆಗ್ಲಿ, ಯೂಶಲಿ ಅವ್ರ ಮಕ್ಕಳು ನೋಡ್ತಾರೆ, ಅವರಿಗೊಂದು ಕ್ಯೂರಿಯಾಸಿಟಿ ಯಾವತರ ಏನಿದೆ ಇದರಲ್ಲಿ ತಿನ್ಬೋದಾ ಏನು ಅಂತ ನೋಡಿ ಯೂಶಲಿ ಬಾಕ್ಸಸ್ ಅಲ್ಲಿ ಇಡಬೇಕು, ಇಲ್ಲ ಅಲ್ಮಾರಿಯಲ್ಲಿ ಇಡಬೇಕು.

0: ಕೇಸ್ ಆತರ ಏನಾದ್ರೂ ತಿಂದಿದ್ರೆ ಯಾವ್ದು ಟ್ಯಾಬ್ಲೆಟ್ ತಗೊಂಡಿದ್ದಾರೆ ಅದರದ್ದು ಟ್ಯಾಬ್ಲೆಟಿನ ಹೊರಗಡೆ ಕವರ್ ತಗೊಂಬಂದು ಡಾಕ್ಟರ್ಗೆ ತೋರಿಸ್ತಾರೆ. ಅದರಿಂದ ಏನೇನ್ ಕಾಂಪ್ಲಿಕೇಶನ್ ಆಗೋದಿರುತ್ತೆ ಅದನ್ನ ನೋಡಿ ಅಬ್ಸರ್ವ್ ಮಾಡಬಹುದು. ಇಲ್ಲ ಅಂತಂದ್ರೆ ಕೆಮಿಕಲ್ಸ್ ಸೇವನೆ ಮಾಡಿದ್ರೆ ಟಾಯ್ಲೆಟ್ ಕ್ಲೀನ್ ಮಾಡೋ ಕೆಮಿಕಲ್ ಆಗ್ಲಿ ಇಲ್ಲ ಆಸಿಡ್ಸ್ ಕ್ಲೀನ್ ಮಾಡೋ ವಸ್ತು ಸೇವನೆ ಮಾಡಿದ್ರೆ ಯೂಶಲಿ ಅದನ್ನು ಪರ್ಫೊರೇಷನ್ ಆಗೋ ಚಾನ್ಸಸ್ ಇರುತ್ತೆ, ಅಲ್ಸರ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೆ ಯೂಶಲಿ ಪೇರೆಂಟ್ಸ್ ಏನ್ ಮಾಡ್ತಾರೆ, ಏನಾದ್ರೂ ಕೆಮಿಕಲ್ಸ್ ನುಂಗಿದ್ರೆ ವಾಮಿಟಿಂಗ್ ಮಾಡಿಸೋಣ, ವಾಂತಿ ಮಾಡಿಸಿದ್ರೆ ಎಲ್ಲ ಹೊರಗಡೆ ಬಂದ್ಬಿಡುತ್ತೆ ಅಂತ ಯೂಶಲಿ ಮಾಡ್ತಾರೆ. ಬಟ್ ಯೂಶಲಿ ಕೆಮಿಕಲ್ಸ್ ಇಂದ ವಾಮಿಟಿಂಗ್ ಮಾಡಿದ್ರೆ ಇನ್ನೂ ಜಾಸ್ತಿ ಕಾಂಪ್ಲಿಕೇಶನ್ ಆಗುತ್ತೆ. ಸೊ ವಾಮಿಟಿಂಗ್ ಮಾಡಿಸ್ಬಾರ್ದು, ಅದಾಗದೇ ತಾನೇ ಕ್ಲೀನ್ ಆಗ್ಲಿ ಅಂತ ಬಿಡ್ಬೇಕು ಅಂಡ್ ಹಾಸ್ಪಿಟಲ್ ಕರ್ಕೊಂಡು ಬರ್ಬೇಕು.
1: ಈಗ ಇನ್ನೊಂದು ಸಾಮಾನ್ಯವಾಗಿ ಬೀದಿ ನಾಯಿಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಮಕ್ಕಳಿಗೆ ಹೊರಗಡೆ ಆಟ ಆಡ್ಲಿಕ್ಕೆ ಕರ್ಕೊಂಡು ಹೋದಾಗ ತುಂಬಾ ಎಚ್ಚರಿಕೆಯಿಂದ ಪೇರೆಂಟ್ಸ್ ಇರಬೇಕಾಗುತ್ತೆ. ಆದ್ರೆ ಕೆಲವೊಂದ್ಸರ್ತಿ ಏನಾಗುತ್ತೆ, ಪಾರ್ಕ್ಗಳಲ್ಲಿ ಕೆಲವೊಂದ್ಸರ್ತಿ ಈ ಹಾವು ಬಂದು ಮಕ್ಕಳಿಗೆ ಕಚ್ಚೋದ್ರು ಅವ್ರಿಗೆ ಮಕ್ಕಳಿಗೆ ಅರಿವಾಗಲ್ಲ ಏನೋ ಒಂದು ಇರುವೆ ಕಚ್ಚಿದೆ ಅಂತ ಅನ್ಕೊಂಡ್ಬಿಡ್ತಾರೆ. ಆ ಸಂದರ್ಭದಲ್ಲಿ ಯಾವೆಲ್ಲ ಲಕ್ಷಣಗಳು ಕಂಡು ಬರುತ್ತೆ?
0: ಯೂಶಲಿ ಹಾವು ಎರಡ್ ತರ ಇರುತ್ತೆ. ಒಂದು ಹಿಮೋಟಾಕ್ಸಿಕ್ ಅಂತ ಹೇಳ್ತಾರೆ, ಅದು ಕಚ್ಚಿದ್ರೆ ಬ್ಲೀಡಿಂಗ್ ಆಗೋ ಚಾನ್ಸಸ್ ಇರುತ್ತೆ ಎಲ್ಲ ಕಡೆ,
1: ಕಚ್ಚಿದ ಸ್ಪಾಟ್ ಅಲ್ಲಿ
0: ಮತ್ತೆ ಎಲ್ಲ ಕಡೆ ಹೋಲ್ ಬಾಡಿಯಲ್ಲಿ ಯೂಶಲಿ ವಾಮಿಟಿಂಗ್ ಆಗುತ್ತೆ ಇಲ್ಲ ಮೋಷನ್ ಅಲ್ಲಿ ಬ್ಲೀಡಿಂಗ್ ಆಗೋ ಚಾನ್ಸಸ್ ಇರುತ್ತೆ. ಆಮೇಲೆ ಸಣ್ಣ ಸಣ್ಣ ಚುಕ್ಕೆ ಚುಕ್ಕೆ ಬ್ಲೀಡಿಂಗ್ ಸ್ಪಾಟ್ ಅಂತ ಹೇಳ್ತೀವಿ ಆತರ ಕಾಣುತ್ತೆ. ಸೊ ಆತರ ಸಿಂಪ್ಟಮ್ಸ್ ಕಾಣುತ್ತೆ ಹೆಮೋಟಾಕ್ಸಿಕ್ ಅಂತ ಹೇಳ್ತೀವಿ. ಇನ್ನೊಂದು ನ್ಯೂರೋ ಟಾಕ್ಸಿಕ್ ಸ್ನೇಕ್ಸ್ ಇರ್ತವೆ. ಸೊ ಅದರಿಂದ ಏನಾಗುತ್ತೆ, ಮಕ್ಕಳಿಗೆ ಒಂದೊಂದ್ಸರ್ತಿ ಕಣ್ ಕೆಳಗಡೆ ಆಗೋದು, ತುಂಬಾ ಸುಸ್ತ್ ಅನ್ಸೋದು, ನಿದ್ದೆ ಬರೋ ತರ ಕಣ್ ಕೆಳಗಡೆ ಆಗಿರುತ್ತೆ, ಇಲ್ಲಾಂತಂದ್ರೆ ಬ್ರೀದಿಂಗ್ ಡಿಫಿಕಲ್ಟಿ ಇರುತ್ತೆ. ಆ ಲಕ್ಷಣಗಳಿದ್ದಾಗ ಹಾವಿನ ವಿಷ ಜಾಸ್ತಿ ಆಗ್ತಿದೆ ಅಂತ ಅರ್ಥ. ಸೊ ಯೂಶಲಿ ಅದಕ್ಕೆ ಟ್ರೀಟ್ಮೆಂಟ್ ಇರೋದು ಆಂಟಿ ಸ್ನೇಕ್ ವೆನಮ್ ಅಂತ ಇದೆ. ಸೊ ಅದು ಟ್ರೀಟ್ಮೆಂಟ್ ಕೊಡ್ಬೇಕು. ಸೊ ಇಮಿಡಿಯೇಟ್ ಹಾಸ್ಪಿಟಲ್ ಕರ್ಕೊಂಡ್ಬಂದು ಅದಕ್ಕೆ ಟ್ರೀಟ್ಮೆಂಟ್ ಬೇಕು.
1: ನಾಯಿ ಕಡಿತದ ಬಗ್ಗೆ ಮಾತಾಡೋದಾದ್ರೆ,
0: ನಾಯಿ ಕಡಿತ ಅಂದ್ರೆ ಮನೆಯಲ್ಲಿ ನಾಯಿಗಳಿದ್ರೆ ವ್ಯಾಕ್ಸಿನೇಷನ್ ಕೊಟ್ಟಿರ್ತಾರೆ ಮನೆಯಲ್ಲಿ ಸಾಕಿರೋ ನಾಯಿ. ಆಮೇಲೆ ಹೊರಗಡೆ ಇರೋ ನಾಯಿ ಯೂಶಲಿ ಡೇಂಜರಸ್, ಅದಕ್ಕೆ ರೇಬೀಸ್ ಇರುತ್ತೋ ಇಲ್ಲೋ ಅನ್ನೋದು ಗೊತ್ತಾಗಲ್ಲ. ಅದಕ್ಕೆ ಕಚ್ಚಿರೋದು ಇಲ್ಲ ಅಂತಂದ್ರೆ ಚೂರಿರೋದು ಇಲ್ಲ ಅಂತಂದ್ರೆ ಮಕ್ಕಳಲ್ಲಿ ಎಲ್ಲಾದ್ರೂ ಕಟ್ಟಿದ್ರೆ ಆ ಜಾಗಕ್ಕೆ ಯೂಶಲಿ ನಾಯಿ ನೆಕ್ಕಿದ್ರೆ ಇಮಿಡಿಯೇಟ್ ಹೋಗಿ ಆಂಟಿ ರೇಬೀಸ್ ವ್ಯಾಕ್ಸಿನ್ ತಗೋಬೇಕು. ಆಮೇಲೆ ಎಷ್ಟೋ ಸಲ ನೋಡಿದೀವಿ ಮನೆಯಲ್ಲಿ ವ್ಯಾಕ್ಸಿನೇಟೆಡ್ ನಾಯಿ ಇದ್ರೇನು ಕಚ್ಚಿರೋದ್ರಿಂದ ಎಷ್ಟೋ ಸಲ ರೇಬೀಸ್ ಆಗಿರೋದು ಕೇಸಸ್ ನೋಡಿದ್ವಿ. ಸೊ ನಾಯಿ ಕಚ್ಚಿರೋ ಕೇಸ್ ಇದ್ರೆ ರೇಬೀಸ್ ವ್ಯಾಕ್ಸಿನ್ ತಗೋದು ಉತ್ತಮ.
1: ಲಕ್ಷಣಗಳು ಕಂಡು ಬರುತ್ತಾ ಈ ತರ ಆದ್ರೆ ಪೇರೆಂಟ್ಸ್ ಏನಾದ್ರು ಕಂಡುಹಿಡಿಯಲಿಕ್ಕೆ ಅನುಕೂಲ ಆಗುವಂತದ್ದು,
0: ಎಲ್ಲಾದ್ರೂ ಬೈಟ್ ಮಾರ್ಕ್ಸ್ ಇರುತ್ತೆ ಇಲ್ಲ ಅಂತಂದ್ರೆ ಚೂರಿರೋದು ಎಲ್ಲಾದ್ರೂ ಮಾರ್ಕ್ಸ್ ಇರುತ್ತೆ. ಬೆಟರ್ ಅವ್ರಿಗೆ ಮನೇಲಿ ಸಾಕಿರೋ ನಾಯಿ ಇದ್ರೆ ಅವ್ರಿಗೆ ಕೈಯಿಂದ ಊಟ ಮಾಡಿಸೋದಾಗ್ಲಿ ಇಲ್ಲ ಅಂತಂದ್ರೆ ಅವ್ರದ್ದು ಅವ್ರ ಹತ್ರ ಹೋಗಿ ಬಾಲ ಜಗ್ಗದ್ದು ಇಲ್ಲ ಅಂತಂದ್ರೆ ಕಿವಿಯಲ್ಲಿ ಏನೇನೋ ಆಟ ಆಡೋದು. ಸೊ ಅದರಿಂದ ದೂರ ಇಡಬೇಕು. ಆಮೇಲೆ ರೇಬೀಸ್ ಆಗಿರೋದು ಲಕ್ಷಣಗಳು ತುಂಬಾ ಲೇಟ್ ಕಾಣುತ್ತೆ, 6 months ಆಗ್ಲಿ 1 year ಆದ್ಮೇಲೆ ಕಂಡು ಬರಬಹುದು, ಡಿಲೇ ಆಗುತ್ತೆ. ಸೊ ಏನಾದ್ರೂ ಕಚ್ಚಿರೋದು ಗೊತ್ತಿದ್ರೆ ಇಮಿಡಿಯೇಟ್ ಕರ್ಕೊಂಡ್ಬಂದು ವ್ಯಾಕ್ಸಿನ್ ಕೊಡಿಸ್ಬೇಕು.
1: ಈ ಮಕ್ಕಳು ತಮ್ಮ ಹೈಜಿನ್ ಅನ್ನು ಮೇಂಟೈನ್ ಮಾಡೋದು ಎಷ್ಟು ಮುಖ್ಯ ಆಗುತ್ತೆ?
0: ಸೊ ಎರಡ್ ತರ ಹೈಜಿನ್ ಇರುತ್ತೆ, ರೆಸ್ಪಿರೇಟರಿ ಹೈಜಿನ್ ಅಂತಾನು ಇವಾಗ ಕೋವಿಡ್ ಆದ್ಮೇಗಿಂತ ತುಂಬಾ ಮಹತ್ವ ಬಂದಿದೆ. ಆಮೇಲೆ ಇನ್ನೊಂದು ಹ್ಯಾಂಡ್ ಹೈಜಿನ್ ಅಂತ ಹೇಳ್ತೀವಿ. ಸೊ ಎರಡು ಇಂಪಾರ್ಟೆಂಟ್. ಯಾರಾದ್ರೂ ಸ್ಕೂಲ್ ಅಲ್ಲಿ ಸಹಪಾಠಿಗಳು ಅವ್ರಿಗೆ ಯಾರಿಗಾದ್ರೂ ಶೀತ ಇಲ್ಲ ಕೆಮ್ಮಿದ್ರೆ ಯೂಶಲಿ ಕರ್ಚಿಫ್ ಅಲ್ಲಿ ಕೆಮ್ಮಬೇಕು, ಇಲ್ಲಾಂದ್ರೆ ಕರ್ಚಿಫ್ ಅಲ್ಲಿ ಸೀನ್ಬೇಕು. ಇಲ್ಲ ಓಪನ್ ಆಗಿ ಸೀನಿದ್ರೆ ಬೇರೆಯವರಿಗೂ ಸ್ಪ್ರೆಡ್ ಆಗೋ ಚಾನ್ಸಸ್ ಇರುತ್ತೆ. ಆಮೇಲೆ ಹ್ಯಾಂಡ್ ಹೈಜಿನ್ ಅಂತಂದ್ರೆ ಯಾವಾಗಾದ್ರೂ ಆಟ ಆಡ್ ಬಂದ್ರು ಇಲ್ಲ ಅಂತಂದ್ರೆ ಊಟದಕ್ಕಿಂತ ಮುಂಚೆ 30 seconds ತನಕ ಹ್ಯಾಂಡ್ ಕ್ಲೀನ್ ಮಾಡ್ಬೇಕು, ಸೋಪಿಂದ ಕ್ಲೀನ್ ಮಾಡಿ ವಾಶ್ ಮಾಡ್ಬೇಕು. ಯಾವುದೇ ತರ ಡಿಸೀಸಸ್ ಸ್ಪ್ರೆಡ್ ಆಗಲ್ಲ, ಟೈಫಾಯ್ಡ್ ಆಗ್ಲಿ, ಹೊಟ್ಟೆ ಇನ್ಫೆಕ್ಷನ್ ಆಗುತ್ತೆ, ಡಯೇರಿಯಾ ಆ ತರ ಎಲ್ಲ ಬೇದೆ ಆಗೋದು ಕಡಿಮೆ ಇರುತ್ತೆ.
1: ಓಕೆ, ಈಗ ರಸ್ತೆ ನಿಯಮಗಳನ್ನ ಸಂಚಾರ ನಿಯಮಗಳನ್ನ ಪಾಲಿಸೋದು ಅಷ್ಟೇ ಮುಖ್ಯ ಆಗುತ್ತೆ. ಯಾಕಂದ್ರೆ ಈಗ ಈ ಬ್ಯುಸಿ ಲೈಫ್ ಅಲ್ಲಿ ಎಲ್ರಿಗೂ ಬೇಗ ಹೋಗ್ಬೇಕು ಅನ್ನೋದು ಒಂಥರ ತವಕ ಇದ್ದೇ ಇರುತ್ತೆ. ಈ ಸಂದರ್ಭದಲ್ಲೂ ಅನೇಕ ಅವಘಡಗಳಾಗುತ್ತೆ, ಅವಾಗ ಯಾವ ರೀತಿ ಮುನ್ನೆಚ್ಚರಿಕೆ ವಹಿಸಬೇಕು?
0: ಯಾವುದೇ ತರ ಎಚ್ಚರಿಕೆ ವಹಿಸ್ಬೇಕಂದ್ರೆ ಮಕ್ಕಳಲ್ಲಿ ಹಿರಿಯರು ಜೊತೆಗೆ ಹೊರಗಡೆ ಬಿಡ್ಬೇಕು, ಅವ್ರ ಸೂಪರ್ವಿಷನ್ ಅಲ್ಲೇ ಅವ್ರು ಹೊರಗಡೆ ಹೋಗಿರ್ಬೇಕು. ಅಂಡ್ ಯಾವಾಗ್ಲೂ ರೋಡ್ ಕ್ರಾಸ್ ಮಾಡ್ಬೇಕಾದಲ್ಲಿ ಎರಡು ಕಡೆ ಬಲ ಮತ್ತು ಎಡ ಎರಡು ಕಡೆ ನೋಡಿ ಕ್ರಾಸ್ ಮಾಡ್ಬೇಕು. ಅಂಡ್ ಇನ್ ಕೇಸ್ ಎಲ್ಲಾದ್ರೂ ಜಿಬ್ರಾ ಕ್ರಾಸಿಂಗ್ ಇದ್ರೆ ಜಿಬ್ರಾ ಕ್ರಾಸಿಂಗ್ ಯೂಸ್ ಮಾಡ್ಬೇಕು. ಆಮೇಲೆ ಹೆಲ್ಮೆಟ್ ಧರಿಸಬೇಕು. ಯೂಶಲಿ ಇವಾಗ ಗುಲ್ಬರ್ಗಾ ಅಲ್ಲಿ ಹೆಲ್ಮೆಟ್ ಕಡ್ಡಾಯ ಮಾಡಿದ್ದಾರೆ, 2-wheelers ಅವರಿಗೆ ಹೆಲ್ಮೆಟ್ ಕಡ್ಡಾಯ ಮಾಡಿದ್ದಾರೆ, ಮಕ್ಕಳಿಗೂ ಹೆಲ್ಮೆಟ್ಸ್ ಬರುತ್ತೆ. ಸೊ ಮಕ್ಕಳಲ್ಲಿ ಹೆಲ್ಮೆಟ್ಸ್ ಅನ್ನು ಕಡ್ಡಾಯವಾಗಿ ಧರಿಸಬೇಕು. ಆಮೇಲೆ ಟ್ರಿಪಲ್ ರೈಡಿಂಗ್ ಅವಾಯ್ಡ್ ಮಾಡಿ.

0: ಇವಾಗ ಯೂಶಲಿ ಪೇರೆಂಟ್ಸ್ ಎಷ್ಟೋ ಸಲ ನೋಡಿರ್ತೀವಿ, ಟೂ ವೀಲರ್ಸ್ ಮೇಲೆ 4 ಜನ ಹೋಗೋದು, 3 ಜನ ಹೋಗೋದು, ಅದು ಅವಾಯ್ಡ್ ಮಾಡಬೇಕು. ಮಕ್ಕಳು ಸೈಕಲ್ ಓಡಿಸ್ಬೇಕಾದ್ರೂ ಅದರದೇ ಹೆಲ್ಮೆಟ್ ಬರುತ್ತೆ, ಅದು ಯೂಸ್ ಮಾಡಬೇಕು. ಆಮೇಲೆ ಪ್ರೊಟೆಕ್ಟಿವ್ ಗೇರ್ಸ್ ಯೂಸ್ ಮಾಡಬೇಕು. ಕೈಯಲ್ಲೆಲ್ಲಾದರೂ ಬಿದ್ದರೆ ಚರ್ಚದಲ್ಲಿ ಅದಕ್ಕೆ ಪ್ರೊಟೆಕ್ಟಿವ್ ಗೇರ್ಸ್ ಅಂತ ಬರುತ್ತೆ, ಕೈಗೆ ಹಾಕೊಳ್ಳೋ ಗೇರ್ಸ್, ಅದೆಲ್ಲ ಯೂಸ್ ಮಾಡಿ.
1: ಸರ್, ಕಾರ್ಯಕ್ರಮದ ಕೊನೆ ಹಂತದಲ್ಲಿದ್ದೀವಿ. ಕೊನೆಯದಾಗಿ ಮಕ್ಕಳ ಸುರಕ್ಷಿತ ಬೆಳವಣಿಗೆಗೆ ಮನೆಯಲ್ಲಾಗಲಿ, ಮನೆ ಹೊರಗಡೆ ಆಗಲಿ, ಶಾಲೆಯಲ್ಲಾಗಲಿ ಯಾವ ರೀತಿ ಕಾಳಜಿ ವಹಿಸಬೇಕಂತ ಈಗಾಗಲೇ ಡಿಟೇಲ್ ಆಗಿ ಹೇಳಿದ್ರಿ, ಕೊನೆಯ ಸಂದೇಶ ಏನು ಹೇಳ್ತೀರಾ?
0: ಕೊನೆಯ ಸಂದೇಶ ಏನಂದ್ರೆ, 5 ವರ್ಷದ ಕೆಳಗಡೆ ಮಕ್ಕಳಿಗೆ ಯಾವಾಗ್ಲೂ ತುಂಬಾ ನಿಗಾದಲ್ಲಿ ಇಟ್ಕೋಬೇಕು. ಅವ್ರು ಏನೇ ಯಾವುದೇ ವಸ್ತು ತಗೊಳ್ಳೋದಾಗ್ಲಿ, ಇಲ್ಲ ಅಂತಂದ್ರೆ ಕೆಳಗಡೆ ಬೀಳೋದಾಗ್ಲಿ, ಈ ತರ ಆಗೋ ಚಾನ್ಸಸ್ ಇರುತ್ತೆ. ಮನೆಯ ಒಳಗಡೆ ಅಪಘಾತ ಆಗೋ ಚಾನ್ಸಸ್ ಜಾಸ್ತಿ. ಸೊ 5 ವರ್ಷ ಮಕ್ಕಳಿಗೆ ತೀವ್ರವಾಗಿ ಸೂಪರ್ವಿಷನ್ ಬೇಕು. ಆಮೇಲೆ ಸ್ಕೂಲಲ್ಲಿ ಮತ್ತೆ ಎಲ್ಲಾದ್ರೂ ಹೊರಗಡೆ ಎಮರ್ಜೆನ್ಸಿ ಡ್ರಿಲ್ಸ್ ಕಲ್ಸ್ಕೊಡ್ಬೇಕು, ಫೈರ್ ಸೇಫ್ಟಿ ಡ್ರಿಲ್ಸ್. ಇವಾಗ ಬೆಂಕಿ ಎದ್ದಲ್ಲಿ ಯಾವ ತರ ಹೊರಗಡೆ ಹೋಗ್ಬೇಕು, ಪ್ಯಾನಿಕ್ ಆಗ್ಬಾರ್ದು, ಆ ತರ ಎಲ್ಲ ನಾವು ಕಲ್ಸ್ಕೊಡ್ಬೇಕು. ಆಮೇಲೆ ಫಸ್ಟ್ ಏಡ್ ಕಿಟ್, ಪ್ರಾಥಮಿಕ ಚಿಕಿತ್ಸೆ ವಸ್ತುಗಳು ಮನೆಯಲ್ಲಿ ಮತ್ತೆ ಸ್ಕೂಲಲ್ಲಿ ಇಡೋದು ಮುಖ್ಯ.
1: ತುಂಬಾ ಧನ್ಯವಾದಗಳು ಡಾಕ್ಟರ್. ಇದುವರೆಗೂ ಮಕ್ಕಳ ಆರೋಗ್ಯ ಅಂದ್ರೆ ಸಣ್ಣ ಪುಟ್ಟ ವಿಷಯಗಳನ್ನು ನಾವು ತುಂಬಾ ಗಂಭೀರವಾಗಿ ಸ್ವೀಕರಿಸಿ ಅವುಗಳ ಮೇಲೆ ನಿಗಾ ಇಟ್ಟರೆ ಮಕ್ಕಳನ್ನ ಉತ್ತಮ ಆರೋಗ್ಯದಿಂದ ಬೆಳೆಸಬಹುದು ಅಂತ ವಿವರವಾಗಿ ಮಾಹಿತಿಯನ್ನು ಮಾಡಿಕೊಟ್ರಿ. ನಮ್ಮೆಲ್ಲ ಕೇಳುಗರ ಪರವಾಗಿ ನಿಮಗೆ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ಧನ್ಯವಾದಗಳು.
0: ಧನ್ಯವಾದ. ಥ್ಯಾಂಕ್ ಯು.
2: ಇದುವರೆಗೆ ಆರೋಗ್ಯ ಸಂಚಿಕೆಯಲ್ಲಿ ಮಕ್ಕಳ ಆರೋಗ್ಯ ಎಚ್ಚರಿಕೆ ಮತ್ತು ಆರೈಕೆ ಈ ಕುರಿತು ಕಲಬುರಗಿಯ ಮಕ್ಕಳ ತೀವ್ರ ನಿಗಾ ಘಟಕದ ತಜ್ಞರಾದ ಡಾಕ್ಟರ್ ಆದರ್ಶ ಅವಂತಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ.

0: ಒಳ್ಳೆಯ ಆಲೋಚನೆಗಳು ನಮ್ಮನ್ನು ಒಳ್ಳೆಯ ಕೆಲಸಗಳತ್ತ ಒಯ್ಯುತ್ತವೆ. ನಮ್ಮಲ್ಲಿ ಮಾನವೀಯತೆ ಬೆಳೆಯಬೇಕೇ? ಸದಾ ಒಳ್ಳೆಯ ಆಲೋಚನೆಗಳನ್ನೇ ಮಾಡೋಣ. ನಾವು ಸದ್ಯ ಏನಾಗಿರುವವೋ ಅದು ನಮ್ಮ ಯೋಚನೆಗಳ ಫಲ. ಇದು ಗೌತಮ ಬುದ್ಧ ಹೇಳಿರುವ ಮಾತು.
1: ಮಾನವೀಯತೆ ಮೂಡಬೇಕಾಗಿರುವುದು ಅಂತರಂಗದಿಂದ. ಪ್ರೀತಿ, ಕಾರುಣ್ಯ, ಏಕತೆ, ಸೋದರತೆ ಹಾಗೂ ನೋವಿಗೆ ಮಿಡಿಯುವ ಗುಣ, ಇವುಗಳನ್ನು ವೃದ್ಧಿಸಿಕೊಂಡರೆ ನಮಗೂ ಸುಖ, ಸುತ್ತಮುತ್ತಲಿನವರ ಬಾಳು ಸುಖಮಯ.
2: ಪ್ಲಾಸ್ಟಿಕ್ ಎಷ್ಟು ಪ್ರಯೋಜನಕಾರಿಯೋ ಮನುಕುಲಕ್ಕೆ ಅಷ್ಟೇ ಮಾರಕವೂ ಹೌದು. ವಿಶ್ವದೆಲ್ಲೆಡೆ ಪ್ಲಾಸ್ಟಿಕ್ ಬಹುದೊಡ್ಡ ಸವಾಲು. ಇವು ಮಣ್ಣು, ನೀರು, ಗಾಳಿ ಯಾವುದರಲ್ಲೂ ಕರಗಲಾರದು.
3: ಪ್ಲಾಸ್ಟಿಕ್ನಲ್ಲಿರುವ ವಿಷಕಾರಿ ರಾಸಾಯನಿಕಗಳು ಮನುಷ್ಯನ ನರಮಂಡಲ, ಚರ್ಮ ಮತ್ತು ಕಣ್ಣುಗಳಿಗೆ ಹಾನಿಕಾರಕ. ಶ್ವಾಸಕೋಶದ ಸಮಸ್ಯೆ ಮತ್ತು ಕ್ಯಾನ್ಸರ್ನಂತಹ ಭೀಕರ ರೋಗಕ್ಕೂ ಇದು ಕಾರಣವಾಗಬಹುದು.
2: ಪರಿಸರ ಪ್ರೇಮಿ ಡಾಕ್ಟರ್ ಎಸ್ ವಿ ನರಸಿಂಹನ್ ಹೀಗೆನ್ನುತ್ತಾರೆ. ಪ್ಲಾಸ್ಟಿಕ್ ಅನ್ನು ದೂರುವ ಬದಲು ಅವುಗಳಿಂದ ತಯಾರಾಗುವ ವಸ್ತುಗಳನ್ನು ಸೂಕ್ತ ರೀತಿಯಲ್ಲಿ ಬಳಸೋಣ. ಪ್ಲಾಸ್ಟಿಕ್ ಅನ್ನು ಕಂಡ ಕಂಡಲ್ಲಿ ಬಿಸಾಡದೆ ಸಂಗ್ರಹಿಸಿ ವ್ಯವಸ್ಥಿತವಾಗಿ ಮರುಬಳಕೆ ಮಾಡೋಣ.
3: ಪರಿಸರ ರಕ್ಷಣೆ ನಮ್ಮೆಲ್ಲರ ಹೊಣೆ.
4: ಹನಿ ಹನಿ ನೀರಿಗೂ ಬೆಲೆ ಇದೆ. ನೀರನ್ನು ಮಿತವಾಗಿ ಬಳಸಿ ಜೀವ ಸಂಕುಲಗಳ ಉಳಿವಿಗೆ ನೆರವಾಗಿ. ನೀರನ್ನು ವ್ಯರ್ಥ ಪೋಲು ಮಾಡದಿರಿ, ಬಾಯಾರಿದ ಜೀವಗಳ ದಾಹ ನೀಗಿಸಿರಿ.

ಶಾಂತಿಯ ನಿದ್ದೆಗೆ ಕಾರಣೀಭೂತರು. ದೇಶಕ್ಕಾಗಿ ಬದುಕುವುದು ಹೆಮ್ಮೆಯ ವಿಷಯವಾದರೆ ದೇಶಕ್ಕಾಗಿ ಮಡಿಯುವುದು ಅಮರತೆ. ಪ್ರತಿದಿನ ನಿದ್ರೆಗೆ ಜಾರುವ ಮುನ್ನ ವೀರ ಯೋಧರನ್ನು ಒಮ್ಮೆ ಸ್ಮರಿಸೋಣ ಅಲ್ಲವೇ? ಯೋಧರ ಯೋಗಕ್ಷೇಮಕ್ಕಾಗಿ ಪ್ರತಿಕ್ಷಣವೂ ಪ್ರಾರ್ಥಿಸೋಣ.

ಶತ್ರುಗಳ ಆಯುಧಗಳಿಗೆ ಎದೆಯೊಡ್ಡಿ ಹಸಿವು ನಿದ್ದೆ ಬಾಯಾರಿಕೆಗಳನ್ನು ಲೆಕ್ಕಿಸದೆ ಹಗಲಿರುಳೆನ್ನದೆ ದೇಶ ಕಾಯುವ ಯೋಧರೇ ನಮ್ಮ ನೆಮ್ಮ

0: ಆಕಾಶವಾಣಿ ಸಮಯ ಸರಿಯಾಗಿ 1 ಗಂಟೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಕುರಿತ ಪ್ರಗತಿಪಥ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಕುರಿತು ಸಂಭಾಷಣೆ.
2: ಓ ಪಂಕಜಣ್ಣ.
3: ಜಗಣ್ಣ, ಏನ್ ವಿಷಯಪ್ಪ?
2: ಈ ಮಳೆಗಾಲ ಶುರುವಾಗ್ತಿದ್ದಂಗೆನೆ ಈ ನಮ್ಮ ವಿದ್ಯುಚ್ಛಕ್ತಿ ಕೈ ಕೊಡುತ್ತೆ ನೋಡು.
3: ಅದೊಂದು ಇದ್ದೇ ಇದೆ
2: ಅಲ್ವಾ?
3: ಪ್ರತಿ ವರ್ಷ ಇದ್ದೇ ಇದೆ.
2: ಯಾಕೆಂದ್ರೆ ಈ ಮಲೆನಾಡು ಕಡೆ ಅಂತೂ ಜಾಸ್ತಿ ಈ ಮಿಂಚು, ಗುಡುಗು, ಸಿಡ್ಲು ಇದೆಲ್ಲ ಇದ್ದೇ ಇರುತ್ತೆ ಅಲ್ವಾ? ಇಂಥ ಸಂದರ್ಭದಲ್ಲಿ ವಿದ್ಯುತ್ ಸ್ವಲ್ಪ ಕೈ ಕೊಡೋದು ಜಾಸ್ತಿ.
3: ಹೌದು.
2: ಈಗ ನಮ್ಮ ಕೇಂದ್ರ ಸರ್ಕಾರದವರು ಒಂದು ಯೋಜನೆ ತಂದಿದ್ದಾರೆ.
3: ಏನೋ ಯೋಜನೆ ತಂದಿದೆಯಾ ನೀನು ಹೇಳ್ತಿದೆ ಈಗ?
2: ಅದ್ರ ಬಗ್ಗೆ ಹೇಳ್ತೀನಿ ನೋಡು. ಪ್ರಧಾನಮಂತ್ರಿ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ. ಇದು ಹೇಗೆ ಸಾಧ್ಯ ಅಂತ ನಮಗೆ ಅನಿಸುತ್ತೆ. ನಾವು ಹೇಗೆ ವಿದ್ಯುತ್ ಉತ್ಪಾದನೆ ಮಾಡ್ಕೋಬಹುದು ಅಂತ. ಈಗ ಪ್ರತಿ ಮನೆ ಮೇಲೂ ಮೇಲ್ಛಾವಣಿ ಮೇಲೆ ಜಾಗ ಇರುತ್ತೆ,
3: ಖಾಲಿ ಇರುತ್ತೆ.
2: ಖಾಲಿ ಇರುತ್ತಲ್ಲ, ಅಲ್ಲಿ ಈಗ ನೋಡಿರ್ಬೋದು ಬಹಳಷ್ಟು ಕಡೆ ನೀರನ್ನ ಕಾಯಿಸೋದಕ್ಕೆ ಈ ಸೋಲಾರ್ ಬಿಸಿ ನೀರಿನ ಘಟಕಗಳನ್ನ ನಾವು ಹಾಕೊಂಡಿರ್ತೀವಿ. ಅದರಲ್ಲಿ ಸೋಲಾರ್ ಪ್ಯಾನಲ್ ಅಂತಾನು ಕೂಡ ಇರ್ತವೆ. ಅದೇ ರೀತಿ ವಿದ್ಯುತ್ ಉತ್ಪಾದನೆ ಮಾಡ್ಕೊಳ್ಳೋದಕ್ಕೆ ಪ್ಯಾನಲ್ಗಳನ್ನ ಹಾಕೊಂಡು ಅಲ್ಲಿ ಉತ್ಪಾದನೆ ಆಗುವಂತಹ ವಿದ್ಯುತ್ತನ್ನ ನಾವು ಸಂಗ್ರಹಣೆ ಮಾಡಿಕೊಂಡು
3: ಬಳಸ್ಕೋಬಹುದು.
2: ಆ ಒಂದು ಅಂಶವನ್ನೇ ಪ್ರಧಾನಮಂತ್ರಿ ಸೂರ್ಯಘರ್ ಮುಫ್ತ್ ಬಿಜಲಿ ಯೋಜನೆ ಒಳಗೊಂಡಿರುವಂತಹದ್ದು. ಇದಕ್ಕೆ ಬೇರೆ ಬೇರೆ ಒಂದು ಮಾನದಂಡಗಳು ಇದಾವೆ, ಜೊತೆಗೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಸಹಾಯಧನ ಕೂಡ ನೀಡುತ್ತೆ ಕೇಂದ್ರ ಸರ್ಕಾರ. ಒಂದು ಸಹಾಯಧನ. ಈಗ ಉದಾಹರಣೆಗೆ ಒಂದು ಮನೆ ಅಂದ್ರೆ ಒಂದು 150 ಯೂನಿಟ್ ವರ್ಗೂ ಬಳಸ್ಕೋಬಹುದು. ಅಂತ ಒಂದು ಮನೆಗಳ ಮೇಲೆ ನಾವು 1-2 ಕಿಲೋವ್ಯಾಟ್ ಸಾಮರ್ಥ್ಯದ ಸೌರ ಫಲಕಗಳನ್ನ ಅಳವಡಿಸ್ಕೋಬಹುದು. ಇದಕ್ಕೆ 1-2 ಕಿಲೋವ್ಯಾಟ್ ಸಾಮರ್ಥ್ಯದ ಸೌರ ಫಲಕಗಳನ್ನ ಅಳವಡಿಸಿಕೊಂಡು ವಿದ್ಯುತ್ ಉತ್ಪಾದನೆ ಮಾಡ್ಕೊಳ್ಳೋದಕ್ಕೆ 30,000-60,000 ರೂಪಾಯಿವರೆಗೂ ಸಹಾಯಧನ ಸಿಗುತ್ತೆ,
3: ಕೊಡ್ತಾರೆ.
2: ಇನ್ನೊಂದೇನು ಅಂದ್ರೆ ಎರಡನೇದಾಗಿ 150-300 ಯೂನಿಟ್ಗಳ ಒಂದು ವಿದ್ಯುತ್ ಉತ್ಪಾದನೆಗೆ 2-3 ಕಿಲೋವ್ಯಾಟ್ ಸಾಮರ್ಥ್ಯದ ಸೌರ ಫಲಕಗಳನ್ನ ನಾವು ಅಳವಡಿಸ್ಕೋಬೇಕಾಗುತ್ತೆ. ಇದಕ್ಕೆ ಸಹಾಯಧನ ಎಷ್ಟು ಸಿಗುತ್ತೆ ಅಂದ್ರೆ 60,000-78,000 ರೂಪಾಯಿ. ಇನ್ನು ಕೆಲವು ದೊಡ್ಡ ಮನೆಗಳಿರ್ತವೆ, ಬೇರೆ ಬೇರೆ ಒಂದು ಉಪಯೋಗಗಳಿಗೆ ಅವರು ವಿದ್ಯುತ್ ಅನ್ನು ಬಳಸ್ತಾ ಇರ್ತಾರೆ, ಅವ್ರಿಗೆ 300 ಯೂನಿಟ್ಗಿಂತ ಜಾಸ್ತಿ ವಿದ್ಯುತ್ ಬೇಕಾಗುತ್ತೆ ಒಂದು ತಿಂಗಳಿಗೆ, ಇದು ಲೆಕ್ಕಾಚಾರ. ಅಂತವರು 3 ಕಿಲೋವ್ಯಾಟ್ಗಿಂತ ಹೆಚ್ಚು ಸಾಮರ್ಥ್ಯದ ಸೌರ ಫಲಕಗಳನ್ನ ಮನೆ ಮೇಲೆ ಅಳವಡಿಸ್ಕೋಬೇಕಾಗುತ್ತೆ. ಅವ್ರಿಗೆ ಸುಮಾರು 78,000 ರೂಪಾಯಿ ಸಿಗುತ್ತೆ ಗರಿಷ್ಠ. ಇದು
3: ಗರಿಷ್ಠ.
2: ಹಾಗಾಗಿ ಸಹಾಯಧನವನ್ನು ಬಳಸ್ಕೊಂಡು ನಾವು ಇದನ್ನ ಅಳವಡಿಸ್ಕೊಂಡ್ರೆ ನಮಗೆ ತಗಲುವಂತ ಖರ್ಚು ಕೂಡ ಕಡಿಮೆ ಆಗುತ್ತೆ. ನಾವು ನಮ್ಮ ವಿದ್ಯುತ್ ಉತ್ಪಾದನೆಯಲ್ಲಿ ಒಂದು ಸ್ವಾವಲಂಬನೆ ಸಾಧಿಸಬಹುದು. ಅಂತಿಮವಾಗಿ ನಮ್ಮ ದೇಶಕ್ಕೆ ಇದು ಅನುಕೂಲ ಆಗುತ್ತೆ. ಪ್ರತಿಯೊಬ್ಬರೂ ಕೂಡ ಇಷ್ಟಿಷ್ಟು ವಿದ್ಯುತ್ ಉತ್ಪಾದನೆ ಮಾಡ್ತಾ ಹೋದ್ರೆ ಸರ್ಕಾರದ ಮೇಲಿನ ಅವಲಂಬನೆ ಕಡಿಮೆ ಆಗುತ್ತೆ. ನಮ್ಮ ವಿದ್ಯುತ್ ಸರಬರಾಜು ಕಂಪನಿಗಳಾಗ್ಬೋದು, ವಿದ್ಯುತ್ ಉತ್ಪಾದನಾ ನಿಗಮಗಳಾಗ್ಬೋದು, ಮತ್ತೆ ಅವುಗಳನ್ನ ಸಾಗಾಣಿಕೆ ಮಾಡುವಂತಹ ನಿಗಮಗಳಾಗ್ಬಹುದು, ಒಂದ್ ಕಡೆ ಇನ್ನೊಂದ್ ಕಡೆಗೆ ಅದನ್ನ ಹರಿಸ್ಬೇಕಾಗತ್ತಲ್ಲಪ್ಪ, ಅದಕ್ಕೆ ಬೇಕಾಗುವಂತ ಖರ್ಚುಗಳು ಇವೆಲ್ಲ ಬಹಳಷ್ಟು ಕಡಿಮೆ ಆಗುತ್ತೆ. ಮತ್ತೆ ವಿದ್ಯುತ್ ಉತ್ಪಾದನೆ ಮಾಡಿ ನಾವು ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ ಅದನ್ನ ಹರಿಸ್ತೀವಲ್ಲ, ಅದರಲ್ಲೇ ಸಾಕಷ್ಟು ನಷ್ಟ ಉಂಟಾಗುತ್ತೆ, ಅದು ಕೂಡ ತಪ್ಪುತ್ತೆ ನೋಡು. ಅಂದ್ರೆ ಇಷ್ಟೆಲ್ಲ ಇದರಲ್ಲಿ ಅನುಕೂಲಗಳಿದಾವೆ. ಮತ್ತೆ ಈ 3 ಕಿಲೋವ್ಯಾಟ್ ವರ್ಗೂ ಏನು ಈ ಸೌರ ಫಲಕಗಳನ್ನ ನಾವು ಅಳವಡಿಸ್ಕೊಳ್ತೀವಿ, ಯಾವುದೇ ಆಧಾರ ಇಲ್ಲದಲ್ಲೇ ಅದಕ್ಕೆ ಸಾಲ ಕೊಡ್ತಾರೆ ಬ್ಯಾಂಕ್ನವರು. ಅದಕ್ಕೆ ಕಡಿಮೆ ಬಡ್ಡಿ ದರ ಕೂಡ ಇರುತ್ತೆ. ಮುಖ್ಯವಾಗಿ ಅವರು ಭಾರತದ ನಾಗರಿಕರಾಗಿರ್ಬೇಕು, ಮತ್ತೆ ಸ್ವಂತ ಮನೆಯನ್ನು ಹೊಂದಿರಬೇಕಾಗತ್ತೆ, ಮತ್ತೆ ಮೇಲ್ಗಡೆ

0: ಈ ಸೌರ ಫಲಕಗಳನ್ನು ಅಳವಡಿಸ್ಕೊಳ್ಳೋದಕ್ಕೆ ಸ್ಥಳ ಇರಬೇಕಾಗತ್ತೆ. ಮತ್ತು ಅವರು ಈಗಾಗಲೇ ವಿದ್ಯುತ್ ಸಂಪರ್ಕವನ್ನು ಹೊಂದಿರಬೇಕಾಗತ್ತೆ. ಮತ್ತು ಈಗಾಗಲೇ ಯಾವುದಾದ್ರೂ ಈ ಸೌರ ಒಂದು ಶಕ್ತಿ ಯೋಜನೆಗಳಲ್ಲಿ ಅವರು ಸಹಾಯಧನ ಪಡೆದಿರಬಾರ್ದು. ಇದನ್ನು ಅಳವಡಿಸ್ಕೊಳ್ಳೋದು ಹೇಗೆ ಅಂದರೆ, ಒಂದು ಇದಕ್ಕೋಸ್ಕರನೇ ಒಂದು ವೆಬ್ಸೈಟ್ ಇದೆ. ವೆಬ್ಸೈಟ್ಗೆ ಹೋಗ್ಬಿಟ್ಟು ಅಲ್ಲಿ ನಮ್ಮ ವೈಯಕ್ತಿಕ ವಿವರಗಳನ್ನು ಕೊಟ್ಟು ನಾವು ನೋಂದಣಿ ಮಾಡ್ಕೋಬೇಕು. ನೋಂದಣಿ ಮಾಡ್ಕೊಂಡ ಮೇಲೆ ನಮಗೆ ಒಂದು ಕನ್ಸ್ಯೂಮರ್ ನಂಬರ್ ಅಂತ ಸಿಗುತ್ತೆ, ಗ್ರಾಹಕರ ಸಂಖ್ಯೆ, ಮತ್ತು ನಮ್ಮ ಮೊಬೈಲ್ ನಂಬರನ್ನು ಬಳಸ್ಕೊಂಡು ನಾವು ಲಾಗಿನ್ ಆಗಬೇಕು. ಲಾಗಿನ್ ಆದಮೇಲೆ ನಮ್ಮ ಮೇಲ್ಛಾವಣಿ ಸೌರ ಫಲಕ ಯೋಜನೆಗೆ ನಾವು ಅರ್ಜಿಯನ್ನು ಹಾಕಬೇಕಾಗತ್ತೆ. ಮತ್ತು ಆ ಒಂದು ಅರ್ಜಿಯನ್ನು ತುಂಬಬೇಕಾಗತ್ತೆ. ತುಂಬಿದಾದಮೇಲೆ ಆ ಒಂದು ಜಿಲ್ಲೆಯಲ್ಲಿ ಯಾವುದು ಕಂಪನಿ ಇರುತ್ತಲ್ಲ, ಅವರು ಅದಕ್ಕೆ ಒಂದು ಅನುಮೋದನೆ ಕೊಡಬೇಕಾಗತ್ತೆ. ಅನುಮೋದನೆ ಕೊಟ್ಟಾದಮೇಲೆ ನಾವು ಒಬ್ಬರು ನೋಂದಣಿ ಆಗಿರುವಂತಹ ಈ ಸೌರಶಕ್ತಿ ಫಲಕಗಳನ್ನು ಅವರು ಸರಬರಾಜು ಮಾಡುವಂತಹ, ಅದನ್ನ ಅಳವಡಿಸುವಂತಹ ಕೆಲವು ವೆಂಡರ್ಸ್ ಅಂತೀವಿ, ಮಾರಾಟಗಾರರು, ತಂತ್ರಜ್ಞರು, ಅವರನ್ನು ಕೂಡ ನಾವು ಆಯ್ಕೆ ಮಾಡ್ಕೋಬೇಕಾಗತ್ತೆ. ಒಂದ್ಸರಿ ಎಲ್ಲ ನಾವು ಅಳವಡಿಸ್ಕೊಂಡ್ಮೇಲೆ ನಾವು ಮತ್ತೆ ಈ ಒಂದು ಎಲ್ಲ ವಿವರಗಳನ್ನು ವಿದ್ಯುತ್ ಸರಬರಾಜು ಕಂಪನಿಗೆ ಒದಗಿಸ್ಬಿಟ್ಟು ಒಂದು ನೆಟ್ ಮೀಟರ್ ಅಂತ ಅಂದು ಇರುತ್ತೆ, ಅದಕ್ಕೆ ನಾವು ಒಂದು ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ.
1: ಜಗಣ ನೆಟ್ ಮೀಟರ್ ಅಂದ್ರೇನು?
0: ನೆಟ್ ಮೀಟರ್ ಅಂದರೆ ಈಗ ನಾವು ನಮ್ಮಲ್ಲಿ ವಿದ್ಯುತ್ತನ್ನು ಬಳಸ್ಕೊಳ್ತಾ ಇರ್ತೀವಿ, ವಿದ್ಯುತ್ ಬಳಸ್ಕೊಂಡ್ರೆ ಎಷ್ಟು ಅದು ನಾವು ಬಳಸ್ಕೊಂಡ್ವಿ ಅಂತ ಅದು ಕೂಡ ಅದರಲ್ಲಿ ದಾಖಲೆ ಆಗತ್ತೆ. ಮತ್ತೆ ನಮ್ಮಲ್ಲಿ ಉತ್ಪಾದನೆ ಆದಂಥ ವಿದ್ಯುತ್ತು ಏನಾದರೂ ಈ ವಿದ್ಯುತ್ ಸರಬರಾಜು ಕಂಪನಿಯ ಒಂದು ಗ್ರಿಡ್ ಅಂತೀವಿ ಜಾಲಕ್ಕೆ ಅದು ಹರಿದ್ರೆ, ನಮ್ಮಲ್ಲಿ ಉತ್ಪಾದನೆ ಆಗಿರುವಂತಹ ವಿದ್ಯುತ್ ಹರಿದ್ರೆ ಅವ್ರಿಗೆ ಲಾಭ ಆಗತ್ತಲ್ಲ, ಅದನ್ನು ಕೂಡ ಅದು ದಾಖಲಿಸುತ್ತೆ. ಅದಕ್ಕೆ ಆ ನೆಟ್ ಮೀಟರ್ ಅಂತಾರೆ, ಟೂ ವೇ ಮೀಟರ್, ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ, ಅದನ್ನು ಕೂಡ ನಾವು ಅದಕ್ಕೆ ಅಪ್ಲೈ ಮಾಡಬೇಕಾಗತ್ತೆ. ಈಗ ಆ ಒಂದು ನೆಟ್ ಮೀಟರ್ ಅಂತೀವಲ್ಲ, ಅದನ್ನು ಸ್ಥಾಪಿಸಿದ್ದಾದ್ಮೇಲೆ ಆ ವಿದ್ಯುತ್ ವಿತರಣಾ ಕಂಪನಿ ಅವರು ಅದನ್ನ ಪರಿವೀಕ್ಷಣೆ ಮಾಡಿ ಆ ಒಂದು ಘಟಕಕ್ಕೆ ಅವರೊಂದು ಪ್ರಮಾಣ ಪತ್ರ ನೀಡ್ತಾರೆ. ಪ್ರಮಾಣ ಪತ್ರವನ್ನ ನಾವು ಎಲ್ಲಿ ತಗೋಬಹುದು ಅಂತ ಅಂದ್ರೆ, ಅದನ್ನ ನಾವು ಎಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೊಂಡಿರ್ತೀವಲ್ಲ ನೋಂದಣಿ, ಅಲ್ಲೇನೆ ಅದನ್ನ ಡೌನ್ಲೋಡ್ ಮಾಡ್ಕೋಬೇಕಾಗತ್ತೆ. ಆಮೇಲೆ ನಮ್ಮ ಬ್ಯಾಂಕ್ ವಿವರಗಳು ಮತ್ತೆ ಒಂದು ಕ್ಯಾನ್ಸಲ್ಡ್ ಚೆಕ್, ವಜಾ ಮಾಡಿದಂತ ಚೆಕ್, ಇದನ್ನೆಲ್ಲ ನೀಡಿ 30 ದಿನದ ಒಳಗಡೆ ಸಹಾಯಧನವನ್ನು ಕೂಡ ನಾವು ಪಡಿಬಹುದು. ಜೊತೆಗೆ ಇನ್ನೊಂದು ವಿಚಾರ ಅಂತ ಅಂದ್ರೆ, ನಾವು ಮೊದಲೇ ಹೇಳಿದ್ವಿ ವಿದ್ಯುತ್ತನ್ನು ಕೂಡ ನಾವು ಮಾರಾಟ ಮಾಡಬಹುದು ಅಂತ. ಅಂದ್ರೆ ನಮ್ಮಲ್ಲಿ ಈಗ ಅಳವಡಿಸ್ಕೊಂಡಿರ್ತೀವಿ, ವಿದ್ಯುತ್ ಮಾರಾಟ ಅಂತ ಅಂದ್ರೆ ಪಂಕಜಣ, ನಮ್ಮಲ್ಲಿ ಹೆಚ್ಚು ವಿದ್ಯುತ್ ಉತ್ಪಾದನೆ ಆಗಿರುತ್ತೆ. ನಾವು ಬಳಸ್ಕೊಂಡು ಉಳಿದಿರುವಂತಹ ವಿದ್ಯುತ್ತು ಮತ್ತೆ ಈ ವಿದ್ಯುತ್ ಸರಬರಾಜು ಮಾಡುವಂತಹ ಕಂಪನಿಯ ಜಾಲಕ್ಕೆ ಹೋಗುತ್ತೆ, ಅದು ಕೂಡ ನಮ್ಮ ನೆಟ್ ಮೀಟರ್ ಅಲ್ಲಿ ದಾಖಲೀಕರಣ ಆಗುತ್ತೆ. ಆ ಈ ಮೀಟರ್ ಅನ್ನ ಓದೋಕೆ ಬರ್ತಾರಲ್ಲ ಪ್ರತಿ ತಿಂಗಳು, ಅವರು ಅದನ್ನ ದಾಖಲಿಸಿ ಎಷ್ಟು ಹಣವನ್ನ ಇವರಿಗೆ ನಾವು ಕೊಡಬಹುದು ಅಂತ, ಅದಕ್ಕೊಂದು ಒಂದು ಯೂನಿಟ್ಗೆ ಇಷ್ಟು ಅಂತ ಇರುತ್ತೆ, ಅದು ಅಕೌಂಟ್ಗೆ ನಮ್ಮ ಏನು ಖಾತೆಗೆ ಅದು ಸೇರ್ಕೊಳ್ಳುತ್ತೆ. ಅಂದ್ರೆ ಅದರಿಂದನೂ ಕೂಡ ನಮಗೆ ಒಂದು
1: ಪ್ರಯೋಜನ
0: ಆಗುತ್ತೆ, ಲಾಭನೂ ಕೂಡ ಆಗುತ್ತೆ. ಈ ಯೋಜನೆಯಿಂದ ಒಂದು ಮುಖ್ಯವಾದ ಅನುಕೂಲ ಅಂದ್ರೆ, ನಾವು ವಿದ್ಯುತ್ ಉತ್ಪಾದನೆಯಲ್ಲಿ ಸ್ವಾವಲಂಬನೆ ಸಾಧಿಸಬಹುದು, ಜೊತೆಗೆ ಸ್ವಲ್ಪ ಮಟ್ಟಿನ ಆದಾಯವನ್ನು ಕೂಡ ಪಡ್ಕೋಬಹುದು. ತುಂಬಾ ಚೆನ್ನಾಗಿದೆ ಅಲ್ವೇ?
1: ಚೆನ್ನಾಗಿದೆ ಜಗಣ್ಣ. ಮೊದಲು ಸೌರಶಕ್ತಿಯಿಂದ ಬಿಸಿ ಬಿಸಿ ನೀರು, ಈಗ ಬಿಸಿ ಬಿಸಿ ವಿದ್ಯುತ್ ಶಕ್ತಿ.
0: ವಿದ್ಯುತ್ ಶಕ್ತಿ, ಹಾಗಾಗಿ ಇದು ಒಂದು ರೀತಿ ಖರ್ಚಾಗದೆ ಇರುವಂತಹ ಒಂದು ಶಕ್ತಿಯ ಮೂಲ ನೋಡು.
1: ಹೌದೌದು.
0: ಅಂದ್ರೆ ಇದು ನವೀಕರಿಸಬಹುದಾದಂತ ಇಂಧನ ಮೂಲ, ಹಾಗಾಗಿ ಇದ್ರ ಕಡೆಗೆ ನಾವು ಹೆಚ್ಚು ಗಮನವನ್ನ ಕೊಡಬೇಕು. ಸರ್ಕಾರನು ಕೂಡ ಇದ್ರ ಬಗ್ಗೆ ಹೆಚ್ಚು ಗಮನ ಕೊಟ್ಟು ಸಹಾಯಧನವನ್ನು ಕೂಡ ಕೊಡ್ತಾ ಇದ್ದಾರೆ. ಇದನ್ನ ನಾವು ಸದುಪಯೋಗ ಪಡಿಸ್ಕೋಬೇಕು ನೋಡು ಪಂಕಜಣ್ಣ. ಈ ವಿಚಾರನ ಈ ಸೌರಶಕ್ತಿ ಘಟಕಗಳನ್ನು ಅಳವಡಿಸ್ಕೊಳ್ಳೋದಕ್ಕೆ ಯಾರು ಆಸಕ್ತಿ ವಹಿಸಬಹುದು ಅವರೆಲ್ಲರಿಗೂ ತಿಳಿಸೋಣ ನೋಡು.
1: ಒಳ್ಳೆ ಮಾಹಿತಿ ಕೊಟ್ಟಪ್ಪ.
0: ಸರಿ ಪಂಕಜಣ್ಣ, ನಾನು ಬರ್ತೀನಿ, ಎಲ್ಲರಿಗೂ ತಿಳಿಸೋಣ.
1: ಆಯ್ತು ಆಯ್ತು ಆಯ್ತು.
2: ಇದುವರೆಗೆ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಕುರಿತ ಪ್ರಗತಿ ಪಥ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಕುರಿತು ಸಂಭಾಷಣೆ ಕೇಳಿದಿರಿ. ಭಾಗವಹಿಸಿದವರು ಪಿಎಂ ಜಗದೀಶ್ ಹಾಗೂ ಪಂಕಜ್ ಡಿ ಕುರ್ತರ್ಕರ್.

0: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಸರ್ವಮಂಗಳ ಎಂ ಕುಶಾಲ್. ಮುಖ್ಯಾಂಶಗಳು. ನೀಟ್ ಸೇರಿದಂತೆ ಹಲವು ವಿಚಾರಗಳ ಕುರಿತು ವಿರೋಧ ಪಕ್ಷಗಳ ಗದ್ದಲ ಹಿನ್ನೆಲೆ ಸಂಸತ್ತಿನ ಉಭಯ ಕಲಾಪ ಮುಂದೂಡಿಕೆ. ಅಸ್ಸಾಂ ಪ್ರವಾಹ ಪರಿಸ್ಥಿತಿ ಪರಿಶೀಲಿಸಿದ ಕೇಂದ್ರ ಸಚಿವ ಜೆಪಿ ನಡ್ಡಾ, ಕೇಂದ್ರ ಸರ್ಕಾರದಿಂದ ನೆರವಿನ ಭರವಸೆ. ಕೇಂದ್ರ ರಾಸಾಯನಿಕ ಮತ್ತು ರಸಗೊಬ್ಬರ ಸಚಿವಾಲಯದ ವತಿಯಿಂದ ನವದೆಹಲಿಯಲ್ಲಿ ನಾಳೆ ಇಂಡಿಯಾ ಮೆಡಿಕಲ್ ಡಿವೈಸ್ 2026 ಸಮ್ಮೇಳನ. 20 ವರ್ಷದೊಳಗಿನ ವಿಶ್ವ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್, ಭಾರತದ ಆಶೀಶ್ ಧರಣಿಧರನ್ ಹಾಗೂ ಅಮಾನತ್ ಕಾಂಬೋಜ್ ಫೈನಲ್ಗೆ ಲಗ್ಗೆ. ವಾರ್ತೆಗಳ ವಿವರ. ನೀಟ್ ಪರೀಕ್ಷೆ ವಿಷಯಕ್ಕೆ ಸಂಬಂಧಿಸಿದಂತೆ ವಿದ್ಯಾರ್ಥಿಗಳ ಪ್ರತಿಭಟನೆಯ ಮೇಲಿನ ಶಂಕಿತ ಪೊಲೀಸ್ ಕ್ರಮ ಸೇರಿದಂತೆ ಹಲವು ವಿಚಾರಗಳ ಕುರಿತು ವಿರೋಧ ಪಕ್ಷಗಳ ಗದ್ದಲದ ನಂತರ ಲೋಕಸಭೆಯನ್ನು ಮಧ್ಯಾಹ್ನ 2 ಗಂಟೆಯವರೆಗೆ ಮುಂದೂಡಲಾಯಿತು. ಬೆಳಗ್ಗೆ 11 ಗಂಟೆಗೆ ಕಲಾಪ ಪ್ರಾರಂಭವಾದಾಗ ಲೋಕಸಭೆಯು ಹಿರೋಶಿಮಾ ಮತ್ತು ನಾಗಸಾಕಿ ಅಣುಬಾಂಬ್ ದಾಳಿಯ ಸಂತ್ರಸ್ತರಿಗೆ ಶ್ರದ್ದಾಂಜಲಿ ಸಲ್ಲಿಸಿತು. ಜಪಾನ್ನ ಹಿರೋಶಿಮಾ ಮತ್ತು ನಾಗಸಾಕಿಯ ಮೇಲಿನ ಭೀಕರ ಅಣುಬಾಂಬ್ ದಾಳಿಗೆ ಇಂದು 81 ವರ್ಷಗಳು ತುಂಬಿವೆ ಎಂದು ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ಹೇಳಿದರು. ಆಗಸ್ಟ್ 6 ಮತ್ತು 9 ರಂದು ಈ ಎರಡು ನಗರಗಳ ಮೇಲೆ ಅಣುಬಾಂಬ್ಗಳನ್ನು ಹಾಕಲಾಯಿತು. ಇದರ ಪರಿಣಾಮವಾಗಿ ಲಕ್ಷಾಂತರ ನಾಗರಿಕರು ಸಾವನ್ನಪ್ಪಿದ್ದರು ಮತ್ತು ಅಪಾರ ಸಂಖ್ಯೆಯ ಜನರು ಗಾಯಗೊಂಡರು ಎಂದು ಅವರು ತಿಳಿಸಿದರು. ಈ ಘಟನೆಯ ನಂತರವೇ ಜಗತ್ತು ಮೊದಲ ಬಾರಿಗೆ ಪರಮಾಣು ಶಸ್ತ್ರಾಸ್ತ್ರಗಳ ವಿನಾಶಕಾರಿ ಪ್ರಭಾವದ ಬಗ್ಗೆ ತಿಳಿದುಕೊಂಡಿತು ಎಂದು ಅವರು ಹೇಳಿದರು.
1: आज से 81 वर्ष पूर्व जापान के हिरोशिमा और नागासाकी शहर पर क्रमश 6 और 9 अगस्त 1945 को परमाणु बम गिराए गए थे. इस अभूतपूर्व त्रासदी में लाखों निर्दोष लोगों ने अपने प्राण गवाए तथा असंख्य लोग गंभीर रूप से प्रभावित हुए. ये सभा विश्व को सामूहिक विनाश के हथियारों से मुक्त करने के लिए अपनी प्रतिबद्धता पुनः दोहराती है.
0: ಸಾಮೂಹಿಕ ಶಸ್ತ್ರಾಸ್ತ್ರಗಳಿಲ್ಲದ ಜಗತ್ತನ್ನು ನಿರ್ಮಿಸುವ ತನ್ನ ಬದ್ಧತೆಯನ್ನು ಸದನವು ಪುನರುಚ್ಚರಿಸುತ್ತದೆ ಮತ್ತು ಪರಮಾಣು ಶಸ್ತ್ರಾಸ್ತ್ರಗಳನ್ನು ನಿರ್ಮೂಲನೆ ಮಾಡಲು ಹಾಗೂ ಜಾಗತಿಕ ಶಾಂತಿ ಮತ್ತು ಸೌಹಾರ್ದತೆಯನ್ನು ಕಾಯ್ದುಕೊಳ್ಳಲು ಒಟ್ಟಾಗಿ ಶ್ರಮಿಸಲು ಸರ್ಕಾರ ಸಂಕಲ್ಪ ಮಾಡುತ್ತದೆ ಎಂದು ಓಂ ಬಿರ್ಲಾ ಹೇಳಿದ್ದಾರೆ. ಹಿರೋಶಿಮಾ ಮತ್ತು ನಾಗಸಾಕಿ ಅಣುಬಾಂಬ್ ದಾಳಿಯ ಸಂತ್ರಸ್ತರ ನೆನಪಿಗಾಗಿ ಸದನವು ಮೌನ ಆಚರಿಸಿತು. ನಂತರ ಓಂ ಬಿರ್ಲಾ ಅವರು ಪ್ರಶ್ನೋತ್ತರ ಕಲಾಪವನ್ನು ತೆಗೆದುಕೊಳ್ಳಲು ಯತ್ನಿಸಿದರು. ಆದರೆ ವಿರೋಧ ಪಕ್ಷದ ಸದಸ್ಯರು ವಿದ್ಯಾರ್ಥಿಗಳ ಪ್ರತಿಭಟನೆಯ ಮೇಲಿನ ಪೊಲೀಸ್ ಕ್ರಮದ ವಿಷಯವನ್ನು ಪ್ರಸ್ತಾಪಿಸಿದರು. ವಿದ್ಯಾರ್ಥಿಗಳ ಪ್ರತಿಭಟನೆಯ ಮೇಲಿನ ಶಂಕಿತ ಪೊಲೀಸ್ ಕ್ರಮದ ಕುರಿತು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರಿಂದ ಹೇಳಿಕೆಯನ್ನು ವಿರೋಧ ಪಕ್ಷದ ಸದಸ್ಯರು ಆಗ್ರಹಿಸುತ್ತಿದ್ದರು. ಪ್ರಶ್ನೋತ್ತರ ಕಲಾಪವು ಕಲಾಪದ ಪ್ರಮುಖ ಭಾಗವಾಗಿದ್ದು ಇದು ಪ್ರತಿಯೊಬ್ಬ ಸದಸ್ಯರಿಗೂ ಪ್ರಶ್ನೆಗಳನ್ನು ಎತ್ತಲು ಅವಕಾಶ ನೀಡುತ್ತದೆ ಎಂದು ಸ್ಪೀಕರ್ ಹೇಳಿದರು. ಅಸ್ಸಾಂನಲ್ಲಿ ಪ್ರವಾಹ ಪರಿಸ್ಥಿತಿಯನ್ನು ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಜೆಪಿ ನಡ್ಡಾ ಪರಿಶೀಲಿಸಿದ್ದು ಕೇಂದ್ರ ಸರ್ಕಾರದಿಂದ ಸಾಧ್ಯವಿರುವ ಎಲ್ಲಾ ನೆರವು ಒದಗಿಸುವ ಭರವಸೆ ನೀಡಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನಿರ್ದೇಶನದ ಮೇರೆಗೆ ಸಚಿವರು ಅಸ್ಸಾಂ ನಾಗಾಲ್ಯಾಂಡ್ ಗಡಿಯಲ್ಲಿರುವ ಶಿವಸಾಗರ್ ಜಿಲ್ಲೆಯ ನೇಪಾಳಿ ಖುಟಿ ಪ್ರದೇಶಕ್ಕೆ ಭೇಟಿ ನೀಡಿದರು. ಜುಲೈ 19ರಂದು ಆರಂಭವಾದ ಪ್ರವಾಹದ ಇತ್ತೀಚಿನ ಅಲೆಯಿಂದ ತೀವ್ರವಾಗಿ ಹಾನಿಗೊಳಗಾದ ಪ್ರದೇಶಗಳ ಪೈಕಿ ಈ ಪ್ರದೇಶವೂ ಒಂದಾಗಿದೆ. ಕೇಂದ್ರ ರಾಸಾಯನಿಕ ಮತ್ತು ರಸಗೊಬ್ಬರ ಸಚಿವಾಲಯವು ಭಾರತೀಯ ವಾಣಿಜ್ಯ ಮತ್ತು ಕೈಗಾರಿಕಾ ಮಹಾಸಂಘ ಸಹಯೋಗದಲ್ಲಿ ನಾಳೆ ನವದೆಹಲಿಯಲ್ಲಿ 2 ದಿನಗಳ ಇಂಡಿಯಾ ಮೆಡಿಕಲ್ ಡಿವೈಸ್ 2026 ಸಮ್ಮೇಳನವನ್ನು ಆಯೋಜಿಸಿದೆ. ವಿಕಸಿತ ಭಾರತದತ್ತ ಗುಣಮಟ್ಟದ ವೈದ್ಯಕೀಯ ಸಾಧನಗಳ ಜಾಗತಿಕ ಕೇಂದ್ರವಾಗಿ ಭಾರತ ಎಂಬ ವಿಷಯಾಧಾರಿತ

0: ಸಮ್ಮೇಳನವನ್ನು ಕೇಂದ್ರ ರಾಸಾಯನಿಕ ಮತ್ತು ರಸಗೊಬ್ಬರ ಖಾತೆ ರಾಜ್ಯ ಸಚಿವೆ ಅನುಪ್ರಿಯಾ ಪಟೇಲ್ ಉದ್ಘಾಟಿಸಲಿದ್ದಾರೆ. ಎರಡನೇ ದಿನ ಕೇಂದ್ರ ಸಚಿವ ಜಗತ್ ಪ್ರಕಾಶ್ ನಡ್ಡಾ ಅವರು ಆತ್ಮನಿರ್ಭರ ಮೆಡ್ಟೆಕ್ ವಿಕಸಿತ ಭಾರತದತ್ತ ಭಾರತದ ಪಯಣ ವಿಷಯದ ಕುರಿತು ಮುಖ್ಯ ಭಾಷಣ ಮಾಡಲಿದ್ದಾರೆ. ಸಮ್ಮೇಳನದಲ್ಲಿ ನೀತಿ ನಿರೂಪಕರು, ಉದ್ಯಮದ ಪ್ರತಿನಿಧಿಗಳು, ಆರೋಗ್ಯ ಕ್ಷೇತ್ರದ ತಜ್ಞರು, ಸಂಶೋಧಕರು, ಹೂಡಿಕೆದಾರರು ಹಾಗೂ ಇತರ ಪಾಲುದಾರರು ಭಾಗವಹಿಸಿ ಭಾರತದ ವೈದ್ಯಕೀಯ ಸಾಧನಗಳ ಕ್ಷೇತ್ರದ ಭವಿಷ್ಯ ಮತ್ತು ಬೆಳವಣಿಗೆ ಕುರಿತು ಚರ್ಚಿಸಲಿದ್ದಾರೆ. ಕೇಂದ್ರ ಹೊಸ ಮತ್ತು ನವೀಕರಿಸಬಹುದಾದ ಇಂಧನ ಸಚಿವ ಪ್ರಹ್ಲಾದ್ ಜೋಶಿ ಅವರು ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆಯು ಭಾರತದಲ್ಲಿ 50 ಲಕ್ಷಕ್ಕೂ ಹೆಚ್ಚು ಫಲಾನುಭವಿ ಕುಟುಂಬಗಳನ್ನು ತಲುಪಿದೆ ಎಂದು ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ನಡೆದ ಸಿಐಐ ಅಂತಾರಾಷ್ಟೀಯ ಇಂಧನ ಸಮಾವೇಶ ಮತ್ತು ಪ್ರದರ್ಶನವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಪ್ರಸ್ತುತ 19 ಲಕ್ಷ ಕುಟುಂಬಗಳು ಶೂನ್ಯ ವಿದ್ಯುತ್ ಬಿಲ್ ಪಡೆಯುತ್ತಿವೆ. ಈ ಯೋಜನೆಯ ಮೂಲಕ 12 ಲಕ್ಷಕ್ಕೂ ಹೆಚ್ಚು ಕುಟುಂಬಗಳು ಹೆಚ್ಚುವರಿ ವಿದ್ಯುತ್ ಮಾರಾಟ ಮಾಡಿ 421 ಕೋಟಿ ರೂಪಾಯಿ ಗಳಿಸಿವೆ ಎಂದು ಹೇಳಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ಅವರು ದಿವಂಗತ ಮಾಜಿ ವಿದೇಶಾಂಗ ಸಚಿವೆ ಸುಷ್ಮಾ ಸ್ವರಾಜ್ ಅವರ ಪುಣ್ಯತಿಥಿ ಅಂಗವಾಗಿ ಇಂದು ಅವರಿಗೆ ಗೌರವ ನಮನ ಸಲ್ಲಿಸಿದ್ದಾರೆ. ಸಾಮಾಜಿಕ ಜಾಲತಾಣದ ಸಂದೇಶದಲ್ಲಿ ಸುಷ್ಮಾ ಸ್ವರಾಜ್ ಅವರು ತಮ್ಮ ಪ್ರಖರ ವಾಗ್ಮಿತೆ, ಸೂಕ್ಷ್ಮ ಸಂವೇದನೆಯ ನಾಯಕತ್ವ ಹಾಗೂ ರಾಷ್ಟದ ಹಿತಾಸಕ್ತಿಗಳ ಬಗೆಗಿನ ಅಚಲ ಬದ್ಧತೆಯಿಂದ ಭಾರತೀಯ ರಾಜಕೀಯ ಕ್ಷೇತ್ರದಲ್ಲಿ ವಿಶಿಷ್ಟ ಸ್ಥಾನ ಗಳಿಸಿದ್ದರು ಹಾಗೂ ರಾಷ್ಟ ಸೇವೆಯಲ್ಲಿನ ಅವರ ಸಮರ್ಪಣೆ ಕಾರ್ಯಶೈಲಿ ಹಾಗೂ ಜನಕಲ್ಯಾಣದ ಬಗೆಗಿನ ಬದ್ಧತೆ ಸದಾ ಸ್ಫೂರ್ತಿದಾಯಕವಾಗಿರಲಿದೆ ಎಂದು ಅವರು ಹೇಳಿದ್ದಾರೆ. ಈ ನಡುವೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಸುಷ್ಮಾ ಸ್ವರಾಜ್ ಅವರಿಗೆ ಶ್ರದ್ದಾಂಜಲಿ ಸಲ್ಲಿಸಿದ್ದಾರೆ. ಉತ್ತರ ಪ್ರದೇಶದ ಬಹುಜನ ಸಮಾಜ ಪಕ್ಷದ ಶಾಸಕ ಉಮಾಶಂಕರ್ ಸಿಂಗ್ ಅವರು ದೀರ್ಘಕಾಲದ ಅನಾರೋಗ್ಯದ ಬಳಿಕ ನಿನ್ನೆ ರಾತ್ರಿ ನಿಧನರಾಗಿದ್ದಾರೆ. ಮೆದುಳಿನಲ್ಲಿ ಗಡ್ಡೆಯ ಸಮಸ್ಯೆಯಿಂದ ಬಳಲುತ್ತಿದ್ದ ಅವರು ದೆಹಲಿಯ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದರು. ಉಮಾಶಂಕರ್ ಸಿಂಗ್ 403 ಸದಸ್ಯ ಬಲದ ಉತ್ತರ ಪ್ರದೇಶ ವಿಧಾನಸಭೆಯಲ್ಲಿ ಬಲಿಯಾ ಜಿಲ್ಲೆಯ ರಸಡಾ ಕ್ಷೇತ್ರವನ್ನು ಪ್ರತಿನಿಧಿಸುತ್ತಿದ್ದ ಏಕೈಕ ಬಿಎಸ್ಪಿ ಶಾಸಕರಾಗಿದ್ದರು. ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರು ಶಾಸಕ ಉಮಾಶಂಕರ್ ಸಿಂಗ್ ಅವರ ನಿಧನಕ್ಕೆ ಸಂತಾಪ ಸೂಚಿಸಿದ್ದಾರೆ. ಉತ್ತರಾಖಂಡ್ ಆದ್ಯಂತ ಮಳೆ ಮುಂದುವರೆದಿದ್ದು ಡೆಹ್ರಾಡೂನ್, ಚಮೋಲಿ ಮತ್ತು ಬಾಗೇಶ್ವರ್ ಜಿಲ್ಲೆಗಳಲ್ಲಿ ಆರೆಂಜ್ ಅಲರ್ಟ್ ಘೋಷಿಸಲಾಗಿದೆ. ಮುನ್ನೆಚ್ಚರಿಕೆ ಕ್ರಮವಾಗಿ ಡೆಹ್ರಾಡೂನ್ ಸೇರಿದಂತೆ ಕೆಲವು ಜಿಲ್ಲೆಗಳಲ್ಲಿ ಇಂದು 1-12 ತರಗತಿಯವರೆಗಿನ ಎಲ್ಲಾ ಶಾಲೆಗಳು ಹಾಗೂ ಅಂಗನವಾಡಿ ಕೇಂದ್ರಗಳಿಗೆ ರಜೆ ಘೋಷಿಸಲಾಗಿದೆ. ಮುಖ್ಯಮಂತ್ರಿ ಪುಷ್ಕರ್ ಸಿಂಗ್ ಧಾಮಿ ಅವರು ಸಂಭವನೀಯ ವಿಪತ್ತು ಪರಿಸ್ಥಿತಿಗಳನ್ನು ಪರಿಣಾಮಕಾರಿಯಾಗಿ ಎದುರಿಸಲು ರಾಜ್ಯದ ಎಲ್ಲಾ ವಿಪತ್ತು ನಿರ್ವಹಣೆ ಮತ್ತು ಪರಿಹಾರ ಸಂಸ್ಥೆಗಳು ಕಟ್ಟೆಚ್ಚರದಿಂದ ಕಾರ್ಯನಿರ್ವಹಿಸುವಂತೆ ಸೂಚಿಸಿದ್ದಾರೆ. ಯಮನ್ನ ಹೌತಿ ಗುಂಪು ಏಡನ್ ಕೊಲ್ಲಿಯಲ್ಲಿ ಸೌದಿ ಅರೇಬಿಯಾದ ತೈಲ ಟ್ಯಾಂಕರ್ ಒಂದನ್ನು ಬ್ಯಾಲಿಸ್ಟಿಕ್ ಕ್ಷಿಪಣಿಯಿಂದ ಗುರಿಯಾಗಿಸಿಕೊಂಡಿರುವುದಕ್ಕಾಗಿ ತಿಳಿಸಿದೆ. ಉತ್ತರ ಕೆಂಪು ಸಮುದ್ರದಲ್ಲಿ ಮತ್ತೊಂದು ಸೌದಿ ಟ್ಯಾಂಕರ್ ಮೇಲೆ ಪ್ರತ್ಯೇಕ ಕ್ಷಿಪಣಿ ದಾಳಿ ನಡೆಸಿರುವುದಾಗಿ ಹೇಳಿಕೊಂಡ ಕೆಲವೇ ಗಂಟೆಗಳ ಬಳಿಕ ಈ ದಾಳಿ ನಡೆದಿದೆ. ಸಾಮಾಜಿಕ ಮಾಧ್ಯಮದಲ್ಲಿ ಪ್ರಕಟಿಸಿದ ಹೇಳಿಕೆಯಲ್ಲಿ ಹೌತಿ ಸೇನಾ ವಕ್ತಾರ ಯಾಹ್ಯಾ ಸರಿಯಾ ಡೈಸಿ ಎಂಬ ಹೆಸರಿನ ಟ್ಯಾಂಕರ್ಗೆ ಬ್ಯಾಲಿಸ್ಟಿಕ್ ಕ್ಷಿಪಣಿ ಅಪ್ಪಳಿಸಿದ್ದು ಅದು ತನ್ನ ಮಾರ್ಗ ಬದಲಿಸಿ ಹಿಂತಿರುಗುವಂತೆ ಮಾಡಲಾಗಿದೆ ಎಂದು ತಿಳಿಸಿದ್ದಾರೆ. ಸೌದಿ ಅರೇಬಿಯಾ ಹೌತಿ ನಿಯಂತ್ರಿತ ಯೆಮೆನ್ ಪ್ರದೇಶಗಳಿಗೆ ವಿಧಿಸಿರುವ ದಿಗ್ಬಂಧನವನ್ನು ತೆರವುಗೊಳಿಸುವವರೆಗೆ ದಿಗ್ಬಂಧನಕ್ಕೆ ಪ್ರತಿಯಾಗಿ ದಿಗ್ಬಂಧನ ಎಂಬ ನೀತಿಯಡಿ ಈ ಕಡಲ ದಿಗ್ಬಂಧನ ಕ್ರಮ ಕೈಗೊಳ್ಳಲಾಗಿದೆ ಎಂದು ಅವರು ಹೇಳಿದ್ದಾರೆ. ಅಮೆರಿಕದ ಯೂಜಿನ್ನಲ್ಲಿ ನಡೆಯುತ್ತಿರುವ ವಿಶ್ವ ಅಥ್ಲೆಟಿಕ್ಸ್ 20 ವರ್ಷದೊಳಗಿನವರ ಚಾಂಪಿಯನ್ಶಿಪ್ನಲ್ಲಿ ಭಾರತದ ಇಟಿ ಎಸೆತಗಾರರಾದ ಆಶೀಶ್ ಯಾದವ್ ಮತ್ತು ಟಿ ಧರಣಿಧರನ್ ಹಾಗೆಯೇ ಡಿಸ್ಕಸ್ ಎಸೆತಗಾರ್ತಿ ಅಮಾನತ್ ಕಾಂಬೋಜ್ ತಮ್ಮ ಸಾಧನೆಗಳ ಫೈನಲ್ ಹಂತಕ್ಕೆ ಅರ್ಹತೆ ಪಡೆದಿದ್ದಾರೆ. ಆಶೀಶ್ ಅವರು

69 ಪಾಯಿಂಟ್ 87 ಮೀಟರ್ ಎಸೆತದೊಂದಿಗೆ ಪುರುಷರ ಇಟಿ ಎಸೆತದ ಎ ಗುಂಪಿನ ಅರ್ಹರ ಸುತ್ತಿನಲ್ಲಿ ಅಗ್ರಸ್ಥಾನ ಪಡೆಯುವ ಮೂಲಕ ಅದ್ಭುತ ಪ್ರದರ್ಶನ ನೀಡಿದರು. ಬಿ ಗುಂಪಿನಲ್ಲಿ 76.02 ಮೀಟರ್ ಎಸೆದು ಅಗ್ರಸ್ಥಾನದಲ್ಲಿದ್ದ ದಕ್ಷಿಣ ಆಫ್ರಿಕಾದ ಸ್ಪರ್ಧಿ ಜಾನ್ ಹೆನ್ರಿಕ್ ಹೇಮಸ್ ಅವರ ನಂತರ ಆಶೀಶ್ ಎರಡನೇ ಸ್ಥಾನ ಗಳಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನೀಟ್ ಸೇರಿದಂತೆ ಹಲವು ವಿಚಾರಗಳ ಕುರಿತು ವಿರೋಧ ಪಕ್ಷಗಳ ಗದ್ದಲ ಹಿನ್ನೆಲೆ ಸಂಸತ್ತಿನ ಉಭಯ ಕಲಾಪ ಮುಂದೂಡಿಕೆ. ಅಸ್ಸಾಂ ಪ್ರವಾಹ ಪರಿಸ್ಥಿತಿ ಪರಿಶೀಲಿಸಿದ ಕೇಂದ್ರ ಸಚಿವ ಜೆಪಿ ನಡ್ಡಾ, ಕೇಂದ್ರ ಸರ್ಕಾರದಿಂದ ನೆರವಿನ ಭರವಸೆ. ಕೇಂದ್ರ ರಾಸಾಯನಿಕ ಮತ್ತು ರಸಗೊಬ್ಬರ ಸಚಿವಾಲಯದ ವತಿಯಿಂದ ನವದೆಹಲಿಯಲ್ಲಿ ನಾಳೆ ಇಂಡಿಯಾ ಮೆಡಿಕಲ್ ಡಿವೈಸ್ 2026 ಸಮ್ಮೇಳನ. 20 ವರ್ಷದೊಳಗಿನ ವಿಶ್ವ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್, ಭಾರತದ ಆಶೀಶ್ ಧರಣಿಧರನ್ ಹಾಗೂ ಅಮಾನತ್ ಕಾಂಬೋಜ್ ಫೈನಲ್ಗೆ ಲಗ್ಗೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2:30 ಕ್ಕೆ.

ಇಪ್ಪತ್ತು ವರ್ಷದೊಳಗಿನ ವಿಶ್ವ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ ಭಾರತದ ಆಶೀಶ್ ಧರಣಿಧರನ್ ಹಾಗೂ ಅಮಾನತ್ ಕಾಂಬೋಜ್ ಫೈನಲ್ಗೆ ಲಗ್ಗೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2:30 ಗಂಟೆಗೆ.

0: ಆಕಾಶವಾಣಿ ಮಡಿಕೇರಿ, ಸಮಯ 1:20 ಸೆಕೆಂಡುಗಳು.
1: ಬೆಳಿಗ್ಗೆ 4 ಗಂಟೆಗೆ ಪೇಪರ್ ಹಾಕೋ ಕೆಲಸ ಶುರು ಆಗುತ್ತೆ. ಮಳೆ ಇರಲಿ ಚಳಿ ಇರಲಿ, ರಸ್ತೆಯಲ್ಲಿ ಓಡಾಡೋದೇ ನಮ್ಮ ಜೀವನ ಆಗೋಯ್ತು.
2: ಬೇಸರ ಮಾಡ್ಕೋಬೇಡ, ಈಗ ನಮ್ಮ ತವರ ಸುರಕ್ಷತೆಗೆ ಕರ್ನಾಟಕ ಸರ್ಕಾರದ ವಿಶೇಷ ಯೋಜನೆ ಇದೆ. ದಿನಪತ್ರಿಕೆ ಮತ್ತು ಹಾಲು ವಿತರಣಾ ಕಾರ್ಮಿಕರ ಅಪಘಾತ ಪರಿಹಾರ ಮತ್ತು ವೈದ್ಯಕೀಯ ಸೌಲಭ್ಯ ಯೋಜನೆ.
3: 16-70 ವರ್ಷದ ಅರ್ಹ ಕಾರ್ಮಿಕರು ಇಂದೇ KSU.WSSP.Karnataka.GOV.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
0: ಶ್ರೋತೃಗಳೇ, ಈಗ ಒಂದೆರಡು ಭಾವಗೀತೆಗಳನ್ನು ಕೇಳೋಣ. ಮೊದಲಿಗೆ HS ವೆಂಕಟೇಶಮೂರ್ತಿಯವರ ರಚನೆ, ಹಾಡಿದ್ದಾರೆ ಸುನೀತಾ.

ಇದುವರೆಗೆ ಭಾವಗೀತೆಗಳನ್ನು ಕೇಳಿದಿರಿ. ಎಫ್ಎಂ 103.1 ಮೆಗಾಹೆಡ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ.

ಸಮಯ 1:30 ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ಕಾರ್ಯಕ್ರಮ ಪ್ರಚಲಿತ.

ಕೇಳುಗರೆ, ಇಂದಿನ ಪ್ರಚಲಿತ ಕಾರ್ಯಕ್ರಮದಲ್ಲಿ ವಿಶ್ವ ಸ್ತನ್ಯಪಾನ ಸಪ್ತಾಹದ ಕುರಿತು, ಹಿರೋಶಿಮಾ ದಿನದ ಬಗ್ಗೆ ಹಾಗೂ ರಾಷ್ಟ್ರೀಯ ಕೈಮಗ್ಗ ದಿನ ಕುರಿತು ಮತ್ತು ಇನ್ನಿತರ ಮಾಹಿತಿಯೊಂದಿಗೆ ಚಿತ್ರಗೀತೆಗಳನ್ನು ಕೇಳೋಣ. ಇಂದು ಹಿರೋಶಿಮಾ ದಿನ. 1945ರಲ್ಲಿ ಹಿರೋಶಿಮಾದ ಮೇಲೆ ನಡೆದ ಪರಮಾಣು ಬಾಂಬ್ ದಾಳಿಯನ್ನು ಸ್ಮರಿಸಲು, ಬಲಿಪಶುಗಳನ್ನು ಗೌರವಿಸಲು ಹಾಗೆ ಶಾಂತಿ ಮತ್ತು ಪರಮಾಣು ನಿಶಸ್ತ್ರೀಕರಣದ ಬಗ್ಗೆ ಜಾಗೃತಿ ಮೂಡಿಸಲು ಪ್ರತಿ ವರ್ಷ ಆಗಸ್ಟ್ 6ರಂದು ಹಿರೋಶಿಮಾ ದಿನವನ್ನು ಆಚರಿಸಲಾಗುತ್ತೆ. ಪ್ರಪಂಚದಾದ್ಯಂತ ಇದನ್ನು ಯುದ್ಧದ ಮಾನವ ವೆಚ್ಚ ಮತ್ತು ಶಾಂತಿ, ಶಿಕ್ಷಣ, ಸ್ಮರಣೆ ಮತ್ತು ಅಹಿಂಸೆಯ ನಿರಂತರ ಪ್ರಾಮುಖ್ಯತೆಯನ್ನು ಎತ್ತಿ ತೋರಿಸುವ ಗಂಭೀರ ಸಂದರ್ಭವಾಗಿ ಸ್ಮರಿಸಲಾಗುತ್ತೆ. ಈಗ ಕೇಳೋಣ, ಯೋಧ ಚಿತ್ರದ ಗೀತೆ ಹಾಡಿದ್ದಾರೆ ವಿಜಯ್ ಚೇಸುದಾಸ್, ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖ.

ಹಿರೋಶಿಮಾ ದಿನವು ಜಾಗತಿಕ ಸ್ಮರಣಾರ್ಥ ದಿನವಾಗಿದ್ದು, ಇದು ದಾಖಲೆಯ ಐತಿಹಾಸಿಕ ಘಟನೆಗೆ ಸಂಬಂಧಿಸಿದೆ. 1945 ಆಗಸ್ಟ್ 6 ಹಿರೋಶಿಮಾ ಪರಮಾಣು ಬಾಂಬ್ ದಾಳಿಗೆ ಒಳಗಾಯಿತು. ಇದು ನಗರವನ್ನ ಆಧುನಿಕ ಇತಿಹಾಸದಲ್ಲಿ ಅತ್ಯಂತ ವಿನಾಶಕಾರಿ ಯುದ್ಧ ಕಾಲದ ಘಟನೆಗಳಲ್ಲಿ ಒಂದನ್ನಾಗಿ ಮಾಡಿತು. ಹಿರೋಶಿಮಾದ ಪರಮಾಣು ಬಾಂಬ್ ದಾಳಿ ವಿನಾಶಕಾರಿ ಮಾನವೀಯ ಪರಿಣಾಮಗಳನ್ನು ಉಂಟುಮಾಡಿತು. ತಕ್ಷಣವೇ ಸಾವನ್ನಪ್ಪಿದವರ ಮೇಲೆ ಮಾತ್ರ ಅಲ್ಲದೆ ಬದುಕುಳಿದ ಪೀಳಿಗೆಯ ಮೇಲೂ ಪರಿಣಾಮ ಬೀರಿತು. 2026 ಅಂದರೆ ಈ ವರ್ಷದ ಹಿರೋಶಿಮಾ ದಿನ, 1945 ಹಿರೋಶಿಮಾದ ಪರಮಾಣು ಬಾಂಬ್ ದಾಳಿಯು 81 ವಾರ್ಷಿಕೋತ್ಸವವನ್ನು ಸೂಚಿಸುತ್ತೆ ಮತ್ತು ಇದು ಸ್ಮರಣೆ, ಜವಾಬ್ದಾರಿ ಮತ್ತು ಸ್ಥಿತಿಸ್ಥಾಪಕತ್ವದ ತತ್ವಗಳ ಮೇಲೆ ಕೇಂದ್ರೀಕೃತವಾಗಿದೆ. ಬಲಿಪಶುಗಳನ್ನು ಗೌರವಿಸುತ್ತದೆ ಮತ್ತು ಶಾಂತಿ ಮತ್ತು ಪರಮಾಣು ಶಸ್ತ್ರಾಸ್ತ್ರಗಳಿಲ್ಲದ ಜಗತ್ತಿಗೆ ಜಾಗತಿಕ ಬದ್ಧತೆಯನ್ನು ಬಲಪಡಿಸುತ್ತದೆ. ಇಂಡಿಯನ್ ಪೊಲೀಸ್ ಚಿತ್ರಕ್ಕೆಂದು ಹಾಡಿದ್ದಾರೆ ಹೇಮಂತ್, ಸಾಹಿತ್ಯ ರಚನೆ ಶ್ರೀಚಂದ್ರು, ಸಂಗೀತ ನೀಡಿದ್ದಾರೆ ಗೋಪಿಕೃಷ್ಣ.

ಪ್ರತಿ ವರ್ಷ ಆಗಸ್ಟ್ 5ರಂದು ನಮ್ಮ ಭಾರತ ಸರ್ಕಾರ ಜಮ್ಮು ಮತ್ತು ಕಾಶ್ಮೀರಕ್ಕೆ ಸಂವಿಧಾನದ 370ನೇ ವಿಧಿಯಡಿ ನೀಡಲಾಗಿದ್ದ ವಿಶೇಷ ಸ್ಥಾನಮಾನವನ್ನು ರದ್ದುಗೊಳಿಸಿದ ದಿನವನ್ನು ಸ್ಮರಿಸಲಾಗುತ್ತೆ. 2019ರ ಆಗಸ್ಟ್ 5ರಂದು ಭಾರತ ಸರ್ಕಾರ ಜಮ್ಮು ಮತ್ತು ಕಾಶ್ಮೀರಕ್ಕೆ ಸಂವಿಧಾನದ 370ನೇ ವಿಧಿಯಡಿ ನೀಡಲಾಗಿದ್ದಂಥ ವಿಶೇಷ ಸ್ಥಾನಮಾನವನ್ನು ರದ್ದುಗೊಳಿಸಿತ್ತು. ಇದರೊಂದಿಗೆ ಆ ಪ್ರದೇಶವನ್ನು ಜಮ್ಮು ಮತ್ತು ಕಾಶ್ಮೀರ ಹಾಗೂ ಲಡಾಖ್ ಎಂಬ ಎರಡು ಪ್ರತ್ಯೇಕ ಕೇಂದ್ರಾಡಳಿತ ಪ್ರದೇಶಗಳಾಗಿ ಮರುರೂಪಿಸಲಾಯಿತು. ಇದರಿಂದ ಉಂಟಾದ ಪ್ರಮುಖ ಬದಲಾವಣೆಗಳು ಮತ್ತು ಪರಿಣಾಮಗಳು ಹೀಗಿದೆ. ಜಮ್ಮು ಕಾಶ್ಮೀರಕ್ಕೆ ಇದ್ದ ಪ್ರತ್ಯೇಕ ಸ್ವಾಯತ್ತತೆ ಮತ್ತು ವಿಶೇಷ ಅಧಿಕಾರಗಳು ಮುಕ್ತಾಯಗೊಂಡವು. ಭಾರತ ಸಂಪೂರ್ಣ ಸಂವಿಧಾನವು ಜಮ್ಮು ಕಾಶ್ಮೀರಕ್ಕೂ ನೇರವಾಗಿ ಅನ್ವಯಿಸುತ್ತೆ. ರಾಜ್ಯಕ್ಕೆ ಇದ್ದ ಪ್ರತ್ಯೇಕ ಸಂವಿಧಾನ ಹಾಗೂ ಪ್ರತ್ಯೇಕ ಧ್ವಜ ರದ್ದಾದವು. ಹೊರ ರಾಜ್ಯದವರು ಅಲ್ಲಿ ಆಸ್ತಿ ಖರೀದಿಸಲು ಇದ್ದ ತಡೆಗಳು ತೆರವುಗೊಂಡವು. ಮೈಸೂರು ಮಲ್ಲಿಗೆ ಚಿತ್ರಕ್ಕೆಂದು ಹಾಡಿದ್ದಾರೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ. ಸಾಹಿತ್ಯ ರಚನೆ ಕೆಎಸ್ ನರಸಿಂಹಸ್ವಾಮಿ, ಸಂಗೀತ ಸಿ ಅಶ್ವಥ್ ಅವರದ್ದು.

0: ಕಠಿಣ ಶ್ರಮದ ಸಂದರ್ಭದಲ್ಲಿಯೂ ಸ್ವಉದ್ಯೋಗವನ್ನ ಕಂಡುಕೊಂಡು ರೇಡಿಯೋವನ್ನ ವ್ಯಾಪಾರ ಮಾಡುತ್ತಾ ರೇಡಿಯೋ ಕಾರ್ಯಕ್ರಮಗಳನ್ನ ಆಲಿಸುತ್ತಾ ರೇಡಿಯೋದ ಮಹತ್ವವನ್ನ ಸಾರುತ್ತಾ ಬಂದಿರುವ
1: ಹಾಡಾಕ್ಬೇಕು ಈ ಹಾಕ್ಬೇಕು ಅಂತಲ್ಲ ಒಬ್ರಿಗೆ ಅಭಿಮಾನಿ ಕೇಳ್ತಾರೆ ಇಂಥ ಹಾಡಾಕಿ ಅಂತ ಕೇಳ್ತಾರೆ.
0: ಪ್ರೀತಿಯ ಶ್ರೋತೃಗಳೇ, ಇದೇ ಶನಿವಾರ ಅಂದರೆ ಆಗಸ್ಟ್ 8ರ ವ್ಯಕ್ತಿ ವಿಶೇಷ ಕಾರ್ಯಕ್ರಮದಲ್ಲಿ ರೇಡಿಯೋ ಅಭಿಮಾನಿ ಮಡಿಕೇರಿ ಆಕಾಶವಾಣಿ ಕೇಂದ್ರ ಆರಂಭವಾದ ದಿನಗಳಿಂದಲೂ ಆಕಾಶವಾಣಿಯ ಕಾರ್ಯಕ್ರಮವನ್ನು ಕೇಳುತ್ತಾ ಜನರಿಗೆ ಆಕಾಶವಾಣಿಯ ಬಗ್ಗೆ ಅರಿವನ್ನು ಮೂಡಿಸುತ್ತಿರುವಂತಹ ಮಡಿಕೇರಿಯ ಕೆಎಸ್ ವೆಂಕಟೇಶ್ ಶೆಟ್ಟಿ.
1: ಅಪ್ಪ ಮಾಡಿದ ಅಪ್ಪನಿಗೆ ನಾವು ಮಾಡಿದ ನಾವು ನಾವು ದುಡಿದು ಹೊಟ್ಟೆ ತುಂಬ ತಿಂದೆ ಊಟ ನೆಮ್ಮದಿ
0: ಸಮಯ ಶನಿವಾರ ಸಂಜೆ 5 ಗಂಟೆಗೆ ಟ್ಯೂನ್ ಮಾಡಿ ಎಫ್ಎಂ 103.1 ಮೆಗಾಹರ್ಟ್ಸ್ ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರ. ಶ್ರೋತೃಗಳೇ, ಕಾರ್ಯಕ್ರಮವನ್ನ ಕೇಳ್ತೀರಾ ಅಲ್ಲ?
2: ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಪ್ರಚಲಿತ ವಿದ್ಯಮಾನಗಳನ್ನು ಒಳಗೊಂಡ ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳುತ್ತಿರುವಿರಿ. ಕೇಳುಗರೆ, ನಾಳೆ ರಾಷ್ಟ್ರೀಯ ಕೈಮಗ್ಗ ದಿನ. ಇದು ನೇಕಾರರ ಸಮುದಾಯವನ್ನು ಗೌರವಿಸಲು, ಕೈಮಗ್ಗ ಉದ್ಯಮದ ಮಹತ್ವ ತಿಳಿಸಲು ಮತ್ತು 1905ರಲ್ಲಿ ಆರಂಭವಾದ ಸ್ವದೇಶಿ ಆಂದೋಲನದ ನೆನಪಿಗಾಗಿ 2015ರಿಂದ ಈ ದಿನವನ್ನು ಆಚರಿಸಿಕೊಂಡು ಬರಲಾಗ್ತಾ ಇದೆ. ರಾಷ್ಟ್ರೀಯ

ಕೈಮಗ್ಗ ದಿನವನ್ನು ಆಚರಿಸೋ ಉದ್ದೇಶ ಸಾರ್ವಜನಿಕರಲ್ಲಿ ಕೈಮಗ್ಗ ಉದ್ಯಮದ ಬಗ್ಗೆ ಜಾಗೃತಿ ಮೂಡಿಸೋದು ಮತ್ತು ರಾಷ್ಟ್ರೀಯ ಆರ್ಥಿಕತೆಯಲ್ಲಿ ಅದರ ಮಹತ್ವವನ್ನು ಒತ್ತಿ ಹೇಳೋದು. ಇದು ಗ್ರಾಮೀಣ ಮತ್ತು ಅರೆಗ್ರಾಮೀಣ ಪ್ರದೇಶಗಳಿಂದ ಬಂದಿರುವ ಕೈಮಗ್ಗ ವಲಯದ ನೇಕಾರರು ಮತ್ತು ಕುಶಲಕರ್ಮಿಗಳನ್ನು ಸಬಲೀಕರಣಗೊಳಿಸಲು ಪ್ರಯತ್ನಿಸುತ್ತಿದೆ. ಇದರಿಂದಾಗಿ ಸುಸ್ಥಿರ ಜೀವನೋಪಾಯವನ್ನು ಉತ್ತೇಜಿಸುತ್ತೆ. ಈ ದಿನ ಭಾರತದ ಸ್ಥಳೀಯ ಕೈಮಗ್ಗ ಉತ್ಪನ್ನಗಳ ಸಾಂಸ್ಕೃತಿಕ ಶ್ರೀಮಂತಿಕೆ ಮತ್ತು ಕಲಾತ್ಮಕತೆಯನ್ನು ಎತ್ತಿ ತೋರಿಸುತ್ತೆ. ಗ್ರಾಹಕರು ಕೈಯಿಂದ ತಯಾರಿಸಿದ ವಸ್ತುಗಳನ್ನು ಆಯ್ಕೆ ಮಾಡಲು ಮತ್ತು ಭಾರತದಲ್ಲೇ ತಯಾರಿಸಿದ ಉಪಕ್ರಮಗಳನ್ನು ಬೆಂಬಲಿಸಲು ಪ್ರೋತ್ಸಾಹಿಸುತ್ತದೆ. ಆರ್ಆರ್ಆರ್ ಚಿತ್ರಕ್ಕೆಂದು ಹಾಡಿದ್ದಾರೆ ಎಂಎಂ ಕೀರವಾಣಿ ಮತ್ತು ಸಂಗಡಿಗರು. ಆಜಾದ್ ವರದರಾಜ್ ಅವರ ಸಾಹಿತ್ಯಕ್ಕೆ ಎಂಎಂ ಕೀರವಾಣಿಯವರದ್ದೇ ಸಂಗೀತವಿದೆ.

ಶ್ರೋತೃಗಳೇ, ಪ್ರತಿ ವರ್ಷ ಆಗಸ್ಟ್ 1ನೇ ತಾರೀಕಿನಿಂದ 7ನೇ ತಾರೀಕಿನವರೆಗೆ ವಿಶ್ವದಾದ್ಯಂತ ವಿಶ್ವ ಸ್ತನ್ಯಪಾನ ಸಪ್ತಾಹ ಆಚರಿಸಲಾಗುತ್ತೆ. ತಾಯಿಯ ಎದೆಹಾಲಿನ ಮಹತ್ವ, ಶಿಶು ಮತ್ತು ತಾಯಿಯ ಆರೋಗ್ಯದಲ್ಲಿ ಅದರ ಪಾತ್ರ ಹಾಗೂ ಸ್ತನ್ಯಪಾನದ ಬಗ್ಗೆ ಸಮಾಜದಲ್ಲಿ ಜಾಗೃತಿ ಮೂಡಿಸುವ ಉದ್ದೇಶದಿಂದ ಈ ಸಪ್ತಾಹವನ್ನು ಆಚರಿಸಲಾಗುತ್ತೆ. ಆಗ ತಾನೇ ಹುಟ್ಟಿದ ಮಗುವಿಗೆ ದೊರೆಯುವ ಮೊದಲ ಆಹಾರ ತಾಯಿಯ ಎದೆಹಾಲು. ಇದು ಕೇವಲ ಆಹಾರವಲ್ಲ, ಮಗುವಿಗೆ ಸಿಗುವ ಮೊದಲ ರೋಗ ನಿರೋಧಕ ರಕ್ಷಣೆಯಾಗಿದೆ. ವಿಶ್ವ ಆರೋಗ್ಯ ಸಂಸ್ಥೆಯ ಪ್ರಕಾರ ಮಗುವಿಗೆ ಹುಟ್ಟಿದ ಮೊದಲ 1 ತಿಂಗಳೊಳಗೆ ಎದೆಹಾಲನ್ನು ಉಣಿಸುವುದು ಅತ್ಯಂತ ಮುಖ್ಯ. ಮೊದಲ 6 ತಿಂಗಳು ನೀರು ಸೇರಿದಂತೆ ಬೇರೆ ಯಾವುದೇ ಆಹಾರವಿಲ್ಲದೆ ಕೇವಲ ತಾಯಿಯ ಎದೆಹಾಲನ್ನೇ ನೀಡಬೇಕು. 6 ತಿಂಗಳ ನಂತರ ಪೂರಕ ಆಹಾರ ಆರಂಭಿಸಿದ್ರೂ 2 ವರ್ಷ ಅಥವಾ ಅದಕ್ಕೂ ಹೆಚ್ಚು ಕಾಲ ಎದೆಹಾಲು ಉಣಿಸುವುದು ಮಗುವಿನ ಆರೋಗ್ಯಕರ ಬೆಳವಣಿಗೆಗೆ ಅನುಕೂಲಕರ. ಸ್ತನ್ಯಪಾನವು ಮಗುವಿಗೆ ಮಾತ್ರ ಅಲ್ಲ, ತಾಯಿಗೂ ಆರೋಗ್ಯದಾಯಕ. ಇದು ಗರ್ಭಾಶಯ ಬೇಗ ಸಾಮಾನ್ಯ ಸ್ಥಿತಿಗೆ ಮರಳಲು ನೆರವಾಗುತ್ತೆ. ಸ್ತನ ಕ್ಯಾನ್ಸರ್ ಮತ್ತು ಅಂಡಾಶಯ ಕ್ಯಾನ್ಸರ್ ಅಪಾಯವನ್ನು ಕಡಿಮೆ ಮಾಡುತ್ತೆ. ಇಷ್ಟೇ ಅಲ್ಲದೆ ಇನ್ನೂ ಹಲವಾರು ಕಾರಣಗಳಿಂದ ತಾಯಿಗೆ ಸ್ತನ್ಯಪಾನವು ಪ್ರಯೋಜನಕಾರಿಯಾಗಿದೆ. ಒಟ್ಟಾರೆಯಾಗಿ ಹೇಳೋದಾದರೆ ತಾಯಿಯ ಎದೆಹಾಲಿಗೆ ಪರ್ಯಾಯವಿಲ್ಲ, ಇದು ಮಗುವಿಗೆ ಅಮೃತವಿದ್ದಂತೆ. ಮಗುವಿನ ದೈಹಿಕ, ಮಾನಸಿಕ ಹಾಗೂ ಬೌದ್ಧಿಕ ಬೆಳವಣಿಗೆಗೆ ಅಗತ್ಯವಾದದ್ದು ಎಂಬ ವಿಷಯವನ್ನು ಸಾರುವ

ವಿಶ್ವ ಸ್ತನ್ಯಪಾನ ಸಪ್ತಾಹವ ಪ್ರತಿ ವರ್ಷ ಕೇವಲ ಒಂದು ವಾರದ ಆಚರಣೆ ಮಾತ್ರ ಅಲ್ಲ, ಬದಲಿಗೆ ಪ್ರತಿಯೊಂದು ತಾಯಿ ಮತ್ತು ಮಗುವಿಗೆ ಆರೋಗ್ಯಕರ ಜೀವನದ ಹಕ್ಕನ್ನು ನೆನಪಿಸುವ ಸದಾಕಾಲದ ಜಾಗತಿಕ ಅಭಿಯಾನವಾಗಿದೆ. ಎಕ್ಸ್ಕ್ಯೂಸ್ ಮೀ ಚಿತ್ರಕ್ಕೆಂದು ಹಾಡಿದ್ದಾರೆ ಪ್ರೇಮ್, ಸಾಹಿತ್ಯ ರಚನೆ ವಿ ನಾಗೇಂದ್ರ ಪ್ರಸಾದ್, ಸಂಗೀತ ಆರ್ ಪಿ ಪಟ್ನಾಯಕ್.

ಇದುವರೆಗೆ ಪ್ರಚಲಿತ ವಿದ್ಯಮಾನಗಳನ್ನೊಳಗೊಂಡ ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.

ಎಫ್ಎಂ 103.1 ಮೆಗಾಹೆರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಶ್ರೋತೃಗಳೇ, ಸಮಯ 2 ಗಂಟೆ ಆಗಲಿದೆ. ಇನ್ನು ಕ್ರಮವಾಗಿ ಇಂಗ್ಲಿಷ್ ಹಾಗೂ ಹಿಂದಿಯಲ್ಲಿ ವಾರ್ತಾ ಸಂಚಿಕೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಸರ್ವಮಂಗಳ ಎಂ ಕುಶಾಲ್. ಮುಖ್ಯಾಂಶಗಳು. ಆಡಳಿತ ಆರೋಗ್ಯ ರಕ್ಷಣೆಯಲ್ಲಿ ಕೃತಕ ಬುದ್ಧಿಮತ್ತೆ ಬಳಕೆ ಕುರಿತಂತೆ

0: ಆಂಥ್ರೋಪಿಕ್ ಸಂಸ್ಥೆಯ ನಿಯೋಗದೊಂದಿಗೆ ಮುಖ್ಯಮಂತ್ರಿ ಚರ್ಚೆ. ಬೆಂಗಳೂರು ಗ್ರಾಮಾಂತರ, ಚಾಮರಾಜನಗರ, ಧಾರವಾಡ ಸೇರಿದಂತೆ ಹಲವು ಜಿಲ್ಲೆಗಳಲ್ಲಿ ಸಚಿವರಿಂದ ಬರ ಪರಿಶೀಲನೆ. ಆಂತರಿಕ ಬಂಡಾಯದಿಂದ ನೂತನ ಸಚಿವರಿಗೆ ಖಾತೆ ಹಂಚಿಕೆ ವಿಳಂಬ, ಪ್ರತಿಪಕ್ಷ ನಾಯಕ ಆರ್ ಅಶೋಕ ವ್ಯಂಗ್ಯ. ಪ್ರವೀಣ್ ನೆಟ್ಟಾರು ಹತ್ಯೆ ಪ್ರಕರಣ, ಪ್ರಮುಖ ಆರೋಪಿಯನ್ನು ಕೇರಳದ ಕೊಚ್ಚಿಯಲ್ಲಿ ಬಂಧಿಸಿದ ಎನ್ಐಎ. ಹಾಗೂ ಕರಾವಳಿ ಜಿಲ್ಲೆಗಳಲ್ಲಿ ಮುಂದಿನ ಎರಡು ದಿನಗಳ ಕಾಲ ವ್ಯಾಪಕ ಮಳೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಆಡಳಿತ, ಉನ್ನತ ಶಿಕ್ಷಣ, ಆರೋಗ್ಯ ರಕ್ಷಣೆ, ಸಂಶೋಧನೆ ಹಾಗೂ ರಾಜ್ಯದ ನವೋದ್ಯಮ ಪರಿಸರ ವ್ಯವಸ್ಥೆಯಲ್ಲಿ ಕೃತಕ ಬುದ್ದಿಮತ್ತೆಯ ಬಳಕೆ ಹೆಚ್ಚಿಸಲು ಸುದೀರ್ಘ ಸಹಭಾಗಿತ್ವ ಸಾಧಿಸುವ ಕುರಿತು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಇಂದು ಆಂಥ್ರೋಪಿಕ್ ಸಂಸ್ಥೆಯ ನಿಯೋಗದೊಂದಿಗೆ ಚರ್ಚೆ ನಡೆಸಿದರು. ಡೇಟಾ ಗೌಪ್ಯತೆ ಮತ್ತು ಡೇಟಾ ಸಾರ್ವಭೌಮತ್ವವನ್ನು ಖಚಿತಪಡಿಸಿಕೊಳ್ಳುವ ಮೂಲಕ ಸರ್ಕಾರ ಹಾಗೂ ಉದ್ಯಮಗಳಿಗಾಗಿ ಅನ್ವಯಿಕ ಕೃತಕ ಬುದ್ದಿಮತ್ತೆ ಪರಿಹಾರಗಳ ಪ್ರಯೋಜನಕಾರಿ ಅಳವಡಿಕೆಯ ಕುರಿತು ಸಭೆಯಲ್ಲಿ ಪ್ರಮುಖವಾಗಿ ಚರ್ಚಿಸಲಾಯಿತು. ದೇಶದಲ್ಲೇ ಅತಿದೊಡ್ಡ ಎಐ ಪ್ರಮಾಣೀಕೃತ ಪ್ರತಿಭಾವಂತರನ್ನು ರೂಪಿಸಲು ರಾಜ್ಯದ ನಿಪುಣ ಕಾರ್ಯಕ್ರಮದಡಿ ಕ್ಲಾಡ್ ಸರ್ಟಿಫಿಕೇಷನ್ ಸೇರಿದಂತೆ ಎಐ ಸಂಬಂಧಿತ ಸರ್ಟಿಫಿಕೇಷನ್ ಕೋರ್ಸ್ಗಳನ್ನು ಪರಿಚಯಿಸುವ ಬಗ್ಗೆ ಸಮಾಲೋಚನೆಗಳನ್ನು ನಡೆಸಲಾಯಿತು. ಇದೇ ವೇಳೆ ರಾಜ್ಯದ ನವೋದ್ಯಮ ಪರಿಸರ ವ್ಯವಸ್ಥೆಗೆ ಬೆಂಬಲ ನೀಡಲು ವಿಶೇಷವಾಗಿ ಡೀಪ್ ಟೆಕ್ ಕ್ಷೇತ್ರದಲ್ಲಿರುವ ರಾಜ್ಯದ 20,000 ಹೆಚ್ಚು ನವೋದ್ಯಮಗಳಿಗೆ ಆಂಥ್ರೋಪಿಕ್ನಿಂದ ಬೆಂಬಲ ವಿಸ್ತರಿಸುವ ಬಗ್ಗೆ ಪರಿಶೀಲನೆ ನಡೆಸಲಾಯಿತು. ಈ ವೇಳೆ ಐಟಿಬಿಟಿ ಸಚಿವ ಪ್ರಿಯಾಂಕ್ ಖರ್ಗೆ ಉಪಸ್ಥಿತರಿದ್ದರು. ರಾಜ್ಯದ ಹಲವೆಡೆ ಬರ ಪರಿಸ್ಥಿತಿ ಎದುರಾಗಿದ್ದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೂಚನೆಯ ಮೇರೆಗೆ ಸಚಿವರು ತಾವು ನಿಯೋಜಿಸಿದ ಜಿಲ್ಲೆಗಳಿಗೆ ತೆರಳಿ ಬರ ಅಧ್ಯಯನ ನಡೆಸುತ್ತಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ತಾಲೂಕಿನ ಕಸಬಾ ಹೋಬಳಿಯ ಕಂಟನಕುಂಟೆ ಕೋಳೂರು ಗ್ರಾಮಗಳ ರೈತರ ಜಮೀನುಗಳಿಗೆ ಭೇಟಿ ನೀಡಿದ ಜಿಲ್ಲಾ ಉಸ್ತುವಾರಿ ಸಚಿವ ಕೆಎಚ್ ಮುನಿಯಪ್ಪ ರಾಗಿ, ಜೋಳ ಬೆಳೆ ಸೇರಿದಂತೆ ವಿವಿಧ ಬೆಳೆಗಳನ್ನು ವೀಕ್ಷಿಸಿ ರೈತರಿಂದ ಅಧಿಕಾರಿಗಳಿಗೆ ಮಾಹಿತಿ ಪಡೆದರು. ಬಳಿಕ ಮಾತನಾಡಿದ ಅವರು, ಇದೇ 31ರೊಳಗೆ ಪರಿಸ್ಥಿತಿ ಅವಲೋಕಿಸಿ ಬರ ಪರಿಹಾರದ ಕುರಿತಂತೆ ಕೇಂದ್ರಕ್ಕೆ ಮನವಿ ಮಾಡಲಾಗುವುದು ಎಂದು ತಿಳಿಸಿದ್ದಾರೆ. ರೈತರಿಗೆ ರಾಗಿ ಖರೀದಿ ಹಣವನ್ನು ಶೀಘ್ರದಲ್ಲಿಯೇ ಬಿಡುಗಡೆ ಮಾಡಲಾಗುವುದು ಎಂದು ಹೇಳಿದ್ದಾರೆ. ಚಾಮರಾಜನಗರದ ಗುಂಡ್ಲುಪೇಟೆ ತಾಲೂಕಿನ ಸಚಿವ ಸಿ ಪುಟ್ಟರಂಗಶೆಟ್ಟಿ ಬರ ಅಧ್ಯಯನ ಪ್ರವಾಸ ಕೈಗೊಂಡಿದ್ದಾರೆ. ಹರವೇ, ಮಲೆಯೂರು ಹಾಗೂ ಗುಂಡ್ಲುಪೇಟೆ ತಾಲೂಕಿನ ಸಿಗೇವಾಡಿ, ಬಲಚವಾಡಿ, ರಂಗನಾಥಪುರ ಗ್ರಾಮಗಳಲ್ಲಿ ಶಾಸಕ ಗಣೇಶ್ ಪ್ರಸಾದ್, ಕಾಡಾ ಅಧ್ಯಕ್ಷ ಮರಿಸ್ವಾಮಿ ಹಾಗೂ ಜಿಲ್ಲಾ ಮಟ್ಟದ ಅಧಿಕಾರಿಗಳೊಂದಿಗೆ ಬೆಳೆ ವೀಕ್ಷಣೆ ನಡೆಸಿದರು. ನೀರಿನ ಕೊರತೆ ಪರಿಣಾಮ ಒಣಗಿರುವ ಹತ್ತಿ, ಜೋಳ, ಬಾಳೆ ಫಸಲನ್ನು ವೀಕ್ಷಿಸಿದರು. ಮಳೆ ಕೊರತೆ ಹಿನ್ನೆಲೆ ಫಸಲು ಒಣಗಿದ್ದು ಕೊಳವೆ ಬಾವಿಗಳು ಬತ್ತಿ ಹೋಗಿವೆ, ಸೂಕ್ತ ಪರಿಹಾರ ಕೊಡಿಸಿ ಎಂದು ರೈತರು ಸಚಿವರಲ್ಲಿ ಮನವಿ ಮಾಡಿದ್ದಾರೆ. ಈ ವೇಳೆ ಮಾತನಾಡಿದ ಸಚಿವರು, ಚಾಮರಾಜನಗರ ಜಿಲ್ಲೆಯಲ್ಲಿ ಬರಪೀಡಿತ ಎಂದು ಘೋಷಿಸಲು ಮುಖ್ಯಮಂತ್ರಿಗೆ ಮನವಿ ಮಾಡುವುದಾಗಿ ತಿಳಿಸಿದ್ದಾರೆ. ಮುಖ್ಯಮಂತ್ರಿಗಳ ಸೂಚನೆಯಂತೆ ಧಾರವಾಡ ಜಿಲ್ಲೆಯಲ್ಲಿಂದು ಸಚಿವ ಸಂತೋಷ್ ಲಾಡ್ ಬರ ಪರಿಶೀಲನೆ ನಡೆಸಿದರು. ಈ ವೇಳೆ ಮಾತನಾಡಿದ ಅವರು, ಜಿಲ್ಲೆಯ ರೈತರು ಈ ಬಾರಿ ತೀವ್ರ ಸಂಕಷ್ಟ ಎದುರಿಸುತ್ತಿದ್ದು ಸುಮಾರು 2.90 ಲಕ್ಷ ಹೆಕ್ಟೇರ್ ಕೃಷಿ ಯೋಗ್ಯ ಭೂಮಿಯಲ್ಲಿ ಶೇಕಡ 96ರಷ್ಟು ಹೆಚ್ಚು ಪ್ರದೇಶದಲ್ಲಿ ಬಿತ್ತನೆ ನಡೆದಿದೆ. ಆದರೆ ಸೋಯಾಬೀನ್, ಹತ್ತಿ, ಕಡಲೆಕಾಯಿ, ಕಬ್ಬು, ಈರುಳ್ಳಿ ಸೇರಿದಂತೆ ವಿವಿಧ ತೋಟಗಾರಿಕಾ ಬೆಳೆಗಳು ಬರದಿಂದ ಸಂಕಷ್ಟಕ್ಕೆ ಸಿಲುಕಿವೆ ಎಂದು ತಿಳಿಸಿದ್ದಾರೆ. ರೈತರ ಸಮಸ್ಯೆಗಳಿಗೆ ಪರಿಹಾರ ಕಲ್ಪಿಸುವ ನಿಟ್ಟಿನಲ್ಲಿ ಬೆಳೆ ವಿಮೆ ಸೇರಿದಂತೆ ಸರ್ಕಾರದಿಂದ ಹಾಗೂ ವಿಮಾ ಸಂಸ್ಥೆಗಳ ಮೂಲಕ ದೊರೆಯಬಹುದಾದ ಎಲ್ಲಾ ಸೌಲಭ್ಯಗಳನ್ನು ರೈತರಿಗೆ ತಲುಪಿಸುವ ಪ್ರಯತ್ನ ಮಾಡಲಾಗುವುದು ಎಂದು ಭರವಸೆ ನೀಡಿದ್ದಾರೆ. ಮಳೆ ಪ್ರಮಾಣ ಮಾತ್ರವಲ್ಲದೆ ಬೆಳೆ ಬೆಳವಣಿಗೆಗೆ ಅಗತ್ಯವಾದ ಸಮಯದಲ್ಲಿ ಮಳೆ ಸುರಿದಿದೆಯೇ ಎಂಬ ಅಂಶವೂ ಪ್ರಮುಖವಾಗಿದೆ. ಈ ವಿಚಾರವನ್ನು ರಾಜ್ಯ ಸರ್ಕಾರದ ಮೂಲಕ ಕೇಂದ್ರ ಸರ್ಕಾರದ ಗಮನಕ್ಕೂ ತರಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ನೂತನ ಸಚಿವರಿಗೆ ಖಾತೆ ಹಂಚಿಕೆಯಲ್ಲಿ ವಿಳಂಬ ಮಾಡಿರುವುದನ್ನು ಬಿಜೆಪಿ ಖಂಡಿಸಿದೆ. ನೂತನ ಸಚಿವರ ಪ್ರಮಾಣವಚನ ಸ್ವೀಕಾರ ಸಮಾರಂಭ ನಡೆದು 3 ದಿನಗಳು ಕಳೆದಿವೆ. ಆದರೆ ಸರ್ಕಾರ ಇನ್ನೂ

0: ಗೆ ಖಾತೆಗಳನ್ನು ನಿಯೋಜಿಸಿಲ್ಲ ಎಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ ಹೇಳಿಕೆಯಲ್ಲಿ ತಿಳಿಸಿದ್ದಾರೆ. ರಾಜ್ಯದ ಆಡಳಿತವು ನವದೆಹಲಿಯಲ್ಲಿ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ನಿಯಂತ್ರಣದಲ್ಲಿ ಕಾರ್ಯನಿರ್ವಹಿಸುತ್ತಿದೆ ಎಂದು ಆರೋಪಿಸಿದ್ದಾರೆ. ಇದೇ ವೇಳೆ ಡಿಕೆ ಶಿವಕುಮಾರ್ ರಬ್ಬರ್ ಸ್ಟಾಂಪ್ ಮುಖ್ಯಮಂತ್ರಿ ಎಂದು ವ್ಯಂಗ್ಯವಾಡಿದ್ದಾರೆ. ರಾಜ್ಯದಲ್ಲಿ ಪರಿಣಾಮಕಾರಿ ಆಡಳಿತವನ್ನು ಒದಗಿಸಲು ಕಾಂಗ್ರೆಸ್ ವಿಫಲವಾಗಿದೆ. ಸಂಪುಟ ವಿಸ್ತರಣೆಯ ಬಳಿಕ ಪಕ್ಷವು ಆಂತರಿಕ ಬಂಡಾಯ ಎದುರಿಸುತ್ತಿದೆ ಎಂದು ದೂರಿದ್ದಾರೆ. ಕೂಡಲೇ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಂಪುಟಕ್ಕೆ ಮಹಿಳಾ ಸಚಿವರನ್ನು ನೇಮಿಸುವಂತೆ ಆಗ್ರಹಿಸಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯ ಬಿಜೆಪಿ ಕಾರ್ಯಕರ್ತ ಪ್ರವೀಣ್ ನೆಟ್ಟಾರು ಹತ್ಯೆ ಪ್ರಕರಣದಲ್ಲಿ ತಲೆಮರೆಸಿಕೊಂಡಿದ್ದ ಪ್ರಮುಖ ಆರೋಪಿ ಉಮರ್ ಫಾರೂಕ್ ಎಂಆರ್ ನನ್ನು ಎನ್ಐಎ ಕೇರಳದ ಕೊಚ್ಚಿಯಲ್ಲಿ ಬಂಧಿಸಿದೆ. ಈ ಮೂಲಕ ಬಂಧಿತರ ಸಂಖ್ಯೆ 25ಕ್ಕೆ ಏರಿದೆ. ಪ್ರಕರಣದಲ್ಲಿ ತಲೆಮರೆಸಿಕೊಂಡಿದ್ದ ಉಮರ್ ಫಾರೂಕ್ ವಿರುದ್ದ ರೆಡ್ ಕಾರ್ನರ್ ನೋಟಿಸ್ ಜಾಮೀನುರಹಿತ ವಾರೆಂಟ್ ಜಾರಿಯಾಗಿತ್ತು. ಆತನ ಸುಳಿವು ಕೊಟ್ಟವರಿಗೆ 4 ಲಕ್ಷ ಬಹುಮಾನವನ್ನು ಘೋಷಿಸಲಾಗಿತ್ತು. ಈ ಪ್ರಕರಣದಲ್ಲಿ ಇಬ್ಬರು ಆರೋಪಿಗಳು ತಲೆಮರೆಸಿಕೊಂಡಿದ್ದು ಪತ್ತೆ ಹಚ್ಚಲು ಎನ್ಐಎ ತನಿಖೆ ಮುಂದುವರೆಸಿದೆ. ಅಭಿಮಾನಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ಗೆ ಸಂಕಷ್ಟ ಎದುರಾಗಿದೆ. ಆರೋಪಿಯಾಗಿದ್ದ ಪ್ರದೋಷ್ ಸತ್ಯ ಬಹಿರಂಗಪಡಿಸಲು ಮುಂದಾಗಿದ್ದು ಮಾಫಿ ಸಾಕ್ಷಿಯಾಗುವುದಾಗಿ ಕೋರಿ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಿದ್ದಾರೆ. ತಮ್ಮ ವಕೀಲರ ಮೂಲಕ ಇದು 59ನೇ ಸಿಸಿಎಚ್ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಿದ್ದು ಪ್ರಕರಣಕ್ಕೆ ಸಂಬಂಧಿಸಿದ ಎಲ್ಲಾ ಸಂಗತಿಗಳನ್ನು ಬಹಿರಂಗಪಡಿಸಲು ತಾನು ಸಿದ್ದವಿರುವುದಾಗಿ ತಿಳಿಸಿದ್ದಾರೆ. ಮಾಫಿ ಸಾಕ್ಷಿಯಾಗಿ ಬದಲಾಗುವುದಕ್ಕೆ ನ್ಯಾಯಾಲಯದಲ್ಲಿ ಪ್ರದೋಷ್ ಕ್ಷಮೆ ಕೋರಿದ್ದಾರೆ. ಅರ್ಜಿಯನ್ನು ಗಮನಿಸಿದ 59ನೇ ಸಿಸಿಎಚ್ ನ್ಯಾಯಾಲಯವು ತನ್ನ ನಿಲುವನ್ನು ಸ್ಪಷ್ಟಪಡಿಸುವಂತೆ ಪ್ರಾಸಿಕ್ಯೂಷನ್ಗೆ ಸೂಚಿಸಿದೆ. ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಉತ್ತಮ ಮಳೆಯಾಗುತ್ತಿರುವುದರಿಂದ ಮಂಡ್ಯ ಜಿಲ್ಲೆಯ ಕೃಷ್ಣರಾಜಸಾಗರ ಅಣೆಕಟ್ಟೆ ನೀರಿನ ಮಟ್ಟ 105.87 ಅಡಿಗೆ ತಲುಪಿದೆ. ಅಣೆಕಟ್ಟೆಯಿಂದ ಮಂಡ್ಯ ಜಿಲ್ಲೆಯ ನಾಲೆಗಳಿಗೆ ನೀರು ಮಾಡುವಂತೆ ರೈತರು ಒತ್ತಾಯಿಸುತ್ತಿದ್ದಾರೆ. ನೀರಿನ ಮಟ್ಟ 85 ಅಡಿ ಇದ್ದಾಗ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮನವಿ ಮೇರೆಗೆ ಬೆಳೆ ಬೆಳೆದಿರಲಿಲ್ಲ. ಇದೀಗ ನೀರು ಸಮೃದ್ಧವಾಗಿದ್ದು ನೀರು ಬಿಡುಗಡೆ ಮಾಡುವಂತೆ ರೈತರು ಆಗ್ರಹಿಸಿದ್ದಾರೆ. ಕೋಲಾರ ಜಿಲ್ಲೆಯ ಬಂಗಾರಪೇಟೆ ಶಾಸಕ ಕೆಎಂ ನಾರಾಯಣಸ್ವಾಮಿ ಅವರಿಗೆ ಸಚಿವ ಸಂಪುಟದಲ್ಲಿ ಸ್ಥಾನ ಸಿಗದ ಹಿನ್ನೆಲೆಯಲ್ಲಿ ಬಂಗಾರಪೇಟೆಯಲ್ಲಿ ಬೆಂಬಲಿಗರು ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ನಾರಾಯಣಸ್ವಾಮಿ ಅವರಿಗೆ ಸಚಿವ ಸ್ಥಾನ ತಪ್ಪಿದ್ದನ್ನು ಖಂಡಿಸಿ ಬಂಗಾರಪೇಟೆ ಬಂದ್ಗೆ ಕರೆ ನೀಡಲಾಗಿದೆ. ಕಾಂಗ್ರೆಸ್ ಕಾರ್ಯಕರ್ತರು ರಸ್ತೆ ಮಧ್ಯೆ ಟೈರ್ಗಳಿಗೆ ಬೆಂಕಿ ಹಚ್ಚಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಗರದಲ್ಲಿ ರಸ್ತೆ ತಡೆ ಹಾಗೂ ಪ್ರತಿಭಟನೆಯಿಂದಾಗಿ ವಾಹನ ಸಂಚಾರ ಸಂಪೂರ್ಣವಾಗಿ ಸ್ಥಗಿತಗೊಂಡಿದೆ. ಕರಾವಳಿ ಜಿಲ್ಲೆಗಳಲ್ಲಿ ವ್ಯಾಪಕ ಮಳೆಯಾಗಿದ್ದು ಉತ್ತರ ಹಾಗೂ ದಕ್ಷಿಣ ಒಳನಾಡಿನ ಜಿಲ್ಲೆಗಳಲ್ಲಿ ಹಲವು ಕಡೆ ಮಳೆಯಾಗಿದೆ. ಪ್ರಮುಖವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿಯಲ್ಲಿ 9 ಸೆಂಟಿಮೀಟರ್ ಮಳೆಯಾಗಿದೆ. ಆಗುಂಬೆ ಹಾಗೂ ಶಿವಮೊಗ್ಗ ಜಿಲ್ಲೆಯಲ್ಲಿ 4, ಬೆಳಗಾವಿ ಜಿಲ್ಲೆ ಲೋಂಡಾದಲ್ಲಿ 3 ಸೆಂಟಿಮೀಟರ್ ಮಳೆಯಾಗಿದೆ. ಕರಾವಳಿ ಜಿಲ್ಲೆಗಳಲ್ಲಿ ಇಂದಿನಿಂದ ಇದೇ 8ರವರೆಗೆ ವ್ಯಾಪಕವಾಗಿ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ನಿರ್ದೇಶಕ ಡಾ ಸಿಎಸ್ ಪಾಟೀಲ್ ತಿಳಿಸಿದ್ದಾರೆ. ಉತ್ತರ ಕನ್ನಡ, ಉಡುಪಿ ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಗಳಲ್ಲಿ ಮುಂದಿನ 3 ದಿನಗಳ ಕಾಲ ಯೆಲ್ಲೋ ಅಲರ್ಟ್ ಘೋಷಿಸಲಾಗಿದೆ.
1: ಇಂದು ಕರಾವಳಿ ಜಿಲ್ಲೆಗಳಲ್ಲಿ ವ್ಯಾಪಕವಾಗಿ ಮಳೆಯಾಗಿದ್ದರೆ ಉತ್ತರ ಹಾಗೂ ದಕ್ಷಿಣ ಒಳನಾಡಿನ ಜಿಲ್ಲೆಗಳಲ್ಲಿ ಹಲವು ಕಡೆ ಮಳೆಯಾಗಿದೆ. ಪ್ರಮುಖವಾಗಿ ಬೆಳ್ತಂಗಡಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 9 ಸೆಂಟಿಮೀಟರ್, ಕೋಲೂರು ಉಡುಪಿ ಜಿಲ್ಲೆಯಲ್ಲಿ 6 ಸೆಂಟಿಮೀಟರ್, ಆಗುಂಬೆ ಶಿವಮೊಗ್ಗ ಜಿಲ್ಲೆಯಲ್ಲಿ 4 ಸೆಂಟಿಮೀಟರ್, ಲೋಂಡಾ ಬೆಳಗಾವಿ ಜಿಲ್ಲೆಯಲ್ಲಿ 3 ಸೆಂಟಿಮೀಟರ್ ಮಳೆಯಾಗಿದೆ. ಕರಾವಳಿ ಜಿಲ್ಲೆಗಳಲ್ಲಿ ಆಗಸ್ಟ್ 6ರಿಂದ ಆಗಸ್ಟ್ 8ರವರೆಗೆ ವ್ಯಾಪಕವಾಗಿ ಮಳೆಯಾಗುವ ಹೆಚ್ಚಿನ ಸಾಧ್ಯತೆ ಇದ್ದು ಉತ್ತರ ಕನ್ನಡ, ಉಡುಪಿ ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಗಳ ಕೆಲವು ಕಡೆ ಭಾರಿ ಮಳೆಯಾಗುವ ಸಾಧ್ಯತೆ ಇರುವುದರಿಂದ ಈ ಜಿಲ್ಲೆಗಳಿಗೆ ಆಗಸ್ಟ್ 6, 7 ಹಾಗೂ 8ರಂದು ಯೆಲ್ಲೋ ಅಲರ್ಟ್ ಅನ್ನು ಕೊಡಲಾಗಿದೆ.
0: ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಆಡಳಿತ ಆರೋಗ್ಯ ರಕ್ಷಣೆಯಲ್ಲಿ ಕೃತಕ ಬುದ್ದಿಮತ್ತೆಯ ಬಳಕೆ ಕುರಿತಂತೆ ಆಂಥ್ರೋಪಿಕ್ ಸಂಸ್ಥೆಯ ನಿಯೋಗದೊಂದಿಗೆ ಮುಖ್ಯಮಂತ್ರಿ ಚರ್ಚೆ. ಬೆಂಗಳೂರು ಗ್ರಾಮಾಂತರ, ಚಾಮರಾಜನಗರ, ಧಾರವಾಡ ಸೇರಿದಂತೆ ಹಲವು ಜಿಲ್ಲೆಗಳಲ್ಲಿ ಸಚಿವರಿಂದ ಬರ ಪರಿಶೀಲನೆ. ಆಂತರಿಕ ಬಂಡಾಯದಿಂದ ನೂತನ ಸಚಿವರಿಗೆ ಖಾತೆ ಹಂಚಿಕೆ ವಿಳಂಬ. ಪ್ರತಿಪಕ್ಷ ನಾಯಕ ಆರ್ ಅಶೋಕ ವ್ಯಂಗ್ಯ. ಪ್ರವೀಣ್ ನೆಟ್ಟಾರು ಹತ್ಯೆ ಪ್ರಕರಣ, ಪ್ರಮುಖ ಆರೋಪಿಯನ್ನು ಕೇರಳದ ಕೊಚ್ಚಿಯಲ್ಲಿ ಬಂಧಿಸಿದ ಎನ್ಐಎ ಹಾಗೂ ಕರಾವಳಿ ಜಿಲ್ಲೆಗಳಲ್ಲಿ ಮುಂದಿನ 2 ದಿನಗಳ ಕಾಲ ವ್ಯಾಪಕ ಮಳೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40.

0: FM 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 4:10. ಇಂದಿನ ಸಂಜೆಯ ಪ್ರಸಾರ ಕಾರ್ಯದಲ್ಲಿ ನಾನು ನಿಮ್ಮೊಂದಿಗೆ ಉಮೇಶ್ ಡಿಎಂ.
1: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು. ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
2: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್ಸ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
1: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ. ಸಂತೋಷದ ಸಂಭ್ರಮಗಳಿಗೆ ಪರಿಶುದ್ಧವಾದ ಚಿನ್ನಾಭರಣಗಳಿಗಾಗಿ ಭೇಟಿ ನೀಡಿ ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲ್, ಕುಶಾಲನಗರ ಮತ್ತು ಪಿರಿಯಾಪಟ್ಟಣ. ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ 3-ಡೋರ್ ವಾರ್ಡ್ರೋಬ್ 8,900 ರೂಪಾಯಿಗೆ, 2-ಡೋರ್ ವಾರ್ಡ್ರೋಬ್ 6,900 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
3: ಬೆಳಿಗ್ಗೆ 4 ಗಂಟೆಗೆ ಪೇಪರ್ ಹಾಕೋ ಕೆಲಸ ಶುರು ಆಗುತ್ತೆ. ಮಳೆ ಇರಲಿ ಚಳಿ ಇರಲಿ, ರಸ್ತೆಯಲ್ಲಿ ಓಡಾಡೋದೇ ನಮ್ಮ ಜೀವನ ಆಗೋಯ್ತು.
4: ಬೇಸರ ಮಾಡ್ಕೋಬೇಡ, ಈಗ ನಮ್ಮ ತವರ ಸುರಕ್ಷತೆಗೆ ಕರ್ನಾಟಕ ಸರ್ಕಾರದ ವಿಶೇಷ ಯೋಜನೆ ಇದೆ. ದಿನಪತ್ರಿಕೆ ಮತ್ತು ಹಾಲು ವಿತರಣಾ ಕಾರ್ಮಿಕರ ಅಪಘಾತ ಪರಿಹಾರ ಮತ್ತು ವೈದ್ಯಕೀಯ

0: ಸೌಲಭ್ಯ ಯೋಜನೆ
1: 16-70 ವರ್ಷದ ಅರ್ಹ ಕಾರ್ಮಿಕರು ಇಂದೇ KSUWSSP.Karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
2: ಅಪ್ಪ, ಇವತ್ತು ನಿನ್ BP ಶುಗರ್ ಟೆಸ್ಟ್ ಮಾಡ್ಸೋಕ್ ಹೋಗ್ಬೇಕಲ್ಲ, ಬೇಗ ರೆಡಿಯಾಗೋ. ಫ್ಯಾಕ್ಟ್ರಿಗೆ ಹೋಗ್ತಾ ದಾರಿಲಿರೋ ಆಸ್ಪತ್ರೆಗೆ ಹೋಗೋಣ.
3: ಬೇಡ ಮಗ, ನಾನೇ ಹೋಗ್ತೀನಿ. ಈಗ ನಮ್ಮನೆ ಹತ್ರ ನಮ್ಮ ಕ್ಲಿನಿಕ್ ಆರಂಭ ಮಾಡಿದ್ದಾರೆ. ಅಲ್ಲಿ BP ಶುಗರ್ ಉಚಿತವಾಗಿ ಟೆಸ್ಟ್ ಮಾಡ್ತಾರೆ, ಜೊತೆಗೆ ಔಷಧಿನೂ ಉಚಿತವಾಗಿ ಕೊಡ್ತಾರೆ.
4: ಹೌದಪ್ಪ, ನಡ್ಕೊಂಡೇ ಹೋಗಬಹುದಾ? ಫ್ರೀಯಾಗಿ ಔಷಧಿ ಕೊಡ್ತಾರ?
3: ಹ್ಮ್, ನಮ್ಮಂಥವ್ರಿಗೆ ಎಷ್ಟು ಅನುಕೂಲ ಆಯ್ತು ನೋಡು. ಮನೆ ಹತ್ರ ನಮ್ಮ ಕ್ಲಿನಿಕ್ ಇರೋದ್ರಿಂದ ನಿನಗೂ ಟೆನ್ಷನ್ ಇಲ್ಲ, ಪ್ರತಿ ತಿಂಗಳು ಅಲ್ಲೇ ಮಾತ್ರೆ ತಗೋತೀನಿ.
1: ನಗರ ಪ್ರದೇಶದ ಬಡವರ, ವಲಸಿಗರ, ಕೂಲಿ ಕಾರ್ಮಿಕರ, ದುರ್ಬಲ ವರ್ಗದವರ ಆಶಾ ಕಿರಣ ನಮ್ಮ ಕ್ಲಿನಿಕ್. ನಿಮ್ಮ ಮನೆ ಹತ್ತಿರವಿರುವ ನಮ್ಮ ಕ್ಲಿನಿಕ್ನಲ್ಲಿ ಪ್ರಾಥಮಿಕ ಹಂತದ ಆರೋಗ್ಯ ಸೇವೆಗಳನ್ನು ಉಚಿತವಾಗಿ ಪಡೆಯಿರಿ. ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 9:00-4:30 ನಿಮ್ಮ ಸೇವೆಗೆ ಸಿದ್ಧ ನಮ್ಮ ಕ್ಲಿನಿಕ್. ಕಟ್ಟಣೆ, ರಾಷ್ಟ್ರೀಯ ನಗರ ಆರೋಗ್ಯ ಅಭಿಯಾನ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
5: ಕಾ ಅಕ್ಷರದಿಂದ ಅಂತ್ಯ ಆಗಿದೆ.
6: ಕಣ್ಗಳು ವಂದನೆ ಹೇಳಿವೆ, ಹೃದಯವು ತುಂಬಿ ಹಾಡಿದೆ. ಹಾಡದೆ ಉಳಿದಿಹ ಮಾತು ನೂರಿದೆ.
5: ಪ್ರೀತಿಯ ಶ್ರೋತೃಗಳೇ, ಇದೇ ಭಾನುವಾರ, ಅಂದರೆ August 9 ಬೆಳಗ್ಗೆ 11:00-12:00
7: ಸ್ವರ ಸಾಂಗತ್ಯ ಅಂತ್ಯಾಕ್ಷರಿ ನೇರ ಫೋನಿಂಗ್ ಕಾರ್ಯಕ್ರಮ.
8: ನಿನ್ನ ನೀನು ಮರೆತರೇನು ಸುಖವಿದೆ.
5: ಕರೆ ಮಾಡಬೇಕಾದಂತಹ ದೂರವಾಣಿ ಸಂಖ್ಯೆಗಳು 2285558, ಮತ್ತೊಂದು ದೂರವಾಣಿ ಸಂಖ್ಯೆ 2281229, ಕೋಡ್ ಸಂಖ್ಯೆ 08272. ಕಾರ್ಯಕ್ರಮ ಅಂತ್ಯಾಕ್ಷರಿ, ಸ್ವರ ಸಾಂಗತ್ಯ ಹಾಡುಗಾರಿಕೆ ಎಲ್ಲರಿಗೂ ಅಗತ್ಯ. ಟ್ಯೂನ್ ಮಾಡಿ FM 103.1 MHz ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರ.

ಶ್ರೋತೃಗಳೇ ಭಾಗವಹಿಸುತ್ತೀರಲ್ಲ ಅಂತ್ಯಾಕ್ಷರಿ ಕಾರ್ಯಕ್ರಮದಲ್ಲಿ. ಪ್ರೀತಿಯ ಶ್ರೋತೃಗಳೇ, ನಿಮ್ಮ ಮೆಚ್ಚಿನ ಮಡಿಕೇರಿ ಆಕಾಶವಾಣಿ ಕೇಂದ್ರದಿಂದ ವಿನೂತನ ಕಾರ್ಯಕ್ರಮಗಳು ಚಿಣ್ಣರ ಲೋಕ ಕಾರ್ಯಕ್ರಮದಲ್ಲಿ ಪ್ರತಿ ಭಾನುವಾರ 10 ಗಂಟೆಗೆ ಕಲಾಂ ಕನಸು, ಮಕ್ಕಳ ಮನಸ್ಸಿಗದು ಚೆಂದದ ತಿರಿಸು. 10 ಗಂಟೆಯಿಂದ 10:15 ದೀಪಾಮೃತ, ಸಹೃದಯತೆಗೊಂದು ಶುಭಾಷಿತ. ಬೆಳಿಗ್ಗೆ 6:10 ಯುವವಾಣಿ ಕಾರ್ಯಕ್ರಮದಲ್ಲಿ ದೀಪಧಾರಿ, ಯಶಸ್ಸಿನ ಹಾದಿಗೊಂದು ದಿಟ್ಟ ಹೆಜ್ಜೆ. ಪ್ರತಿ ಭಾನುವಾರ 5:00 to 5:15 ಮಹಿಳಾ ಲೋಕ ಕಾರ್ಯಕ್ರಮದಲ್ಲಿ ಪತ್ರಾಧಾರಿತ ಕಾರ್ಯಕ್ರಮ ಬೆಳ್ಳಿ ಬಟ್ಟಲು, ತವರ ನೆನಪುಗಳ ಮೆಲುಕು. ಮಾತು ಮಲ್ಲಿಗೆ, ಒಂದಿಷ್ಟು ಮಾಹಿತಿ ಮನಸ್ಸಿಗೆ. ಪ್ರತಿ ಮಂಗಳವಾರ 11:00 to 12:00 ಸಂದೇಶಗಳನ್ನಾಧರಿಸಿದ ನೇರ ಪ್ರಸಾರದ ಕಾರ್ಯಕ್ರಮ. ಮಾತಂದ್ರೆ ಮಾತು, ನೆನೆಯೋಣ ಅಮ್ಮನ ಕೈ ತುತ್ತು, ಮೆರೆಸೋಣ ಆಕಾಶವಾಣಿಯ ಗಮ್ಮತ್ತು. ಪ್ರತಿ ಗುರುವಾರ 11:00 to 12:00 ನೇರ ಪ್ರಸಾರದ ಕಾರ್ಯಕ್ರಮದಲ್ಲಿ ಗೀತಮಾಧುರ್ಯ, ಮಿಶ್ರ ಹಾಡುಗಳ ಗಾನಲೋಕ. ಪ್ರತಿ ಶನಿವಾರ 11:00 to 12:00 ನೇರ ಪ್ರಸಾರದ ಕಾರ್ಯಕ್ರಮದಲ್ಲಿ ನೈದಿಲೆ ಗಾದೆ ಘಮ, ಪತ್ರಾಧಾರಿತ ವಿಶೇಷ ಕಾರ್ಯಕ್ರಮ ಶನಿವಾರ 9:05 ಮಹಿಳಾ ಲೋಕದಲ್ಲಿ ಭಾರವೇನಲ್ಲ ಈ ಬದುಕು, ಸಂದರ್ಶನವನ್ನಾಧರಿಸಿದ ವಿಶೇಷ ಕಾರ್ಯಕ್ರಮ. ಇವೆಲ್ಲ ಕಾರ್ಯಕ್ರಮಗಳು ನಿಮಗಾಗಿ. ಟ್ಯೂನ್ ಮಾಡಿ FM 103.1 MHz ಗಳಲ್ಲಿ ಆಕಾಶವಾಣಿ ಮಡಿಕೇರಿ.

0: ಕಠಿಣ ಶ್ರಮದ ಸಂದರ್ಭದಲ್ಲಿಯೂ ಸ್ವ ಉದ್ಯೋಗವನ್ನ ಕಂಡುಕೊಂಡು ರೇಡಿಯೋವನ್ನ ವ್ಯಾಪಾರ ಮಾಡುತ್ತಾ ರೇಡಿಯೋ ಕಾರ್ಯಕ್ರಮಗಳನ್ನ ಆಲಿಸುತ್ತಾ ರೇಡಿಯೋದ ಮಹತ್ವವನ್ನ ಸಾರುತ್ತಾ ಬಂದಿರುವ
1: ಒಬ್ರಿಗೆ ಅಭಿಮಾನಿ ಕೇಳ್ತಾರೆ ಇಂಥ ಹಾಡಾಕಿ ಅಂತ ಕೇಳ್ತಾರೆ, ಖುಷಿಯನ್ನು ಅದು ಕೇಳ್ತಾ ಇರ್ತೀನಿ.

0: ಪ್ರೀತಿಯ ಶ್ರೋತೃಗಳೇ, ಇದೇ ಶನಿವಾರ ಅಂದರೆ ಆಗಸ್ಟ್ 8ರ ವ್ಯಕ್ತಿ ವಿಶೇಷ ಕಾರ್ಯಕ್ರಮದಲ್ಲಿ ರೇಡಿಯೋ ಅಭಿಮಾನಿ ಮಡಿಕೇರಿ ಆಕಾಶವಾಣಿ ಕೇಂದ್ರ ಆರಂಭವಾದ ದಿನಗಳಿಂದಲೂ ಆಕಾಶವಾಣಿಯ ಕಾರ್ಯಕ್ರಮವನ್ನು ಕೇಳುತ್ತಾ ಜನರಿಗೆ ಆಕಾಶವಾಣಿಯ ಬಗ್ಗೆ ಅರಿವನ್ನು ಮೂಡಿಸುತ್ತಿರುವಂತಹ ಮಡಿಕೇರಿಯ ಕೆಎಸ್ ವೆಂಕಟೇಶ್ ಶೆಟ್ಟಿ.
1: ಅಪ್ಪ ಮಾಡಿದ ಅಪ್ಪನಿಗೆ ನಾವು ಮಾಡಿದ ನಾವು ನಾವು ದುಡಿದು ಹೊಟ್ಟೆ ತುಂಬ ತಿಂದೆ ಊಟ ನೆಮ್ಮದಿ.
0: ಸಮಯ ಶನಿವಾರ ಸಂಜೆ 5 ಗಂಟೆಗೆ ಟ್ಯೂನ್ ಮಾಡಿ ಎಫ್ಎಂ 103.1 ಮೆಗಾಹರ್ಟ್ಸ್ ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರ. ಶ್ರೋತೃಗಳೇ, ಕಾರ್ಯಕ್ರಮವನ್ನ ಕೇಳ್ತೀರಾ ಅಲ್ಲ? ನಿರೀಕ್ಷಿಸಿ
2: ಜೀವನ ಸಾಕ್ಷಾತ್ಕಾರ,
0: ಬಾಳ ಬಂಧನದ ಪಯಣದಲ್ಲಿ ಬೆಸೆದ ಬಾಂಧವ್ಯದ ಒಡಲಿನಲ್ಲಿ ಹೃನ್ಮನದಲ್ಲಿ ಉಳಿದು ಹಸಿರಾಗಿ ಉಸಿರಾಗಿಸುವ ಕ್ಷಣಗಳ ಬಿಲುಕು.
3: ಪ್ರೀತಿನೇ ಆದ್ಯಾದು ತಂದ ಆಸ್ತಿ ನಮ್ಮ ಬಾಳ್ವೆಗೆ.
0: ಕಾಗದವೆಂಬ ದೋಣಿಯಲ್ಲಿ ಅಕ್ಷರವೆಂಬ ನಾವಿಕನೊಂದಿಗೆ ಸಾಗುವ ಭಾವನೆಗಳಿಗೆ ಅಪರೂಪದ ವೇದಿಕೆ ಚಿನ್ನದುಂಗುರ.
4: ಈ ಬಂಧನ ಜನುಮ ಜನುಮದ ಅನುಬಂಧನ.
0: ಶ್ರೋತೃಗಳಿಗಾಗಿ ಪತ್ರಾಧಾರಿತ ಕಾರ್ಯಕ್ರಮ ಚಿನ್ನದುಂಗುರ. ನಿರೀಕ್ಷಿಸಿ
5: ಆಕಾಶವಾಣಿಯ ಮಡಿಕೇರಿ ಕೇಂದ್ರವಿದು. ಕೇಳುಗರೆ, ಇದೀಗ ಕೊಡಗಿನ ಜನಪದ ಹಾಡುಗಳ ಕಾರ್ಯಕ್ರಮ. ಮೊದಲಿಗೆ ಕೇಳಿ ಬಾಳೋಪಾಟ್, ಮೈತಾಡಿ ಗ್ರಾಮದ ಹೆಚ್ ಮಧು ಮತ್ತು ತಂಡದಿಂದ.

ಮತ್ತು ಪಾಲ ಕುಳಿ ಕೊಂದೋರು ನಮ್ಮ ಲೋಲೇ ಜಾದಿ ಕಾಣಿ ಅಣ್ಣ ಪೋಟೋಲೆ ಬಂದೇ ಲೋಲೇ ಕಬ್ಬ ಮೋಟ ಕತೆ ಡೋಡಿ ಮಾರಂಜೆ ಲೋಲೇ

0: ಇದುವರೆಗೆ ಬಹಳ ಪಾಠ ಕೇಳಿದಿರಿ. ಇನ್ನು ಮುಂದೆ ಸೋಬಾನೆ ಪದಗಳು. ಮೊದಲಿಗೆ ಕೇಳಿ ಉಳುವಾರನ ಮೀನಾರ್ಜುನ ಅವರು ಹಾಡಿರುವ ಗೀತೆ.
1: ಜೋಗಿ ಮೊಟ್ಟದ ನೀರು ಜೊತೆಗಿರಲೇ ಜತನಿರಲೇ ಸೊಸೆ ಮುದ್ದು ಬರುತ್ತಾಳೆ ಆರ ಮನೆಗೆ

FM 103.1 MHz ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 4:30:15. ಇನ್ನು ಮುಂದೆ ನೆನಪಿನಾದ ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಆರಂಭದಲ್ಲಿ ಕೇಳಿ ಅಂಜದ ಗಂಡು ಚಿತ್ರಕ್ಕಾಗಿ ರಮೇಶ್ ಅವರು ಹಾಡಿರುವ ಗೀತೆ. ಗೀತೆಗೆ ಸಂಗೀತ ಹಂಸಲೇಖ, ಸಾಹಿತ್ಯ RNJ ಗೋಪಾಲ್.

ಗಾನಲಹರಿ. ಯುವ ಸ್ನೇಹಿತರೆ, ನೀವು ಕೂಡ ಹಾಡ್ತೀರಾ? ಭಕ್ತಿಗೀತೆ, ಭಾವಗೀತೆ, ಜನಪದ ಗೀತೆ, ರಂಗಗೀತೆ, ನಿಮ್ಮಲ್ಲಿರುವಂತಹ ಪ್ರತಿಭೆಯನ್ನ ಹೊರತರುವತ್ತ ನಿಮ್ಮ ಮೆಚ್ಚಿನ ಮಡಿಕೇರಿ ಆಕಾಶವಾಣಿ ಒಂದು ಹೆಜ್ಜೆಯನ್ನ ಇಟ್ಟಿದೆ. ಅದೇ ಕಾರ್ಯಕ್ರಮ ಗಾನಲಹರಿ.

0: ನಿಮಗೆ ತಿಳಿದಿರುವಂತಹ ಹಾಡುಗಳನ್ನ ಹಾಡಿ ಇತರ ಯುವ ಸ್ನೇಹಿತರ ಮನಸ್ಸನ್ನ ಗೆಲ್ಲಬಹುದು. ಅದಕ್ಕಾಗಿ ನೀವು ಮಾಡಬೇಕಿರುವುದು ಇಷ್ಟು. ಸೋಮವಾರದಿಂದ ಶುಕ್ರವಾರದವರೆಗೆ ರಜಾ ದಿನಗಳನ್ನ ಹೊರತುಪಡಿಸಿ ನಿಲಯದ ಮುಖ್ಯಸ್ಥರನ್ನ ಸಂಪರ್ಕಿಸಿ ಕಾರ್ಯಕ್ರಮವನ್ನ ಪ್ರಸ್ತುತಪಡಿಸಲು ದಿನಾಂಕವನ್ನ ಪಡೆಯಬೇಕಾಗುತ್ತದೆ. ಯುವ ಸ್ನೇಹಿತರೆ, ಇದು ನಿಮಗಾಗಿ ಗಾನಲಹರಿ. ಹಾಡುವ ಪ್ರತಿಭೆಗಳಿಗೆ ಒಂದು ಅವಕಾಶ. ಗಾನಲಹರಿ ಯುವ ವಾಣಿ, ಇದು ನಿಮ್ಮ ವಾಣಿ.
1: ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ನೆನಪು ನಿನಾದ ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಆಲಿಸುತ್ತಿರುವಿರಿ. ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ ಬಾಳೊಂದು ಭಾವಗೀತೆ ಚಿತ್ರಕ್ಕಾಗಿ SP ಬಾಲಸುಬ್ರಹ್ಮಣ್ಯಂ ಹಾಗೂ ಮಂಗಳ ಮತ್ತು ಸಂಗಡಿಗರು ಹಾಡಿರುವ ಗೀತೆ. ಗೀತೆಗೆ ಸಂಗೀತ ಹಂಸಲೇಖ, ಸಾಹಿತ್ಯ HS ವೆಂಕಟೇಶಮೂರ್ತಿ.

ಇನ್ನು ಮುಂದೆ ಕೇಳಿ ಅರ್ಜುನ್ ಚಿತ್ರಕ್ಕಾಗಿ ವಾಣಿ ಜಯರಾಮ್ ಹಾಗೂ ನಾಗೇಂದ್ರ ಅವರು ಹಾಡಿರುವ ಗೀತೆ, ರಾಜ ನಾಗೇಂದ್ರ ಅವರ ಸಂಗೀತ, ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯ.

0: ಕಠಿಣ ಶ್ರಮದ ಸಂದರ್ಭದಲ್ಲಿಯೂ ಸ್ವ ಉದ್ಯೋಗವನ್ನ ಕಂಡುಕೊಂಡು ರೇಡಿಯೋವನ್ನ ವ್ಯಾಪಾರ ಮಾಡುತ್ತಾ ರೇಡಿಯೋ ಕಾರ್ಯಕ್ರಮಗಳನ್ನ ಆಲಿಸುತ್ತಾ ರೇಡಿಯೋದ ಮಹತ್ವವನ್ನ ಸಾರುತ್ತಾ ಬಂದಿರುವ
1: ಹಾಡಾಕ್ಬೇಕು ಈ ಹಾಕ್ಬೇಕು ಅಂತಲ್ಲ ಒಬ್ರಿಗೆ ಅಭಿಮಾನಿ ಕೇಳ್ತಾರೆ ಇಂಥ ಹಾಡಾಕಿ ಅಂತ ಕೇಳ್ತಾರೆ.
0: ಪ್ರೀತಿಯ ಶ್ರೋತೃಗಳೇ, ಇದೇ ಶನಿವಾರ ಅಂದರೆ ಆಗಸ್ಟ್ 8ರ ವ್ಯಕ್ತಿ ವಿಶೇಷ ಕಾರ್ಯಕ್ರಮದಲ್ಲಿ ರೇಡಿಯೋ ಅಭಿಮಾನಿ ಮಡಿಕೇರಿ ಆಕಾಶವಾಣಿ ಕೇಂದ್ರ ಆರಂಭವಾದ ದಿನಗಳಿಂದಲೂ ಆಕಾಶವಾಣಿಯ ಕಾರ್ಯಕ್ರಮವನ್ನು ಕೇಳುತ್ತಾ ಜನರಿಗೆ ಆಕಾಶವಾಣಿಯ ಬಗ್ಗೆ ಅರಿವನ್ನು ಮೂಡಿಸುತ್ತಿರುವಂತಹ ಮಡಿಕೇರಿಯ ಕೆಎಸ್ ವೆಂಕಟೇಶ್ ಶೆಟ್ಟಿ.
1: ಅಪ್ಪ ಮಾಡಿದ ಅಪ್ಪನಿಗೆ ನಾವು ಮಾಡಿದ ನಾವು ದುಡಿದು ಹೊಟ್ಟೆ ತುಂಬ ತಿಂದೆ ಊಟ ನೆಮ್ಮದಿ
0: ಸಮಯ ಶನಿವಾರ ಸಂಜೆ 5 ಗಂಟೆಗೆ ಟ್ಯೂನ್ ಮಾಡಿ ಎಫ್ಎಂ 103.1 ಮೆಗಾಹರ್ಟ್ಸ್ ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರ. ಶ್ರೋತೃಗಳೇ, ಕಾರ್ಯಕ್ರಮವನ್ನ ಕೇಳ್ತೀರಾ ಅಲ್ಲ?
2: ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ನೆನಪು ನಿನಾದ ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಆಲಿಸುತ್ತಿರುವಿರಿ. ಸಮಯ 4:49:45. ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ ದೇವತಾ ಮನುಷ್ಯ ಚಿತ್ರಕ್ಕಾಗಿ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಮಂಜುಳಾ ಗುರುರಾಜ್ ಅವರು ಹಾಡಿರುವ ಗೀತೆ. ಗೀತೆಗೆ ಸಂಗೀತ ಉಪೇಂದ್ರ ಕುಮಾರ್, ಸಾಹಿತ್ಯ ಚೇವುದಯ ಶಂಕರ್.

ಇನ್ನು ಮುಂದೆ ಕೇಳಿ ಹೃದಯ ಗೀತೆ. ಚಿತ್ರಕ್ಕಾಗಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ವಾಣಿ ಜಯರಾಮ್ ಅವರು ಹಾಡಿರುವ ಗೀತೆ. ಗೀತೆಗೆ ಸಂಗೀತ ರಾಜನ್ ನಾಗೇಂದ್ರ, ಸಾಹಿತ್ಯ ಶ್ಯಾಮ್ ಸುಂದರ್ ಕುಲಕರ್ಣಿ.

0: ಇದುವರೆಗೆ ನೆನಪು ನಿನಾದ ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮವನ್ನ ಕೇಳಿದಿರಿ.
1: ಕೂರ್ಗ್ ಹೈಲೈಟ್ ಫರ್ನಿಚರ್ನ 7ನೇ ವಾರ್ಷಿಕೋತ್ಸವದ ಬಂಪರ್ ಕೊಡುಗೆ 3+1+1 ವುಡನ್ ಸೋಫಾ ಸೆಟ್ ಕೇವಲ 13,900 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್ ವಿರಾಜಪೇಟೆ.
2: ಪ್ರತಿ ಸಂಭ್ರಮದಲ್ಲೂ ಮಿನುಗುವ ನಕ್ಷತ್ರವಾಗಿ ಲಿಯೋರಾದ ಡೈಮಂಡ್ ಆಭರಣಗಳಿಂದ ಲಿಯೋರಾ ಡೈಮಂಡ್ಸ್, ಕುಶಾಲನಗರ, ಗೋಣಿಕೊಪ್ಪಲ್ ಮತ್ತು ಪಿರಿಯಾಪಟ್ಟಣ.
3: ಬೆಳಿಗ್ಗೆ 4 ಗಂಟೆಗೆ ಪೇಪರ್ ಹಾಕೋ ಕೆಲಸ ಶುರು ಆಗುತ್ತೆ. ಮಳೆ ಇರಲಿ ಚಳಿ ಇರಲಿ, ರಸ್ತೆಯಲ್ಲಿ ಓಡಾಡೋದೇ ನಮ್ಮ ಜೀವನ ಆಗೋಯ್ತು.
4: ಬೇಸರ ಮಾಡ್ಕೋಬೇಡ, ಈಗ ನಮ್ಮ ತವರ ಸುರಕ್ಷತೆಗೆ ಕರ್ನಾಟಕ ಸರ್ಕಾರದ ವಿಶೇಷ ಯೋಜನೆ ಇದೆ. ದಿನಪತ್ರಿಕೆ ಮತ್ತು ಹಾಲು ವಿತರಣಾ ಕಾರ್ಮಿಕರ ಅಪಘಾತ ಪರಿಹಾರ ಮತ್ತು ವೈದ್ಯಕೀಯ ಸೌಲಭ್ಯ ಯೋಜನೆ.
5: 16-70 ವರ್ಷದ ಅರ್ಹ ಕಾರ್ಮಿಕರು ಇಂದೇ KSUWSSP.karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
6: ಫರ್ನಿಚರ್ಗಳ ಮೇಲೆ ಅಚ್ಚರಿ ಮೂಡಿಸುವ ಅತಿ ಕಡಿಮೆ ಬೆಲೆಯೊಂದಿಗೆ ಓಣಂ ಮೆಗಾ ಡಿಸ್ಕೌಂಟ್ ಸೇಲ್ ಆರಂಭಗೊಂಡಿದೆ ಸುನಿತಾ ಫರ್ನಿಚರ್ನಲ್ಲಿ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, ಸುಲಭ ಕಂತಿನ ಇಎಂಐ, ಅತ್ಯುತ್ತಮ ಕ್ವಾಲಿಟಿಯಲ್ಲಿ ಫರ್ನಿಚರ್ಗಳನ್ನು ಖರೀದಿಸಲು ಬನ್ನಿ ಸುನಿತಾ ಫರ್ನಿಚರ್, ಉಳಿಯಲ್ ಇರಿಟಿ, ತಾವಕ್ಕರ, ಕಣ್ಣೂರು.
7: ಇವತ್ತು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಸತೀಶ್ ರಾವ್, ಸೀನಿಯರ್ ಕನ್ಸಲ್ಟೆಂಟ್ ಗ್ಯಾಸ್ಟ್ರೋ ಎಂಟ್ರಾಲಜಿಸ್ಟ್, ಮಣಿಪಾಲ್ ಹಾಸ್ಪಿಟಲ್ ಮೈಸೂರಿಂದ. ಡಾಕ್ಟರ್, ಎಂಡೋಸ್ಕೋಪಿ ಅಂದ್ರೆ ಏನು ಅಂಡ್ ಯಾರಿಗೆ ಬೇಕಾಗುತ್ತೆ?
8: ಎಂಡೋಸ್ಕೋಪಿ ಅಂತ ಹೇಳುದು ಜೀರ್ಣಾಂಗದಲ್ಲಿ ಏನಾದ್ರು ತೊಂದರೆ ಇದೆ ಅಂತೇಳಿ ಪತ್ತೆ ಹಚ್ಚಲಿಕ್ಕೆ ಮಾಡುವಂತ ಒಂದು ಸಣ್ಣ ಟೆಸ್ಟ್ ಆಗಿರ್ತದೆ. ಇದರಲ್ಲಿ ಒಂದು ಸಣ್ಣ ಟ್ಯೂಬ್ ಇರ್ತದೆ, ಆ ಟ್ಯೂಬ್ ನಲ್ಲಿ ಒಂದು ಕ್ಯಾಮರಾ ತರ ಇರ್ತದೆ, ಅದನ್ನ ನಮ್ಮ ಉದರ ದರ್ಶಕ ಅಂತೇಳಿ ನಾವು ಹೇಳ್ತೀವಿ. ಅದನ್ನ ಬಾಯಿಯ ಮುಖಾಂತರ ನಾವು ಹಾಕ್ತೀವಿ. ಬಾಯಿಯ ಮುಖಾಂತರ ಹಾಕಿ ನಮ್ಮ ಅನ್ನನಾಳ, ಜಠರ ಮತ್ತು ಸಣ್ಣ ಕರುಳಿನ ಪಾರ್ಟ್ ಗಳನ್ನು ನಾವು ಇದರಲ್ಲಿ ಪರೀಕ್ಷೆಗೆ ಮಾಡ್ತೀವಿ. ಇದರಲ್ಲಿ ನಾವು ಉದಾಹರಣೆಗೆ ಏನಾದರೂ ಹೊಟ್ಟೆಲಿ ಹುಣ್ಣಾಗಿದ್ರೆ ಅಥವಾ ಕರಳಲ್ಲಿ ಅಥವಾ ಹೊಟ್ಟೆಯಲ್ಲಿ ಬ್ಲಾಕ್ ಆಗಿದ್ರೆ ಅಥವಾ ಕ್ಯಾನ್ಸರ್ ಇದ್ರೆ ಅಥವಾ ರಕ್ತಸ್ರಾವ ಆಗ್ತಾ ಇದ್ರೆ ಅದನ್ನು ನಾವು ಪತ್ತೆ ಹಚ್ಚಬಹುದಾಗಿದೆ. ಇದು ಯಾರಿಗೆ ಬೇಕಾಗಿದೆ ಅಂತ ಹೇಳಿದ್ರೆ, ಮುಖ್ಯವಾಗಿ ಪದೇ ಹೊಟ್ಟೆ ನೋವು ಬರುವಂತವರು, ಎದೆ ಉರಿ ಬರುವಂತದ್ದು, ಹೊಟ್ಟೆ ಉರಿ ಬರುವಂತದ್ದು, ಅಥವಾ ವೆಯಿಟ್ ಲಾಸ್ ಆಗಿರುವಂತದ್ದು, ಅಥವಾ ವಾಂತಿಯಲ್ಲಿ ರಕ್ತ ಬರುವಂತದ್ದು, ತುಂಬಾ ವಿಪರೀತ ವಾಂತಿ ಆಗುವಂತದ್ದು, ಇವರಿಗೆ ಮೇಲ್ಗಡೆ ಹೊಟ್ಟೆ ಎಂಡೋಸ್ಕೋಪಿ ಪರೀಕ್ಷೆಯ ಅಗತ್ಯ ಇರ್ತದೆ.
9: ದಿಸ್ ಇನ್ಫಾರ್ಮೇಶನ್ ಇಸ್ ಬ್ರಾಟ್ ಟು ಯು

0: by Manipal Hospitals, Mysuru. Lives on. For any health emergency, call 0821-350-3500. Save the number, save lives.
1: ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 5:02:10. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
2: ಆಕಾಶವಾಣಿ ಮಡಿಕೇರಿ.

0: ಶ್ರೋತೃಳೇ ನಮಸ್ಕಾರ. ಕೊಡುವ ಸಿರಿ ಕಾರ್ಯಕ್ರಮಕ್ಕೆ ತಕ್ಕಾರ ನಿಂಗಕ್ಕೆಲ್ಲ ಗೊತ್ತುಳನೆಕೆ ನಿಂಗ ಕಂಡನಕ್ಕೆ ಕಕ್ಕಡ ಅಂದು ಇಂದು ಅಣ್ಣುವ ವಿಚಾರತ್ತು ಎಳುತ್ತಿನ ಕೇಟಿಂತು ಸುಮಾರು ಕಾಗದ ಕೂಡ ಬಂತು. ಅನ್ನನೆ ವಾಟ್ಸಪ್ ಕೂಡ ಸುಮಾರು ಎಳುತ್ತು ಬಂತು. ಈಗ ದಾರದಾರ ಎನ್ನನೆ ಎಳ್ದಿತ್ತು ಅಣ್ಣುವನ ನೋಟನ. ಇಂದು ನಿಂಗಡ ಎಳುತ್ತು ಓದೋಕೆ ನಾನು ಬಾಳೆಯಡ ದಿವ್ಯಾ ಮಂದಪ್ಪ.
1: ನಾನು ಸಂತೋಷ್ ಕೆಎನ್. ನಂಗ ಎಳ್ತು ಎಳ್ದಿದ್ದ ಐರಿ ನೆನ್ಸಿ ಇಚ್ಚುಕೋರ್ ಲೆಟರ್ ಬಪ್ಪ ಅಂತ ಗೊತ್ತಿಂಜಿಲ್ಲ.
0: ಅಕ್ಕು ಸುಮಾರು ಎಳ್ತು ಬಂತು ಈ ಕುರಿ.
1: ನಾನೇ ಓದಿರಡ.
0: ಓದಿ ಓದಿ.
1: ಇದನ್ನ ಎಳ್ದಿತ್ತ ಇಚ್ಚು ಮೂವೆರ ರೇಖಾ ಪ್ರಕಾಶ್ ಬಲ್ಲಮಾಟಿಂಜ. ನಾನು ಕಂಡನ್ನಕ್ಕೆ ಕಕ್ಕಡ ಅಂದು ಇಂದು ಕಕ್ಕಡ ತರ ಪುದುಮೆ ಅರಿವಕ್ಕೆ ನಾಡ ಅವ್ವಯಂಡ ಕಾಲಕ್ಕೆ ಪೋಕೊಂಡು ಪಂಡು ಕಕ್ಕಡ ತಿಂಗತ್ಲು ತಿತ್ತಕ್ಕೆ ಬುದ್ಧ ಕುಂಜಿನ ಅಡುಪಕ್ಕೆ ನೇರಾಯಿಂಜಿಲ್ಲ. ಜುಲೈ 15 ಆಗಸ್ಟ್ 15 ಬಪ್ಪ ಕಕ್ಕಡತ್ಲು ಎದೇ ಶುಭ ಕಾರ್ಯ ನಡ್ತುಲೆ. ದೇವಸ್ಥಾನತ್ಲು ನಿತ್ಯ ಪೂಜೆ ಇಲ್ಲ. ಆದರೆಲ್ಲ ಪುಟ್ಟಂಡ ಕಕ್ಕಡತ್ಲು ಚಾವಂಡ ಅಂದು ಪಳಜುಲ್ಲು ಉಂಡು. ಕಕ್ಕಡತ್ಲು ಕೊಡಗುಕಾರಕ್ಕೆ ಮದ್ದು ತೊಪ್ಪು ವಿಶೇಷಪಟ್ಟದು. ಕಕ್ಕಡ 18 ಅಂಗ 18 ತರ ಮದ್ದು ಕುಡಿತಿಪ್ಪ. ಮದ್ದು ಕೂಳು ಉಂಡಕ ತಡಿಕ್ ಬಾರಿ ನಲ್ಲದು. ಮದ್ದು ಕೂಳು ಮದ್ದು ಪುಟ್ಟು ಬೆಲ್ಲ ಸಕ್ಕರೆ ಇಟ್ಟನ್ನು ತಿಂಬದಲ್ಲ. ಪಂಡು ಬೈಟ್ ಮದ್ದು ಕೂಳು ಮಾಡಿತ್ತು ಬೆಪ್ಪಂಜಿ ಪೊಲಕ ನೇರ್ತ ಬುರಂಗೆಲಕ್ಕೆ ಮದ್ದು ಕೂಳಕ್ಕೆ ಕಲತೇನು ಬುಕ್ಕೆಂಡು ಉಂಬ. ಇಂದು ಬೆಲ್ಲ ಇಟ್ಟಿತ್ತು ಪಾಯಸ ಮಾಡಿತ್ತು ಅಕ್ಕ ಮಾಡಿತ್ತು ಅಕ್ಕೇ ಉಂಬ. ಇದು ತಡಿಕ ಪುಡಿಪಲೆ. ಇಂದು ಕಲವೂ ಇಲ್ಲ ತೇನೂ ಇಲ್ಲ. ಮದ್ದು ತೊಪ್ಪು ಪೂಚಟ್ಟಿಲು ನಟ್ಟವ ಕ್ರಯ ಕಡುಪ. ಹೋಟೆಲ್ಕ್ ಆರ್ಡರ್ ಮಾಡಿತು ಉಂಬಲಿಕ್ ಎತ್ತಿತ್ತು ಇಕ್ಕತ್ರ ಯಾಂತ್ರಿಕ ಕಾಲ. ಕಕ್ಕಡತ್ಲು ನೇಯ್ದುಂಬನ ಕೋಳಿ ನೆರ್ಚಿತ್ತು ಗದ್ದಳ ಮಾಡುವ ಇಂಜತ್. ಕಕ್ಕಡ ಕೋಟ ತಡಪಕ್ಕೆ ಪಂಡು ಪ್ರಕೃತಿಲಿ ಕಿಟ್ಟುವ ಬೈಂಬಳೆ ಞಂಡು ಮೀನು ತಿಂದಕ ತಡಿರ ಉಷ್ಣ ಕಾತವ ಇಂಜತ್. ಇಂದು ಭೂಮಿ ನಡುಪಲ ಪೊಳೆ ತೋಡು ಕಾಡು ಕೂಡಿತು ಸ್ವಪ್ನತ್ತು ಕೂಡಿ ಞಂಡು ಮೀನು ಕಾಂಗ. ಅಜ್ಜನು ತಾಯಿಯೂ ಬೇಲು ನಟ್ಟಿತು ನೆಲ್ಲು ಕಟ್ಟಿತು ಬೆಪ್ಪ. ಬೊಳ್ಳರಿ ತೋಟ ಮಾಡಿತು ಚೌತೆ ಬೊಳ್ಳರಿ ಕುಂಬಳ ಅಟ್ಟತ್ತು ಕಟ್ಟಿ ಬೆಪ್ಪ ಇಂಜತ್. ನಲ್ಲ ನೈದುಂಬಿತಿಪ್ಪಾನ ಕಕ್ಕಡತ್ಲು ತಿಂಬ ಇಂಜತ್. ಇಂದು ನಂಗಕ್ಕೆ ಬೊಳ್ಳರಿ ತೋಟ ಗೊತ್ತಲ ನಲ್ಲ ಪಿಷ್ಟದುಂಬುನ ಚಕ್ಕೆ ಕೂರು ಪಂಡು ನಲ್ಲ ಶಕ್ತಿರ ತೀನಿ. ಇಂದು ಬಲ್ಯರಿಕೆ ಜ್ಞಾನಕೇಡು ಚಕ್ಕೆ ಕಂಡುಟಕ ಎದೆ ಉರಿ. ಕಕ್ಕಡತ್ಲು ಜಾನಪದ ಕಳಿ ಕಲೆಯಾನ ಓಟು ನಾಟಿ ಉಯ್ಯಪಾಟು ನಾಟಿ ಊಟ ಯಾಕ ಇಂಜತ್. ಗೌಜಿ ಗದ್ದಳತ್ ಕಕ್ಕಡ. ಇಂದು ಬೇಲು ನಡುಪಲೆ ಪಂಡು ಕುಮ್ಮುಕರಿ ಓಡುಪುಟ್ಟು ಅವ್ವಯಂಡ ತಿತ್ತಲ ಆತನ ಕೈಯೊಟ್ಟಿ. ಇಂದು ಚತ್ತೆಲು ಚಪ್ಪೆ ಚತ್ತ ಕುಮ್ಮು ಪಪ್ಪಡತ್ರ ಅನ್ನತ್ರ ಮಿಷನ್ ಒಟ್ಟಿ ಓರು ಚೋದೂ ಇಲ್ಲ. ಎನ್ನನೆ ಅಣ್ಣಕೋ ಪಂಡತ ಕಕ್ಕಡ ಕಾಂಬನ್ನಕ್ಕೆ ಇಲ್ಲ. ಮದ್ದು ಕೂಳಕ್ಕೆ ಮಕ್ಕಡ ಜಗಳ ಕಕ್ಕಡ ಕೂಳಿನ ಕಡ್ಚಿ ಬಲ್ಚಿ ಚೈಂತ ತಿಂಬ ಚೋದು ಎಲ್ಲಿ ಕುಟ್ಟು. ಇಂದು ಯಾಂತ್ರಿಕ ಯುಗ ನಾಟಕೀಯ ಜೀವನ ಪಾಳು ಬರಿತೀನಿ ಚೋದಿಲ್ಲದ ಊಟ ತಾಕತ್ತಿಲ್ಲದ ತಡಿ. ಇಂದು ಎಲ್ಲಾಂಗುಡಿ ಕಾಯಿಲೆ ನಡಿಯಂಡು ಅಲ್ಪ ಆಯುಷ್ಯ ನಂಗ ಇಂದೆತ ಕಕ್ಕಡತ್ಲು. ಅಂದೆತ ಕಕ್ಕಡ ನೈಪು ತೀನಿ ತಾಕತ್ರ ತಡಿಗತ್ತರ ಬದುಕನ ನಂಗ ಕಾಂಗ್ವಾ ಅನ್ನುವುದೇ ಚೋದ್ಯ. ಇನ್ನ ಎಳ್ದಿತ ಇಚ್ಚವು ಬಲ್ಲಮಾಟಿರ ಮೂವೇರ ರೇಖಾ ಪ್ರಕಾಶ್.
0: ಬಾರಿ ಚಾಯ್ತೆ ಎಳ್ದಿತಲ್ಲ
1: ಅಕ್ಕು.
0: ಮಿಂಜಕ್ ಓದನ ಕೊಟ್ಟೆರ ಪೂಣಚಾಯಂಗ ಎಳ್ದಿನದು. ಪೊಮ್ಮಾಲೆ ಕೊಡುವರ ಭೋಜಕೋರು ಏದೇ ಬರ ಇಲ್ಲೆಯೋ ಅದೇ ತರ ಸಂಸ್ಕೃತಿ ದುಂಬುನ ಇಲ್ಲಿಯತ ಜನಡ ಬದುಕಲು ನಡುಪು ತೊಡುಪು ಊನು ತೀನಿಕ್ ದೇವಡ ದಯತಲು ಏದೇ ಕೊರವು ಇಲ್ಲೆ. ಆಚಾರ ವಿಚಾರ ಕೊತ್ತನಕ್ಕೆ

0: ಇಕ ಕೋಡಿರ ಇಂದಿರ ಗಣಪತಿ ಅರಪಟ್ಟು ಹಿಂಗ ಹಳದಿ ತಾಯ್ಚಿತಿ ನಾನೆ ಕಕ್ಕಡ ಅಂದು ಇಂದು ಜೋರಾಯ್ತು ಪೊಯ್ವ ಇಂಜತ್ತು ಕಾತು ಮಳೆಲು ಪೊಲಾಕ ನೇರತೆ ಎದ್ದಿತ್ತು ಬೇಲು ಸಾಲು ಸಾಲು ಎತ್ತು ಕಟ್ಟಿತ್ತು ಉತ್ತಿ ತಾಯಿತು ನಾಟಿ ಮಾಡುವ ಇಂಜ ಕಾಲ ಅಂದು ಜೋರಾಯ್ತು ಪೊಯ್ವ ಕಾತು ಮಳೆಲು ಟ್ರ್ಯಾಕ್ಟರ್ ಇಲ್ಲಂಗಿ ಟಿಲ್ಲರ್ಲು ಉತ್ತಿತ್ತು ಮಿಷಿನ್ಲೇ ನಾಟಿ ಮಾಡುವ ಕಾಲ ಇಂದು ನಾಟಿ ಪಣಿ ಅಣ್ಣಕ ಇಡೀ ಮುಯ್ಯಾಳಕ್ಕೆ ಇಂಜಿತ್ತು ಕೂಪದಿ ಕೂಳು ಕಟ್ಟಿತ್ತು ಒಬ್ಬಂಡೊಬ್ಬಂಡ ಕೆಲಸ ಮಾಡುವ ಕಾಲ ಇಂಜತ್ತು ಅಂದು ನಾಟಿ ಪಣಿ ಅಣ್ಣಕ ಪೊರ್ಮೆಂಜ ಆಳಳ ಕೂಟ್ಯ ಬಂದಿತ್ತು ಹೋಟೆಲಿಂಜ ಕೂಳು ಕೊಂಡ ಬಂದಿತ್ತು ಕೂಳು ಕೊಡ್ತಿತ್ತು ನಾಟಿ ಮಾಡುವ ಕಾಲ ಬಂದು ಪೋಯಿತು ಇಂದು ನಾಡಲು ಐಂಗಡ ಐಂಗಡ ಮನೇಲಿ ಕೋಳಿ ಚಾಕಿತ್ತು ಕಕ್ಕಡತ್ತು ನೈ ದೊಂಬಿ ತಿಪ್ಪ ಅಂದು ಕೋಳಿ ನೆರಚಿತ್ತು ಕಕ್ಕಡ ಕೋಳಿ ಕರಿ ಮಾಡಿತ್ತು ತಿಂಬ ಇಂಜ ಕಾಲ ಅಂದು ಕೋಳಿ ಚಾಕು ಚೆಂಗ್ ಮನೆರ ಸುತ್ತಮುತ್ತ ಪಟ್ಟಿ ಕಂಡಿ ಪಾಳಾಪ ನಟ್ಟ ಪೂಗಿಡತ್ನ ಕೋಳಿ ತಿಂಬ ಅಂದು ಪ್ಯಾಟೆಂಜ ಬಾಯ್ಲರ್ ಕೋಳಿ ಕೊಂಡ ಬಂದಿತ್ತು ಕರಿ ಮಾಡಿ ತಿಂಬ ಕಾಲ ಬಂದು ಪೋಯಿತು ಇಂದು ಕಕ್ಕಡತ್ತು ಕಕ್ಕಳೆ ಜಂಡಲು ನೈ ದುಂಬಿ ತಿಪ್ಪ ಅಂದು ಕಕ್ಕಳೆ ಜಂಡು ಪುಡ್ಚಿತ್ತು ಕರಿ ಮಾಡುವ ಕಾಲ ಇಂಜತ್ತು ಅಂದು ಬೇಲಿನೆಲ್ಲ ಕಾಫಿ ತೋಟ ಮಾಡಿತ್ತು ಕಕ್ಕಡ ಜಂಡು ಕಾಂಗತಾಯಿತು ಇಂದು ಬಾರಿ ಕವಿತರ ಮೂಲಕ ಬಾರಿ ಚಾಯ್ತೆ ಹಿಂಗ ಎಳ್ದಿತ್ತು ಕೋಡಿರ ಇಂದಿರ ಗಣಪತಿ ಹಿಂಗ
1: ಕಾಣತಂಡ ವಿವೇಕಯ್ಯಪ್ಪ ಕದನೂರಿಂಜ ಎಂತ ಎಳ್ದಿತ್ತು ನೋಟಂಗ ಪ್ರಕೃತಿ ದೇವಿರ ಚಾಯಿ ಭೋಜಕ್ಕೆ ಪೆದಪೋನ ನುಪ್ಪತ್ತಂಜಿ ನಾಡರ ಪೊಮ್ಮಾಲ ಕೊಡವಲು ನೆಲೆ ಕಂಡಿತುಳ್ಳ ಎಲ್ಲಾ ದೇವಾನು ದೇವತೆಯಡ ಆಶೀರ್ವಾದತ್ಲು ಬದುಕು ನೀಸೆಂಡುಳ್ಳ ಎಲ್ಲಾ ಮಾಜನಕ್ಕೆ ಕಕ್ಕಡ ನಂಬೆರ ನಲ್ಲಾಮೇನ ಬೈಂದಿತ್ತೀಂಗ ಎಲ್ಲಿಯೂ ಕಾಂಗತ ವಿಶೇಷಪಟ್ಟ ಆಚಾರ ವಿಚಾರ ಪದ್ಧತಿ ಪರಂಪರೆ ಇಂದು ಈ ಕಾವೇರಮ್ಮೆರ ಮಣ್ಣಲು ಇಗ್ಗು ತಪ್ಪಂಡ ಬೊಳ್ಳಿ ಕೊಡೆರಡಿಲು ಎಲಂಗೆಂಡು ಉಂಡು ಅಣಿಚಂಗೆ ತಪ್ಪಾಪಕ್ಕಿಲ್ಲ ಇಂತಹ ವಿಶೇಷಪಟ್ಟ ಕೊಡಗರ ಈ ಪುಣ್ಯಭೂಮಿಲು ಇಂದು ಅದೆಚ್ಚಕೋ ನಂಗಡ ಪದ್ಧತಿ ನಮ್ಮೆ ನಾಳು ಮರೆ ಆಯಂಡು ಬಂದಂಥ ವಿಚಾರತ್ಲು ಕಕ್ಕಡ ನಮ್ಮೆಯೂ ಒಂದು ಪಂಡು ಪಂಡು ಕಾಲತಂಜೆ ನಂಗಡ ಅರಿಯವು ಪೆರಿಯವು ಕೈಪಂತ ನಮ್ಮೆ ನಾಳಲು ಒರು ನಿರ್ಕು ನೇಮ ಇಂಜತ್ತು ಆಚೆಂಗೆ ಅದೆಲ್ಲ ಇಂದು ಮರೆ ಆಯಂಡು ಬಂತು ಅಂದು ಕೈಚಣಿಂಜ ಕಕ್ಕಡ ನಮ್ಮೆಯೇ ಬೋರೆ ಇಂದು ಕೈಚಂಡು ಉಳ್ಳೋ ಕಕ್ಕಡ ನಮ್ಮೆಯೇ ಬೋರೆ ಅದತ್ಲು ಇಂದೆತ್ತ ನಂಗಡ ಎಚ್ಚಕೋ ಮಕ್ಕಕ್ಕೆ ಕಕ್ಕಡ ಅಣಿಚಂಗೆ ಎಂತಂದೇ ಗೊತ್ತಲೆ ಆಂಗ ಸರಿಯಾಯ್ತು ಅಪ್ಪವೋ ತಾಂಗ ಉಳ್ಳ ಒಂದು ದಂಡು ಮಕ್ಕಳ ಕೊಡಗು ಬಿಟ್ಟು ಪೊರ್ಮೆ ಒಚ್ಚಿಟ್ಟಿತು ಪೊರ್ಮೆ ಕೆಲಸಕ್ಕೆ ಕೂಟಿರುವ ಇದು ಮಕ್ಕಳ ತಪ್ಪ ಅಲ್ಲ ಅಪ್ಪವಂಗಡ ತಪ್ಪ ಅಂದು ಗೊತ್ತಾಪ್ಲ ಪಂಡು ಒಲೆಲು ತಿತ್ತಿಟ್ಟು ಮಣ್ಣು ಕುಡಿಕೆ ಚಟ್ಟಿಲು ಮಾಡಿನ ಅಡಿಗೆ ಅಂದ ಕಾಲತ್ಲು ಪಂಡೆತ ನಂಗಡ ಪಿರಿಯಂಗಕ್ಕೆ ತಡಿರ ಒರ್ಪು ಅದು ತೊಂಬದು ಬಯತ ಆಚಂಗಿಯು ಅಲ್ಲಾಡ್ತ ಜೀವ ಆಚಂಗಿ ಇಂದು ಗ್ಯಾಸ್ಲು ಬೇವ ಅಡಿಗೆ ಕುಕ್ಕರ್ಲು ಬೆಂಜ ಕೂಳು ಹೋಟೆಲು ಬೇಕರಿ ತಿಂಡಿ ತೀನಿ ತಿಂದು ನಾಪದು ಕಡಪಕಲೆ ತಡಿಲು ಬೊರ್ಕಲು ಸುರುವಾಪ ತರ ತರತರ ಕಾಯಿಲೆ ಬಂದು ಪೋಪ ಆಚಂಗಿ ನೈಚ ತಡಿ ಎಕ್ಕಲು ಗಟ್ಟಿಮುಟ್ಟಾಯ್ತು ಇಪ್ಪ ನೈಕತೆ ತಿಂದಕ ಐಂಬದಂಗೆ ಅಲ್ಲಾಡಿ ಪೋಪ ಜೀವ ಪಂಡು ಕಕ್ಕಡ ತಿಂಗತ್ಲು ಬೆಂಬಳೆ ಕುಮ್ಮು ಕೊಯ್ಲೆ ಮೀನು ಞಂಡು ಕೋಳಿ ಮರಕೇಂಬು ತೆರ್ಮೆ ತೊಪ್ಪು ಚಕ್ಕೆ ಚಕ್ಕೆ ಕುರು ಇಂತನೆಲ್ಲ ತಿಂಬ ಇಂಜತ್ತು ಪಂಡು ಕಕ್ಕಡ ತಿಂಗತ್ಲು ಪೊಳೆಕರೆಕ್ಕೆ ಪೋನಕ ತರ ತರತರು ಕಾಡು ಪಣ್ಣು ಕಟ್ಟುವ ಇಂಜತ್ತು ಆಚಂಗೆ ಅದೆಲ್ಲ ಇಕ್ಕ ಎಲ್ಲಿ ಕಟ್ಟುವ ದಿನ ಪೋನನಕ್ಕೆ ಎಲ್ಲವೂ ಬದಲಾಯಂಡು ಬಂದಂಥ ಕಾಲಘಟ್ಟಕ್ಕೆ ನಂಗ ಬಂತು ಎತ್ತಿತ್ತು ಪಂಡು ಇಂಜಂತ ಜನರ ಆಸೆ ಅಭಿಮಾನ ನಲ್ಲರಿಕೆ ಇಂದು ಮರೆ ಆಯಂಡು ಬಾತು ಅಂದು ನಾ ಕಂಡ ಕಕ್ಕಡಕ್ಕೂ ಇಂದು ನಂಗ ಕಂಡುಳ್ಳ ಕಕ್ಕಡಕ್ಕೂ ಭಾರಿ ವ್ಯತ್ಯಾಸ ಉಂಡು ಇಂದು ಕಾಟಾಚಾರಕ್ಕೆ ಕಕ್ಕಡ ಕೈಪಲ್ಲಿಕ್ಕೆ ಎತ್ತಿಪೋಯ್ತು ನಂಗ ನಂಗಡ ಪೆರಿಯಂಗ ಕಟ್ಟಿತಂದಂಥ ಪದ್ಧತಿನ ಕಾತು ಪೋತಿ ಬೆಪ್ಪದು ನಂಗಡೆಲ್ಲಾಡೋ ಜವಾಬ್ದಾರಿ ಆಯ್ತುಂಡು ಕಾಲಕೊತ್ತ ನಡುಪುನ ನಡ್ತಿಯಂಡು ಪೋಚಂಗೆಯೇ ನಂಗಡ ಸಂಸ್ಕೃತಿರ ಬದುಕಕೋರು ಅರ್ಥ ಕಟ್ಟುವ ಐಪಣಿರ ತುರ್ತುಲು ಜಡಿಮಳೆರ ಮಧ್ಯತ್ಲು ಕಕ್ಕಡ ತಿಂಗ ಎಂಗಡ ಬದುಕಲು 18 ತರ ಮದ್ದು ದುಂಬಿತು ಗಮಕುಟ್ಟುವ ಮದ್ದು ತೊಪ್ಪುರ ಗಮನ ಪೋಲೆ ಗಮ ಕೂಟಿಯಂಡೇ ಇರೊಂಡು ಕಾಲ ಬದಲಾಕು ಜನ ಬದಲಾಕು ಆಚಂಗಿ ಪ್ರಕೃತಿ ದತ್ತವಾಯ್ತು ಬಂದಂಥ ಇಗ್ಗು ತಪ್ಪು ಕಾವೇರಮ್ಮೆ ಗುರುಕರಣ ನೆಲೆ ಪಡೆದಂಥ ಈ ಪುಣ್ಯಭೂಮಿ ಎಂದೂ ಬದಲಾಪಕಾಗ ಇಲ್ಲೇತ ನಡುಪು ತೊಡುಪು ಆಚಾರ ವಿಚಾರ ಏದೂ ಒಂದೂ ಮರೆಯಾಪಕ್ಕೆ ನಂಗ ಬಿಡುವಕಾಗ ಅರ್ಜ ಪೆರಿಯಂಗ ಇಕ್ಕತ ಯುವ ಜನಾಂಗಕ್ಕೆ ನಂಗಡ ನಡ್ಪುರ ಪ್ರತಿಯೊಂದಾಡತೋ ಅರಿವಿಕೆ ಕೊಡ್ತ ಬಂದಾಗ ನಂಗಡ ನಾಡರ ಸಂಸ್ಕೃತಿರ ಬದುಕು ಸೂರ್ಯಂಡ ಪೊಂಬೊಳಿ ಪೋಲೆ ಎಲ್ಗೇಂಡಿಪ್ಪ ನಣ್ಣಿ ತೆಳ್ದನವು ಕಾಣತಂಡ ವಿವೇಕಯ್ಯಪ್ಪ ಕದನೂರುಂಜ
0: ಮಾತಂಡ ದೇಚಮ ಅಚ್ಚಯ್ಯ ತಾಮನೆ ಪಾಲಂದಿರ ಬೊಳ್ಳುಮಾಡು ಹಿಂಗ ಹಿನ್ನೆ ಎಳ್ದಿತ್ತು
1: 12
0: ಕೊಂಬು 35 ನಾಡರ ಈ ಪೊಮ್ಮ

ಕೊಡಗಲ್ ಕೊಡವಡ ಪದ್ಧತಿ ಪರಂಪರೆ ಕೊತ್ತನೆಕ್ಕೆ ಹೆಚ್ಚಕೋ ನಾಳು ಈ ನಡಪ ಅದತ್ತು ಕೊಡವಡ ಮುಖ್ಯಪಟ್ಟ ನಮ್ಮೆ ನಾಳಾಯ್ತು ಕಕ್ಕಡ ನಮ್ಮಿಯೂ ಕೂಡ ಒಂದು ಎಡಮ್ಯಾರು ತಿಂಗತ್ತು ಬೇಲಿನ ಕಾಡು ತುಂಬನ ತೋಡನ ತೊಡ್ತಿತ್ತು ಮಳೆ ಪುಡ್ಚನೆಕ್ಕೆ ಯಾಕ ತೇವ ಉತ್ತು ತೈತು ಅಗೆ ಬಂದನ ಮೂರ್ತ ಮಾಡಿತ್ತು ಅಗೆನ ಪೆರ್ಚಿ ನಾಟಿ ನಡಪ ಇನ್ನನೆ ಐಪಣಿ ಕೆಜ್ಜ ತಡಿ ಚೋತು ಪೊಯ್ತಿಪ್ಪ ಜೊರೋಂದು ಪೊಯ್ಯೋ ಮಳೆರ ನಡುಲು ಚೋತ ತಡಿಕ್ಕು ಒರಚ್ಚಕ್ಕೆ ಶಕ್ತಿ ಕುಟ್ಟೊಂಡು ಎಣಿಚೆಂಗಿ ಅದು ಕಕ್ಕಡ ತಿಂಗ ಕೋಟಪತ್ತುನ ಚೋತ ತಡಿಕ್ಕು ತರ ತರತ್ರ ತೀನಿ ತಿಂಬಕ್ಕು ಮನ್ಸು ಕಾತಂಡಿಪ್ಪ ಇಂಥ ಸಂದರ್ಭತ್ತು ಬೆಂಬಳೆ ಕರಿ ಚೆಕ್ಕೆ ಕುರುಪಜ್ಜಿ ನೆಂಡು ಕರಿ ಕೋಳಿ ಕರಿ ಮರಕ್ಕೆಂಬು ಕರಿ ಎಲ್ಲ ಮಾಡಿ ತಿಂದಕ್ಕ ನಂಗಡ ತಡಿಕ್ಕು ಒರಚ್ಚಕ್ಕೆ ಶಕ್ತಿ ಕುಟ್ಟುವ ಅನ್ನನೆ ತೋಟ ಬೇಲು ಬಾಣೆ ಕಾಡು ಪೊಳೆ ಮಾಡಿಕ್ಕು ಪೋನಲ್ಲಿ ಕರ್ಮಂಜಿ ಪಣ್ಣು ಉಪ್ಪುಲಿ ಪಣ್ಣು ಚಿಪ್ಪುಲಿ ಪಣ್ಣು ಇನ್ನನೆ ತರಾವರಿ ಪಣ್ಣು ಪಲ ಕುಟ್ಟುವ ಇಂಜ ಕಾಲ ಅಂದು ಆಚೆಂಗಿ ಕಾಲ ಒರೆ ಪೊಲೆ ಇಲ್ಲೆ ಕಾಲ

0: ಕೇಳುಗರೆ, ಕೊಡವಸಿರಿ ಕಾರ್ಯಕ್ರಮವನ್ನು ನಮ್ಮ ಯೂಟ್ಯೂಬ್ ಚಾನೆಲ್ ಆಕಾಶವಾಣಿ ಮಡಿಕೇರಿಯಲ್ಲೂ ಆಲಿಸಬಹುದು. ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 5:32:15. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
1: ಆಕಾಶವಾಣಿ ಮಡಿಕೇರಿ ಚಿತ್ರ ಕಾವೇರಿ, ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳ ನೇರ ಫೋನ್ ಇನ್.

ರಸಪ್ರಶ್ನೆಗಳನ್ನು ಆಧರಿಸಿದ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಚಿತ್ರಕಾವೇರಿಗೆ ಕೇಳುಗರಿಗೆಲ್ಲ ಆತ್ಮೀಯ ಸ್ವಾಗತ. ಕೇಳುಗರು ಈ ಕಾರ್ಯಕ್ರಮಕ್ಕೆ ಕರೆ ಮಾಡಿ ಭಾಗವಹಿಸಬಹುದು. ಕರೆ ಮಾಡಲು ಸಂಖ್ಯೆ 0827722258.

0: ಕಾರ್ಯಕ್ರಮದ ಮೊದಲ ಕರೆ ಯಾರು ಅಂತ ನೋಡೋಣ. ನಮಸ್ಕಾರ. ನಮಸ್ತೆ.
1: ನಮಸ್ಕಾರ ಸರ್.
0: ನಮಸ್ತೆ, ಯಾರು ಮಾತಾಡ್ತಾ ಇರೋದು?
1: ನಾನು ಸಕಲೇಶ್ಪುರದಿಂದ ಗಿರಿಜಾ ಸರ್.
0: ಗಿರಿಜಾ ಅವರು ಸಕಲೇಶ್ಪುರದಿಂದ. ಮಳೆ ಇದೆಯಾ ಗಿರಿಜಾ ಅವರೇ, ನಿಮ್ಮ ಊರಿನಲ್ಲಿ?
1: ಬರ್ತಾನೆ ಇದೆ ಸರ್, ಹೊಳವೆಲ್ವೇ ಇಲ್ಲ. ಆದ್ರೆ ಜೋರ್ ಇಲ್ಲ, ಹೇಮಾವತಿ ಹೊಳೆ ಈ ಸರಿ ತುಂಬಲೇ ಇಲ್ಲ ಸರ್. ಗಂಗೆ ಪೂಜೆ ಮಾಡಕ್ಕೆ ಬರಲ್ಲ, ಹೊಳೆನೇ ತುಂಬಿಲ್ಲ.
0: ಮಳೆ ಇನ್ನು ಬೇಕಾ ಅಥವಾ ಸಾಕ?
1: ಮಳೆ ಬೇಕು ಸರ್, ಯಾಕೆಂದ್ರೆ ಆರಂಭ ಮಾಡೋರಿಗೆ ಮಳೆ ನೀರ್ ಬೇಕಲ್ಲ ಸರ್. ಈ ಸತಿ ಮಳೆ ಕಡಿಮೆ, ಹೋದ ವರ್ಷ ಈಸತಿ ಎರಡು ಸಲ ಹೇಮಾವತಿ ಹೊಳೆ ತುಂಬಿತ್ತು,
0: ಹೌದು.
1: ಈ ಸರಿ ಬಂದೇ ಇಲ್ಲ ಸರ್.
0: ಸರಿ, ಆಯ್ತು.
1: ಸಾಕಾಗಲ್ಲ.
0: ಯಾವ ಚಿತ್ರದ ಗೀತೆ ಬೇಕು ತಮಗೆ?
1: ನಂಗೆ ಗಂಧರ್ವ ಗಿರಿ ಸಿನಿಮಾದಿಂದ ಗಂಧರ್ವ ಗಿರಿಯಲ್ಲಿ ಅಂತಾನೆ ಒಂದು ಹಾಡಿದ ಆಗ್ಬೇಕು ಸರ್.
0: ಆಯ್ತು, ಪ್ರಸಾರ ಮಾಡ್ತೀವಿ. ಒಂದು ಪ್ರಶ್ನೆಯನ್ನ ಕೇಳ್ಬಿಡ್ಲ
1: ಸರ್? ಸಾಯಂಕಾಲ ಕೊಡಗಿನ ಜಾನಪದ ಗೀತೆ ತುಂಬಾ ಚೆನ್ನಾಗಿ ಮೂಡ್ ಬಂತು ಸರ್.
0: ಬಾಳಪಾಟ್ ಮತ್ತು
1: ಅದರಲ್ಲೂ ಶಕುಂತಲಾ ಮೇಡಮ್ ಒಳ್ಳೊಳ್ಳೆಯ ವ್ಯಕ್ತಿ ವಿಶೇಷನ ನಮ್ಗೆ ಪರಿಚಯ ಮಾಡ್ಕೊಡ್ತಾರಲ್ಲ ಸರ್, ಅವ್ರಿಗೆ ನಮ್ದು ಹೃತ್ಪೂರ್ವಕ ಧನ್ಯವಾದಗಳು ಸರ್.
0: ನಮ್ಮ ಕಡೆಯಿಂದಲೂ ತಿಳಿಸ್ತೀವಿ ನಾವು ಧನ್ಯವಾದವನ್ನು.
1: ಹೌದು ಸರ್.
0: ಸರಿ, ನಿಮಗೊಂದು ಪ್ರಶ್ನೆಯನ್ನ ಕೇಳ್ಬಿಡ್ತೇನೆ,
1: ಕೇಳಿ ಸರ್.
0: ತುಂಬಾ ಸುಲಭ ಇದೆ. ಕರ್ನಾಟಕದ ದೊಡ್ಡ ಪಕ್ಷಿಧಾಮ ಯಾವುದು ಅಂತ ಹೇಳ್ಬೇಕು?

0: ಕರ್ನಾಟಕ ರಂಗನತಿಟ್ಟ ಸರ್.
1: ರಂಗನತಿಟ್ಟು ಪಕ್ಷಿಧಾಮ. ನಿಮ್ಮ ಉತ್ತರ ಸರಿಯಾಗಿದೆ, ಅಂದಾಜಿಗೆ ಹೇಳಿದ್ರ ಅಂತ.
0: ಇಲ್ಲ ಇಲ್ಲ ಗೊತ್ತಿತ್ತು.
1: ಸರಿ ಆಯ್ತು, ನಿಮ್ಮ ನೆಚ್ಚಿನ ಗೀತೆ ಬರ್ತಾ ಇದೆ ಕೇಳಿ. ನಮಸ್ಕಾರ.
0: ಆಕಾಶವಾಣಿಗೆ ಧನ್ಯವಾದಗಳು ಸರ್.

0: ಕಾರ್ಯಕ್ರಮದ ಮುಂದಿನ ಕರೆ. ನಮಸ್ಕಾರ.
1: ಹಲೋ, ನಮಸ್ತೆ ಸರ್.
0: ನಮಸ್ತೆ.
1: ಯಾದಗಿರಿ ಜಿಲ್ಲೆ ಹರಿಹರದಿಂದ ಸುರೇಶ್ ಬೆಣ್ಣಿ ಸರ್.
0: ಸುರೇಶ್ ಅವರೇ, ಹೇಗಿದ್ದೀರಿ?
1: ಆರಾಮದಾನ್ ಸರ್. ಸರ್,
0: ಮಳೆ ಹೇಗಿದೆ?
1: ಮಳೆ ಆಗ್ತದೆ ಸರ್, ನಿನ್ನೆ ಮೊನ್ನೆ ಇವತ್ತೊಂದು ಸ್ವಲ್ಪ ಕಡಿಮೆ ಆಗಿದೆ ಸರ್. ಒಂದು ಮಂಗಳವಾರ ದಿನ ಅಂತ ಬಹಳ ಚೆನ್ನಾಗಿ ಆಗ್ತದೆ ಸರ್ ಮಳೆ.
0: ಸರಿ, ಯಾವ ಚಿತ್ರದ ಗೀತೆ ಬೇಕು ತಮಗೆ?
1: ಫಿಲಮ್ ಏನೋ ಒಂಥರ ಸರ್, ಅದರಲ್ಲಿ ಇಂತಿ ನಿನ್ನ ಪ್ರೀತಿ ಅಂತ ಇತ್ತಲ್ಲ, ಆಗಿದ್ದಿರಲಿ.
0: ಆಯ್ತು, ಪ್ರಸಾರ ಮಾಡ್ತೀವಿ.
1: ಹೌದು ಸರ್.
0: ಒಂದು ಪ್ರಶ್ನೆಯನ್ನು

0: ಹೇಳ್ಬಿಡ್ಲಾ?
1: ಹಾ ಕೇಳಿ ಸರ್.
0: ಇತ್ತೀಚೆಗೆ ಒಂದು 8 ದಿನ ಇರ್ಬೋದು, ಒಂದು ವಾರದ ಕೆಳಗೆ ಜುಲೈ 29ರಂದು ಯಾವ ಪ್ರಾಣಿಯ ದಿನವನ್ನು ಆಚರಿಸಲಾಗಿತ್ತು?
1: ಹಾವು ಸರ್.
0: ಅಲ್ಲ, ನಮ್ಮ
1: ಹುಲಿ
0: ರಾಷ್ಟ್ರೀಯ
1: ಇರಬಹುದು ಸರ್.
0: ಪ್ರಾಣಿ
1: ಹುಲಿ. ಹುಲಿ ಸರ್.
0: ಹುಲಿ. ಹುಲಿ ದಿನವನ್ನು ಆಚರಿಸಲಾಗಿತ್ತು.
1: ಓಕೆ ಸರ್.
0: ಕರೆ ಮಾಡಿದ್ದಕ್ಕೆ ಧನ್ಯವಾದ. ನಿಮ್ಮ ನೆಚ್ಚಿನ ಗೀತೆ ಬರ್ತಾ ಇದೆ ಕೇಳಿ. ನಮಸ್ಕಾರ.
1: ನಮಸ್ತೆ ಸರ್.

0: ಕಾರ್ಯಕ್ರಮದ ಮುಂದಿನ ಕರೆ. ನಮಸ್ಕಾರ.
1: ನಮಸ್ಕಾರ ಸರ್. ನಾನು ಮಂಜು ತಲಕಾವೇರಿಯಿಂದ.
0: ತಲಕಾವೇರಿಯಿಂದ ಮಂಜುಳಾ ಅವರು. ಕೊಡಗಿನಲ್ಲಿ ಅತ್ಯಂತ ಹೆಚ್ಚು ಮಳೆ ಬೀಳುವ ಪ್ರದೇಶ ಹೇಗಿದೆ? ಮಳೆ
1: ಮಳೆ ಈಗ ಒಂದು ಎರಡು ಮೂರು ದಿನ ಸ್ವಲ್ಪ ಕಡಿಮೆ ಆಯ್ತು ಸರ್.
0: ಹ್ಞೂ ಹ್ಞೂ. ಇಲ್ಲಾಂದ್ರೆ ಜೋರಿತ್ತಲ್ವಾ?
1: ಹೌದು.
0: ಹ್ಞೂ ಸರಿ. ಹ್ಞೂ. ಯಾವ ಚಿತ್ರ ತೆಗಿತಬೇಕು ತಮಗೆ?
1: ನನಗೆ ಅಣ್ಣ ತಂಗಿ ಚಿತ್ರದಿಂದ ಈಗ ರಕ್ಷಾಬಂಧನ.
0: ಆಯಿತು, ಪ್ರಸಾರ ಮಾಡ್ತೀವಿ. ನಿಮಗೆ ಒಂದು ಪ್ರಶ್ನೆಯನ್ನು ಕೇಳಿಬಿಡ್ತೇನೆ, ತುಂಬ ಸುಲಭ ಇದೆ. ಅರ್ಜುನನ ಮಗ ಬಬ್ರುವಾಹನ ಆಳಿದಂತಹ ರಾಜ್ಯ ಯಾವುದು ಅಂತ ಹೇಳಬೇಕು. ಬಬ್ರುವಾಹನ ಚಿತ್ರವನ್ನು ನೆನಪು ಮಾಡ್ಕೊಳ್ಳಿ. ಅಲ್ಲ, ಸರಿ ಉತ್ತರವನ್ನು ನಾನೇ ಹೇಳ್ತೇನೆ, ಮಣಿಪುರ. ಕರೆ ಮಾಡಿದ್ದಕ್ಕೆ ಧನ್ಯವಾದ. ನಿಮ್ಮ ನೆಚ್ಚಿನ ಗೀತೆ ಬರ್ತಾ ಇದೆ ಕೇಳಿ. ನಮಸ್ಕಾರ.

0: ಅನುಭವ
1: ಕಾರ್ಯಕ್ರಮದ ಮುಂದಿನ ಕರೆ. ನಮಸ್ಕಾರ. ನಮಸ್ತೆ, ಯಾರು ಮಾತಾಡ್ತಾ ಇರೋದು? ಕೇಳಿದ್ರೆ ಕರೆ ಕಡಿತಗೊಂಡಿದೆ.

ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಕೇಳುಗರೆ, ಇದೀಗ ನಮ್ಮ ನಿಲಯದಿಂದ ಇಂದು ಸಂಜೆ ಹಾಗೂ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರ. ಇದೀಗ 6:10 ಜನಪದ ಸಂಗೀತ, 6:30 ಬೆಂಗಳೂರು ಕೇಂದ್ರದಿಂದ ಜಿಲ್ಲಾ ವಾರ್ತಾಪತ್ರ, 6:50 ರೈತ ಧ್ವನಿ ಕಿಸಾನ್ವಾಣಿ, ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ. ಇದರಲ್ಲಿ ಕಾಫಿ ಬೆಳೆಯಲ್ಲಿ ಮಧ್ಯ ಮಾನ್ಸೂನ್ ಪೋಷಕಾಂಶ ನಿರ್ವಹಣೆ, ಈ ಕುರಿತು ಡಾಕ್ಟರ್ ಎಸ್ ಎ ನದಾಫ್ ಅವರೊಂದಿಗೆ ನಡೆಸಿದ ಸಂದರ್ಶನ ಪ್ರಸಾರವಾಗಲಿದೆ. 7:20 ಸುದ್ದಿಜಂಪೆ, ಪ್ರಾಯೋಜಕರು ಉದ್ಯಮಿ ಮತ್ತು ಸಮಾಜ ಸೇವಕ ಎಡಕೇರಿ ಪ್ರಸನ್ನ. 7:29 ಸುದ್ದಿ ಸಮಾಚಾರ, ಪ್ರಾಯೋಜಕರು ಸ್ಯಾನ್ ಸಿಟಿ, ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್. 7:45 ಭಾವಗೀತೆಗಳು, 8:00 ಸಿರಿಗಂಧ, ಕನ್ನಡ ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ. 8:15 ಪಾರ್ಲಿಮೆಂಟ್ ರಿವ್ಯೂ, 9:15 ಭಾವಗೀತೆಗಳು, 9:30 ಬೆಂಗಳೂರು ಕೇಂದ್ರದಿಂದ ಕನ್ನಡ ಭಾರತಿ, ಕನ್ನಡ ಸಾಹಿತ್ಯ ಮತ್ತು ಸಂವಿಧಾನ, ಈ ಕುರಿತು ಮಾತನಾಡುತ್ತಾರೆ ಡಾಕ್ಟರ್ ಪದ್ಮಾ ಟಿ ಚಿನ್ಮಯ್. ನಂತರ ಚಿಂತಾಮಣಿ ದೊಡ್ಲಕೆರೆ ಅವರಿಂದ ಸ್ವರಚಿತ ಕವನ ವಾಚನ ಪ್ರಸಾರವಾಗಲಿದೆ. 10:00 ಸಂಸತ್ತಿನ ಉಭಯ ಸದನಗಳ ಕಾರ್ಯಕಲಾಪದ ಪ್ರಶ್ನೋತ್ತರ ಅವಧಿಯ ಧ್ವನಿಮುದ್ರಣ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ. ಇನ್ನು ನಾಳಿನ ಪ್ರಸಾರ ಕಾರ್ಯದಲ್ಲಿ ಬೆಳಿಗ್ಗೆ 6:10 ಉದಯರಾಗ ಭಕ್ತಿಗೀತೆಗಳ ಕಾರ್ಯಕ್ರಮ, 6:30 ಬೆಂಗಳೂರು ಕೇಂದ್ರದಿಂದ ಚಿಂತನ, ಪ್ರಸ್ತುತಿ ಜಿಎಸ್ ಉಬ್ರಡ್ಕ, 6:35 ರೈತರಿಗೆ ಸಲಹೆ, 6:45 ಬೆಂಗಳೂರು ಕೇಂದ್ರದಿಂದ ನ್ಯಾಯವಾಣಿ ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ, ಸಹಯೋಗ ನ್ಯಾಯ ಸಂಸ್ಥೆ. ಏಳು ನಮ್ಮ ನಿಲಯದಿಂದ ಭಾವಗೀತೆಗಳು, 7:47 ಸುದ್ದಿ ಸಮಾಚಾರ, ಪ್ರಾಯೋಜಕರು ಅದ್ವೈತ್ ಹುಂಡಾಯ್. 8:35 ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ, 8:50 ಬೆಂಗಳೂರು ಕೇಂದ್ರದಿಂದ ಕಗ್ಗದ ಸಿರಿ, ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್. 9:05 ಬೆಂಗಳೂರು ಕೇಂದ್ರದಿಂದ ವಂದೇ ಮಾತರಂ, 150 ಸಂಭ್ರಮ, ಆಕಾಶವಾಣಿಗೆ 90 ಸಂಭ್ರಮ ವಿಶೇಷ ಕಾರ್ಯಕ್ರಮ. ವೀರ ಯೋಧರು ರಕ್ಷಣಾ ಸೇವೆಯ ತಾರೆಗಳು ಭಾಗವಹಿಸುತ್ತಾರೆ. ಹುತಾತ್ಮರಾದ ಕ್ಯಾಪ್ಟನ್ ಎಂ ವಿ ಪ್ರಾಂಜಲ್ ಅವರ ಪಾಲಕರು ಶ್ರೀಮತಿ ಅನುರಾಧ ಹಾಗೂ ಶ್ರೀ ಎಂ ವೆಂಕಟೇಶ್. ಈ ಕಾರ್ಯಕ್ರಮದ ಪ್ರಸ್ತುತಿ ನೂತನ ಎಸ್ ಕದಂ. 9:30 ನಮ್ಮ ನಿಲಯದಿಂದ ಚಿತ್ರಚಿತ್ತಾರ, ಕನ್ನಡ ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ. 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಬಳ್ಳಾರಿ ಎಂ ರಾಘವೇಂದ್ರ ಅವರ ಹಾಡುಗಾರಿಕೆಯನ್ನು ಕೇಳುವಿರಿ. 10:30 ಗಾನ ಬಜಾನ, ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. 11:10 ಬೆಂಗಳೂರು ಕೇಂದ್ರದಿಂದ ರಾಷ್ಟ್ರಪತಿ ಶ್ರೀಮತಿ ದ್ರೌಪದಿ ಮುರ್ಮು ಅವರು ರಾಷ್ಟ್ರೀಯ ಕೈಮಗ್ಗ ದಿನದ ಸಂದರ್ಭದಲ್ಲಿ ಭಾಗವಹಿಸುವ ಕಾರ್ಯಕ್ರಮದ ನೇರ ಪ್ರಸಾರ ಆಲಿಸುವಿರಿ. ಮಧ್ಯಾಹ್ನ 12:05 ಬೆಂಗಳೂರು ಕೇಂದ್ರದಿಂದ ವನಿತಾ ವಿಹಾರ ಕಾರ್ಯಕ್ರಮ. 12:35 ಆರೋಗ್ಯ ಸಂಚಿಕೆಯಲ್ಲಿ ಅಸ್ತಮಾ ಕಾಯಿಲೆಗೆ ಕಾರಣ ಮತ್ತು ಚಿಕಿತ್ಸೆ, ಈ ಕುರಿತು ಶ್ವಾಸಕೋಶ ತಜ್ಞರಾದ ಡಾಕ್ಟರ್ ಸುಪ್ರೀತಾ ಟಿ ಅವರೊಂದಿಗೆ ನಡೆಸಿದ ಸಂದರ್ಶನವನ್ನು ಆಲಿಸುವಿರಿ. 1:00 ಪ್ರಗತಿಪಥ, ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತ ಕಾರ್ಯಕ್ರಮ. 1:20 ದೇಶಭಕ್ತಿ ಗೀತೆಗಳು. 1:30 ಪ್ರಚಲಿತ, ಕನ್ನಡ ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ. 2:40 ಬೆಂಗಳೂರು ಕೇಂದ್ರದಿಂದ ಗಾಂಧಿ ಸ್ಮೃತಿ. 3:00 ಮುಂಬೈ ವಿವಿಧ ಭಾರತಿ ಕಾರ್ಯಕ್ರಮಗಳು.

ಸಂಜೆ 4 ಗಂಟೆಗೆ ನಮ್ಮ ನಿಲಯದಿಂದ ಭಾವಗೀತೆಗಳು, 4:15 ಯುವವಾಣಿಯಲ್ಲಿ ದಿಕ್ಸೂಚಿ ವ್ಯಾಸಂಗ ಮತ್ತು ಉದ್ಯೋಗಾವಕಾಶಗಳ ಕುರಿತ ಕಾರ್ಯಕ್ರಮ, 4:30 ನೆನಪು ನಿನಾದ ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ, 5 ಗಂಟೆಗೆ ಮಹಿಳಾ ಲೋಕ ಕಾರ್ಯಕ್ರಮದಲ್ಲಿ ವಿಚಾರ ಲಹರಿ ಸ್ವಾತಂತ್ರ್ಯ ಚಳವಳಿಯಲ್ಲಿ ಸ್ತ್ರೀ ಶಕ್ತಿ ಈ ಕುರಿತು ಸಂಯೋಜಿತ ಕಾರ್ಯಕ್ರಮ ಪ್ರಸ್ತುತಿ ರೇಷ್ಮಾ ತೀರ್ಥರಾಮ್, 5:30 ಚಿತ್ರಕಾವೇರಿ ರಸಪ್ರಶ್ನೆಗಳನ್ನಾಧರಿಸಿದ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ, 6:30 ಬೆಂಗಳೂರು ಕೇಂದ್ರದಿಂದ ಅವಲೋಕನ, 6:50 ಹಲೋ ಕೃಷಿರಂಗ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮ, ವಿಷಯ ಕಾಫಿ ಕೃಷಿಯಲ್ಲಿ ಪುನರುತ್ಪಾದಕ ಬೇಸಾಯ ಕ್ರಮಗಳು, ಭಾಗವಹಿಸುತ್ತಾರೆ ಡಾಕ್ಟರ್ ರುದ್ರಗೌಡ ಸಿಎಸ್, ವಿಜ್ಞಾನಿಗಳು ಮತ್ತು ಮುಖ್ಯಸ್ಥರು, ಬೇಸಾಯ ಶಾಸ್ತ್ರ ವಿಭಾಗ, ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆ ಬಾಳೆಹೊನ್ನೂರು. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಇಲಾಖೆ ಕರ್ನಾಟಕ ಸರ್ಕಾರ. 7:20 ನಮ್ಮ ನಿಲಯದಿಂದ ಸುದ್ದಿಜಂಪೆ ಪ್ರಾಯೋಜಕರು ಉದ್ಯಮಿ ಹಾಗೂ ಸಮಾಜ ಸೇವಕ ಎಡಕೇರಿ ಪ್ರಸನ್ನ. 7:29 ಸುದ್ದಿ ಸಮಾಚಾರ ಪ್ರಾಯೋಜಕರು ಸ್ಯಾನ್ ಸಿಟಿ ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್. 7:45 ಭಾವಗೀತೆಗಳ ಕಾರ್ಯಕ್ರಮ. 8:00 ಸಿರಿಗಂಧ ಕನ್ನಡ ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ. 8:15 ಪಾರ್ಲಿಮೆಂಟ್ ರಿವ್ಯೂ. 9:15 ಭಾವಗೀತೆಗಳ ಕಾರ್ಯಕ್ರಮ. 9:30 ಕರೆಂಟ್ ಅಫೇರ್ಸ್. 10:00 ಸಂಸತ್ತಿನ ಉಭಯ ಸದನಗಳ ಕಾರ್ಯಕಲಾಪದ ಪ್ರಶ್ನೋತ್ತರ ಅವಧಿಯ ಧ್ವನಿಮುದ್ರಣ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ. ಇದುವರೆಗೆ ನಮ್ಮ ನಿಲಯದಿಂದ ಇಂದು ಸಂಜೆ ಹಾಗೂ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರವನ್ನು ಕೇಳಿದಿರಿ. FM 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 6:05 ಆಗಲಿದೆ. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದಿಂದ.

0: FM 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 6:10:25.
1: ಬೆಳಿಗ್ಗೆ 4 ಗಂಟೆಗೆ ಪೇಪರ್ ಹಾಕೋ ಕೆಲಸ ಶುರು ಆಗುತ್ತೆ. ಮಳೆ ಇರಲಿ ಚಳಿ ಇರಲಿ, ರಸ್ತೆಯಲ್ಲಿ ಓಡಾಡೋದೇ ನಮ್ಮ ಜೀವನ ಆಗೋಯ್ತು.
2: ಬೇಸರ ಮಾಡ್ಕೋಬೇಡ, ಈಗ ನಮ್ಮಂಥವರ ಸುರಕ್ಷತೆಗೆ ಕರ್ನಾಟಕ ಸರ್ಕಾರದ ವಿಶೇಷ ಯೋಜನೆ ಇದೆ. ದಿನಪತ್ರಿಕೆ ಮತ್ತು ಹಾಲು ವಿತರಣಾ ಕಾರ್ಮಿಕರ ಅಪಘಾತ ಪರಿಹಾರ ಮತ್ತು ವೈದ್ಯಕೀಯ ಸೌಲಭ್ಯ ಯೋಜನೆ.
3: 16 ರಿಂದ 70 ವರ್ಷದ ಅರ್ಹ ಕಾರ್ಮಿಕರು ಇಂದೇ KSU.WSSP.Karnataka.GOV.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
4: ಇವತ್ತು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಸತೀಶ್ ರಾವ್, ಸೀನಿಯರ್ ಕನ್ಸಲ್ಟೆಂಟ್ ಗ್ಯಾಸ್ಟ್ರೋ ಎಂಟ್ರಾಲಜಿಸ್ಟ್ ಮಣಿಪಾಲ್ ಹಾಸ್ಪಿಟಲ್ ಮೈಸೂರಿಂದ. ಡಾಕ್ಟರ್, IBS ಅಂದ್ರೆ ಏನು?
5: IBS ಅಂತ ಹೇಳೋದನ್ನ ನಾವು ಇರಿಟೇಬಲ್ ಬವಲ್ ಸಿಂಡ್ರೋಮ್ ಅಂತ ಹೇಳ್ತೀವಿ. ಇದು ಒಂದು ಬಹಳವಾದ ಮುಖ್ಯವಾದ ಒಂದು ಸಮಸ್ಯೆ ಆಗಿದೆ. ಭಾರತ ದೇಶದಲ್ಲಿ ಅರೌಂಡ್ 30% ಆಫ್ ಪೀಪಲ್ ಗೆ ಈ ಇರಿಟೇಬಲ್ ಬವಲ್ ಸಿಂಡ್ರೋಮ್ ಅಂತ ಒಂದು ಸಮಸ್ಯೆ ಇದೆ. ಇದರಲ್ಲಿ ಮುಖ್ಯವಾಗಿ ಏನಾಗುತ್ತೆ ಅಂದ್ರೆ, ಒಬ್ಬ ರೋಗಿಗೆ ಪದೇ ಪದೇ ಮಲ ವಿಸರ್ಜನೆ ಮಾಡ್ಬೇಕಂತ ಅನಿಸ್ತಾ ಇರೋದು, ಅಥವಾ ಕೆಲವೊಮ್ಮೆ ಮೋಷನ್ ಸರಿಯಾಗಿ ಪಾಸ್ ಆಗದೆ ಇರುವಂತದ್ದು, ಪಟ್ಟು ಉಬ್ಬರ್ಸ್ಕೊಂಡಾಗ ಆಗಿರೋದು, ಯಾವಾಗಲೂ ಗ್ಯಾಸ್ ತುಂಬಿದೆ ಅಂತ ಹೇಳುವಂತದ್ದು, ಅಥವಾ ಸಣ್ಣದಾಗಿ ಕೆಳಗಡೆ ಹೊಟ್ಟೆಯಲ್ಲಿ ನೋವು ಬರ್ತಾ ಇರುವಂತದ್ದು, ಏನೋ ಒಂಥರ ಕಿರಿಕಿರಿ ಹೊಟ್ಟೆಗೆ ಸಂಬಂಧಪಟ್ಟಾಗ ಕಿರಿಕಿರಿ ಆಗುವಂತದ್ದು, ಇದನ್ನು ನಾವು ಇರಿಟೇಬಲ್ ಬವಲ್ ಸಿಂಡ್ರೋಮ್ ಅಂತ ಹೇಳ್ತೀವಿ. ಇದಕ್ಕೆ ನಿರ್ದಿಷ್ಟವಾದ ಕಾರಣಗಳು ಇರುವುದಿಲ್ಲ. ಕೆಲವೊಮ್ಮೆ ಪೋಸ್ಟ್ ಇನ್ಫೆಕ್ಷನ್ಸ್ ಅಂತ ಹೇಳ್ತೀವಿ, ಹಿಂದ್ಗಡೆ ಇನ್ಫೆಕ್ಷನ್ ಆಗಿರಬಹುದು, ಅಥವಾ ಕೆಲವೊಮ್ಮೆ ತುಂಬಾ ಬೇರೆ ಬೇರೆ ಔಷಧಿಗಳನ್ನು ತೆಗೆದುಕೊಳ್ಳೋದ್ರಿಂದ, ಅಥವಾ ಆಹಾರದಲ್ಲಿ ತುಂಬಾ ವಿಪರೀತವಾಗಿ ಔಟ್ ಸೈಡ್ ಫುಡ್ಗಳನ್ನು ತೆಗೆದುಕೊಳ್ಳೋದು, ಪ್ರೊಸೆಸ್ಡ್ ಫುಡ್ ತಗೊಳ್ಳುವರಲ್ಲಿ ಈ ರೀತಿಯ ಇರಿಟೇಬಲ್ ಬವಲ್ ಸಿಂಡ್ರೋಮ್ ಕಾಣಿಸ್ಕೊಳ್ತಾ ಇದೆ.
6: ದಿಸ್ ಇನ್ಫಾರ್ಮೇಶನ್ ಇಸ್ ಬ್ರಾಟ್ ಟು ಯು ಬೈ ಮಣಿಪಾಲ್ ಹಾಸ್ಪಿಟಲ್ಸ್ ಮೈಸೂರು. ಲೈಫ್ ಆನ್ ಫಾರ್ ಎನಿ ಹೆಲ್ತ್ ಎಮರ್ಜೆನ್ಸಿ ಕಾಲ್ 0821-350-3500. ಸೇವ್ ದ ನಂಬರ್, ಸೇವ್ ಲೈಫ್.
7: ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ ಆನಿವರ್ಸರಿ ಆಫರ್, ವುಡನ್ ಕಾಟ್ ಮತ್ತು 6x5 ಮ್ಯಾಟ್ರೆಸ್ ಗೆ 18,500 ರೂಪಾಯಿ ಮಾತ್ರ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ. ಇಮ್ಯಾನುವಲ್ ಸಿಲ್ಕ್ಸ್ ನಲ್ಲಿ ವೆಡ್ಡಿಂಗ್ ಕಾರ್ನಿವಲ್, ಮದುವೆ ಬಟ್ಟೆಗಳ ಖರೀದಿಗೆ ಉಚಿತ ಕೂಪನ್, ಆಯ್ಕೆಯಾದ ದಂಪತಿಗಳಿಗೆ ಮಲೇಷ್ಯಕ್ಕೆ ಹೋಗುವ ಅವಕಾಶ, ಆಕರ್ಷಕ ಡಿಸ್ಕೌಂಟ್ಗಳು, ಬಹುಮಾನಗಳು ಕೂಡ ಲಭ್ಯ. ಇಮ್ಯಾನುವಲ್ ಸಿಲ್ಕ್ಸ್, ಇರಿಟಿ.
8: ನಿಮ್ಮ ಬೆಡ್ರೂಮ್ ಅನ್ನು ಅಲಂಕರಿಸಲು ವಿವಿಧ ವಿನ್ಯಾಸಗಳ ಬೆಡ್ರೂಮ್ ಸೆಟ್ಸ್, ಮನಮೋಹಕ ಕೆತ್ತನೆಯ ಮರದ ಪೀಠೋಪಕರಣಗಳು, ಸೋಫಾ ಸೆಟ್ಗಳಿಗಾಗಿ ಹೈಟೆಕ್ ಫರ್ನಿಚರ್, ಮೂರ್ನಾಡು ಮತ್ತು ಗೋಣಿಕೊಪ್ಪಲು. ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
9: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು.

0: ಅಲ್ಲಿ ನಮ್ಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ದೆ ಮಾರ್ಬಲ್ಸ್, ಗ್ರಾನೈಟ್ಸ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
1: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ. ಸುಮಧುರ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಲು 100% BIS 916 ಹಾಲ್ಮಾರ್ಕ್ ಪರಿಶುದ್ಧತೆಯ ಚಿನ್ನಾಭರಣಗಳಿಗಾಗಿ
2: ಸ್ಕೈ ಗೋಲ್ಡ್ ಅಂಡ್ ಡೈಮಂಡ್ಸ್, ಮಡಿಕೇರಿ ಮತ್ತು ವಿರಾಜಪೇಟೆ.
1: ಮದುವೆ ಹಾಗೂ ಇನ್ನಿತರ ಸಮಾರಂಭಗಳ ಬಟ್ಟೆಗಳಿಗಾಗಿ ಬನ್ನಿ. ಸೆಂಚುರಿ ಫ್ಯಾಷನ್ ಸಿಟಿ, ಇರಿಟಿ, ತಲಶೇರಿ, ಕಣ್ಣೂರ್, ಪಯ್ಯನೂರ್, ಶ್ರೀಕಂಠಪುರಂ, ಸುಲ್ತಾನ್ ಬತ್ತೇರಿ, ಮಾನಂದವಾಡಿ, ತಳಿಪರಂಬ. ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
0: ನಾನ್ ಡ್ರೈವ್ ಮಾಡೋದು ನನ್ನ ಫೇವರಿಟ್ ಹ್ಯುಂಡೈ ಕಾರನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
1: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ, ಮಡಿಕೇರಿ, ಗೋಣಿಕೊಪ್ಪಲ್ ಹಾಗೂ ಕುಶಾಲನಗರ.
3: ಮುಳಿಯ ಸಿಲ್ವರ್ ಮ್ಯಾರಥಾನ್ 2026, 90 ದಿನಗಳ ಮೆಗಾ ಸಿಲ್ವರ್ ಉತ್ಸವ. ಜೂನ್ 15 ಸೆಪ್ಟೆಂಬರ್ 14 5,000 ರೂಪಾಯಿ ಮೇಲ್ಪಟ್ಟ ಖರೀದಿಗೆ ಅತ್ಯಾಕರ್ಷಕ ಬಹುಮಾನಗಳು. ಹಳೆಯ ಬೆಳ್ಳಿಯ ಆಭರಣಗಳನ್ನು ಎಕ್ಸ್ಚೇಂಜ್ ಮಾಡುವ ಅವಕಾಶ. ಎಲ್ಲಾ ಸಂದರ್ಭದಲ್ಲೂ ಸೈ ಎನಿಸುವ ಕಲೆಕ್ಷನ್ಸ್. ಮುಳಿಯ ಗೋಲ್ಡ್ ಅಂಡ್ ಡೈಮಂಡ್ಸ್, ಮುಳಿಯ ಸಿಲ್ವೇರಿಯಾ, ಮಡಿಕೇರಿ, ಗೋಣಿಕೊಪ್ಪಲು, ಸೋಮವಾರಪೇಟೆ, ಪುತ್ತೂರು, ಬೆಳ್ತಂಗಡಿ, ನೆಲ್ಯಾಡಿ, ಬೆಂಗಳೂರು.
4: ಆಂಟೋರಾ ಕೂಕ್ ವೆಡ್ಡಿಂಗ್ ಪ್ಲಾನರ್ಸ್, ಮಂಗಲತರ ಊಟೋಪಚಾರ, ಆಳುಕಾಳು, ಶಾಸ್ತ್ರ ಪದ್ಧತಿ, ಫರ್ನಿಚರ್, ಇನ್ನತ್ತ ಎಲ್ಲ ಏರ್ಪಾಡ್ ಮಾಡುವಂತಹ ಪ್ಯಾಕೇಜ್ ವೆಡ್ಡಿಂಗ್ ವ್ಯವಸ್ಥೆಯ ಏಕೈಕ ಸಂಸ್ಥೆ ಆಂಟೋರಾ ಕೂಕ್ ವೆಡ್ಡಿಂಗ್ ಪ್ಲಾನರ್ಸ್, ಬೈಪಾಸ್ ರೋಡ್, ಗೋಣಿಕೊಪ್ಪ. ಕಾಂಟ್ಯಾಕ್ಟ್ ನೆಲ್ಲಿರ ಮಧು ತಿಮ್ಮಯ್ಯ 9591803656, ಕಾಳಿಮಾಡ ಶರತ್ 8762050292.
1: ಭೀಮಾ ಫರ್ನಿಚರ್ ನಲ್ಲಿ ಮಾನ್ಸೂನ್ ಮೆಗಾ ಸೇಲ್. 3-door ವಾರ್ಡ್ರೋಬ್, ಫ್ಯಾಮಿಲಿ ಕಾಟ್, ಡ್ರೆಸ್ಸಿಂಗ್ ಟೇಬಲ್, ಕಾಟ್ ಬಾಕ್ಸ್, ಇವೆಲ್ಲವೂ ಸೇರಿದ ಬೆಡ್ರೂಮ್ ಸೆಟ್ ಕೇವಲ 25,990 ರೂಪಾಯಿಗೆ. ಭೀಮಾ ಫರ್ನಿಚರ್, ಬಾಳುಗೋಡು ಜಂಕ್ಷನ್, ಬಿಟ್ಟಂಗಾಲ, ವಿರಾಜಪೇಟೆ.
5: ಸಿನ್ಸ್ 1983 ಭೀಮಾ ಫರ್ನಿಚರ್ ಹೋಲ್ಸೇಲ್ ಅಂಡ್ ರಿಟೇಲ್ ಹಬ್.
6: ಎಷ್ಟೊತ್ತಿನಿಂದ
0: ಕಾಲ್ ಮಾಡ್ತಾ ಇದ್ದೀನಿ, ಇಷ್ಟೊಂದು ಬಿಸಿ. ಹಲೋ.
7: ಹಲೋ ಪಪ್ಪ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಸೈಟ್ ತಗೊಂಡ್ಲಂತೆ.
0: ಹಾ, ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH 275 ಗೆ ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಅವರ ಸೈಟ್ ಅಂತೆ.
7: ಹೌದು ಪಪ್ಪ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದ್ಯಂತೆ. ಕೇವಲ 6 lakh ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ EMI ಮೂಲಕ ಕೊಟ್ರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.
0: ಸೈಟ್ ವಿಸಿಟ್ ಗಾಗಿ ಕಾಲ್ ಮಾಡಿ 9900901282.
8: ಸರ್ವರನ್ನು ಬೆರಗುಗೊಳಿಸುವ ಡಿಸೈನ್ಸ್ ನಲ್ಲಿ ಡೈಮಂಡ್ ಆಭರಣಗಳಿಗಾಗಿ ಲಿಯೋರಾ ಡೈಮಂಡ್ಸ್, ಕುಶಾಲ್ ನಗರ್, ಕೋಣಿಕೊಪ್ಪಲು, ಪಿರಿಯಾಪಟ್ಟಣ.
1: KNC ಮಾನ್ಯತೆ ಪಡೆದ ನಿರ್ಮಲಾ ರಮಣ ನರ್ಸಿಂಗ್ ಸ್ಕೂಲ್, ಮಗ್ಗುಲ, ವಿರಾಜಪೇಟೆ. ಇಲ್ಲಿ ಸೆಕೆಂಡ್ PUC ಪಾಸ್ ಆದ ಅಭ್ಯರ್ಥಿಗಳಿಂದ GNM ನರ್ಸಿಂಗ್ ತರಬೇತಿಗೆ ಅರ್ಜಿ ಆಹ್ವಾನಿಸಲಾಗಿದೆ. ಉತ್ತಮ ತರಬೇತಿ ಮತ್ತು ಉದ್ಯೋಗಾವಕಾಶವನ್ನು ಕಲ್ಪಿಸಿಕೊಡಲಾಗುತ್ತದೆ. ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆಗಳು 0827425683, ಮೊಬೈಲ್ ನಂಬರ್ 9880995502 ಅಥವಾ 9591595370.
9: ಮುಳಿಯಾದಲ್ಲಿ ಹಿಂದೆಂದು ಕಂಡು ಕೇಳರಿಯದ ಮಾನ್ಸೂನ್ ಸೇಲ್ ಇದೆ. July 13 ಆಗಸ್ಟ್ 14 ಚಿನ್ನಾಭರಣಗಳ VA ಮೇಲೆ 100% ಆಫ್, ಆಯ್ದ ಚಿನ್ನದ ಆಭರಣಗಳ ಮೇಲೆ ಮೇಕಿಂಗ್ ಚಾರ್ಜ್ ನಲ್ಲಿ 50% ನಿಂದ 100% ಆಫ್. ಚಿನ್ನ, ಬೆಳ್ಳಿ, ವಜ್ರಾಭರಣಗಳ ಅತಿ ಅಮೋಘ ಕಲೆಕ್ಷನ್ಸ್, ಅತ್ಯಧಿಕ ಸೇವಿಂಗ್ಸ್. ಬನ್ನಿ, ಈ ಮುಂಗಾರು ಮಳೆಯ ಸಂಭ್ರಮವನ್ನು ಇಮ್ಮಡಿಗೊಳಿಸಿ ಮುಳಿಯಾದೊಂದಿಗೆ. ಮುಳಿಯ ಗೋಲ್ಡ್ ಅಂಡ್ ಡೈಮಂಡ್ಸ್, ಮಡಿಕೇರಿ, ಗೋಣಿಕೊಪ್ಪಲ್, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
8: ಫರ್ನಿಚರ್ಗಳ ಮೇಲೆ ಅಚ್ಚರಿ ಮೂಡಿಸುವ ಅತಿ ಕಡಿಮೆ ಬೆಲೆಯೊಂದಿಗೆ ಓಣಂ ಮೆಗಾ ಡಿಸ್ಕೌಂಟ್ ಸೇಲ್ ಆರಂಭಗೊಂಡಿದೆ ಸುನಿತಾ ಫರ್ನಿಚರ್ನಲ್ಲಿ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, ಸುಲಭ ಕಂತಿನ EMI, ಅತ್ಯುತ್ತಮ ಕ್ವಾಲಿಟಿಯಲ್ಲಿ ಫರ್ನಿಚರ್ಗಳನ್ನು ಖರೀದಿಸಲು ಬನ್ನಿ ಸುನಿತಾ ಫರ್ನಿಚರ್, ಉಳಿಯಲ್, ಇರಿಟಿ, ತಾವಕ್ಕರ, ಕಣ್ಣೂರ್.
10: ರೀ, ನಾನಿನ್ ಯಾವ ಫಂಕ್ಷನ್ ಗೂ ಬರಲ್ಲ ರೀ. ಈ ಹಳೆ ಚಿನ್ನಾಭರಣ ಹಾಕಿ ಹಾಕಿ ಸಾಕಾಯ್ತು.
11: ಬೇಜಾರ್ ಮಾಡ್ಕೋಬಿಡ ಕಣೆ, ಇವಾಗ ವಿಲ್ಕೋದಲ್ಲಿ ಎಕ್ಸ್ಚೇಂಜ್ ಆಫರ್ ಇದೆ. ಈ ಹಳೆ ಚಿನ್ನಾಭರಣ ಎಕ್ಸ್ಚೇಂಜ್ ಮಾಡುವಾಗ ಯಾವುದೇ ಕಡಿತ ಇಲ್ಲದೆ 100% ವ್ಯಾಲ್ಯೂ ಕೊಡ್ತಾರೆ. ಪ್ರತಿ ಖರೀದಿಗೂ ಗಿಫ್ಟ್ ಕೂಡ ಇದೆ.
10: ಹಾಗಾದ್ರೆ ಇವತ್ತೇ ಹೋಗೋಣ.
1: ವಿಲ್ಕೋ ಗೋಲ್ಡ್, ಬೈಚನಹಳ್ಳಿ, ಕುಶಾಲನಗರ.
12: ಬೆಳಿಗ್ಗೆ 4 ಗಂಟೆಗೆ ಪೇಪರ್ ಹಾಕೋ ಕೆಲಸ ಶುರು ಆಗುತ್ತೆ. ಮಳೆ ಇರಲಿ ಚಳಿ ಇರಲಿ, ರಸ್ತೆಯಲ್ಲಿ ಓಡಾಡೋದೇ ನಮ್ಮ ಜೀವನ ಆಗೋಯ್ತು.
13: ಬೇಸರ ಮಾಡ್ಕೋಬೇಡ, ಈಗ ನಮ್ಮ ತವರ ಸುರಕ್ಷತೆಗೆ ಕರ್ನಾಟಕ ಸರ್ಕಾರದ ವಿಶೇಷ ಯೋಜನೆ ಇದೆ. ದಿನಪತ್ರಿಕೆ ಮತ್ತು ಹಾಲು ವಿತರಣಾ ಕಾರ್ಮಿಕರ ಅಪಘಾತ ಪರಿಹಾರ ಮತ್ತು ವೈದ್ಯಕೀಯ ಸೌಲಭ್ಯ ಯೋಜನೆ.
14: 16-70 ವರ್ಷದ ಅರ್ಹ ಕಾರ್ಮಿಕರು ಇಂದೇ KSU.WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
15: ಮಾಪುಗ್ಲು ಸಮೀಪದ ಕೊಡಕೇರಿಯಲ್ಲಿರುವ ಹೆಸರಾಂತ

0: ಬಿದ್ದಾಟಂಡ ಬುಟ್ಟಿಯಾಕದಲ್ಲಿ ವರ್ಷಂಪ್ರತಿಯಂತೆ ಸಾಂಪ್ರದಾಯಿಕ ನಾಟಿ ಓಟವನ್ನು ಇದೇ ಆಗಸ್ಟ್ 8ರಂದು ಶನಿವಾರ ಮಧ್ಯಾಹ್ನ 2:30 ಗಂಟೆಗೆ ಏರ್ಪಡಿಸಲಾಗಿದೆ. ಸಾಂಪ್ರದಾಯಿಕ ಗಣೋದಿಯೊಂದಿಗೆ ಈ ನಾಟಿ ಓಟ ಆರಂಭವಾಗಲಿದ್ದು, ನಾಟಿ ನೀಡುವವರಿಗೆ, ಸಾರ್ವಜನಿಕರಿಗೆ, ಹೈಸ್ಕೂಲ್ ಮತ್ತು ಕಾಲೇಜ್ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಹಾಗೂ ಪ್ರಾಥಮಿಕ ಶಾಲಾ ಮಕ್ಕಳ ವಿಭಾಗದಲ್ಲಿ ಸಾಂಪ್ರದಾಯಿಕ ನಾಟಿ ಓಟ ನಡೆಯಲಿದೆ. ಭಾಗವಹಿಸಲು ಇಚ್ಛಿಸುವವರು ಸ್ಥಳದಲ್ಲೇ ಹೆಸರು ನೋಂದಾಯಿಸಬಹುದು. ನಾಟಿ ಓಟಕ್ಕೆ ಕನಿಷ್ಠ 5 ಮಂದಿ ಕಡ್ಡಾಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಿದ್ದಾಟಂಡ ಎಸ್ ತಮ್ಮಯ್ಯ ತಮ್ಮಿ 9980000260.
1: ನಿಮ್ಮ ಬೆಡ್ರೂಮ್ ಅನ್ನು ಅಲಂಕರಿಸಲು ವಿವಿಧ ವಿನ್ಯಾಸಗಳ ಬೆಡ್ರೂಮ್ ಸೆಟ್ಸ್, ಮನಮೋಹಕ ಕೆತ್ತನೆಯ ಮರದ ಪೀಠೋಪಕರಣಗಳು, ಸೋಫಾ ಸೆಟ್ಗಳಿಗಾಗಿ ಹೈಟೆಕ್ ಫರ್ನಿಚರ್, ಮೂರ್ನಾಡು ಮತ್ತು ಗೋಣಿಕೊಪ್ಪಲು.
2: ಸುಮಧುರ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಲು 100% BIS 916 ಹಾಲ್ಮಾರ್ಕ್ ಪರಿಶುದ್ಧತೆಯ ಚಿನ್ನಾಭರಣಗಳಿಗಾಗಿ
3: ಸ್ಕೈ ಗೋಲ್ಡನ್ ಡೈಮಂಡ್ಸ್ ಮಡಿಕೇರಿ ಮತ್ತು ವಿರಾಜಪೇಟೆ.
2: ಇಮ್ಯಾನುವಲ್ ಸಿಲ್ಕ್ಸ್ ನಲ್ಲಿ ವೆಡ್ಡಿಂಗ್ ಕಾರ್ನಿವಲ್, ಮದುವೆ ಬಟ್ಟೆಗಳ ಖರೀದಿಗೆ ಉಚಿತ ಕೂಪನ್, ಆಯ್ಕೆಯಾದ ದಂಪತಿಗಳಿಗೆ ಮಲೇಷ್ಯಾಕ್ಕೆ ಹೋಗುವ ಅವಕಾಶ, ಆಕರ್ಷಕ ಡಿಸ್ಕೌಂಟ್ಗಳು, ಬಹುಮಾನಗಳು ಕೂಡ ಲಭ್ಯ. ಇಮ್ಯಾನುವಲ್ ಸಿಲ್ಕ್ಸ್ ಇರಿಟ್ಟಿ. ಕೂರ್ಗ್ ಹೈಲೈಟ್ ಫರ್ನಿಚರ್ ನ 7ನೇ ವಾರ್ಷಿಕೋತ್ಸವದ ಬಂಪರ್ ಕೊಡುಗೆ, 3+1+1 ವುಡನ್ ಸೋಫಾ ಸೆಟ್ ಕೇವಲ 13,900 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
4: ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಎಕ್ಸ್ಚೇಂಜ್ ಮಾಡಿ ಇವತ್ತಿನ ಮಾರುಕಟ್ಟೆ ಬೆಲೆಯಲ್ಲಿ. ಯಾವುದೇ ಖರೀದಿಗೆ 0% ವೇಸ್ಟೇಜ್. ಇದು ಸ್ವಿಸ್ ಗೋಲ್ಡ್ ನ ಪ್ರಾಮಿಸ್, ಸ್ವಿಸ್ ಗೋಲ್ಡ್ ಅಂಡ್ ಡೈಮಂಡ್ಸ್, ವಿರಾಜಪೇಟೆ.
5: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
6: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್ಸ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
5: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
7: ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
6: ನಾನ್ ಡ್ರೈವ್ ಮಾಡೋದು ನನ್ನ ಫೇವರಿಟ್ ಹ್ಯುಂಡೈ ಕಾರನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
5: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ, ಮಡಿಕೇರಿ, ಗೋಣಿಕೊಪ್ಪಲ್ ಹಾಗೂ ಕುಶಾಲನಗರ.
8: ನಾಪೋಕ್ಲು ಬಿಲವ ಸಮಾಜದ ವತಿಯಿಂದ ಆಟಿ ಡೊಂಜಿ ದಿನ ಕಾರ್ಯಕ್ರಮ ಇದೇ 9ರಂದು ಭಾನುವಾರ ಬೆಳಿಗ್ಗೆ ನಾಪೋಕ್ಲು ಕೊಡೋ ಸಮಾಜದಲ್ಲಿ ನಡೆಯಲಿದೆ. ಬಿಲ್ಲವ ಸಮುದಾಯ ಭವನದ ಶಂಕುಸ್ಥಾಪನೆ ಹಾಗೂ ಬೃಹತ್ ರಕ್ತದಾನ ಶಿಬಿರ ನಡೆಯಲಿದ್ದು, ಜನಾಂಗ ಬಾಂಧವರೆಲ್ಲ ಪಾಲ್ಗೊಳ್ಳುವಂತೆ ಬಿಲ್ಲವ ಸಮಾಜ ನಾಪೋಕ್ಲು ಇದರ ಅಧ್ಯಕ್ಷರು ಮತ್ತು ಆಡಳಿತ ಮಂಡಳಿಯವರು ಕೇಳಿಕೊಂಡಿದ್ದಾರೆ.
2: ಸಂಬಂಧಗಳ ಮೌಲ್ಯ ವೃದ್ಧಿಯಾಗುವುದು ಮದುವೆಯ ಮೂಲಕ. ವಿವಾಹ ಸಮಾರಂಭಗಳಿಗೆ ಮೆರುಗು ನೀಡುತ್ತಿದೆ ಸೆಂಚುರಿಯ ವಸ್ತ್ರ ವೈವಿಧ್ಯತೆಗಳು. ಸೆಂಚುರಿ ಫ್ಯಾಷನ್ ಸಿಟಿ, ಪಯಂಚೇರಿ ಮೋಕ್, ಇರಿಟ್ಟಿ.
1: ಸಂತೋಷದ ಸಂಭ್ರಮಗಳಿಗೆ ಪರಿಶುದ್ಧವಾದ ಚಿನ್ನಾಭರಣಗಳಿಗಾಗಿ ಭೇಟಿ ನೀಡಿ ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲ್, ಕುಶಾಲನಗರ ಮತ್ತು ಪಿರಿಯಾಪಟ್ಟಣ. ರೀ, ಒಂದೊಳ್ಳೆ ವೆಜ್ ಊಟ, ಊಟ ಆದ್ಮೇಲೆ ಒಳ್ಳೆ ಸ್ವೀಟ್ಸ್ ಬೇಕು. ಎಲ್ಲಿ ಕೊಡಿಸ್ತೀರಾ ಹೇಳಿ?
6: ಅಷ್ಟೇನಾ, ಅದಕ್ಕೇನು, ಮಡಿಕೇರಿ ಹಿಲ್ ರೋಡ್ ನಲ್ಲಿ ಮಧುರಾ ಸ್ವೀಟ್ಸ್ ಅಂಡ್ ಟಿಫಿನ್ಸ್ ಗೆ ಹೋದ್ರಾಯ್ತು. ಅಲ್ಲಿ ಹೋಟೆಲ್ ಮತ್ತೆ ಬೇಕರಿ ಒಂದೇ ಜಾಗದಲ್ಲಿದೆ. ಸ್ವೀಟ್ಸ್, ಸೌತ್ ಇಂಡಿಯನ್ ಟಿಫಿನ್ಸ್, ಬೇಕರಿ ಐಟಮ್ಸ್, ಚಾಟ್ಸ್ ಎಲ್ಲ ಸಿಗುತ್ತೆ.
5: ಹಾಗಾದ್ರೆ ನಾವು ಊಟ ಮಾಡಿ ಮಕ್ಕಳಿಗೂ ಸ್ವೀಟ್ಸ್ ತಗೊಂಡ್ ಬರೋಣ. ನೆಕ್ಸ್ಟ್ ಟೈಮ್ ಮಕ್ಕಳನ್ನ ಕರ್ಕೊಂಡು ಬ್ರೇಕ್ಫಾಸ್ಟ್ ಅಲ್ಲಿಂದನೇ ಮಾಡೋಣ.
6: ಒಂದೇ ಸ್ಥಳದಲ್ಲಿ ಅನಂತ ರುಚಿಯನ್ನು ಸವಿಯಲು ಬನ್ನಿ ಮಧುರಾ ಸ್ವೀಟ್ಸ್ ಅಂಡ್ ಟಿಫಿನ್ಸ್, ಹಿಲ್ ರೋಡ್, ಮಡಿಕೇರಿ.
5: ARM ಕಿಯಾ ಮೋಟರ್ಸ್ ಇದೀಗ ಕೊಡಗಿನ ಕುಶಾಲನಗರ ಹಾಗೂ ಗೋಣಿಕೊಪ್ಪಲುವಿನಲ್ಲಿ ಹೊಸ ಕಿಯಾ ವಾಹನ ಖರೀದಿ ಮತ್ತು ಸರ್ವಿಸ್ ಲಭ್ಯವಿದೆ. ಪಿಕಪ್ ಹಾಗೂ ಡ್ರಾಪ್ ಸರ್ವಿಸ್ ಕೂಡ ಇದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಕರ್ತಮಾಡ ಪುನೀತ್, ಕಾಲ್ 9606048734.
9: The number you've dialed is currently busy.
6: ಎಷ್ಟೊತ್ತಿನಿಂದ ಕಾಲ್ ಮಾಡ್ತಾ ಇದ್ದೀನಿ, ಇಷ್ಟೊಂದು ಬಿಸಿ. ಹಲೋ.
10: ಹಲೋ ಪಪ್ಪ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಸೈಟ್ ತಗೊಂಡ್ಲಂತೆ.
6: ಹಾ, ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH 275 ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಅವರ ಸೈಟ್ ಅಂತೆ.
10: ಹೌದು ಪಪ್ಪ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆಯಂತೆ. ಕೇವಲ 6 ಲಾಖ್ ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ EMI ಮೂಲಕ ಕೊಟ್ರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.
6: ಸೈಟ್ ವಿಸಿಟ್ ಗಾಗಿ ಕಾಲ್ ಮಾಡಿ 9900091282.
2: ಭೀಮಾ ಫರ್ನಿಚರ್ ನಲ್ಲಿ ಮಾನ್ಸೂನ್ ಮೆಗಾ ಸೇಲ್. ಫರ್ನಿಚರ್ ಗಳನ್ನು ಖರೀದಿಸಿ up to 50% ಡಿಸ್ಕೌಂಟ್ ನಿಮ್ಮದಾಗಿಸಿ, 0% ಡೌನ್ ಪೇಮೆಂಟ್ ಹಾಗೂ 0% ಇಂಟ್ರೆಸ್ಟ್ ನಲ್ಲಿ ಸುಲಭ ಕಂತಿನ EMI ಮೂಲಕ ಫರ್ನಿಚರ್ ಗಳನ್ನು ಖರೀದಿಸುವ ಸುವರ್ಣ ಅವಕಾಶ. ಭೀಮಾ ಫರ್ನಿಚರ್, ಬಾಳುಗೋಡು ಜಂಕ್ಷನ್, ಬಿಟ್ಟಂಗಾಲ, ವಿರಾಜಪೇಟೆ.
11: ಭಾರತಿ ರೇಡಿಯೋ ಹೌಸ್ ನಲ್ಲಿ ಫೆಸ್ಟಿವಲ್ ಆಫರ್, ಟಿವಿ, ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಕುಕ್ಕರ್, ಮಿಕ್ಸಿಗಳ ಎಕ್ಸ್ಚೇಂಜ್ ಆಫರ್, 0% ಇಂಟ್ರೆಸ್ಟ್, 0 ಡೌನ್ ಪೇಮೆಂಟ್, ಪ್ರತಿ ಖರೀದಿಗೂ ಖಚಿತ ಬಹುಮಾನ.
5: ಭಾರತಿ ರೇಡಿಯೋ ಹೌಸ್, ನಿಯರ್ ಚೌಕ್, ಗಣಪತಿ ಸ್ಟ್ರೀಟ್, ಮಡಿಕೇರಿ ಮತ್ತು ಗೋಣಿಕೊಪ್ಪಲು.
12: ಫರ್ನಿಚರ್ ಗಳ ಮೇಲೆ ಅಚ್ಚರಿ ಮೂಡಿಸುವ ಅತಿ ಕಡಿಮೆ ಬೆಲೆಯೊಂದಿಗೆ ಓಣಂ ಮೆಗಾ ಡಿಸ್ಕೌಂಟ್ ಸೇಲ್ ಆರಂಭಗೊಂಡಿದೆ ಸುನಿತಾ ಫರ್ನಿಚರ್ ನಲ್ಲಿ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, ಸುಲಭ ಕಂತಿನ EMI, ಅತ್ಯುತ್ತಮ ಕ್ವಾಲಿಟಿಯಲ್ಲಿ ಫರ್ನಿಚರ್ ಗಳನ್ನು ಖರೀದಿಸಲು ಬನ್ನಿ ಸುನಿತಾ ಫರ್ನಿಚರ್, ಉಳಿಯಲ್, ಇರಿಟಿ, ತಾವಕ್ಕರ, ಕಣ್ಣೂರ್.
13: ವೃದ್ಧಾಪ್ಯವನ್ನು

0: ಗೌರವದಿಂದ ಬದುಕಲು ಮೈಸೂರಿನಲ್ಲಿದೆ ತಾಮರ ರಿಟೈರ್ಮೆಂಟ್ ಹೋಮ್. 100 ಹಾಸಿಗೆ ಸಾಮರ್ಥ್ಯದ ಈ ಸಂಸ್ಥೆಯಲ್ಲಿ ವೈದ್ಯಕೀಯ ಸೇವೆ, ವೈಯಕ್ತಿಕ ಗಮನ, ಎಲ್ಲಾ ಮೂಲಭೂತ ವ್ಯವಸ್ಥೆಗಳೊಂದಿಗೆ ವಯೋಸಹಜ ಆರೋಗ್ಯ ಸಮಸ್ಯೆ ಸೇರಿದಂತೆ ಯಾವುದೇ ಆರೋಗ್ಯ ಸಮಸ್ಯೆ ಇರುವವರನ್ನು ನೋಡಿಕೊಳ್ಳಲಾಗುವುದು. ಮೈಸೂರಿಗೆ ಟ್ರೀಟ್ಮೆಂಟ್ಗಾಗಿ ಬರುವವರಿಗೆ ಉಳಿದುಕೊಳ್ಳುವ ವ್ಯವಸ್ಥೆ ಇದೆ. ಸಂಪರ್ಕಿಸಿ ತಾಮರ ರಿಟೈರ್ಮೆಂಟ್ ಹೋಮ್, ಹೆಬ್ಬಾಳ್, KIADB ಲೇಔಟ್, ಇಂಡಸ್ಟ್ರಿಯಲ್ ಏರಿಯಾ, ಮೈಸೂರು. ಕಾಲ್ 6364518657.
1: ಮುಳಿಯಾದಲ್ಲಿ ಹಿಂದೆಂದು ಕಂಡು ಕೇಳರಿಯದ ಮಾನ್ಸೂನ್ ಸೇಲ್ ಇದೆ. ಜುಲೈ 13 ಆಗಸ್ಟ್ 14 ಚಿನ್ನಾಭರಣಗಳ ವಿಎ ಮೇಲೆ 100% ಆಫ್, ಆಯ್ದ ಚಿನ್ನದ ಆಭರಣಗಳ ಮೇಲೆ ಮೇಕಿಂಗ್ ಚಾರ್ಜ್ ನಲ್ಲಿ 50% ನಿಂದ 100% ಆಫ್, ಚಿನ್ನ ಬೆಳ್ಳಿ ವಜ್ರಾಭರಣಗಳ ಅತಿ ಅಮೋಘ ಕಲೆಕ್ಷನ್ಸ್, ಅತ್ಯಧಿಕ ಸೇವಿಂಗ್ಸ್. ಬನ್ನಿ ಈ ಮುಂಗಾರು ಮಳೆಯ ಸಂಭ್ರಮವನ್ನು ಇಮ್ಮಡಿಗೊಳಿಸಿ ಮುಳಿಯಾದೊಂದಿಗೆ. ಮುಳಿಯ ಗೋಲ್ಡ್ ಅಂಡ್ ಡೈಮಂಡ್ಸ್, ಮಡಿಕೇರಿ, ಗೋಣಿಕೊಪ್ಪಲ್, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು. ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
2: ಅದಕ್ಕೆ

0: ಕಲೆಕ್ಷನ್ಸ್, ಅತ್ಯಧಿಕ ಸೇವಿಂಗ್ಸ್. ಬನ್ನಿ, ಈ ಮುಂಗಾರು ಮಳೆಯ ಸಂಭ್ರಮವನ್ನು ಇಮ್ಮಡಿಗೊಳಿಸಿ ಮುಳಿಯಾದೊಂದಿಗೆ. ಮುಳಿಯ ಗೋಲ್ಡ್ ಅಂಡ್ ಡೈಮಂಡ್ಸ್, ಮಡಿಕೇರಿ, ಗೋಣಿಕೊಪ್ಪಲ್, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು. ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರ್ಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
1: ಅದಕ್ಕೆ ತಾನೆ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮ್ಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
0: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ. ಮೈಸೂರಿನ ತನಿಷ್ಕ್ ನಲ್ಲಿ ಫೆಸ್ಟಿವಲ್ ಆಫ್ ಡೈಮಂಡ್ಸ್. ಆ ಪ್ರಯುಕ್ತ ನೀವು ಖರೀದಿಸುವ ಡೈಮಂಡ್ ಆಭರಣಗಳ ವ್ಯಾಲ್ಯೂ ಮೇಲೆ ಫ್ಲಾಟ್ 20% ಆಫ್. ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಎಕ್ಸ್ಚೇಂಜ್ ಮಾಡಿ 0% ಕಡಿತದೊಂದಿಗೆ. ಈ ಆಫರ್ ಗಾಗಿ ಬನ್ನಿ ಮೈಸೂರಿನ ಸಬ್ ಅರ್ಬನ್ ಬಸ್ ಸ್ಟ್ಯಾಂಡ್, ಬಿ ಎನ್ ರೋಡ್ ಹಾಗೂ ಕಾಳಿದಾಸ ರೋಡ್ ನಲ್ಲಿರುವ ತನಿಷ್ಕ್ ಶೋರೂಮ್ಗೆ. ಕಂಡೀಷನ್ಸ್ ಅಪ್ಲೈ. ಸಂಭ್ರಮಗಳನ್ನು ಆಚರಿಸಿ ತನಿಷ್ಕ್ ನ ಟ್ರೆಂಡಿ ಆರ್ನಮೆಂಟ್ಸ್ ನೊಂದಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್ ನ 7ನೇ ವಾರ್ಷಿಕೋತ್ಸವದ ಬಂಪರ್ ಕೊಡುಗೆ. 3+1+1 ವುಡನ್ ಸೋಫಾ ಸೆಟ್ ಕೇವಲ 13,900 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
2: ವ್ಯಾಂಡಮ್ ನಿಂದ ಖರೀದಿ ಅಂದ್ರೆ ಮನೆಯೊಳಗೆ ಮಹಾಲಕ್ಷ್ಮಿ ಬಂದಂತೆ.
3: ವ್ಯಾಂಡಮ್ ಎಂಟರ್ಪ್ರೈಸಸ್ ನಲ್ಲಿ ಎಲೆಕ್ಟ್ರಾನಿಕ್ಸ್ ಹಾಗೂ ಫರ್ನಿಚರ್ ಖರೀದಿಯ ಮೇಲೆ ವಿಶೇಷ ಆಫರ್ಗಳು, ಸಾಲ ಸೌಲಭ್ಯ ಕೂಡ ಇದೆ.
2: ವ್ಯಾಂಡಮ್ ಎಂಟರ್ಪ್ರೈಸಸ್, ಬ್ರಾಂಪಿನ್ಸ್ ವ್ಯಾಲಿ, ಮಡಿಕೇರಿ.
4: ಫೋನ್ 22 5571.
0: ಮನೆಯಂತು ಸೂಪರ್ ಆಗಿ ಕಟ್ಸಿದ್ಯಾ, ಆದ್ರೆ ಇಲ್ಲಿರೋ ಫರ್ನಿಚರ್, ಟಿವಿ, ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್ ಮಾತ್ರ ಹಳೇದು. ಎಕ್ಸ್ಚೇಂಜ್ ಮಾಡಿ ಹೊಸ ತಗೊಳ್ಬೋದಲ್ವಾ?
5: ಅದಕ್ಕೆ ಈ ಹಳೇದು ಯಾರ್ ತಗೋತಾರೆ?
0: ವಿರಾಜಪೇಟೆಯ ಪೂತಾಸ್ ಅಂಡ್ ಆಪರ್ಸ್ ನಲ್ಲಿ ಇವಾಗ ಎಲ್ಲಾ ಫರ್ನಿಚರ್ ಹಾಗೂ ಹೋಮ್ ಅಪ್ಲೈನ್ಸಸ್ ನ ಎಕ್ಸ್ಚೇಂಜ್ ಆಫರ್ ಇದೆ. ಅಲ್ಲೇ ಎಕ್ಸ್ಚೇಂಜ್ ಮಾಡಿ ಹೊಸದನ್ನ ತಗೊಳ್ಳಿ.
6: ಪೂತಾಸ್ ಅಂಡ್ ಆಪರ್ಸ್, ಫರ್ನಿಚರ್ ಅಂಡ್ ಹೋಮ್ ಅಪ್ಲೈನ್ಸಸ್, ವಿರಾಜಪೇಟೆ.
0: ರೀ, ಮದ್ವೆ ಫಂಕ್ಷನ್ ಸುಮಾರಿದೆ. ನಿಮ್ಗೆ 5 ಜೊತೆ ಪ್ಯಾಂಟ್ ಶರ್ಟ್ ಒಟ್ಟಿಗೆ ಸ್ಟಿಚ್ ಮಾಡಿಸ್ಬಿಡೋಣ.
7: ಅಯ್ಯೋ, ಸ್ಟಿಚಿಂಗ್ ಚಾರ್ಜಸ್ ಸುಮಾರಾಗುತ್ತಲ್ವೇ?
0: ಇಲ್ಲ, ವಿರಾಜಪೇಟೆಯ ರೇಮಂಡ್ ಶಾಪ್ ನಲ್ಲಿ ನೀವು ಎಷ್ಟೇ ಜೊತೆ ಫ್ಯಾಬ್ರಿಕ್ ತಗೊಂಡು ಪ್ಯಾಂಟ್ ಶರ್ಟ್ ಸ್ಟಿಚ್ ಮಾಡಿಸುವಾಗ ಒಂದು ಪೇರ್ಗೆ ಸ್ಟಿಚಿಂಗ್ ಚಾರ್ಜ್ ಕೊಟ್ರೆ ಸಾಕು, ಉಳಿದಿದ್ದೆಲ್ಲವೂ ಫ್ರೀ. ಲಿಮಿಟೆಡ್ ಪೀರಿಯಡ್ ಆಫರ್ ಇದು.
8: ದ ರೇಮಂಡ್ ಶಾಪ್, ನಿಯರ್ ಕೆನರಾ ಬ್ಯಾಂಕ್, ವಿರಾಜಪೇಟೆ.
9: ಕೊಡಗಿನ ಪ್ರತಿಷ್ಠಿತ ಕಾಲೇಜುಗಳಲ್ಲಿ ಒಂದಾದ ಗೋಣಿಕೊಪ್ಪದ ಕಾವೇರಿ ಕಾಲೇಜಿನಲ್ಲಿ 2026-27 ಸಾಲಿನ ಎಂಕಾಂ ಸ್ನಾತಕೋತ್ತರ ಪದವಿ ವಿಭಾಗಗಳಿಗೆ ಪ್ರವೇಶ ಪ್ರಕ್ರಿಯೆ ಆರಂಭಿಸಲಾಗಿದೆ. ಪ್ರತಿ ವರ್ಷವೂ ಶೇಕಡ 100 ಫಲಿತಾಂಶವಿದ್ದು ವಿದ್ಯಾರ್ಥಿಗಳು ವಿಶ್ವವಿದ್ಯಾಲಯದ ರ್ಯಾಂಕ್ ಗಳಿಸುತ್ತಿದ್ದಾರೆ. ಉತ್ತಮ ಗುಣಮಟ್ಟದ ಬೋಧನೆ, ಉತ್ತಮ ಗ್ರಂಥಾಲಯ, ಅನುಭವಿ ಉಪನ್ಯಾಸಕರು, SC/ST ಮತ್ತು ವಿಶೇಷಚೇತನ ವಿದ್ಯಾರ್ಥಿಗಳಿಗೆ ಶುಲ್ಕ ರಿಯಾಯಿತಿ ಇದೆ. SSP ವಿದ್ಯಾರ್ಥಿ ವೇತನ, ಕಾಫಿ ಬೋರ್ಡ್ ವಿದ್ಯಾರ್ಥಿ ವೇತನ ಹಾಗೂ ಇತರೆ ವಿದ್ಯಾರ್ಥಿ ವೇತನಗಳನ್ನು ವಿದ್ಯಾರ್ಥಿಗಳಿಗೆ ನೀಡಲಾಗುತ್ತಿದೆ. ಇಷ್ಟೇ ಅಲ್ಲದೆ ಪ್ರತಿ ವರ್ಷ ಉದ್ಯೋಗ ಮಾಹಿತಿ ಘಟಕದ ಮೂಲಕ ಕ್ಯಾಂಪಸ್ ಸೆಲೆಕ್ಷನ್ ಏರ್ಪಡಿಸಲಾಗುತ್ತಿದ್ದು, ಈಗಾಗಲೇ ಹಲವು ವಿದ್ಯಾರ್ಥಿಗಳು ಪ್ರತಿಷ್ಠಿತ ಕಂಪನಿಗಳ ಉನ್ನತ ಹುದ್ದೆಯನ್ನು ಅಲಂಕರಿಸಿದ್ದಾರೆ. ಕ್ರೀಡೆಗೆ ಪ್ರೋತ್ಸಾಹ, ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಸುಸಜ್ಜಿತವಾದ ವಸತಿ ನಿಲಯಗಳ ವ್ಯವಸ್ಥೆ ಇರುತ್ತದೆ. ಕಾಲೇಜಿನ ಶುಲ್ಕವನ್ನು ಕಂತುಗಳಲ್ಲಿ ಪಾವತಿಸಬಹುದು. ಆಸಕ್ತಿ ಇರುವ ವಿದ್ಯಾರ್ಥಿಗಳು ಇದೇ August 18 ಒಳಗಾಗಿ ಕಾಲೇಜಿನ ಮುಖ್ಯ ಕಚೇರಿಯಲ್ಲಿ ತಮ್ಮ ಹೆಸರನ್ನು ನೋಂದಾಯಿಸಬಹುದಾಗಿದೆ ಎಂದು ಕಾಲೇಜಿನ ಪ್ರಾಂಶುಪಾಲರಾದ Dr. MB ಕಾವೇರಿಯಪ್ಪನವರು ತಿಳಿಸಿರುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಕಾವೇರಿ ಕಾಲೇಜು, ಗೋಣಿಗೊಪ್ಪಲು. ಕಚೇರಿ ದೂರವಾಣಿ ಸಂಖ್ಯೆ 08274247262, ಮೊಬೈಲ್ ಸಂಖ್ಯೆ 9448005660 ಅಥವಾ 9449334756.
10: ಕ ಅಕ್ಷರದಿಂದ ಅಂತ್ಯ ಆಗಿದೆ.
11: ಕಣ್ಗಳು ವಂದನೆ ಹೇಳಿವೆ, ಹೃದಯವು ತುಂಬಿ ಹಾಡಿದೆ. ಹಾಡದೆ ಉಳಿದಿಹ ಮಾತು ನೂರಿದೆ.
10: ಪ್ರೀತಿಯ ಶ್ರೋತೃಗಳೇ, ಇದೇ ಭಾನುವಾರ, ಅಂದರೆ August 9 ಬೆಳಗ್ಗೆ 11 AM to 12 PM
12: ಸ್ವರ ಸಾಂಗತ್ಯ ಅಂತ್ಯಾಕ್ಷರಿ ನೇರ ಫೋನಿನ ಕಾರ್ಯಕ್ರಮ.
13: ನಿನ್ನ ನೀನು ಮರೆತರೇನು ಸುಖವಿದೆ.
10: ಕರೆ ಮಾಡಬೇಕಾದಂತಹ ದೂರವಾಣಿ ಸಂಖ್ಯೆಗಳು 2285558, ಮತ್ತೊಂದು ದೂರವಾಣಿ ಸಂಖ್ಯೆ 2281129, ಕೋಡ್ ಸಂಖ್ಯೆ 08272. ಕಾರ್ಯಕ್ರಮ ಅಂತ್ಯಾಕ್ಷರಿ, ಸ್ವರ ಸಾಂಗತ್ಯ, ಹಾಡುಗಾರಿಕೆ ಎಲ್ಲರಿಗೂ ಅಗತ್ಯ. ಟ್ಯೂನ್ ಮಾಡಿ FM 103.1 MHz ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರ.

0: ಪ್ರೀತಿಯ ಶ್ರೋತೃಗಳೇ, ಇದೇ ಶನಿವಾರ ಅಂದರೆ ಆಗಸ್ಟ್ 8ರ ವ್ಯಕ್ತಿ ವಿಶೇಷ ಕಾರ್ಯಕ್ರಮದಲ್ಲಿ ರೇಡಿಯೋ ಅಭಿಮಾನಿ ಮಡಿಕೇರಿ ಆಕಾಶವಾಣಿ ಕೇಂದ್ರ ಆರಂಭವಾದ ದಿನಗಳಿಂದಲೂ ಆಕಾಶವಾಣಿಯ ಕಾರ್ಯಕ್ರಮವನ್ನು ಕೇಳುತ್ತಾ ಜನರಿಗೆ ಆಕಾಶವಾಣಿಯ ಬಗ್ಗೆ ಅರಿವನ್ನು ಮೂಡಿಸುತ್ತಿರುವಂತಹ ಮಡಿಕೇರಿಯ ಕೆಎಸ್ ವೆಂಕಟೇಶ್ ಶೆಟ್ಟಿ.
1: ಅಪ್ಪ ಮಾಡಿದ ಅಪ್ಪನಿಗೆ ನಾವು ಮಾಡಿದ್ ನಾವು ನಾವು ದುಡಿದು ಹೊಟ್ಟೆ ತುಂಬ ತಿಂದೆ ಊಟ ನೆಮ್ಮದಿ.
0: ಸಮಯ ಶನಿವಾರ ಸಂಜೆ 5 ಗಂಟೆಗೆ ಟ್ಯೂನ್ ಮಾಡಿ ಎಫ್ಎಂ 103.1 ಮೆಗಾಹರ್ಟ್ಸ್ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರ. ಶ್ರೋತೃಗಳೇ, ಕಾರ್ಯಕ್ರಮವನ್ನ ಕೇಳ್ತೀರಾ ಅಲ್ಲ?
2: ಆಕಾಶವಾಣಿಯ ಮಡಿಕೇರಿ ಕೇಂದ್ರವಿದು. ಸಮಯ 6:30 ಆಗಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ.

0: ಶ್ರೋತೃಗಳೇ ಭಾಗವಹಿಸ್ತಿರಲ್ಲ ಅಂತ್ಯಾಕ್ಷರಿ ಕಾರ್ಯಕ್ರಮದಲ್ಲಿ. ಕಠಿಣ ಶ್ರಮದ ಸಂದರ್ಭದಲ್ಲಿಯೂ ಸ್ವಉದ್ಯೋಗವನ್ನ ಕಂಡುಕೊಂಡು ರೇಡಿಯೋವನ್ನ ವ್ಯಾಪಾರ ಮಾಡುತ್ತಾ ರೇಡಿಯೋ ಕಾರ್ಯಕ್ರಮಗಳನ್ನ ಆಲಿಸುತ್ತಾ ರೇಡಿಯೋದ ಮಹತ್ವವನ್ನ ಸಾರುತ್ತಾ ಬಂದಿರುವ
1: ಅಭಿಮಾನಿ ಕೇಳ್ತಾರೆ ಇಂಥ ಹಾಡಾಕಿ ಅಂತ ಹೇಳ್ತಾರೆ, ಖುಷಿಯನ್ನು ಅದು ಕೇಳ್ತಾ ಇರ್ತೀವಿ.

ಆಕಾಶವಾಣಿ ದಾವಣಗೆರೆ ಜಿಲ್ಲಾ ವಾರ್ತಾಪತ್ರ ಬರೆದವರು ಕೆಎಸ್ ಚನ್ನಬಸಪ್ಪ, ಓದುತ್ತಿರುವವರು ಸರ್ವಮಂಗಳ ಎಂ. ಮುಂಗಾರು ಕೊರತೆಯಿಂದ ಮೆಕ್ಕೆಜೋಳದ ಕಣಜ ಎಂದೇ ಹೆಸರಾಗಿರುವ ದಾವಣಗೆರೆ ಜಿಲ್ಲೆಯ ಮೇಲೆ ಈ ವರ್ಷ ಬರಗಾಲದ ಛಾಯೆ ಆವರಿಸಿದೆ. ಜಿಲ್ಲೆಯಲ್ಲಿ ಪ್ರಸಕ್ತ ಮುಂಗಾರು ಹಂಗಾಮಿನಲ್ಲಿ ಶೇಕಡ 45% ಮಳೆ ಕೊರತೆಯಾಗಿದೆ. ಪರಿಣಾಮ ಕೇವಲ ಶೇಕಡ 37% ಬಿತ್ತನೆ ಕಾರ್ಯ ಪೂರ್ಣಗೊಂಡಿದೆ. ಜಿಲ್ಲೆಯ ವಾರ್ಷಿಕ ಬಿತ್ತನೆ ಗುರಿ 2,20,000 ಹೆಕ್ಟೇರ್, ಆದರೆ ಅಸಮರ್ಪಕ ಮಳೆಯಿಂದಾಗಿ ಕೇವಲ 60,000 ಹೆಕ್ಟೇರ್ ಪ್ರದೇಶದಲ್ಲಿ ಮಾತ್ರ ವಿವಿಧ ಬೀಜಗಳ ಬಿತ್ತನೆ ನಡೆದಿದೆ. ಸಾಮಾನ್ಯವಾಗಿ ಪ್ರತಿ ವರ್ಷ 1,00,000 ಅಧಿಕ ಹೆಕ್ಟೇರ್ ಪ್ರದೇಶದಲ್ಲಿ ಮೆಕ್ಕೆಜೋಳ ಬಿತ್ತನೆ ಆಗುತ್ತಿತ್ತು. ಈ ಬಾರಿ ಮೆಕ್ಕೆಜೋಳದ ಬಿತ್ತನೆ ಕ್ಷೇತ್ರ ಕೇವಲ 33,000 ಹೆಕ್ಟೇರ್ ಗಡಿ ದಾಟದ ಪರಿಣಾಮ ಮೆಕ್ಕೆಜೋಳದ ಕಣಜ ಬರಿದಾಗುವ ಆತಂಕ ಎದುರಾಗಿದೆ. ಕೇಂದ್ರ ಸರ್ಕಾರದ ಮಾರ್ಗದರ್ಶಿ ಸೂತ್ರಗಳಂತೆ ಬರ ಪ್ರದೇಶ ಘೋಷಣೆ ಸಂಬಂಧ ಈಗಾಗಲೇ ತಹಶೀಲ್ದಾರರಿಗೆ ಗ್ರೌಂಡ್ ಟ್ರೂತಿಂಗ್ ಕುರಿತು ತರಬೇತಿ ನೀಡಿದ್ದು, ಅಧಿಕಾರಿಗಳು ಹಂತ ಹಂತವಾಗಿ ರೈತರ ಜಮೀನುಗಳಿಗೆ ತೆರಳಿ ಬೆಳೆ ಸಮೀಕ್ಷಾ ಕಾರ್ಯ ಕೈಗೊಂಡಿದ್ದಾರೆ. ಜಿಲ್ಲೆಯ 6 ತಾಲೂಕುಗಳ ಪೈಕಿ ಹರಿಹರ ಮತ್ತು ಹೊನ್ನಾಳಿ ತಾಲೂಕುಗಳಲ್ಲಿ ತುಂಗಭದ್ರಾ ನದಿಯ ಹರಿವು ಸಮಾಧಾನಕರವಾಗಿದ್ದರೂ ಒಣಭೂಮಿ ಪ್ರದೇಶಗಳಾದ ಜಗಳೂರು ಮತ್ತು ದಾವಣಗೆರೆ, ಚನ್ನಗಿರಿ ತಾಲೂಕಿನ ಗ್ರಾಮೀಣ ಭಾಗದಲ್ಲಿ ಮಳೆಯ ಅಭಾವ ಎದ್ದು ಕಾಣುತ್ತಿದೆ. ಜಿಲ್ಲೆಯ ಜೀವನಾಡಿ ಭದ್ರಾ ಜಲಾಶಯದಲ್ಲಿ ಗರಿಷ್ಠ 186 ಅಡಿ ನೀರು ಸಂಗ್ರಹ ಸಾಮರ್ಥ್ಯವಿದ್ದು, ಪ್ರಸಕ್ತ ಸಾಲಿನಲ್ಲಿ ಜಲಾಶಯದ ನೀರು 166 ಅಡಿಗಳ ಮಟ್ಟದಲ್ಲಿದೆ. ಇದರಿಂದ ಭದ್ರಾ ಅಚ್ಚುಕಟ್ಟು ಪ್ರದೇಶದ ಹೊನ್ನಾಳಿ, ಚನ್ನಗಿರಿ, ಹರಿಹರ, ದಾವಣಗೆರೆ ಭಾಗದ ಸುಮಾರು 68,000 ಹೆಕ್ಟೇರ್ ಜಮೀನಿಗೆ ನೀರಾವರಿ ಒದಗಿಸಲು ಸಾಧ್ಯವಾಗದಿದ್ದರೂ ಮಳೆಯನ್ನೇ ನೆಚ್ಚಿಕೊಂಡಿರುವ ಪ್ರದೇಶಗಳ ಪರಿಸ್ಥಿತಿ ಗಂಭೀರವಾಗಿದೆ. ಈ ಬಾರಿ ರಾಗಿ ಬಿತ್ತನೆಗೆ ಇನ್ನೂ ಹೆಚ್ಚು ಸಮಯಾವಕಾಶ ಇರುವುದರಿಂದ ರಾಗಿ ಬಿತ್ತನೆ ಪ್ರಮಾಣ ಹೆಚ್ಚಾಗುವ ಸಾಧ್ಯತೆ ಇದೆ. ತೊಗರಿ ಮತ್ತು ಸೋಯಾಬೀನ್ ನಿರೀಕ್ಷೆ ಮೀರಿ ಬಿತ್ತನೆಯಾಗಿದ್ದು, ಮೆಕ್ಕೆಜೋಳ ಶೇಕಡ 33.17, ರಾಗಿ ಶೇಕಡ 30, ಶೇಂಗಾ ಶೇಕಡ 26.61, ಹತ್ತಿ ಶೇಕಡ 75.18% ಬಿತ್ತನೆಯಾಗಿದೆ. ಸದರಿ ಮುಂಗಾರು ಹಂಗಾಮಿನಲ್ಲಿ ಜಿಲ್ಲಾದ್ಯಂತ 2,500 ಹೆಕ್ಟೇರ್ನಲ್ಲಿ ತೊಗರಿ ಬಿತ್ತನೆ ಗುರಿ ಹೊಂದಲಾಗಿತ್ತು. ಆದರೆ ಗುರಿ ಮೀರಿ 3,153 ಹೆಕ್ಟೇರ್ನಲ್ಲಿ ತೊಗರಿ ಬಿತ್ತನೆಯಾಗಿದೆ. ಕೇವಲ 175 ಹೆಕ್ಟೇರ್ ಗುರಿ ಹೊಂದಿದ್ದ ಸೋಯಾಬೀನ್ 802 ಹೆಕ್ಟೇರ್ ಪ್ರದೇಶದಲ್ಲಿ ಬಿತ್ತನೆಯಾಗಿದೆ. ಜಿಲ್ಲೆಯ ಪ್ರಮುಖ ಬೆಳೆಯಾಗಿರುವ ಮೆಕ್ಕೆಜೋಳ ಬಿತ್ತನೆ ಅವಧಿ ಮುಗಿದಿರುವುದರಿಂದ ರೈತರು ಪರ್ಯಾಯ ಬೆಳೆಯಾಗಿ ರಾಗಿ ಬೆಳೆಯುವ ಅನಿವಾರ್ಯತೆ ಇದೆ. ಈ ವರ್ಷ ಮೆಕ್ಕೆಜೋಳದ ಕೊರತೆಯನ್ನು ರಾಗಿ ಬೆಳೆ ನೀಗಿಸುವ ಸಾಧ್ಯತೆ ಇದೆ. ಮುಂಗಾರು ವೈಫಲ್ಯದ ಪರಿಣಾಮ ಜನರು ಗುಳೆ ತಪ್ಪಿಸಲು ದುಡಿಯುವ ಕೈಗಳಿಗೆ ಉದ್ಯೋಗ ನೀಡುವ ಸಲುವಾಗಿ ವಿವಿಜಿ ರಾಮ್ಜಿ ಯೋಜನೆಯಡಿ ಅರ್ಹ ಕುಟುಂಬಗಳ ನೋಂದಣಿ ಕಾರ್ಯ ಚುರುಕು ಪಡೆದಿದೆ. ಜಿಲ್ಲೆಯಲ್ಲಿ ಮತದಾರರ ಪಟ್ಟಿ ಸಮಗ್ರ ಪರಿಶೀಲನಾ ಕಾರ್ಯ ಅಂತಿಮ ಘಟ್ಟ ತಲುಪಿದೆ. ನಿನ್ನೆಯವರೆಗೂ ಶೇಕಡ 99%

ಶೇಕಡಾವಾರರಷ್ಟು ಮತದಾರ ಪಟ್ಟಿಯ ಡಿಜಿಟಲೀಕರಣ ಪ್ರಕ್ರಿಯೆ ಯಶಸ್ವಿಯಾಗಿ ಪೂರ್ಣಗೊಂಡಿದ್ದು ಒಟ್ಟು 12,69,244 ಮತದಾರರ ಮಾಹಿತಿಯನ್ನು ಡಿಜಿಟಲೈಸ್ ಮಾಡಲಾಗಿದೆ. ಡಿಜಿಟಲೀಕರಣ ಪ್ರಕ್ರಿಯೆಯಲ್ಲಿ ಯಾವುದೇ ಸೂಕ್ತ ದಾಖಲೆಗಳಿಲ್ಲದ 30,000 ಹೆಚ್ಚು ಮತದಾರರ ಹೆಸರುಗಳು ಕಂಡುಬಂದಿವೆ. ಈ ಕುರಿತು ಜಿಲ್ಲಾ ಚುನಾವಣಾಧಿಕಾರಿಗಳ ಹಂತದಲ್ಲಿ ಪರಿಶೀಲನೆ ನಡೆಸಿ ಅಗತ್ಯ ತಿದ್ದುಪಡಿ ಮತ್ತು ಸರಿಪಡಿಸುವ ಕಾರ್ಯವನ್ನು ಕೈಗೊಳ್ಳಲಾಗಿದೆ. ಇಲ್ಲಿಯವರೆಗೆ ಯಾವುದೇ ಅರ್ಹ ಮತದಾರರ ಹೆಸರು ಅನಗತ್ಯವಾಗಿ ಬಿಟ್ಟು ಹೋಗಿರುವ ಬಗ್ಗೆ ದೂರುಗಳು ಬಂದಿಲ್ಲ. ರಾಜಕೀಯ ಪಕ್ಷಗಳು ಹಾಗೂ ಬಿಎಲ್ಒಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಪ್ರತಿ ವಾರವೂ ಸಾರ್ವಜನಿಕರಿಗೆ ಮಾಹಿತಿ ನೀಡಲಾಗುತ್ತಿದೆ. ಪ್ರಕ್ರಿಯೆ ಪೂರ್ಣಗೊಂಡ ನಂತರ ಹಕ್ಕು ಮತ್ತು ಆಕ್ಷೇಪಣೆ ಸಲ್ಲಿಸಲು 60 ದಿನಗಳ ಕಾಲಾವಕಾಶ ನೀಡಲಾಗುವುದು. ತದನಂತರ ಚುನಾವಣಾ ಆಯೋಗದ ಮಾರ್ಗದರ್ಶನದಂತೆ ಅಂತಿಮ ಮತದಾರರ ಪಟ್ಟಿಯನ್ನು ಪ್ರಕಟಿಸಲಾಗುವುದು ಎಂದು ಜಿಲ್ಲಾ ಚುನಾವಣಾಧಿಕಾರಿ ಡಾ ಜಿಎಂ ಗಂಗಾಧರ ಸ್ವಾಮಿ ತಿಳಿಸಿದ್ದಾರೆ. ಸಾರ್ವಜನಿಕರು ಅಥವಾ ಮತದಾರರು ಪಟ್ಟಿಯಲ್ಲಿ ತಮ್ಮ ಹೆಸರು ಇಲ್ಲದಿರುವ ಅಥವಾ ಬಿಟ್ಟು ಹೋಗಿರುವ ಕುರಿತು ಯಾವುದೇ ಆತಂಕ ಪಡದೆ ಸಮಸ್ಯೆಗಳಿದ್ದರೆ ನೇರವಾಗಿ ಇಆರ್ಒ ಕಚೇರಿ, ಬಿಎಲ್ಒ ಅಥವಾ ಸಂಬಂಧಪಟ್ಟ ಅಧಿಕಾರಿಗಳನ್ನು ಸಂಪರ್ಕಿಸಿ ನೆರವು ಪಡೆಯಬಹುದಾಗಿದೆ ಎಂದು ಜಿಲ್ಲಾ ಚುನಾವಣಾಧಿಕಾರಿಗಳ ಕಚೇರಿ ಪ್ರಕಟಣೆ ತಿಳಿಸಿದೆ. ಇದುವರೆಗೆ ದಾವಣಗೆರೆ ಜಿಲ್ಲಾ ವಾರ್ತಾಪತ್ರ ಕೇಳಿದಿರಿ. ಸಮಗ್ರ ನಿರ್ವಹಣೆ ಬೆಂಗಳೂರು ಆಕಾಶವಾಣಿ ಸುದ್ದಿ ವಿಭಾಗದ ಮುಖ್ಯಸ್ಥರು ಹಾಗೂ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್.

0: ಆಕಾಶವಾಣಿ ಮಡಿಕೇರಿ.
1: ಅಡ್ಮಿಷನ್ಸ್ ಆರ್ ಓಪನ್ ಅಟ್ ಕೂರ್ಗ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಪೊನ್ನಂಪೇಟೆ ಕೊಡಗು. ಫಾರ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಡೇಟಾ ಸೈನ್ಸ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಮಷೀನ್ ಲರ್ನಿಂಗ್, ಸಿವಿಲ್ ಇಂಜಿನಿಯರಿಂಗ್, ಕಂಪ್ಯೂಟರ್ ಸೈನ್ಸ್ ಅಂಡ್ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್, ಕಂಪ್ಯೂಟರ್ ಸೈನ್ಸ್ ವಿತ್ ಸೈಬರ್ ಸೆಕ್ಯೂರಿಟಿ. ಸ್ಕಾಲರ್ಶಿಪ್ ವಿಲ್ ಬಿ ಪ್ರೊವೈಡೆಡ್ ಫಾರ್ ಎಕನಾಮಿಕಲಿ ವೀಕರ್ ಸೆಕ್ಷನ್ಸ್ ಅಂಡ್ ಮೆರಿಟೋರಿ ಸ್ಟೂಡೆಂಟ್ಸ್. ಬೆಸ್ಟ್ ಸ್ಪೋರ್ಟ್ಸ್ ಅಮೆನಿಟೀಸ್. ಫಾರ್ ಮೋರ್ ಡೀಟೇಲ್ಸ್ ಕಾಲ್ 9650155457.
2: ದ ನಂಬರ್ ಯು ಹ್ಯಾವ್ ಡಯಲ್ಡ್ ಇಸ್ ಕರೆಂಟ್ಲಿ ಬಿಸಿ.
3: ಎಷ್ಟೊತ್ತಿನಿಂದ ಕಾಲ್ ಮಾಡ್ತಾ ಇದ್ದೀನಿ, ಇಷ್ಟೊಂದು ಬಿಸಿ. ಹಲೋ
4: ಹಲೋ ಪಪ್ಪ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಸೈಟ್ ತಗೊಂಡ್ಲಂತೆ.
3: ಹಾ, ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH275 ಗೆ ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಅವರ ಸೈಟ್ ಅಂತೆ.
4: ಹೌದು ಪಪ್ಪ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆಯಂತೆ. ಕೇವಲ 6 ಲಾಖ್ ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ EMI ಮೂಲಕ ಕೊಟ್ಟರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.
3: ಸೈಟ್ ವಿಸಿಟ್ ಗಾಗಿ ಕಾಲ್ ಮಾಡಿ 9900901282.
5: ರೀ, ನಾನಿನ್ ಯಾವ ಫಂಕ್ಷನ್ ಗೂ ಬರಲ್ಲ ರೀ. ಈ ಹಳೆ ಚಿನ್ನಾಭರಣ ಹಾಕಿ ಹಾಕಿ ಸಾಕಾಯ್ತು.
6: ಬೇಜಾರ್ ಮಾಡ್ಕೋಬಿಡ ಕಣೆ, ಇವಾಗ ವಿಲ್ಕೋದಲ್ಲಿ ಎಕ್ಸ್ಚೇಂಜ್ ಆಫರ್ ಇದೆ. ಈ ಹಳೆ ಚಿನ್ನಾಭರಣ ಎಕ್ಸ್ಚೇಂಜ್ ಮಾಡುವಾಗ ಯಾವುದೇ ಕಡಿತ ಇಲ್ಲದೆ 100% ವ್ಯಾಲ್ಯೂ ಕೊಡ್ತಾರೆ. ಪ್ರತಿ ಖರೀದಿಗೂ ಗಿಫ್ಟ್ ಕೂಡ ಇದೆ.
5: ಹಾಗಾದ್ರೆ ಇವತ್ತೇ ಹೋಗೋಣ.
7: ವಿಲ್ಕೋ ಗೋಲ್ಡ್, ಬೈಚನಹಳ್ಳಿ, ಕುಶಾಲನಗರ.
0: FM 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 6:37 ಆಗಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ.

0: पीएम फसल बीमा योजना से करीब 2 लाख करोड़ रुपए क्लेम के रूप में किसानों को मिले।
1: मुंगारु हंगामी ना बेले वीमे गागी ईगा नोंदणी माडिकोळ्ळिरि।
2: बैंक सामान्य सेवा केंद्र ग्राम वन केंद्र हेच्चिन माहितिगागि www.samrakshane.karnataka.gov.in वेबसाइट के भेटी नीडि।
3: ಬೆಳೆಗೆ ವಿಮೆ ಮಾಡಿರಿ, ತಕ್ಷಣ ರಕ್ಷಣೆ ಗಳಿಸಿ।
4: ಒಂದ್ ಕಾಲದಲ್ಲಿ ಹುಕುಂ ಸಿಂಗ್ ಅವರನ್ನು ಮನೆಯವರು ಗುಣಗುವ ದಾಸ ಅಂತ ಕರೀತಿದ್ರು, ಏಕೆಂದ್ರೆ ಲೈಟ್ ಫ್ಯಾನ್ ಹಾಕಿದ್ರೆ ಸಿಟ್ಟಿನಿಂದ ಎಲ್ಲರ ಮೇಲೂ ಕಿರಿಸ್ತಿದ್ರು। ಅರೆ ರಾಮು, ಈ ಫ್ಯಾನ್ ಯಾಕೆ ಆನ್ ಇಟ್ಟಿದ್ಯಾ? ವಿದ್ಯುತ್ ಬಿಲ್ ಯಾರು, ನಿನ್ನ ಅಪ್ಪ ಕಟ್ತಾನ? ಆದ್ರೆ ಇಂದು ಎಲ್ರು ಅವರನ್ನು ಶಾಂತಮೂರ್ತಿ ಎಂದು ಕರೀತಾರೆ, ಏಕೆಂದ್ರೆ ಅವರು ಸೋಲಾರ್ ಪ್ಯಾನೆಲ್ ಅಳವಡಿಸಿದಾಗಿನಿಂದ ಮೀಟರ್ನ ಸೂಚಕ ಶಾಂತವಾಗಿ ನಿದ್ರಿಸ್ತಿದೆ। ಮತ್ತು ಹುಕುಂ ಸಿಂಗ್ ಕೂಡ ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ pmsuryaghar.gov.in ನಲ್ಲಿ।
5: ಕೇಳುವರೆ, ಇದೇ ಶುಕ್ರವಾರ ಆಗಸ್ಟ್ 7ರಂದು ಸಾಯಂಕಾಲ 6:30 ಹಲೋ ಕೃಷಿ ರಂಗ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ ಕಾಫಿ ಕೃಷಿಯಲ್ಲಿ ಪುನರುತ್ಪಾದಕ ಬೇಸಾಯ ಕ್ರಮಗಳು। ಭಾಗವಹಿಸುವ ಸಂಪನ್ಮೂಲ ವ್ಯಕ್ತಿಗಳು ಬಾಳೆಹೊನ್ನೂರಿನಲ್ಲಿರುವ ಕಾಫಿ ಸಂಶೋಧನಾ ಕೇಂದ್ರದ ವಿಭಾಗ ಮುಖ್ಯಸ್ಥರಾದ ಡಾಕ್ಟರ್ ರುದ್ರಗೌಡ ಅವರು। ಕರೆ ಮಾಡಲು ಫೋನ್ ಸಂಖ್ಯೆಗಳು 2237047 2237048 2237499 STD ಕೋಡ್ 080। ಕೇಳಿ, ಇದೇ ಶುಕ್ರವಾರ ಆಗಸ್ಟ್ 7ರಂದು ಸಾಯಂಕಾಲ 6:30 ಹಲೋ ಕೃಷಿ ರಂಗ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ ಕಾಫಿ ಕೃಷಿಯಲ್ಲಿ ಪುನರುತ್ಪಾದಕ ಬೇಸಾಯ ಕ್ರಮಗಳು।

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶ್ರೀದೇವಿ ದಿನೇಶ್. ಮುಖ್ಯಾಂಶಗಳು. ವಿಬಿಜಿ ರಾಮ್ಜಿ ಯೋಜನೆಯಡಿ ಮಾನವ ದಿನ ಸೃಜನೆ ಮಾಡದ ಅಧಿಕಾರಿಗಳ ಅಮಾನತ್ತಿಗೆ ಸಚಿವ ಈಶ್ವರ್ ಖಂಡ್ರೆ ಸೂಚನೆ. ಬೆಂಗಳೂರಿನಲ್ಲಿ ಲಾಲ್ಬಾಗ್ ಮಾದರಿಯ 3 ಉದ್ಯಾನ ನಿರ್ಮಾಣ ಮಾಡಲು ಚಿಂತನೆ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಉಪಗ್ರಹ ಚಿತ್ರೀಕರಣ, ಕೃತಕ ಬುದ್ದಿ ಮತ್ತೆ ಡ್ರೋನ್ ಬಳಸಿ ನಿಖರ ಬೆಳೆ ದತ್ತಾಂಶ ಸಂಗ್ರಹಕ್ಕೆ ಸರ್ಕಾರ ನಿರ್ಧಾರ, 5 ಹೋಬಳಿಗಳಲ್ಲಿ ಜಾರಿ. ಮೈಸೂರು, ಚಿತ್ರದುರ್ಗ ಸೇರಿದಂತೆ ರಾಜ್ಯದ ಹಲವೆಡೆ ಸಚಿವರಿಂದ ಬರ ಪರಿಶೀಲನೆ, ಬೆಳೆ ವಿಮೆ ನೋಂದಾಯಿಸುವಂತೆ ಮನವಿ. ಬೆಂಗಳೂರಿನಲ್ಲಿ ಮುಷ್ಕರನಿರತ ಕೃಷಿ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳ ಬೇಡಿಕೆ ಆಲಿಸಿದ ಸಚಿವ ಪ್ರಿಯಾಂಕ್ ಖರ್ಗೆ. ಜುಲೈ 1ರಿಂದ ಮನ್ರೇಗಾ ಬದಲಿಗೆ ಜಾರಿಯಾಗಿರುವ ವಿಬಿಜಿ ರಾಮ್ಜಿಯಲ್ಲಿ ಉದ್ಯೋಗ ನೀಡದೆ ಮಾನವ ದಿನ ಸೃಜನೆ ಮಾಡದೆ ನಿರ್ಲಕ್ಷ್ಯ ತೋರಿದ ಪಂಚಾಯಿತಿ ಅಭಿವೃದ್ದಿ ಅಧಿಕಾರಿಗಳ ವಿರುದ್ದ ಕಠಿಣ ಕ್ರಮ ಕೈಗೊಳ್ಳುವಂತೆ ಗ್ರಾಮೀಣಾಭಿವೃದ್ದಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ್ ಭಿ ಖಂಡ್ರೆ ಸೂಚನೆ ನೀಡಿದ್ದಾರೆ. ವಿಕಾಸಸೌಧದಲ್ಲಿ ಇಂದು ಅಧಿಕಾರಿಗಳ ಸಭೆ ನಡೆಸಿದ ಅವರು 2025ರ ಜುಲೈ ತಿಂಗಳಲ್ಲಿ ಮನ್ರೇಗಾ ಅಡಿ ಉದ್ಯೋಗ ನೀಡಿ ಮಾನವ ದಿನ ಸೃಜಿಸಿದ್ದ ಪಂಚಾಯಿತಿಗಳಲ್ಲಿ ಈ ವರ್ಷ ಜುಲೈನಲ್ಲಿ ಒಬ್ಬರಿಗೂ ಉದ್ಯೋಗ ನೀಡದಿದ್ದರೆ ಅಂಥವರಿಗೆ ನೋಟಿಸ್ ಜಾರಿ ಮಾಡಲು ಸೂಚಿಸಲಾಗಿದೆ. ಈ ಯೋಜನೆಯಡಿ ಪ್ರತಿದಿನ 5 ಲಕ್ಷ ಮಾನವ ದಿನ ಸೃಜನೆಯಾಗುವವರೆಗೆ ಕಾರ್ಯದರ್ಶಿಗಳು, ಆಯುಕ್ತರು, ಜಿಲ್ಲಾ ಪಂಚಾಯಿತಿಗಳ ಸಿಇಒಗಳೊಂದಿಗೆ ಪ್ರತಿದಿನ ವರ್ಚುವಲ್ ಮೂಲಕ ಸಭೆ ನಡೆಸಿ ಪ್ರಗತಿ ಪರಿಶೀಲನೆ ನಡೆಸುವಂತೆ ನಿರ್ದೇಶನ ನೀಡಿದ್ದಾರೆ. ಬೆಂಗಳೂರಿನಲ್ಲಿ ಲಾಲ್ಬಾಗ್ ಮಾದರಿಯ 3 ಉದ್ಯಾನ ನಿರ್ಮಾಣ ಮಾಡಲು ಸರ್ಕಾರ ಚಿಂತನೆ ನಡೆಸಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ಲಾಲ್ಬಾಗ್ನಲ್ಲಿ ಗಂಗಾ ಸಾಮ್ರಾಜ್ಯ ವೈಭವ ಪರಿಕಲ್ಪನೆಯಲ್ಲಿ ಆಯೋಜಿಸಲಾಗಿರುವ 220ನೇ ಫಲಪುಷ್ಪ ಪ್ರದರ್ಶನಕ್ಕೆ ಚಾಲನೆ ನೀಡಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬೆಂಗಳೂರಿನಲ್ಲಿರುವ ರಕ್ಷಣಾ ಇಲಾಖೆ ಜಾಗದಲ್ಲಿ ಲಾಲ್ಬಾಗ್ನಂತಹ ಉದ್ಯಾನ ನಿರ್ಮಾಣ ಮಾಡುವ ಉದ್ದೇಶವಿದೆ ಎಂದು ಹೇಳಿದ್ದಾರೆ. ಈ ಬಗ್ಗೆ ರಕ್ಷಣಾ ಸಚಿವರನ್ನು ಭೇಟಿ ಮಾಡಿ ಚರ್ಚಿಸಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ನಾಗರಿಕರು ಈ ಬಾರಿ ಫಲಪುಷ್ಪ ಪ್ರದರ್ಶನಕ್ಕೆ ಆಗಮಿಸಿ ಕಣ್ತುಂಬಿಕೊಳ್ಳಬೇಕು ಎಂದು ಮನವಿ ಮಾಡಿದ್ದಾರೆ. ರಾಜ್ಯ ಸರ್ಕಾರ ಕೃಷಿ ಕ್ಷೇತ್ರದಲ್ಲಿ ಅತ್ಯಾಧುನಿಕ ಡಿಜಿಟಲ್ ತಂತ್ರಜ್ಞಾನ ಅಳವಡಿಸಿಕೊಳ್ಳುವ ಮೂಲಕ ಹೊಸ ಮೈಲುಗಲ್ಲು ಸ್ಥಾಪಿಸಲು ಹೆಜ್ಜೆ ಇಟ್ಟಿದೆ. ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ, ಕಂದಾಯ, ಕೃಷಿ, ತೋಟಗಾರಿಕೆ, ರೇಷ್ಮೆ, ಮೀನುಗಾರಿಕೆ ಹಾಗೂ ಐಟಿಬಿಟಿ ಇಲಾಖೆಗಳ ಸಹಯೋಗದೊಂದಿಗೆ ಸಂಯೋಜಿತ ಡಿಜಿಟಲ್ ಬೆಳೆ ಸಮೀಕ್ಷೆಗೆ ಮುಂದಾಗಿದೆ. ರಾಜ್ಯದ ಎಲ್ಲಾ ಭೌಗೋಳಿಕ ವಿಭಾಗಗಳನ್ನು ಪ್ರತಿನಿಧಿಸುವಂತೆ ಆಯ್ದ 5 ಹೋಬಳಿಗಳಲ್ಲಿ ಪ್ರಾಯೋಗಿಕವಾಗಿ ಸಂಯೋಜಿತ ಡಿಜಿಟಲ್ ಬೆಳೆ ಸಮೀಕ್ಷೆ ಅನುಷ್ಠಾನಗೊಳಿಸಲು ನಿರ್ಧರಿಸಲಾಗಿದೆ. ಉನ್ನತ ರೆಸಲ್ಯೂಷನ್ ಉಪಗ್ರಹ ಚಿತ್ರಣ, ಡ್ರೋನ್ ಸಮೀಕ್ಷೆ, ಜಿಐಎಸ್ ದತ್ತಾಂಶ, ಕೃತಕ ಬುದ್ದಿಮತ್ತೆ, ಮಷಿನ್ ಲರ್ನಿಂಗ್ ಸೇರಿದಂತೆ ಅತ್ಯಾಧುನಿಕ ತಂತ್ರಜ್ಞಾನ

0: ಮಾನಗಳನ್ನು ಪ್ರಸ್ತುತ ಲಭ್ಯವಿರುವ ಬೆಳೆ ಸಮೀಕ್ಷೆಯ ದತ್ತಾಂಶದೊಂದಿಗೆ ಸಂಯೋಜಿಸಿ ಸಂಯೋಜಿತ ಡಿಜಿಟಲ್ ಬೆಳೆ ಸಮೀಕ್ಷೆ ಮಾದರಿಯನ್ನು ಅಭಿವೃದ್ದಿಪಡಿಸಲಾಗಿದೆ. ರಾಜ್ಯದಲ್ಲಿ 1 ಕೋಟಿಗೂ ಹೆಚ್ಚು ಅರ್ಹ ಮತದಾರರನ್ನು ಮತದಾರರ ಪಟ್ಟಿಯ ವಿಶೇಷ ತೀವ್ರ ಪರಿಷ್ಕರಣೆಯ ಮೂಲಕ ಅಳಿಸಲು ಪ್ರಯತ್ನಿಸಲಾಗುತ್ತಿದೆ ಎಂದು ಕಾಂಗ್ರೆಸ್ ಆರೋಪಿಸಿದೆ. ಬೆಂಗಳೂರಿನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಕೆಪಿಸಿಸಿ ವಕ್ತಾರ ರಮೇಶ್ ಬಾಬು, ಭವಿಷ್ಯದಲ್ಲಿ ನಡೆಯುವ ಚುನಾವಣೆಗಳಿಗೆ ಮುಂಚಿತವಾಗಿ ಬಿಜೆಪಿ ಕಾಂಗ್ರೆಸ್ ಬೆಂಬಲಿಗರನ್ನು ಮತದಾನದಿಂದ ವಂಚಿಸಲು ಪ್ರಯತ್ನಿಸುತ್ತಿದೆ ಎಂದು ದೂರಿದ್ದಾರೆ. ಮತದಾರರ ಪಟ್ಟಿಯಿಂದ ಯಾವುದೇ ಅರ್ಹ ಮತದಾರರು ಹೊರಗುಳಿಯದಂತೆ ನೋಡಿಕೊಳ್ಳಬೇಕು ಎಂದು ಚುನಾವಣಾ ಆಯೋಗವನ್ನು ಆಗ್ರಹಿಸಿದ್ದಾರೆ. ಶೇಕಡ 20ರಷ್ಟು ಮತದಾರರನ್ನು ಮತದಾರರ ಪಟ್ಟಿಯಿಂದ ಹೊರಗಿಟ್ಟಿರುವ ಬಗ್ಗೆ ಕಳವಳ ವ್ಯಕ್ತಪಡಿಸಿದ್ದಾರೆ. ರಾಜ್ಯದ ಹಲವೆಡೆ ಬರ ಪರಿಸ್ಥಿತಿ ಎದುರಾಗಿದ್ದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೂಚನೆಯ ಮೇರೆಗೆ ಸಚಿವರು ತಾವು ನಿಯೋಜಿಸಿದ ಜಿಲ್ಲೆಗಳಿಗೆ ತೆರಳಿ ಬರ ಅಧ್ಯಯನ ನಡೆಸುತ್ತಿದ್ದಾರೆ. ಮೈಸೂರು ಜಿಲ್ಲೆಯಲ್ಲಿ ಉಂಟಾಗಿರುವ ಬರ ಪರಿಸ್ಥಿತಿಯನ್ನು ಸಮಗ್ರವಾಗಿ ಪರಿಶೀಲಿಸುವ ಉದ್ದೇಶದಿಂದ ಮುಂದಿನ 2 ದಿನಗಳ ಕಾಲ ಜಿಲ್ಲೆಯ ವಿವಿಧ ತಾಲೂಕುಗಳಿಗೆ ಭೇಟಿ ನೀಡಿ ಸ್ಥಳೀಯ ಪರಿಸ್ಥಿತಿಯ ಅವಲೋಕನ ನಡೆಸಲಾಗುವುದು ಎಂದು ನಗರಾಭಿವೃದ್ದಿ ಹಾಗೂ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ಪರ್ಯಾಯ ಬೆಳೆಗಳಾದ ರಾಗಿ, ಜೋಳ, ಸಿರಿಧಾನ್ಯ ಇನ್ನಿತರ ಬೆಳೆಗಳನ್ನು ಬೆಳೆಯಲು ನಿರಂತರವಾಗಿ ಜಾಗೃತಿ ಮೂಡಿಸಲಾಗುತ್ತಿದ್ದು ರೈತರು ಸಹಕರಿಸಬೇಕು ಎಂದು ಮನವಿ ಮಾಡಿದ್ದಾರೆ. ಬಳಿಕ ಅವರು ನಂಜನಗೂಡು ತಾಲೂಕಿನ ವಿವಿಧ ಭಾಗಗಳಿಗೆ ಭೇಟಿ ನೀಡಿ ಬರ ವೀಕ್ಷಣೆ ನಡೆಸಿದರು. ನಾಳೆ ಹುಣಸೂರು ತಾಲೂಕಿನಲ್ಲಿ ಬರ ಪರಿಶೀಲನೆ ನಡೆಸಲಾಗುವುದು ಎಂದು ತಿಳಿಸಿದ್ದಾರೆ. ಚಿತ್ರದುರ್ಗದ ಚಳ್ಳಕೆರೆ ತಾಲೂಕಿನಲ್ಲಿಯೂ ಮುಂಗಾರು ಮಳೆ ಅಭಾವದಿಂದ ತೀವ್ರ ಬರ ಪರಿಸ್ಥಿತಿ ನಿರ್ಮಾಣವಾಗಿದೆ. ಜಿಲ್ಲಾ ಪ್ರಕೃತಿ ವಿಕೋಪ ಪರಿಹಾರ ಕಾರ್ಯಗಳ ಉಸ್ತುವಾರಿ ಸಚಿವ ಟಿ ರಘುಮೂರ್ತಿ ಇಂದು ವಿವಿಧ ಗ್ರಾಮಗಳ ರೈತರ ಜಮೀನುಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಕಾಪರಹಳ್ಳಿ ಗ್ರಾಮದಲ್ಲಿ ನೀರಿಲ್ಲದೆ ಒಣಗುತ್ತಿರುವ ಅಡಿಕೆ ಹಾಗೂ ತೆಂಗಿನ ತೋಟಗಳನ್ನು ವೀಕ್ಷಿಸಿದ ಸಚಿವರು ನಿಯಮಾನುಸಾರ ಸೂಕ್ತ ಪರಿಹಾರ ಒದಗಿಸಲು ಹಾಗೂ ಅಡಿಕೆ ಬೆಳೆಯ ಬದಲಿಗೆ ತೆಂಗು ವಿಸ್ತರಣೆಗೆ ನೆರವು ನೀಡುವಂತೆ ತೋಟಗಾರಿಕೆ ಇಲಾಖೆಯ ಜಂಟಿ ನಿರ್ದೇಶಕರಿಗೆ ಸೂಚನೆ ನೀಡಿದರು. ಹೊಟ್ಟೆಪ್ಪನಹಳ್ಳಿಯಲ್ಲಿ ಒಣಗುತ್ತಿರುವ ಶೇಂಗಾ, ತೊಗರಿ ಮತ್ತು ಮೆಕ್ಕೆಜೋಳ ಬೆಳೆಗಳನ್ನು ಪರಿಶೀಲಿಸಿದ ಅವರು ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆಯ ಪ್ರಿವೆಂಟ್ ಸೋಯಿಂಗ್ ನಿಯಮದಡಿ ಬಿತ್ತನೆ ವೈಫಲ್ಯ ಅನುಭವಿಸಿದ ರೈತರಿಗೆ ಶೇಕಡ 25ರಷ್ಟು ಪರಿಹಾರ ಮೊತ್ತ ದೊರಕುವಂತೆ ಕ್ರಮ ವಹಿಸಲಾಗುವುದು ಎಂದು ತಿಳಿಸಿದರು. ಜಿಲ್ಲೆಯಲ್ಲಿ ರಾಗಿ ಬೆಳೆಗೆ ವಿಮೆ ನೋಂದಾಯಿಸಲು ಆಗಸ್ಟ್ 14 ಕೊನೆಯ ದಿನವಾಗಿದ್ದು ರೈತರು ಕೇವಲ 318 ರೂಪಾಯಿ ವಂತಿಗೆ ಪಾವತಿಸಿ ವಿಮೆ ಮಾಡಿಸಿಕೊಳ್ಳುವಂತೆ ಮನವಿ ಮಾಡಿದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕೃಷಿ ಅಧಿಕಾರಿ ಹುದ್ದೆ ನೇಮಕಾತಿ ನಿಯಮಗಳ ಸಂಬಂಧ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಮುಷ್ಕರ ನಿರತರಾಗಿರುವ ಜಿಕೆವಿಕೆ ಕೃಷಿ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳನ್ನು ಗೃಹ ಮಾಹಿತಿ ಹಾಗೂ ಜೈವಿಕ ತಂತ್ರಜ್ಞಾನ ಹಾಗೂ ಇ ಆಡಳಿತ ಸಚಿವ ಪ್ರಿಯಾಂಕ್ ಖರ್ಗೆ ಭೇಟಿ ಮಾಡಿದ್ದಾರೆ. ವಿದ್ಯಾರ್ಥಿಗಳ ಬೇಡಿಕೆಗಳನ್ನು ಆಲಿಸಿದ ಅವರು ಕೃಷಿ ಅಧಿಕಾರಿ ನೇಮಕಾತಿಯ ಪರೀಕ್ಷೆಯನ್ನು ತಾತ್ಕಾಲಿಕವಾಗಿ ಮುಂದೂಡಲು ಸರ್ಕಾರ ತೀರ್ಮಾನಿಸಿದೆ ಎಂದು ತಿಳಿಸಿದ್ದಾರೆ. ಕೃಷಿ ಪದವೀಧರರಿಗೆ ಕಿಂಚಿತ್ತೂ ಅನ್ಯಾಯವಾಗದಂತೆ ಪರೀಕ್ಷೆ ನಡೆಸಲು ಸರ್ಕಾರ ದೃಢ ಸಂಕಲ್ಪ ಮಾಡಿದೆ ಎಂದು ಮುಖ್ಯಮಂತ್ರಿಗಳು ನೀಡಿರುವ ಸಂದೇಶವನ್ನು ಸಚಿವರು ವಿದ್ಯಾರ್ಥಿಗಳ ಗಮನಕ್ಕೆ ತಂದಿದ್ದಾರೆ. ಗದಗ ನಗರದ ಬಳಗಾನೂರು ರಸ್ತೆಯಲ್ಲಿರುವ ಘನ ತ್ಯಾಜ್ಯ ನಿರ್ವಹಣಾ ಕೇಂದ್ರಕ್ಕೆ ಉಪ ಲೋಕಾಯುಕ್ತ ನ್ಯಾಯಮೂರ್ತಿ ಕೆಎನ್ ಫಣೀಂದ್ರ ಇಂದು ದಿಢೀರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಈ ವೇಳೆ ಕಸ ನಿರ್ವಹಣೆ, ವಿಂಗಡಣೆ ಹಾಗೂ ವಿಲೇವಾರಿ ವ್ಯವಸ್ಥೆಯನ್ನು ಅವಲೋಕಿಸಿದ ಅವರು ನಗರಸಭೆಯು ಕಸ ನಿರ್ವಹಣೆಯನ್ನು ವೈಜ್ಞಾನಿಕ ಹಾಗೂ ನಿಯಮಾನುಸಾರ ಕಡ್ಡಾಯವಾಗಿ ನಿರ್ವಹಿಸಬೇಕು ಎಂದು ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದರು. ನಗರಸಭೆಯ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ತಂಡವನ್ನು ಮೈಸೂರಿಗೆ ಕಳಿಸಿ ಅಲ್ಲಿನ ಯಶಸ್ವಿ ಮಾದರಿಯನ್ನು ಅಧ್ಯಯನ ಮಾಡಿ ಗದಗದಲ್ಲಿಯೂ ಅನುಷ್ಠಾನಗೊಳಿಸುವಂತೆ ಸಲಹೆ ನೀಡಿದರು. ಬಳಿಕ ಉಪಲೋಕಾಯುಕ್ತರು ನಗರದ ಭೀಷ್ಮಕೆರೆಗೆ ಭೇಟಿ ನೀಡಿ ಪರಿಶೀಲಿಸಿದರು. ಕೆರೆಗೆ ಚರಂಡಿ ನೀರು ಸೇರುತ್ತಿರುವುದನ್ನು ಗಮನಿಸಿದ ಅವರು ಅದನ್ನು ತಡೆಯಲು ತಕ್ಷಣ ಕ್ರಮ ಕೈಗೊಳ್ಳಬೇಕು ಎಂದು ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ರಾಜ್ಯ ಸರ್ಕಾರಿ ಮಹಿಳಾ ನೌಕರರ ಸಂಘದ ಕಚೇರಿಗೆ ಜಾಗ ನೀಡಲು ಸರ್ಕಾರ ಬದ್ದವಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಭರವಸೆ ನೀಡಿದ್ದಾರೆ. ಅಖಿಲ ಕರ್ನಾಟಕ ರಾಜ್ಯ ಸರ್ಕಾರಿ ಮಹಿಳಾ ನೌಕರರ ಸಂಘದ ಪದಾಧಿಕಾರಿ

ಅಧಿಕಾರಿಗಳ ಅಭಿನಂದನೆ ಸ್ವೀಕರಿಸಿ ಮಾತನಾಡಿದ ಅವರು, ಮಹಿಳೆಯರ ಪ್ರೋತ್ಸಾಹದಿಂದ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದಿದ್ದು, ಚುನಾವಣೆಗೂ ಮುನ್ನ ಮಹಿಳೆಯರ ಹಿತ ಕಾಯಲು ಪ್ರಕಟಿಸಿದ್ದ ಗೃಹಜ್ಯೋತಿ, ಗೃಹಲಕ್ಷ್ಮಿ, ಶಕ್ತಿ, ಅನ್ನಭಾಗ್ಯ, ಯುವನಿಧಿ ಯೋಜನೆ ಜಾರಿ ಮಾಡಲಾಗಿದೆ ಎಂದು ತಿಳಿಸಿದ್ದಾರೆ. ಮಹಿಳೆಯರಲ್ಲಿ ನಾಯಕತ್ವ ಗುಣ ಬೆಳೆಸುವಂತೆ ಕರೆ ನೀಡಿದ್ದಾರೆ. ಕಳೆದ ಹಲವು ದಿನಗಳಿಂದ ತುಂಗಭದ್ರಾ ಜಲಾಶಯದ ಜಲಾನಯನ ಪ್ರದೇಶ ಹಾಗೂ ಮಲೆನಾಡಿನಲ್ಲಿ ಸತತವಾಗಿ ಬೀಳುತ್ತಿರುವ ಹಿನ್ನೆಲೆಯಲ್ಲಿ ಜಲಾಶಯಕ್ಕೆ 50,000ಕ್ಕೂ ಹೆಚ್ಚು ಕ್ಯೂಸೆಕ್ಸ್ ನೀರು ಹರಿದು ಬರುತ್ತಿದೆ. ಸದ್ಯ ಜಲಾಶಯದಲ್ಲಿ 45 ಟಿಎಂಸಿ ನೀರು ಸಂಗ್ರಹವಾಗಿರುವುದರಿಂದ ಮುಂಗಾರು ಹಂಗಾಮಿನ ಬೆಳೆಗೆ ಎಡ ಹಾಗೂ ಬಲದಂಡೆ ಕಾಲುವೆಗಳಿಗೆ ನೀರು ಹರಿಸಲು ಕೂಡಲೇ ತುಂಗಭದ್ರಾ ನೀರಾವರಿ ಸಲಹಾ ಸಮಿತಿ ಸಭೆ ಕರೆಯಬೇಕೆಂದು ತುಂಗಭದ್ರಾ ರೈತ ಸಂಘ ಸರ್ಕಾರವನ್ನು ಆಗ್ರಹಿಸಿದೆ. ಜಿಲ್ಲೆಯ ಸಂಸದರು ಶಾಸಕರು ಶೀಘ್ರ ಸಭೆ ಕರೆಯಲು ಸರ್ಕಾರದ ಮೇಲೆ ಒತ್ತಡ ತರಬೇಕು ಎಂದು ತಿಳಿಸಿದೆ. ಈ ಕುರಿತಂತೆ ಪ್ರತಿಕ್ರಿಯಿಸಿರುವ ನೂತನ ಸಚಿವ ಬಿ ನಾಗೇಂದ್ರ, ರೈತರ ಜಮೀನುಗಳಿಗೆ ನೀರು ಸರಬರಾಜು ಮಾಡಲು ಎಡ ಮತ್ತು ಬಲದಂಡೆ ಕಾಲುವೆಗಳಿಗೆ ನೀರು ಬಿಡುವ ಕುರಿತು ತುಂಗಭದ್ರಾ ನೀರಾವರಿ ಸಲಹಾ ಸಮಿತಿ ಸಭೆಯನ್ನು ಶೀಘ್ರವೇ ಕರೆಯಲಾಗುವುದು ಎಂದು ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿಬಿಜಿ ರಾಮ್ಜಿ ಯೋಜನೆಯಡಿ ಮಾನವ ದಿನ ಸೂಚನೆ ಮಾಡದ ಅಧಿಕಾರಿಗಳ ಅಮಾನತ್ತಿಗೆ ಸಚಿವ ಈಶ್ವರ್ ಖಂಡ್ರೆ ಸೂಚನೆ. ಬೆಂಗಳೂರಿನಲ್ಲಿ ಲಾಲ್ಬಾಗ್ ಮಾದರಿಯ 3 ಉದ್ಯಾನ ನಿರ್ಮಾಣ ಮಾಡಲು ಚಿಂತನೆ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಉಪಗ್ರಹ ಚಿತ್ರೀಕರಣ, ಕೃತಕ ಬುದ್ದಿಮತ್ತೆ, ಡ್ರೋನ್ ಬಳಸಿ ನಿಖರ ಬೆಳೆ ದತ್ತಾಂಶ ಸಂಗ್ರಹಕ್ಕೆ ಸರ್ಕಾರ ನಿರ್ಧಾರ, 5 ಹೋಬಳಿಗಳಲ್ಲಿ ಜಾರಿ. ಮೈಸೂರು, ಚಿತ್ರದುರ್ಗ ಸೇರಿದಂತೆ ರಾಜ್ಯದ ಹಲವೆಡೆ ಸಚಿವರಿಂದ ಬರ ಪರಿಶೀಲನೆ, ಬೆಳೆ ವಿಮೆ ನೋಂದಾಯಿಸುವಂತೆ ಮನವಿ. ಬೆಂಗಳೂರಿನಲ್ಲಿ ಮುಷ್ಕರನಿರತ ಕೃಷಿ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳ ಬೇಡಿಕೆ ಆಲಿಸಿದ ಸಚಿವ ಪ್ರಿಯಾಂಕ್ ಖರ್ಗೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35ಕ್ಕೆ.

FM 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 6:50:30. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ರೈತ ಧ್ವನಿ ಕಿಸಾನ್ ವಾಣಿ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ.

0: ಸರ್ವಶ್ರೇಷ್ಠ ರೈತನೇ ಬಹುಮಾನ ದೊರೆಯುತ್ತದೆ ಹರಿಯಣ್ಣಗೆ. ಇದು ಎಲ್ಲಿಯವರಿಗೆ ನಿಮ್ಮ ಸಫಲತೆಯ ಗುಟ್ಟಿನ ಹೇಳಿ.
1: ನನ್ನ ರೈತ ಬಾಂಧವರೇ, ಈಗ ನೀವು ಸಹ ಉತ್ತಮ ಬೆಳೆಯನ್ನು ಬೆಳೆಯಬಹುದು.
0: ಅದು ಹೇಗೆ?
1: ಹೇಗೆಂದ್ರೆ, ಯಾವಾಗ ಯಾವುದೇ ಸಮಸ್ಯೆ ಬಂದಲ್ಲಿ ತಕ್ಷಣ 1800 1800 1551 ಕರೆ ಮಾಡಿ.
2: ಇದು ಯಾರ ನಂಬರ್?
1: ರೈತರ ಕಾಲ್ ಸೆಂಟರ್ದು. ಇಲ್ಲಿ ಕೃಷಿಯ ಎಲ್ಲಾ ಸಮಸ್ಯೆಗಳಿಗೆ ವಿಶೇಷಜ್ಞರು ಉತ್ತರ ಹೇಳ್ತಾರೆ.
0: ಅಲ್ಲಣ್ಣ, ವಿಶೇಷಜ್ಞರು ಅಲ್ಲಿ ಯಾವಾಗೂ ಕೂತಿರ್ತಾರೇನು?
1: ಕೂತಿರ್ತಾರಣ್ಣ, ವರ್ಷದ 365 ದಿನಾಲು ಸಿಗ್ತಾರೆ. ಅದು ಸಹ ಬೆಳಗಿನ ಜಾವ 6 ರಾತ್ರಿ 10 ಗಂಟೆವರೆಗೂ.
2: ಆದ್ರಣ್ಣ, ಬಳತಿರುವವರ್ಗ ಮಾತಾಡಿದ್ರೆ ದುಡ್ಡು ಹೆಚ್ಚತ್ತಲ್ವಾ?
1: ಯಾವ ಖರ್ಚು ಇಲ್ಲ. ಮೊಬೈಲ್ ಅಥವಾ ಬೇರೆ ಫೋನ್ ನಿಂದ ರೈತರ ಕಾಲ್ ಸೆಂಟರ್ ಗೆ ಉಚಿತವಾಗಿ ಕರೆ ಮಾಡಿ. ಸಲಹೆಗೂ ದುಡ್ಡಿಲ್ಲ. ನಿಜವಾಗ್ಲು ರೈತ ಬಾಂಧವರಿಗೆ ಕೃಷಿಯ ಸಮಸ್ಯೆಗಳಿಗಾಗಿ ನಿಮ್ಮ ಭಾಷೆಯಲ್ಲಿ ತಕ್ಷಣವೇ ಪರಿಹಾರವನ್ನು ಪಡೆಯಲು ಭಾರತಾದ್ಯಂತ ಯಾವುದೇ ಫೋನ್ ನಿಂದ ರಾಷ್ಟ್ರೀಯ ಹೆಲ್ಪ್ ಲೈನ್ ನಂಬರ್ 1800 1800 1551 ಉಚಿತವಾಗಿ ಕರೆ ಮಾಡಿ. ರೈತರ ಗೆಳೆಯ, ರೈತರ ಕಾಲ್ ಸೆಂಟರ್.
3: ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ.

0: ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ.
1: 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ.
0: 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು.
1: ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ.
0: ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ
1: ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ.
0: ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ, ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ.
2: ರೈತ ಬಾಂಧವರೇ, ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ಮುಂಗಾರು

0: ಬಾರಿನ ಮಧ್ಯಂತರದಲ್ಲಿ ಪೋಷಕಾಂಶಗಳ ನಿರ್ವಹಣೆ ಈ ಕುರಿತು ಚಟ್ಟಳ್ಳಿಯ ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆಯ ವಿಜ್ಞಾನಿಗಳಾದ ಡಾಕ್ಟರ್ ಎಸ್ ಎ ನದಾಫ್ ಅವರೊಂದಿಗೆ ಸಂದರ್ಶನ.
1: ಆತ್ಮೀಯ ರೈತ ಬಾಂಧವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಮುಂಗಾರಿನ ಮಧ್ಯದಲ್ಲಿ ಅಂದರೆ ಈ ಮಧ್ಯಂತರದಲ್ಲಿ ಕಾಫಿ ಬೆಳೆನಲ್ಲಿ ಪೋಷಕಾಂಶಗಳ ನಿರ್ವಹಣೆಯನ್ನು ಹೇಗೆ ಮಾಡಬಹುದು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ಳೋಣ. ಈ ಕುರಿತು ನಮಗೆ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದಾರೆ ಚಟ್ಟಳ್ಳಿಯ ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆಯ ವಿಜ್ಞಾನಿಗಳಾದಂಥ ಡಾಕ್ಟರ್ ಎಸ್ ಎ ನದಾಫ್ ಅವರು. ನಮಸ್ಕಾರ ಡಾಕ್ಟರ್ ನದಾಫ್ ಅವರೇ.
2: ನಮಸ್ಕಾರ ಸರ್.
1: ಈಗ ಮುಖ್ಯವಾಗಿ ಈ ಮುಂಗಾರಿನ ಮಧ್ಯದಲ್ಲಿ ಅಂದರೆ ಈ ಮಧ್ಯಂತರದಲ್ಲಿ ಅಂತ ನಾವು ಹೇಳ್ಬೋದು, ಈ ಒಂದು ಸಮಯದಲ್ಲಿ ಪೋಷಕಾಂಶಗಳನ್ನು ನಾವು ಯಾಕಾಗಿ ನೀಡಬೇಕಾಗತ್ತೆ ಕಾಫಿ ಬೆಳೆಗೆ ಅಂತೀವಿ?
2: ಸರ್, ಸಾಮಾನ್ಯವಾಗಿ ನಾವು ಕಾಫಿ ಬೆಳೆಯನ್ನು ನೋಡೋದಾದರೆ ದಕ್ಷಿಣ ಭಾರತದಲ್ಲಿ ನಾವು ಈ ಕಾಫಿ ಬೆಳೆಯನ್ನು ಬೆಳೀತಾ ಇರ್ತೀವಿ. ಈ ಕಾಫಿ ಬೆಳೀತಕ್ಕಂಥ ಪ್ರದೇಶದಲ್ಲಿ ಸಾಮಾನ್ಯವಾಗಿ ನಾವು ಹೆಚ್ಚು ಮಳೆಯನ್ನು ಗೋಚರಿಸ್ತೀವಿ. ಇಲ್ಲಿಯ ಮಳೆ ಪ್ರಮಾಣ ಯಾವ ಥರ ಇರುತ್ತೆ ಅಂದರೆ 1400 ರಿಂದ 3400 ಮಿಲಿಮೀಟ್ರ್ವರೆಗೆ ಈ ಮಳೆ ಬೀಳ್ತಾ ಇರ್ತಕ್ಕಂಥ ಈ ಒಂದು ಪ್ರದೇಶ. ಈ ಪ್ರದೇಶದಲ್ಲಿ ಪ್ರತಿ ವರ್ಷ ಇಷ್ಟೊಂದು ಮಳೆ ಬರುವುದರಿಂದ ಈ ಒಂದು ಮಳೆಯ ಪ್ರಮಾಣ ಯಾವ ಥರ ವಿಂಗಡಣೆ ಆಗಿರುತ್ತೆ ಅಂದರೆ ಇದು ಸುಮಾರು 80 ರಿಂದ 130 ದಿನದವರೆಗೆ ಮಳೆ ಇರುತ್ತೆ. ಅಂದರೆ ಒಂದು ದಿನದ ಮಳೆಯ ಪ್ರಮಾಣವನ್ನು ನೋಡೋದಾದರೆ 2.5 ಮಿಲಿಮೀಟರ್ ಪ್ರಮಾಣ, ಅಂದರೆ 80 ರಿಂದ 130 ದಿನದವರೆಗೆ ಈ ಮಳೆ ಬೀಳ್ತಕ್ಕಂಥ ಪ್ರದೇಶ ಇರುವುದರಿಂದ ಇದರಲ್ಲಿಯೂ ಸಹ ನಾವು ನೋಡೋದಾದರೆ ಈ ಒಂದು ಮಳೆ ಯಾವ ತಿಂಗಳಲ್ಲಿ ಹೆಚ್ಚು ಬೀಳುತ್ತೆ ಅನ್ನೋದನ್ನು ನೋಡೋದಾದರೆ ಇದು ಸಾಮಾನ್ಯವಾಗಿ ಜುಲೈ ಮತ್ತು ಆಗಸ್ಟ್ ತಿಂಗಳಲ್ಲಿ ಹೆಚ್ಚು ಮಳೆ ಬೀಳ್ತಕ್ಕಂಥ ಈ ಸಮಯ. ಈ ಸಮಯದಲ್ಲಿ ಸುಮಾರು ನಮ್ಮ ಕಾಫಿ ಬೆಳೆಗಳು 1 ತಿಂಗಳಿಂದ 1.5 ತಿಂಗಳವರೆಗೆ ಕಾಫಿ ಬೆಳೀತಕ್ಕಂಥ ಮಣ್ಣು ಈ ನೀರಿನಿಂದ ಕೂಡಿಕೊಂಡಿರುತ್ತೆ. ಈ ಮಣ್ಣಿನ ಕಣಗಳಲ್ಲಿ ನೀರು ಇಡುವಾಗ ಸಾಮಾನ್ಯವಾಗಿ ಬೇರೆಗಳಿಗೆ ಅನಾನುಕೂಲ ಪರಿಸ್ಥಿತಿ ನಿರ್ಮಾಣ ಯಾವ ಥರ ಆಗಿರುತ್ತಂದರೆ ಯಾವ ಪೋಷಕಾಂಶಗಳು ಇದ್ದರೂ ಅದನ್ನು ಹೀರ್ಕೊಳ್ಳತಕ್ಕಂಥ ಪರಿಸ್ಥಿತಿಯಲ್ಲಿ ಇರಲ್ಲ ಒಳ್ಳೆಯದು. ಎರಡನೇದಾಗಿ ಈ ಪೋಷಕಾಂಶಗಳು ಇದ್ದರೂ ಸಹ ಅವು ನೀರಿನ ಜೊತೆ ಇಷ್ಟೊಂದು ಹೆಚ್ಚಾಗಿ ಆಗಿರ್ತಕ್ಕಂಥ ಮಳೆಯಲ್ಲಿ ಇದು ಸಾಮಾನ್ಯವಾಗಿ ಹೋಗ್ತಾ ಇರುತ್ತೆ. ಅಂದರೆ ಇಳಿಜಾರಿನಲ್ಲಿ ಅಥವಾ ಇದರಲ್ಲಿ ಪೋಷಕಾಂಶಗಳು ಕ್ರಮೇಣ ಕಡಿಮೆ ಆಗ್ತಾ ಹೋಗುತ್ತೆ. ಈ ಕಡಿಮೆ ಆಗ್ತಾ ಹೋದಂಗೆ ತುಂಬ ದಿನಗಳು ಇರುವುದರಿಂದ ಕಾಫಿ ಗಿಡಕ್ಕೆ ಪೋಷಕಾಂಶಗಳು ಹೀರ್ಕೊಡ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಲ್ಲ. ಈ ಒಂದು ಸನ್ನಿವೇಶ ಕ್ರಿಯೇಟ್ ಆದಾಗ ಅಲ್ಲಿ ಏನಾಗುತ್ತೆ ಅಂದರೆ ತುಂಬ ಆಕ್ಸಿಡೇಷನ್ನು ಕಡಿಮೆ ಆಗಿಬಿಡುತ್ತೆ. ಎಲ್ಲ ಮಣ್ಣಿನ ಕೊಲಾಯ್ಡ್ಸ್ಗಳು ಮಣ್ಣಿನ ಕಣಗಳು ಎಲ್ಲ ನೀರಿನಿಂದ ತುಂಬಿದ್ರಿಂದ ಅಲ್ಲಿ ಆಮ್ಲಜನಕ ಕೊರತೆಯನ್ನು ನಾವು ಕಾಣ್ತೀವಿ. ಈ ಆಮ್ಲಜನಕ ಕೊರತೆ ಆದಾಗ ಸಾಮಾನ್ಯವಾಗಿ ಈ ಗಿಡಗಳು ಯಾವ ಪೋಷಕಾಂಶಗಳು ಹೀರ್ಕೊಳ್ಳಲ್ಲ. ಇದರಿಂದ ಏನಾಗುತ್ತೆ ಅಂದರೆ ಸರ್, ಹಸಿರಾಗಿರ್ತಕ್ಕಂಥ ಎಲೆ ಕ್ರಮೇಣ ಲೈಟ್ ಗ್ರೀನ್ ಆಗತ್ತೆ,
1: ತಿಳಿ ಹಸಿರು ಬಣ್ಣದಿಂದ
2: ಮತ್ತೆ ಹಳದಿ ಬಣ್ಣಕ್ಕೆ ಯೆಲೋ ಕಲರ್ ಆಗ್ತಕ್ಕಂಥ ಸನ್ನಿವೇಶ ಆಗತ್ತೆ. ಒಂದು ಸಾರಿ ಇದು ಸಿವಿಯರ್ ಕಂಡೀಷನ್ ಆದಾಗ ತುಂಬ ಎಲೆನೇ ವೈಟ್ ಕಲರ್ ಆಗಿ ಗೋಚರಿಸ್ತೇವೆ. ಸಾಮಾನ್ಯವಾಗಿ ಇದನ್ನ ನಾವು ಇಮಿಡ್ ಮಾನ್ಸೂನ್ ಟೈಮಲ್ಲಿ ನಾವು ನೋಡ್ತೇವೆ, ಜುಲೈ ಮತ್ತು ಆಗಸ್ಟ್ ಅಲ್ಲಿ
1: ಮುಂಗಾರಿನ ಮಧ್ಯದಲ್ಲಿ
2: ನೋಡ್ತೀವಿ. ಈ ತರ ಆದಾಗ ವೈಜ್ಞಾನಿಕವಾಗಿ ಹೇಳುವುದಾದ್ರೆ ದ್ವಿತೀಯ ಸಂಶ್ಲೇಷಣೆಯ ಕ್ರಿಯೆ ಏನು ಹೇಳ್ತೀವಿ ಅದು ಎಫೆಕ್ಟ್ ಆಗಿಬಿಡುತ್ತೆ,
1: ಬಹಳಷ್ಟು ತೊಂದರೆ ಆಗುತ್ತೆ ಅದಕ್ಕೆ.
2: ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ ಏನು ಮಾಡುತ್ತೆ ಅಂದರೆ ಗಿಡಕ್ಕೆ ಬೇಕಾಗಿರ್ತಕ್ಕ ಊಟವನ್ನು ತಯಾರು ಮಾಡ್ತಕ್ಕಂಥ ಶಕ್ತಿಯನ್ನು ಕಳ್ಕೊಂಡ್ಬಿಡತ್ತೆ. ಈ ಒಂದು ಶಕ್ತಿಯನ್ನು ಕಳೆದಾಗ ಪ್ರಸ್ತುತ ವರ್ಷ ಬರ್ತಕ್ಕಂಥ ಬೆಳೆ ಅಫೆಕ್ಟ್ ಆಗುತ್ತೆ. ನೆಕ್ಸ್ಟ್ ಬರ್ತಕ್ಕಂಥ ಬೇರಿಂಗ್ ವುಡ್ ಅಂತ ಹೇಳ್ತೀವಿ, ಅದೇ ಒಂದು ಬ್ರ್ಯಾಂಚಲ್ಲಿ ನೆಕ್ಸ್ಟ್ ಬೇರಿಂಗ್ ವುಡ್ಡು ಸಹ ಇದಕ್ಕೆ ಅಫೆಕ್ಟ್ ಆಗುತ್ತೆ. ಪ್ರಸ್ತುತ ವರ್ಷದ ಬೆಳೆ ಮತ್ತು ನೆಕ್ಸ್ಟ್ ಇಯರ್ ಬರ್ತಕ್ಕಂಥ ಬೆಳೆಯೂ ಸಹ ತೊಂದರೆಗೆ ಅನುಗುಣವಾಗುತ್ತೆ. ಇದರಿಂದ ಕಾಫಿ ಇಳುವರಿಯಲ್ಲಿ ತುಂಬ ನಷ್ಟ ಆಗ್ತಕ್ಕಂಥ ಸಂದರ್ಭ ಒದಗಿ ಬರುತ್ತೆ ಸರ್. ಅದ ಕಾರಣಕ್ಕೆ ಈ ಒಂದು ಮಿಡ್ ಮನ್ಸೂನಲ್ಲಿ ಪೋಷಕಾಂಶ ನಿರ್ವಹಣೆ ಅತಿ ಅವಶ್ಯವಾಗಿ ಮಾಡಬೇಕಾಗತ್ತೆ.
1: ಇನ್ನು ಈ ಮುಂಗಾರಿನ ಮಧ್ಯದಲ್ಲಿ ಅಂದರೆ ಈ ಮಿಡ್ ಮಾನ್ಸೂನ್ ಅಂತ ತಾವೇನು ಹೇಳ್ತಿರಲ್ಲ, ಯಾವ ಸಮಯದಲ್ಲಿ ಮತ್ತು ಎಷ್ಟು ಪ್ರಮಾಣದಲ್ಲಿ ನಾವು ಪೋಷಕಾಂಶಗಳನ್ನು ನೀಡಬೇಕು ಅಂತೀರಿ?
2: ಸರ್, ಇದು ಒಂದು ಸಮಂಜಸವಾದ ಪ್ರಶ್ನೆಯನ್ನು ಕೇಳಿದಿರಿ. ಮೊದಲನೇದಾಗಿ ತಿಳಿದುಕೊಳ್ಳುವ ವಿಷಯ ಏನಂದರೆ ಸಾಮಾನ್ಯವಾಗಿ ನಾವು ಪ್ರೀ ಮಾನ್ಸೂನನ್ನು ರಾಕ್ ಫಾಸ್ಫೇಟ್ ಅಂತ ಕೊಟ್ಟಿರ್ತೀವಿ, ಸಲಿರಂಜಕವನ್ನು ಕೊಟ್ಟಿರ್ತೀವಿ. ಈ ಸಲಿರಂಜಕದ ಒಂದು ವಿಶೇಷತೆ ಏನು ಅಂದರೆ ಮಣ್ಣಿಗೆ ಸೇರಿಸಿದ ತಕ್ಷಣ ಇದು ಮಣ್ಣಿನ ಜೊತೆ ಸಂಯೋಗ ಹೊಂದಿ ಅಲ್ಲಿ ಕೂತ್ಬಿಡುತ್ತೆ. ಇದು 100 ಕೆಜಿ ಏನಾದರೂ ಸಲಿರಂಜಕವನ್ನು ನೀವು ನೀಡಿದ್ದೆ ಆದರೆ ಬೆಳಗ್ಗೆ ಸಿಗ್ತಕ್ಕಂಥದ್ದು ಕೇವಲ 10 ಕೆಜಿ ಅಷ್ಟೇ ಪ್ರಮಾಣದಲ್ಲಿ. ಅಂದರೆ ಇದರದ್ದು ಯೂಸ್ ಎಫಿಷಿಯನ್ಸಿ ತುಂಬ ಕಡಿಮೆ ಇರುತ್ತೆ, ಅದರ ಮಣ್ಣಿನ ಜೊತೆ ಸಂಯೋಗ ಹೊಂದಿ ಬಂಧಿತ್ವ ಆಗಿಬಿಡುತ್ತೆ. ಈ ಬಂಧಿತ್ವ ಆದಮೇಲೆ ಇದು ಯಾವಾಗಲೂ ನಮ್ಮ ಮಣ್ಣಲ್ಲಿರುತ್ತೆ, ಇದು ರಿಸರ್ವ್ ಬ್ಯಾಂಕ್ ಇದ್ದ ಹಾಗೆ ನಮಗೆ ಕಾಲಕ್ರಮೇಣವಾಗಿ ಸಿಗ್ತಾ ಹೋಗುತ್ತೆ. ಆದರೆ ಇದರಲ್ಲಿ ಒಂದು ವಿಶೇಷತೆ ಏನಂದರೆ ಈ ನೈಟ್ರೋಜನ್ ಮತ್ತು ಪೊಟ್ಯಾಷಿಯಂ ಇರತಕ್ಕಂಥ ಅಂಶ ಏನಿದೆ, ಈ ಹೆಚ್ಚು ಮಳೆ ಬೀಳುವ ಪ್ರದೇಶ ಆಗಿರುವುದರಿಂದ ಹೆಚ್ಚು

0: ಬಿಡ್ತಾ ಇರತಕ್ಕಂಥ ಸನ್ನಿವೇಶದಲ್ಲಿ ಇದು ನೀರಿನ ಜೊತೆ ಕೊಚ್ಚಿ ಹೋಗಿರುತ್ತೆ. ಇವೆರಡು ಪೋಷಕಾಂಶಗಳನ್ನು ನಾವು ಅವಶ್ಯವಾಗಿ ಈ ಟೈಮಲ್ಲಿ ಕೊಡಬೇಕಾಗತ್ತೆ.
1: ಅಂದರೆ ಈ ಸಾರಜನಕ ಮತ್ತು ಪೊಟಾಷಿಯಂನ.
0: ಹೌದು ಸರ್, ಈ ಸಾರಜನಕದಲ್ಲಿ ನಾವು ಸಾಮಾನ್ಯವಾಗಿ ಕೊಡುವುದಾದರೆ ಯೂರಿಯಾವನ್ನು ಕೊಡ್ತೀವಿ. ಅಂದರೆ ಒಂದು ಬ್ಯಾಗ್ ಯೂರಿಯಾ, ಅದ್ರ ಜೊತೆ ಅರ್ಧ ಬ್ಯಾಗು ಎಮ್ ಓ ಪಿ ಅಂತ ಹೇಳ್ತೀವಿ, ಮ್ಯೂರಿಯಾಟ್ ಆಫ್ ಪೊಟಾಷ್ ಅಂತ ಹೇಳ್ತೀವಿ. ಆ ಗೊಬ್ಬರವನ್ನು ನಾವು ಈ ಸನ್ನಿವೇಶದಲ್ಲಿ ಕೊಡ್ತೇವೆ.
1: ಅಂದರೆ ಎಷ್ಟು ಪ್ರದೇಶಕ್ಕೆ ಅದು?
0: ಅದು ಪರ್ ಎಕ್ರೆಗೆ ಒಂದು ಬ್ಯಾಗ್ ಯೂರಿಯಾ, ಅರ್ಧ ಬ್ಯಾಗು
1: ಮ್ಯೂರಿಯಾಟ್
0: ಆಫ್ ಪೊಟಾಷ್ನ ಕೊಡ್ತೀವಿ. ಒಂದೊಂದು ಸಾರಿ ಏನು ಮಾಡ್ತೀವಿ, ಎರಡು ಬ್ಯಾಗ್ ಅಮೋನಿಯಂ ಸಲ್ಫೇಟು ಮತ್ತು ಒಂದು ಬ್ಯಾಗ್ ಎಮ್ ಓ ಪಿಯನ್ನು ಈ ನಮ್ಮ ರೈತರಿಗೆ ಶಿಫಾರಸನ್ನು ಮಾಡ್ತೀವಿ.
1: ಇಷ್ಟು ಪ್ರಮಾಣದಲ್ಲಿ ಪೋಷಕಾಂಶಗಳನ್ನು ಕೊಡಬೇಕಾಗುತ್ತೆ. ಇನ್ನು ಮುಖ್ಯವಾಗಿ ನಾವು ಯಾವ ಒಂದು ಕಾರಣಕ್ಕಾಗಿ ಈ ಯೂರಿಯಾ ಮತ್ತು ಅಮೋನಿಯಂ ಸಲ್ಫೇಟು ಮತ್ತು ಮ್ಯೂರಿಟ್ ಆಫ್ ಪೊಟಾಷನ್ ನೀಡಬೇಕು ಅಂತೀರಿ?
0: ಸರ್, ನಾವು ಸಾಮಾನ್ಯವಾಗಿ ನೋಡಬೇಕಂದ್ರೆ ಈ ಮಳೆ ಪ್ರಮಾಣ ಒಂದೊಂದು ಪ್ರದೇಶದಿಂದ ಒಂದೊಂದು ವರ್ಷದಿಂದ ಹೆಚ್ಚು ಕಡಿಮೆ ಆಗ್ತಾ ಇರತ್ತೆ. ಈ ಹೆಚ್ಚು ಕಡಿಮೆ ಆಗ್ತಕ್ಕಂಥ ಪ್ರದೇಶದಲ್ಲಿ ಸುಮಾರು ಕಂಟಿನ್ಯೂಸ್ ಆಗಿ ಒಂದೂವರೆ ತಿಂಗಳು ಸಹ ಮಳೆ ಆಗ್ತಕ್ಕಂಥ ಸನ್ನಿವೇಶ ಇರುತ್ತೆ. ಫಾರ್ ಎಕ್ಸಾಂಪಲ್ ಏನು ಹೇಳಬೇಕು ಅಂದರೆ ಮಿಡ್ ಮನ್ಸೂನಲ್ಲಿ ಸ್ವಲ್ಪ ಈ ಒಂದು ಎರಡು ದಿವಸ ಗ್ಯಾಪ್ ಏನೋ ಸಿಗುತ್ತೆ. ಈ ಯೂರಿಯಾ ಹಾಕುವುದ ಉದ್ದೇಶ ಏನಪ್ಪ ಅಂದರೆ ಇದು ಬೇಗ ಕರಿಗಿ ಗಿಡಗಳಿಗೆ ಸಿಗಲಿ ಅಂತ. ಒಂದು ಎರಡು ಮೂರು ನಾಲ್ಕು ದಿವಸ ಏನಾದರೂ ನಮಗೆ ಗ್ಯಾಪ್ ಅನ್ನು ಸಿಗ್ತಾ ಇತ್ತಂದ್ರೆ ಅಮಾನ್ಯವಾಗಿ ನಾವು ಯೂರಿಯಾ ಗೊಬ್ಬರವನ್ನು ಶಿಫಾರಸನ್ನು ಮಾಡ್ತೀವಿ. ಅದೇ ತುಂಬ ಕಂಟಿನ್ಯೂಸ್ ಆಗಿ ಸತತವಾಗಿ ಮಳೆ ಬರ್ತಕ್ಕಂಥ ಸನ್ನಿವೇಶದಲ್ಲಿ ಅಮೋನಿಯಂ ಸಲ್ಫೇಟನ್ನು ಕೊಡ್ತಾ ಇರ್ತೀವಿ. ಯಾಕೆಂದ್ರೆ ಒಂದು ದಿವಸ ಗ್ಯಾಪ್ ಇದ್ದಂದ್ರೆ ನಾವು ಅಮೋನಿಯಂ ಸಲ್ಫೇಟನ್ನು ಕೊಡಬೇಕಾಗತ್ತೆ. ಯಾಕೆ ಅಂದರೆ ಈ ಯೂರಿಯಾವನ್ನು ಆ ಸಂದರ್ಭದಲ್ಲಿ ಸತತವಾಗಿ ಬರ್ತಕ್ಕಂಥ ಮಳೆಯಲ್ಲಿ ನಾವು ಏನು ಯೂರಿಯಾನ ಕೊಟ್ಬಿಟ್ರೆ
1: ಕೊಚ್ಚಿ ಹೋಗಿಬಿಡುತ್ತೆ.
0: ಅದು ಪ್ರಕ್ರಿಯೆ ಹೇಗಿರುತ್ತೆ ಅಂದರೆ ಯೂರಿಯಾ ಆ ಟೈಮಲ್ಲಿ ಸುಮಾರು 2-5 ದಿವಸ ಒಂದು ವಾರವರೆಗೆ ಇದು ಟೈಮ್ ತೊಗೊಳುತ್ತೆ. ಯಾಕಂದರೆ ಯೂರಿಯಾ ಹಾಕಿದ ತಕ್ಷಣ ಇಮಿಡಿಯೇಟ್ ಆಗಿ ನಮ್ಮ ಗಿಡಗಳಿಗೆ ಸಿಗಲ್ಲ. ಇದು ಯೂರಿಯಾದಿಂದ ನೈಟ್ರೇಟ್ ಆಗಿ ಕನ್ವರ್ಟ್, ಇದು ಸಾಮಾನ್ಯವಾಗಿ 2-5 ದಿನಗಳು ಬೇಕಾಗತ್ತೆ. ಈ ಟೈಮಲ್ಲಿ ಪೋಷಕಾಂಶಗಳನ್ನು ನೀಡಿದರೆ ಅಕಸ್ಮಾತ್ ಯೂರಿಯಾನೇ ನೀಡಿಬಿಟ್ರೆ ಕೊಚ್ಚಿ ಹೋಗತಕ್ಕಂಥ ಸಾಮಾನ್ಯ ಹೊರತೆ ನೈಟ್ರೋಜನ್ ಸಿಗಲ್ಲ, ಮತ್ತೆ ಅದೇ ಥರ ನಮಗೆ
1: ಇಳುವರಿ ಅಂಶ ಆಗುತ್ತೆ.
0: ಆದ ಕಾರಣ ಏನು ಮಾಡಬೇಕು ಅಂದರೆ ಆ ಟೈಮಲ್ಲಿ ಸತತವಾಗಿ ಮಳೆ ಬರೋ ಟೈಮಲ್ಲಿ 2 ಬ್ಯಾಗ್ ಅಮೋನಿಯಂ ಸಲ್ಫೇಟನ್ನು ನೀಡಿದ್ದೆ ಆದರೆ ತುಂಬ ಅನುಕೂಲ ಆಗುತ್ತೆ. ಯಾಕೆ ಅಮೋನಿಯಂ ಸಲ್ಫೇಟ್ ನೀಡಬೇಕು ಅಂದರೆ ಅಮೋನಿಯಂ ಅಂದರೆ NH4 ಅಂತ ಅಂಶ, ಇದು ಧೀರಳವಾಗಿ ಗಿಡಗಳು ಹೀರ್ಕೊಳ್ತವೆ. ಆ ಸಮಯದಲ್ಲಿ ಇದು ಅಕಸ್ಮಾತ್ ಈ ಒಂದು ಅಮೋನಿಯಮನ್ನು ಡೈರೆಕ್ಟ್ ಆಗಿ ಹೀರ್ಕೊಂಡು ಅಂದರೆ ಕನ್ವರ್ಷನ್ ಬೇಕಾಗಿಲ್ಲ, ಇಲ್ಲಿ ಪರಿವರ್ತನೆ
1: ಅವಶ್ಯಕತೆ ಇಲ್ಲ.
0: ಈ ಟೈಮಲ್ಲಿ ಇದು ಧೀರಳವಾಗಿ ಹೀರ್ಕೊಂಡು ಎಲೆಗಳು ಹಸಿರಾಗಿ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆಯಾಗಿ ತನ್ನ ಜೀವನವನ್ನು ನಿರೂಪಣೆ ಮಾಡಿಕೊಂಡು ಇದರ ಪೋಷಕಾಂಶಗಳನ್ನು ಹೀರಿಕೊಂಡು ಬದುಕಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಕಾಫಿ ಬಿಡ
1: ಇನ್ನು ಮ್ಯೂರಿಟ್ ಆಫ್ ಪೊಟಾಷನ್ನು ಅವು ಹೀರ್ಕೊಳ್ತವೆ
0: ಅಂದರೆ ನಮ್ಮ ಮಣ್ಣಲ್ಲಿ ಇದು ಕೊಚ್ಚಿ ಹೋಗಿರೋದ್ರಿಂದ ಇದನ್ನು ಹಾಕಿ ಇದನ್ನು ಅಬ್ಸಾರ್ಬ್ ಮಾಡ್ಕೊಳತ್ತೆ ಕಾಫಿ ಬೆಳೆ.
1: ಇನ್ನು ನಮಗೆ ಪ್ರಧಾನ ಪೋಷಕಾಂಶಗಳು ಅಷ್ಟೇ ಮುಖ್ಯನೋ ಅಥವಾ ಲಘು ಪೋಷಕಾಂಶಗಳು ಅಂತ,
0: ಹಾಂ,
1: ಅವುಗಳ ಅವಶ್ಯಕತೆನೂ ಇರುತ್ತೋ ಈ ಮಧ್ಯ ಮಾನ್ಸೂನ್ನಲ್ಲಿ?
0: ಸರ್, ಆ್ಯಕ್ಚುಲಿ ಎಲ್ಲ ಈಗ ನಾವು ಏನು ಹೇಳ್ತೀವಿ ಅಂದರೆ ಸಾಮಾನ್ಯವಾಗಿ ಎಲ್ಲ ಪೋಷಕಾಂಶಗಳನ್ನು 16 ಪೋಷಕಾಂಶಗಳು ಅಂತ ಹೇಳ್ತೀವಿ. 16 ಪೋಷಕಾಂಶಗಳು ಅವಶ್ಯಕ ಬೇಕು. NPK ಅಂತ ಹೇಳ್ತೀವಿ, ಇದು ಸ್ವಲ್ಪ ಪ್ರಮಾಣದಲ್ಲಿ ಜಾಸ್ತಿ ಬೇಕಾಗತ್ತೆ. ಸೆಕೆಂಡರಿ ನ್ಯೂಟ್ರಿಯನ್ಸ್ ಸಲ್ಫರ್, ಕ್ಯಾಲ್ಸಿಯಂ, ಮ್ಯಾಗ್ನೀಷಿಯಂ ಅಂತ ಹೇಳ್ತೀವಿ, ಇವು ಅದಕ್ಕಿಂತಲೂ ಮಧ್ಯಮ ಪ್ರಮಾಣದಲ್ಲಿ ಬೇಕಾಗತ್ತೆ. ಸೂಕ್ಷ್ಮ ಪೋಷಕಾಂಶಗಳು ಹೇಳ್ತೀವಿ, ಮೈಕ್ರೋ ನ್ಯೂಟ್ರಿಯನ್ಸ್ ಹೇಳ್ತೀವಿ, ಇದು ಅದಕ್ಕಿಂತಲೂ ಸ್ಮಾಲ್ ಕ್ವಾಂಟಿಟಿಯಲ್ಲಿ ನಮಗೆ ಬೇಕಾಗತ್ತೆ. ಈ ಸಂದರ್ಭದಲ್ಲಿ ಪ್ರಸ್ತುತ ಸ್ಥಿತಿಯಲ್ಲಿ ಏನು ರೆಕಮೆಂಡ್ ಮಾಡ್ತಾ ಇದೀವಿ ಅಂದರೆ 1 kg 19-all ಸಿಂಗಲ್ ಸೂಪರ್ ಫಾಸ್ಫೇಟ್, ಅದು 1 kg ಪೊಟ್ಯಾಷಿಯಂ ನೈಟ್ರೇಟ್, ಅದು 13.045 ಅನ್ನೋ ಅಂಶ ಇರತಕ್ಕಂಥ ಪೊಟ್ಯಾಷಿಯಂ ನೈಟ್ರೇಟನ್ನು 1 kg ಸೇರಿಸ್ತೀವಿ. ಅದ್ರ ಜೊತೆ ಜಿಂಕ್ ಸಲ್ಫೇಟ್ 500 ಗ್ರಾಮು, ಮ್ಯಾಗ್ನೀಷಿಯಂ ಸಲ್ಫೇಟ್ ಅದು 500 ಗ್ರಾಮು, ಬೋರೆಕ್ಸನ್ನು 250 ಗ್ರಾಮು, ಪಿನೋಪಿಕ್ಸ್ ಅದನ್ನು 50 ml ಅನ್ನು, ಅದ್ರ ಜೊತೆ ಈ ವೆಟ್ಟಿಂಗ್ ಏಜೆಂಟ್ ಅಂತ ಹೇಳ್ತೀವಿ, ಇದನ್ನೆಲ್ಲ ಮಿಶ್ರಣ ಮಾಡಿ ಇದನ್ನು 500 ಲೀಟರ್ ನೀರಿನಲ್ಲಿ ಕರಗಿಸಿ 2-3 ಬ್ಯಾರಲ್ ಅಂದರೆ ನಾವು ಹೇಳ್ತೀವಿ 500 ಲೀಟ್ರು 500-600 ಲೀಟ್ರನ್ನು ಶಿಫಾರಸನ್ನು ಮಾಡ್ತೀವಿ. ಇದು ಮೈಕ್ರೋ ನ್ಯೂಟ್ರಿಯನ್ಸನ್ನು ಸದೃಢವಾಗಿ ಮಾಡಿ ಕಾಫಿ ಬೆಳೆಯನ್ನು ಸದೃಢವಾಗಿ ಇಟ್ಕೊಂಡು ಇಳುವರಿನ ಜಾಸ್ತಿ ಕೊಡ್ತಕ್ಕಂಥ ಕಾರ್ಯವನ್ನು ಮಾಡುತ್ತೆ. ಇದು ಪೋಷಕಾಂಶಗಳ ನಿರ್ವಹಣೆಯಲ್ಲಿ ಈ ಸೂಕ್ಷ್ಮ ಪೋಷಕಾಂಶ ಅವಶ್ಯವಾಗಿ ಬೇಕಾಗುತ್ತೆ.
1: ಅಂದರೆ ಫ್ಲಾನೋಫಿಕ್ಸನ್ನು ಕೂಡ ನಾವು ಬೆರೆಸ್ಕೊಂಡು.
0: ಹೌದು ಸರ್, ಹೌದು ಹೌದು.
1: ಇನ್ನು ಮಾನ್ಸೂನ್ನ ಮಧ್ಯದಲ್ಲಿ ಇನ್ನೂ ಯಾವ್ಯಾವ ಕ್ರಮಗಳನ್ನು ಅನುಸರಿಸಿದರೆ ಒಳ್ಳೆಯದು ಅಂತೀರಿ?
0: ಸಾಮಾನ್ಯವಾಗಿ ನಾವು ನೋಡುವುದಾದರೆ ಹೆಚ್ಚು ಮಳೆ ಬೀಳುವ ಪ್ರದೇಶದಲ್ಲಿ ಮಣ್ಣು ತುಂಬ ಹಸಿಯಾಗಿರುತ್ತೆ, ನೀರೆಲ್ಲ ತುಂಬಿಕೊಂಡಿರುತ್ತೆ, ವೆಟ್ ಪಿಟ್ ಸಿಚುವೇಶನ್ ಕ್ರಿಯೇಟ್ ಆಗಿರುತ್ತೆ. ಈ ಒಂದು ಸನ್ನಿವೇಶವನ್ನು ಹೊರಗೆ ಬರಬೇಕಾದ್ರೆ ನಾವು ಡ್ರೈನೇಜ್ ಸಿಸ್ಟಮನ್ನು ಕಂಪಲ್ಸರಿ ಮಾಡಬೇಕಾಗುತ್ತೆ.
1: ಬಸಿ ವ್ಯವಸ್ಥೆಯನ್ನು ಮಾಡಬೇಕು,
0: ಬಸಿ ವ್ಯವಸ್ಥೆಯನ್ನು ಮಾಡಬೇಕು. ಆ ರೂಟ್ ಝೋನಿಂದ ನೀರು ನಿಲ್ಲದ ಹಾಗೆ, ಆ ಬೇರು ನೀರಿನಲ್ಲಿ ನಿಲ್ಲದ ಹಾಗೆ ನಾವು ಒಂದು ಅಟ್ಮಾಸ್ಫಿಯರನ್ನು ಕ್ರಿಯೇಟ್ ಮಾಡಬೇಕಾಗುತ್ತೆ.
1: ಬೇರಿನ ವಲಯದಿಂದ ಹೆಚ್ಚಾದಂಥ ನೀರನ್ನು ಬಳಸು ತೆಗೆಯುವ
0: ಅವಶ್ಯವಾಗಿ ಮಾಡಬೇಕಾಗತ್ತೆ ಸರ್.
1: ಅದು ಒಂದು ಮುಖ್ಯವಾದ
0: ಮುಖ್ಯವಾಗಿ ಎರಡನೇದಾಗಿ ನಾವು ಹೇಳಿ

0: ಹಾಗೆ ಒಂದ್ ಬ್ಯಾಗ್ ಯೂರಿಯಾನ ಕೊಡ್ಬೇಕಾಗತ್ತೆ, ಅದ್ರ ಜೊತೆಗೆ ಅರ್ಧ ಬ್ಯಾಗ್ ಮಿರೋಟಾ ಪೊಟ್ಯಾಷ್ ಕೊಡ್ಬೇಕಾಗತ್ತೆ. ಅಕಸ್ಮಾತ್ ಏನಾದ್ರು ಜಾಸ್ತಿ ಮಳೆ ಬರುವ ಟೈಮ್ ಅಲ್ಲಿ ಬಿಡು ಇರಲ್ಲ ಅಂದ್ರೆ ಅಮೋನಿಯಂ ಸಲ್ಫೇಟ್ ಅನ್ನ ಎರಡು ಚೀಲವನ್ನು ಕೊಡಬೇಕು. ತದನಂತರ ಅರ್ಧ ಬ್ಯಾಗ್ ಮಿರೋಟಾ ಪೊಟ್ಯಾಷ್ ಅನ್ನ ಸೇರಿಸಬೇಕು. ಇದ್ರ ಜೊತೆಗೆ ಈಗ ಸ್ವಲ್ಪ ಬಿಡುವಿದೆ, ಈ ಟೈಮ್ ಅಲ್ಲಿ ನಾವು ಒಂದು ಸ್ಪ್ರೇ ಅನ್ನ ಮೈಕ್ರೋನ್ಯೂಟ್ರಿಯಂಟ್ ದ್ರಾವಣವನ್ನು ಶಿಫಾರಸನ್ನ ಮಾಡ್ತೀವಿ ಸರ್. ಇದರಿಂದ ಹೆಚ್ಚು ಇಳುವರಿ ಬರ್ತಕ್ಕಂತ ಸಾಧ್ಯತೆಗಳು ತುಂಬಾ ಇರುತ್ತೆ.
1: ಅಂದ್ರೆ ಸರಿಯಾದಂಥ ಈ ಕಾಯಿಗಳು ಅಭಿವೃದ್ಧಿಯಾಗುವ ಪೋಷಕಾಂಶಗಳನ್ನು ನಾವು ಕೊಡಬೇಕಾಗುತ್ತೆ. ಅದು ಈ ಕಾಫಿ ಇಳುವರಿ ದೃಷ್ಟಿಯಿಂದ ಬಹಳ ಮುಖ್ಯ ಅಂತ ನಾವು ಹೇಳ್ತಿದ್ದೆ. ಆತ್ಮೀಯ ರೈತ ಬಾಂಧವರೇ, ತಮಗೆ ಈ ಕಾಫಿ ಬೆಳೆನಲ್ಲಿ ಈ ಮುಂಗಾರಿನ ಮಧ್ಯದಲ್ಲಿ ಅಥವಾ ಮಿಡ್ ಮಾನ್ಸೂನ್ನಲ್ಲಿ ಪೋಷಕಾಂಶಗಳ ನಿರ್ವಹಣೆಯನ್ನು ಹೇಗೆ ಮಾಡ್ಕೋಬೇಕಾಗತ್ತೆ ಅನ್ನೋದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯಿತು ಅಂದರೆ ಡಾಕ್ಟರ್ ಎಸ್ ಎ ನದಾಫ್ ಅವರನ್ನು ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸ್ಬೋದು. ದೂರವಾಣಿ ಸಂಖ್ಯೆ ಹೀಗಿದೆ, 9480759336. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ, 9480759336. ತುಂಬ ಸಂತೋಷ ಡಾಕ್ಟರ್ ನದಾಫ್ ಅವರೇ, ತಾವಿದುವರೆಗೂ ನಮ್ಮ ರೈತ ಬಾಂಧವರಿಗೆ ಮತ್ತು ರೈತ ಮಹಿಳೆಯರಿಗೆ ಈ ಮುಂಗಾರಿನ ಮಧ್ಯದಲ್ಲಿ ಅಂದರೆ ಈ ಮಿಡ್ ಮಾನ್ಸೂನ್ ಅಂತ ಹೇಳ್ತೀವಿ, ಈ ಒಂದು ಸಮಯದಲ್ಲಿ ಕಾಫಿ ಬೆಳೆನಲ್ಲಿ ಪೋಷಕಾಂಶಗಳ ನಿರ್ವಹಣೆಯನ್ನು ಹೇಗೆ ಮಾಡ್ಕೋಬೇಕಾಗತ್ತೆ, ಇದರಿಂದ ಆಗುವಂಥ ಅನುಕೂಲಗಳೇನು ಅನ್ನೋದ್ರ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದಾರೆ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ.
0: ತಮಗೂ ಮತ್ತು ನಮ್ಮ ಕಾಫಿ ಬೆಳೆಗಾರರಿಗೆ ನಮಸ್ಕಾರ ಸರ್.
2: ರೈತ ಬಾಂಧವರೇ, ಇದುವರೆಗೆ ಮುಂಗಾರಿನ ಮಧ್ಯಂತರದಲ್ಲಿ ಪೋಷಕಾಂಶಗಳ ನಿರ್ವಹಣೆ ಈ ಕುರಿತು ಚಟ್ಟಳ್ಳಿಯ ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆಯ ವಿಜ್ಞಾನಿಗಳಾದ ಡಾಕ್ಟರ್ ಎಸ್ ಎ ನದಾಫ್ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಪಿಎಂ ಜಗದೀಶ್. ಇಂದಿನ ಕೃಷಿ ಮಾಹಿತಿಯಲ್ಲಿ ಕೇಳಿ, ಕಾಫಿ ತೋಟಗಳನ್ನು ಬಾಧಿಸುವ ಬಿಳಿ ಕಾಂಡ ಕೊರಕದ ನಿರ್ವಹಣಾ ಕ್ರಮಗಳ ಬಗ್ಗೆ ಮಾಹಿತಿ.
1: ಅರೇಬಿಕಾ ಕಾಫಿಯ ಮುಖ್ಯವಾದ ಒಂದು ಕೀಟಪೀಡೆ ಅಂದರೆ ಬಿಳಿ ಕಾಂಡ ಕೊರಕ. ಮುಖ್ಯವಾಗಿ ಇದು ಅರೇಬಿಕಾ ಕಾಫಿಯನ್ನು ಹೆಚ್ಚು ಬಾಧಿಸುತ್ತೆ. ಉಳಿದಂಥ ಒಂದು ಸಸ್ಯಗಳನ್ನು ಇದು ಇಷ್ಟಪಡೋದು ಅಂದರೆ ರೋಬಸ್ಟ ಕಾಫಿ, ಮರ ಕಾಫಿ, ಟೀಕು ಮತ್ತು ಉಳಿದಂಥ ಕೆಲವು ಸಸ್ಯಗಳು. ಆದರೆ ಇದು ಅರೇಬಿಕಾ ಕಾಫಿಯನ್ನೇ ಹೆಚ್ಚು ಇಷ್ಟಪಡುತ್ತೆ. ಆದರೆ ಇದರ ವಂಶಾಭಿವೃದ್ಧಿ ಅರೇಬಿಕಾ ಕಾಫಿಯಲ್ಲೇ ಹೆಚ್ಚಾಗುತ್ತೆ. ಈ ಬಿಳಿ ಕಾಂಡ ಕೊರಕದ ಕೀಟಗಳ ಪ್ರೌಢ ಕೀಟಗಳು ತೆಳ್ಳಗಿರ್ತವೆ, 2-2.5 ಸೆಂಟಿಮೀಟರ್ನಷ್ಟು ಉದ್ದ ಇರ್ತವೆ. ಈ ದುಂಬಿಗಳು ಒಂದು ಜೊತೆ ಉದ್ದನೆಯ ಮೀಸೆಗಳನ್ನು ಹೊಂದಿರ್ತವೆ. ಇದರ ಮೊದಲ ಜೊತೆಯ ರೆಕ್ಕೆಗಳು ಕಪ್ಪಾಗಿರ್ತವೆ, ಅದರ ಮೇಲೆ ವಿಶಿಷ್ಟವಾದ ಬಿಳಿ ಪಟ್ಟೆಗಳು ಕೂಡ ಇರ್ತವೆ. ಈ ಗಂಡು ಕೀಟಗಳು ಮುಖ್ಯವಾಗಿ ಹೆಣ್ಣು ಕೀಟಗಳಿಗಿಂತ ಸಣ್ಣದಾಗಿರ್ತವೆ. ಈ ದುಂಬಿಗಳು ಬಹಳ ಚಟುವಟಿಕೆಯಿಂದ ಕೂಡಿರ್ತವೆ. ವಿಶೇಷವಾಗಿ ಪ್ರಕಾಶಮಾನವಾದ ಮತ್ತು ಶಾಖದಿಂದ ಕೂಡಿರುವಂಥ ವಾತಾವರಣದಲ್ಲಿ ಇವು ಹೆಚ್ಚು ಚಟುವಟಿಕೆಯಿಂದ ಕೂಡಿರುತ್ತವೆ. ಹೆಣ್ಣು ದುಂಬಿಗಳು ಮೊಟ್ಟೆಗಳನ್ನು ಮುಖ್ಯವಾಗಿ ಈ ಕಾಂಡದ ಮೇಲಿರುವಂಥ ಬಿರುಕುಗಳಲ್ಲಿ ಇಡ್ತವೆ, ಅದರಲ್ಲೂ ಈ ತೊಗಟೆಯ ಬಿರುಕುಗಳಲ್ಲಿ ಇಡ್ತವೆ. ಹಾಗೆಯೇ ಎಲ್ಲೆಲ್ಲಿ ಈ ತೊಗಟೆ ಸ್ವಲ್ಪ ಎದ್ದು ಬಂದಿರುತ್ತೆ ಅಂತಹ ಕಡೆಗಳಲ್ಲಿ, ಹಾಗೆಯೇ ಈ ಮುಖ್ಯ ಕಾಂಡಗಳಲ್ಲಿ ದೊಡ್ಡದಾಗಿರುವಂಥ ಪ್ರಾಥಮಿಕ ರೆಂಬೆಗಳಲ್ಲಿ ಇವು ಮೊಟ್ಟೆಗಳನ್ನು ಇಡ್ತವೆ. ವಿಶೇಷವಾಗಿ ಎಲ್ಲಿ ಈ ಮುಖ್ಯವಾದ ಕಾಂಡ ಮತ್ತು ಪ್ರಾಥಮಿಕ ರೆಂಬೆಗಳು ಸೂರ್ಯನ ಬೆಳಕಿಗೆ ಒಡ್ಕೊಂಡಿರ್ತವೆ ಅಂತಹ ಕಡೆಗಳಲ್ಲಿ ಇವು ಮೊಟ್ಟೆಗಳನ್ನು ಇಡ್ತವೆ. ಪ್ರತಿ ಹೆಣ್ಣು ಕೀಟ ಸುಮಾರು 100 ಮೊಟ್ಟೆಗಳನ್ನು ಇಡುತ್ತೆ. ಈ ಮೊಟ್ಟೆಗಳು ಉದ್ದವಾಗಿರ್ತವೆ, ಬಿಳಿ ಹಾಲಿನ ಒಂದು ಬಣ್ಣವನ್ನು ಮೊದಲಿಗೆ ಹೊಂದಿರ್ತವೆ. ಆನಂತರ ಕ್ರಮೇಣವಾಗಿ ಅವು ತಿಳಿ ಹಳದಿ ಬಣ್ಣಕ್ಕೆ ತಿರುಗ್ತವೆ. ಈ ತತ್ತಿಗಳಿಂದ 9-15 ದಿನದಲ್ಲಿ ಮರಿಗಳು ಹೊರಗಡೆ ಬರ್ತವೆ. ಮೊಟ್ಟೆಗಳಿಂದ ಹೊರಗಡೆ ಬಂದಂಥ ಮರಿ ಹುಳುಗಳು ಸ್ವಲ್ಪ ಕಾಂಡ ಬಿರ್ಸಾಗಿರುವಂಥ ತೊಗಟೆನಲ್ಲಿ ಕೊರೆತವೆ. ಆನಂತರ ಕಾಂಡದ ಹೊರಭಾಗವನ್ನು ತಿಂತವೆ. ಸುಮಾರು 2 ತಿಂಗಳವರೆಗೆ ಈ ಚಟುವಟಿಕೆಯನ್ನು ಮುಂದುವರಿಸ್ತವೆ. ಆನಂತರ ಇವು ಮುಖ್ಯವಾದ ಗಟ್ಟಿಯಾದ ಕಾಂಡಕ್ಕೆ ಪ್ರವೇಶವನ್ನು ಪಡಿತವೆ. ಅಲ್ಲಿ ಎಲ್ಲ ದಿಕ್ಕುಗಳಲ್ಲೂ ಕೂಡ ಇವು ಸುರಂಗವನ್ನು ಕೊರೆತವೆ. ಕೆಲವು ಸಂದರ್ಭದಲ್ಲಿ ಈ ಸುರಂಗಗಳು ಬೇರಿಗೂ ಕೂಡ ತಲುಪ್ತವೆ. ಈ ಒಂದು ಸುರಂಗಗಳನ್ನು ಇವು ತಮ್ಮ ವಿಸರ್ಜನಾ ಪದಾರ್ಥಗಳಿಂದ ತುಂಬುತ್ತವೆ. ಈ ಬಿಳಿ ಕಾಂಡ ಕೊರಕ ಕೀಟದ ಮರಿ ಹುಳುಗಳು

ಸುಮಾರು 10 ತಿಂಗಳು ಇರ್ತವೆ. ಇವು ಮುಖ್ಯವಾಗಿ ಮೇಲ್ತೊಗಟೆಯ ಕೆಲವೊಂದು ಕೋಣೆಗಳಲ್ಲಿ ಕೋಶಾವಸ್ಥೆಯನ್ನು ಹೊಂದುತ್ತವೆ. ಚೆನ್ನಾಗಿ ಬೆಳೆದಂಥ ಈ ಮರಿಹುಳುಗಳು ಸುಮಾರು 2-3 ಸೆಂಟಿಮೀಟ್ರ್ ಉದ್ದ ಇರ್ತವೆ, ತಿಳಿ ಹಳದಿ ಬಣ್ಣವನ್ನು ಹೊಂದಿರ್ತವೆ ಮತ್ತು ತಲೆಭಾಗ ಅಗಲವಾಗಿರುತ್ತೆ. ಕೋಶಾವಸ್ಥೆ ಸುಮಾರು 3-4 ವಾರ ಇರುತ್ತೆ. ಆನಂತರ ಇವು ಪ್ರೌಢ ದುಂಬಿಯಾಗಿ ಮಾರ್ಪಾಟಾಗ್ತವೆ. ಈ ದುಂಬಿಗಳು ಈ ಒಂದು ಸುರಂಗಗಳಲ್ಲಿ 3-7 ದಿನದವರೆಗೆ ಇರ್ತವೆ. ಆನಂತರ ಇವು ರಂಧ್ರಗಳ ಮೂಲಕ ಕಾಂಡದಿಂದ ಹೊರಗಡೆ ಬರ್ತವೆ. ಇನ್ನು ಮುಖ್ಯವಾಗಿ ಈ ಬಿಳಿ ಕಾಂಡಕೊರಕ ಕಾಫಿನಲ್ಲಿ ಮಾಡುವಂಥ ಹಾನಿಗೆ ಬಂದರೆ ಇದರಿಂದ ತೊಂದರೆಗೆ ಒಳಗಾದಂಥ ಗಿಡಗಳು ಸಾಧಾರಣವಾಗಿ ಒಂದು ರೀತಿ ತಮ್ಮ ಕಾಂಡದ ಮೇಲೆ ಉಬ್ಬುಗಳನ್ನು ತೋರಿಸ್ತವೆ. ಇದು ಮುಖ್ಯವಾದ ಒಂದು ಚಿಹ್ನೆ. ಆನಂತರ ಅವು ಬಾಡ್ತವೆ ಮತ್ತು ಹಳದಿ ಬಣ್ಣಕ್ಕೆ ಎಲೆಗಳು ತಿರುಗ್ತವೆ. ಈ ಬಿಳಿ ಕಾಂಡಕೊರಕದ ಬಾಧೆಗೆ ಒಳಗಾದಂಥ ಗಿಡಗಳು ಅಂದರೆ ಸುಮಾರು 7-8 ವರ್ಷ ವಯಸ್ಸಾಗಿರುವಂಥ ಗಿಡಗಳು 1 ವರ್ಷದಲ್ಲೇ ಸತ್ತೋಗ್ತವೆ. ಆದರೆ ಈ ಹಳೆ ಗಿಡಗಳು ಈ ಬಿಳಿ ಕಾಂಡಕೊರಕದ ಹಾವಳಿಯನ್ನು ಸ್ವಲ್ಪ ಮಟ್ಟಿಗೆ ಕೆಲವೊಂದು ವರ್ಷದವರೆಗೆ ತಡ್ಕೊಳ್ತವೆ. ಆದರೆ ಆ ರೀತಿಯಾದಂಥ ಗಿಡಗಳು ಕಡಿಮೆ ಕಾಯಿಗಳನ್ನು ಬಿಡ್ತವೆ ಮತ್ತು ಈ ಇಳುವರಿ ಕೂಡ ಸಾಕಷ್ಟು ಏರುಪೇರಾಗ್ತಾ ಇರುತ್ತೆ. ಮುಖ್ಯವಾಗಿ ಈ ಪ್ರೌಢ ದುಂಬಿಗಳು 2 ಕಾಲದಲ್ಲಿ ಹೊರಗಡೆ ಬರ್ತವೆ, ಏಪ್ರಿಲ್ ಮೇ ತಿಂಗಳು ಮತ್ತು ಅಕ್ಟೋಬರ್ನಿಂದ ಡಿಸೆಂಬರ್ ತಿಂಗಳವರೆಗೆ. ಇದನ್ನು ಹಾರುವಂಥ ಕಾಲ ಅಥವಾ ಫ್ಲೈಟ್ ಪೀರಿಯಡ್ ಅಂತ ಕರೀತಾರೆ. ಮುಖ್ಯವಾಗಿ ಈ ಮೋಡ ಮುಸುಕಿದಂಥ ವಾತಾವರಣ ಹಾಗೆಯೇ ಸಾಕಷ್ಟು ತೇವಾಂಶಯುಕ್ತವಾದಂಥ ಹವಾಗುಣ ಇದ್ದಾಗ ಅವು ಹೊರಗಡೆ ಬರೋದು ಸ್ವಲ್ಪ ತಡ ಆಗುತ್ತೆ. ಇನ್ನು ಈ ಬಿಳಿ ಕಾಂಡಕೊರಕ ಕೀಟವನ್ನು ನಾವು ಕಾಫಿ ತೋಟಗಳಲ್ಲಿ ನಿರ್ವಹಣೆ ಮಾಡಬೇಕು ಅಂದರೆ ವಿವಿಧ ಅಂಶಗಳ ಕಡೆಗೆ ಗಮನ ಕೊಡಬೇಕು. ಮೊದಲನೇದಾಗಿ ನೆರಳಿನ ನಿರ್ವಹಣೆ, ಅಂದರೆ 2 ಹಂತದ ನೆರಳನ್ನು ನಾವು ಇಲ್ಲಿ ಕಾಪಾಡ್ಕೋಬೇಕಾಗತ್ತೆ. ಮೇಲಿನ ಹಂತದ ನೆರಳಿನಲ್ಲಿ ನಾವು ವಿವಿಧ ಜಾತಿಯ ಮರಗಳನ್ನು ನೆರಳಿನ ಮರಗಳನ್ನು ಬೆಳೆಸ್ಕೋಬೇಕಾಗತ್ತೆ. ಕೆಳ ಹಂತದಲ್ಲಿ ತಾತ್ಕಾಲಿಕವಾದಂಥ ನೆರಳು ಗಿಡಗಳನ್ನು ವಿಶೇಷವಾಗಿ ಈ ಹಾಲುವಾಣದಂಥ ಗಿಡಗಳನ್ನು ನಾವು ಬೆಳೆಸ್ಕೋಬೇಕಾಗತ್ತೆ. ಈ ನೆರಳಿನ ಮರಗಳನ್ನು ನಾವು ಸರಿಯಾದ ರೀತಿಯಲ್ಲಿ ನಿರ್ವಹಣೆ ಮಾಡಬೇಕಾಗತ್ತೆ. ಯಾವ ರೀತಿ ಅಂದರೆ ಮುಖ್ಯವಾಗಿ ಈ ದುಂಬಿಗಳು ಹೊರಗಡೆ ಬರುವಂಥ ಸಂದರ್ಭದಲ್ಲಿ ಕಾಫಿ ಗಿಡಗಳು ಅವುಗಳಿಗೆ ಸಿಗದಂತೆ ನೆರಳನ್ನು ನಿರ್ವಹಣೆ ಮಾಡ್ಕೋಬೇಕಾಗತ್ತೆ. ಮತ್ತು ಎಲ್ಲೆಲ್ಲಿ ಈ ಕಾಫಿ ಗಿಡಗಳ ಕೂಳೆಗಳು ಇರ್ತವೆ ಅವುಗಳನ್ನು ಕಿತ್ತು ನಾಶಪಡಿಸಬೇಕಾಗತ್ತೆ. ಇದರಿಂದ ಈ ಬಿಳಿ ಕಾಂಡಕೊರಕವನ್ನು ನಿಯಂತ್ರಣ ಮಾಡಬಹುದು. ಈ ಕ್ರಮವನ್ನು ನಾವು ವರ್ಷವಿಡೀ ಮಾಡ್ತಲೇ ಇರಬೇಕಾಗತ್ತೆ. ವಿಶೇಷವಾಗಿ ಯಾವ್ಯಾವ ಕಾಫಿ ಗಿಡಗಳ ತೊಗಟೆ ಸ್ವಲ್ಪ ಉಬ್ಬಿಕೊಂಡಿರುತ್ತೆ ಅದು ಮುಖ್ಯವಾದ ಈ ಬಿಳಿ ಕಾಫಿ ಕಾಂಡಕೊರಕದ ಒಂದು ಹಾವಳಿಯ ಚಿಹ್ನೆ. ಆ ಗಿಡಗಳು ಮುಖ್ಯವಾಗಿ ಹಳದಿ ಬಣ್ಣಕ್ಕೆ ತಿರುಗಿರ್ತವೆ ಮತ್ತು ಕೆಲವೊಂದು ಸಂದರ್ಭದಲ್ಲಿ ಈ ತೇವಾಂಶದ ಕೊರತೆ ಆದಾಗ ಅವು ಬಾಡ್ತವೆ. ಈ ಕೊರಕದಿಂದ ತೊಂದರೆಗೆ ಒಳಗಾದಂಥ ಗಿಡಗಳು ಈ ಒಂದು ಸಂದರ್ಭದಲ್ಲಿ ಬಾಡ್ತವೆ. ಜೊತೆಗೆ ಕೊಂಬೆಗಳಲ್ಲಿರುವಂಥ ಮೊದಲ ಜೋಡಿ ಎಲೆಗಳು ಬಾಡಿರ್ತವೆ ಮತ್ತು ಇಳೆ ಬಿದ್ದಿರ್ತವೆ. ಹಾಗೆಯೇ ಈ ಸೆಪ್ಟೆಂಬರ್ ತಿಂಗಳಿಗೂ ಮುಂಚೆನೂ ಕೂಡ ಇದನ್ನು ಮತ್ತೊಮ್ಮೆ ಕೈಗೊಳ್ಳಬೇಕಾಗತ್ತೆ. ಸುಣ್ಣವನ್ನು ಕೂಡ ಅದಕ್ಕೆ ಬಳಿಬೇಕಾಗತ್ತೆ. ಮುಖ್ಯವಾಗಿ ಈ ತಾತ್ಕಾಲಿಕ ಮರಗಳ ಕಾಂಡಗಳನ್ನು ಕೂಡ ಅಲ್ಲಿ ನಾಟಿ ಮಾಡಬೇಕಾಗತ್ತೆ. ಇದರಿಂದ ಆ ಒಂದು ಸ್ಥಳವನ್ನು ನಾವು ಚೆನ್ನಾಗಿ ನಿರ್ವಹಣೆ ಮಾಡೋದಕ್ಕೆ ಅನುಕೂಲವಾಗುತ್ತೆ. ಈ ಬಿಳಿ ಕಾಂಡಕೊರಕ ಕೀಟ ಕತ್ತರಿಸಿದಂಥ ಕಾಂಡದ ತುಂಡುಗಳಲ್ಲಿ ಸಾಕಷ್ಟು ಚೆನ್ನಾಗಿ ಅಭಿವೃದ್ಧಿ ಹೊಂದುತ್ತೆ. ಆದ್ದರಿಂದ ಬೇರ್ ಸಮೇತ ಕಿತ್ತಂಥ ಕಾಂಡಗಳನ್ನು ತಕ್ಷಣವೇ ಸುಡೋದು ಬಹಳ ಒಳ್ಳೆಯದು. ಆ ಒಂದು ಕಾಂಡದ ತುಂಡುಗಳನ್ನು ಬೇರೆ ಉಪಯೋಗಕ್ಕಾಗಿ ಬಳಸೋದಾದರೆ ಅವುಗಳನ್ನು ನೀರಿನಲ್ಲಿ 10 ದಿನಗಳ ಕಾಲ ಮುಳುಗಿಸಿ ಆನಂತರ ಅವುಗಳನ್ನು ಬಳಸ್ಕೋಬೇಕಾಗತ್ತೆ. ಇದರಿಂದ ಆ ಬಿಳಿ ಕಾಂಡಕೊರಕದ ಕೀಟದ ಎಲ್ಲ ಹಂತಗಳು ಕೂಡ ಕೊಲ್ಲಲ್ಪಡ್ತವೆ. ಕಾಫಿ ಗಿಡಗಳ ಸಡಿಲವಾದಂಥ ತೊಗಟೆಯನ್ನು ಕೂಡ ಉಜ್ಜಿ ತೆಗೆಯೋದು ಬಹಳ ಮುಖ್ಯ. ಮುಖ್ಯವಾದ ಕಾಂಡ ಮತ್ತು ದಪ್ಪನಾಗಿರುವಂಥ ಪ್ರಾಥಮಿಕ ಕೌಲುಗಳನ್ನು ನಾರಿನ ಗ್ಲೌಸ್ಗಳನ್ನು ಬಳಸಿ ಉಜ್ಜಬೇಕಾಗತ್ತೆ. ಈ ರೀತಿ ಉಜ್ಜೋದ್ರಿಂದ ಬಿರುಕುಗಳನ್ನು ಕಡಿಮೆ ಮಾಡಬಹುದು. ಆ ಬಿರುಕುಗಳು ಕಡಿಮೆ ಆಗೋದ್ರಿಂದ ಅಲ್ಲಿ ಈ ಬಿಳಿ ಕಾಂಡಕೊರಕ ಮೊಟ್ಟೆಗಳನ್ನು ಇಡೋದಕ್ಕೆ ಆಗೋದಿಲ್ಲ. ಪ್ರೌಢ ದೊಂಬಿಗಳು ಹೊರಗಡೆ ಬರೋದಕ್ಕಿಂತ ಮುಂಚೆ ಅಂದರೆ ಮಾರ್ಚ್ ತಿಂಗಳು ಮತ್ತು ಸೆಪ್ಟೆಂಬರ್ ತಿಂಗಳಿಗಿಂತ ಮುಂಚೆ ನಾರಿನ ಕೈಕವಚದಿಂದ ಉಜ್ಜೋದನ್ನು ನಾವು ಪೂರ್ಣಗೊಳಿಸಬೇಕಾಗತ್ತೆ. ಆದರೆ ಬಹಳ ಆಳವಾಗಿ ಉಜ್ಜುವಂಥದ್ದು, ಬೇರೆ ಹರಿತವಾದಂಥ ಉಪಕರಣವನ್ನು ಬಳಸೋದನ್ನು ನಾವು ಯಾವುದೇ ಕಾರಣಕ್ಕೂ ಮಾಡಬಾರ್ದು. ಇದರಿಂದ ಆ ಕಾಫಿ ಗಿಡದ ಅಂಗಾಂಶಗಳಿಗೆ ತೊಂದರೆ ಆಗುವಂಥ ಸಾಧ್ಯತೆ ಇರುತ್ತೆ, ಆ ಗಿಡಗಳು ಸತ್ತೋಗುವಂಥ ಸಾಧ್ಯತೆ ಇರುತ್ತೆ. ಇನ್ನು ಲಿಂಗಾಕರ್ಷಕ ಬಲೆಗಳನ್ನು ಬಳಸೋದ್ರಿಂದ ಈ ಕಾಫಿ ಬಿಳಿ ಕಾಂಡಕೊರಕದ ಕೀಟದ

0: ಚಟುವಟಿಕೆಯನ್ನು ಒಂದು ಅಂದಾಜು ಮಾಡಬಹುದು. ಮುಖ್ಯವಾಗಿ ಈ ಲಿಂಗಾಕರ್ಷಕ ಬಲಗಳಲ್ಲಿ ಗಂಡು ಕೀಟಗಳ ಲಿಂಗಾಕರ್ಷಕ ವಸ್ತುವನ್ನು ಬಳಸ್ಕೋಬೇಕಾಗತ್ತೆ, ಅದನ್ನು ಲ್ಯೂರ್ ಅಂತ ಕರೀತಾರೆ. ಈ ಲಿಂಗಾಕರ್ಷಕ ಬಲಗಳನ್ನು ಸರಿಯಾದ ಅಂತರದಲ್ಲಿ ಬಳಸ್ಕೋಬೇಕಾಗತ್ತೆ. 20 ಮೀಟರ್ ಅಂತರದಲ್ಲಿ ಈ ಲಿಂಗಾಕರ್ಷಕ ಬಲಗಳನ್ನು ಕಾಫಿ ತೋಟದಲ್ಲಿ ಬಳಸ್ಕೋಬೇಕಾಗತ್ತೆ. ಆದರೆ ಎಲ್ಲ ರೀತಿಯ ಕ್ರಮಗಳನ್ನು ಅನುಸರಿಸೋದ್ರಿಂದ ನಾವು ಉತ್ತಮವಾದಂಥ ಫಲಿತಾಂಶವನ್ನು ಪಡಿಬಹುದು. ಬರೀ ಈ ಲಿಂಗಾಕರ್ಷಕ ಬಲಗಳನ್ನು ನಾವು ಸ್ಥಾಪನೆ ಮಾಡೋದರಿಂದ ನಮಗೆ ನಿಯಂತ್ರಣ ಸಿಗೋದಿಲ್ಲ. ಎಲ್ಲ ರೀತಿಯ ಒಂದು ನಿಯಂತ್ರಣ ಕ್ರಮಗಳನ್ನು ಅನುಸರಿಸೋದ್ರಿಂದ ನಮಗೆ ಉತ್ತಮವಾದಂಥ ಒಂದು ಫಲಿತಾಂಶ ಸಿಗುತ್ತೆ. ಇನ್ನು ರಾಸಾಯನಿಕ ವಿಧಾನಗಳಿಗೆ ಬಂದರೆ 10% ಸುಣ್ಣದ ದ್ರಾವಣವನ್ನು ಸಿಂಪರಣೆ ಮಾಡಬೇಕಾಗತ್ತೆ. ಇದನ್ನು ಮುಖ್ಯವಾದ ಕಾಂಡ ಮತ್ತು ದಪ್ಪ ಇರುವಂಥ ಪ್ರಾಥಮಿಕ ರೆಂಬೆಗಳಿಗೆ ಸಿಂಪರಣೆ ಮಾಡಬೇಕಾಗತ್ತೆ. ಇದರಿಂದ ಬಿಳಿ ಕಾಂಡಕೊರಕದಿಂದ ಉತ್ತಮವಾದಂಥ ರಕ್ಷಣೆಯನ್ನು ಕೊಡಬಹುದು. 20 ಕಿಲೋಗ್ರಾಂನಷ್ಟು ಸುಣ್ಣವನ್ನು 200 ಲೀಟ್ರ್ ನೀರಿನಲ್ಲಿ 200 ml ಫೆವಿಕಾಲ್ ಅಂಟು ವಸ್ತುವನ್ನು ಬಳಸಿಕೊಂಡು ದ್ರಾವಣವನ್ನು ತಯಾರಿಸಿಕೊಂಡು ಸಿಂಪರಣೆಯನ್ನು ಮಾಡಬೇಕಾಗತ್ತೆ. ಮುಖ್ಯವಾಗಿ ಈ ಸುಣ್ಣದ ಸಿಂಪರಣೆಯನ್ನು ದುಂಬಿಗಳು ಹಾರಾಡುವಂಥ ಒಂದು ಕಾಲಕ್ಕಿಂತ ಮುಂಚೆ, ಅಂದರೆ ಮಾರ್ಚ್ ಮತ್ತು ಮಾರ್ಚ್ಗಿಂತ ಮುಂಚೆ, ಹಾಗೆ ಸೆಪ್ಟೆಂಬರ್ ಮತ್ತು ಸೆಪ್ಟೆಂಬರ್ಗಿಂತ ಮುಂಚೆನೇ ಸಿಂಪರಣೆ ಮಾಡಿ ಮುಗಿಸ್ಬೇಕಾಗತ್ತೆ. ಮುಖ್ಯವಾಗಿ ನಾವು ಈ ಸುಣ್ಣದ ಸಿಂಪರಣೆಯನ್ನು ಮುಖ್ಯವಾದ ಕಾಂಡ ಮತ್ತು ಪ್ರಾಥಮಿಕ ರೆಂಬೆಗಳಿಗೆ ಕೊಡಬೇಕಾಗತ್ತೆ. ಅದರಲ್ಲೂ ವಿಶೇಷವಾಗಿ ಎಲ್ಲೆಲ್ಲಿ ಬಿರುಕುಗಳು, ಸಣ್ಣ ಸಣ್ಣ ರಂಧ್ರಗಳು ಕಾಂಡದ ಮೇಲೆ ಇರ್ತವೆ, ಅಲ್ಲಿ ಚೆನ್ನಾಗಿ ತುಂಬೋ ರೀತಿಯಲ್ಲಿ ಈ ಸುಣ್ಣದ ಸಿಂಪರಣೆಯನ್ನು ಕೊಡಬೇಕಾಗತ್ತೆ. ಇದರಿಂದ ಹೆಣ್ಣು ಬಿಳಿ ಕಾಂಡಕೊರಕ ಕೀಟ ತನ್ನ ಮೊಟ್ಟೆಗಳನ್ನು ಈ ಬಿರುಕುಗಳಲ್ಲಿ ಇಡೋದನ್ನು ನಾವು ತಪ್ಪಿಸ್ಬೋದು. ಮುಖ್ಯವಾಗಿ ಈ ಕಾಂಡವನ್ನು ಹಗುರವಾಗಿ ಉಜ್ಜಿ ಆನಂತರ ಈ ಸುಣ್ಣದ ಸಿಂಪರಣೆಯನ್ನು ಕೊಡೋದು ಬಹಳ ಒಳ್ಳೆಯದು. ಕೊಡ್ಬೋದು ಕ್ಲೋರೋಫೈರಿಪಾಸ್ 20 EC ಕೀಟನಾಶಕವನ್ನು ನೀರಿನಲ್ಲಿ ಬೆರೆಸ್ಕೊಂಡು ಸಿಂಪರಣೆಯನ್ನು ಮಾಡಬೇಕಾಗತ್ತೆ. 600 ml ಕ್ಲೋರೋಫೈರಿಪಾಸ್ 20 EC 200 ಲೀಟ್ರ್ ನೀರಿನಲ್ಲಿ ಬೆರೆಸ್ಕೊಂಡು ಅದಕ್ಕೆ 200 ml ಈ ಅಂಟು ಪದಾರ್ಥವನ್ನು ಹಾಕ್ಕೊಂಡು ದ್ರಾವಣವನ್ನು ತಯಾರಿಸ್ಕೊಂಡು ಸಿಂಪರಣೆಯನ್ನು ಮಾಡಬೇಕಾಗತ್ತೆ. ಮುಖ್ಯವಾಗಿ ಈ ರಾಸಾಯನಿಕದ ಒಂದು ಬಳಕೆಯನ್ನು ದುಂಬಿಗಳು ಹೊರಗಡೆ ಬರೋದಕ್ಕಿಂತ ಮುಂಚೆ ಮಾಡೋದು ಬಹಳ ಮುಖ್ಯ. ಅಂದರೆ ಮಾರ್ಚ್ಗಿಂತ ಮುಂಚೆ ಮತ್ತು ಸೆಪ್ಟೆಂಬರ್ಗಿಂತ ಮುಂಚೆ ಮಾಡೋದು ಈ ಬಿಳಿ ಕಾಂಡಕೊರಕದ ನಿರ್ವಹಣೆಯಲ್ಲಿ ಬಹಳ ಮುಖ್ಯವಾದಂಥ ಒಂದು ಪಾತ್ರವನ್ನು ವಹಿಸುತ್ತೆ.
1: ಇದುವರೆಗೆ ಕಾಫಿ ತೋಟಗಳನ್ನು ಬಾಧಿಸುವ ಬಿಳಿ ಕಾಂಡಕೊರಕದ ನಿರ್ವಹಣಾ ಕ್ರಮಗಳ ಬಗ್ಗೆ ಮಾಹಿತಿಗಳನ್ನು ಕೇಳಿದಿರಿ.
2: ಕೇಳುಗರೆ, ಈ ಕಾರ್ಯಕ್ರಮವನ್ನು ನಮ್ಮ ಯೂಟ್ಯೂಬ್ ಚಾನೆಲ್ ಆಕಾಶವಾಣಿ ಮಡಿಕೇರಿಯಲ್ಲೂ ಆಲಿಸಬಹುದು. ಮಾರುಕಟ್ಟೆ ಧಾರಣೆ. ಕಾಫಿ ಮಂಡಳಿಯು ಕ್ರೋಢೀಕರಿಸಿರುವಂತೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿರುವ ಕಚ್ಚಾ ಕಾಫಿ ದರ 50 kg ಚೀಲವೊಂದಕ್ಕೆ ಅರೇಬಿಕಾ ಫಾರ್ಜ್ಮೆಂಟ್ 25,000 ರೂಪಾಯಿಯಿಂದ 25,500 ರೂಪಾಯಿಗಳು, ಅರೇಬಿಕಾ ಚರಿ 13,800 ರೂಪಾಯಿಯಿಂದ 15,400 ರೂಪಾಯಿಗಳು, ರೊಬೆಸ್ಟಾ ಫಾರ್ಜ್ಮೆಂಟ್ 18,000 ರೂಪಾಯಿಯಿಂದ 18,500 ರೂಪಾಯಿಗಳು ಹಾಗೂ ರೊಬೆಸ್ಟಾ ಚರಿ 10,200 ರೂಪಾಯಿಯಿಂದ 11,000 ರೂಪಾಯಿಗಳು. ಮಾರುಕಟ್ಟೆ ಧಾರಣೆ ಕೇಳಿದಿರಿ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿ ಪ್ರಸಾರವಾಯಿತು.

0: ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿ ಬಂತು. ಸೇವಾ ಮಾಹಿತಿ. ಅರಸೀಕೆರೆಯಲ್ಲಿ ವಾಸವಾಗಿದ್ದ ನಾಪೋಕ್ಲು ನಿವಾಸಿ ಮಾಜಿ ಸೈನಿಕ ಮಲಯಾಳಿ ಟಿಎ ಲಕ್ಷ್ಮಣ ಡಾಲು ಅವರು ಇಂದು ನಿಧನರಾಗಿದ್ದು, 75 ವರ್ಷ ಪ್ರಾಯದ ಟಿಎ ಲಕ್ಷ್ಮಣ ಅವರ ಅಂತ್ಯಕ್ರಿಯೆ ನಾಳೆ ಮೃತರ ಸಹೋದರ ಚೋಣಕೆರೆಯ ಟಿಎ ಮಿಟ್ಟು ಅವರ ಮನೆಯಲ್ಲಿ ನಡೆಯಲಿದೆ ಎಂದು ಕುಟುಂಬಸ್ಥರು ತಿಳಿಸಿದ್ದಾರೆ. ಸೇವಾ ಮಾಹಿತಿ ಕೇಳಿದಿರಿ.
1: ಅರೆ, ಈ ಕಸ್ಟಮರ್ ಕೇರ್ ಎಲ್ಲಿದೆ? ಮೇಡಮ್.

0: ಹೇಳಿ.
1: ಈ ಕೆವೈಸಿ ಅಪ್ಡೇಟ್ಗಾಗಿ ನನಗೆ ಪದೇ ಪದೇ ಮೆಸೇಜ್ ಯಾಕೆ ಬರ್ತಿದೆ?
0: ಏಕೆಂದ್ರೆ ಬ್ಯಾಂಕಿಂಗ್ ಸೇವೆಗಳಿಗಾಗಿ ಸಮಯಕ್ಕೆ ಸರಿಯಾಗಿ ಕೆವೈಸಿ ಅಪ್ಡೇಟ್ ಮಾಡಿಸಬೇಕು.
1: ಆದ್ರೆ ಇದನ್ನು ಹೇಗ್ ಮಾಡೋದು?
0: ಗುರುತು ಅಥವಾ ವಿಳಾಸದಲ್ಲಿ ಯಾವುದೇ ಬದಲಾವಣೆ ಇಲ್ದಿದ್ರೆ ನಿಮ್ಮ ಬ್ಯಾಂಕ್ ಅಥವಾ ಎಟಿಎಂ ಅಥವಾ ಬಿಸಿನೆಸ್ ಕರೆಸ್ಪಾಂಡೆಂಟ್ ಅಂದ್ರೆ ಬಿಸಿ ಬಳಿ ಹೋಗಿ ಬ್ಯಾಂಕ್ ನಲ್ಲಿ ನೋಂದಾಯಿಸಲಾದ ಇಮೇಲ್, ಮೊಬೈಲ್ ನಂಬರ್, ಮೊಬೈಲ್ ಬ್ಯಾಂಕಿಂಗ್ ಆಪ್ ಅಥವಾ ಪತ್ರದ ಮೂಲಕ ಅದರ ಡೆಕ್ಲರೇಷನ್ ನೀಡಿ.
1: ಹೌದಾ? ಒಂದ್ ವೇಳೆ ಏನಾದರೂ ಬದಲಾವಣೆ ಇದ್ರೆ ಗೊತ್ತಾಯ್ತು.
0: ನಿಮ್ಮ ಕೆವೈಸಿ ಅನ್ನು ನವೀಕರಿಸಲು ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತ್ ಶಿಬಿರ ಅಥವಾ ಬ್ಯಾಂಕ್ ಶಾಖೆಗೆ ಭೇಟಿ ನೀಡಿ.
2: ಆರ್ಬಿಐ ಹೇಳುತ್ತೆ,
3: ಜಾಣರಾಗಿರಿ, ಜಾಗರೂಕರಾಗಿರಿ.
4: ಆಕಾಶವಾಣಿ ಮಡಿಕೇರಿ, ಸುದ್ದಿ ಜೊಂಪೆ, ಪ್ರಾಯೋಜಕರು ಎಡಿಕೇರಿ ಪ್ರಸನ್ನ. ಪ್ರಕೃತಿ ಸೌಂದರ್ಯದ ಅದ್ಭುತ ತಾಣ ನಮ್ಮ ಕೊಡಗು. ಸ್ವಚ್ಛ ಪರಿಸರ, ಸುಂದರ ಸಮಾಜದ ನಿರ್ಮಾಣಕ್ಕೆ ನಾವೆಲ್ಲರೂ ಕೈಜೋಡಿಸೋಣ. ಇದು ಉದ್ಯಮಿ, ಸಮಾಜ ಸೇವಕ ಎಡಿಕೇರಿ ಪ್ರಸನ್ನ ಅವರ ಆಶಯ.
5: ಸುದ್ದಿ ಜೊಂಪೆ, ಓದ್ತಾ ಇರೋ ಕಲ್ಲು ಮುಟ್ಲು, ಜಶ್ಮಿ ಚಿಂತು. ಜೊಂಪೆನ ವಿವರ. ಸಚಿವರಾದ ಪಿಎಂ ನರೇಂದ್ರ ಸ್ವಾಮಿ ಅವರು ಭಾಗಮಂಡಲ ಬಗಂಡೇಶ್ವರ ದೇವಸ್ಥಾನ ಹಾಗೆ ತಲಕಾವೇರಿಗೆ ಇಂದು ಭೇಟಿ ನೀಡಿ ವಿಶೇಷ ಪೂಜನ ಸಲ್ಲಿಸಿ ಮತ್ತೆ ಅವು ಮಾತಾಡಿ, ನಾಡಿಗೆ ಜೀವಜಲ ನೀಡುವ ಅವ್ವ ಕಾವೇರಿ ಮಾತೆ ಸಕಲ ಜೀವಿಗಳಿಗೂ ಕುಡಿಯುವ ನೀರು ಒದಗಿಸಿದ್ದು, ಕಾವೇರಿ ಕಣಿವೆ ಪಾತ್ರಲಿ ಜಾಸ್ತಿ ಮಳೆಯಾಗಿ ಎಲ್ಲಕ್ಕೂ ಸಮೃದ್ಧಿ ತರಲಿಂತ ಹೇಳ್ದು. ಕೊಡಗು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ, ಬೋಧಕ ಆಸ್ಪತ್ರೆ ಹಾಗೆ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ವತಿಯಿಂದ ಸ್ತನ್ಯಪಾನ ಸಪ್ತಾಹ ಕಾರ್ಯಕ್ರಮ ಮಕ್ಕಳ ಒಪಿಡಿ ವಿಭಾಗದಲ್ಲಿ ಇಂದು ನಡೆದು, ಈ ಕಾರ್ಯಕ್ರಮದ ಉದ್ಘಾಟನೆಯ ಡೀನ್ ಮತ್ತು ಡೈರೆಕ್ಟರ್ ಡಾಕ್ಟರ್ ಲೋಕೇಶ್ ಮಾಡಿ ಮಾತಾಡಿ, ಅಮ್ಮನ ಹಾಲು ಸಂಪೂರ್ಣ ಪೌಷ್ಟಿಕ ಆಹಾರ, ಜೀವನದ ಸುಸ್ಥಿರ ಆರಂಭ ಆಗುಟ್ಟು, ಅತಿಸಾರ, ನಿಮೋನಿಯಾ, ಕಿವಿನ ಸೋಂಕು, ಅಲರ್ಜಿಗಳನ್ನು ತಡೆಗಟ್ಟುವ ಶಕ್ತಿ ಹಾಲಿಟ್ಟು, ಹೆರಿಗೆಯಾದ ತಕ್ಷಣ ಹಾಲು ಕುಡಿಸೋದ್ರಿಂದ ರಕ್ತಸ್ರಾವ ತಡೆಗಟ್ಟುವಿಕೆ, ಗರ್ಭಕೋಶ ಸಾಮಾನ್ಯ ಗಾತ್ರಕ್ಕೆ ಮರಳಿಕೆ ಸಹಕಾರಿಯಾದೆ ತಾವು ಹೇಳ್ದು. ಜಿಲ್ಲೆಯಲ್ಲಿ 10 ರಾಷ್ಟ್ರೀಯ ಜಂತುಹುಳು ನಿವಾರಣಾ ಕಾರ್ಯಕ್ರಮ, ಹಾಗೆ 17 ಮ್ಯಾಪ್ ಆಪ್ ದಿನ ಹಮ್ಮಿಕೊಳ್ಳಲಾಗಿದ್ದು, 10 ಹೊತ್ತಾರೆ 11:30 ಮಡಿಕೇರಿ ಪೇಟೆನ ಪಿಎಂ ಶ್ರೀ ಸರ್ಕಾರಿ ಮಾದರಿ ಪ್ರಾಥಮಿಕ ಹೈಸ್ಕೂಲಿ ನಡೆದೇಳಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿಯವರು ತಿಳಿಸಳು. 8 ಆದಿತ್ಯವಾರ ಗೌಡ ಮಹಿಳಾ ಒಕ್ಕೂಟ ಮೂರ್ನಾಡಲಿ ಹೊತ್ತರೆ 10 ಅರೆಭಾಷೆ ಆಟಿ ಹಬ್ಬನ ಆಯೋಜನೆ ಮಾಡಲು, ಇದರಲ್ಲಿ ಆಟಿ ಹಬ್ಬದ ವಿಶೇಷತೆ ಸೇರಿದಂಗೆ ಸಾಂಸ್ಕೃತಿಕ ಜಂಬರ ಮೂರ್ನಾಡು ಗೌಡ ಸಮಾಜದಲ್ಲಿ ನಡೆದಿದೆ. ಕನ್ನಡ ಸಿರಿಸ್ನೇಹ ಬಳಗವತಿಯಿಂದ ಕೀರ್ತಿಶೇಷರಾದ ಗಾನಕೋಗಿಲಿ ಸ್ವರ ಸಾಮ್ರಾಜ್ಯ ಎಸ್ ಜಾನಕಿ ಅವಕ್ಕೆ ಭಾವನವನ ಸಲ್ಲಿಸುವ ಕಾರ್ಯಕ್ರಮ 8 ಹೊತ್ತಾರೆ 10:30 ಮಡಿಕೇರಿಪೇಟೆನ ಗಾಂಧಿ ಭವನದಲ್ಲಿ ನಡೆದಿದೆ. ಕೌಶಲಾಭಿವೃದ್ಧಿ, ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ ಹಾಗೆ ಕರ್ನಾಟಕ ಉದ್ಯಮಶೀಲತಾ ಅಭಿವೃದ್ಧಿ ಕೇಂದ್ರ, ಜಿಲ್ಲಾ ಕೈಗಾರಿಕಾ ಕೇಂದ್ರ ಕೊಡಗು ಇವರ ಕೂಡುಕೂಟಲಿ ಮೈಸೂರು ಜಿಲ್ಲೆಯಲ್ಲಿ ಸ್ವಂತ ಕೆಲಸ ಶುರು ಮಾಡಿಕೆ ಆಸಕ್ತಿ ಇರೋಕೆ ಒಂದು ದಿನದ ಉದ್ಯಮಶೀಲತಾ ತಿಳುವಳಿಕೆ ಶಿಬಿರ 11 ಗೋಣಿಕೊಪ್ಪದ ತಾಲೂಕು ಕಾವೇರಿ ಮಹಿಳಾ ಸಮಾಜದಲ್ಲಿ ನಡೆದಿದೆ. ಕೊಡಗು ಜಿಲ್ಲೆಯಲ್ಲಿ ಹೊಸ ಕೈಗಾರಿಕಾ ಪ್ರದೇಶನ ಅಭಿವೃದ್ಧಿಪಡಿಸಿ ಕೈಗಾರಿಕಾ ಬೆಳವಣಿಗೆ ಹಾಗೆ ಉದ್ಯೋಗಾವಕಾಶ ಹೆಚ್ಚಿಸುವ ಉದ್ದೇಶದಿಂದ ನೈಜ ಕೈಗಾರಿಕಾ ಉದ್ದೇಶಕ್ಕಾಗಿ ಜಮೀನು ಬೇಡಿಕೆ ಬಗ್ಗೆ ಆಸಕ್ತ ಉದ್ದಿಮೆದಾರರು, ಹೂಡಿಕೆದಾರರು ಹಾಗೆ ನವೋದ್ಯಮಿಗಳಿಂದ ಅರ್ಜಿನ ಕರೆದಳು. ತುಂಬಿದ ಅರ್ಜಿನ ಎಲ್ಲ ದಾಖಲೆಗಳೊಟ್ಟಿಗೆ 30 ಜಿಲ್ಲಾ ಕೈಗಾರಿಕಾ ಕೇಂದ್ರಕ್ಕೆ ಸಲ್ಲಿಸಕು. ಕೊಡಗು ಗೌಡ ವಿದ್ಯಾಸಂಘದ ವತಿಯಿಂದ ಪ್ರತಿ ವರ್ಷದಂಗೆ ಈ ಸಲನೂ ಗೌಡ ಜನಾಂಗದ ಸಾಧಕ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಹಾಗೆ ಸನ್ಮಾನ ಕಾರ್ಯಕ್ರಮ ನಡೆದಿದೆ. ಆಸಕ್ತಿರವು 15 ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಕು ತಿಳಿ ಅಂಬೇಕಲ್ ನವೀನವು ಮನವಿ ಮಾಡಲು. ಕರ್ನಾಟಕ ಲೋಕಾಯುಕ್ತಾಧಿಕಾರಿಗ 12 ಹೊತ್ತರೆ 11 ಮಧ್ಯಾಹ್ನ 1 ಮುಟ ವಿರಶ್ಪೇಟೆ ತಾಲೂಕು ಕಚೇರಿ ಸಭಾಪಡಲಿ ಕರ್ನಾಟಕ ಲೋಕಾಯುಕ್ತ ಕಾಯ್ದೆಯಡಿ ಪುಕರ್ ಅರ್ಜಿ ತಕಂಡ್ವೆ. ತುಂಬಿದ ಮತ್ತೆ ನೋಟ್ರಿಂದ ಅಫಿಡೇಟ್ ಮಾಡಿದ ಅರ್ಜಿ ತಕಂಡ್ಲಾದೆ ಸರ್ಕಾರಿ ಕಚೇರಿಗಳಲ್ಲಿ ಕೆಲಸಗಳಲ್ಲಿ ವಿಳಂಬ ಹಾಗೆ ಇನ್ನಿತರ ತೊಂದರೆ ನೀಡ್ತಾ ಇರುವ ಅಧಿಕಾರಿಗಳ ವಿರುದ್ಧ ಸಾರ್ವಜನಿಕರು ಪುಕಾರ್ಗಳನ್ನು ನಿಗದಿ ಮಾಡಿದ ಪತ್ರದಲ್ಲಿ ನೀಡಕತ್ತೇಳಿ ಕರ್ನಾಟಕ ಲೋಕಾಯುಕ್ತ ಪೊಲೀಸ್ ಉಪಾಧ್ಯಕ್ಷರು ಹೇಳಲು. ರಾಷ್ಟೀಯ ಕಾನೂನು ಸೇವೆಗಳ ಪ್ರಾಧಿಕಾರ ಮತ್ತು ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರದ ನಿರ್ದೇಶನದ ಮೇರೆಗೆ ಎಲ್ಲ ನ್ಯಾಯಾಲಯಗಳಲ್ಲಿ ರಾಜಿ ಆಗುವಂತ ಹಾಗೆ ಬಾಕಿ ಪ್ರಕರಣಗಳನ್ನು ಮಧ್ಯಸ್ಥಗಾರಿಕೆಯ ಮೂಲಕ ಇತ್ಯರ್ಥಪಡಿಸಿಕೆ ಆಗಸ್ಟ್ 1 ಡಿಸೆಂಬರ್ 30 ವಿಶೇಷ ಮಧ್ಯಸ್ಥಗಾರಿಕಾ ಅಭಿಯಾನಕ್ಕೆ ಚಾಲನೆ ನೀಡಲು. ಇದರಲ್ಲಿ ಜಿಲ್ಲೆಯ ನ್ಯಾಯಾಲಯಲ್ಲಿರುವ ರಾಜಿಯಾಗುವ ಪ್ರಕರಣಗಳನ್ನು ಮಧ್ಯಸ್ಥಿಕೆ ಮೂಲಕ ಇತ್ಯರ್ಥಪಡಿಸಿಕೆ ಅವಕಾಶ ಉಂಟು. ಆಸಕ್ತರು ಈ ಅಭಿಯಾನದ ಪ್ರಯೋಜನ ಪಡ್ಕೊಳ್ಳಕು. ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿ ವತಿಯಿಂದ ನಾಳೆ ಹೊತ್ತಾರೆ 10:00 ಮಧ್ಯಾಹ್ನ 1:30 ಮಟ ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿಯಲ್ಲಿ ಖಾಸಗಿ ಕಂಪನಿಗಳ ನೇರ ಸಂದರ್ಶನ ನಡೆದಿದೆ. ಕೇಂದ್ರ ಸರ್ಕಾರದ ನಿರ್ದೇಶನಂಗೆ ಆಗಸ್ಟ್ ಹಾಗೆ ಸೆಪ್ಟೆಂಬರ್ 2026 ಎನ್ಎಫ್ಎಸ್ಎ ಆಹಾರ ಧಾನ್ಯಗಳ ಆಗಸ್ಟ್ ತಿಂಗಳಲ್ಲೇ ಒಟ್ಟಿಗೆ ಪುಕ್ಕಟ್ಟೆಯಾಗಿ ವಿತರಿಸಲಾದೆ ಅಂತ್ಯೋದಯ ಚೀಟಿಗೆ 70 ಹಾಗೆ ಬಿಪಿಎಲ್ ಸದಸ್ಯರಿಗೆ ತಲಾ 10 ಅಕ್ಕಿ ನೀಡಲಾದೆ ಫಲಾನುಭವಿಗ 2 ಬಯೋಮೆಟ್ರಿಕ್ನ ನೀಡಿ ಅಕ್ಕಿನ ಪಡ್ಕೊಳಕ್ಕೆ ಹಾಗೆ ಅಕ್ಕಿನ ಮಾರಾಟ ಹಾಗೆ ದುರ್ಬಳಕೆ ಮಾಡಿದು ಕಂಡ್ರೆ ದಂಡ ಹಾಗೆ ಪಡಿತರ ಚೀಟಿನ 6 ಮುಟ ಅಮಾನತುಗೊಳಿಸಲಾದೆ ಅಂತೇಳಿ ಜಿಲ್ಲಾಧಿಕಾರಿ ಎಸ್ ಜೆ

0: ಸೋಮಶೇಖರ್ ಅವರು ಹೇಳಲು. ರಾಜ್ಯ ಸರ್ಕಾರಿ ನೌಕರರ ಸಂಸ್ಕೃತಿ ಮತ್ತು ಸಾಹಿತ್ಯ ಪರಿಷತ್ ಕೊಡಗು ಜಿಲ್ಲಾ ಘಟಕದ ಪದಗ್ರಹಣ 8 ಮಧ್ಯಾಹ್ನ 2 ವಿರಾಜಪೇಟೆ ಅಂಬೇಡ್ಕರ್ ಭವನದಲ್ಲಿ ನಡೆದಿದೆ. ಇಲ್ಲಿಗೆ ಇಂದಿನ ಸುದ್ದಿ ಜೊಂಪೆ ಮುಕ್ತು.
1: ಸುದ್ದಿ ಜೊಂಪೆ ಕೇಳಿದಿರಿ. ಪ್ರಾಯೋಜಕರು ಉದ್ಯಮಿ ಹಾಗೂ ಸಮಾಜ ಸೇವಕ ಎಡಿಕೇರಿ ಪ್ರಸನ್ನ.
2: ಜಲಪಾತಗಳು, ಪ್ರೇಕ್ಷಣೀಯ ಸ್ಥಳಗಳಲ್ಲಿ, ಅಪಾಯಕಾರಿಯಾದ ಜಾಗಗಳಲ್ಲಿ ನಿಂತು ಫೋಟೋ ವಿಡಿಯೋ ತೆಗೆಯುವ ದುಸ್ಸಾಹಸಗಳನ್ನು ಯಾವುದೇ ಕಾರಣಕ್ಕೂ ಮಾಡದಿರಿ. ಪ್ರವಾಹ ಅಥವಾ ವೇಗವಾಗಿ ಚಲಿಸುವ ನದಿಗಳನ್ನು, ಹೊಳೆಗಳನ್ನು ಎಂದಿಗೂ ದಾಟಬೇಡಿ. ನದಿ ಜಲಪಾತಗಳು ಮಳೆಗಾಲದಲ್ಲಿ ರಮ್ಯ ಮನೋಹರ, ಆದರೆ ಅಷ್ಟೇ ಅಪಾಯಕಾರಿ. ಪ್ರವಾಸ ಟ್ರೆಕಿಂಗ್ ಸಂದರ್ಭದಲ್ಲಿ ಸುರಕ್ಷತೆ ನಿಮ್ಮ ಆದ್ಯತೆಯಾಗಿರಲಿ. ಮಳೆಗಾಲದ ಸುಂದರ ಕೊಡಗು ಸುರಕ್ಷತೆಯೊಂದಿಗೆ. ಪ್ರಕಟಣೆ.

0: ಜಲಪಾತಗಳು, ಪ್ರೇಕ್ಷಣೀಯ ಸ್ಥಳಗಳಲ್ಲಿ, ಅಪಾಯಕಾರಿಯಾದ ಜಾಗಗಳಲ್ಲಿ ನಿಂತು ಫೋಟೋ ವಿಡಿಯೋ ತೆಗೆಯುವ ದುಸ್ಸಾಹಸಗಳನ್ನು ಯಾವುದೇ ಕಾರಣಕ್ಕೂ ಮಾಡದಿರಿ. ಪ್ರವಾಹ ಅಥವಾ ವೇಗವಾಗಿ ಚಲಿಸುವ ನದಿಗಳನ್ನು, ಹೊಳೆಗಳನ್ನು ಎಂದಿಗೂ ದಾಟಬೇಡಿ. ನದಿ ಜಲಪಾತಗಳು ಮಳೆಗಾಲದಲ್ಲಿ ರಮ್ಯ ಮನೋಹರ, ಆದರೆ ಅಷ್ಟೇ ಅಪಾಯಕಾರಿ. ಪ್ರವಾಸ ಟ್ರೆಕಿಂಗ್ ಸಂದರ್ಭದಲ್ಲಿ ಸುರಕ್ಷತೆ ನಿಮ್ಮ ಆದ್ಯತೆಯಾಗಿರಲಿ. ಮಳೆಗಾಲದ ಸುಂದರ ಕೊಡಗು ಸುರಕ್ಷತೆಯೊಂದಿಗೆ. ಪ್ರಕಟಣೆ ಜಿಲ್ಲಾಡಳಿತ ಹಾಗೂ ಪ್ರವಾಸೋದ್ಯಮ ಇಲಾಖೆ, ಕೊಡಗು ಜಿಲ್ಲೆ.
1: ಇದೀಗ ಅತಿ ಕಡಿಮೆ ಬೆಲೆಯಲ್ಲಿ ಉತ್ತಮ ಗುಣಮಟ್ಟದ ಪ್ರಸಿದ್ಧ ಬ್ರಾಂಡೆಡ್ ಕಂಪನಿಗಳ ಟೈಲ್ಸ್, ಗ್ರಾನೈಟ್, ಸ್ಯಾನಿಟರಿ, ಬಾತ್ರೂಮ್ ಫಿಟ್ಟಿಂಗ್ಸ್ ನಮ್ಮ ಬೈಲಕುಪ್ಪೆಯಲ್ಲಿರುವ ಸಿಜೆ ಬಿಲ್ಡ್ವೇರ್ ನಲ್ಲಿ.
2: 300ಕ್ಕೂ ಅಧಿಕ ಡಿಸೈನ್ಸ್ ನ ಟೈಲ್ಸ್ ನ ಅತಿ ದೊಡ್ಡ ಶೋರೂಮ್ ಸಿಜೆ ಬಿಲ್ಡ್ವೇರ್. ಸಿಜೆ ಬಿಲ್ಡ್ವೇರ್ ಬೈಲಕುಪ್ಪೆ, ಕುಶಾಲ್ ನಗರ, ಆಲ್ಸೋ ಅಟ್ ಇರಿಟಿ, ಕಣ್ಣೂರ್, ಚಿರುಪುಯ, ಬೆಳ್ಳರಿಕುಂ, ನೀಲೇಶ್ವರಂ. ಸಿಜೆ ಬಿಲ್ಡ್ವೇರ್, ಟ್ರಸ್ಟ್ ದ ಲೆಗಸಿ.
3: ಅಂದದ ರೂಪಿಗೆ ಚಂದದ ವಿನ್ಯಾಸ. ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ
4: ಶಾರದಾ ಜುವೆಲ್ಲರ್ಸ್, ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು.
5: ರೀ, ಒಂದ್ ವಾರದಿಂದ ಕರೆಂಟ್ ಇಲ್ಲ. ವಾಷಿಂಗ್ ಮಿಷಿನ್, ಯು ಪಿ ಎಸ್ ಯಾವ್ದು ವರ್ಕ್ ಆಗ್ತಾ ಇಲ್ಲ. ಜನರೇಟರ್ ತಗೊಂಡ್ಬಿಡೋಣವಾ?
6: ಇವತ್ತೇ ಮಡಿಕೇರಿಯ ಭಾರತ್ ಹೋಂಡಾದಲ್ಲಿ ಪ್ರಸಿದ್ಧ ಹೋಂಡಾ ಕಂಪನಿಯ ಜನರೇಟರ್ ತಗೊಳ್ಳೋಣ. 0% ಇಂಟ್ರೆಸ್ಟ್ ನಲ್ಲಿ ಸುಲಭ ಕಂತಿನ ಇಎಂಐ ಮೂಲಕ ಸಾಲ ಸೌಲಭ್ಯನೂ ಇದೆ. ಭಾರತ್ ಹೋಂಡಾ, ಹಿಲ್ ರೋಡ್, ಮಡಿಕೇರಿ.
7: ಭಾರತ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಮಾನ್ಸೂನ್ ಮೆಗಾ ಡಿಸ್ಕೌಂಟ್ ಸೇಲ್.
8: ಎಲ್ಇಡಿ ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್, ಕ್ಲೋತ್ ಡ್ರೈಯರ್, ವಾಟರ್ ಹೀಟರ್, ರೂಮ್ ಹೀಟರ್, ಯಾವುದೇ ಎಲೆಕ್ಟ್ರಾನಿಕ್ ವಸ್ತುಗಳ ಖರೀದಿಗೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ.
7: ಅಪ್ ಟು 40% ಕ್ಯಾಶ್ ಬ್ಯಾಕ್ ಆಫರ್.
8: ಭಾರತ್ ಎಲೆಕ್ಟ್ರಾನಿಕ್ಸ್, ಹಿಲ್ ರೋಡ್, ಮಡಿಕೇರಿ.
9: ಮುಳಿಯ ಸಿಲ್ವರ್ ಮ್ಯಾರಥಾನ್ 2026. 90 ದಿನಗಳ ಮೆಗಾ ಸಿಲ್ವರ್ ಉತ್ಸವ. ಜೂನ್ 15 ಸೆಪ್ಟೆಂಬರ್ 14 5,000 ಮೇಲ್ಪಟ್ಟ ಖರೀದಿಗೆ ಅತ್ಯಾಕರ್ಷಕ ಬಹುಮಾನಗಳು. ಹಳೆಯ ಬೆಳ್ಳಿಯ ಆಭರಣಗಳನ್ನು ಎಕ್ಸ್ಚೇಂಜ್ ಮಾಡುವ ಅವಕಾಶ. ಎಲ್ಲಾ ಸಂದರ್ಭದಲ್ಲೂ ಸೈ ಎನಿಸುವ ಕಲೆಕ್ಷನ್ಸ್. ಮುಳಿಯ ಗೋಲ್ಡ್ ಅಂಡ್ ಡೈಮಂಡ್ಸ್, ಮುಳಿಯ ಸಿಲ್ವೇರಿಯಾ, ಮಡಿಕೇರಿ, ಗೋಣಿಗೊಪ್ಪಲು, ಸೋಮವಾರಪೇಟೆ, ಪುತ್ತೂರು, ಬೆಳ್ತಂಗಡಿ, ನೆಲ್ಯಾಡಿ, ಬೆಂಗಳೂರು.
10: ಕೊಡಗು ಕುಶಾಲ್ ನಗರ ಸುತ್ತಮುತ್ತ ಇರೋ ಎಲ್ಲಾ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಈ ಒಂದು ನಂಬರ್ ನ ನೋಟ್ ಮಾಡ್ಕೊಳ್ಳಿ. ಯಾಕಂದ್ರೆ ರೆಸಾರ್ಟ್ ಮತ್ತೆ ಡೇ ಔಟ್ ಅಂತ ಬೆಂಗಳೂರು ಮೈಸೂರು ಹೋಗೋರ್ಗೆ ಕೊಡಗು ಕುಶಾಲ್ ನಗರದ ಸಿಪಾಯಿ ರೆಸಾರ್ಟ್ ನಲ್ಲಿ ಜಸ್ಟ್ 999 ಡೇ ಔಟ್ ಅಂದ್ರೆ ಬೆಳಿಗ್ಗೆ 9-5 ಮತ್ತೊಂದು 3-10 ತನಕ ಅಂತ ಎರಡು ಬೆಸ್ಟ್ ಪ್ಯಾಕೇಜ್ ಗಳನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇದರಲ್ಲಿ ನಿಮ್ಗೆ ಅನ್ಲಿಮಿಟೆಡ್ ಊಟ, ಅನ್ಲಿಮಿಟೆಡ್ ಆಟ ಅಂತ ಪ್ರತಿಯೊಂದು ಇರುತ್ತೆ. ಹೆಚ್ಚಿನ ಮಾಹಿತಿಗಾಗಿ ಈ ದೂರವಾಣಿ ಸಂಖ್ಯೆಗೆ ಸಂಪರ್ಕಿಸಿ 9591424242.
11: ಪ್ರತಿ ಸಂಭ್ರಮದಲ್ಲೂ ಮಿನುಗುವ ನಕ್ಷತ್ರವಾಗಿ ಲಿಯೋರಾದ ಡೈಮಂಡ್ ಆಭರಣಗಳಿಂದ ಲಿಯೋರಾ ಡೈಮಂಡ್ಸ್, ಕುಶಾಲನಗರ, ಗೋಣಿಕೊಪ್ಪಲ್ ಮತ್ತು ಪಿರಿಯಾಪಟ್ಟಣ.
12: ಈಗ ನೀವು ನಿಮ್ಮ ಮೆಚ್ಚಿನ ಮಾರುತಿ ನೆಕ್ಸಾ ವಾಹನಗಳ ಬುಕಿಂಗ್ ಮತ್ತು ಸರ್ವಿಸ್ ಗಾಗಿ ಬೇರೆಲ್ಲೂ ಹೋಗಬೇಕಾಗಿಲ್ಲ. ನಿಮ್ಮ ಮನೆ ಬಾಗಿಲಲ್ಲೇ ಈಗ ಎಲ್ಲವೂ ಲಭ್ಯವಿದೆ.
6: ಹೌದು, ಇದೀಗ ಮಾಂಡವಿ ಮೋಟಾರ್ಸ್ ನೆಕ್ಸಾ ಅವರ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಕೊಡಗಿನ ಗೋಣಿಕೊಪ್ಪ, ಸೋಮವಾರಪೇಟೆ ಹಾಗೂ ಕುಶಾಲ ನಗರದಲ್ಲಿ.
12: ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಆಗಿ ಸಂಪರ್ಕಿಸಿ ಕವನ್ 9606017186.
13: ನೆಕ್ಸಾ.
14: ನಾನು ಇದುವರೆಗೆ ಈ ಟೇಸ್ಟ್ ನಲ್ಲಿ ನಾಟಿ ಸ್ಟೈಲ್ ಫುಡ್ ತಿಂದೇ ಇಲ್ಲ. ವಾವ್, ಸೂಪರ್ ಸೂಪರ್ ಟೇಸ್ಟ್ ರೀ.
6: ಹೌದು, ಈ ರಾಗಿ ಮುದ್ದೆ, ಈ ನಾಟಿ ಕೋಳಿ ಸಾರಂತೂ ಸೂಪರ್.
15: ಹೋಟೆಲ್ ಗ್ರೀನ್ಸ್ ನಾಟಿ ಸ್ಟೈಲ್ ನ ನಾಟಿ ಕೋಳಿ, ನಾಟಿ ಮಟನ್, ಎಲ್ಲಾ ಐಟಮ್ಸ್, ಮಟನ್ ಸೂಪ್, ಬೋಟಿ, ಮಟನ್ ಚಾಪ್ಸ್, ಮಟನ್ ಅಂಡ್ ಚಿಕನ್ ಬಿರಿಯಾನಿ ಟೇಸ್ಟ್ ಅಂತೂ ಹೇಳೋಕೆ ಆಗಲ್ಲ. ಬಾಯಲ್ಲಿ ನೀರ್ ಬರುತ್ತೆ.
16: ಹೋಟೆಲ್ ಗ್ರೀನ್ಸ್ ನಾಟಿ ಸ್ಟೈಲ್, ಹೊಸ ತಾಲೂಕು ಕಚೇರಿ ಸಮೀಪ, ಕಾನ್ವೆಂಟ್ ಜಂಕ್ಷನ್, ಮಡಿಕೇರಿ.
6: ISO 9001:2015 ಪ್ರಮಾಣಿತ ಬಿಟ್ಟಂಗರದ ಗ್ರೀನ್ಸ್ ಫರ್ನಿಚರ್ ನಲ್ಲಿ ಮೆಗಾ ಓಣಂ ಆಫರ್.
17: ಕಾರ್ನರ್ ಸೋಫಾ 15,900 rupees,
6: ಡೈನಿಂಗ್ ಟೇಬಲ್ 6 chair ಸೆಟ್ 16,900 rupees,
17: 3-door ವಾರ್ಡ್ರೋಬ್ 9,500 rupees,
6: ಕ್ವೀನ್ ಸೈಜ್ ಕಾಟ್ 14,900 rupees.
17: ನಾರ್ತ್ ಕೇರಳಾಸ್ ಬಿಗ್ಗೆಸ್ಟ್ ಫರ್ನಿಚರ್ ಮ್ಯಾನುಫ್ಯಾಕ್ಚರರ್, ಗ್ರೀನ್ಸ್ ಫರ್ನಿಚರ್, ಬಾಳುಗೋಡು ಜಂಕ್ಷನ್, ಬಿಟ್ಟಂಗಾಲ.
18: ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು
19: ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸ್ಯಾನ್ ಸಿಟಿ. ಸ್ಯಾನ್ ಸಿಟಿ ಅರ್ಪಿಸುತ್ತಿದೆ ಸ್ಯಾನ್ ಸಿಟಿ ನ್ಯೂ ಟೌನ್. ಅಂತಾರಾಷ್ಟ್ರೀಯ ಗುಣಮಟ್ಟದಲ್ಲಿ ಅಭಿವೃದ್ಧಿಪಡಿಸಿದ ಸೈಟ್ಗಳು, ಎಲ್ಲಾ ಆಧುನಿಕ ಮೂಲಭೂತ ಸೌಕರ್ಯಗಳೊಂದಿಗೆ ಸಿದ್ಧಗೊಂಡಿದೆ. ಪಾರ್ಕ್, ಎಸ್ಟಿಪಿ, ಕ್ಲಬ್ ಹೌಸ್, ಇನ್ಫಿನಿಟಿ ಸ್ವಿಮ್ಮಿಂಗ್ ಪೂಲ್, ನ್ಯಾಷನಲ್ ಹೈವೇಯಿಂದ 100 meters ದೂರದಲ್ಲಿ ಬ್ಯಾಂಕ್ ಸಾಲ ಸೌಲಭ್ಯ. ವೀಕ್ಷಿಸಿ, ಪರೀಕ್ಷಿಸಿ, ಖರೀದಿಸಿ, ಅದೇ ದಿನ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ. ಕಾಲ್ ಮಾಡಿ 9243002424.
13: ಸುದ್ದಿ ಸಮಾಚಾರ ಓದಿಂಡುಳ್ಳೋ ಮಲ್ಲೆಂಗಡ, ಜಾಗೃತಿ ಅಯ್ಯಪ್ಪ. ಸಚಿವ ಪಿಎಂ ನರೇಂದ್ರ ಸ್ವಾಮಿಯವು ಇಂದು ಭಾಗಮಂಡಲ ಭಗಂಡೇಶ್ವರ ತೀರಿಕೆ ಪಿಂಜ ತಲಕಾವೇರಿಕೆ ಪೋಯಿತು, ಪೂಜೆ ಒಪ್ಪಚಟ್ಟಿತು. ಅಲ್ಲಿಂಜ ತಕ್ಕ ಪರಂದ ಅವು ನಾಡುಗ ಜೀವಜಲ ಕೊಡುಪ ಕಾವೇರಮ್ಮರ ಆಶೀರ್ವಾದ ನುಂಡು ಏರ ಮಳೆ ಅಪ್ಪನಕ್ಕೆ ಆಯಿತು. ಇಡೀ ದಕ್ಷಿಣ ಭಾರತತ್ರ ಎಲ್ಲ ರಾಜ್ಯಕ್ಕೆ ಕುಡಿಪ ನೀರು ಪಿಂಜ ಬೊಳೆಕ್ಕೆ ಅನುಕೂಲ ಅಪ್ಪನಕ್ಕೆ ಆಡು. ಕನ್ನಂಬಾಡಿ ಕಟ್ಟೆ 105 ದುಂಬಿತು, ಇನ್ನು 19 ನೀರು ದುಂಬಕ್ಕೆ ಬಾಕಿ ಉಂಡಿಂದು ಎಣ್ಣಚ್ಚಿ. ಅಲ್ಲಿಂಜ ಮಂಗಳೂರು ರೋಡರ ಮದೆನಾಡರ ಪಕ್ಕ ಕರ್ತೋಜಿ ಬರೇ ಕೊಡುಂದ ಜಾಗಕ್ಕೆ ಪೋಯಿ ನೋಟುಚಿ. ಕೊಡಗು ವೈದ್ಯಕೀಯ ವಿಜ್ಞಾನತ್ರ ಸಂಸ್ಥೆ ಬೋಧಕ ಆಸ್ಪತ್ರೆ ಪಿನ ಜಿಲ್ಲಾ ಆರೋಗ್ಯ ಪಿನ ಕುಟುಂಬ ಕಲ್ಯಾಣ ಇಲಾಖೆ ರಾಧನೆಯಲ್ಲಿ ಸ್ತನ್ಯಪಾನ ಸಪ್ತಾಹ ಕಾರ್ಯಕ್ರಮ ಇಂದು ಆಸ್ಪತ್ರೆಯ ಮಕ್ಕಳ ವಿಭಾಗದಲ್ಲಿ ನಡೆದಿತು. ಈ ನರತ ಸಮುದಾಯ ವೈದ್ಯಶಾಸ್ತ್ರ ವಿಭಾಗದ ಮುಖ್ಯಸ್ಥ ಉಪಾಧ್ರಿಯಾನ ಡಾಕ್ಟರ್ ರಾಮಚಂದ್ರ ಕಾಮತ ಉತಕ್.

ಕೆಳಗಡೆ ಗಮನಿಸಿ, ನಾಳೆ ಸಂಜೆ 6:50 ಬೆಂಗಳೂರು ಕೇಂದ್ರದಿಂದ ಹಲೋ ಕೃಷಿರಂಗ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ವಿಷಯ: ಕಾಫಿ ಕೃಷಿಯಲ್ಲಿ ಪುನರುತ್ಪಾದಕ ಬೇಸಾಯ ಕ್ರಮಗಳು. ಭಾಗವಹಿಸುತ್ತಾರೆ ಡಾಕ್ಟರ್ ರುದ್ರಗೌಡ, ಸಿಎಸ್ ವಿಜ್ಞಾನಿಗಳು ಮತ್ತು ಮುಖ್ಯಸ್ಥರು, ಬೇಸಾಯ ಶಾಸ್ತ್ರ ವಿಭಾಗ, ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆ, ಬಾಳೆಹೊನ್ನೂರು.

ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 7:34 ಆಗಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ.

0: ಆಕಾಶವಾಣಿ ಸಮಯ 7:34 ಏಗವೊಂದು ಪ್ರಕಟಣೆ, ನಂತರ 7:35 ಸರಿಯಾಗಿ ಕನ್ನಡದಲ್ಲಿ ವಾರ್ತೆಗಳು.
1: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಶ್ರೀದೇವಿ ದಿನೇಶ್. ಮುಖ್ಯಾಂಶಗಳು. ತೆರಿಗೆ ಮತ್ತು ಇತರ ಕಾನೂನುಗಳ ತಿದ್ದುಪಡಿ ಮಸೂದೆ 2026ಕ್ಕೆ ಲೋಕಸಭೆ ಅಂಗೀಕಾರ. ರಾಷ್ಟೀಯ ಜೈವಿಕ ಇಂಧನ ಯೋಜನೆ ಗೋಬರ್ ಧನ್ಗೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ. ಮುಂಬೈನಲ್ಲಿಂದು ಬ್ರಿಕ್ಸ್ ವೇವ್ ಬಜಾರ್ಗೆ ಚಾಲನೆ. 500ಕ್ಕೂ ಹೆಚ್ಚು ಪ್ರತಿನಿಧಿಗಳು ಭಾಗಿ. 20 ವರ್ಷದೊಳಗಿನವರ ವಿಶ್ವ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್, ಮೂವರು ಭಾರತೀಯ ಅಥ್ಲೀಟ್ಗಳು ಫೈನಲ್ಗೆ. ವಾರ್ತೆಗಳ ವಿವರ. ಲೋಕಸಭೆಯು ತೆರಿಗೆ ಮತ್ತು ಇತರ ಕಾನೂನುಗಳ ತಿದ್ದುಪಡಿ ಮಸೂದೆ 2026ನ್ನು ಅಂಗೀಕರಿಸಿದೆ. ಈ ಮಸೂದೆಯು ಪಾವತಿ ಮತ್ತು ಇತ್ಯರ್ಥ ವ್ಯವಸ್ಥೆಗಳ ಕಾಯ್ದೆ 2007, ಆದಾಯ ತೆರಿಗೆ ಕಾಯ್ದೆ 2025 ಮತ್ತು ಹಣಕಾಸು ಕಾಯ್ದೆ 2026ಕ್ಕೆ ತಿದ್ದುಪಡಿ ತರಲು ಪ್ರಯತ್ನಿಸುತ್ತದೆ. ಈ ಮಸೂದೆಯು ಈ ವರ್ಷದ ಜೂನ್ 5ರಂದು ಹೊರಡಿಸಲಾದ ಆದಾಯ ತೆರಿಗೆ ತಿದ್ದುಪಡಿ ಸುಗ್ರೀವಾಜ್ಞೆ 2026ನ್ನು ಬದಲಾಯಿಸುತ್ತದೆ. ಬಾಹ್ಯ ಆರ್ಥಿಕ ಆಘಾತಗಳ ಪರಿಣಾಮವನ್ನು ತಗ್ಗಿಸುವುದು, ದೇಶೀಯ ಆರ್ಥಿಕತೆಯಲ್ಲಿ ಸ್ಥಿರತೆಯನ್ನು ಖಚಿತಪಡಿಸುವುದು ಮತ್ತು ಕಾಯ್ದೆಯ ಕೆಲವು ನಿಬಂಧನೆಗಳನ್ನು ತಿದ್ದುಪಡಿ ಮಾಡುವ ಮೂಲಕ ಚಾಲ್ತಿಯಲ್ಲಿರುವ ಜಾಗತಿಕ ಪರಿಸ್ಥಿತಿಗಳಿಂದ ಪ್ರಭಾವಿತವಾಗಿರುವ ಪ್ರಮುಖ ವಲಯಗಳನ್ನು ಬೆಂಬಲಿಸುವ ಉದ್ದೇಶದಿಂದ ಈ ಸುಗ್ರೀವಾಜ್ಞೆಯನ್ನು ಹೊರಡಿಸಲಾಗಿದೆ. ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಮಸೂದೆಯನ್ನು ಮಂಡಿಸಿದರು. ಈ ಮಸೂದೆಯು ವಿದೇಶಿ ಸಾಂಸ್ಥಿಕ ಹೂಡಿಕೆದಾರರು ಮತ್ತು ಅಂತಾರಾಷ್ಟೀಯ ಹಣಕಾಸು ವ್ಯವಹಾರ ಇತ್ಯರ್ಥ ಬ್ಯಾಂಕ್ ಅನ್ನು ಸರ್ಕಾರಿ ಭದ್ರತೆಗಳಲ್ಲಿನ ಹೂಡಿಕೆಗಳ ಮೇಲೆ ಗಳಿಸಿದ ಬಡ್ಡಿಯ ಮೇಲೆ ಆದಾಯ ತೆರಿಗೆ ಪಾವತಿಸುವುದರಿಂದ ವಿನಾಯಿತಿ ನೀಡುತ್ತದೆ. ಈ ವರ್ಷದ ಏಪ್ರಿಲ್ 1ರಂದು ಅಥವಾ ನಂತರ ಉಂಟಾಗುವ ಆದಾಯಕ್ಕೆ ವಿನಾಯಿತಿ ಅನ್ವಯಿಸುತ್ತದೆ. ಈ ಹಿಂದೆ ಆದಾಯ ತೆರಿಗೆ ಕಾಯ್ದೆಯಡಿಯಲ್ಲಿ ಬಡ್ಡಿ ಆದಾಯಕ್ಕೆ ಶೇಕಡ 20, ಅಲ್ಪಾವಧಿಯ ಬಂಡವಾಳ ಲಾಭಕ್ಕೆ ಶೇಕಡ 30 ಮತ್ತು ದೀರ್ಘಾವಧಿಯ ಬಂಡವಾಳ ಲಾಭಕ್ಕೆ ಶೇಕಡ 12.5 ತೆರಿಗೆ ವಿಧಿಸಲಾಗುತ್ತಿತ್ತು. ಕೇಂದ್ರ ಸಚಿವ ಸಂಪುಟ ಇಂದು 23,731 ಕೋಟಿ ರೂಪಾಯಿಗಳ ಒಟ್ಟು ವೆಚ್ಚದ ರಾಷ್ಟೀಯ ಜೈವಿಕ ಇಂಧನ ಯೋಜನೆ ಗೋಬರ್ ಧನ್ ಅನ್ನು ಅನುಮೋದಿಸಿದೆ. ಈ ಕುರಿತು ನವದೆಹಲಿಯಲ್ಲಿ ಇಂದು ಮಾಧ್ಯಮಗಳಿಗೆ ಮಾಹಿತಿ ನೀಡಿದ ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಸಚಿವ ಅಶ್ವಿನಿ ವೈಷ್ಣವ್, ಈ ಯೋಜನೆ 1.5 ಲಕ್ಷ ಉದ್ಯೋಗಗಳನ್ನು ಸೃಷ್ಟಿಸುತ್ತದೆ. ಗೋಬರ್ ಧನ್ ಭಾರತದ ಶುದ್ದ ಇಂಧನ ಪ್ರಯಾಣದಲ್ಲಿ ಒಂದು ನಿರ್ಣಾಯಕ ಮೈಲುಗಲ್ಲನ್ನು ಗುರುತಿಸುತ್ತದೆ. ಇದು ದೇಶದ ಹೇರಳವಾದ ಕೃಷಿ ತ್ಯಾಜ್ಯ, ದರದ ಸಗಣಿ, ಮಣ್ಣು, ಸಾವಯವ ತ್ಯಾಜ್ಯ ಮತ್ತು ಇತರ ಜೀವರಾಶಿ ಸಂಪನ್ಮೂಲಗಳನ್ನು ಶುದ್ದ ಇಂಧನ, ಸಾವಯವ ಗೊಬ್ಬರ, ಗ್ರಾಮೀಣ ಆದಾಯ ಮತ್ತು ರಾಷ್ಟೀಯ ಆರ್ಥಿಕ ಮೌಲ್ಯವಾಗಿ ಪರಿವರ್ತಿಸುತ್ತದೆ ಎಂದು ತಿಳಿಸಿದರು. ಈ ಯೋಜನೆಯು 2026-27ರಿಂದ 2035-36ರವರೆಗೆ ಜಾರಿಗೆಯಲ್ಲಿರಲಿದೆ. ಭಾರತದ ಭವಿಷ್ಯದ ಇಂಧನ ಮಿಶ್ರಣದ ಪ್ರಮುಖ ಆಧಾರಸ್ತಂಭವಾಗಿ ಜೈವಿಕ ಅನಿಲವನ್ನು ಸ್ಥಾಪಿಸುತ್ತದೆ. ದೇಶೀಯ ಜೈವಿಕ ಅನಿಲ ಸಿಪಿಜಿ ಉತ್ಪಾದನೆಯನ್ನು ಸುಮಾರು 10 ಪಟ್ಟು ಹೆಚ್ಚಿಸುವುದು, ದೊಡ್ಡ ಪ್ರಮಾಣದ ಖಾಸಗಿ ಹೂಡಿಕೆಯನ್ನು ಸಜ್ಜುಗೊಳಿಸುವುದು ಮತ್ತು ದೇಶಾದ್ಯಂತ ಜೈವಿಕ ಆರ್ಥಿಕತೆಯನ್ನು ಸೃಷ್ಟಿಸುವುದು ಈ ಯೋಜನೆಯ ಗುರಿಯಾಗಿದೆ ಎಂದು ವಿವರಿಸಿದರು. ಆರ್ಥಿಕ ವ್ಯವಹಾರಗಳ ಸಂಪುಟ ಸಮಿತಿಯು ಗುವಾಹಟಿಯ ಬಳಿಯ ಬೈಹರ ಚರಿಯಾಲಿಯಿಂದ ಅಸ್ಸಾಂನ ರಾಷ್ಟೀಯ ಹೆದ್ದಾರಿ 15ರ ಉದ್ದಕ್ಕೂ ತೇಜ್ಪುರದವರೆಗೆ 4 ಪಥದ ಹೆದ್ದಾರಿಯ ನಿರ್ಮಾಣಕ್ಕೆ ಅನುಮೋದನೆ ನೀಡಿದೆ. 8,970 ಕೋಟಿ ರೂಪಾಯಿ ವೆಚ್ಚದಲ್ಲಿ 135.87 ಕಿಲೋಮೀಟರ್ಗಳವರೆಗೆ ರಸ್ತೆ ವಿಸ್ತರಣೆ ಮಾಡಲಾಗುತ್ತದೆ.

0: ಎಂದು ಸಚಿವ ಅಶ್ವಿನಿ ವೈಷ್ಣವ್ ತಿಳಿಸಿದರು. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆಯಡಿ ದೇಶದಲ್ಲಿ 50 ಲಕ್ಷಕ್ಕೂ ಹೆಚ್ಚು ಕುಟುಂಬಗಳು ಪ್ರಯೋಜನ ಪಡೆದಿವೆ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ನವದೆಹಲಿಯಲ್ಲಿ ನಡೆದ ಸಿಐಐ ಅಂತಾರಾಷ್ಟೀಯ ಇಂಧನ ಸಮ್ಮೇಳನ ಮತ್ತು ಪ್ರದರ್ಶನ ಉದ್ದೇಶಿಸಿ ಮಾತನಾಡಿದ ಅವರು, ಈ ಯೋಜನೆಯಡಿ 19 ಲಕ್ಷ ಕುಟುಂಬಗಳು ಶೂನ್ಯ ವಿದ್ಯುತ್ ಬಿಲ್ ಪಡೆಯುತ್ತಿದ್ದು 12 ಲಕ್ಷಕ್ಕೂ ಹೆಚ್ಚು ಕುಟುಂಬಗಳು ಹೆಚ್ಚುವರಿ ವಿದ್ಯುತ್ ಮಾರಾಟದಿಂದ 421 ಕೋಟಿ ರೂಪಾಯಿ ಆದಾಯ ಗಳಿಸಿವೆ ಎಂದು ತಿಳಿಸಿದರು. 2030 ವೇಳೆಗೆ ಭಾರತ 500 ಗಿಗಾವ್ಯಾಟ್ಗಳ ಗುರಿ ಸಾಧಿಸುವ ಹಾದಿಯಲ್ಲಿದೆ ಎಂದ ಅವರು, ವಲಯದ ಸವಾಲುಗಳನ್ನು ಎದುರಿಸಲು ಮತ್ತು ಹೊಸ ಅವಕಾಶಗಳನ್ನು ಅನುಸರಿಸಲು ಉದ್ಯಮದ ಪಾಲುದಾರರೊಂದಿಗೆ ನಿಕಟ ಸಂವಾದ ನಡೆಸುವ ಸರ್ಕಾರದ ಬದ್ದತೆಯನ್ನು ಪುನರುಚ್ಚರಿಸಿದರು. ಕ್ರಿಯಾಶೀಲ ಆರ್ಥಿಕತೆಗೆ ಪ್ರಮುಖ ಅಂತಾರಾಷ್ಟೀಯ ಮಾರುಕಟ್ಟೆಯಾದ ಬ್ರಿಕ್ಸ್ ವೇವ್ಸ್ ಬಜಾರ್ ಮುಂಬೈನಲ್ಲಿಂದು ಪ್ರಾರಂಭವಾಗಿದೆ. ಬ್ರಿಕ್ಸ್ ಸದಸ್ಯ ಮತ್ತು ಪಾಲುದಾರ ರಾಷ್ಟಗಳ 500ಕ್ಕೂ ಹೆಚ್ಚು ಪ್ರತಿನಿಧಿಗಳನ್ನು ಇದು ಒಟ್ಟುಗೂಡಿಸಿದೆ. 2 ದಿನಗಳ ಕಾರ್ಯಕ್ರಮವನ್ನು ಮಹಾರಾಷ್ಟ ಸಾಂಸ್ಕೃತಿಕ ಸಚಿವ ಆಶೀಶ್ ಶೆರಾರ್, ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಸಚಿವಾಲಯದ ಕಾರ್ಯದರ್ಶಿ ಚಂಚಲ್ ಕುಮಾರ್ ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಸಚಿವ ಆಶೀಶ್ ಶೆರಾರ್, ಭಾರತ ಇಂದು ವಿಶ್ವಗುರು ಸ್ಥಾನವನ್ನು ಮರಳಿ ಪಡೆಯುತ್ತಿದೆ. ಈ ಪ್ರಯಾಣದ ಪ್ರಮುಖ ಸ್ತಂಭಗಳಲ್ಲಿ ಆರ್ಥಿಕತೆಯೂ ಒಂದಾಗಿದೆ ಎಂದು ಹೇಳಿದರು. ಬ್ರಿಕ್ಸ್ ವೇವ್ ಬಜಾರ್ ಮೂಲಕ ಕಲೆ ಮತ್ತು ತಂತ್ರಜ್ಞಾನದ ನಡುವಿನ ಗಡಿಗಳು ಕರಗುತ್ತವೆ, ಜಾಗತಿಕ ಸೃಜನಶೀಲ ಆರ್ಥಿಕತೆಯ ಭವಿಷ್ಯವನ್ನು ರೂಪಿಸುತ್ತಿವೆ ಎಂದ ಅವರು, ಯುವ ಸೃಷ್ಟಿಕರ್ತರನ್ನು ಪ್ರೋತ್ಸಾಹಿಸಲು ಮತ್ತು ಅವರ ಪ್ರತಿಭೆಯನ್ನು ಪ್ರದರ್ಶಿಸಲು ವೇದಿಕೆ ಒದಗಿಸುವಂತೆ ಉದ್ಯಮಿಗಳನ್ನು ಒತ್ತಾಯಿಸಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ನೀಟ್ ಯುಜಿ ಪರೀಕ್ಷೆಯನ್ನ ಕಂಪ್ಯೂಟರ್ ಆಧಾರಿತ ಸ್ವರೂಪಕ್ಕೆ ಬದಲಾಯಿಸುವ ಬಗ್ಗೆ ಕೇಂದ್ರ ಸರ್ಕಾರ ಸಲ್ಲಿಸಿರುವ ಅಫಿಡವಿಟ್ಗೆ ಪ್ರತಿಕ್ರಿಯೆ ಸಲ್ಲಿಸುವಂತೆ ಅಖಿಲ ಭಾರತ ವೈದ್ಯಕೀಯ ಸಂಘಗಳ ಒಕ್ಕೂಟ ಸೇರಿದಂತೆ ಅರ್ಜಿದಾರರನ್ನು ಸುಪ್ರೀಂಕೋರ್ಟ್ ಕೇಳಿದೆ. ನ್ಯಾಯಮೂರ್ತಿಗಳಾದ ಪಿಎಸ್ ನರಸಿಂಹ ಮತ್ತು ಅಲೋಕ್ ಆರಾಧೆ ಅವರಿದ್ದ ನ್ಯಾಯಪೀಠ ಮುಂದಿನ ವಿಚಾರಣೆಯನ್ನ ಇದೇ 19ಕ್ಕೆ ನಿಗದಿಪಡಿಸಿದೆ. ನೀಟ್ ಯುಜಿ ಪರೀಕ್ಷೆಯನ್ನ ಕಂಪ್ಯೂಟರ್ ಆಧಾರಿತ ಸ್ವರೂಪದಲ್ಲಿ ಒಂದೇ ಹಂತದಲ್ಲಿ ಅಥವಾ ಜಂಟಿ ಪ್ರವೇಶ ಪರೀಕ್ಷೆಯಂತೆಯೇ 2 ಹಂತದ ಮಾದರಿಯಲ್ಲಿ ನಡೆಸುವ ಬಗ್ಗೆ ಪರಿಗಣಿಸುತ್ತಿರುವುದಾಗಿ ಕೇಂದ್ರ ಸರ್ಕಾರ ನ್ಯಾಯಾಲಯಕ್ಕೆ ತಿಳಿಸಿದೆ. ಪ್ರಶ್ನೆ ಪತ್ರಿಕೆ ಸೋರಿಕೆ ಮತ್ತು ವ್ಯವಸ್ಥಿತ ವೈಫಲ್ಯಗಳನ್ನು ತೊಡೆದುಹಾಕಲು ನೀಟ್ ಪರೀಕ್ಷೆ ನಡವಳಿಕೆಯ ಸಮಗ್ರ ಪರಿಷ್ಕರಣೆಯನ್ನು ಕೈಗೊಳ್ಳಲಾಗಿದೆ ಎಂದು ಕೇಂದ್ರ ಸರ್ಕಾರ ಹೇಳಿದೆ. 2013 ಮಾಜಿ ಸಹೋದ್ಯೋಗಿ ಮೇಲಿನ ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ ಬಾಂಬೆ ಹೈಕೋರ್ಟ್ ಇಂದು ತೆಹಲ್ಕಾ ಮಾಜಿ ಸಂಪಾದಕ ತರುಣ್ ತೇಜ್ಪಾಲ್ ಅವರನ್ನು ದೋಷಿ ಎಂದು ತೀರ್ಪು ನೀಡಿದೆ. ಬಾಂಬೆ ಹೈಕೋರ್ಟ್ನ ಗೋವಾ ಪೀಠದ ನ್ಯಾಯಮೂರ್ತಿಗಳಾದ ನೀಲಾ ಗೋಖಲೆ ಮತ್ತು ಅಮಿತ್ ಜಮ್ಸಂದೇಕರ್ ಅವರಿದ್ದ ವಿಭಾಗೀಯ ಪೀಠ ತೇಜ್ಪಾಲ್ ಅವರನ್ನು ಭಾರತೀಯ ದಂಡ ಸಂಹಿತೆಯ ನಿಬಂಧನೆಗಳ ಅಡಿಯಲ್ಲಿ ದೋಷಿ ಎಂದು ತೀರ್ಪು ನೀಡಿದೆ. 2013 ನವೆಂಬರ್ನಲ್ಲಿ ಗೋವಾದಲ್ಲಿ ನಡೆದ ಥಿಂಕ್ ಫೆಸ್ಟ್ ಕಾರ್ಯಕ್ರಮದ ಸಂದರ್ಭದಲ್ಲಿ ತೇಜ್ಪಾಲ್ ಹೋಟೆಲ್ ಲಿಫ್ಟ್ನಲ್ಲಿ ತನ್ನ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದ್ದಾರೆ ಎಂದು ಮಾಜಿ ಸಹೋದ್ಯೋಗಿಯೊಬ್ಬರು ಆರೋಪಿಸಿದ್ದಾರೆ. 2021 ವಿಚಾರಣಾ ನ್ಯಾಯಾಲಯ ಅವರನ್ನು ಖುಲಾಸೆಗೊಳಿಸಿದ ನಂತರ ಗೋವಾ ಸರ್ಕಾರ ಹೈಕೋರ್ಟ್ನಲ್ಲಿ ತೀರ್ಪನ್ನು ಪ್ರಶ್ನಿಸಿತ್ತು. ಅಮೆರಿಕದ ಯೂಜಿನ್ನಲ್ಲಿ ನಡೆದ 20 ವರ್ಷದೊಳಗಿನವರ ವಿಶ್ವ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ನಲ್ಲಿ ಭಾರತದ ಜಾವೆಲಿನ್ ಎಸೆತಗಾರರಾದ ಆಶೀಶ್ ಯಾದವ್ ಮತ್ತು ಟಿ ಧರಣಿಧರನ್ ಹಾಗೂ ಡಿಸ್ಕಸ್ ಎಸೆತಗಾರ ಅಮಾನತ್ ಕಾಂಬೋಜಿ ತಮ್ಮ ವಿಭಾಗಗಳಲ್ಲಿ ಫೈನಲ್ ತಲುಪಿದ್ದಾರೆ. ಫೈನಲ್ ಪಂದ್ಯಗಳು ಭಾನುವಾರ ನಡೆಯಲಿವೆ. ಜಾರ್ಖಂಡ್ ಸಾರ್ವಜನಿಕ ಸೇವಾ ಆಯೋಗ ಮತ್ತು ಜಾರ್ಖಂಡ್ ಸಿಬ್ಬಂದಿ ಆಯ್ಕೆ ಆಯೋಗದ ಪರೀಕ್ಷೆಗಳಲ್ಲಿ ಅಕ್ರಮ ನಡೆದಿದೆ ಎಂದು ಆರೋಪಿಸಿ ಜಾರ್ಖಂಡ್ನಲ್ಲಿ ವಿದ್ಯಾರ್ಥಿಗಳು ನಡೆಸುತ್ತಿರುವ ಪ್ರತಿಭಟನೆ ಇಂದು 13ನೇ ದಿನಕ್ಕೆ ಕಾಲಿಟ್ಟಿದೆ. ವಿದ್ಯಾರ್ಥಿಗಳು ತಮ್ಮ ಬೇಡಿಕೆಗಳಿಗಾಗಿ ರಾಂಚಿಯ ಜೈಪಾಲ್ ಸಿಂಗ್ ಮುಂಡಾ ಕ್ರೀಡಾಂಗಣದಲ್ಲಿ ಪ್ರತಿಭಟನೆ ಮುಂದುವರೆಸಿದ್ದಾರೆ. ಏತನ್ಮಧ್ಯೆ ಈ ವಿಷಯವು ಮಳೆಗಾಲದ ಅಧಿವೇಶನದ ಆರಂಭಿಕ ದಿನದಂದು ಜಾರ್ಖಂಡ್ ವಿಧಾನಸಭೆಯ ಒಳಗೆ ಮತ್ತು ಹೊರಗೆ ಕೋಲಾಹಲಕ್ಕೆ ಕಾರಣವಾಯಿತು. ಈ ವಿಷಯದ ಬಗ್ಗೆ ಬಿಜೆಪಿ ಮತ್ತು ಎನ್ಡಿಎ ಶಾಸಕರು ವಿಧಾನಸಭೆ ಆವರಣದಲ್ಲಿ ಪ್ರತಿಭಟನೆ ನಡೆಸಿದರು. ಮುಖ್ಯಮಂತ್ರಿಗಳ ರಾಜೀನಾಮೆ ಮತ್ತು ಆರೋಪದ ಅಕ್ರಮಗಳ ಬಗ್ಗೆ ಸಿಬಿಐ ತನಿಖೆಗೆ ಒತ್ತಾಯಿಸಿದರು. ರಾಂಚಿ ಮತ್ತು ಲಕ್ನೋದಿಂದ ಇನ್ನೂ 5 ಆರೋಪಿಗಳು

0: ಅನ್ನು ಸಿಐಡಿ ಬಂಧಿಸಿದ್ದು, ಪ್ರಕರಣದಲ್ಲಿ ಇದುವರೆಗೆ ಒಟ್ಟು 19 ಆರೋಪಿಗಳನ್ನು ಬಂಧಿಸಲಾಗಿದೆ. ಪ್ರಾದೇಶಿಕ ಸೇನೆಯು ನಾಗರಿಕ ಸೈನಿಕ ಪರಿಕಲ್ಪನೆಯ ಜೀವಂತ ಪ್ರತಿರೂಪವಾಗಿದ್ದು, ದೇಶದ ಗಡಿ ರಕ್ಷಣೆ, ಆಂತರಿಕ ಭದ್ರತೆ ಹಾಗೂ ನೈಸರ್ಗಿಕ ವಿಕೋಪಗಳ ಸಂದರ್ಭದಲ್ಲಿ ಮಹತ್ವದ ಸೇವೆ ಸಲ್ಲಿಸುತ್ತಿದೆ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹೇಳಿದ್ದಾರೆ. ನವದೆಹಲಿಯಲ್ಲಿ ಪ್ರಾದೇಶಿಕ ಸೇನೆ ಕುರಿತ ರಕ್ಷಣಾ ಸಚಿವಾಲಯದ ಸಂಸದೀಯ ಸಲಹಾ ಸಮಿತಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಸುಮಾರು 44,400 ಸಿಬ್ಬಂದಿ ಮತ್ತು 59 ಘಟಕಗಳನ್ನು ಹೊಂದಿರುವ ಪ್ರಾದೇಶಿಕ ಸೇನೆ ಕೇರಳ ಪ್ರವಾಹ, ಒಡಿಶಾ ಚಂಡಮಾರುತ ಹಾಗೂ ಅಸ್ಸಾಂ ಪ್ರವಾಹದ ಸಂದರ್ಭದಲ್ಲಿ ಪರಿಹಾರ, ರಕ್ಷಣಾ ಮತ್ತು ವೈದ್ಯಕೀಯ ನೆರವು ಒದಗಿಸಿದೆ ಎಂದು ತಿಳಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ತೆರಿಗೆ ಮತ್ತು ಇತರ ಕಾನೂನುಗಳ ತಿದ್ದುಪಡಿ ಮಸೂದೆ 2026ಕ್ಕೆ ಲೋಕಸಭೆ ಅಂಗೀಕಾರ. ರಾಷ್ಟೀಯ ಜೈವಿಕ ಇಂಧನ ಯೋಜನೆ ಗೋಬರ್ ಧನ್ಗೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ. ಮುಂಬೈನಲ್ಲಿಂದು ಬ್ರಿಕ್ಸ್ ವೇವ್ ಬಜಾರ್ಗೆ ಚಾಲನೆ, 500ಕ್ಕೂ ಹೆಚ್ಚು ಪ್ರತಿನಿಧಿಗಳು ಭಾಗಿ. 20 ವರ್ಷದೊಳಗಿನವರ ವಿಶ್ವ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್, 3 ಭಾರತೀಯ ಅಥ್ಲೀಟ್ಗಳು ಫೈನಲ್ಗೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05ಕ್ಕೆ.
1: ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 7:45:25.
2: ಬೆಳಿಗ್ಗೆ 4 ಗಂಟೆಗೆ ಪೇಪರ್ ಹಾಕೋ ಕೆಲಸ ಶುರು ಆಗುತ್ತೆ. ಮಳೆ ಇರಲಿ ಚಳಿ ಇರಲಿ, ರಸ್ತೆಯಲ್ಲಿ ಓಡಾಡೋದೇ ನಮ್ಮ ಜೀವನ ಆಗೋಯ್ತು.
3: ಬೇಸರ ಮಾಡ್ಕೋಬೇಡ, ಈಗ ನಮ್ಮ ತವರ ಸುರಕ್ಷತೆಗೆ ಕರ್ನಾಟಕ ಸರ್ಕಾರದ ವಿಶೇಷ ಯೋಜನೆ ಇದೆ. ದಿನಪತ್ರಿಕೆ ಮತ್ತು ಹಾಲು ವಿತರಣಾ ಕಾರ್ಮಿಕರ ಅಪಘಾತ ಪರಿಹಾರ ಮತ್ತು ವೈದ್ಯಕೀಯ ಸೌಲಭ್ಯ ಯೋಜನೆ.
4: 16-70 ವರ್ಷದ ಅರ್ಹ ಕಾರ್ಮಿಕರು ಇಂದೇ KSUWSSP.karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
5: ಫರ್ನಿಚರ್ಗಳ ಮೇಲೆ ಅಚ್ಚರಿ ಮೂಡಿಸುವ ಅತಿ ಕಡಿಮೆ ಬೆಲೆಯೊಂದಿಗೆ ಓಣಂ ಮೆಗಾ ಡಿಸ್ಕೌಂಟ್ ಸೇಲ್ ಆರಂಭಗೊಂಡಿದೆ ಸುನಿತಾ ಫರ್ನಿಚರ್ನಲ್ಲಿ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, ಸುಲಭ ಕಂತಿನ ಇಎಂಐ, ಅತ್ಯುತ್ತಮ ಕ್ವಾಲಿಟಿಯಲ್ಲಿ ಫರ್ನಿಚರ್ಗಳನ್ನು ಖರೀದಿಸಲು ಬನ್ನಿ ಸುನಿತಾ ಫರ್ನಿಚರ್, ಉಳಿಯಲ್ ಇರಿಟಿ, ತಾವಕ್ಕರ, ಕಣ್ಣೂರ್.
6: ಹಲೋ
7: ಹಲೋ ಪಪ್ಪ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಸೈಟ್ ತಗೊಂಡ್ಲಂತೆ.
6: ಹಾ, ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH 275 ಗೆ ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಅವರ ಸೈಟ್ ಅಂತೆ.
7: ಹೌದು ಪಪ್ಪ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆಯಂತೆ. ಕೇವಲ 6 ಲಾಕ್ ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ EMI ಮೂಲಕ ಕೊಟ್ಟರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.
6: ಸೈಟ್ ವಿಸಿಟ್ ಗಾಗಿ ಕಾಲ್ ಮಾಡಿ 9900090182.
8: ಮಾಪುಗ್ಲು ಸಮೀಪದ ಕೊಡಕೇರಿಯಲ್ಲಿರುವ ಹೆಸರಾಂತ ಬಿದ್ದಾಟಂಡ ಬುಟ್ಟಿಯಾಕದಲ್ಲಿ ವರ್ಷಂಪ್ರತಿಯಂತೆ ಸಾಂಪ್ರದಾಯಿಕ ನಾಟಿ ಓಟವನ್ನು ಇದೇ August 8 ಶನಿವಾರ ಮಧ್ಯಾಹ್ನ 2:30 ಗಂಟೆಗೆ ಏರ್ಪಡಿಸಲಾಗಿದೆ. ಸಾಂಪ್ರದಾಯಿಕ ಗಣೋದಿಯೊಂದಿಗೆ ಈ ನಾಟಿ ಓಟ ಆರಂಭವಾಗಲಿದ್ದು, ನಾಟಿ ನೀಡುವವರಿಗೆ, ಸಾರ್ವಜನಿಕರಿಗೆ, ಹೈಸ್ಕೂಲ್ ಮತ್ತು ಕಾಲೇಜ್ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಹಾಗೂ ಪ್ರಾಥಮಿಕ ಶಾಲಾ ಮಕ್ಕಳ ವಿಭಾಗದಲ್ಲಿ ಸಾಂಪ್ರದಾಯಿಕ ನಾಟಿ ಓಟ ನಡೆಯಲಿದೆ. ಭಾಗವಹಿಸಲು ಇಚ್ಛಿಸುವವರು ಸ್ಥಳದಲ್ಲೇ ಹೆಸರು ನೋಂದಾಯಿಸಬಹುದು. ನಾಟಿ ಓಟಕ್ಕೆ ಕನಿಷ್ಠ 5 ಮಂದಿ ಕಡ್ಡಾಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಿದ್ದಾಟಂಡ ಎಸ್ ತಮ್ಮಯ್ಯ, ತಮ್ಮಿ 9980020260.
9: ನಾಪೋಕ್ಲು ಬಿಲವ ಸಮಾಜದ ವತಿಯಿಂದ ಆಟಿ ಡೊಂಜಿ ದಿನ ಕಾರ್ಯಕ್ರಮ ಇದೇ 9 ಭಾನುವಾರ ಬೆಳಿಗ್ಗೆ ನಾಪೋಕ್ಲು ಕೊಡವ ಸಮಾಜದಲ್ಲಿ ನಡೆಯಲಿದೆ. ಬಿಲ್ಲವ ಸಮುದಾಯ ಭವನದ ಶಂಕುಸ್ಥಾಪನೆ ಹಾಗೂ ಬೃಹತ್ ರಕ್ತದಾನ ಶಿಬಿರ ನಡೆಯಲಿದ್ದು, ಜನಾಂಗ ಬಾಂಧವರೆಲ್ಲ ಪಾಲ್ಗೊಳ್ಳುವಂತೆ ಬಿಲ್ಲವ ಸಮಾಜ ನಾಪೋಕ್ಲು ಇದರ ಅಧ್ಯಕ್ಷರು ಮತ್ತು ಆಡಳಿತ ಮಂಡಳಿಯವರು ಕೇಳಿಕೊಂಡಿದ್ದಾರೆ.
5: ನಿರೀಕ್ಷಿಸಿ
10: ಸಾಕ್ಷಾತ್ಕಾರ.
11: ಬಾಳ ಬಂಧನದ ಪಯಣದಲ್ಲಿ, ಬೆಸೆದ ಬಾಂಧವ್ಯದ ಒಡಲಿನಲ್ಲಿ, ಹೃನ್ಮನದಲ್ಲಿ ಉಳಿದು ಹಸಿರಾಗಿ ಉಸಿರಾಗಿಸುವ ಕ್ಷಣಗಳ ಬಿಲುಕು.
10: ಪ್ರೀತಿನೇ ಆದ್ಯಾದು ತಂದ ಆಸ್ತಿ ನಮ್ಮ ಬಾಳ್ವೆಗೆ.
11: ಕಾಗದವೆಂಬ ದೋಣಿಯಲ್ಲಿ ಅಕ್ಷರವೆಂಬ ನಾವಿಕನೊಂದಿಗೆ ಸಾಗುವ ಭಾವನೆಗಳಿಗೆ ಅಪರೂಪದ ವೇದಿಕೆ ಚಿನ್ನದುಂಗುರ.
10: ಈ ಬಂಧನ ಜನ್ಮ ಜನ್ಮದ ಅನುಬಂಧನ.
11: ಶ್ರೋತೃಗಳಿಗಾಗಿ ಪತ್ರಾಧಾರಿತ ಕಾರ್ಯಕ್ರಮ ಚಿನ್ನದುಂಗುರ.

0: ವೀಕ್ಷಿಸಿ.
1: ಕೇಳುಗರೆ ಗಮನಿಸಿ, ಇಂದು ರಾತ್ರಿ 9:30 ಬೆಂಗಳೂರು ಕೇಂದ್ರದಿಂದ ಕನ್ನಡ ಭಾರತಿ ಕನ್ನಡ ಸಾಹಿತ್ಯ ಹಾಗೂ ಸಂವಿಧಾನ ಕುರಿತು ಮಾತನಾಡುತ್ತಾರೆ ಡಾಕ್ಟರ್ ಪದ್ಮಾ ಟಿ ಚಿನ್ಮಯ್. ನಂತರ ಚಿಂತಾಮಣಿ ಕೊಡ್ಲಕೆರೆ ಅವರಿಂದ ಸ್ವರಚಿತ ಕವನ ವಾಚನ ಪ್ರಸಾರವಾಗಲಿದೆ. ರಾತ್ರಿ 10:00 ಬೆಂಗಳೂರು ಕೇಂದ್ರದಿಂದ ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ಬಂಜೆತನಕ್ಕೆ ಚಿಕಿತ್ಸೆ ತಜ್ಞ ವೈದ್ಯರಾದ ಹರಿಚರಣ್ ಟೀಕೆ ಅವರೊಂದಿಗೆ ಸಂದರ್ಶನ. ನಂತರ ಮಗುವಿಗೆ ಎದೆಹಾಲೆ ಶ್ರೇಷ್ಠ, ಈ ಕುರಿತು ಸಂವಾದ ಪ್ರಸಾರವಾಗಲಿದೆ. ಇನ್ನು ಮುಂದೆ ಕೆಲವು ಭಾವಗೀತೆಗಳು. ಬಿ ಆರ್ ಲಕ್ಷ್ಮಣ್ ರಾವ್ ಅವರ ರಚನೆ, ಗೀತೆಯನ್ನು ಹಾಡಿದ್ದಾರೆ ಬಿ ಆರ್ ಛಾಯಾ.

ಇದುವರೆಗೆ ಭಾವಗೀತೆಗಳನ್ನು ಕೇಳಿದಿರಿ. ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 8 ಗಂಟೆಯಾಗಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ.

ಉದಯಶಂಕರವರ ಸಾಹಿತ್ಯಕ್ಕೆ ವಿಜಯ ಭಾಸ್ಕರ್ ಅವರು ಸಂಗೀತ ನೀಡಿರುವಂತಹ ಜಿಮ್ಮಿಗಲ್ಲು ಚಿತ್ರದ ಗೀತೆಯನ್ನು ಕೇಳೋಣ ವಿಷ್ಣುವರ್ಧನ್ ಅವರ ಸ್ವರದಲ್ಲಿ.

0: ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
1: ಕೇಳಿದ್ರೆ ಕೈತತ್ವ ಎಂಬುದು ಕೇವಲ ಒಂದು ಅಭ್ಯಾಸ ಅಂತೂ ಅಲ್ವೇ ಅಲ್ಲ, ಅದು ಭಾರತೀಯ ಸಂಸ್ಕೃತಿಯಲ್ಲಿರುವಂತಹ ಮಾನವೀಯತೆಯ ಜೀವಂತ ಪ್ರತೀಕವಾಗಿದೆ. ಒಬ್ಬರ ಕೈಯಿಂದ ಮತ್ತೊಬ್ಬರು ಆಹಾರವನ್ನ ಸ್ವೀಕರಿಸೋದು ಪರಸ್ಪರ ವಿಶ್ವಾಸ, ಪ್ರೀತಿ ಮತ್ತು ಆತ್ಮೀಯತೆಯ ಸಂಕೇತವಾಗಿದೆ. ನಮ್ಮ ಜಾನಪದ ಸಾಹಿತ್ಯ, ಕವಿತೆಗಳು ಮತ್ತು ಚಲನಚಿತ್ರಗಳಲ್ಲಿಯೂ ಸಹ ಕೈತುತ್ತಿನ ಮಹತ್ವವನ್ನ ಅನೇಕ ಬಾರಿ ಚಿತ್ರಿಸಲಾಗಿದೆ. ತಾಯಿಯ ಕೈತುತ್ತು ಎಂಬ ಪದ ಕೇಳಿದ್ರೆ ಸಾಕು, ಬಾಲ್ಯದ ನೆನಪುಗಳು, ಮನೆಯ ಸೌಹಾರ್ದ ಮತ್ತು ತಾಯಿಯ ಮಮತೆ ಎಲ್ಲರ ಮನದಲ್ಲೂ ಮೂಡಿಬರುತ್ತೆ. ಈ ಕ್ಷಣಕ್ಕೆ ನಮಗೂ ಸಹ ಅದೇ ರೀತಿಯ ಭಾವನೆ ಮೂಡ್ತಾ ಇದೆ. ನಿಮಗೂ ಆ ಭಾವನೆ ಮೂಡಲಿ ಅಂತ ಈ ಗೀತೆಯನ್ನ ಪ್ರಸಾರ ಮಾಡ್ತಾ ಇದೀವಿ. ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಮಂಜುಳಾ ಗುರುರಾಜ್ ಅವರ ಸ್ವರಗಳಲ್ಲಿ ಕಲಿಯುಗ ಭೀಮಾ ಚಿತ್ರದ ಗೀತೆ. ಗೀತೆಯ ಸಾಹಿತ್ಯ ಹಾಗೂ ಸಂಗೀತ ಹಂಸಲೇಖ ಅವರದು.

ಹೌದು ಕೇಳಿದ್ರೆ, ತಾಯಿಗಿಂತ ಮಿಗಿಲಾದ ದೇವರಿಲ್ಲ. ಯಾಕೆ ಅಂತ ಹೇಳಿದ್ರೆ, ಹುಟ್ಟದ ಪ್ರತಿಯೊಂದು ಮಕ್ಕಳಿಗೂ ಸಹ ಮೊದಲ ತುತ್ತು ನೀಡೋಳು ಅಮ್ಮ. ಹಾಗಾಗಿ ಅವಳು ನೀಡಿದಂತಹ ಆ ವಿಶ್ವಾಸ, ಮಮತೆ, ಪ್ರೀತಿ ತುಂಬಿದಂತಹ ತುತ್ತನ್ನ ನಮ್ಮ ಜೀವ ಇರುವಂತಹ ಒಂದು ಕೊನೆಯ ಕ್ಷಣದವರೆಗೂ ಸಹ ನಾವು ಮರೆಯೋದಕ್ಕೆ ಸಾಧ್ಯ ಆಗಲ್ಲ. ಇನ್ನು ಕೈತುತ್ತು ಕುಟುಂಬದ ಭಾವನಾತ್ಮಕ ಬಂಧವನ್ನ ಗಟ್ಟಿಗೊಳಿಸುವ ಒಂದು ಸುಂದರ ಸಂಪ್ರದಾಯವಾಗಿದೆ. ಒಬ್ಬರ ಕಷ್ಟ ಸುಖಗಳಲ್ಲಿ ಜೊತೆಯಾಗಿರುವ ಭಾವನೆ ಈ ಸಣ್ಣ ಕ್ರಿಯೆಯಲ್ಲೇ ಅಡಗಿದೆ. ಅನೇಕ ಸಂದರ್ಭಗಳಲ್ಲಿ ಕ್ಷಮೆ, ಪ್ರೋತ್ಸಾಹ ಮತ್ತು ಕಾಳಜಿಯ ಅಭಿವ್ಯಕ್ತಿಯಾಗಿಯೂ ಸಹ ಕೈತುತ್ತು ಕಾಣಿಸಿಕೊಳ್ಳುತ್ತೆ. ತನ್ನ ಕೈತುತ್ತಿನ ಗತ್ತನ್ನ ಎಲ್ಲೆಡೆಯೂ ಸಹ ಸಾರುತ್ತೆ. ಈಗ ಕೇಳಿ ಸಂಜಿತ್ ಹೆಗ್ಡೆ ಅವರು ಹಾಡಿರುವಂತಹ ಮದರ್ ಪ್ರಾಮಿಸ್ ಚಿತ್ರದ ಗೀತೆ. ಡಾಲಿ ಧನಂಜಯ್ ಅವರ ಸಾಹಿತ್ಯಕ್ಕೆ ನವನೀತ್ ಶ್ಯಾಮ್ ಅವರ ಸಂಗೀತವಿದೆ.

ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಸಿರಿಗಂಧ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಾ. ಈ ಕಾರ್ಯಕ್ರಮವನ್ನು 8:30ಕ್ಕೆ ಮತ್ತೆ ಮುಂದುವರಿಸಲಾಗುವುದು. ಈಗ ಸಮಯ 8:15 ಇನ್ನೇನು ಕೆಲವೇ ಕ್ಷಣಗಳಲ್ಲಿ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಪಾರ್ಲಿಮೆಂಟ್ ರಿವ್ಯೂ.

ಸಮಯ ಆಗಿದೆ 8:30. ಸಿರಿಗಂಧ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಪ್ರೀತಿಯ ಸ್ವಾಗತ ಕೇಳಿದ್ರೆ. ಕೈತತ್ತು ಕುರಿತಾಗಿ ಮಾತನಾಡ್ತಾ ಚಂದದ ಹಾಡುಗಳನ್ನ ಕೇಳ್ತಾ ಸಾಕ್ತಾ ಇದ್ವಿ. ಕೈತತ್ತು ಅಂತ ಹೇಳಿದ್ರೆ ಹಲವಾರು ಮಂದಿಗೆ ತಮ್ಮ ಹಳೆಯ ನೆನಪುಗಳನ್ನ ಮೆಲುಕು ಹಾಕುವ ಒಂದು ಕ್ಷಣ ನೆನಪಾಗತ್ತೆ. ಹಾಗೇನೆ ಅಂದಿನ ಕಾಲದಲ್ಲಿ ಮನೆಯ ಹಿರಿಯರಾದಂತಹ ಹಲವಾರು ಮಂದಿಗಳು, ಅಂದ್ರೆ ಅಜ್ಜ ಅಜ್ಜಿ, ಅಪ್ಪ ಅಮ್ಮ, ದೊಡ್ಡಪ್ಪ ದೊಡ್ಡಮ್ಮ, ಹೀಗೆ ಸಾಕಷ್ಟು ಮಂದಿ ಇರ್ತಾ ಇದ್ರು. ಒಟ್ಟಿಗೆ ಒಂದೇ ಕುಟುಂಬದಲ್ಲಿ ಇರುವಂತಹ ಅಭ್ಯಾಸ ಇರ್ತಿತ್ತು. ಅಂತಹ ಒಂದು ಕುಟುಂಬದಲ್ಲಿ ಅಜ್ಜಿ ಅಥವಾ ಅಮ್ಮ ತನ್ನ ಕೈಯಾರೆ ತನ್ನ ಸುತ್ತಲೂ ಮನೆಯಲ್ಲಿರುವಂತಹ ಎಲ್ಲಾ ಸದಸ್ಯರನ್ನ ಒಟ್ಟುಗೂಡಿಸಿ ಜೊತೆಯಾಗಿ ಕೋರಿಸ್ಕೊಂಡು ಒಟ್ಟಿಗೆ ಮಾಡಿರುವಂತಹ ಅಡುಗೆಯನ್ನ ಉಣಬಡಿಸ್ತಾ ಇದ್ರು. ಹಾಗೆ ತಮ್ಮ ಮಕ್ಕಳಿಗೆ ಪ್ರೀತಿಯಿಂದ ಕೈತತ್ತನ್ನ ನೀಡ್ತಾ ಇದ್ರು. ಯಾವುದರ ಜೊತೆಗೆ ಬೆಳದಿಂಗಳ ಒಂದು ಚಂದದ ನೋಟದೊಂದಿಗೆ ಕಥೆಗಳನ್ನ ಹೇಳ್ತಾ ತಮ್ಮ ಜೀವನದ ಅನುಭವದ ಸಂಗತಿಗಳನ್ನ ತಿಳಿಸ್ತಾ ಮನೆಯ ಮಕ್ಕಳಿಗೆ ಮನೆಯ ಸದಸ್ಯರಿಗೆ ಊಟವನ್ನ ಬಡಿಸುವ ಮೂಲಕ ಸಂಬಂಧದ ಕುಟುಂಬದ ಮೌಲ್ಯಗಳನ್ನ ತಿಳಿಸ್ತಾ ಇದ್ರು. ಬೆಳದಿಂಗಳ ಊಟವನ್ನ ಇಂದಿಗೂ ಸಹ ಸಾಕಷ್ಟು ಮನೆಗಳಲ್ಲಿ ಅನುಸರಿಸ್ತಾ ಇದ್ದಾರೆ. ತಮ್ಮ ಮಕ್ಕಳಿಗೆ ಕೈತತ್ತನ್ನ ನೀಡ್ತಾ ಇದ್ದಾರೆ. ಆ ಎಲ್ಲ ಖುಷಿಯ ಕ್ಷಣಗಳನ್ನ, ಒಳ್ಳೆಯ ಒಂದು ನೆನಪುಗಳನ್ನ ಭರಿಸುವಂತಹ ಒಂದು ಚಂದದ ಸನ್ನಿವೇಶವನ್ನ ನೆನೆಸ್ಕೊತಾ ಇದ್ರೆ ಖಂಡಿತ ನಮಗೂ ಕೂಡ ಖುಷಿಯಾಗತ್ತೆ. ರಾಜೇಶ್ ಕೃಷ್ಣನ್ ಹಾಗೂ ಚಿತ್ರ ಅವರು ಧನಿಯಾಗಿರುವಂತಹ ಹಗಲು ವೇಷ ಚಿತ್ರದ ಗೀತೆಯನ್ನ ಕೇಳೋಣ. ಬರಗೂರು ರಾಮಚಂದ್ರಪ್ಪ ಅವರ ಸಾಹಿತ್ಯಕ್ಕೆ ಹಂಸಲೇಖ ಅವರ ಸಂಗೀತವಿದೆ.

ಕೇಳುಗ್ರೆ, ಇಂದಿನ ವೇಗದ ಬದುಕಿನಲ್ಲಿ ಕುಟುಂಬದ ಸದಸ್ಯರೆಲ್ಲರೂ ಒಟ್ಟಿಗೆ ಊಟ ಮಾಡುವ ಸಂದರ್ಭಗಳು ಬಹಳ ಕಡಿಮೆ ಆಗ್ತಾ ಇರೋದು ನಮ್ಗೆಲ್ರಿಗೂ ಕಾಣಿಸ್ತಾ ಇದೆ, ಗೊತ್ತಿದೆ. ಆದ್ರೆ ವಾರದಲ್ಲಿ ಒಂದು ದಿನ ಆದ್ರೂ ಸಹ ಕುಟುಂಬದವರು ಒಂದೇ ಸ್ಥಳದಲ್ಲಿ ಕುಳಿತು ಪ್ರೀತಿಯಿಂದ ಊಟ ಮಾಡುವ ಅಭ್ಯಾಸವನ್ನ ರೂಢಿಸ್ಕೊಂಡ್ರೆ ಸಂಬಂಧಗಳಲ್ಲಿ ಮತ್ತಷ್ಟು ಆತ್ಮೀಯತೆ ಬೆಳೆಯುತ್ತೆ. ಕುಟುಂಬದ ಸದಸ್ಯರೆಲ್ಲರೂ ಸಹ ಒಟ್ಟಿಗೆ ಕುಳಿತು ಊಟ ಮಾಡುವ ಒಂದು ಸಂದರ್ಭ ಬಹಳ ಖುಷಿಯನ್ನ ನೀಡುತ್ತೆ. ಹಾಗೇನೆ ಪ್ರತಿಯೊಬ್ಬರಿಗೂ ಸಹ ತಾಯಿಯ ಒಂದು ಸ್ಥಾನ, ಆ ಒಂದು ಗೌರವ ಎಲ್ಲರ ಮನಸ್ಸಲ್ಲೂ ಹಾಗೆ ಉಳಿಯುತ್ತೆ. ಕುಟುಂಬಕ್ಕೆ ಯಾರೇ ಹೊಸಬರು ಬಂದರೂ ಸಹ ತಾಯಿಯ ಮಹತ್ವ, ತಾಯಿಯ ಒಂದು ಪ್ರೀತಿ, ತಾಯಿ ಮೇಲಿರುವಂತಹ ಗೌರವ, ತಾಯಿಯ ನಮಗಾಗಿ ಮಾಡಿರುವಂತಹ ತ್ಯಾಗ, ಮಮತೆ ಇವೆಲ್ಲವನ್ನ ಯಾರೇ ಹೊಸಬರು ಬಂದರೂ ಸಹ ಮರಿಬಾರದು. ತಾಯಿ ದೇವರಿಗೆ ಸಮಾನ ಆಗಿರ್ತಾಳೆ. ಯಾಕೆ ಅಂತ ಹೇಳಿದ್ರೆ ತನಗೆ ಇಲ್ಲದೆ ಇದ್ದರೂ ಸಹ ತಾಯಿಯ ಕೈತತ್ತು ನಮ್ಮ ಹೊಟ್ಟೆಯನ್ನು ತುಂಬಿಸಿರುತ್ತೆ. ಹಾಗಾಗಿ ಹೊಸಬರ ಪ್ರವೇಶ ಆದ ತಕ್ಷಣ ತಾಯಿಯ ಒಂದು ಸ್ಥಾನವನ್ನ ಬಿಟ್ಕೊಡ್ಬಾರದು. ಹಂಸಲೇಖ ಅವರ ಸಾಹಿತ್ಯ ಮತ್ತು ಸಂಗೀತವಿರುವಂತಹ ತುತ್ತಮುತ್ತ ಚಿತ್ರದ ಗೀತೆ ಉನ್ನಿಕೃಷ್ಣನ್ ಅವರ ಧ್ವನಿಯಲ್ಲಿ.

ಕೇಳಿದ್ರೆ ನಮ್ಮ ಹಿರಿಯರು ಊಟವನ್ನ ಅನ್ನದೇವತೆ ಅಂತ ಗೌರವಿಸ್ತಾ ಇದ್ರು. ಅದರಿಂದ ಕೈತುತ್ತು ನೀಡುವ ಮೊದಲು ಶುಚಿತ್ವಕ್ಕೆ ಹೆಚ್ಚಿನ ಮಹತ್ವವನ್ನು ನೀಡಲಾಗ್ತಾ ಇತ್ತು. ಇದು ಆರೋಗ್ಯದ ಜೊತೆಗೆ ಆಹಾರದ ಬಗ್ಗೆ ಗೌರವವನ್ನು ಸಹ ಬೆಳೆಸುವ ಸಂಸ್ಕಾರವೂ ಆಗಿತ್ತು. ಇನ್ನು ಮಕ್ಕಳಿಗೆ ಕೈತುತ್ತು ನೀಡುವಾಗ ತಾಯಂದಿರು ಅಥವಾ ಅಜ್ಜಿಯರು ಹಾಡು ಕಥೆ ಒಗಟುಗಳನ್ನು ಹೇಳ್ತಾ ಇದ್ರು. ಇದರಿಂದ ಮಕ್ಕಳಲ್ಲಿ ಊಟದ ಬಗ್ಗೆ ಆಸಕ್ತಿ ಹೆಚ್ಚುವುದಷ್ಟೇ ಅಲ್ಲ, ಭಾಷೆ ಸಂಸ್ಕೃತಿ ಮತ್ತು ಕುಟುಂಬದ ಮೌಲ್ಯಗಳು ಸಹ ಸಹಜವಾಗಿ ಬೆಳೆದು ಬರ್ತಾ ಇದ್ವು. ಹಾಗಾಗಿ ಕುಟುಂಬದ ಒಟ್ಟಿಗೆ ಕಳೆಯುವಂತಹ ಕ್ಷಣಗಳು ಸಾಕಷ್ಟು ಜೀವನದ ಪಾಠಗಳನ್ನ ಕಲಿಸುತ್ತೆ. ಸಂಗಡಿಗರು ಹಾಡಿರುವಂತಹ ಪ್ರೀತ್ಸೋತ್ತಪ್ಪ ಚಿತ್ರದ ಗೀತೆಯನ್ನ ಕೇಳೋಣ. ಗೀತೆಯ ಸಾಹಿತ್ಯ ಹಾಗೂ ಸಂಗೀತ ಹಂಸಲೇಖ ಅವರದು.

ಸಮಯ ಸರಿಯಾಗಿ 9:15. ಆಕಾಶವಾಣಿ ಬೆಂಗಳೂರು ಮೀಡಿಯಂ ವೇವ್ ತರಂಗಾಂತರ 490.1 meters ಅಂದರೆ 612 kHz. ಇದೀಗ ಹೇಮಪ್ರಸಾದ್ ಅವರು ಹಾಡಿರುವಂತಹ ಕೆಲವು ಭಾವಗೀತೆಗಳು. ಆರಂಭದಲ್ಲಿ ಕೇಳಿ ಜಿಎಸ್ ಶಿವರುದ್ರಪ್ಪ ಅವರ ಒಂದು ರಚನೆ, ಯಾವ ಹಾಡ ಹಾಡಲಿ.

ಬರೀ ಮಾತಿನ ಜಾಲದಲ್ಲಿ ಶೋಷಣೆಗಳ ಶೂಲದಲ್ಲಿ

ಹೇಮಾ ಪ್ರಸಾದ್ ಅವರು ಹಾಡಿರುವಂತಹ ಭಾವಗೀತೆಗಳನ್ನು ಕೇಳುತ್ತಿರುವಿರಿ. ಇನ್ನು ಮುಂದೆ ಕೇಳಿ ಜಿ ವಿ ಕುಲಕರ್ಣಿ ಅವರ ಒಂದು ರಚನೆ, ಕಲ್ಪನಾ ಛಾಯೆಯಲ್ಲಿ ನಲ್ಮಯ ನೌಕೆಯನ್ನು.

0: ಸಮಯ ಸರಿಯಾಗಿ 9:30. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಕನ್ನಡ ಭಾರತಿ. ಇಂದಿನ ಕನ್ನಡ ಭಾರತಿ ಕಾರ್ಯಕ್ರಮದಲ್ಲಿ ಕಲೆ, ಸಾಹಿತ್ಯ ಹಾಗೂ ಸಂವಿಧಾನ ಕುರಿತು ಮಾತನಾಡುತ್ತಾರೆ ಡಾಕ್ಟರ್ ಪದ್ಮಾಟಿ ಚಿನ್ಮಯ್. ನಂತರ ಚಿಂತಾಮಣಿ ಕುಡ್ಲೇಕೆರೆ ಅವರಿಂದ ಸ್ವರಚಿತ ಕವನಗಳ ವಾಚನ. ಎಲ್ಲ ಕೇಳುಗರಿಗೂ ಇಂದಿನ ಕನ್ನಡ ಭಾರತಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕಲೆ, ಸಾಹಿತ್ಯ ಹಾಗೂ ಸಂವಿಧಾನ ಕುರಿತು ಮಾತನಾಡುತ್ತಾರೆ ಡಾಕ್ಟರ್ ಪದ್ಮಾಟಿ ಚಿನ್ಮಯ್.
2: ಭಾರತದ ಸಂವಿಧಾನ ನಮ್ಗೆಲ್ರಿಗೂ ಗೊತ್ತಿರೋ ಹಾಗೆ 1950 ಜನವರಿ 26 ಜಾರಿಗೆ ಬಂದಿದೆ. ಸಂವಿಧಾನದಲ್ಲಿರುವ ಆಶಯಗಳು ಕನ್ನಡ ಸಾಹಿತ್ಯದಲ್ಲಿ 1000 ವರ್ಷಗಳ ಹಿಂದೆಯೇ ಇದೆ. ಅದನ್ನೇ ನಾನು ನಿಮ್ಗಿಲ್ಲಿ ಕಾನೂನು ಮತ್ತು ಕಲೆ ಅಂತ ಹೇಳ್ತಾ ಇದ್ದೀನಿ. ಕಾನೂನಿಗೂ ಮತ್ತು ಕಲೆಗೂ ಬಹಳ ನಿಕಟವಾದ ಸಂಬಂಧ ಇರೋದನ್ನ ನಾವಿಲ್ಲಿ ಕಾಣಬಹುದು. ಆತ್ಮೀಯರೇ, ನಮ್ಮ ಭಾರತದ ಸಂವಿಧಾನದ ಪ್ರಸ್ತಾವನೆ ಹೀಗಿದೆ. ಭಾರತೀಯರಾದ ನಾವು ಈ ರಾಷ್ಟ್ರವನ್ನು ಸರ್ವ ಸ್ವತಂತ್ರ, ಪ್ರಜಾಸತ್ತಾತ್ಮಕ, ಸಮಾಜವಾದಿ, ಜಾತ್ಯತೀತ, ಸಾರ್ವಭೌಮ ಗಣತಂತ್ರವನ್ನಾಗಿ ನಿರ್ಮಿಸಿ ಅದರ ಸಮಸ್ತ ಪೌರರಿಗೂ ಸಾಮಾಜಿಕ, ಆರ್ಥಿಕ, ರಾಜಕೀಯ ನ್ಯಾಯವನ್ನ ಒದಗಿಸಿ ವಿಚಾರ, ಅಭಿವ್ಯಕ್ತಿ, ನಂಬಿಕೆ, ಭಕ್ತಿ ಮತ್ತು ಆರಾಧನೆಗಳಲ್ಲಿ ಸ್ವಾತಂತ್ರ್ಯವನ್ನ, ಸ್ಥಾನಮಾನ ಮತ್ತು ಅವಕಾಶಗಳನ್ನ ಕಲ್ಪಿಸಿ ಎಲ್ಲರಲ್ಲೂ ಸಹೋದರ ಭಾವನೆಯನ್ನ ಮೂಡಿಸಿ ಈ ರಾಷ್ಟ್ರವನ್ನು ಜಾತ್ಯತೀತ ರಾಷ್ಟ್ರವನ್ನಾಗಿ ಮಾಡ ಹೊರಟಿರುವ ನಾವು 1949 ನವೆಂಬರ್ 26 ಆತ್ಮಾರ್ಪಿತ ಮಾಡಿಕೊಂಡಿದ್ದೇವೆ. ಇದು ನಮ್ಮ ಸಂವಿಧಾನದ ಪ್ರಸ್ತಾವನೆ. ನೋಡಿ, ಸಂವಿಧಾನದ ಆಶಯಗಳು ಏನಿವೆ ಈ ಪ್ರಸ್ತಾವನೆಯಲ್ಲಿ ಅಂತ ನಾವು ತಿಳ್ಕೊಂಡಾಗ, ಇಲ್ಲಿ ಪ್ರಜಾಪ್ರಭುತ್ವ ಇದೆ, ಸಮಾನತೆ, ಸ್ವಾತಂತ್ರ್ಯ, ಭ್ರಾತೃತ್ವ ಇದೆ. ಮತ್ತೆ ಇಡೀ ಪ್ರಪಂಚದಲ್ಲೇ ಈ ಯಾಕೆ ಪ್ರಜಾಪ್ರಭುತ್ವವನ್ನ ನಾವು ಹೆಚ್ಚು ಪ್ರೀತಿಸ್ತೀವಿ ಅಂದ್ರೆ, ಇದು ಒಂದು ರಾಜಕೀಯ ಶಾಸ್ತ್ರದಲ್ಲಿ ಬರುವಂತಹ ಉತ್ಕೃಷ್ಟವಾದಂತಹ ಒಂದು ರಾಜಕೀಯ ಸಿದ್ಧಾಂತ ಇದು. ಹಾಗಾಗಿ ಇಡೀ ಪ್ರಪಂಚದಲ್ಲಿ ಸುಮಾರು 90% ಜಗತ್ತಿನ ಅಷ್ಟೂ ರಾಷ್ಟ್ರಗಳು ಅಂದ್ರೆ 90% ಭಾಗ ನಾವು ಪ್ರಜಾಪ್ರಭುತ್ವವನ್ನೇ ಇವತ್ತು ಅಳವಡಿಸ್ಕೊಂಡಿದ್ದೀವಿ. ಅದಕ್ಕೆ ಕಾರಣ ಏನಪ್ಪ ಅಂದ್ರೆ, ಈ ಪ್ರಜಾಪ್ರಭುತ್ವ ನಿಂತಿರದೆ ಸಮಾನತೆ, ಸ್ವಾತಂತ್ರ್ಯ, ಭ್ರಾತೃತ್ವ ಅನ್ನೋ ಆಧಾರ ಸ್ತಂಭದ ಮೇಲೆ. ಈ ಸಂವಿಧಾನದಲ್ಲಿ ಜಾತ್ಯತೀತ ಪ್ರಜ್ಞೆ ಕೂಡ ನಾವು ಇದರಲ್ಲಿ ಸೇರಿಸ್ಕೊಂಡಿದ್ದೀವಿ. ಯಾವುದು ಜಾತಿ ಭೇದವಿಲ್ಲದೆ, ಧರ್ಮ ಭೇದವಿಲ್ಲದೆ, ಲಿಂಗ ಭೇದವಿಲ್ಲದೆ, ವರ್ಣ ಭೇದವಿಲ್ಲದೆ, ವರ್ಗ ಭೇದವಿಲ್ಲದೆ ನಾವೆಲ್ಲರೂ ಒಂದೇ ಎಂಬ ಭಾವನೆ ಇಲ್ಲಿದೆ. ಇದನ್ನೆಲ್ಲ ನೋಡಿದಾಗ ನಮ್ಮ ಸಂವಿಧಾನವು ಎಷ್ಟು ವೈಚಾರಿಕತೆಯಿಂದ, ವೈಜ್ಞಾನಿಕತೆಯಿಂದ ಕೂಡಿದೆ ಅಂತ ನಮ್ಗೆ ಗೊತ್ತಾಗುತ್ತೆ. ಆತ್ಮೀಯರೇ, ಈ ಎಲ್ಲ ಅಂಶಗಳು 1000 ವರ್ಷಗಳ ಹಿಂದೆ ನಮ್ಮ ಸಾಹಿತ್ಯದಲ್ಲಿ ಇತ್ತು. ಅದನ್ನ ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ. ನೋಡಿ, 10ನೇ ಶತಮಾನವನ್ನ ನಾವು ತೆಗೆದುಕೊಂಡಾಗ ಕನ್ನಡ ಸಾಹಿತ್ಯದಲ್ಲಿ 10ನೇ ಶತಮಾನ ಅಂದ್ರೆ ಅದು ಪಂಪನ ಕಾಲ. ಪಂಪ ಅಲ್ಲಿ ವಿಜೃಂಭಿಸಿ ಬರೆದಿರುವಂತಹ ಅವನ ಸಾಹಿತ್ಯ ಅದ್ಭುತವಾದದ್ದು. ಪಂಪನ 2 ಕೃತಿಗಳು ನಾವಿಲ್ಲಿ ನೆನೆಸ್ಕೊಳ್ಳೇಬೇಕು. ಒಂದು ಆದಿಪುರಾಣ, ಇನ್ನೊಂದು ವಿಕ್ರಮಾರ್ಜುನ ವಿಜಯ. ಸೊ ಈ ಎರಡೂ ಪುಸ್ತಕಗಳಲ್ಲಿ ಪಂಪ ಅದ್ಭುತವಾಗಿ ತನ್ನ ವೈಚಾರಿಕ ಪ್ರಜ್ಞೆಯನ್ನ ಮೆರೆದಿದ್ದಾನೆ. ಆದಿಪುರಾಣದಲ್ಲಿ ಅವನ್ ಬರೆದಿರೋದು ಸಂಪೂರ್ಣ ವಿಜ್ಞಾನದ ಬಗ್ಗೆ, ಗೈನಕಾಲಜಿ ಅಂತ ಏನ್ ಇವತ್ ನಾವ್ ಹೇಳ್ತೀವಿ ಅದ್ರ ಬಗ್ಗೆ, ಭೂಮಿಯ ಒಂದು ಸೃಷ್ಟಿಯ ಬಗ್ಗೆ, ಖಗೋಳ ಶಾಸ್ತ್ರ, ಇವೆಲ್ಲವನ್ನ ಪಂಪ ಇದ್ರಲ್ಲಿ ಬರೀತಾ ಹೋಗ್ತಾನೆ ಆದಿಪುರಾಣದಲ್ಲಿ. ಹಾಗಾಗಿ ಅದು ಸಂಪೂರ್ಣ ವಿಜ್ಞಾನದ ಬಗ್ಗೆ ಬರೆದಿದ್ದಾನೆ ಅಂತ ಹೇಳ್ಬೋದು. ಆಮೇಲೆ ಇನ್ನೊಂದು ಇದೆಯಲ್ಲ ಪಂಪ ಭಾರತ, ಅಂದ್ರೆ ವಿಕ್ರಮಾರ್ಜುನ ವಿಜಯ, ಅದನ್ನ ಪಂಪ ಭಾರತ ಅಂತ ಕೂಡ ನಾವು ಹೇಳ್ತೀವಿ. ಆ ಪಂಪ ಭಾರತದಲ್ಲಿ ಅದನ್ನ ನಾವು ತೆಗೆದುಕೊಂಡಾಗ ಅಲ್ಲಿ ಸಾಮಾಜಿಕ ನ್ಯಾಯದ ಬಗ್ಗೆ ಪಂಪ ಬರಿತಾ ಹೋಗ್ತಾನೆ. ಅಲ್ಲಿ ಅವನು ಹೇಳ್ತಾನೆ ಕವಿ, ಆ ಜಾತಿಯ ಬಗ್ಗೆ ಬರೀತಾನೆ. ಏನ್ರಿ ಇದು ಜಾತಿ ಜಾತಿ ಅಂತ, ನೀನ್ ಮೇಲೂ ನಾನ್ ಕೆಳಗೆ ಅಂತ ಹೇಳ್ತೀರಾ ಅನ್ನೋ ಮಾತಿಗೆ ಆತ ಹೇಳಿರುವ ಒಂದು ವಾಕ್ಯ ಏನಪ್ಪ ಅಂದ್ರೆ, ಮನುಷ್ಯ ಜಾತಿ ತಾನೊಂದೇ ವಲಂ. ಎಷ್ಟು ಪ್ರಸಿದ್ಧವಾದ ವಾಕ್ಯ ಇದು ಪಂಪಂದು, ಮನುಷ್ಯರೆಲ್ಲ ಒಂದೇ ಅಲ್ವೇ ಅಂತ ಹೇಳ್ತಾನೆ. ಸೊ ನೋಡಿ, ಇದು ಎಷ್ಟು ವೈಚಾರಿಕತೆಯಿಂದ ಕೂಡಿದೆ. ಆ ಸಮಾಜ ಏನಿತ್ತು 10ನೇ ಶತಮಾನದಲ್ಲಿ

ಎಲ್ಲೂ ಜಾತೀಯತೆ ಇತ್ತು. ಅಲ್ಲಿ ಮೇಲು ಕೀಳು ಅನ್ನುವ ಇವೆಲ್ಲ ಒಂದು ಅಸಮಾನತೆ ಅಲ್ಲಿದ್ದದ್ದನ್ನ ಕಂಡು ಕವಿ ಈ ಮಾತನ್ನು ಹೇಳಿದ್ದಾನೆ. ಯಾಕೆ ಈ ಭೇದ ಭಾವ, ಅವನ್ ಶ್ರೇಷ್ಠ ಇವನ್ ಕನಿಷ್ಠ ಇವೆಲ್ಲ ನಮ್ಗೆ ಯಾಕ್ ಬೇಕು, ಮನುಷ್ಯ ಅಂದ್ರೆ ಸಾಲ್ದೆ ಅಂತ ಒಂದೇ ಮಾತಲ್ಲಿ ಮನುಷ್ಯ ಜಾತಿ ತಾನೊಂದೇ ವಲಂ ಅಂತ ಹೇಳ್ಬಿಟ್ಟ. ನಮ್ಮ ನಮ್ಮಲ್ಲೇ ಕಚ್ಚಾಟ ಏಕೆ ಅನ್ನೋದು ಅವನ ಪ್ರಶ್ನೆ ಆಗಿದೆ. ಈ ಒಂದು ಸವಾಲು ಪ್ರಶ್ನೆ ಏನಿದೆ, ಇದು ಇಂದಿನ ಸಂವಿಧಾನದ ಸಮಾನತೆಯ ಪ್ರತೀಕ ಆಗಿದೆ ಅಂತ ನಾವು ಹೇಳ್ಬೋದು. ಪಂಪ ಭಾರತದ ಮತ್ತೊಂದು ಪ್ರಸಂಗನ ನಾವು ತೆಗೆದುಕೊಂಡಾಗ ಅಲ್ಲಿ ಕರ್ಣನು ಪಾಂಡವರಿಂದ ಅವಮಾನಿತನಾಗ್ತಾನೆ. ಕರ್ಣ ನೀನೊಬ್ಬ ಸೂತ ಪುತ್ರ ಅಂತ ಹೀಯಾಳಿಸ್ಬಿಡ್ತಾರೆ ಎಲ್ಲ. ಆ ಸಂದರ್ಭದಲ್ಲಿ ದುರ್ಯೋಧನ ಕರ್ಣನ ಪರವಾಗಿ ನಿಲ್ತಾನೆ. ಕುಲಂ ಕುಲಂ ಮಲ್ತು ಚಲಮೇ ಕುಲಂ ಅಭಿಮಾನ ಕುಲಂ ಅನ್ಬು ತಾನೊಂದೇ ಕುಲಂ ಅನ್ನೋ ಮಾತನ್ನ ಅಲ್ಲಿ ಅವನು ಹೇಳ್ತಾ ಹೋಗ್ತಾನೆ. ಅಂದ್ರೆ ಕುಲ ಅನ್ನೋದು ಕುಲ ಅಲ್ಲ ಕಣಿಯ, ದುರ್ಯೋಧನ ಅಲ್ಲಿ ಹೇಳ್ತಾ ಇರೋಂತ ಮಾತಿದ್ದು. ಪಂಪ ದುರ್ಯೋಧನ ಬಾಯಲ್ಲಿ ಹೇಳಿಸ್ತಾ ಇದ್ದಾನೆ, ಕುಲ ಅನ್ನೋದು ಕುಲ ಅಲ್ಲ ಕಣಿಯ, ಕುಲಂ ಕುಲಂ ಮಲ್ತು ಮತ್ತೇನು, ಮನುಷ್ಯನ ಛಲ ಇದೆಯಲ್ಲ ಅದು ಕುಲ, ಮನುಷ್ಯನ ಅಭಿಮಾನ ಇದೆಯಲ್ಲ ಅದು ಕುಲ. ಸೊ ಮನುಷ್ಯನ ಅಣ್ಬು, ಅಣ್ಬು ಅಂದ್ರೆ ಸಾಧನೆ, ಅವನು ಮಾಡಿರುವ ಸಾಧನೆಗಳಿರುತ್ತಲ್ಲ ಅದನ್ನ ನಾವು ಕುಲ ಅಂತ ಕರಿತೀವಿ. ಅದಕ್ಕೆ ಅವನು ಹೇಳ್ತಾನೆ, ಕುಲಂ ಕುಲಂ ಮಲ್ತು ಚಲಮೇ ಕುಲಂ ಅಭಿಮಾನ ಕುಲಂ ಅಣ್ಬು ತಾನೊಂದೇ ಕುಲಂ ಅನ್ನೋ ಮಾತನ್ನ ಅಲ್ಲಿ ಅವನು ಹೇಳ್ತಾ ಹೋಗ್ತಾನೆ. ಸೊ ಒಬ್ಬ ವ್ಯಕ್ತಿಯ ಕುಲವನ್ನ ಅವನ ಸಾಧನೆಯ ಮೇಲೆ ಗುರುತಿಸಬೇಕೆ ಹೊರತು ಈ ಸಮಾಜ ಸೃಷ್ಟಿಸಿಕೊಂಡಂತಹ ಅನಿಷ್ಟವಾದ ಜಾತಿ ಪದ್ಧತಿಯಿಂದ ಅಲ್ಲ ಅನ್ನೋ ಮಾತನ್ನ ದುರ್ಯೋಧನ ಬಾಯಲ್ಲಿ ಅಲ್ಲಿ ಪಂಪ ಹೇಳಿಸ್ತಾ ಇದ್ದಾನೆ. ಸೊ ಆ ಕ್ಷಣವೇ ಅವನು ಏನ್ ಮಾಡ್ತಾನೆ, ದುರ್ಯೋಧನ ಕರ್ಣನನ್ನ ಕರೆದು ಬಾರೋ ನೀನ್ ನನ್ ಗೆಳೆಯ ಅಂತ ಹೇಳಿ ಅವನ್ಗೆ ಒಂದು ಅಂಗರಾಜ್ಯವನ್ನೇ ಕೊಟ್ಟು ಅದರ ಚಕ್ರಾಧಿಪತಿಯನ್ನಾಗಿ ಮಾಡ್ಬಿಡ್ತಾನೆ. ಸೊ ಇದು ಕರ್ಣ ಮತ್ತು ದುರ್ಯೋಧನರ ಒಂದು ಸ್ನೇಹದ ಜೊತೆಗೆ ನಾವು ಆ ಜಾತಿ ಪದ್ಧತಿಯನ್ನ ಅಲ್ಲಿ ಪಂಪ ಹೇಗೆ ಅದನ್ನ ನಿರ್ಮೂಲನೆ ಮಾಡ್ದ ಅನ್ನೋದನ್ನ ನಾವಿಲ್ಲಿ ಗಮನಿಸ್ಬೇಕಾಗ್ತದೆ. 11ನೇ ಶತಮಾನಕ್ಕೆ ನಾವು ಬಂದಾಗ ಹರಿಹರ ಹಾಗೂ ರಾಘವಾಂಕ ಮಹಾಕವಿಗಳನ್ನ ನಾವು ನೋಡ್ತೇವೆ. ಅವರ ಕಾವ್ಯಗಳಲ್ಲೂ ಕೂಡ ಈ ಜಾತಿಯ ಬಗ್ಗೆ ಪ್ರಶ್ನೆ ಎತ್ತಿರುವುದನ್ನ ನಾವು ನೋಡ್ತೇವೆ. ಹಾಗೆ ಮುಂದಕ್ಕೆ ಹೋದಾಗ ನಾವು 12ನೇ ಶತಮಾನಕ್ಕೆ ಬರ್ತೀವಿ. 12ನೇ ಶತಮಾನದಲ್ಲಿ ಶರಣರ ಸಾಹಿತ್ಯ ಅಲ್ಲಿ ನಾವು ನೋಡ್ತೇವೆ. ಅಲ್ಲಿ ಬಸವಣ್ಣನಿಂದ ಹಿಡಿದು ಎಲ್ಲ ಶಿವಶರಣರು ಶಿವಶರಣಿಯರು ತಮ್ಮ ತಮ್ಮ ವಚನಗಳಲ್ಲಿ ಸಮಾನತೆಯ ಬಗ್ಗೆ ಮಾತನಾಡಿರೋದನ್ನ ನಾವು ನೋಡ್ಬೋದು. ಮತ್ತೆ ಈ ಜಾತಿ ಪದ್ಧತಿಯ ಅನಿಷ್ಟತೆಯ ಬಗ್ಗೆ ಪ್ರಶ್ನೆ ಎತ್ತಿರುವುದು ನಮ್ಗೆ ಅವರೆಲ್ಲರ ವಚನಗಳಲ್ಲಿ ಕಂಡು ಬರುತ್ತೆ. ಬಸವಣ್ಣನವರು ಅಂದು ಕಟ್ಟಿದ್ದು ಅನುಭವ ಮಂಟಪ, ಅದು ಅಂದಿನ ಪಾರ್ಲಿಮೆಂಟ್ ರೀತಿಯಲ್ಲೇ ಇತ್ತು, ಅಥವಾ ಲೋಕಸಭೆ ಅಂತ ಆದ್ರೂ ನಾವು ಕರಿಬಹುದು ಅದನ್ನ. ಆ ಅನುಭವ ಮಂಟಪದಲ್ಲಿ ಎಲ್ಲ ಜಾತಿಯ ಶಿವಶರಣರು ಅಲ್ಲಿದ್ರು. ನಿಮ್ಗೆ ಹೇಳ್ತೀನಿ ಅವ್ರ ಹೆಸರುಗಳನ್ನ, ಡೋಹರ ಕಕ್ಕಯ್ಯ, ಮಾದಿಗರ ಹರಳಯ್ಯ, ಅಂಬಿಗರ ಚೌಡಯ್ಯ, ಜೇಡರ ದಾಸಿಮಯ್ಯ, ಹಡಪದ ಅಪ್ಪಣ್ಣ, ಒಕ್ಕಲಿಗರ ಮುದ್ದಯ್ಯ, ಮಡಿವಾಳ ಮಾಚಿದೇವ, ಮದ್ದಲೆಯ ಅಲ್ಲಮ್ಮ ಪ್ರಭು, ಹೀಗೆ ಅನೇಕ ವೃತ್ತಿಯನ್ನ ಒಳಗೊಂಡ ಎಲ್ಲ ಜಾತಿಯ ಶರಣರು ಅಲ್ಲಿದ್ರು. ಎಲ್ರಿಗೂ ಅಲ್ಲಿ ಸಮಾನವಾದ ಅವಕಾಶ ಇತ್ತು. ಅಷ್ಟೇ ಅಲ್ಲದೆ ಸ್ತ್ರೀಯರಿಗೂ ಆ ಅನುಭವ ಮಂಟಪದಲ್ಲಿ ಪುರುಷರಷ್ಟೇ ಸಮಾನ ಸ್ಥಾನಮಾನ ಇತ್ತು. ಅಕ್ಕ ಮಹಾದೇವಿ, ಅಕ್ಕನಾಗಮ್ಮ, ಗಂಗಾಂಬಿಕೆ, ನೀಲಾಂಬಿಕೆ, ಆಯ್ದಕ್ಕಿ, ಲಕ್ಕಮ್ಮ, ಅಮ್ಮುಗೆ ರಾಯಮ್ಮ, ಹಡಪದ ಅಪ್ಪಣ್ಣನ ಪುಣ್ಯಸ್ತ್ರೀ ಲಿಂಗಮ್ಮ, ಸತ್ಯಕ್ಕ, ಕದಿರೆ ರಮ್ಮವೇ, ಕಾಳವ್ವೇ, ಗೊಗ್ಗವ್ವೇ, ಹೀಗೆ ಎಲ್ಲ ಮೇಲ್ಸ್ತರದ ಕೆಳಸ್ತರದ ಎಲ್ಲ ಮಹಿಳೆಯರು ಅಲ್ಲಿ ಆ ಪಾರ್ಲಿಮೆಂಟ್ ನಲ್ಲಿ ಇದ್ರು. ಅಂದ್ರೆ ಆ ಅನುಭವ ಮಂಟಪದಲ್ಲಿ ಇದ್ರು, ಹಾಗಾಗಿ ಅದನ್ನ ನಾವು ಪಾರ್ಲಿಮೆಂಟ್ ಅಂತ ಕರಿತೀವಿ. ಮತ್ತೆ ಅಲ್ಲಿ ಒಂದು ಸ್ಪೀಕರ್ ಸ್ಥಾನ ಕೂಡ ಇತ್ತು. ಅಲ್ಲಮ್ಮ ಪ್ರಭು ಅನ್ನುವ ಒಬ್ಬ ಶರಣ ಅಲ್ಲಿ ಅನುಭವ ಮಂಟಪದ ಅಧ್ಯಕ್ಷರಾಗಿದ್ರು. ಈ ಅಲ್ಲಮ್ಮ ಪ್ರಭು ನಿಮ್ಗೆಲ್ರಿಗೂ ಗೊತ್ತಿದೆ, ವಚನ ಸಾಹಿತ್ಯದಲ್ಲಿ ಅಪಾರವಾದಂತ ಜ್ಞಾನವಂತ ಆತ. ಬಯಲು ಅಂತಾನೆ ನಾವು ಹೇಳ್ತೀವಿ ಅಲ್ಲಮ್ಮನನ್ನ, ಯಾಕೆಂದ್ರೆ ಬಯಲನ್ನ ನಾವು ಅಳಿಲಿಕ್ಕೆ ಆಗೋದೇ ಇಲ್ಲ. ಎಲ್ಲವನ್ನ ಅಳಿಬಹುದು, ಆಕಾಶವನ್ನಾಗ್ಲಿ ಬಯಲನ್ನಾಗ್ಲಿ ಅಳಿಯೋಕ್ ಸಾಧ್ಯನೇ ಇಲ್ಲ. ಅಂದ್ರೆ ಆತನ ಜ್ಞಾನ ಅಷ್ಟೊಂದು ವಿಸ್ತಾರವಾದದ್ದು. ಆ ಅಲ್ಲಮ್ಮ ಪ್ರಭು ನಮ್ಮ ಕೈಗೆ ಸಿಕ್ಕಕ್ಕೆ ಸಾಧ್ಯನೇ ಇಲ್ಲ, ಅಷ್ಟು ವಿಶಾಲವಾದ ಬಯಲಿನ ರೂಪದಲ್ಲಿ ಜ್ಞಾನವನ್ನ ಸಂಪಾದಿಸಿದಂತ ಒಬ್ಬ ಮಹಾನ್ ಶರಣ. ಆತ ಅನುಭವ ಮಂಟಪದ ಅಧ್ಯಕ್ಷನಾಗಿರ್ತಾರೆ. ಈ ಶಿವಶರಣರ ವಚನಗಳನ್ನ ಅಧ್ಯಯನ ಮಾಡಿದಾಗ ಅಲ್ಲಿಯ ಸಮಾಜದಲ್ಲಿದ್ದ ಮೂಢನಂಬಿಕೆಗಳು, ಜಾತಿ ಪದ್ಧತಿಗಳ ವಿರುದ್ಧ ಶರಣ ಶರಣೆಯರು ಎತ್ತಿರುವಂತಹ ದನಿ ಇದೆಯಲ್ಲ, ಅದು ಬಹಳ ಮುಖ್ಯವಾದದ್ದು. ನೋಡಿ, ನಾನು ಒಬ್ಬ ಶರಣನ ಒಂದು ವಚನವನ್ನ ನಾನು ಹೇಳ್ತೀನಿ. ಅದರಲ್ಲಿ ಮೂಢನಂಬಿಕೆಯ ಬಗ್ಗೆ ಆತ ಹೇಗೆ ಬರೆದಿದ್ದಾನೆ ಅನ್ನೋದು ನಮಗ್ ಗೊತ್ತಾಗುತ್ತೆ. ಮಡಿವಾಳ ಮಾಚಿದೇವರ ವಚನ ಇದು. ಉಡಿಯ ಲಿಂಗವ ಬಿಟ್ಟು ಸೃಷ್ಟಿಯ ದೈವದೆಡೆಗೆ ಶರಣೆಂದರೆ ನರಕ ಕಿಕ್ಕಿ ಅರಿವೆನೆಂದ ಕಲಿದೇವರ ದೇವ ಅಂತ ಬರೀತಾರೆ. ದೇವರು ಎಂಬ ಪರಿಕಲ್ಪನೆಯ ಬಗ್ಗೆ ಇಲ್ಲಿ ಮಾಚಿದೇವರು ಮಾತನಾಡ್ತಾ ಇದ್ದಾರೆ. ದೇವರು ನಮ್ಮ ಉಡಿಯ ಒಳಗೆಯೇ ಇರ್ತಾನೆ. ಉಡಿ ಅಂದ್ರೆ ದೇಹ, ದೇಹದ ಒಳಗೆ ಇರ್ತಾನೆ. ನಾವು ಏನನ್ನು ನುಡಿಯುತ್ತೇವೆಯೋ ಹಾಗೆಯೇ ನಾವು ನಡೆದುಕೊಂಡು ಹೋಗ್ಬೇಕು ಜೀವನ.

ಅನ್ನೋದು ಅಂದಿನ ಎಲ್ಲ ಶರಣರ ತತ್ವವಾಗಿತ್ತು. ಹಾಗೆ ಮಾಚಿದೇವ ಕೂಡ ಹೇಳ್ತಾ ಇದ್ದಾನೆ, ದೇಹದಲ್ಲಿರುವ ದೇವರನ್ನ ಬಿಟ್ಟು, ಮಾಚಿದೇವನ ವಾಕ್ಯ ಇದು, ದೇವರಲ್ಲಿರುವ ದೇವರನ್ನ ಬಿಟ್ಟು ಈ ಅಕ್ಕಸಾಲಿಗರ ಕುಪ್ಪಡಿಗೆಯಲ್ಲಿ ಬಿದ್ದ ದೈವಗಳನ್ನ ನಾವು ಪೂಜಿಸಿದರೆ ಅಂತರಂಗದ ಈ ದೇವನು ನಮ್ಮನ್ನು ನರಕಕ್ಕಿಟ್ಟು ಹರಿದು ಬಿಡ್ತಾನೆ ಅನ್ನೋ ಮಾತನ್ನ ಇಲ್ಲಿ ಮಾಚಿದೇವ, ಕಲಿದೇವರ ದೇವ ಅನ್ನುವ ಅಂಕಿತ ನಾಮದಲ್ಲಿ ಹೇಳ್ತಾ ಹೋಗ್ತಾನೆ. ಹೀಗೆ ಜಾತಿ ಬಗ್ಗೆ ಇನ್ನೂ ಬೇಕಾದಷ್ಟು ಬರೆದಿದ್ದಾನೆ. ಆ ಜಾತಿ ಈ ಜಾತಿ ಏನ ಬೇಡ, 18 ಜಾತಿಗಳಲ್ಲಿ ಶ್ರೇಷ್ಠ ಜಾತಿ ಯಾವುದು, ಹೀಗೆ ಎಷ್ಟೊಂದು ಜಾತಿಗಳಿವೆ, ಅವು ನಮಗ್ ಬೇಡ. ಮನುಷ್ಯತ್ವ ಬಹಳ ಮುಖ್ಯ, ಮನುಷ್ಯ ಮನುಷ್ಯನನ್ನ ಗೌರವಿಸಬೇಕು ಅನ್ನೋದನ್ನ ಇಲ್ಲಿ ನಮ್ಗೆ ಮಾಚಿದೇವರು ಹೇಳ್ಕೊಡ್ತಾ ಇದ್ದಾರೆ. ಮಾಚಿದೇವರು ಅಷ್ಟೇ ಅಲ್ಲ, ಅವತ್ತಿನ ಸಮಾಜದಲ್ಲಿದ್ದಂತಹ ಎಲ್ಲ ಶಿವಶರಣರು ಕೂಡ ಅದನ್ನ ಹೇಳ್ತಾ ಇದ್ದು, ಬಸವಣ್ಣ ಕೂಡ ಅದನ್ನ ಹೇಳಿದ್ದು. ಲಿಂಗ ಅಂದ್ರೆ ಅಲ್ಲಿ ಸ್ತ್ರೀಲಿಂಗ ಮತ್ತು ಪುರುಷಲಿಂಗ, ಇವೆರಡನ್ನೇ ಅವರು ಪೂಜಿಸಿದ್ದು. ಸ್ತ್ರೀ ಮತ್ತು ಪುರುಷರು ಇಬ್ರು ಸಮಾನರು ಅಂತ ಹೇಳ್ಕೊಟ್ರು. ನೋಡಿ, ಇವತ್ತು ನಾವು ಆರ್ಟಿಕಲ್ ನಂಬರ್ 14 ಅಲ್ಲಿ ಹೇಳ್ತಾ ಇದ್ದೀವಿ, ಇದನ್ನ ಸಂವಿಧಾನದಲ್ಲಿ ಹಾಕೊಂಡಿದ್ದೀವಿ. ನಮ್ಮ ಮೂಲಭೂತ ಹಕ್ಕುಗಳಲ್ಲಿ ಸಮಾನತೆಯ ಹಕ್ಕು ಬರುತ್ತೆ. ಆ ಸಮಾನತೆಯ ಹಕ್ಕಲ್ಲಿ ನಾವು 14ನೇ ವಿಧಿಯಲ್ಲಿ ಏನ್ ಹೇಳ್ತಾ ಇದ್ದೀವಿ, ಯಾವುದೇ ಜಾತಿ ಭೇದವಿಲ್ಲದೆ, ಲಿಂಗ ಭೇದವಿಲ್ಲದೆ, ಧರ್ಮ ಭೇದವಿಲ್ಲದೆ, ವರ್ಣ ಭೇದವಿಲ್ಲದೆ, ಯಾವುದೂ ಭೇದ ಭಾವ ಇಲ್ಲದೆ ನಾವೆಲ್ಲರೂ ಒಂದೇ ಕಾನೂನಿನ ಮುಂದೆ ಅಂತ ಹೇಳ್ಕೊಂಡಿದೀವಿ. ಅದನ್ನ ಆಗ್ಲೇನೆ ನಮ್ಮ ಶಿವಶರಣರು 12ನೇ ಶತಮಾನದಲ್ಲೇ ಹೇಳಿದ್ರು, ಲಿಂಗ ಅನ್ನೋದನ್ನ ತಗೊಂಡಿದ್ರು. ಲಿಂಗ ಅಂದ್ರೆ ಸ್ತ್ರೀ ಮತ್ತು ಪುರುಷ ಇಬ್ಬರು ಕೂಡ ಸಮಾನರು, ಇಬ್ಬರನ್ನ ಗೌರವಿಸಬೇಕು. ಇದೇ ಕಂಡ್ರೆ ಅವ್ರು ಹೇಳ್ಕೊಟ್ಟಿದ್ದು ಲಿಂಗಾಯತ ಧರ್ಮ. ಬಸವಣ್ಣ ಸೃಷ್ಟಿ ಮಾಡಿದ್ದಿಲ್ಲಿ ಲಿಂಗಾಯತ ಧರ್ಮ. ಲಿಂಗ ಅಂದ್ರೆ ಏನು, ಸ್ತ್ರೀ ಮತ್ತು ಪುರುಷರು ಸಮಾನರು, ಪರಸ್ಪರ ಗೌರವವನ್ನ ಕೊಡು. ಇದನ್ನೇ ನಾವು ನಮ್ಮ ಭಗವದ್ಗೀತೆಯಲ್ಲೂ ಕೂಡ ಕೃಷ್ಣ ಹೇಳ್ತಾನೆ, ಎಲ್ಲದರಲ್ಲೂ ನಾನಿರ್ತೀನಿ, ಕಲ್ಲು ಮುಳ್ಳು ಮತ್ತೆ ಎಲ್ಲ ಜೀವಿಗಳಲ್ಲೂ ನಾನು ಜೀವಿಸ್ತೀನಿ ಅಂತ ಕೃಷ್ಣ ಹೇಳ್ತಾನೆ. ಅಂದ್ರೆ ಕೃಷ್ಣನೇ ಲಾರ್ಡ್, ದೇವರು ಅಂತ ನಾವು ಹೇಗೆ ಪೂಜಿಸ್ತೀವೋ ಹಾಗೆ ಪ್ರತಿಯೊಬ್ಬ ಮನುಷ್ಯನಲ್ಲೂ ಕೃಷ್ಣ ಇದ್ದಾನೆ, ಪ್ರತಿಯೊಬ್ಬ ಆತ್ಮದಲ್ಲೂ ಕೃಷ್ಣ ಇದ್ದಾನೆ. ಪ್ರತಿಯೊಂದು ಕಲ್ಲು ಗಾಳಿ ನೀರು ಮಣ್ಣು ಏನೆಲ್ಲ ಇದೆ ನಮ್ಮ ಭೂಮಿಯ ಮೇಲೆ ಎಲ್ಲದರಲ್ಲೂ ಕೃಷ್ಣ ಪರಮಾತ್ಮ ಇದ್ದಾನೆ ಅಂತ ಭಗವದ್ಗೀತೆಯಲ್ಲಿ ಹೇಳ್ತೀವಿ. ಹಾಗೆ ಇಲ್ಲೂ ಕೂಡ ಶರಣರು ಹೇಳ್ತಾ ಇದ್ದಾರೆ, ಎಲ್ಲರೂ ಮನುಷ್ಯ ಮನುಷ್ಯನನ್ನು ಗೌರವಿಸಿ. ಫಸ್ಟ್ ನಾವು ಮಾಡ್ಬೇಕಾಗಿರೋದು ನೀನು ಮೇಲೆ ನಾನು ಕೆಳಗೆ ಅಂತ ಅಲ್ಲ, ನಾವೆಲ್ಲರೂ ಸಮಾನತೆ, ಇದೇ ಸಾಮಾಜಿಕ ನ್ಯಾಯ, ಸಂವಿಧಾನದ ಸಾಮಾಜಿಕ. ಅದಕ್ಕೆ ನಾನು ಹೇಳಿದ ಕಾನೂನು ಮತ್ತು ಕಲೆ ಎರಡರಲ್ಲೂ ಹೇಗೆ ನಾವು ಹೊಂದಾಣಿಕೆಯನ್ನ ನೋಡ್ತಾ ಇದ್ದೇವೆ, ಕಂಪ್ಯಾರಿಸನ್ ಮಾಡಬಹುದು ಅಂತ ನಾನು ನಿಮ್ಗೆ ಹೇಳಕೊಡ್ತಾ ಇದ್ದೀನಿ. ಹಾಗೆ ಹಿಂಗೆ ಮುಂದಕ್ಕೆ ಹೋಗ್ತಾ ಇದ್ರೆ 13ನೇ ಶತಮಾನ ಅಲ್ಲಿಯ ಸಾಹಿತ್ಯವನ್ನ ತೆಗೆದುಕೊಂಡಾಗ್ಲೂ ಕೂಡ ನಮ್ಗೆ ಇಂಥದ್ದೇ ವೈಚಾರಿಕ ವೈಜ್ಞಾನಿಕವಾದಂತಹ ವಾಕ್ಯಗಳು ನಮ್ಗೆ ಕಾಣಿಸ್ತವೆ ಅವರ ಸಾಹಿತ್ಯದಲ್ಲಿ. 14ನೇ ಶತಮಾನ ಆಗಿರ್ಬೋದು, ಮತ್ತೆ 15ನೇ ಶತಮಾನಕ್ಕೆ ಬಂದಾಗ ಇಲ್ಲಿ ದಾಸರು ಬರ್ತಾರೆ. ದಾಸರ ಒಂದು ಪದ್ಯವನ್ನ ನಾನು ನಿಮ್ಗೆ ಹೇಳ್ಬೋದು. ನೋಡಿ, ದಾಸರಲ್ಲಿ ಕನಕದಾಸ, ಪುರಂದರದಾಸ ಇವರೆಲ್ಲರೂ ಕೂಡ ಜಾತಿಯ ಬಗ್ಗೆ ಎಷ್ಟು ಚೆನ್ನಾಗಿ ಹೇಳ್ತಾರೆ. ನಮ್ಗೆಲ್ರಿಗೂ ಪ್ರಚಲಿತವಾದಂತ ದಾಸ ಸಾಹಿತ್ಯದಲ್ಲಿರುವ ಒಂದು ಹಾಡಾಗಿಯೂ ಕೂಡ ನಾವು ರೇಡಿಯೋಗಳಲ್ಲಿ ಕೇಳ್ತಾನೆ ಬಂದಿದೀವಿ. ಏನಂದ್ರೆ ಕುಲದ ಬಗ್ಗೆ ಎಷ್ಟು ಚೆನ್ನಾಗಿ ಹೇಳ್ತಾರೆ ಅವರು, ಮೇಲು ಕೀಳುಗಳ ಬಗ್ಗೆ ಪ್ರಶ್ನೆ ಎತ್ತುತ್ತಾರೆ ದಾಸರು. ಕುಲ ಕುಲ ಕುಲವೆಂದು ನೀವೇಕೆ ಹೊಡೆದಾಡುವಿರಿ, ನಿಮ್ಮ ಕುಲದ ನೆಲೆಯನೇನಾದರೂ ಬಲ್ಲೀರಾ ಬಲ್ಲೀರಾ. ಎಂತ ಅದ್ಭುತವಾದಂತ ಅಂಶ ಅಲ್ವಾ ಇದು, ಕನ್ನಡ ಸಾಹಿತ್ಯದಲ್ಲಿ ಇವೆಲ್ಲವೂ ಇದೆ. ಸೊ ಹಾಗೆ 16ನೇ ಶತಮಾನ 17ನೇ ಶತಮಾನಕ್ಕೆಲ್ಲ ಅಲ್ಲಿ ಸರ್ವಜ್ಞನು ಬರ್ತಾನೆ. ಎಷ್ಟೊಂದು ಸರ್ವಜ್ಞನ ವಿಚಾರಗಳು ವೈಜ್ಞಾನಿಕವಾದಂತಹ ವಿಚಾರಗಳಾಗಿವೆ ಅನ್ನೋದು, ಮತ್ತೆ ತರ್ಕಬದ್ಧವಾದಂತಹ ವಚನಗಳನ್ನ ಸರ್ವಜ್ಞ ಅಲ್ಲಿ ನಮ್ಗೆ ಕೊಟ್ಟಿರೋದು ಕಾಣಿಸುತ್ತೆ. ಸೊ ಅವೆಲ್ಲವನ್ನ ಕೂಡ ನಾವು ಇವತ್ತಿನ ಕಾನೂನಿಗೆ ನಾವು ಅದನ್ನ ಹೋಲಿಸ್ಕೊಳ್ಬಹುದು. ಹಾಗೆ ಇವತ್ತಿನ ಕಾಲದ ಕವಿ ಕುವೆಂಪು ಇದರಲ್ಲ, ನಮ್ಮ ಕಾಲದ ಕವಿವರೆಗೂ ಏನು ಸಾಹಿತ್ಯ ಇದೆ 10ನೇ ಶತಮಾನದಿಂದ ಇಲ್ಲಿ ತನಕ ಹೇಳ್ತಾ ಬಂದಾಗ, ಈ ಕುವೆಂಪು ಅವರ ಸಾಹಿತ್ಯವಂತೂ ಅತ್ಯಂತ ವೈಚಾರಿಕತೆಯಿಂದ ಕೂಡಿದೆ. ಜಾತಿ ದೇವರು ಧರ್ಮ ಇವುಗಳ ನಡುವಣ ಕಚ್ಚಾಟವನ್ನ ಬಿಟ್ಟು ಮಾನವರೆಲ್ಲ ಒಂದೇ ಎಂಬ ಪ್ರಜ್ಞೆಯನ್ನ ಅವರು ಸಾಹಿತ್ಯದಲ್ಲಿ ಬರೀತಾ ಹೋಗ್ತಾರೆ. ಕುವೆಂಪು ವಿಶ್ವಮಾನವ ಧರ್ಮವನ್ನ ಸ್ಥಾಪಿಸಿದ ಸಂಸ್ಥಾಪಕ ಅಂತಂದ್ರೆ ಖಂಡಿತ ತಪ್ಪಾಗ್ಲಾರದು. ಬಸವಣ್ಣನವರದು ಲಿಂಗಾಯತ ಧರ್ಮ ಈ ನೆಲದಲ್ಲಿ ತಂದಂತದ್ದು. ಎರಡು ಮಹಾನ್ ಧರ್ಮಗಳನ್ನ ಸ್ಥಾಪಿಸ್ತಾರೆ, ಕುವೆಂಪು ವಿಶ್ವಮಾನವ ಧರ್ಮವನ್ನ ಸ್ಥಾಪಿಸ್ತಾರೆ. ಅಂದ್ರೆ ಎರಡೂ ಧರ್ಮಗಳಲ್ಲಿ ಮನುಷ್ಯತ್ವಕ್ಕೆ ಮಾನವೀಯತೆಗೆ ಪ್ರಾಮುಖ್ಯತೆಯನ್ನ ಕೊಟ್ಟಿರೋದನ್ನ ನಾವು ಕಾಣಬಹುದು. ಮನುಷ್ಯ ಬಹಳ ಮುಖ್ಯ, ಮನುಷ್ಯ ಸಂಬಂಧಗಳು ಉತ್ತಮವಾಗಿದ್ರೆ ದೇಶವು ಉತ್ತಮವಾಗಿರ್ತದೆ. ಕುವೆಂಪು ಅವರು ಈ ಮೂಢನಂಬಿಕೆಯ ಬಗ್ಗೆ ಹೀಗೆ ಅನೇಕ ಪದ್ಯಗಳಲ್ಲಿ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಅವ್ರದ್ದೊಂದು ಪದ್ಯ ನೋಡಿ, ಅವ್ರು ಬರೀತಾರೆ, ಓ ಬನ್ನಿ ಸೋದರರೇ ಬನ್ನಿ, ಗುಡಿ ಚರ್ಚು ಮಸೀದಿಗಳ ಬಿಟ್ಟು ಹೊರಬನ್ನಿ, ಮೌಢ್ಯತೆಯ ಮಾರಿಯನ್ನು ಹೊರದೂಡಲೈತನಿ, ಅಜ್ಞಾನವ ಬುಡಮಟ್ಟ

0: ಕೀಳ ಬನ್ನಿ, ವಿಜ್ಞಾನದ ದೀವಿಗೆಯ ಹಿಡಿಯ ಬನ್ನಿ, ಓ ಬನ್ನಿ ಸೋದರರೇ ಓ ಬನ್ನಿ. ಆಮೇಲೆ ಇನ್ನೂ ಬರೀತಾರವ್ರು, ನೂರು ದೇವರುಗಳನ್ನೆಲ್ಲ ನೂಕಾಚೆ ದೂರ, ಭಾರತಾಂಬೆಯೇ ದೇವಿ ನಮಗಿಂದು ಪೂಜಿಸುವ ಭಾರ. ಎಷ್ಟು ಅದ್ಭುತವಾದಂತಹ ಮಾತು ನೋಡಿ. ಈ ಭಾರತವನ್ನ, ದೇಶವನ್ನೇ ದೇವರು ಅಂತ ಹೇಳದಂತ ಕುವೆಂಪು, ಈ ಭಾರತವನ್ನ ಯಾರು ದೇವರಲ್ಲ ಅಂತ ಒಪ್ಕೊಳಕ್ ಸಾಧ್ಯ? ಪ್ರತಿಯೊಬ್ರು ಒಪ್ಕೊಳ್ಳೇಬೇಕು. ಅದು ಯಾವ ಧರ್ಮ ಆಗಿರ್ಬೋದು, ಯಾವ ಜಾತಿ ಆಗಿರ್ಬೋದು, ಯಾವ ಲಿಂಗ ಆಗಿರ್ಬೋದು, ಎಲ್ಲರೂ ಕೂಡ ದೇಶವನ್ನ ದೇವರು ಅಂತಾನೆ ಪೂಜಿಸ್ಬೇಕು. ಸೊ ಇದನ್ನ ನಮ್ಗೆ ಕುವೆಂಪು ಹೇಳ್ಕೊಟ್ಟಿದ್ದು. ಅದಕ್ಕೆ ಕುವೆಂಪುವನ್ನ ನಾವು ದಾರ್ಶನಿಕ ಕವಿ ಅಂತ ಕರಿತೀವಿ. ಅದ್ ಸುಮ್ನೆ ಅಲ್ಲ, ದಾರ್ಶನಿಕ ಕವಿ ಅಂತ ಹೇಳೋದು ತ್ರಿಕಾಲ ಜ್ಞಾನಕ್ಕೂ ನಿಲ್ಲುವಂತಹ ಕವಿಯನ್ನ ನಾವು ದಾರ್ಶನಿಕ ಅಂತ ಕರೆಯೋದು. ಸೊ ಆ ಒಂದು ಪ್ರಜ್ಞೆ ಕುವೆಂಪು ಅವರ ಸಾಹಿತ್ಯದಲ್ಲಿ ಕಂಡು ಬರ್ತಾ ಇದೆ. ಸೊ ನೋಡಿ, ಅವ್ರು ಹೇಳ್ತಾರೆ ಇಂಥ ನೂರಾರು ಕವನದ ಸಾಲುಗಳು ಕುವೆಂಪು ಅವರ ವೈಚಾರಿಕ ಪ್ರಜ್ಞೆ ಮತ್ತು ವೈಜ್ಞಾನಿಕ ಪ್ರಜ್ಞೆಯನ್ನ ನಮ್ಗೆ ತೋರಿಸ್ತದೆ. ಹೀಗೆ ಕನ್ನಡ ಸಾಹಿತ್ಯಕ್ಕೂ ಸಂವಿಧಾನಕ್ಕೂ ನಂಟಿರೋದನ್ನ ನಾವು ಕಾಣಬಹುದು. ಸಂವಿಧಾನ ಎತ್ತಿಡಿದಿರುವುದೇ ಸಾಮಾಜಿಕ ನ್ಯಾಯ, ಜಾತ್ಯಾತೀತತೆ, ಸಹೋದರತೆ, ಭೂಮಿಯ ಮೇಲಿನ ಎಲ್ಲ ಮಾನವರನ್ನ ನಾವು ಗೌರವಿಸಬೇಕು, ಪರಸ್ಪರ ಪ್ರೀತಿಸಬೇಕು, ದೇಶ, ಭಾಷೆ, ಜಾತಿ, ವರ್ಣ, ಲಿಂಗ, ವರ್ಗ ಎಲ್ಲಕ್ಕಿಂತ ಮಿಗಿಲಾದದ್ದು ಮಾನವ ಅನ್ನೋದೇ ನಮ್ಮ ಸಂವಿಧಾನದ ಹಾಗೂ ಕನ್ನಡ ಸಾಹಿತ್ಯದ ಆಶಯವಾಗಿದೆ.
1: ಇದುವರೆಗೂ ಕಲೆ, ಸಾಹಿತ್ಯ ಹಾಗೂ ಸಂವಿಧಾನ ಕುರಿತು ಮಾತನಾಡಿದವರು ಡಾಕ್ಟರ್ ಪದ್ಮಾ ಟಿ ಚಿನ್ಮಯಿ. ಈಗ ಸ್ವರಚಿತ ಕವನಗಳ ವಾಚನ ಚಿಂತಾಮಣಿ ಕೊಡ್ಲೇಕೆರೆ ಅವರಿಂದ.
2: ಕವಿಗೆ 70 ಬೆಳಕಿನಲೆಗಳಂಥ ಆ ಎರಡು ಕವಿತೆ ಸಾಲುಗಳು ಆಕಾಶದಲ್ಲಿ ಕೈ ಹಿಡಿದು ನಡೆದಿದ್ದವು. ಕವಿಗೆ 70 ವಾರ್ತೆ ಕೇಳಿ ಅಚ್ಚರಿಗೊಂಡವು. ಅಮೂರ್ತ ಕಂಪನಗಳಾಗಿ ಅಲೆದಿದ್ದ ತಮಗೆ ಕವಿ ಬೀಜಾಕ್ಷರಗಳ ರೂಪ ಕೊಟ್ಟ ಕ್ಷಣವನ್ನು ನೆನೆದವು. ಸಾಲುಗಳು ಕೇಳಿದವು, ಆಕಾಶವೇ ಇದು ಸಾಧ್ಯವೇ? ಕವಿಗೂ ವಯಸ್ಸಾಗುವುದೇ? ಆಕಾಶ ಉತ್ತರಿಸಿತು, ಕವಿತೆಯೇ ಇದು ಸಾಧ್ಯ. ಅಂತಿಮವಾಗಿ ಕವಿಯೂ ಒಬ್ಬ ಮನುಷ್ಯ. ಸಾಲುಗಳು ಕೆಣಕಿದವು, ಹಾಗಾದರೆ ಆಕಾಶವೇ ಕಾವ್ಯಕ್ಕೆ ಸಾವಿಲ್ಲ, ಅದು ಅಜರ ಅಮರ ಎಂಬುದೆಲ್ಲ ಬೊಗಳೆಯೇ? ನರನ ಅಸ್ಥಿ ಪಂಜರದಂತೆ ಅರೆಕ್ಷಣದ ಹುಸಿಯೇ? ಆಕಾಶ ಉತ್ತರಿಸಿತು, ಓ ಕವಿತೆ ನೀನೇಕೆ ನಿನ್ನನ್ನೇ ಮರೆತೆ? ರೂಪವಿಲ್ಲದ ನಾಮವಿಲ್ಲದ ನಿಮಗೆ ಆಕೃತಿಯ ಕೊಟ್ಟಿದ್ದು ಕವಿಯ ನೈಪುಣ್ಯ. ನಿಮ್ಮಲ್ಲಿ ಉಸಿರಾಡುವುದು ಕವಿಯ ಚೈತನ್ಯ. ತಿಳಿದವರು ಹೇಳುವರು ಕವಿ ಕಾವ್ಯ ತ್ರಿಭುವನದ ಭಾಗ್ಯ. ತಿಳಿದವರು ಹೇಳುವರು ಕವಿ ಕಾವ್ಯ ತ್ರಿಭುವನದ ಭಾಗ್ಯ. ಕವಿ ಚಿರ ಯೌವನಿಗನಾಗುವುದು ನಿಮ್ಮಿಂದ ಸಾಧ್ಯ. ತಮ್ಮ ತಾವರಿತ ಕವಿತೆ ಸಾಲುಗಳು ಕವಿಯ ಹುಟ್ಟುಹಬ್ಬಕ್ಕೆ ಬಂದಿವೆ. ಉಘೇ ಉಘೇ ಎಂದಿವೆ, ನಗುತ್ತಿವೆ ನೋಡಿ ನಾಡಿನ ಸಿರಿ. ಬೆಳಗಿದಂತೆ ಪುಣ್ಯದ ತೆನೆ ಬಳುಕಿದಂತೆ. ಮುಂದಿನ ಕವಿತೆ ಮಾನಸ ಪೂಜೆ. ನಮಶಿವಾಯ ನಮಶಿವಾಯ ಕೈಲಾಸದ ತುಂಬ, ವ್ಯಾಘ್ರಾಸನದಲ್ಲಿ ಅರ್ಧ ನಿಮೀಲಿತ ಧ್ಯಾನಿ ಮುನಿವೃಂದ. ಪರಮಗುರು ಶ್ರೀ ಪರಶಿವ ಮೂರ್ತಿಯು ವ್ಯೋಮ ಪೀಠದಲ್ಲಿ ಪೂಜೆಗಳನ್ನು ಸ್ವೀಕರಿಸುತ್ತ ಪರಮ ಧ್ಯಾನದಲ್ಲಿ. ಬಿಲ್ವಪತ್ರೆಗಳು ಭಸ್ಮಭೂಷಿತನ ಭುಜ ಶಿರಗಳ ಮೇಲೆ ಸುರಿಯುತ ಸಾರಿವೆ ಹುಟ್ಟು ಸಾವುಗಳ ತೆರಪಿಲ್ಲದ ಲೀಲೆ. ಪತ್ರೆಗಳನ್ನು ಮೆಲ್ಲಗೆ ಆಯ್ದು ಬುಟ್ಟಿಗಳಲ್ಲಿ ತಂದು ಶಿವಗಣಗಳು ಎತ್ತಿ ಸಾಗಿಸುವ ರತ್ತ ನಮೋ ಎಂದು. ನಮ ಶಿವಾಯ ಶಿವಾಯ ನಮ ಓಂ ಕೈಲಾಸದ ತುಂಬ, ವ್ಯಾಘ್ರಾಸನದಲ್ಲಿ ಅರ್ಧ ನಿಮೀಲಿತ ಧ್ಯಾನಿ ಮುನಿವೃಂದ. ಅದೊಂದು ದಿವಸ ಅದೊಂದು ಹೊತ್ತು ಎಂದಿನಂತೆ ಇತ್ತು, ಆದರೂ ಏಕೋ ಶಿವಗಣ ಕಂದು ತುಂಬ ಕಷ್ಟ ಬಿತ್ತು. ಶಿವಪ್ರಸಾದದ ಪತ್ರೆ ತುಂಬಿದವು ಬುಟ್ಟಿ ಬುಟ್ಟಿ ಸಾಲು, ಎಷ್ಟು ಹೊತ್ತರು ಮತ್ತೆ ಪತ್ರೆಗಳು ಸುರಿದೆ ಸುರಿಯುತ್ತಾವು. ಏನಿದು ಸುರಿವೋ ಎಲ್ಲಿಗೆ ಮುಗಿವೋ, ಯಾವನೋ ಈ ಭಕ್ತ, ಏನು ಭಕ್ತಿಯೋ ಶಿವಶಿವ ತಂದೆ ಎಂದರು ದಣಿಯುತ್ತ. ಪರಮಗುರು ಶ್ರೀ ಪರಶಿವ ಮೂರ್ತಿಯು ಧ್ಯಾನ ಸಮಾಧಿಯಲ್ಲಿ ಗಣಗಳ ಗುಣುಗುಣು ಆಲಿಸುತ್ತಿರುವನು ಪರಮ ವಿನೋದದಲ್ಲಿ. ಪರಮ ಭಕ್ತ ಶ್ರೀ ಭೀಮರಾಯರು ಕಾಡಲಿ ಅಲೆಯುತ್ತ, ರಕ್ಕಸನನ್ನು ಕೊಂದು ರಕ್ಕಸಿಗೆ ಅಭಯವ ಈಯುತ್ತ, ತಣಿಯದ ಹಸಿವನು ತಂದ ಮೂಲಗಳ ಸುರಿದು ಶಮಿಸುತ್ತ, ಬಂಡೆಗೆ

ತೋಳಿನ ದಿಂಬನು ನೀಡಿ ಅರೆಕ್ಷಣ ನಿದ್ರಿಸುತ್ತ ದಿಗ್ಗನೆದ್ದರು. ಅರೆರೆ, ಇಂದಿನ ಪೂಜೆಯ ಮರೆತಿದ್ದೆ. ಶಿವ ಶಿವ ತಂದೆ, ಲಾಲಿಸು ತಂದೆ, ಇದೋ ಅಡ್ಡಬಿದ್ದೆ. ನಮ ಶಿವಾಯ ಶಿವಾಯ ನಮ ಓಂ ಹರ ಶಿವ ಓಂಕಾರ. ಶಿವಾಯ ನಮ ಓಂ ಶಿವ ಹರ ಹರ ಶಿವ ಶಿವ ಶಿವ ಜೈಕಾರ. ಕೂತ ಭಂಗಿಯಲೆ ಭೀಮರಾಯರದು ಶಿವಮಾನಸ ಪೂಜೆ. ಭಕ್ತಿಯೇ ದೀಪವು ಬೆವರಿನಭಿಷೇಕ ಲಿಂಗ ವಿಶ್ವರೂಪ. ಜಗತ್ತಿನೆಲ್ಲ ಬಿಲ್ವ ಪತ್ರೆಗಳ ನಿನಗೆ ಅರ್ಪಿಸುವೆನು. ನನ್ನ ಕ್ಷಮಿಸು, ಈ ಪೂಜೆಯ ನೊಪ್ಪಿಕೋ ಎಂದು ಪ್ರಾರ್ಥಿಸುವೆನು. ಮಹಾಬಾಹುಗಳ ಶಿರದ ಮೇಲೆತ್ತಿ ಓಂ ನಮ ಶಿವಾಯ. ನಿದ್ರಾವಶವದೋ ಅರೆಕ್ಷಣದಲ್ಲೇ ಭೀಮ ಭದ್ರಕಾಯ. ಬಿಲ್ವಪತ್ರೆಗಳ ಹೊತ್ತು ಸಾಗಿಸಿ ದಣಿದಿದೆ ಶಿವಗಣವು. ಬಿಲ್ವಪತ್ರೆಗಳು ಸುರಿಯುತ್ತಲೇ ಇವೆ, ನಿಲ್ಲದು ಅರೆಕ್ಷಣವು. ಚಕಿತ ಮುನಿವೃಂದ ಘೋಷಿಸುತ್ತಿದೆ ಓಂ ನಮ ಶಿವಾಯ. ತೃಪ್ತ ನಟರಾಜ ನರ್ತಿಸುತ್ತಿರುವನು ಓಂ ನಮ ಶಿವಾಯ. ಬುಟ್ಟಿಯ ನೆಸೆದು ಶಿವಗಣ ಕುಣಿದಿದೆ ಓಂ ನಮ ಶಿವಾಯ. ಬಿಲ್ವಪತ್ರೆಗಳು ಸುರಿಯುತ್ತ ಉಲಿದಿವೆ ಓಂ ನಮ ಶಿವಾಯ. ಶಿವನೇ ನುಡಿದನು, ಶಾಂತರಾಗಿ ಉಶ್ ಭಕ್ತ ಮಲಗಿದಾನೆ. ದಣಿದ ಹುಲಿಯದು ಬಂಡೆಯ ಮೇಲೆ ಗರ್ಜಿಸುತ್ತಿದೆ ಮಲಗಿ. ಲೋಕದ ಎಲ್ಲ ಪತ್ರೆಗಳನ್ನು ನನ್ನ ಮುಡಿ ಸರ್ವಪತ್ರೆ ಸಮರ್ಪಣೆ ಈತನ ಹೃದಯದ ವಿಸ್ತಾರ. ಮಾನಸ ಪೂಜೆಯ ಗೈದು ಭಕ್ತನು ಶ್ರೀ ಶಿವನೊಲವನ್ನು ಪಡೆದು ಹೆಚ್ಚಿಸಿದ ರಕ್ಕಸ ನಿಗ್ರಹ ಪಕ್ಷದ ಬಲವನ್ನು. ಭಕ್ತರ ಶಕ್ತರನಾಗಿಸಿ ನಲಿಯುವ ಶಿವನೇ ನಮಸ್ಕಾರ. ಜಗವ ಪೊರೆಯಲಿ ನಿನ್ನ ನಾಟಕ ನಟರ ಚಮತ್ಕಾರ. ಮುಂದಿನ ಕವಿತೆ ಭೋಗದಲ್ಲಿ ಇಲ್ಲ ಸುಖ. ಭೋಗದಲ್ಲಿ ಇಲ್ಲ ಸುಖ, ಕೇಳು ನನ್ನ ಸಖ. ದೇಹ ತೆಳು ತಗಡು, ಮ್ಯಾಲೆ ಬೆಳ್ಳಿ ಮೆರಗು, ಅಬ್ಬರಿಸುವ ಗಾಳಿ ಮಳೆಗೆ ತಗಡು ಹಾರಬಹುದು, ನೀರೂ ಸೋರಬಹುದು. ಭೋಗದಲ್ಲಿ ಇಲ್ಲ ಸುಖ, ಕೇಳು ನನ್ನ ಸಖ. ಭೋಗ ಮದೋನ್ಮತ್ತ ಸುಖಿ, ಕೇಳೆ ನನ್ನ ಸಖಿ. ದೇಹ ಹೊಳೆವ ಮಿಂಚು, ಹರಯ ಕತ್ತಿಯಂಚು, ಅರಿವೆ ಪರಿವೆ ತೊರೆದು, ಸೊಕ್ಕದ ಮೈ ಮರೆದು, ದುಡುಕುವ ಧುಮ್ಮಿಕ್ಕುವ ವೈ ಭೋಗ ಮದೋನ್ಮತ್ತ ಸುಖಿ, ಕೇಳೆ ನನ್ನ ಸಖಿ. ಭೋಗದಲ್ಲಿ ಇಲ್ಲ ಸುಖ, ಕೇಳು ನನ್ನ ಸಖ. ಯೌವನದಿ ಸೊಕ್ಕು ಉಕ್ಕಬಹುದು ಎಷ್ಟು ಕಾಲ, ಮುಪ್ಪು ಬರೆಯಬಹುದು ಮುಖದ ಮೇಲೆ ಸುಕ್ಕು ಸಾಲ. ಕಾಯುತ್ತಿದೆ ಕೆಣಕಲೆಂದೆ ಸಾವಿನ ಬೇತಾಳ. ಭೋಗದಲ್ಲಿ ಇಲ್ಲ ಸುಖ, ಕೇಳು ನನ್ನ ಸಖ. ಭೋಗ ಮದೋನ್ಮತ್ತ ಸುಖಿ, ಕೇಳೆ ನನ್ನ ಸಖಿ. ಸಾವು ಇರಲಿ ಅತ್ತ, ಇಲ್ಲೇ ಇರಲಿ ಚಿತ್ತ, ಸಾವಿನ ಬೇತಾಳ ಅಲೆವು ತಿರಲಿ ಸುತ್ತಮುತ್ತ. ಹೊತ್ತುರಿಯುವ ಹರೆಯಕೀಗ ಸಾವಿನ ಭಯವೆತ್ತ. ಭೋಗ ಮದೋನ್ಮತ್ತ ಸುಖಿ, ಕೇಳೆ ನನ್ನ ಸಖಿ. ಭೋಗದಲ್ಲಿ ಇಲ್ಲ ಸುಖ, ಕೇಳು ನನ್ನ ಸಖ. ನೋವಿಗೀಡು ದೇಹ, ರೋಗಕ್ಕೀಡು ದೇಹ, ಮುಪ್ಪಿಗೀಡು ದೇಹ, ಯೋಗದಲ್ಲಿ ಸಂಯಮಿಸೋ ಕೆರಳುವ ವ್ಯಾಮೋಹ. ಭೋಗದಲ್ಲಿ ಇಲ್ಲ ಸುಖ, ಕೇಳು ನನ್ನ ಸಖ. ಭೋಗ ಮದೋನ್ಮತ್ತ ಸುಖಿ, ಕೇಳೆ ನನ್ನ ಸಖಿ. ನೆನೆಯಬೇಡ ಮುಪ್ಪು, ನೇರಗೊಳಿಸು ಸುಕ್ಕು, ಮುಪ್ಪಿಲ್ಲದ ಸಾವಿಲ್ಲದ ಯೋಗವ ತಂದಿಕ್ಕು, ಚಿರ ಯೌವನ ನಿಜವಕ್ಕೂ. ಭೋಗ ಮದೋನ್ಮತ್ತ ಸುಖಿ, ಕೇಳೆ ನನ್ನ ಸಖಿ. ಭೋಗದಲ್ಲಿ ಇಲ್ಲ ಸುಖ, ಕೇಳು ನನ್ನ ಸಖ. ಮುಂದಿನ ಕವಿತೆ ಭಕ್ತ ಮತ್ತು ದೇವರು. ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ, ಹಾರುವಾಗ ಬಯಲಿನಲ್ಲಿ ತೇಲಿ ಬಂತು ನಾಮ. ಉಸಿರಿನೊಡನೆ ನುಸುಳಿ ಒಳಗೆ ಬಂತು ರಾಮ ನಾಮ, ಹಾರುವವನ ಕೊರಳಿನಲ್ಲಿ ರಾಮ ರಾಮ ರಾಮ. ಮುಂದೆ ಮರವ ಹಿಡಿದು ರಾಮ ರಾಮ ರಾಮ, ಮೇಲೆ ನೀಲಿ ಬಾನು ನೋಡಿ ರಾಮ ರಾಮ ರಾಮ. ಕೆಳಗೆ ಹರಿಯುವ ನದಿಯ ಕಂಡು ರಾಮ ರಾಮ ರಾಮ, ಕೈಯಾಡಿಸಿ ತೇಲುತ್ತ ರಾಮ ರಾಮ ರಾಮ. ಕತ್ತಲಲ್ಲಿ ಬೆಳಕಿನಂತೆ ಹೊಳೆಯುವುದು ರಾಮ, ಬೆಳಕಿನಲ್ಲಿ ಬೆಳಕೆಂದೇ ತಿಳಿಯುವುದು ರಾಮ. ಏನು ರಾಮ, ಎಂಥ ರಾಮ, ಯಾವ ರೂಪ ಬಣ್ಣ, ರೂಪವಿರದ ನಾಮ ಹೊತ್ತು ಅಲೆದನು ಹನುಮಣ್ಣ. ಅಂದು ಬೆಳಗು ಮರವನೇರಿ ಕುಳಿತಿದ್ದನು ಭಕ್ತ, ಬೆಳಗಿನ ಉಪಹಾರ ಬಾಳೆ ಕಾಯಿಯ ಮೆಲ್ಲುತ್ತ. ನಾರು ಮಡಿಯ ನುಟ್ಟು ತರುಣರೀರ್ವರದೋ ಅಲ್ಲಿ, ಬಂದಿರುವರು ಎಲ್ಲಿಂದ, ಎಲ್ಲಿಗೆ ಹೊರಟವರು. ಮೊದಲೇ ಕಪಿ ಆತುರ, ತಿಳಿಯುವಾಸೆ ತವಕ, ಕಾಯಲಾರ ಯುವಕರೇ ಇಲ್ಲಿಗೆ ಬರುವನಕ ಜಿಗಿದ ಕೆಳಗೆ ಫಕ್ಕನೆ ಓಹೋ ಕುವರರಿದ. ಯಾರು ನೀವು, ಏನು ಕೆಲಸ, ಎಲ್ಲ ತಿಳಿಸುವಿರಾ. ತಮ್ಮ ಇವನ ಮಾತಿನಲ್ಲಿ

0: ಎಂಥದೋ ಇಂಪಿದೆ, ನೊಂದವರಿಗೆ ಬೆಂದವರಿಗೆ ಸುಖವಾಗುವ ತಂಪಿದೆ. ಕಪಿವರ್ಯ ಇವ ಲಕ್ಷ್ಮಣ, ನಾನೇ ಶ್ರೀರಾಮ. ಕಳೆದ ವಸ್ತು ಮರಳಿ ಪಡೆಯಲೆಂದು ನಮ್ಮ ಪಯಣ. ರಾಮ ರಾಮ ರಾಮ ರಾಮ ಇಂದು ನೀನು ಬಂದೆ. ಅಲ್ಲ ರಾಮ, ನಾನೇ ನಿನ್ನನ್ನು ಕಂಡುಕೊಂಡೆ. ಬಣ್ಣವಿರದ ರೂಪವಿರದ ನಾಮವಿದ್ದೆ ರಾಮ, ಬಣ್ಣವಿರುವ ರೂಪವಿರುವ ದೇಹವಾದಿ ರಾಮ. ರಾಮ ನಿನ್ನ ನಾಮ ಎಳೆದ ಹಾಗೆ ಅಲೆಯುತ್ತಿದ್ದೆ, ಕಾಡಿನಲ್ಲಿ ಬಾನಿನಲ್ಲಿ ಏನೋ ಹುಡುಕುತ್ತಿದ್ದೆ. ಇಂದು ನೀನು ಸಿಕ್ಕಿಬಿಟ್ಟೆ ನನ್ನ ಪ್ರಾಣದೇವರೇ. ನೀವೂ ಕಳೆದುಕೊಳ್ಳುವಂಥ ವಸ್ತುವೊಂದು ಇರುವುದೇ. ಬಾ ರಾಮ ಬಾ ಲಕ್ಷ್ಮಣ, ಮೇಲಕ್ಕೆ ಹೋಗೋಣ. ಋಷ್ಯಮೂಕ ಪರ್ವತವದು ನಮ್ಮೊಲವಿನ ತಾಣ. ಹಣ್ಣು ತಿಂದು ನೀರು ಕುಡಿದು ವಿಶ್ರಮಿಸಿರಿ ದೇವ. ಕಳೆದ ವಸ್ತು ಹುಡುಕಿಕೊಡುವ ನಮ್ಮದಿರಲಿ ಭಾರ. ಮಾರುತಿ, ಹಣ್ಣು ತಿಂಡಿ ನೀರು ನಮಗೆ ಇಷ್ಟ, ಆದರೇನು ಈ ಎತ್ತರ ಉತ್ತರಿಸಲು ಕಷ್ಟ. ಕ್ಷಮಿಸು ಗೆಳೆಯ, ನಾವಂತೂ ಅಲ್ಲಿಗೆ ಬರಲಾಗದು. ಮುಂದೆ ನಮ್ಮ ಪಯಣವೆಂತು ಅದೂ ನಮಗೆ ತೋಚದು. ಹೇ ರಾಮ ಹೇ ದೇವ, ನಿಮಗೀ ಭಯ ತರವೇ. ಹೆಗಲ ಮೇಲೆ ಹಗುರವಾಗಿ ನಿಮ್ಮಿಬ್ಬರ ಒಯ್ಯುವೆ. ಭಕ್ತ ನಾನು, ದೇವ ನೀವು, ಹಸಿವು ತೃಷೆ ನಿಮಗಿದೆ, ಅದನ್ನು ತಣಿಸುವಂತ ಭಕ್ತಿ ಶಕ್ತಿ ಮನಸ್ಸು ನಮಗಿದೆ. ಭಕ್ತನ ಹೆಗಲೇರಿ ಕುಳಿತ ಧನುರ್ಧಾರಿ ದೇವರು, ಪಕ್ಕದ ಹೆಗಲಲ್ಲಿ ಕುಳಿತ ತಮ್ಮನ ಬಳಿ ನಕ್ಕರು. ದೈವದ ಸಂಕಷ್ಟದಲ್ಲಿ ಭಕ್ತನೊದಗಬೇಕು, ಹೆಗಲ ಮೇಲೆ ಹೊತ್ತುವವನು ನಮ್ಮ ಕಾಯಬೇಕು. ಋಷ್ಯಮುಖ ದತ್ತ ಹನುಮ ಹಾರುತ್ತಿದ್ದ ಮೆಲ್ಲಗೆ, ಸುಳಿವ ಗಾಳಿ ಬೀಸುತ್ತಿತ್ತು ಮೂವರಿಗೂ ತಣ್ಣಗೆ. ಭಕ್ತ ಗುರುವ ಮೃದು ಪಾದವು ನೋಯದಂತೆ ಕಾದನು, ಗುರು ಕಾದರೆ ಯಾವೆತ್ತರ ಕಾತ ಹಾರಲಾರನು. ಕೊನೆಯ ಕವಿತೆ. ಸೃಷ್ಟಿಯಲ್ಲಿ ಸೃಷ್ಟಿಕರ್ತ ಮಗನ ಕೈ ಹಿಡಿದು ಸಾಗಿದ್ದ ಸದಾಶಿವ. ಇದೇ ಸಹ್ಯಾದ್ರಿ ಎಂದ. ಹಸಿವೆ ಎಂದ ಮಗನಿಗೆ ಕಬ್ಬಿನಾಲೆಯಲ್ಲಿ ಹಾಲು ಕುಡಿಸಿದ. ಎರಡು ಕಬ್ಬು ಎತ್ತಿಕೊಂಡರು, ಮುಳ್ಳು ಹಣ್ಣು ತಿಂದರು, ಕುಸುಮಾಲಯ ಸವಿದರು, ಈಶ್ವರ ಕೆರೆಯ ಸಂಪಿಗೆ ಮರದಲ್ಲಿ ಕೆಲ ಕಾಲ ಕುಳಿತರು. ತಂಪಾಗಿದೆ ಎಂದರು. ಇಳಿಯುತ್ತಿದ್ದ ಸೂರ್ಯನ ನೋಡಿ ನಸು ನಕ್ಕರು. ಪಕ್ಕದ ಹೆದ್ದಾರಿಯಲ್ಲಿ ಸಾಗುತ್ತಿದ್ದವು ಭಾರಿ ವಾಹನಗಳು, ಸ್ಕೂಟರು ಸೈಕಲ್ಲು, ಬಳಿಕ ಚಕ್ರದ ಬೆನ್ನು ಹತ್ತಿದ ಒಬ್ಬ ಹುಡುಗ, ಆಮೇಲೆ ಒಬ್ಬ ಹಣ್ಣುಗೂದಲಿನ ನಗೆ ಮೊಗದ ಮುದುಕ, ಉಪ್ಪು ತರಲು ಅಂಗಡಿಗೆ ಹೊರಟ ಕೊಡಗೂಸು ಅವಳ ಸವಿಕನಸು. ಇವೆಲ್ಲ ನನ್ನದೇ ಸೃಷ್ಟಿ ಎಂದ ಶಿವ ಮುಗುಡು ನಗುತ್ತ. ಚೆನ್ನಾಗಿದೆ ಎಂದ ಮಗ ಕಬ್ಬು ಜಗಿಯುತ್ತ. ಬಾಯಿ ತುಂಬ ಕವಳ ತುಂಬಿಕೊಂಡ ಹಿರಿಯರೊಬ್ಬರು ಬಂದರು. ಬಾಯಿ ಮೇಲೆತ್ತಿ ಯಾವ ಊರಾಯಿತೋ ಎಂದರು. ಶಿವಸ್ವಾಮಿಗಳು ಇದೇ ಊರು ಎಂದರು.
1: ಇದುವರೆಗೂ ಚಿಂತಾಮಣಿ ಕುಡ್ಲೇಕೆರೆ ಅವರಿಂದ ಸ್ವರಚಿತ ಕವನಗಳ ವಾಚನ ಕೇಳಿದಿರಿ. ಇದು ಈ ವಾರದ ಕನ್ನಡ ಭಾರತಿ. ರಾಜ್ಯವ್ಯಾಪಿಯಾಗಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

ಕೇಳುಗರೇ ಗಮನಿಸಿ, ನಾಳೆ ಬೆಳಿಗ್ಗೆ 11:10 12ನೇ ರಾಷ್ಟೀಯ ಕೈಮಗ್ಗ ದಿನಾಚರಣೆ ಅಂಗವಾಗಿ ಗೌರವಾನ್ವಿತ ರಾಷ್ಟಪತಿಗಳಾದ ಶ್ರೀಮತಿ ದ್ರೌಪದಿ ಮುರ್ಮು ಅವರು ಭಾಗವಹಿಸುವ ಕಾರ್ಯಕ್ರಮದ ನೇರ ಪ್ರಸಾರ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಮೂಡಿಬರುವುದು.

ಆಕಾಶವಾಣಿ ಸಮಯ 10 ಗಂಟೆಯಾಗಲಿದೆ. ಇನ್ನು ಮುಂದೆ ಪ್ರಾದೇಶಿಕ ಜಾನಪದ ಸಂಗೀತ ಕಾರ್ಯಕ್ರಮ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಮೂಡಿಬರುವುದು.

ಕೇಳುವರೆ, ಇದೇ ಶುಕ್ರವಾರ ಆಗಸ್ಟ್ 7ರಂದು ಸಾಯಂಕಾಲ 6:30 ಹಲೋ ಕೃಷಿ ರಂಗ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ ಕಾಫಿ ಕೃಷಿಯಲ್ಲಿ ಪುನರುತ್ಪಾದಕ ಬೇಸಾಯ ಕ್ರಮಗಳು. ಭಾಗವಹಿಸುವ ಸಂಪನ್ಮೂಲ ವ್ಯಕ್ತಿಗಳು ಬಾಳೆಹೊನ್ನೂರಿನಲ್ಲಿರುವ ಕಾಫಿ ಸಂಶೋಧನಾ ಕೇಂದ್ರದ ವಿಭಾಗ ಮುಖ್ಯಸ್ಥರಾದ ಡಾಕ್ಟರ್ ರುದ್ರಗೌಡ ಅವರು. ಕರೆ ಮಾಡಲು ಫೋನ್ ಸಂಖ್ಯೆಗಳು 2237074 77, 2237048 88, 2237049 99, STD ಕೋಡ್ 080. ಕೇಳಿ, ಇದೇ ಶುಕ್ರವಾರ ಆಗಸ್ಟ್ 7ರಂದು ಸಾಯಂಕಾಲ 6:30 ಹಲೋ ಕೃಷಿ ರಂಗ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ ಕಾಫಿ ಕೃಷಿಯಲ್ಲಿ ಪುನರುತ್ಪಾದಕ ಬೇಸಾಯ ಕ್ರಮಗಳು.

ಸಮಯ ಸರಿಯಾಗಿ 11 ಗಂಟೆ. ಆಕಾಶವಾಣಿ ಬೆಂಗಳೂರು ನಿಲಯದಿಂದ ನಾಳೆ ಪ್ರಸಾರವಾಗುವಂತಹ ಕಾರ್ಯಕ್ರಮಗಳ ಪರಿಚಯ. ನಾಳೆ ಬೆಳಿಗ್ಗೆ 11:10 12ನೇ ರಾಷ್ಟೀಯ ಕೈಮಗ್ಗ ದಿನಾಚರಣೆ ಅಂಗವಾಗಿ ಗೌರವಾನ್ವಿತ ರಾಷ್ಟಪತಿಗಳಾದ ಶ್ರೀಮತಿ ದ್ರೌಪದಿ ಮುರ್ಮು ಅವರು ಭಾಗವಹಿಸುವ ಕಾರ್ಯಕ್ರಮದ ನೇರ ಪ್ರಸಾರ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

ಮೂಡಿಬರುವುದು. ನಾಳೆ ಬೆಳಿಗ್ಗೆ 6:10 ಶುಭೋದಯ ಕರ್ನಾಟಕ, 6:30 ಚಿಂತನ ಜಿಎಸ್ ಉಭರಡ್ಕ ಅವರಿಂದ, ಕಾರ್ಯಕ್ರಮ ಮಂಗಳೂರು ಕೇಂದ್ರದ ಕೊಡುಗೆ. 6:35 ಹಾಗೂ ಸಂಜೆ 6:15 ಕನ್ನಡ ರತ್ನ ಭಂಡಾರ, ಪ್ರಸ್ತುತಿ ವಿಕೆ ಸುಮತಿ. 6:40 ದೇಶಭಕ್ತಿ ಗೀತೆ. 6:45 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ, ನ್ಯಾಯವಾಣಿ ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಾಂಪಣ್ಣ ಆಶಿಹಾಳ್. 6:50 ರೈತರಿಗೆ ಸಲಹೆ. 7:15 ಮಹತಿ ಅರ್ಕನಾಥ್ ಅವರು ಹಾಡಿರುವಂತಹ ಭಾವಗೀತೆಗಳನ್ನು ಆಲಿಸುವಿರಿ. 7:45 ಹಾಗೂ 8:30 ಚಿತ್ರಗೀತೆಗಳು ಮೂಡಿಬರುವುದು. 8:50 ಕಾಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾ ಬಸವರಾಜ್ ಸಾದರ್, ನಿರ್ಮಾಣ ಜಾಂಪಣ್ಣ, ನಿರ್ಮಾಣ ಎಂ ಶಿವರಾಮ್. ನಾಳೆ ಬೆಳಗ್ಗೆ 9:05 ವಂದೇ ಮಾತರಂ, 150 ಸಂಭ್ರಮ, ಆಕಾಶವಾಣಿಗೆ 90 ಸಂಭ್ರಮದ ವಿಶೇಷ ಕಾರ್ಯಕ್ರಮ. ವೀರಯೋಧರು, ರಕ್ಷಣಾ ಸೇವೆಯ ತಾರೆಗಳು ಭಾಗವಹಿಸುತ್ತಾರೆ. ಹುತಾತ್ಮರಾದ ಕ್ಯಾಪ್ಟನ್ ಎಂವಿ ಪ್ರಾಂಜಲ್ ಅವರ ಪಾಲಕರು ಶ್ರೀಮತಿ ಅನುರಾಧ ಹಾಗೂ ಶ್ರೀ ಎಂ ವೆಂಕಟೇಶ್ ಅವರು. ಪರಿಕಲ್ಪನೆ ಮತ್ತು ಪ್ರಸ್ತುತಿ ನೂತನ ಎಸ್ ಕದಂ. 9:30 ಗಾನಗಂಗೆ, 10:30 ಸುನ್ಹೆರೆಪಲ್, 11:00 ಸವಿನೆನಪು. ನಾಳೆ ಬೆಳಗ್ಗೆ 11:10 12ನೇ ರಾಷ್ಟೀಯ ಕೈಮಗ್ಗ ದಿನಾಚರಣೆ ಅಂಗವಾಗಿ ಗೌರವಾನ್ವಿತ ರಾಷ್ಟಪತಿಗಳಾದ ಶ್ರೀಮತಿ ದ್ರೌಪದಿ ಮುರ್ಮು ಅವರು ಭಾಗವಹಿಸುವ ಕಾರ್ಯಕ್ರಮದ ನೇರ ಪ್ರಸಾರ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಮೂಡಿಬರುವುದು. 12:05 ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ನೂಲಿನೊಳಗಿನ ಜೀವನ, ರಾಷ್ಟೀಯ ಕೈಮಗ್ಗ ದಿನಾಚರಣೆ ಸಂದರ್ಭದಲ್ಲಿ ವಿಶೇಷ ರೂಪಕ, ರಚನೆ ಮತ್ತು ಪ್ರಸ್ತುತಿ ನೀರಜ ಕೌರಟಗಿ. ಕಾರ್ಯಕ್ರಮ ಕಲಬುರಗಿ ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಸಂಚಿಕೆಯಲ್ಲಿ ಅಸ್ತಮಾ ಖಾಯಿಲೆಗೆ ಕಾರಣಗಳು ಮತ್ತು ಚಿಕಿತ್ಸೆ, ಈ ಕುರಿತು ಶ್ವಾಸಕೋಶ ತಜ್ಞರಾದ ಡಾ ಸುಪ್ರತಾ ಟಿ ಅವರೊಂದಿಗೆ ಸಂದರ್ಶನ. ಸಂದರ್ಶಿಸುತ್ತಾರೆ ಸುಜಾತಾ ಎಫ್ ತಳ್ವಾರ್. ಕಾರ್ಯಕ್ರಮ ಹಾಸನ ಕೇಂದ್ರದ ಕೊಡುಗೆ. 1:00 ಪ್ರಗತಿ ಪಥ, ಪ್ರಧಾನಮಂತ್ರಿ ಖೇತ್ ಬಚಾವೋ ಅಭಿಯಾನ ಕುರಿತು ಸಂವಾದ. ಕಾರ್ಯಕ್ರಮ ಕಾರವಾರ ಕೇಂದ್ರದ ಕೊಡುಗೆ. 1:20 ಚಿತ್ರಗೀತೆಗಳು. 1:30 ಚೈತ್ರವನ, ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ, ಪ್ರಸ್ತುತಿ ಡಾ ಎಎಸ್ ಶಂಕರ ನಾರಾಯಣ. 2:40 ಗಾಂಧಿ ಸ್ಮೃತಿ. 5:30 ಗಿರ್ಮಿಟ್. 6:30 ಅವಲೋಕನ. 6:50 ಹೆಲೋ ಕೃಷಿರಂಗ ನೇರ ಫೋನ್ ಇನ್ ಕಾರ್ಯಕ್ರಮ, ವಿಷಯ ಕಾಫಿ ಕೃಷಿಯಲ್ಲಿ ಪುನರುತ್ಪಾದಕ ಬೇಸಾಯ ಕ್ರಮಗಳು. ಭಾಗವಹಿಸುವ ಸಂಪನ್ಮೂಲ ವ್ಯಕ್ತಿಗಳು ಬಾಳೆಹೊನ್ನೂರಿನ ಕಾಫಿ ಸಂಶೋಧನಾ ಕೇಂದ್ರ ವಿಭಾಗದ ಮುಖ್ಯಸ್ಥರಾದ ಡಾ ರುದ್ರೇಗೌಡ ಅವರು. ಕಾರ್ಯಕ್ರಮದ ಪ್ರಸ್ತುತಿ ತಿಮ್ಮಪ್ಪ ಹೆಚ್ಚಿಗೌಡ. ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಕೊಡುಗೆ. 7:20 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ದೊಡ್ಡಬಳ್ಳಾಪುರ ತಾಲೂಕು ಅಂತ್ರಹಳ್ಳಿಯ ಮೋನಿಲಕ್ಷ್ಮಮ್ಮ ಮತ್ತು ಸಂಗಡಿಗರಿಂದ ಸೋಬಾನೆ ಪದ. 7:45 ಸಿರಿಗಂಧ. 8:15 ಪಾರ್ಲಿಮೆಂಟ್ ರಿವ್ಯೂ. 9:15 ಬಿಎಸ್ ಮೀರಾ ಅವರು ಹಾಡಿರುವಂತಹ ಭಾವಗೀತೆಗಳನ್ನು ಆಲಿಸುವರೆ. ನಾಳೆ ರಾತ್ರಿ 9:30 ಪ್ರಚಲಿತ ವಿದ್ಯಮಾನ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ. 10:00 ಸಂಸತ್ತಿನ ಪ್ರಶ್ನೋತ್ತರ ಕಾರ್ಯಕಲಾಪಗಳ ಧ್ವನಿಮುದ್ರಣ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ. 10:30 ಗೀತಚಂದ್ರಿಕೆ ಮೆಲೋಡಿ ಟೈಮ್. ಇದುವರೆಗೂ ನಿಲಯದಿಂದ ನಾಳೆ ಪ್ರಸಾರವಾಗುವಂತಹ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡಿರಿ.

ಸಮಯ ಸರಿಯಾಗಿ 11:10. ಆಕಾಶವಾಣಿ ಬೆಂಗಳೂರು ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ಗಳು ಹಾಗೂ ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕಾರ್ಯಕ್ರಮಗಳನ್ನು ಇದುವರೆಗೂ ಕೇಳಿದ್ರಿ. 603 ಕಿಲೋಹರ್ಟ್ಸ್ ಡಿಆರ್ಎಂ ತರಂಗಾಂತರದಲ್ಲಿ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಎಫ್ಎಂ ಗೋಲ್ಡ್ ಕಾರ್ಯಕ್ರಮಗಳನ್ನು ನಾಳೆ ಬೆಳಗ್ಗೆ 5:53 ಗಳವರೆಗೂ ಸಹ ನಿರಂತರವಾಗಿ

ಆಲಿಸಬಹುದು. ಈಗ ಸಮಯ ಸರಿಯಾಗಿ 11:10:15 ನಮ್ಮ ಮುಂದಿನ ಪ್ರಸಾರ ಕಾರ್ಯ ನಾಳೆ ಬೆಳಿಗ್ಗೆ 5:55 ಪುನಃ ಪ್ರಾರಂಭವಾಗುವುದು. ಆತ್ಮೀಯ ಶ್ರೋತೃ ಬಾಂಧವರಿಗೆಲ್ಲ ಶುಭರಾತ್ರಿ ಹೇಳ್ತಾ ಇದ್ದೀನಿ. ನಾನು ಚೈತ್ರ ಎನ್ಎಸ್. ನಮಸ್ಕಾರ, ಶುಭರಾತ್ರಿ, ಜೈ ಹಿಂದ್.